ಶುಭ ಮುಂಜಾನೆ. ಇದುವರೆಗೂ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನ ಕೇಳಿದಿರಿ. ಈಗ ಆಪ್ನ ಜೊತೆಗೆ ರೇಡಿಯೋದಲ್ಲೂ ಕೂಡ ಇಂದಿನ ಕಾರ್ಯಕ್ರಮಗಳ ಪ್ರಸಾರ ಆರಂಭವಾಗಲಿದೆ. ಧನ್ಯವಾದ.

0: శుభోదయం, న్యూ కేళ్తా ఇదీరా రేడియో శివమొగ్గ 90.8 FM సముదాయ బానులి. భరవసెగాగి భవిష్యక్కాగి నమ్మ బానులి. ఇందు 2026 ఆగస్ట్ 20 గురువార. పరాభవ సంవత్సర దక్షిణాయన గ్రీష్మ ఋతు శ్రావణమాస శుక్లపక్ష అష్టమి తిథి విశాఖ నక్షత్ర బ్రహ్మయోగ భద్ర కరణవిదే. ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಇಂದಿನ ಪ್ರಸಾರ ಇಂತಿದೆ. ಬೆಳಗ್ಗೆ 6:10 ದಿನದ ವಿಶೇಷತೆ. ಹೊಸ ದಿನ, ಹೊಸ ಕ್ಷಣ, ಹೊಸ ಹುರುಪನ್ನ ನೀಡಲು ಭಕ್ತಿಗೀತೆಗಳೊಂದಿಗೆ ಆರಂಭಗೊಳ್ಳಲಿದೆ ಅರುಣೋದಯ. ಸದ್ಭಾವನಾ ದಿನದ ಬಗ್ಗೆ ಮಾಹಿತಿ ಇದ್ದು ವಿಷಯದ ಬಗ್ಗೆ ತಿಳಿಸಲಿದ್ದಾರೆ ಆರ್ಜೆ ಶ್ವೇತಾ ಅವರು. ಬೆಳಗ್ಗೆ 6:45 ಗಾಂಧಿ ಓದು ಸರಣಿ ಪ್ರಸಾರವಾಗಲಿದೆ. ಇದನ್ನು ಮಿಂಚು ಐಡಿಯಾಸ್ ಬೆಂಗಳೂರು ಇದರ ಸದಸ್ಯರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:00 12ನೇ ಶತಮಾನದ ವಚನಗಳ ಬಗ್ಗೆ ಬೆಳಕು ಚೆಲ್ಲುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ಶ್ರೀಮತಿ ಕಮಲಮ್ಮನವರು ವಚನ ಸಾಹಿತ್ಯವನ್ನ ಪರಿಚಯಿಸಲಿದ್ದಾರೆ. ಈ ಕಾರ್ಯಕ್ರಮವನ್ನ ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:30 ಶಿವಮೊಗ್ಗದ ವಿಜಯ ಎಸ್ಎಚ್ ಅವರು ಮಂಕುತಿಮ್ಮನ ಕಗ್ಗದ ವಾಚನ ಮತ್ತು ನಿರೂಪಣೆಯನ್ನು ಮಾಡಲಿದ್ದಾರೆ. ಬೆಳಗ್ಗೆ 7:35 ಶಿವಮೊಗ್ಗದ ಉಷಾ ನಟೇಶ್ ಕಾಸರವಳ್ಳಿ ಇವರು ನಡೆಸಿಕೊಡುವ ಪೊನ್ನಜ್ಜಿಯ ಕಥೆಗಳು ಪ್ರಸಾರವಾಗಲಿದೆ. ಬೆಳಗ್ಗೆ 7:45 ದಿನೇಶ್ ಹೊಸನಗರ ಇವರು ನಡೆಸಿಕೊಡುವ ಗಾದೆಗಳು ಮತ್ತು ಒಗಟುಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬೆಳಗ್ಗೆ 8:00 ದಿನದ ವಿಶೇಷ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಬೆಳಗ್ಗೆ 8:30 ನಮ್ಮ ಸುತ್ತಮುತ್ತಲಿನ ಪರಿಸರ ಎಷ್ಟೊಂದು ಚಂದ, ಆ ಪರಿಸರದ ಹಲವು ವಿಷಯಗಳ ಬಗ್ಗೆ ಪರಿಸರ ಪರಿಚಯ ಕಾರ್ಯಕ್ರಮ ಇದ್ದು ವರ್ಲ್ಡ್ ಮಸ್ಕಿಟೋ ಬಗ್ಗೆ ಮಾಹಿತಿ ಇದ್ದು ಈ ಕಾರ್ಯಕ್ರಮವನ್ನ ಆರ್ಜೆ ಅರ್ಪಿತಾ ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 9:00 ನಂಜಪ್ಪ ಲೈಫ್ ಕೇರ್ ಆಸ್ಪತ್ರೆಯ ವೈದ್ಯರಾಗಿರುವಂತಹ ಡಾಕ್ಟರ್ ವಿನ್ಸೆಂಟ್ ಅವರು ರೋಬೋಟಿಕ್ ಸರ್ಜರಿಯ ಬಗ್ಗೆ ಮಾಹಿತಿಯನ್ನು ತಿಳಿಸಲಿದ್ದಾರೆ. ಬೆಳಗ್ಗೆ 9:30 ಪುಸ್ತಕ ಪ್ರಪಂಚ ಮತ್ತೊಂದು ಪ್ರಪಂಚವನ್ನೇ ಸೃಷ್ಟಿಸಬಲ್ಲದು, ಅಕ್ಷರಗಳ ಲೋಕದ ಮೂಲಕ ಸಾಹಿತ್ಯ ಲೋಕದ ಪರಿಚಯ ಮಾಡಿಕೊಡುವ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಬೃಂದಾ ಅವರು ಲೈಫ್ ಸೂಪರ್ ಗುರು ಪುಸ್ತಕದಿಂದ ಆಯ್ದ ಕಥೆಯನ್ನ ತಿಳಿಸಲಿದ್ದಾರೆ. ಬೆಳಗ್ಗೆ 10:00 ಎಲ್ಲರ ನೆಚ್ಚಿನ ಬಿಂದಾಸ್ ಮಾರ್ನಿಂಗ್ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ಮಾತನಾಡಿ ಹಾಡನ್ನ ಹೇಳಿ ಕಾರ್ಯಕ್ರಮವನ್ನ ಎಂಜಾಯ್ ಮಾಡಬಹುದಾಗಿದೆ. ಬೆಳಗ್ಗೆ 11:00 ಎಟಿಎನ್ಸಿ ಸಂಜಯ್ ಕಾಲೇಜಿನ ವಿದ್ಯಾರ್ಥಿಗಳೊಂದಿಗೆ ಮಾತು ಮಂಥನ ಕಾರ್ಯಕ್ರಮವಿರಲಿದೆ. 12:30 ದೇಶ ಎಂದಿಗೂ ಮರೆಯದ ಭಾರತದ ಹೆಮ್ಮೆಯ ಭಾರತ ರತ್ನ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರ ಅಂಬೇಡ್ಕರ್ ವಿಚಾರ ಸರಣಿ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಮಧ್ಯಾಹ್ನ 1:00 ಊಟದ ಸಮಯ, ಅನ್ನದೇವರ ಮುಂದೆ ಅನ್ಯದೇವರು ಉಂಟೆ ಎನ್ನುವಂತೆ ಊಟದ ಮಹತ್ವವನ್ನು ತಿಳಿಸುವ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ವಿಶೇಷ ಖಾದ್ಯದ ಬಗ್ಗೆ ಮಾಹಿತಿ ತಿಳಿಸಲಿದ್ದಾರೆ. ಆರ್ಜೆ ಮಹಾಲಕ್ಷ್ಮಿ ಕಾರ್ಯಕ್ರಮವನ್ನ ನಡೆಸಿಕೊಡಲಿದ್ದಾರೆ. ಮಧ್ಯಾಹ್ನ 1:30 ಸ್ಥಳೀಯ ಸುದ್ದಿಗಳನ್ನ ತಿಳಿಸುವ ಸುತ್ತಮುತ್ತ ಸುದ್ದಿ ಸಮಾಚಾರ ಮೂಡಿಬರಲಿದೆ. ಮಧ್ಯಾಹ್ನ 2:00 ವಿಭಿನ್ನ ಶೈಕ್ಷಣಿಕ ಚಟುವಟಿಕೆಗಳ ವಿಶೇಷ ಕಾರ್ಯಕ್ರಮ ಕಲಿಕಾ ಸಮಯದಲ್ಲಿ ಮೂಡಿಬರಲಿದೆ. ಇದರಲ್ಲಿ ಕೊಳ್ಳೇಗಾಲ ಶರ್ಮಾ ಅವರ ಜಾಣಸುದ್ದಿ ಪ್ರಸಾರವಾಗಲಿದೆ. ಪರಿಸರದ ಕಾಳಜಿಯ ಮಾತನ್ನು ಪ್ರೊಫೆಸರ್ ಡಿಆರ್ ಕುಮಾರಸ್ವಾಮಿ ಅವರು ನಡೆಸಿಕೊಡಲಿದ್ದಾರೆ. ಪಂಪ ಭಾರತದ ಕಾವ್ಯ ವಾಚನ ಡಾಕ್ಟರ್ ಪಿರಾಜೆ, ಕನ್ನಡದಲ್ಲಿ ಇಂಗ್ಲಿಷ್ ಕಲಿಯಿರಿ ವಿಜಯ ಎಸ್ಎಚ್ ಅವರು ತಿಳಿಸಿಕೊಡಲಿದ್ದಾರೆ. ಮಧ್ಯಾಹ್ನ 3:00 ಹಳೆಯ ಕನ್ನಡ ಭಾವಗೀತೆಗಳು ಪ್ರಸಾರವಾಗಲಿದೆ. ಸಂಜೆ 4:00 ಸರಿಯಾಗಿ ಕಾಫಿ ವಿತ್ ಆರ್ಜೆಸ್ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಂಜೆ 5:00 ಪೇಟೆ ಸಂಚಾರ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಸಂಜೆ 5:30 ಸಮಾಜದಲ್ಲಿ ಸಾರ್ವಜನಿಕವಾಗಿ ಇರುವ ಸಮಸ್ಯೆಗಳು ಕುಂದು ಕೊರತೆಯನ್ನ ಅನಾವರಣ ಮಾಡಿ ಅದಕ್ಕೆ ಪರಿಹಾರ ನೀಡುವ ಪ್ರಯತ್ನದಲ್ಲಿ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮ ಇದ್ದು ಆರ್ಜೆ ಶ್ವೇತಾ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಸಂಜೆ 6:00 ದಿನನಿತ್ಯವೂ ನಾವು ನೋಡುವ ಪ್ರಪಂಚದ ಆಶ್ಚರ್ಯ ಬೆರಗನ್ನ ಉಂಟು ಮಾಡುವ ಅನೇಕ ಕುತೂಹಲ ಸಂಗತಿಗಳ ವಿಷಯದ ಬಗ್ಗೆ ಬೆಳಕು ಚೆಲ್ಲುವ ವಿಸ್ಮಯ ಜಗತ್ತು ಕಾರ್ಯಕ್ರಮ ಪ್ರಸಾರವಾಗಲಿದ್ದು ಪ್ರಪಂಚದ ವಿಶೇಷ ಮರುಭೂಮಿ ಕುರಿತು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಇದ್ದು ಆರ್ಜೆ ಶ್ರೀಧರ್ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಸಂಜೆ 6:30 O2 Hero ಬೀದಿ ಬದಿಯ ಸಣ್ಣ ಪುಟ್ಟ ವ್ಯಾಪಾರದಿಂದ ಹಿಡಿದು ದೊಡ್ಡ ಮಟ್ಟದ ವ್ಯಾಪಾರದ ತನಕವೂ ಶಿವಮೊಗ್ಗದ ಉದ್ಯಮಗಳ ಬೆಳವಣಿಗೆಯ ಬಗ್ಗೆ ಉದ್ಯಮಿಗಳಿಂದಲೇ ಮಾಹಿತಿಯನ್ನು ತಿಳಿಸುವ ಬಿಸ್ನೆಸ್ ಬಸ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ಶ್ರೀರಾಮಕೃಷ್ಣರೊಂದಿಗೆ ಮಾತುಕತೆ ಇದ್ದು ಆರ್ಜೆ ಅರ್ಪಿತಾ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಸಂಜೆ 7:00 ರೈತರೇ ನಮ್ಮ ದೇಶದ ಬೆನ್ನೆಲುಬು, ರೈತರು ಬೆಳೆ ಬೆಳೆಯುವ ವಿಧಾನ, ಕೃಷಿಯಲ್ಲಿ ಅನುಸರಿಸುವ ಪದ್ಧತಿ ಇವೆಲ್ಲವನ್ನು ರೈತರಿಂದಲೇ ಮಾಹಿತಿಯನ್ನು ತಿಳಿಸುವ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಪ್ರಸಾರವಾಗಲಿದ್ದು ಇದರಲ್ಲಿ ಜೇನು ಕೃಷಿಯ ಬಗ್ಗೆ ಮಾಹಿತಿ ಇದ್ದು ಆರ್ಜೆ ಶ್ರೀಧರ್ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:45 ಆವಿಷ್ಕಾರದ ಅಸ್ಮಿತೆ, ವಿಜ್ಞಾನದ ಕುತೂಹಲ ಸಂಗತಿಗಳು, ಸಂಶೋಧನೆಗಳ ಬಗ್ಗೆ ತಿಳಿಸಲಿದ್ದಾರೆ ಶೇಖರ್ ಗೌಳೇರ್ ಅವರು. ರಾತ್ರಿ 8:20 ರೈತನ ನಿಸ್ವಾರ್ಥ ಸೇವೆಯನ್ನ ಕೊಂಡಾಡುವ ರೈತಗೀತೆ ಪ್ರಸಾರವಾಗಲಿದೆ. ರಾತ್ರಿ 8:30 ಬೆಳಗ್ಗೆ 5:30 ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಕಾರ್ಯಕ್ರಮಗಳು ಪ್ರಸಾರವಾಗಲಿದೆ. ರಾತ್ರಿ 8:30 ಸುಬ್ರಹ್ಮಣ್ಯ ಐತಾಳ್ ಅವರ ನಿರೂಪಣೆಯಲ್ಲಿ ಚಿತ್ರಗೀತೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಹಾಗೆಯೇ ಪ್ರತಿದಿನ ಬೆಳಗ್ಗೆ 5 ಗಂಟೆಗೆ ಭಕ್ತಿಗೀತೆ ಕಾರ್ಯಕ್ರಮವು ಮೂಡಿಬರಲಿದೆ. ಇದರಲ್ಲಿ ಕನ್ನಡ ಸಿನಿಮಾ ಗೀತೆಗಳು, ಹರಿಕಥೆ, ನಾಟಕ, ಯಕ್ಷಗಾನ, ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ಹೀಗೆ ವೈವಿಧ್ಯಮಯ ಕಾರ್ಯಕ್ರಮಗಳು ನಿಮಗಾಗಿ ಮೂಡಿಬರಲಿದೆ. ಈ ಎಲ್ಲಾ ಕಾರ್ಯಕ್ರಮಗಳು ನಿಮಗಾಗಿ. ಶುಭ ದಿನ.
1: ಶುಭೋದಯ ಕರ್ನಾಟಕ, ಶುಭೋದಯ ಶಿವಮೊಗ್ಗ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಕಣ್ಣಿಗೆ ಕಾಣುವ ದೇವರುಗಳಿಗೆ ನನ್ನ ನಮನಗಳು. ನಮ್ಮ ಅಪ್ಪ ಅಮ್ಮ, ಗುರುಗಳು, ನಮ್ಮನ್ನು ಪೋಷಿಸುವ ರೈತರು, ಸೈನಿಕರು, ಹಾಗೆ ನಮ್ಮ ನಗರವನ್ನು ಸ್ವಚ್ಛವಾಗಿ ಹಾಗೂ ಸುಂದರವಾಗಿ ಇರಲು ಕಾರಣರಾದ ಪೌರ ಕಾರ್ಮಿಕರಿಗೆ, ಹಾಗೆ ಸಮಾಜದಲ್ಲಿ ನಮಗೆ ಒಳಿತನ್ನು ಬಯಸುವರೆಲ್ಲರಿಗೂ ನನ್ನ ನಮನಗಳು ತಿಳಿಸುತ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಎಲ್ಲರಿಗೂ ಪ್ರೀತಿಯ ಬೆಳಗಿನ ಶುಭೋದಯಗಳು. ಹೊಸ ದಿನ, ಹೊಸ ಉತ್ತುಂಗದ ಕನಸುಗಳು ಮತ್ತು ನೂರಾರು ಸಕಾರಾತ್ಮಕ ಯೋಚನೆಗಳೊಂದಿಗೆ ನಿಮ್ಮ ಮುಖದಲ್ಲಿ ಮಂದಹಾಸ ಮೂಡಿಸಲು ನಾನಿಲ್ಲಿ ಹಾಜರಿದ್ದೇನೆ. ಸ್ನೇಹಿತರೆ, ಸಾಮಾನ್ಯವಾಗಿ ನಾವೆಲ್ಲರೂ ದೀಪದ ಹುಳು ಅಂತ ಹೇಳಿದ ಕೂಡಲೇ ಒಂದು ಮಾತನಾಡ್ತೀವಿ, ಏನಪ್ಪಾ ಅಂದ್ರೆ ಬೆಳಕಿನ ಹಿಂದೆ ಬಿದ್ದು ಸುಟ್ಕೊಳ್ಬೇಡ ಅಂತ. ಈ ಮಾತನ್ನ ಹಿರಿಯರು ಹೇಳೋದನ್ನು ಕೂಡ ಕೇಳಿರ್ತೀವಿ. ಆದ್ರೆ ಇವತ್ತು ಈ ಚಿಕ್ಕ ಹುಳುವಿನಿಂದ ಒಂದು ಅದ್ಭುತವಾದ, ಸ್ಫೂರ್ತಿದಾಯಕವಾದ ಪಾಸಿಟಿವ್ ಪಾಠವನ್ನ ಕಲಿಯೋಣ. ಯೋಚನೆ ಮಾಡಿ ಸೇತರೆ, ಆ ಪುಟ್ಟ ಹುಳುವಿಗೆ ಕತ್ತಲು ಅಂತಂದ್ರೆ ಇಷ್ಟವಿಲ್ಲ. ಅದು ಕತ್ತಲೆಯನ್ನ ಮೆಟ್ಟಿ ನಿಲ್ಲೋದಕ್ಕೆ, ಆ ದೂರದ ದೀಪದ ಬೆಳಕನ್ನು ತಲುಪಲು ತನ್ನ ಪುಟ್ಟ ರೆಕ್ಕೆಗಳಿಂದ ಸತತವಾಗಿ ಪ್ರಯತ್ನ ಮಾಡ್ತಲೇ ಇರುತ್ತೆ. ದಾರಿಯಲ್ಲಿ ಗಾಳಿ ಬರಬಹುದು, ಜ್ಯೋತಿ ನಡಗಬಹುದು, ಆದರೆ ಆ ಹುಳುವಿನ ಮನಸ್ಸಿನಲ್ಲಿರೋದು ಒಂದೇ ಒಂದು ಆಸೆ, ಬೆಳಕನ್ನು ಸೇರಬೇಕು ಅನ್ನೋ ಅಚಲ ನಂಬಿಕೆ. ಸೊ ನಮ್ಮ ಬದುಕು ಕೂಡ ಹಾಗೆ ತಾನೆ. ನಮ್ಮ ಗುರಿಗಳು, ನಮ್ಮ ಕನಸುಗಳು ಆ ದೀಪದ ಜ್ಯೋತಿ ಇದ್ದಂತೆ. ದಾರಿಯಲ್ಲಿ ಎಷ್ಟೇ ಕತ್ತಲು ಇರಲಿ, ಎಷ್ಟೇ ಬಿರುಗಾಳಿಯಂತಹ ಅಡೆತಡೆಗಳು ಬರಲಿ, ನಮ್ಮ ಪ್ರಯತ್ನದ ದೀಪ ಮಾತ್ರ ಯಾವತ್ತಿಗೂ ಆರಿ ಹೋಗಬಾರದು. ಬಾಳಿನ ದಾರಿಯಲ್ಲಿ ಕತ್ತಲೆ ಇದೆ ಅಂತ ಕೂತ್ಕೊಳ್ಳಕ್ಕಿಂತ ಒಂದು ಚಿಕ್ಕ ಭರವಸೆಯೇ ದೀಪವನ್ನ ಹಚ್ಚಿ ಅದರ ಹಿಂದೆ ಸಾಗುವ ಛಲವಿರಲಿ. ಸ್ನೇಹಿತರೆ, ನಿಮ್ಮ ಕನಸುಗಳ ಬೆಳಕು ನಿಮ್ಮನ್ನು ಯಾವತ್ತಿಗೂ ಕೈ ಬಿಡುವುದಿಲ್ಲ. ಕುಗ್ಗಿದ ಮನಸ್ಸಿಗೆ ಉತ್ಸಾಹದ ಬೆಳಕನ್ನು ತುಂಬಿಕೊಳ್ಳೋಣ. ಇವತ್ತಿನ ನಿಮ್ಮ ಪ್ರತಿಯೊಂದು ಹೆಜ್ಜೆಯು ಯಶಸ್ಸಿನ ಬೆಳಕಿನ ಕಡೆ ಇರಲಿ ಅಂತ ಹೇಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತು ಆಗಸ್ಟ್ 20. ಇವತ್ತಿನ ದಿನದ ವಿಶೇಷತೆ ಏನ್ ಗೊತ್ತಾ? ಇವತ್ತು ಭಾರತೀಯ ಅಕ್ಷಯ ಉಜ್ರಾ ದಿವಸ್, ಅಂದ್ರೆ ನವೀಕರಿಸಬಹುದಾದ ಇಂಧನ ಅಥವಾ ಗ್ರೀನ್ ಎನರ್ಜಿ ದಿನ. ಯೋಚನೆ ಮಾಡಿದ್ದೀರಾ? ನಾವು ದಿನ ಬೆಳಗ್ಗೆ ಎದ್ದಾಗ್ನಿಂದ ರಾತ್ರಿ ಮಲ್ಗೋ ತನಕ ಎಷ್ಟೆಲ್ಲ ಕರೆಂಟ್, ಪೆಟ್ರೋಲ್, ಡೀಸೆಲ್ ಬಳಸ್ತೀವಿ ಅಲ್ವಾ? ಆದ್ರೆ ಈ ಶಕ್ತಿಯ ಮೂಲಗಳು ಒಂದ್ ದಿನ ಖಾಲಿಯಾಗಿ ಹೋದ್ರೆ ನಮ್ಮ ಗತಿ ಏನು? ಅಘಾತಕಾರಿ ಅಲ್ವಾ? ಅದಕ್ಕೆ ಇವತ್ತು ನಮ್ಮ ತಲೆಯಲ್ಲಿ ಒಂದು ಸಣ್ಣ ಬಲ್ಬ್ ಎತ್ತಿಕೊಳ್ಬೇಕಾದ ದಿನ. ಅಕ್ಷಯ ಅಂದ್ರೆ ಎಂದಿಗೂ ಕ್ಷಯಿಸದ, ಅಂದ್ರೆ ಯಾವತ್ತಿಗೂ ಮುಗಿಯದ ಅಂತ ಅರ್ಥ. ಸೂರ್ಯನ ಬಿಸಿಲು, ಬೀಸುವ ಗಾಳಿ, ಹರಿಯುವ ನೀರು, ಜೈವಿಕ ತ್ಯಾಜ್ಯ, ಇವೆಲ್ಲ ಪ್ರಕೃತಿ ನಮಗೆ ಮುಕ್ತವಾಗಿ ನೀಡಿರುವ ಖಾಲಿಯಾಗದ ಸಂಪತ್ತು. ಇವುಗಳನ್ನು ಬಳಸಿ ವಿದ್ಯುತ್ ಉತ್ಪಾದನೆ ಮಾಡುವುದನ್ನೇ ನಾವು ಅಕ್ಷಯ ಉಜ್ರಾ ಅಂತ ಕರೆಯೋದು. ಹಾಗಾದ್ರೆ ಈ ದಿನವನ್ನು ಆಚರಿಸೋದಕ್ಕೆ ಕಾರಣ ಯಾರು ಗೊತ್ತಾ? ಎಸ್, ನಮ್ಮ ಮಾಜಿ ಪ್ರಧಾನಿ, ಭಾರತದ ಆಧುನಿಕ ತಂತ್ರಜ್ಞಾನದ ಕನಸುಗಾರರಾದ ರಾಜೀವ್ ಗಾಂಧಿ ಅವರು. ಅವರ ಜನ್ಮದಿನ ಇವತ್ತು. ದೇಶದಲ್ಲಿ ನವೀಕರಿಸಬಹುದಾದ ಇಂಧನದ ಪ್ರಾಮುಖ್ಯತೆಯನ್ನು ಜನರಿಗೆ ಮುಟ್ಟಿಸಲು 2004 ಈ ದಿನವನ್ನು ಅಧಿಕೃತವಾಗಿ ಆಚರಿಸಿಕೊಂಡು ಬರಲಾಗ್ತಾ ಇದೆ. ಹೌದು ಶ್ವೇತಾ, ಈಗ ನಾವೇನ್ ಮಾಡ್ಬೇಕು, ಬದಲಾವಣೆಗಳು ಏನು ಅಂತ ನೀವು ಕೇಳೋದಾದ್ರೆ, ಎಸ್, ನಾವೀನ್ಯತೆ ಮತ್ತು ಪರಿಸರ ಪ್ರೀತಿ ಎರಡೂ ಕೈ ಜೋಡಿಸಿದರೆ ಮಾತ್ರ ಭೂಮಿಯನ್ನ ಉಳಿಸಬಹುದು. ಹಾಗಾಗಿ ನಾವೇನ್ ಮಾಡಬಹುದು ಅಂತಂದ್ರೆ, ಸ್ನೇಹಿತರೆ, ಸಾಧ್ಯವಾದ್ರೆ ನಿಮ್ಮ ಮನೆಗಳ ಮಹಡಿ ಮೇಲೆ ಸೋಲಾರ್ ಪ್ಯಾನಲ್ಗಳನ್ನ ಅಳವಡಿಸಿ. ವಿದ್ಯುತ್ ಬಿಲ್ ಕೂಡ ಕಡಿಮೆ, ಪರಿಸರಕ್ಕೂ ಲಾಭ. ಹಾಗೆ ರೂಮ್ ನಿಂದ ಹೊರಡುವಾಗ ಲೈಟ್ ಆಗಿರ್ಬೋದು, ಫ್ಯಾನ್ ಆಗಿರ್ಬೋದು, ಇದನ್ನ ಆಫ್ ಮಾಡುವ ಸಣ್ಣ ಅಭ್ಯಾಸ ಇಟ್ಕೊಳ್ಳಿ. ಹಾಗೆ ಹತ್ತಿರದ ಅಂಗಡಿಗೆ ಹೋಗ್ಬೇಕು ಅಂತಂದ್ರೆ ಕಾರ್ ಆಗ್ಲಿ ಅಥವಾ ಬೈಕ್ ಆಗ್ಲಿ ಯೂಸ್ ಮಾಡ್ಬೇಡಿ. ನಡ್ಕೊಂಡ್ ಹೋಗಿ ಅಥವಾ ಸೈಕಲ್ ನ ಯೂಸ್ ಮಾಡಿ. ಸಾಧ್ಯವಾದ್ರೆ ಎಲೆಕ್ಟ್ರಿಕ್ ವಾಹನಗಳತ್ತ ಹೆಜ್ಜೆ ಹಾಕಿ. ಇನ್ನ ಮರಗಳನ್ನ ಉಳಿಸಿ, ಬೆಳೆಸಿ. ಪ್ರಕೃತಿಯೇ ಅತ್ಯುತ್ತಮ ಇಂಧನ ಉತ್ಪಾದಕ. ಹೆಚ್ಚು ಹೆಚ್ಚು ಗಿಡಗಳನ್ನ ನೆಡಿ ಅಂತ ಹೇಳ್ತಾ, ಎಸ್ ಸ್ನೇಹಿತರೆ, ಪ್ರಕೃತಿ ನಮಗೆ ಎಲ್ಲವನ್ನು ಉಚಿತವಾಗಿ ಕೊಟ್ಟಿದೆ. ಆದ್ರೆ ನಾವು ಅದನ್ನ ದುರುಪಯೋಗ ಪಡಿಸ್ಕೊಳ್ತಾ ಬಂದಿದ್ದೀವಿ. ಇವತ್ತಿನ ಈ ಅಕ್ಷಯ ಉಜ್ರಾ ದಿನದಂದು ಒಂದು ಸಣ್ಣ ಪ್ರತಿಜ್ಞೆ ಮಾಡೋಣ. ನಮ್ಮ ಶಕ್ತಿ, ನಮ್ಮ ಭೂಮಿ, ನಮ್ಮ ಜವಾಬ್ದಾರಿ ಕೂಡ. ಮುಂಬರುವ ಪೀಳಿಗೆಗೆ ಹಸಿರು ಮತ್ತು ಸ್ವಚ್ಛ ಭೂಮಿಯನ್ನು ಬಿಟ್ಟು ಹೋಗೋಣ. ಹಾಗಾದ್ರೆ ಇವತ್ತಿನ ನಿಮ್ಮ ನೆಚ್ಚಿನ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ದೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ರಾತ್ರಿ ಲೈಟ್ ಆಫ್ ಮಾಡಿ ಮಲ್ಗೋಕೆ ರೆಡಿ ಆಗ್ತಾ ಇದ್ದ ಹಾಗೆ ಕಣ್ಮುಚ್ಚಿ ನಿದ್ದೆಗೆ ಜಾರುವ ಟೈಮ್ನಲ್ಲಿ ಕಿವಿಯ ಹತ್ತಿರ ಬಂದು ಅಂತ ಸೌಂಡ್ ಮಾಡ್ತಾ ಇರುತ್ತೆ ಒಂದು ಜೀವಿ. ಇವತ್ತು ನಾವು ಮಾತನಾಡ್ತಾ ಇರೋದು ಅದೇ ಪುಟ್ಟ ಅತಿಥಿ, ಆದ್ರೆ ದೊಡ್ಡ ತಲೆನೋವು, ಸೊಳ್ಳೆಗಳ ಬಗ್ಗೆ. ಇವತ್ತು ಆಗಸ್ಟ್ 20 ವರ್ಲ್ಡ್ ಮಸ್ಕಿಟೋ ಡೇ. ಎಸ್, ಹೌದು ಸ್ನೇಹಿತರೆ, ನಿಮಗೊಂದು ಆಶ್ಚರ್ಯ ವಿಷಯ ಏನು ಗೊತ್ತಾ? ಸೊಳ್ಳೆಗಳ ಲೋಕದಲ್ಲೂ ಒಂದು ಸತ್ಯವಿದೆ. ನಮಗೆ ಕಚ್ಚೋದು, ನಿದ್ದೆ ಕೆಡಿಸೋದು ಎಲ್ಲವೂ ಈ ಹೆಣ್ಣು ಸೊಳ್ಳೆಗಳೇ. ಹೌದು ಸ್ನೇಹಿತರೆ, ಗಂಡು ಸೊಳ್ಳೆಗಳು ಸೈಲೆಂಟ್ ಆಗಿ ಹೂವಿನ ಮಕರಂದ ಕುಡ್ಕೊಂಡು ಹಾಯಾಗಿರುತ್ತವೆ. ಆದ್ರೆ ಹೆಣ್ಣು ಸೊಳ್ಳೆಗಳಿಗೆ ಮಾತ್ರ ಮೊಟ್ಟೆ ಇಡೋದಕ್ಕೆ ರಕ್ತದಲ್ಲಿರೋ ಪ್ರೋಟೀನ್ ಬೇಕಂತೆ. ಹಾಗಾಗಿ ನಮ್ಮ ಮೇಲೆ ಇವುಗಳಿಗೆ ಕಣ್ಣು. ಓಕೆ ಸರಿ, ಈ ಜೋಕಲ್ಲ ಇರ್ಲಿ ಬಿಡಿ. ಈಗ ರಿಸರ್ಚ್ ಪ್ರಕಾರ ಪ್ರಪಂಚದಲ್ಲಿ ಸಿಂಹ ಹುಲಿಗಳಿಗಿಂತಲೂ ಅತಿ ಹೆಚ್ಚು ಜನರನ್ನು ಬಲಿ ತೆಗೆದುಕೊಳ್ತಾ ಇರೋದು ಈ ಸೊಳ್ಳೆಗಳು ಹರಡೋ ಮಲೇರಿಯಾ ಮತ್ತು ಡೆಂಗ್ಯೂ ಕಾಯಿಲೆಗಳಿಂದ. ಹಾಗಾಗಿ ಇವತ್ತು ನಾವು ಒಂದು ಪ್ರಾಮಿಸ್ ಮಾಡೋಣ, ನಮ್ಮ ಮನೆಯ ಸುತ್ತಮುತ್ತ ನೀರು ನಿಲ್ಲದಂತೆ ಎಚ್ಚರವಿರೋಣ, ಸೊಳ್ಳೆ ನಿವಾರಕಗಳನ್ನು ಬಳಸೋಣ, ಆರೋಗ್ಯವಾಗಿರೋಣ. ನೆನ್ಪಿಡಿ, ಸೊಳ್ಳೆಗಳಿಗೆ ನಮ್ಮ ರಕ್ತ ದಾನ ಮಾಡೋದ್ಕಿಂತ ನಮ್ಮ ಹೆಲ್ತ್ ನ ನಾವೇ ಕಾಪಾಡ್ಕೊಳ್ಳೋದು ಮುಖ್ಯ. ಸೊನ್ನೆ ಸೈಜು ಆದ್ರೆ ಕೆಲಸ ಮಾತ್ರ ದೊಡ್ಡದು ಅನ್ನೋ ಹಂಗಿದೆ ಈ ಸೊಳ್ಳೆಗಳ ಗೋಳು. ಇವತ್ತಿನ ಈ ದಿನದ ವಿಶೇಷತೆಯೊಂದಿಗೆ ಎಚ್ಚರದಿಂದಿರಿ, ಸುರಕ್ಷಿತವಾಗಿರಿ ಅಂತ ಹೇಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನಾವು ದೇಶದಾದ್ಯಂತ ಸದ್ಭವನ ದಿವಸ್ ಅಂದ್ರೆ ರಾಷ್ಟ್ರೀಯ ಸೌಹಾರ್ದತಾ ದಿನವನ್ನಾಗಿ ಆಚರಿಸುತ್ತೇವೆ. ಅಂದಹಾಗೆ ಈ ಸದ್ಭವನ ಅನ್ನೋ ಪದದಲ್ಲೇ ಎಂತ ಅದ್ಭುತವಾದ ಮಧುರವಿದೆ ಅಲ್ವಾ? ಜಾತಿ, ಧರ್ಮ, ಭಾಷೆ, ಬಣ್ಣ ಯಾವುದರ ಮೇಲೂ ಮನುಷ್ಯನನ್ನು ಅಳೆಯದೆ ನಾವೆಲ್ಲರೂ ಒಂದೇ ಭಾರತೀಯರು ಎನ್ನುವ ಭಾವನೆಯನ್ನು ಗಟ್ಟಿಗೊಳಿಸುವುದೇ ಈ ದಿನದ ನಿಜವಾದ ಸೌಂದರ್ಯ. 1992 ಆರಂಭವಾದ ಈ ಸದ್ಭವನ ದಿನಾಚರಣೆ ನಮ್ಮೊಳಗೆ ಪರಸ್ಪರ ಪ್ರೀತಿ, ಶಾಂತಿ ಮತ್ತು ಅಣ್ಣ ತಮ್ಮಂದಿರ ಭಾವನೆಯನ್ನು ಬಡಿದೆಬ್ಬಿಸುವ ಒಂದು ಸುಂದರ ಸಂದರ್ಭ ಅಂತಾನೆ ಹೇಳ್ಬಹುದು. ಹೌದು ಸ್ನೇಹಿತರೆ, ಇವತ್ತಿನ ಈ ಧಾವಂತದ ಬದುಕಿನಲ್ಲಿ ನಾವು ಎಷ್ಟು ಸಾರಿ ಮನುಷ್ಯತ್ವವನ್ನೇ ಮರೆಯುತ್ತಿರುತ್ತೇವೆ. ಆದರೆ ನಮ್ಮ ನಡುವಿನ ಭಿನ್ನಾಭಿಪ್ರಾಯಗಳನ್ನು ಮರೆತು ಕೈ ಕೈ ಹಿಡಿದು ಒಟ್ಟಾಗಿ ಬಾಳುವುದೇ ಜೀವನದ ಅತಿ ದೊಡ್ಡ ಸೌಂದರ್ಯ. ಬನ್ನಿ, ಇವತ್ತಿನ ಈ ಸುಂದರ ಬೆಳಗ್ಗೆ ನಾವೆಲ್ಲರೂ ಒಂದು ಸಣ್ಣ ಪ್ರತಿಜ್ಞೆ ಮಾಡೋಣ. ಯಾವುದೇ ವ್ಯಕ್ತಿಯೊಂದಿಗೆ ಅಥವಾ ಯಾವುದೇ ಸಮಾಜದೊಂದಿಗೆ ದ್ವೇಷ ಸಾಧಿಸದೆ ಪ್ರೀತಿಯನ್ನು ಹಂಚೋಣ, ಸೌಹಾರ್ದತೆಯನ್ನು ಕಾಪಾಡೋಣ. ನಿಮ್ಮ ಬದುಕಿನ ಪ್ರತಿ ಕ್ಷಣವು ಸದ್ಭಾವನೆಯಿಂದ ಕೂಡಿರಲಿ ಅಂತ ಹೇಳ್ತಾ ಇವತ್ತಿನ ಅರುಣೋದಯ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು RJ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಬಯಲು ಶೌಚ ಮುಕ್ತ, ಪ್ಲಾಸ್ಟಿಕ್ ಮುಕ್ತ, ಕಸ ಮುಕ್ತ ವಾತಾವರಣವನ್ನ ನಿರ್ಮಿಸೋಣ.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿರುವುದು ವಿಶೇಷ ಸರಣಿ ಕಾರ್ಯಕ್ರಮ ಗಾಂಧಿ ಓದು. ಮಹಾತ್ಮ ಗಾಂಧೀಜಿಯವರ ಚಿಂತನೆಗಳು ಮತ್ತು ಬರಹಗಳನ್ನು ಮರು ಓದುವ ಒಂದು ಪ್ರಯತ್ನ ಇದಾಗಿದೆ. ಈ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗ, ಮಿಂಚು ಐಡಿಯಾಸ್ ಬೆಂಗಳೂರು ಮತ್ತು ಸಿರಿ ಕ್ರಿಯೇಷನ್ಸ್ ಬೆಂಗಳೂರು ಇವರ ಸಹಯೋಗದಲ್ಲಿ ನಿರ್ಮಿಸಲಾಗಿದೆ. ಈಗ ಕೇಳಿ ಸರಣಿ ಕಾರ್ಯಕ್ರಮ ಗಾಂಧಿ ಓದು.

0: ನಮಸ್ಕಾರ. ಮಹಾತ್ಮ ಗಾಂಧೀಜಿ ಓದು ಸರಣಿ. ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಅವರ ಬಗ್ಗೆ ಒಂದು ಓದು ಸರಣಿಯನ್ನು ಮಾಡಬೇಕೆಂದು ಈ ಕಾರ್ಯವನ್ನು ಕೈಗೆತ್ತಿಕೊಳ್ಳಲಾಗಿದೆ. ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಈ ಸರಣಿಯಲ್ಲಿ ಕೇಳಬಹುದು.
1: ಮೋಹನ್ದಾಸ್ ಕರಮ್ಚಂದ್ ಗಾಂಧಿಯವರು ಬರೆದ ಆತ್ಮಕಥೆ ಅಥವಾ ನನ್ನ ಸತ್ಯಾನ್ವೇಷಣೆ, ಭಾಗ 1, ಅಧ್ಯಾಯ 22, ಮುಂದುವರೆದುದು. ಓದುತ್ತಿರುವವರು ಸಾನಾ ಶ್ರೀಲಕ್ಷ್ಮಿ, ಮಿಂಚು ಐಡಿಯಾಸ್, ಬೆಂಗಳೂರು. ನಾರಾಯಣ ಹೇಮಚಂದ್ರ. ವಾರಕ್ಕೆ 17 ಶಿಲ್ಲಿಂಗ್ ವೆಚ್ಚದಲ್ಲಿ ನನ್ನ ಅಡುಗೆಯನ್ನು ನಾನೇ ಮಾಡಿಕೊಳ್ಳುತ್ತಿದ್ದ ಕಾಲ ಅದು. ಕೆಲವು ವೇಳೆ ನಾನು ಆತನ ಕೊಠಡಿಗೆ ಹೋಗುತ್ತಿದ್ದೆ, ಇನ್ನು ಕೆಲವು ವೇಳೆ ಆತ ನನ್ನ ಕೊಠಡಿಗೆ ಬರುತ್ತಿದ್ದ. ನಾನು ಇಂಗ್ಲಿಷರ ಪದ್ಧತಿಯಲ್ಲಿ ಅಡುಗೆ ಮಾಡುತ್ತಿದ್ದೆ. ಭಾರತೀಯ ಅಡಿಗೆಯ ಹೊರತು ಮತ್ತಾವುದೂ ಆತನಿಗೆ ರುಚಿಸುತ್ತಿರಲಿಲ್ಲ. ಬೇಳೆ ಸಾರು ಇಲ್ಲದಿದ್ದರೆ ಆತನಿಗೆ ಆಗುತ್ತಲೇ ಇರಲಿಲ್ಲ. ನಾನು ಯಾವಾಗಲಾದರೂ ಕೆಂಪು ಮೂಲಂಗಿಯ ಹುಳಿಯನ್ನು ಮಾಡುತ್ತಿದ್ದೆ. ಅದನ್ನು ನೋಡಿ ಆತ "ಇದೇ ಏನು ನಿನ್ನ ರುಚಿ?" ಎಂದು ಕನಿಕರ ಪಡುತ್ತಿದ್ದ.
2: ಒಂದು ಸಲ ಎಲ್ಲಿಂದಲೋ ಕಷ್ಟಪಟ್ಟು ಅಲಸಂದೆಯನ್ನು ಸಂಪಾದಿಸಿ ಅಡಿಗೆ ಮಾಡಿ ನನಗೆ ತಂದುಕೊಟ್ಟ. ನಾನು ಅದನ್ನು ಸಂತೋಷದಿಂದ ತಿಂದೆ. ಅಲ್ಲಿಂದ ಮುಂದೆ ನಾವು ಒಬ್ಬರಿಗೊಬ್ಬರು ತಿಂಡಿ ಪದಾರ್ಥಗಳನ್ನು ಕೊಟ್ಟು ತೆಗೆದುಕೊಳ್ಳುವುದು ಒಂದು ಪದ್ಧತಿಯೇ ಆಯಿತು. ನಾನು ಮಾಡಿದ ರುಚಿ ತಿಂಡಿಗಳನ್ನು ತೆಗೆದುಕೊಂಡು ಹೋಗಿ ಆತನಿಗೆ ಕೊಡುತ್ತಿದ್ದೆ.
3: ಆತನು ಮಾಡಿದುದನ್ನು ನನಗೆ ತಂದುಕೊಡುತ್ತಿದ್ದ.
2: ಆಗ ಕಾರ್ಡಿನಲ್ ಮ್ಯಾನಿಂಗರ ಹೆಸರು ಎಲ್ಲರ ಬಾಯಿಯಲ್ಲಿಯೂ ಇತ್ತು. ಜಾನ್ ಬರ್ನ್ ಮತ್ತು ಕಾರ್ಡಿನಲ್ ಮ್ಯಾನಿಂಗರ ಪ್ರಯತ್ನದಿಂದ ಬಂದರಿನ ಕೂಲಿಗಳ ಮುಷ್ಕರ ಬಹುಬೇಗ ಮುಕ್ತಾಯಗೊಂಡಿತು. ಕಾರ್ಡಿನಲ್ ಮ್ಯಾನಿಂಗರ ಸರಳತೆಯನ್ನು ಕುರಿತು ಡಿಸ್ರೇಲಿಯ ಹೊಗಳಿಕೆಯ ಮಾತುಗಳನ್ನು ನಾನು ನಾರಾಯಣ ಹೇಮಚಂದ್ರನಿಗೆ ಹೇಳಿದೆ. ಅವನು "ಹಾಗಾದರೆ ನಾನು ಆ ಪ್ರಾಜ್ಞರನ್ನು ನೋಡಬೇಕು" ಎಂದ.
3: "ಅವರು ದೊಡ್ಡ ಮನುಷ್ಯರು, ಅವರನ್ನು ನೋಡುವುದು ನಿನಗೆ ಹೇಗೆ ಸಾಧ್ಯ?"
2: "ನನ್ನ ಹೆಸರಿನಲ್ಲಿ ನೀನು ಅವರಿಗೆ ಪತ್ರ ಬರೆ. ನಾನು ಒಬ್ಬ ಲೇಖಕ. ಅವರು ಮಾಡಿರುವ ಜನಹಿತ ಕಾರ್ಯಗಳಿಗಾಗಿ ಅವರನ್ನು ನಾನು ಪ್ರತ್ಯಕ್ಷವಾಗಿ ವಂದಿಸಲು ಅಪೇಕ್ಷಿಸುವೆನೆಂದೂ ಹೇಳು. ನನಗೆ ಇಂಗ್ಲಿಷ್ ಬರದುದರಿಂದ ನಿನ್ನನ್ನು ನನ್ನ ದ್ವಿಭಾಷಿಯಾಗಿ ಕರೆದುಕೊಂಡು ಬರುವೆನೆಂದೂ ತಿಳಿಸು." ಆ ಅಭಿಪ್ರಾಯದ ಪತ್ರವನ್ನು ನಾನು ಬರೆದೆ. 2-3 ದಿನಗಳಲ್ಲಿ ನಮಗೆ ಭೇಟಿಯನ್ನು ಕೊಡಲು ಒಪ್ಪಿ ಕಾರ್ಡಿನಲ್ ಮ್ಯಾನಿಂಗರ ಪತ್ರ ಬಂತು. ನಾವಿಬ್ಬರು ಕಾರ್ಡಿನಲ್ರನ್ನು ನೋಡಲು ಹೋದೆವು. ನಾನು ನನ್ನ ನಿಯಮಿತವಾದ ಉಡುಪನ್ನು ಧರಿಸಿಕೊಂಡೆ. ನಾರಾಯಣ ಹೇಮಚಂದ್ರ ತನ್ನ ಎಂದಿನ ಉಡುಪುಗಳನ್ನು ಧರಿಸಿದ್ದ. ಅದೇ ಕೋಟು, ಅದೇ ಶರಾಯಿ. ನಾನು ಅವನ ಉಡುಪುಗಳನ್ನು ಹಾಸ್ಯ ಮಾಡಲು ಪ್ರಯತ್ನಿಸಿದೆ, ಆದರೆ ಆತ ನನ್ನನ್ನೇ ಹಾಸ್ಯ ಮಾಡಿದ. "ನಾಗರಿಕರೆನಿಸಿಕೊಳ್ಳುವ ನೀವೆಲ್ಲ ಶುದ್ಧ ಹೇಡಿಗಳು. ಪ್ರಾಜ್ಞರಾದವರು ಜನರ ಬಾಹ್ಯವೇಷವನ್ನು ನೋಡುವುದಿಲ್ಲ, ಅವರು ಹೃದಯವನ್ನು ಪರಿಶೀಲಿಸುತ್ತಾರೆ" ಎಂದ. ನಾವು ಕಾರ್ಡಿನಲ್ಲರ ಭವನವನ್ನು ಪ್ರವೇಶಿಸಿದೆವು. ಕುಳಿತುಕೊಂಡ ಸ್ವಲ್ಪ ಹೊತ್ತಿನಲ್ಲಿಯೇ ತೆಳ್ಳಗೆ ಎತ್ತರವಾಗಿದ್ದ ಒಬ್ಬ ವೃದ್ಧ ಗೃಹಸ್ಥ ಪ್ರವೇಶಿಸಿ ನಮಗೆ ಹಸ್ತಲಾಘವವನ್ನಿತ್ತರು. ನಾರಾಯಣ ಹೇಮಚಂದ್ರನು ಅವರನ್ನು ಹೀಗೆ ಸಂಬೋಧಿಸಿದ:
4: "ನಿಮ್ಮ ಕಾಲವನ್ನು ಹೆಚ್ಚು ತೆಗೆದುಕೊಳ್ಳಲು ನನಗೆ ಇಷ್ಟವಿಲ್ಲ. ನಿಮ್ಮ ಪ್ರಸಿದ್ಧಿಯನ್ನು ಬಹಳ ಕೇಳಿದ್ದೆ. ನಿಮ್ಮನ್ನು ನೋಡಬೇಕು ಎನ್ನಿಸಿತು. ನೀವು ಮುಷ್ಕರಕಾರರಿಗಾಗಿ ಮಾಡಿದ ಸತ್ಕಾರ್ಯಕ್ಕೆ ನಿಮ್ಮನ್ನು ವಂದಿಸುತ್ತೇನೆ. ಜಗತ್ತಿನ ಪ್ರಾಜ್ಞರನ್ನು ಸಂದರ್ಶಿಸುವುದು ನನ್ನ ಪದ್ಧತಿ. ಆದುದರಿಂದಲೇ ನಿಮಗೆ ಈ ತೊಂದರೆಯನ್ನು ಕೊಡಬೇಕಾಯಿತು." ಅವನು ಗುಜರಾತಿನಲ್ಲಿ ಮಾತನಾಡಿದುದನ್ನು ನಾನು ಭಾಷಾಂತರಿಸಿದೆನು. "ನೀವು ಬಂದುದು ಸಂತೋಷ. ಲಂಡನ್ನಲ್ಲಿ ನಿಮ್ಮ ವಾಸ ಸುಖಕರವಾಗಲಿ. ಇಲ್ಲಿಯ ಜನರ ಪರಿಚಯ ನಿಮಗೆ ಆಗಲಿ ಎಂಬುದು ನನ್ನ ಹಾರೈಕೆ. ದೇವರು ನಿಮಗೆ ಶುಭವುಂಟು ಮಾಡಲಿ." ಇಷ್ಟು ಹೇಳಿ ಕಾರ್ಡಿನಲ್ಲರು ಎದ್ದು ನಿಂತು ನಮ್ಮನ್ನು ಬೀಳ್ಕೊಟ್ಟರು. ಒಂದು ಸಲ ನಾರಾಯಣ ಹೇಮಚಂದ್ರ ಧೋತ್ರವನ್ನು ಶರ್ಟನ್ನೂ ಧರಿಸಿಕೊಂಡು ನನ್ನ ಕೊಠಡಿಗೆ ಬಂದ. ಮನೆಯ ಯಜಮಾನತಿ ಬಾಗಿಲನ್ನು ತೆರೆದಳು. ಆಕೆ ಹೊಸ ಯಜಮಾನತಿ. ನಾರಾಯಣ ಹೇಮಚಂದ್ರನನ್ನು ಈ ಮೊದಲು ನೋಡದಿದ್ದ ಕಾರಣ ಗಾಬರಿಯಿಂದ ಓಡುತ್ತಾ ಒಳಗೆ ಬಂದು, "ಒಬ್ಬ ಹುಚ್ಚ ನಿಮ್ಮನ್ನು ನೋಡಲು ಬಂದಿದ್ದಾನೆ" ಎಂದು ಹೇಳಿದಳು. ನಾನು ಬಾಗಿಲನ್ನು ತೆರೆದೆ. ನಾರಾಯಣ ಹೇಮಚಂದ್ರನನ್ನು ನೋಡಿ ಆಶ್ಚರ್ಯವಾಯಿತು. ನಾನು ದಿಗ್ಭ್ರಾಂತನಾದೆ.
3: ಅವನ ಮುಖದಲ್ಲಿ ಎಂದಿನ ನಗೆಯ ಹೊರತು ಮತ್ತೇನೂ ಇರಲಿಲ್ಲ. ಬೀದಿಯಲ್ಲಿ ಹುಡುಗರು ನಿಮ್ಮನ್ನು ಕೀಟಲೆ ಮಾಡಲಿಲ್ಲವೇ?
5: ಅವರು ನನ್ನ ಹಿಂದೆ ಓಡೋಡಿ ಬಂದರು, ನಾನು ಅವರನ್ನು ಲಕ್ಷ್ಯ ಮಾಡಲಿಲ್ಲ, ಅವರ ಪಾಡಿಗೆ ಅವರು ಹೋದರು.
3: ಲಂಡನ್ನಿನಲ್ಲಿ ಕೆಲವು ತಿಂಗಳು ಇದ್ದ ನಂತರ ನಾರಾಯಣ ಹೇಮಚಂದ್ರ ಪ್ಯಾರಿಸ್ಸಿಗೆ ಹೋದನು. ಫ್ರೆಂಚ್ ಭಾಷೆಯನ್ನು ಕಲಿತು ಫ್ರೆಂಚ್ ಗ್ರಂಥಗಳನ್ನು ಭಾಷಾಂತರಿಸಲು ಮೊದಲು ಮಾಡಿದ. ಆತ ಮಾಡಿದ ಭಾಷಾಂತರವನ್ನು ತಿದ್ದುವಷ್ಟು ಫ್ರೆಂಚ್ ಭಾಷೆಯಲ್ಲಿ ನನಗೆ ಜ್ಞಾನವಿತ್ತು. ಆತನು ಮಾಡಿದ್ದುದು ಭಾಷಾಂತರವಲ್ಲ, ಅದು ಕೇವಲ ಭಾವಾರ್ಥವಾಗಿತ್ತು. ಕೊನೆಯಲ್ಲಿ ಆತ ಅಮೆರಿಕಕ್ಕೆ ಹೋಗುವ ತನ್ನ ನಿರ್ಧಾರವನ್ನು ಕಾರ್ಯಗತ ಮಾಡಿದ. ಬಹಳ ಕಷ್ಟಪಟ್ಟು ಅವನು ಡೆಕ್ ಪ್ರಯಾಣದ ಟಿಕೆಟನ್ನು ಸಂಪಾದಿಸಿಕೊಂಡ. ಅಮೆರಿಕದಲ್ಲಿರುವಾಗ ಒಂದು ಸಲ ಆತ ಧೋತ್ರ ಮತ್ತು ಶರ್ಟು ಧರಿಸಿಕೊಂಡು ಹೋದುದರಿಂದ ಅಸಭ್ಯ ಉಡುಗೆಯನ್ನು ಹಾಕಿಕೊಂಡುದಕ್ಕಾಗಿ ಆತನ ಮೇಲೆ ಕಟ್ಟಳೆ ನಡೆಯಿತು. ನಿರಪರಾಧಿ ಎಂದು ಬಿಡುಗಡೆಯಾಯಿತೆಂದು ನನ್ನ ನೆನಪು. ಭಾಗ ಒಂದು, ಅಧ್ಯಾಯ 22 ಇಲ್ಲಿಗೆ ಮುಗಿಯಿತು.
0: ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಇದುವರೆಗೆ ಕೇಳಿದಿರಿ. ಪರಿಕಲ್ಪನೆ ಜಿಎಲ್ ಜನಾರ್ದನ್, ನಿರ್ದೇಶಕರು ರೇಡಿಯೋ ಶಿವಮೊಗ್ಗ ಹಾಗೂ ಸಾನಾ ಶ್ರೀಲಕ್ಷ್ಮಿ ಮಿಂಚು ಐಡಿಯಾಸ್ ಬೆಂಗಳೂರು. ಸಂಕಲನ ಹಾಗೂ ಸಹಕಾರ ವಿ ಯಶಸ್ ತುಮಕೂರು ಹಾಗೂ ಮೂಡಬಾಗಿಲು ವಿಜಯಕುಮಾರ್. ವೈಷ್ಣವ ಜನತೋ ಗಾಯನ ಹಿರಿಯ ಗಾಯಕಿ ಪಿಆರ್ ಯಶೋಧ. ನಿರ್ಮಾಣ ಸಿರಿ ಕ್ರಿಯೇಷನ್ಸ್. ಈ ಕಾರ್ಯಕ್ರಮ ಬೆಂಗಳೂರಿನ ಮಿಂಚು ಐಡಿಯಾಸ್ ಹಾಗೂ ಸಿರಿ ಕ್ರಿಯೇಷನ್ಸ್ ಅವರ ಕೊಡುಗೆ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
3: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
4: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
3: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
5: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.
6: ಸ್ವಲ್ಪ ತಾಳಿ, ನೀವು ಬಳಸಿರುವ ಈ ಡಬ್ಬಿ ಹಾಲಿನಲ್ಲಿ ಕಲುಷಿತ ನೀರು, ಮೈದಾ ಹಿಟ್ಟು, ಯೂರಿಯಾ ಬೆರೆತಿರಬಹುದಲ್ವೇ? ನಿಲ್ಲಿ, ಈ ನಿಮ್ಮ ಪ್ಯಾಕೆಟ್ ಹಾಲಿನಲ್ಲಿ ಮೋಸದ ಗುಣಮಟ್ಟಕ್ಕಾಗಿ ಸಕ್ಕರೆ, ಗೆಣಸಿನ ಪೌಡರ್, ರಾಸಾಯನಿಕ ಆಮ್ಲ ಬಳಸಿರಬಹುದಲ್ವೇ?
7: ಹಾಗಾದ್ರೆ ನಾನು ಯಾವ ಹಾಲನ್ನ ಬಳಸಲಿ?
6: ಕೆಎಂಎಫ್ ನಂದಿನಿ ಹಾಲು ನೀವು ಬಳಸಲು ಯೋಗ್ಯವಾದ ಹಾಲು.
8: ಬಳಸಿ ಪರಿಶುದ್ಧ ನಂದಿನಿ ಹಾಲು.

0: ಪ್ಲಾಸ್ಟಿಕ್ ಪರಿಸರದ ಮಹಾಶತ್ರು.
1: ಎಲ್ಲರಿಗೂ ನಮಸ್ಕಾರ, ಬೆಳಗ್ಗೆಯ ಶುಭೋದಯ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನ್ ಪವಿತ್ರ ದಿನೇಶ್. ಅಕ್ಕ ಮಹಾದೇವಿಯವರ ಒಂದು ವಚನವನ್ನ ನೋಡೋಣ. ಅಯ್ಯ, ನಿಮ್ಮ ಅನುಭವಿಗಳ ಸಂಘದಿಂದ ಎನ್ನ ತನು ಶುದ್ಧವಾಯಿತು. ಅಯ್ಯ, ನಿಮ್ಮ ಅನುಭವಿಗಳ ಸಂಘದಿಂದ ಎನ್ನ ಮನ ಶುದ್ಧವಾಯಿತು. ಅಯ್ಯ, ನಿಮ್ಮ ಅನುಭವಿಗಳ ಸಂಘದಿಂದ ಎನ್ನ ಪ್ರಾಣ ಶುದ್ಧವಾಯಿತು. ಅಯ್ಯ, ನಿನ್ನ ಅನುಭವಿಗಳು ಒರೆದೊರೆದು ಆಗು ಮಾಡಿದ ಕಾರಣ ಚನ್ನ ಮಲ್ಲಿಕಾರ್ಜುನಯ್ಯ ನಿಮಗಾನು ತೊಡುಗೆಯಾದೆನಯ್ಯ. ಇದು ಅಕ್ಕ ಮಹಾದೇವಿಯವರ ಒಂದು ವಚನ. ಹಾಗಾದ್ರೆ ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಅಕ್ಕ ಮಹಾದೇವಿಯವರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ನಮ್ಮ ಜೊತೆ ಇವತ್ತು ಬೆಂಗಳೂರಿನ ನಾಗದೇವನಹಳ್ಳಿಯವರೇ ಆದಂತಹ, ಹಾಗೆ ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ ಅಧಿಕಾರಿಯಾಗಿ ಈಗ ನಿವೃತ್ತರಾಗಿರುವಂತಹ ಶ್ರೀಮತಿ HS ಕಮಲಮ್ಮ ಅವರು ನಮ್ಮ ಜೊತೆಗಿದ್ದಾರೆ. ಇವರು ಅಕ್ಕ ಮಹಾದೇವಿಯವರ ಪರಿಚಯದೊಂದಿಗೆ ಅವರ ವಚನಗಳ ವಿಶ್ಲೇಷಣೆಯನ್ನ ಮಾಡ್ತಾರೆ, ಕೇಳೋಣ. ಬನ್ನಿ ಮೇಡಮ್, ನಮಸ್ತೆ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೇಡಮ್, ನಿಮ್ಮ ಪರಿಚಯದೊಂದಿಗೆ ಅಕ್ಕ ಮಹಾದೇವಿಯವರ ಪರಿಚಯ ಹಾಗೆ ಅವರ ವಚನಗಳನ್ನ ಹೇಳ್ಬೋದಾ?
2: ಎಲ್ಲರಿಗೂ ನಮಸ್ಕಾರ. ನಾನು ಕಮಲಮ್ಮ, HS ಬಸವ ಬೆಳಕು, KCHS ಲೇಔಟ್, ನಾಗದೇವನಹಳ್ಳಿ, ಬೆಂಗಳೂರು, ಇಲ್ಲಿಂದ ಬಂದಿರುತ್ತೇನೆ. ಕರ್ನಾಟಕದಲ್ಲಿ 12ನೇ ಶತಮಾನದಲ್ಲಿ ವಚನ ಚಳುವಳಿಯೇ ನಡೆಯಿತು. ಈ ಸಮಯದಲ್ಲಿ ಹಲವಾರು ಶರಣಾಶರಣೆಯರು ವಚನಗಳ ರಚನೆಯಲ್ಲಿ ತೊಡಗಿದ್ದರು. ಇಂತಹ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದವರಲ್ಲಿ ಅಕ್ಕ ಮಹಾದೇವಿಯವರು ಒಬ್ಬರು. ನಾನು ಇಂದು ಅಕ್ಕ ಮಹಾದೇವಿಯವರ ಕುರಿತು ಒಂದೆರಡು ಮಾತುಗಳು ಮತ್ತು ಅವರ ವಚನಗಾಯನ ಮಾಡುತ್ತಿದ್ದೇನೆ. ಅವರ ಜನ್ಮಸ್ಥಳ ಶಿವಮೊಗ್ಗ ಜಿಲ್ಲೆಯ ಉಡುತಡಿ ಅಥವಾ ಉಡುಗಣಿ ಎಂತಲೂ ಕರೆಯುವರು. ಅಕ್ಕ ಮಹಾದೇವಿಯವರ ತಂದೆ ಓಂಕಾರ ಶೆಟ್ಟಿ ಮತ್ತು ತಾಯಿ ಲಿಂಗಮ್ಮನವರು. ಅಕ್ಕ ಮಹಾದೇವಿಯವರ ವಚನಾಂಕಿತ ನಾಮ ಚನ್ನಮಲ್ಲಿಕಾರ್ಜುನ. ಅಕ್ಕ ಮಹಾದೇವಿಯವರ ದೀಕ್ಷಾ ಗುರು ಗುರುಲಿಂಗ ದೇವ ಎಂದು. ಅಕ್ಕ ಮಹಾದೇವಿಯವರು ಹಲವಾರು ವಚನಗಳನ್ನು ರಚಿಸಿದ್ದಾರೆ. ಅವರ ಒಂದು ವಚನ ಗಾಯನ ಹೀಗಿದೆ. ಮರವಿದ್ದು ಫಲವೇನು ನೆಳಲಿಲ್ಲದನ್ನಕ್ಕ,

0: ಮರವಿದ್ದು ಫಲವೇನು ನೆಳಲಿಲ್ಲದನ್ನಕ್ಕ. ಈ ವಚನದ ಭಾವಾರ್ಥ ಏನೆಂದರೆ, ಒಂದು ಮರ ಎಂದ ಮೇಲೆ ಅದರಿಂದ ಸಾಕಷ್ಟು ಲಾಭವಿದೆ. ಮಾನವ ಪ್ರಾಣಿ ಪಕ್ಷಿಗಳಿಗೆ ನೆರಳು ಮತ್ತು ಫಲಗಳನ್ನು ಕೊಡುತ್ತದೆ ಮತ್ತು ಭೂಮಿಗೆ ಫಲವತ್ತತೆಯನ್ನು ಕೊಡುತ್ತದೆ. ಈ ಅನುಕೂಲಗಳು ಇಲ್ಲದಿದ್ದಲ್ಲಿ ಮರ ಇದ್ದು ಏನು ಪ್ರಯೋಜನ ಎಂಬರ್ಥ. ಧನವಿದ್ದು ಫಲವೇನು ದಯವಿಲ್ಲದನ್ನಕ್ಕ. ಮನುಷ್ಯನ ಮತ್ತು ಇತರೆ ಜೀವ ಸಂಕುಲಕ್ಕೂ ಇಂದು ಧನ ಅಂದರೆ ಹಣವಿರಬೇಕು. ಧನ ಹೊಂದಿರುವವರಿಗೆ ದಯವಿದ್ದರೆ ಅದು ಅವನ ಕುಟುಂಬ ಮತ್ತು ಇತರೆ ಎಲ್ಲರಿಗೂ ಎಲ್ಲದಕ್ಕೂ ಸಹಾಯವಾಗುತ್ತದೆ. ದಯೆ ಎಂಬುದರ ಅರ್ಥ ಇಲ್ಲಿ ಸಹಾಯ ಮಾಡುವ ಗುಣ ಮತ್ತು ಅದನ್ನು ಅಗತ್ಯಕ್ಕೆ ತಕ್ಕಂತೆ ಧಾರಾಳವಾಗಿ ಖರ್ಚು ಮಾಡುವುದು ಮತ್ತು ಇತರರಿಗೂ ಸಹಾಯ ಮಾಡುವ ಗುಣ ಎಂದರ್ಥ. ಹಸುವಿದ್ದು ಫಲವೇನು ಹಯನಿಲ್ಲದನ್ನಕ್ಕ. ಹಸುವನ್ನು ನಾವು ಕಾಮಧೇನು ಎಂದು ಕರೆಯುತ್ತೇವೆ. ಹಸು ಮಾನವನಿಗೆ ಹಲವಾರು ರೀತಿಯಲ್ಲಿ ಸಹಾಯ ಮಾಡುತ್ತದೆ. ಅದಕ್ಕೆ ಕವಿಗಳು ಈ ರೀತಿಯಾಗಿ ಹಾಡಿದ್ದಾರೆ. ಇಟ್ಟರೆ ಸಗಣಿಯಾದೆ, ತಟ್ಟಿದರೆ ಕುರುಳಾದೆ, ಸುಟ್ಟರೆ ನೊಸಲಿಗೆ ವಿಭೂತಿಯಾದೆ, ನೀನಾರಿಗಾದೆಯೋ ಎಲೆ ಮಾನವ ಎಂದು. ಹಸುವಿನ ಆದ್ಯ ಗುಣ ಏನೆಂದರೆ ಗರ್ಭ ಧರಿಸುವುದು, ಕರು ಹಾಕಿ ಹಾಲು ಕೊಡುವುದು, ಹಾಲಿಂದ ಮೊಸರು, ಮಜ್ಜಿಗೆ, ಬೆಣ್ಣೆ, ತುಪ್ಪ ಇತ್ಯಾದಿ ಉತ್ಪನ್ನಗಳನ್ನು ಮಾಡುತ್ತೇವೆ. ಹಸುಗಳನ್ನು ವ್ಯವಸಾಯಕ್ಕೂ ಬಳಸುತ್ತಾರೆ. ಇಷ್ಟು ಸಹಾಯಗಳಿಲ್ಲದಿದ್ದರೆ ಹಸುವಿದ್ದೇನು ಪ್ರಯೋಜನ ಎಂಬರ್ಥ. ರೂಪಿದ್ದು ಫಲವೇನು ಗುಣವಿಲ್ಲದನ್ನಕ್ಕ. ಮೇಲ್ನೋಟಕ್ಕೆ ಮನುಷ್ಯ ಗಂಡಾಗಲಿ ಹೆಣ್ಣಾಗಲಿ ರೂಪವಂತರು ಎನಿಸಿಕೊಂಡು ಮುಖ್ಯವಾಗಿ ಅವರಲ್ಲಿ ಏನೇನು ಒಳ್ಳೆಯತನ ಇರಬೇಕೋ ಅದೆಲ್ಲ ಇಲ್ಲದಿದ್ದಲ್ಲಿ ಕುಟುಂಬ, ಸಮಾಜ, ರಾಜ್ಯ, ರಾಷ್ಟ್ರ ಉದ್ಧಾರವಾಗುವುದಿಲ್ಲ. ಆದ್ದರಿಂದ ಗುಣವಿರಬೇಕು ಎಂಬರ್ಥ. ಅಗಲಿದ್ದು ಫಲವೇನು ಬಾನವಿಲ್ಲದನ್ನಕ್ಕ. ಇಲ್ಲಿ ಪ್ರಪಂಚ ವಿಶಾಲವಾಗಿದೆ, ಆದರೆ ಅದಕ್ಕೆ ಆಧಾರ ಅಂತ ಬಾನು ಅಂದರೆ ಆಕಾಶ ಇರಬೇಕಲ್ಲ ಅಂದರೆ ಇಲ್ಲಿ ವಿಶಾಲವಾದ ಅರ್ಥ ಅಡಗಿದೆ. ಊಟದ ತಟ್ಟೆ ಗಂಗಳ ಎಷ್ಟು ದೊಡ್ಡದಿದ್ದರೇನು, ಅದರಲ್ಲಿ ಸವಿರುಚಿಯ ಭಕ್ಷ್ಯಗಳು ಇಲ್ಲದಿದ್ದಲ್ಲಿ ಅದು ಒಂದು ಖಾಲಿ ತಟ್ಟೆ ಎನಿಸಿಕೊಳ್ಳುತ್ತದೆ. ನಮಗೆ ನಿತ್ಯ ಜೀವನಕ್ಕೆ ಅನ್ನ ಸಿಗಬೇಕೆಂದರೂ ನಮ್ಮ ಶ್ರಮ ಇರಲೇಬೇಕು ಎಂದರ್ಥ. ನಾನಿದ್ದು ಫಲವೇನು ನಿಮ್ಮ ಜ್ಞಾನವಿಲ್ಲದನ್ನಕ್ಕ. ಇಲ್ಲಿ ದೈವತ್ವ ಮತ್ತು ಆಧ್ಯಾತ್ಮಿಕತೆಗೆ ಸಂಬಂಧಿಸಿ ಹೇಳುವ ಮಾತು. ನಮಗೆ ದೇವರು ಮತ್ತು ಸಹಾಯ ಹಸ್ತ ಚಾಚುವವರು ಇದ್ದರೂ ನೀಡಿದರೂ ಅದನ್ನು ಬಳಸಿಕೊಳ್ಳುವ ಜ್ಞಾನ ಮತ್ತು ಗುಣ ನಮ್ಮಲ್ಲಿರಬೇಕು. ಆ ಗುಣ ಇಲ್ಲದಿದ್ದಲ್ಲಿ ನಮಗೆ ಯಾವ ಅನುಕೂಲಕರ ವಾತಾವರಣವಿದ್ದರೂ ಕೂಡ ಅದು ವ್ಯರ್ಥವಾಗುತ್ತದೆ ಎಂಬ ಅರ್ಥ.
1: ಅಕ್ಕ ಮಹಾದೇವಿಯವರ ಒಂದು ಪ್ರಸಿದ್ಧವಾದಂತಹ ವಚನ, ಮರವಿದ್ದು ಫಲವೇನು ನೆರಳಿಲ್ಲದನ್ನಕ್ಕ. ಈ ವಚನವನ್ನ ಸುಶ್ರಾವ್ಯವಾಗಿ ಹಾಡುವ ಮೂಲಕ ಕಮಲಮ್ಮ ಅವರು ಅದರ ಅರ್ಥ ವಿವರಣೆಯನ್ನ ಸಹ ತಿಳಿಸಿದ್ರು. ನಂತರದಲ್ಲಿ ಕೂಡ ಅಕ್ಕ ಮಹಾದೇವಿಯವರ ಇನ್ನಷ್ಟು ವಚನಗಳನ್ನ ಹೇಳ್ತಾರೆ, ಕೇಳೋಣ. ಅದಕ್ಕೂ ಮೊದಲು ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಅಕ್ಕ ಮಹಾದೇವಿಯವರ ವಚನಗಳ ಕುರಿತು ಬೆಂಗಳೂರಿನ ನಾಗದೇವನಹಳ್ಳಿಯವರೇ ಆದಂತಹ HS ಕಮಲಮ್ಮ ಅವರು, ಇವರು ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ ಅಧಿಕಾರಿಯಾಗಿ ಈಗ ನಿವೃತ್ತರಾಗಿರುವಂತಹ ಕಮಲಮ್ಮ ಅವರು ಅಕ್ಕ ಮಹಾದೇವಿಯವರ ವಚನಗಳನ್ನ ಹಾಡುವ ಮೂಲಕ ಅದರ ಅರ್ಥ ವಿವರಣೆಯನ್ನ ಹೇಳ್ತಾ ಇದ್ರು. ಈಗ ಸಹ ಇನ್ನಷ್ಟು ವಿಚಾರಗಳನ್ನ ಹೇಳ್ತಾರೆ, ಕೇಳೋಣ ಬನ್ನಿ.
1: ಈಗ ಅಕ್ಕ ಮಹಾದೇವಿಯವರ ಇನ್ನೊಂದು ವಚನ, ಬೆಟ್ಟದ ಮೇಲೊಂದು ಮನೆಯ ಮಾಡಿ.
0: ಬೆಟ್ಟ

0: ಬೆಟ್ಟದ ಮೇಲೊಂದು ಮನೆಯ ಮಾಡಿ, ಇದರ ಭಾವಾರ್ಥ. ಮನುಷ್ಯ ಜಗತ್ತಿನಲ್ಲಿ ವಾಸ ಮಾಡಬೇಕಾದರೆ ಹಲವಾರು ಅಡೆತಡೆಗಳನ್ನು, ಸುಖ ಸಂಪತ್ತನ್ನು ಅನುಭವಿಸಬೇಕಾಗುತ್ತದೆ. ನಮಗೆ ಪ್ರಥಮವಾಗಿ ಊಟ, ಬಟ್ಟೆ, ವಾಸಿಸಲು ಒಂದು ಮನೆ ಬೇಕೇ ಬೇಕು. ವಾಸದ ಮನೆ ಎಂದರೆ ಹಲವಾರು ಕಲ್ಪನೆಗಳು ಮನಸ್ಸಿನಲ್ಲಿ ಹಾದು ಹೋಗುತ್ತದೆ. ನಾವು ವಾಸ್ತು, ದಿಕ್ಕು ಮತ್ತು ನಮ್ಮ ಕೊಂಡುಕೊಳ್ಳುವ ಸಾಮರ್ಥ್ಯ, ಅಂದರೆ ಆರ್ಥಿಕ ಪರಿಸ್ಥಿತಿ ಇತ್ಯಾದಿ. ಒಂದು ವೇಳೆ ನಾವು ಬೆಟ್ಟದ ಮೇಲೆ ಮನೆ ಮಾಡಿದರೆ ಮೃಗಗಳು, ಕ್ರೂರ ಪ್ರಾಣಿಗಳು, ಪಕ್ಷಿಗಳು, ಜಲಚರಗಳು, ಹಾವು ಚೇಳುಗಳು ಬರುವುದು ಸಾಮಾನ್ಯ. ಅವುಗಳಿಗೆ ಹೆದರಿ ಕೂತರೆ ಜೀವನ ಸಾಗುವುದೇ? ಒಂದು ವೇಳೆ ಸಮುದ್ರದ ತಡಿಯಲ್ಲಿ ಮನೆ ಮಾಡಿದರೆ ನೆರೆ ತೊರೆಗಳು, ಜಲಚರಗಳು ಬರುವುದು ಸಾಮಾನ್ಯ. ಅವುಗಳಿಗೆ ಅಂಜಿಕೊಂಡರೆ ಹೇಗೆ? ಒಂದು ವೇಳೆ ಸಂತೆಯೊಳಗೆ ಮನೆಯ ಮಾಡಿದರೆ ವಿವಿಧ ವರ್ಗದ ಜನ, ಪ್ರಾಣಿಗಳು, ಸರಕು ಸೇವೆಗಳು ಕೊಡುಕೊಳ್ಳುವುದು ಇತ್ಯಾದಿ ಸಾಮಾನ್ಯ. ಇಲ್ಲಿ ಶಬ್ದವಾಗದೇ ಇರದೇ ಹಾಗಂತ ಶಬ್ದಕ್ಕೆ ನಾಚಿಕೊಂಡು ಕುಂತರೆ ಆಗುವುದೇ? ಲೋಕದಲ್ಲಿ ಹುಟ್ಟಿದ ಬಳಿಕ ಮನುಷ್ಯನಿಗೆ ಭೂಮಿಗೆ ಬಿದ್ದ ಕೂಡಲೇ ಕಷ್ಟ ನಷ್ಟಗಳನ್ನು, ಲೋಕದ ಸ್ತುತಿ ನಿಂದನೆಗಳನ್ನು ಅನುಭವಿಸಬೇಕಾಗುತ್ತದೆ. ಅದಕ್ಕೆ ಕೋಪಗೊಳ್ಳದೆ ಸಾವಧಾನ ಸಮಾಧಾನಿಯಾಗಿ ಎದುರಿಸಬೇಕು. ವಚನಗಳು ನಮ್ಮ ಜೀವನಕ್ಕೆ ತುಂಬ ಹತ್ತಿರ, ನಿತ್ಯ ಜೀವನದ ಒಂದು ಭಾಗವಾಗಿರುತ್ತದೆ. ಅಕ್ಕಮಹಾದೇವಿಯವರ ವಚನಗಳು ಅರ್ಥ ಮಾಡಿಕೊಳ್ಳಲು ಬಲು ಸರಳ ಮತ್ತು ಸ್ವಯಂ ವೇದ್ಯವಾಗಿರುತ್ತವೆ.
1: ಅಕ್ಕಮಹಾದೇವಿಯವರ ಒಂದು ಪ್ರಸಿದ್ಧವಾದಂತಹ ವಚನ ಬೆಟ್ಟದ ಮೇಲೊಂದು ಮನೆಯ ಮಾಡಿ, ಈ ವಚನವನ್ನ ಕಮಲಮ್ಮ ಅವರು ಹಾಡುವ ಮೂಲಕ ಅದರ ಅರ್ಥ ವಿವರಣೆಯನ್ನು ತಿಳಿಸಿದ್ರು. ನಂತರದಲ್ಲಿ ಕೂಡ ಅಕ್ಕಮಹಾದೇವಿಯವರ ಇನ್ನಷ್ಟು ವಚನಗಳ ಬಗ್ಗೆ ಮಾಹಿತಿ ಹೇಳ್ತಾರೆ, ಕೇಳೋಣ. ಅದಕ್ಕೂ ಮೊದಲು ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ವಾಣಿಜ್ಯ ತೆರಿಗೆ ಇಲಾಖೆಯ ನಿವೃತ್ತ ಅಧಿಕಾರಿಗಳಾದಂತಹ ಶ್ರೀಮತಿ ಕಮಲಮ್ಮ ಅವರು ಅಕ್ಕ ಮಹಾದೇವಿಯವರ ವಚನಗಳನ್ನ ಹೇಳ್ತಾ ಇದ್ರು. ಅದರಲ್ಲಿಯೂ ಬೆಟ್ಟದ ಮೇಲೊಂದು ಮನೆ ಮಾಡಿ ಈ ವಚನವನ್ನ ಹೇಳಿ ಅದರ ಅರ್ಥ ವಿವರಣೆಯನ್ನ ಹೇಳಿದ್ರು. ಈಗ ಸಹ ಇನ್ನಷ್ಟು ವಿಚಾರಗಳನ್ನ ಹೇಳ್ತಾರೆ, ಕೇಳೋಣ ಬನ್ನಿ.
3: ಅಕ್ಕ ಮಹಾದೇವಿಯವರ ಇನ್ನೊಂದು ವಚನ, ಎನ್

0: ಅಕ್ಕ ಮಹಾದೇವಿಯವರ ಇನ್ನೊಂದು ವಚನ. ಎನ್ನನೇಕೆ ಕಾಡುವಿರಿ, ಎನ್ನನೇಕೆ ಕಾಡುವಿರಿ. ಇದರ ಭಾವಾರ್ಥ ಏನೆಂದರೆ, ಅಕ್ಕ ಮಹಾದೇವಿಯವರು ಮದುವೆ ವಯಸ್ಸಿಗೆ ಬಂದಾಗ ಅವರಿಗೆ ಇಷ್ಟವಿಲ್ಲದಿದ್ದರೂ ಮನೆಯವರ ಒತ್ತಾಯಕ್ಕೆ ಮಣಿದು ಮದುವೆ ಗಂಡಿಗೆ ಕೆಲವು ಷರತ್ತುಗಳನ್ನು ವಿಧಿಸಿ ವಿವಾಹ ಆಗಿರುತ್ತಾರೆ. ಅವರು ಸಂಪೂರ್ಣವಾಗಿ ಆಧ್ಯಾತ್ಮದಲ್ಲಿ ತೊಡಗಿರುತ್ತಾರೆ. ಈ ಕಾರ್ಯಕ್ಕೆ ಅಡ್ಡಿಯಾದಾಗ ಸಾಂಸಾರಿಕ ಜೀವನವನ್ನು ತ್ಯಜಿಸಿ ಚನ್ನಮಲ್ಲಿಕಾರ್ಜುನನಿಗೆ ತನ್ನನ್ನು ಸಂಪೂರ್ಣವಾಗಿ ಅರ್ಪಿಸಿಕೊಂಡು ಕೂಡಲ ಸಂಗಮಕ್ಕೆ ಬಂದು ವಚನ ಚಳುವಳಿಯಲ್ಲಿ ಧುಮುಕಿ ಹಲವಾರು ವಚನಗಳನ್ನು ರಚನೆ ಮಾಡುವ ಕಾರ್ಯದಲ್ಲಿ ತೊಡಗುತ್ತಾರೆ. ಚನ್ನಮಲ್ಲಿಕಾರ್ಜುನ ಎಂಬ ವಚನಾಂಕಿತ ನಾಮದಲ್ಲಿ ವಚನಗಳ ರಚನೆಯಲ್ಲಿ ತೊಡಗುತ್ತಾರೆ. ಈ ಸಂದರ್ಭದಲ್ಲಿ ಅವರು ಅವರಿಗೆ ತೊಂದರೆ ಕೊಡುವ ಎಲ್ಲರನ್ನೂ ಕುರಿತು ಮೃದುವಾಗಿ ಸಂಬೋಧಿಸಿ, ನಾನು ಇಹಲೋಕದ ಎಲ್ಲ ಭೋಗಭಾಗ್ಯಗಳನ್ನು ತ್ಯಜಿಸಿ ನನ್ನ ಮುಡಿಯಿಂದ ನನ್ನ ಶರೀರವನ್ನು ಮುಚ್ಚಿಕೊಂಡಿದ್ದೇನೆ ಮತ್ತು ನಾನು ಭಕ್ತಿಯಿಂದ ಚನ್ನಮಲ್ಲಿಕಾರ್ಜುನನ ಕೂಡಿಕೊಂಡಿದ್ದೇನೆ. ಆತನೇ ನನಗೆ ಗುರು ಮತ್ತು ಸರ್ವಸ್ವ. ಆದ್ದರಿಂದ ನನ್ನನ್ನು ಕಾಡಬೇಡಿ ಅಣ್ಣಗಳಿರಾ, ನನ್ನನ್ನು ಕಾಡಬೇಡಿ ತಂದೆಗಳಿರಾ. ನನ್ನ ಸತ್ಕಾರ್ಯಗಳನ್ನು ತಾವೆಲ್ಲರೂ ಅರಿತುಕೊಂಡು ನನ್ನ ಕಾರ್ಯದಲ್ಲಿ ತೊಡಗಲು ನನಗೆ ಸಹಕರಿಸಿ ಎಂದು ಪರಿಪರಿಯಾಗಿ ತಿಳಿಸುತ್ತಾರೆ. ನೀವು ಏನೇ ಮಾಡಿದರೂ ನಾನು ನನ್ನ ಹೆಜ್ಜೆಯನ್ನು ಹಿಂದಿಕ್ಕುವುದಿಲ್ಲ ಎಂಬ ಮಾತನ್ನು ಎಲ್ಲರಿಗೂ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಅಕ್ಕ ಮಹಾದೇವಿಯವರ ವಚನಗಳು ಅರ್ಥ ಮಾಡಿಕೊಳ್ಳಲು ಬಲು ಸರಳ ಮತ್ತು ಸ್ವಯಂ ವೇದ್ಯವಾಗಿರುತ್ತವೆ. ಇಷ್ಟು ಹೊತ್ತು ಮಾತನಾಡಲು ಅವಕಾಶ ಮಾಡಿಕೊಟ್ಟ ಆಕಾಶವಾಣಿ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿಗೆ ಮತ್ತು ನಿರೂಪಕರಾದ ಶ್ರೀಮತಿ ಪವಿತ್ರಾ ದಿನೇಶ್ ಇವರಿಗೂ ಶ್ರೋತೃಗಳಿಗೂ ನನ್ನ ಅನಂತಾನಂತ ಧನ್ಯವಾದಗಳು. ನಮಸ್ಕಾರ. ಎಲ್ಲರಿಗೂ ಶರಣು ಶರಣಾರ್ಥ.
1: ಧನ್ಯವಾದಗಳು ಮೇಡಮ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಕ್ಕ ಮಹಾದೇವಿಯವರ ವಚನಗಳ ಕುರಿತು ಸಾಕಷ್ಟು ವಿಚಾರಗಳನ್ನು ತಿಳಿಸಿಕೊಟ್ಟಿದ್ದೀರಾ. ನಿಮಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಕೇಳಿದ್ರಲ್ಲ ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ನಾಗದೇವನಹಳ್ಳಿಯವರೇ ಆದಂತಹ ಹಾಗೆ ತೆರಿಗೆ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸಿ ಈಗ ನಿವೃತ್ತರಾಗಿರುವಂತಹ ಶ್ರೀಮತಿ ಕಮಲಮ್ಮ ಅವರು ಭಾಗವಹಿಸಿ ಅಕ್ಕ ಮಹಾದೇವಿಯವರ ವಚನಗಳ ಕುರಿತು ಮಾಹಿತಿಯನ್ನು ಹೇಳಿದರು. ಅಂದ್ರೆ ಅಕ್ಕ ಮಹಾದೇವಿಯಂತಹ ದಿಟ್ಟ ಶಿವಶರಣೆಯ ಬಗ್ಗೆ ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ತಿಳಿದುಕೊಂಡ್ವಿ. ಇದೇ ರೀತಿ ನಾಳೆಯ ಸಂಚಿಕೆಯಲ್ಲಿ ಇನ್ನಷ್ಟು ಶಿವಶರಣರ ವಿಚಾರಧಾರೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಇದು ವಚನ ವಿಹಾರ ಕಾರ್ಯಕ್ರಮ. ನಂತರದಲ್ಲಿ ಬೆರಗು ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟ್ ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
5: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ. ಅಷ್ಟೇ ಅಲ್ಲ, ಈ ಶ್ರಾವಣ ಸಂಭ್ರಮದಲ್ಲಿ ಸೋಲಾರ್ ಅಳವಡಿಸಿದರೆ 5,000 ರೂ ಮೌಲ್ಯದ ಪ್ಯೂರ್ ರೇಷ್ಮೆ ಸೀರೆ ನಿಮ್ಮ ಕೈ ಸೇರಲಿದೆ.
4: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449846798.
5: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
6: ಬೆರಗು ಈಗ ಈ ವಿಶೇಷ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
5: ಕನ್ನಡದ ಭಗವದ್ಗೀತೆ ಎಂದೇ ಪ್ರಸಿದ್ಧಿ ಪಡೆದಿರುವ ಡಿವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಶ್ರೀಮತಿ ವಿಜಯ ಗಣೇಶ್ ಶಿವಮೊಗ್ಗ ಇವರು ಅರ್ಥ ವಿವರಣೆಯೊಂದಿಗೆ ವಾಚನ ಮಾಡಲಿದ್ದಾರೆ. ಬನ್ನಿ ಕೇಳೋಣ.
7: ನಮಸ್ಕಾರ. ಶ್ರೀಯುತ ಡಿವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ಭಾವಾರ್ಥದೊಂದಿಗೆ ನಾನು ವಿಜಯ ನಿಮ್ಮ ಮುಂದೆ. ಕಗ್ಗ ಸಾರ್ಥಕತೆಯಿಂದ ಸತ್ಯ. ಸತ್ಯವೆಂಬುದೇನು ಸೈನಿಕನ ಜೀವನದಿ, ಕತ್ತಿಯವನಿಗೆ ಸತ್ಯವದರಿಂದೇ ಧರ್ಮ, ಭುಕ್ತಿ ಸುಪ್ತಿಗಳ ವಿಭವಂಗಳವನಿಗೆ ಮಿಥ್ಯೆ, ಸಾರ್ಥಕತೆಯಿಂ ಸತ್ಯ ಮಂಕುತಿಮ್ಮ. ಸತ್ಯವೆಂಬುದೇನು ಸತ್ಯವು ಅನ್ನೋದು ಅದು ಏನು? ಸೈನಿಕನ ಜೀವನದಿ, ಸೈನಿಕನ ಜೀವನದಿ ಇದ್ದಾಗ ಕತ್ತಿಯವನಿಗೆ ಸತ್ಯವದರಿಂದೇ ಧರ್ಮ. ಕತ್ತಿ ಅವನಿಗೆ ಸತ್ಯ, ಅದರಿಂದಲೇ ಅವನಿಗೆ ಧರ್ಮ. ಭುಕ್ತಿ ಸುಪ್ತಿಗಳ, ಭುಕ್ತಿ ಅಂದರೆ ಊಟ, ಸುಪ್ತಿ ಅಂದರೆ ನಿದ್ದೆ. ವಿಭವಂಗಳ ಅವನಿಗೆ, ವಿಭವಂಗಳು ಅಂದರೆ ಸಿರಿ ಸಂಪತ್ತುಗಳು ಅವನಿಗೆ ಮಿಥ್ಯ, ಸುಳ್ಳಾಗಿದೆ.

0: ಹೋರಾಟದಿಂದ ಸಾರ್ಥಕತೆ ಪಡೆಯೋದು ಮಾತ್ರ ಸತ್ಯ. ಹೌದಲ್ವಾ? ಸೈನಿಕನ ಬದುಕಲ್ಲಿ ಸತ್ಯ ಯಾವುದು ಹೇಳಿ? ಕತ್ತಿಯೇ ಅವನಿಗೆ ಧರ್ಮ. ಕತ್ತಿ ಅಂದರೆ ಅವನ ಆಯುಧ. ಅದು ಅವನ ರಕ್ಷಣೆಗೂ ಮತ್ತು ಆಕ್ರಮಣ ಮಾಡೋದಕ್ಕೂ ಬಹಳ ಅವಶ್ಯಕವಾದದ್ದು. ಯುದ್ಧದ ಉತ್ಕಟ ಕ್ಷಣಗಳಲ್ಲಿ ಅವನಿಗೆ ಊಟ ನಿದ್ದೆ ಯಾವುದ್ರ ಚಿಂತೆ ಸಹ ಇಲ್ಲ. ಅವನಿಗೆ ಹಣ ಮಾಡೋ ಹೆಸರು ಮಾಡೋ ಯಾವ ಹವ್ಯಾಸ ಕೂಡ ಇಲ್ಲ. ಅವನ ಕೆಲಸದಿಂದ ಶೌರ್ಯದಿಂದ ಸಾರ್ಥಕತೆ ಪಡೆಯೋದೊಂದೇ ಸತ್ಯ. ಈ ಶೌರ್ಯದಲ್ಲಿ ಕ್ರೌರ್ಯ ಇಲ್ವಾ? ಕ್ರೌರ್ಯವೂ ಧರ್ಮ ಆಗತ್ತಾ? ದಯೆ ಇಲ್ಲದ ಧರ್ಮ ಇದೆಯಾ ಅನ್ನೋ ಪ್ರಶ್ನೆಗಳೆಲ್ಲ ಕಾಡುತ್ತೆ. ಹಾಗಾದರೆ ಧರ್ಮ ಇಲ್ಲದ ದಯೆ ಬೇಕಾ? ಧರ್ಮ ಸಾಧನೆಯಲ್ಲಿ ದಯೆಗೊಂದು ಸ್ಥಾನ ಇದ್ದ ಹಾಗೆ ದಂಡಕ್ಕೂ ಒಂದು ಸ್ಥಾನ ಇದೆ. ಧರ್ಮ ಒಂದೊಂದ್ಸಲ ಅಧರ್ಮದ ನಿಗ್ರಹದಲ್ಲಿ ಉಗ್ರ ರೂಪನ ತಾಳ್ಬೇಕಾಗತ್ತೆ. ಅದು ಸಿಂಹದ ಗರ್ಜನೆ. ದೇಶದ ರಕ್ಷಣೆಯಲ್ಲಿ ನಡೆಯೋ ಹಿಂಸೆ ಪ್ರಾಣಹಾನಿ ಸಹ ಸೈನಿಕನ ಧರ್ಮದ ಪರಿಧಿಯಲ್ಲೇ ಬರತ್ತೆ ತಾನೆ. ಅಲ್ಲಿ ಕರುಣೆಗೆ ಸ್ಥಾನ ಇಲ್ಲ. ಕರುಣೆ ಸ್ವಭಾವದ್ದು, ಧರ್ಮ ವಿವೇಕದ್ದು. ದೇಶ ರಕ್ಷಣೆಯೇ ಧರ್ಮವಾಗಿರೋದ್ರಿಂದ ಅಲ್ಲಿ ಶಸ್ತ್ರದ ಬಳಕೆ ಸಾರ್ಥಕತೆಯ ಮಾರ್ಗ ಆಗತ್ತೆ. ನೋಡಿ, ಈ ಜಗತ್ತಲ್ಲಿ ಪ್ರತಿಯೊಬ್ಬ ಮನುಷ್ಯನೂ ಒಬ್ಬ ಸೈನಿಕ ಇದ್ದ ಹಾಗೆ. ಬದುಕಿನ ಹೋರಾಟದಲ್ಲಿ ಪ್ರತಿನಿತ್ಯ ನಿರಂತರ ಹೋರಾಟದ ಸೈನಿಕನೇ. ಸರಹದ್ದಲ್ಲಿರೋ ಸೈನಿಕನಿಗೆ ಒಂದೇ ರೀತಿಯ ಹೋರಾಟ, ದೇಶದ ಶತ್ರುವಿನ ಮೇಲೆ. ಬದುಕಿನಲ್ಲೂ ನಮಗೆ ಎರಡು ಮುಖದ ಯುದ್ಧ ಇರುತ್ತೆ. ಒಂದು ಹೊರಗಿನ ಸಮಾಜದಲ್ಲಿ ಅಸ್ತಿತ್ವಕ್ಕೆ ಹೋರಾಟ, ಮತ್ತು ಇನ್ನೊಂದು ಅಂತರಂಗದ ಆಳದಲ್ಲಿ ಬಿಡುಗಡೆಗೆ ಹೋರಾಟ. ಈ ಎರಡೂ ಹೋರಾಟಗಳು ನಿರಂತರವಾಗಿ ನಡೀತಾನೆ ಇರುತ್ತೆ. ಬದುಕಿನ ಅಸ್ತಿತ್ವದ ಹೋರಾಟಕ್ಕೆ ಬೇಕಾದದ್ದು ನಿರಂತರ ಕೃಷಿ, ನಿಯಮ ನೀತಿಗಳ ಪಾಲನೆ, ಧರ್ಮದ ನಡೆ, ಇನ್ನೊಬ್ಬರೊಟ್ಟಿಗೆ ಪ್ರೇಮದ ಸೌಹಾರ್ದಯುತವಾದ ಬಾಳ್ವೆ, ಈ ಥರದ ಮುಂತಾದ ಆಯುಧಗಳಿದ್ದಾವೆ. ಬಾಳಲ್ಲಿ ಬದುಕಲ್ಲಿ ಉತ್ಸಾಹನೇ ಒಂದು ಮಹಾ ಆಯುಧ ತಾನೆ. ಇದು ಒಂದಿದ್ರೆ ಎಂತಹ ವಿಷಮ ಪರಿಸ್ಥಿತಿ ಮೇಲೂ ಹೋರಾಡಿ ಜಯ ನಾವು ಸಾಧಿಸಿಬಿಡಬಹುದು. ಮಾಡೋ ಕೆಲಸದಲ್ಲಿ ಆ ವೃತ್ತಿಯ ಧರ್ಮನ ಪರಿಪಾಲಿಸ್ತಾ ಶಿಸ್ತಿನ ಸಿಪಾಯಿ ಆದರೆ ಹೊರ ಪ್ರಪಂಚದ ಯುದ್ಧದಲ್ಲೂ ನಮಗೆ ತೃಪ್ತಿ ಮತ್ತು ಆನಂದ ಸಿಗುತ್ತೆ. ಹೊರಗಿನ ಯುದ್ಧ ಯಾವುದೇ ರೀತಿಯದ್ದಾಗಿದ್ದರೂ ಅಂತರಂಗದಾಳದಲ್ಲಿ ನಡೆಯೋ ಯುದ್ಧದ ಪರಿನೇ ಬೇರೆ. ಇಲ್ಲಿ ಹೋರಾಡೋದು ಚೇತನ. ತಾನು ಧರಿಸಿದ ರೂಪ ಸಂಬಂಧವಾಗಿ ಬಂದು ಎರಗೋ ಕ್ಲೇಶಗಳು ಮಾಡೋ ಹಾನಿಯನ್ನು ನಿವಾರಿಸೋದಕ್ಕೆ ನಿರಂತರ ಹೋರಾಟ ನಡೀತಾ ಇರುತ್ತೆ. ಇಂದ್ರಿಯಗಳ ಮೂಲಕ ಮನಸ್ಸು ಬುದ್ಧಿಗಳಿಗಂಟೋ ಕ್ಲೇಶನ ತೊಳೆಯೋದಕ್ಕೆ ಮಾಡೋ ನಿರಂತರ ಹೋರಾಟವೇ ಅಂತರಂಗದ ಯುದ್ಧ. ನಾವು ನಮ್ಮ ಹೊರಗಿನ ಮತ್ತು ಒಳಗಿನ ಹೋರಾಟನ ಸತ್ಯ ಮತ್ತು ಧರ್ಮ ಅನ್ನೋ ಎರಡು ಆಯುಧಗಳ ಸಹಾಯದಿಂದ ಗೆಲ್ಲದಿಕ್ಕಾದರೆ ಅದುವೇ ನಮ್ಮ ನಿಜವಾದ ಜಯ ಆಗತ್ತೆ. ಸಾರ್ಥಕತೆಯಿಂದ ಸತ್ಯ ಅಂತ ಗುಂಡಪ್ಪನವರು ಹೇಳೋ ಹಾಗೆ. ಆ ಕಡೆ ನಮ್ಮ ಪ್ರಯತ್ನ ಇರಲಿ ಅಂತ ಆಶಿಸ್ತಾ ಇನ್ನೊಂದು ಕಗ್ಗದೊಟ್ಟಿಗೆ ನಾನು ಮತ್ತೆ ಸಿಗ್ತೀನಿ. ಧನ್ಯವಾದಗಳು.
1: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ಈಗ ನೀವು ಕೇಳಲಿದ್ದೀರಿ ಮಕ್ಕಳಿಗಾಗಿ ಪೊನ್ನಜ್ಜಿಯ ಕಥೆಗಳು. ಪೊನ್ನಜ್ಜಿಯಾಗಿ ಉಷಾ ನಟೇಶ್ ಕಾಸರವಳ್ಳಿ ನಿರೂಪಣೆ ಮಾಡಲಿದ್ದಾರೆ. ಇದರಲ್ಲಿ ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಆದ್ಯ, ಯುಕ್ತ ಪಾಲ್ಗೊಳ್ಳಲಿದ್ದಾರೆ. ಮಕ್ಕಳೇ, ನಿಮಗಾಗಿ ಈ ಕಥಾ ಮಾಲಿಕೆ.
5: ಪೊನ್ನಜ್ಜಿ, ನಮ್ಮ ಶಾಲೆಯಲ್ಲಿ ಸ್ಪೋರ್ಟ್ಸ್ ಡೇ ಮಾಡ್ತಾ ಇದ್ದಾರೆ.
6: ಎಲ್ಲ ಕಾಂಪಿಟಿಷನ್ ಇರುತ್ತೆ.
7: ನನ್ನ ಫ್ರೆಂಡ್ ಸುಮಿತ್ ಇಲ್ವಾ, ನಾನು ಅದ್ರಲ್ಲಿ ಗೆಲ್ತೀನಿ ಇದ್ರಲ್ಲಿ ಗೆಲ್ತೀನಿ ಅಂತ ಜಂಬ ಕೊಚ್ಕೊಂತಿದ್ದ.
8: ಅದಕ್ಕೆ ಮೇಷ್ಟ್ರು, ಏ ಸಾಕು ಮಾಡು, ಒಳ್ಳೆ ಉತ್ತರನ್ ಪೋಷ್ಯ ನಿಂದು ಅಂತ ಬೈದ್ರು.
9: ಯಾರದು ಉತ್ತರ ಅಂದ್ರೆ ಪೊನ್ನಜ್ಜಿ?
10: ಉತ್ತರ ನಿನ್ನ ಫ್ರೆಂಡಿನ ತರ ಬೊಗಳೆ ಹೊಡಿತಿದ್ದ ಒಬ್ಬ ರಾಜ್ಕುಮಾರ. ಇರಿ, ಅವನ ಕತೆ ಒಳ್ಳೆ ತಮಾಷೆ ಆಗಿದೆ, ಹೇಳ್ತೀನಿ ಕೇಳಿ. ಇವತ್ತು ಹಿಂದೆ ಮತ್ಸ್ಯ ದೇಶ ಅನ್ನೋದೊಂದು ಪುಟ್ಟ

0: ರಾಜ್ಯವಾಗಿತ್ತು. ವಿರಾಟ ಅಲ್ಲಿಯ ರಾಜ ಆಗಿದ್ದ. ತಕ್ಕ ಮಟ್ಟಿನ ರಾಜ ಅವನಾಗಿದ್ದ. ಮತ್ಸ್ಯ ದೇಶದ ಸುತ್ತಲೂ ಹುಲ್ಲುಗಾವಲು ಬಯಲುಗಳು ಬೇಕಾದಷ್ಟು ಇದ್ದವು. ಹಾಗಾಗಿ ಪಶುಪಾಲನೆಗೆ ಆ ದೇಶ ಹೆಸರುವಾಸಿಯಾಗಿತ್ತು. ಹಿಂದೆಲ್ಲ ಒಂದು ದೇಶದ ಸಂಪತ್ತು ಅವರ ಹತ್ರ ಇರೋ ಅಶ್ವಬಲ, ಗಜಬಲ, ಗೋವುಗಳ ಸಂಖ್ಯೆ ಮೇಲೆ ಆಧಾರಿತವಾಗಿರ್ತಿದ್ವು. ಹಾಗೆ ವಿರಾಟನ ರಾಜ್ಯ ಗೋವುಗಳ ಪಾಲನೆಯಲ್ಲಿ ಮುಂದಿತ್ತು. ಅದೂ ಅಲ್ಲದೆ ವಿರಾಟನ ಪತ್ನಿ ರಾಣಿ ಸುದೇಶ್ನೆಗೆ ಕೀಚಕ ಅನ್ನೋ ಒಬ್ಬ ಮಹಾಬಲಶಾಲಿ ತಮ್ಮ ಇದ್ದ. ಯುದ್ಧ ಕೌಶಲ್ಯದಲ್ಲಿ ಅಷ್ಟೇನು ಪರಿಣತಿ ಹೊಂದದ ವಿರಾಟ ರಾಜ ಈ ಶಕ್ತಿವಂತ ಕೀಚಕನನ್ನೇ ತನ್ನ ಸೇನಾಧಿಪತಿಯಾಗಿ ನೇಮಿಸಿಕೊಂಡಿದ್ದ. ಹಾಗಾಗಿ ಸುತ್ತಮುತ್ತಲಿನ ಚಿಕ್ಕ ಪುಟ್ಟ ರಾಜರು ವಿರಾಟನಿಗೆ ಹೆದರ್ತಾ ಇದ್ರು. ವಿರಾಟನಿಗೆ ಉತ್ತರ ಅನ್ನೋ ಒಬ್ಬ ಪುತ್ರ, ಉತ್ತರೆ ಅನ್ನೋ ಒಬ್ಬ ಪುತ್ರಿ ಇದ್ರು. ವಿರಾಟನ ಮಗ ಎಲ್ಲ ರಾಜಕುಮಾರರ ಹಾಗೆ ಶಸ್ತ್ರವಿದ್ಯೆಯನ್ನು ಕಲ್ತಿದ್ದ. ಆದರೆ ಅದು ಹೆಸರಿ ಮಾತ್ರ ಕಲ್ತ ವಿದ್ಯೆಯಂತಾಗಿತ್ತು. ಹೇಳ್ಕೊಟ್ಟವರು ನುರಿತ ಸೈನಿಕರೇನೂ ಆಗಿರಲಿಲ್ಲ. ಅಲ್ಲದೆ ಉಡುಗೊರೆಯ ಆಸೆಗೆ ರಾಜ್ಕುಮಾರನ ಎದುರು ತಾವು ಸೋತು ಅವನನ್ನು ಸುಲಭವಾಗಿ ಗೆಲ್ಸಿಬಿಡ್ತಾ ಇದ್ರು. ಹಾಗಾಗಿ ಯುದ್ಧದ ಕಲೆ ಏನೂ ಬರದೇ ಇದ್ರೂ ತಾನು ಮಹಾಶೂರ ಅಂತ ಉತ್ತರ ಕುಮಾರ ತನಗೆ ತಾನೇ ಅಂದ್ಕೊಂಡ್ಬಿಟ್ಟಿದ್ದ. ನಿಜವಾದ ಯುದ್ಧ ಅಂದರೆ ಏನು ಅನ್ನೋ ಕಲ್ಪನೆ ಅವನಿಗಿರಲಿಲ್ಲ. ಸದಾ ಕಾಲ ತಂಗಿ ಉತ್ತರೆ ಜೊತೆ ಅವರ ಸಖಿಯರೊಂದಿಗೆ ಆಟ ಆಡ್ತಾ ತಾನೊಬ್ಬ ಮಹಾಶೂರ ಅಂತ ಒಣ ಜಂಬ ಕೊಚ್ಕೊಳ್ತಿದ್ದ.
1: ಓಹೋ, ಈಗ ಉತ್ತರನ್ ಕತೆ.
0: ಹ್ಞೂ, ಹಾಗೆ. ಇತ್ತ ಹಸ್ತಿನಾಪುರದ ರಾಜಕುಮಾರರಾದ ಕೌರವರು, ಪಾಂಡವರು ದಯಾದಿ ಮತ್ಸರದಿಂದ ದ್ಯೂತವನ್ನು ಆಡ್ತಾರೆ. ಅದರಲ್ಲಿ ಪಾಂಡವರು ಸೋತು ಅವರಿಗೆ 12 ವರ್ಷದ ವನವಾಸ, 1 ವರ್ಷದ ಅಜ್ಞಾತವಾಸದ ಶಿಕ್ಷೆಯಾಗುತ್ತೆ. ಪಾಂಡವರು 12 ವರ್ಷದ ವನವಾಸವನ್ನು ಮುಗಿಸಿ 1 ವರ್ಷದ ಅಜ್ಞಾತವಾಸಕ್ಕಾಗಿ ಮತ್ಸ್ಯ ದೇಶವನ್ನು ಆರಿಸ್ಕೊಳ್ತಾರೆ. ಆ 1 ವರ್ಷದಲ್ಲಿ ಕೌರವರು ಪಾಂಡವರನ್ನು ಗುರುತಿಸಿದರೆ ಪುನಃ 12 ವರ್ಷದ ವನವಾಸ ಮತ್ತು 1 ವರ್ಷದ ಅಜ್ಞಾತವಾಸವನ್ನು ಅವರು ಪಾಲಿಸಬೇಕಾಗಿತ್ತು. ಅದಕ್ಕಾಗಿ 5 ಜನ ಪಾಂಡವರು ಮತ್ತು ದ್ರೌಪದಿ ವೇಷ ಮರೆಸ್ಕೊಂಡು ಬೇರೆ ಬೇರೆ ಹೆಸರಿನಲ್ಲಿ ವಿರಾಟನ ಅರಮನೆಯನ್ನು ಸೇರ್ತಾರೆ. ಅಲ್ಲಿ ಧರ್ಮರಾಜ ರಾಜನಿಗೆ ಸಲಹಾಗಾರನಾಗಿ ಕಂಕಭಟ್ಟನಾಗ್ತಾನೆ. ಭೀಮ ಬಾಣಸಿಗ ವಲಲನಾಗ್ತಾನೆ. ಅರ್ಜುನ ಬ್ರಹನ್ನಳೆಯಾಗಿ ನೃತ್ಯ ಶಿಕ್ಷಕನಾಗ್ತಾನೆ. ನಕುಲ ಸಹದೇವರು ಅಶ್ವಪಾಲಕ ಗೋಪಾಲಕರಾಗ್ತಾರೆ. ದ್ರೌಪದಿ ಸೈರೇಂದ್ರಿಯಾಗಿ ರಾಣಿ ಸುದೇಶ್ನಿಯ ಆತ್ಮಸಖಿಯಾಗಿ ರಾಣಿಯನ್ನು ಶೃಂಗಾರ ಮಾಡುವ ಸೇವೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ತಾಳೆ. ಹೀಗಿರಬೇಕಾದ್ರೆ ರಾಣಿ ಸುದೇಶ್ನಿಯ ತಮ್ಮ ಕೀಚಕನ ಕೆಟ್ಟ ಕಣ್ಣು ಮಹಾಸುಂದರಿಯಾದ ಸೈರೇಂದ್ರಿಯ ಮೇಲೆ ಬೀಳುತ್ತೆ. ಆತ ನೀನು ನನ್ನನ್ನು ಒರಿಸು ಅಂತ ಸೈರೇಂದ್ರಿಯನ್ನ ಪೀಡಿಸೋಕ್ಕೆ ಶುರು ಮಾಡ್ತಾನೆ. ಸೈರೇಂದ್ರಿ ನಾನಾ ರೀತಿಯಲ್ಲಿ ಅವನಿಗೆ ಬುದ್ಧಿ ಹೇಳ್ತಾಳೆ. ಆದರೆ ಆತ ಕಾಮಾಂಧನಾಗಿ ಅವಳನ್ನು ಹಿಂಸಿಸೋಕ್ಕೆ ಶುರು ಮಾಡ್ತಾನೆ. ಕೊನೆಗೆ ದಾರಿ ಕಾಣದೆ ಸೈರೇಂದ್ರಿ ಭೀಮನಲ್ಲಿ ವಿಷಯವನ್ನು ತಿಳಿಸ್ತಾಳೆ. ಭೀಮನೋ ಸಮಯ ಕಾದು ಕೀಚಕನನ್ನು ಕೊಂದು ಮುಗಿಸ್ತಾನೆ. ಸುದ್ದಿ ಎಲ್ಲ ಕಡೆ ಹರಡುತ್ತೆ. ಅದು ಕೌರವರ ಕಿವಿ ತನಕನೂ ತಲುಪುತ್ತೆ. ಪಾಂಡವರ ಅಜ್ಞಾತವಾಸವನ್ನು ಭಂಗ ಮಾಡಿ ಅವರನ್ನು ಗುರುತಿಸಿ ಮತ್ತೊಮ್ಮೆ ಅವರನ್ನು ಕಾಡಿಗೆ ಅಟ್ಟುವ ಯೋಜನೆಯಲ್ಲಿದ್ದ ಕೌರವರು ಪಾಂಡವರನ್ನು ಇನ್ನಿಲ್ಲದ ಹಾಗೆ ಹುಡುಕಿಸ್ತಾ ಇದ್ರು. ಆದರೆ ಅವರು ಸಿಕ್ಕಿರಲಿಲ್ಲ. ಮಹಾಬಲಶಾಲಿ ಕೀಚಕನನ್ನು ಯಾರೋ ಕೊಂದರು ಅಂದಾಗ ಅವನನ್ನು ಕೊಲ್ಲೋಕೆ ಭೀಮನಿಗೆ ಮಾತ್ರ ಸಾಧ್ಯ ಅಂತ ಕೌರವರು ಊಹಿಸ್ತಾರೆ. ಪಾಂಡವರು ತಮ್ಮ ಅಜ್ಞಾತವಾಸವನ್ನು ಮತ್ಸ್ಯ ದೇಶದಲ್ಲಿ ಕಳಿತಿದ್ದಾರೆ ಅಂತ ತಿಳಿದ ತಕ್ಷಣ ಕೌರವ ಸೇನೆ ವಿರಾಟನ ರಾಜ್ಯವನ್ನು ಉತ್ತರ ಮತ್ತು ದಕ್ಷಿಣ ಭಾಗದಲ್ಲಿ ಆಕ್ರಮಣ ಮಾಡುತ್ತೆ. ದಕ್ಷಿಣದಲ್ಲಿ ದಾಳಿ ಮಾಡಿದ ತ್ರಿಗರ್ತರ ಸುಶರ್ಮನನ್ನು ಭೀಮ ಸೋಲಿಸಿಬಿಡ್ತಾನೆ. ಉತ್ತರದಲ್ಲಿ ದಾಳಿ ಮಾಡಿದ ಕೌರವರ ಸೇನೆ ವಿರಾಟನ ಗೋ ಸಂಪತ್ತನ್ನು ಅಪಹರಿಸಿಬಿಟ್ಟು ವಿರಾಟನ ವಿರುದ್ಧ ಯುದ್ಧವನ್ನು ಸಾರತ್ತೆ. ಆಗ ವಿರಾಟ ಮಹಾರಾಜ ತ್ರಿಗರ್ತರ ವಿರುದ್ಧ ಹೋರಾಡೋಕ್ಕೆ ಅಂತ ಹೋಗಿದ್ದ. ಅರಮನೆಯಲ್ಲಿಯೇ ಅವರ ವಿರುದ್ಧ ಯುದ್ಧ ಮಾಡುವಂಥವರು ಯಾರೂ ಇರಲಿಲ್ಲ. ಏನು ಮಾಡೋದು ಅಂತ ಚರ್ಚೆ ಜೋರಾಗಿ ನಡೀತಾ ಇತ್ತು. ಅಂತಃಪುರದಲ್ಲಿ ಪಗಡೆಯಾಡ್ತಾ ಇದ್ದ ಉತ್ತರ ಹೆಂಗಳೆಯರ ಮುಂದೆ ಎಂದಿನ ಹಾಗೆ ಜಂಬ ಕೊಚ್ಕೊಳ್ಳೋಕ್ಕೆ ಶುರು ಮಾಡ್ದ. ಏನಂತ ತಿಳಿದಿದ್ದಾರೆ ಆ ಕೌರವರು? ದುರ್ಯೋಧನ, ದ್ರೋಣ, ಕರ್ಣ, ಭೀಷ್ಮ ಇವರೆಲ್ಲ ನನಗೆ ಯಾವ ಲೆಕ್ಕಕ್ಕೆ? ಅವರಲ್ಲಿ ಹೆಚ್ಚಿನವರು ಮುದುಕರು. ಆ ಬಿಳಿಗಡ್ಡದ ಅಜ್ಜಪ್ಪ ಭೀಷ್ಮ ತನ್ನಂತಾನು ಮಹಾಶೂರ ಅಂತ ಅಂದ್ಕೊಂಡಿದ್ದಾನೆ. ಈ ಉತ್ತರನ ಮುಂದೆ ಅವನ ಆಟ ಏನೂ ನಡೆಯೋದಿಲ್ಲ. ಇನ್ನು ಆ ದ್ರೋಣ ಒಂದೆರಡು ಬಾಣ ಬಿಡೋದನ್ನು ಹೇಳಿಕೊಟ್ಟು ತನ್ನನ್ನೇ ತಾನು ಮಹಾಗುರು ಅಂತ ಘೋಷಿಸ್ಕೊಂಡಿದ್ದಾನೆ. ಆ ಕರ್ಣ, ದುರ್ಯೋಧನ ಅವರು ತಮ್ಮಂತಾವೇ ಅತಿರಥರು ಮಹಾರಥರು ಅಂತ ಹೇಳಿಕೊಂಡು ಮೀಸೆ ತಿರುತ್ತಾ ಇದ್ದಾರೆ. ಹೇ, ಅವರಿಗೇನು ಗೊತ್ತು ಈ ಉತ್ತರನ ಪೌರುಷ ಎಂಥದ್ದು ಅಂತ? ಒಂದೇ ಕ್ಷಣದಲ್ಲಿ ಅವರನ್ನೆಲ್ಲ ಹೆಡೆ ಮುರಿ ಕಟ್ಟಿ ತಂದು ತಂದೆ ವಿರಾಟನ ಮುಂದೆ ಗೆಸ್ತು ನಿಲ್ಲಿಸಿಬಿಡ್ತೀನಿ. ಏನಂತ ಅಂದ್ಕೊಂಡಿದ್ದಾರೆ ಇವರು ನನ್ನ ಪರಾಕ್ರಮದ ಬಗ್ಗೆ? ನನ್ನ ಭುಜಬಲವನ್ನು ಎದುರಿಸೋಕೆ ಇವ್ರು ಯಾರಿಂದನೂ ಸಾಧ್ಯ ಇಲ್ಲ. ಆದರೆ ಏನು ಮಾಡಲಿ, ನನಗೊಬ್ಬ ಒಳ್ಳೆಯ ಸಾರಥಿ ಇಲ್ವಲ್ಲ? ಒಳ್ಳೆಯ ಸಾರಥಿ ಸಿಕ್ಕಿದ್ರೆ ನಾನು ನನ್ನ ಯುದ್ಧ ಕೌಶಲವನ್ನು ತೋರಿಸಿಬಿಡ್ತಿದ್ದೆ ಅಂತ ಬಡಾಯಿ ಕೊಚ್ಚಿ ಕೊಚ್ಚಿ ಕೊಚ್ಚಿ ಕೊಚ್ಚಿ ಇಳಿಸಿದ.
2: ಅಬ್ಬಾ, ಹಿಂದೂ ಮುಂದು ತಿಳಿದೆ ಹೇಗೆ ಜಂಬ ಕೊಚ್ಕೊಂತಿದ್ದಾನೆ ಈ ಉತ್ತರ ಕುಮಾರ?
0: ಉತ್ತರ ಹೀಗೆಲ್ಲ ಜಂಬ ಕೊಚ್ಕೊಳ್ತಾ ಇರಬೇಕಾದ್ರೆ ಬೃಹನ್ನಳೆ ರೂಪದ ಅರ್ಜುನ ಅಲ್ಲೇ ಇದ್ದ. ಆತ, ನಾನು ಹಿಂದೆ ಅರ್ಜುನನಿಗೆ ಸಾರ್ಥಿಯಾಗಿದ್ದೆ, ನಿನಗೂ ಸಾರ್ಥಿ ಆಗ್ತೀನಿ, ನಡೆಯುದ್ದಕ್ಕೆ ಅಂತ ಕರೆದ. ಅರಮನೆಯ ಹೆಂಗಳಿಯರೆಲ್ಲ ಇದೇ ಸರಿ ಅಂತ ಉತ್ತರನನ್ನ ಯುದ್ಧಕ್ಕೆ ಹೊರಡೋಕ್ಕೆ ಹೇಳ್ತಾರೆ. ಉತ್ತರನಿಗೆ ಹೆದರಿಕೆ ಆದರೂ ತೋರಿಸ್ಕೊಳ್ಳೋ ಹಾಗಿರಲಿಲ್ಲ. ಅನಿವಾರ್ಯವಾಗಿ ಆತ ಯುದ್ಧಕ್ಕೆ ಹೊರಡಲೇಬೇಕಾಗತ್ತೆ. ಅವನಿಗೆ ಯುದ್ಧ ತಿಲಕವನ್ನು ಇಟ್ಟು ಆರತಿ ಎತ್ತಿ ಅರಮನೆಯ ಹೆಂಗಳಿಯರು ಬೀಳ್ಕೊಡ್ತಾರೆ. ರಥ ಏರಿ ಬೃಹನ್ನಳೆ ವಾಯು ವೇಗದಿಂದ ಕೌರವರ ಸೇನೆಯತ್ತ ಸಾಕ್ತಾನೆ. ಗಡಗಡ ಅಂತ ಓಡ್ತಾ ಇದ್ದ ರಥವನ್ನು ನೋಡೇ ಉತ್ತರನ ಎದೆ ಡಬಡಬ ಅಂತ ಬಡ್ಕೊಳ್ಳೋಕ್ಕೆ ಶುರುವಾಯಿತು. ಉತ್ತರನ ಬಡಾಯಿ ಮಾತುಗಳೆಲ್ಲ ಉಡುಗಿ ಹೋಯಿತು. ಬೃಹನ್ನಳೆ ಕೌರವರ ಸೇನೆಯ ಮುಂದೆ ನಿಲ್ಲಿಸಿ ಕೌರವ ಪಡೆಯ ಮಹಾವೀರರನ್ನು ಒಬ್ಬೊಬ್ಬರನ್ನಾಗಿ ಪರಿಚಯಿಸ್ತಾ ಹೋಗ್ತಾನೆ. ಆದರೆ ಉತ್ತರನಿಗೆ ಇದಾವುದೂ ಕಿವಿ ಮೇಲೆ ಬೀಳೋದಿಲ್ಲ. ಕೌರವರ ಪಡೆಯ ರಣಘೋಷ ಅವನ ಶರೀರದಲ್ಲಿ ನಡುಕವನ್ನೇ ಹುಟ್ಟಿಸ್ಬಿಟ್ಟಿತ್ತು. ವಿರಾಟನ ಮುದ್ದಿನ ಮಗನಾಗಿ ಸಖಿಯರ ಜೊತೆಗೆ ಆಟ ಆಡ್ತಾ ಬೆಳೆದಿದ್ದ ಉತ್ತರನಿಗೆ ಕೌರವ ಪಡೆಯ ದಿಗ್ಗಜನನ್ನು ನೋಡಿ ಕಣ್ಣು ಕತ್ಲೆ ಬಂದ್ಬಿಡುತ್ತೆ. ಕಣ್ಣಲ್ಲಿ ನೀರಿಳಿಯಕ್ಕೆ ಶುರುವಾಯಿತು, ಬಾಯಿ ಒಣಗ್ತು. ಆಗ ಬೃಹನ್ನಳಿಗೆ, ಆತ, ನನಗೆ ತುಂಬ ಹೆದರಿಕೆ ಆಗ್ತಾ ಇದೆ, ರಥವನ್ನು ಹಿಂದಿರುಗಿಸು, ನನ್ನಿಂದ ಯುದ್ಧ ಮಾಡಲಾಗದು ಅಂತ ರಥ ತಿರುಗಿಸೋಕೆ ಹೇಳ್ತಾನೆ.
2: ಮಾತಾಡಿದ ನೋಡಿದ್ರೆ ಎಲ್ಲರನ್ನು ಪಟ್ಪಟ ಅಂತ ಕೊಂಡ್ಬಿಡ್ತಾನೇನೋ ಅಂತ ಅನ್ಕೊಬೇಕು. ಯುದ್ಧ ಮಾಡೋದಿರ್ಲಿ, ಸೈನ್ಯ ನೋಡಿನೇ ಗಾಬರಿ ಆಗ್ಬಿಟ್ಟ.
0: ಹೌದು, ಆದ್ರೆ ಅರ್ಜುನ, ಏನು ರಣ ಹೇಳಿ ಹಾಗೆ ಯುದ್ಧ ಭೂಮಿಯನ್ನು ತೊರಿತೀಯ? ಯುದ್ಧ ಮಾಡು, ಎಲ್ಲಿ ಹೋಯ್ತು ನಿನ್ನ ಮಾತಿನ ಪೌರುಷ ಅಂತ ಹೇಳ್ತಾ ರಥವನ್ನ ಮುನ್ನುಗ್ಗಿಸ್ತಾನೆ. ಇವನಂತೂ ನನ್ನ ಮಾತನ್ನು ಕೇಳೋದಿಲ್ಲ, ಕೆಲಸ ಕೆಟ್ಟು ಅಂತ ಅಂದ್ಕೊಂಡು ಉತ್ತರ ಕುಮಾರ ರಥದಿಂದ ಕೆಳಗಾರಿ ರಣರಂಗವನ್ನು ಬಿಟ್ಟು ಓಡೋಕ್ಕೆ ಶುರು ಮಾಡ್ದ. ಅರ್ಜುನ ರಣಕ್ಕೆ ಬೆನ್ನು ತೋರಿಸದೇ ಇರೋ ಹಾಗೆ ಹಿಮ್ಮುಖವಾಗಿ ರಥವನ್ನು ಓಡಿಸಿ ಅವನನ್ನು ಹಿಡಿದು ತಂದು ರಥದಲ್ಲಿ ಕುಳ್ಳಿರಿಸ್ತಾನೆ. ಇವರು ಈ ನಾಟಕ ನೋಡಿ ಕೌರವ ಸೇನೆ ಯುದ್ಧವನ್ನು ಮರೆತು ಜೋರಾಗಿ ನಗೋಕ್ಕೆ ಶುರು ಮಾಡ್ತಾರೆ. ಅರ್ಜುನ ರಥವನ್ನು ಸ್ಮಶಾನದತ್ತ ತಂದು ತಾವು ಆಯುಧಗಳನ್ನು ಶವದ ಹಾಗೆ ಕಟ್ಟಿಇಟ್ಟ ಶಮೀ ವೃಕ್ಷದತ್ತ ಬರ್ತಾನೆ. ಅದನ್ನು ಕೆಳಗಿಳಿಸಿ ತನ್ನ ಬಿಲ್ಲು ಬಾಣವನ್ನು ಎತ್ತುಕೊಂಡು ತಾನು ಮಧ್ಯಮ ಪಾಂಡವ ಅಂದರೆ ಅರ್ಜುನ ಅಂತ ಉತ್ತರನಿಗೆ ತನ್ನನ್ನು ತಾನು ಪರಿಚಯಿಸಿಕೊಳ್ತಾನೆ. ಉತ್ತರ ಕುಮಾರನೇ, ಹೆದರಬೇಡ, ನೀನು ಸಾರಥಿಯಾಗಿ ರಥವನ್ನು ನಡೆಸು, ನಾನು ಯುದ್ಧ ಮಾಡುತ್ತೇನೆ ಅಂತ ಧೈರ್ಯವನ್ನು ತುಂಬಿ ರಣರಂಗಕ್ಕೆ ಅವನನ್ನು ಕರೆತರ್ತಾನೆ. ಹೆದರ್ತಾನೆ, ಉತ್ತರ ಸಾರಥ್ಯವನ್ನು ವಹಿಸ್ತಾನೆ. ಅರ್ಜುನ ಪೌರುಷದಿಂದ ಕೌರವ ಸೇನೆಯನ್ನು ಎದುರಿಸ್ತಾನೆ. ಕೊನೆಗೆ ಸಂಮೋಹನಾಸ್ತ್ರ ಎಂಬ ಬಾಣ ಬಿಟ್ಟು ಸಂಪೂರ್ಣ ಸೇನೆಯನ್ನು ನಿದ್ದೆಗೆ ಕೆಡುತ್ತಾನೆ. ಸೈನ್ಯ ಹಿಡಿದಿಟ್ಟಿದ್ದ ಗೋವುಗಳನ್ನು ಬಿಡಿಸ್ಕೊಂಡು ವಿಜೇತರಾಗಿ ಅವರು ಹಿಂದಿರುತ್ತಾರೆ. ಆಗ ಉತ್ತರನಿಗೆ ತಿಳಿಯುತ್ತೆ, ತಾನು ಕಲಿತ ವಿದ್ಯೆ ಮಕ್ಕಳಾಟದ ವಿದ್ಯೆ, ತಾನು ಯುದ್ಧ ಕಲೆಯನ್ನು ಇನ್ನು ಮುಂದೆ ಕಲಿಯಬೇಕಿದೆ ಅಂತ. ಆಮೇಲೆ ಅವನು ಅರ್ಜುನನನ್ನು ತನ್ನ ಗುರುವಾಗಿಸಿಕೊಂಡು ನಿಜವಾದ ಬಿಲ್ಲು ವಿದ್ಯೆಯನ್ನು ಕಲಿತಾನೆ. ಮುಂದೆ ಕುರುಕ್ಷೇತ್ರ ಯುದ್ಧದಲ್ಲಿ ಶೂರನಾಗಿ ಯುದ್ಧವನ್ನು ಮಾಡ್ತಾನೆ. ಹೀಗೆ ಹೆಂಗಸರ ಮುಂದೆ ಬಡಾಯಿ ಕೊಚ್ಚಿಕೊಂಡ ಉತ್ತರನ ವರ್ತನೆ ಪ್ರಸಿದ್ಧ ನಾಣ್ಣುಡಿಗೆ ಕಾರಣವಾಗುತ್ತೆ. ಅದೇನೆಂದರೆ, ಉತ್ತರನ ಪೌರುಷ ಒಲೆಯ ಮುಂದೆ, ನಮ್ಮೆಲ್ಲರ ಪೌರುಷ ಎಲೆಯ ಮುಂದೆ ಅಂತ. ಹೌದು ಮಕ್ಕಳೇ, ಆದರೆ ಇದರಲ್ಲಿ ವಿರಾಟರಾಜನದ್ದು ತಪ್ಪಿದೆ. ಚಿಕ್ಕಕ್ಕಿರ್ಬೇಕಾದ್ರೇ ಮಗನಿಗೆ ಯುದ್ಧ ಕಲೆಯನ್ನು ಕಲಿಸುವ ಬಗ್ಗೆ ಗಂಭೀರವಾದ ಯೋಚನೆಯನ್ನು ಆತ ಮಾಡಬೇಕಾಗಿತ್ತು. ಮಕ್ಕಳಿಗೆ ಕಷ್ಟವಾದೀತು ಅಂತ ಹೇಳ್ಕೊಡ್ಬೇಕಾದದ್ದನ್ನು ಹೇಳ್ಕೊಡದೇ ಇದ್ರೆ ಮುಂದೆ ಆ ಮಕ್ಕಳು ಹೇಡಿಗಳಾಗ್ತಾರೆ.
3: ಇದುವರೆಗೂ ಪೊನ್ನಜ್ಜಿಯ ಕಥೆಯನ್ನು ಕೇಳಿದಿರಿ. ಪೊನ್ನಜ್ಜಿಯ ಕಥೆಗಳನ್ನು ನಡೆಸಿಕೊಟ್ಟಂತಹ ಉಷಾ ನಟೇಶ್ ಕಾಸರವಳ್ಳಿ, ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಆದ್ಯ, ಯುಕ್ತ ಇವರಿಗೆ ಧನ್ಯವಾದಗಳು.
4: ಇದರೊಂದಿಗೆ ಬೆರಗು ಕಾರ್ಯಕ್ರಮ ಮುಕ್ತಾಯವಾಗುತ್ತಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿಕಂದ.
2: ಮಿಸ್ ಪಿಲಿ ಬಣ್ಣದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
2: ಪ್ರಾಣಿ ಪಕ್ಷಿ, ನದಿ ಕಾಡು, ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
5: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
0: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
5: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
5: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
0: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
6: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
7: ತಾಯಿ ಹಾಲು ನಿಲ್ಲಿಸಿದಾಗಿಂದ ಮಗು ಆರೋಗ್ಯದಲ್ಲಿ ತುಂಬಾ ವ್ಯತ್ಯಾಸ ಆಗ್ತಾ ಇದೆ.
8: ತಾಯಿ ಹಾಲು ನಿಲ್ಲಿಸಿದಾಗ ಸಾಮಾನ್ಯವಾಗಿ ಮಕ್ಕಳಲ್ಲಿ ಕಾಣೋ ಸಮಸ್ಯೆ ಇದು. ಇದಕ್ಕಿರೋದೊಂದೇ ಪರಿಹಾರ, ಪರಿಶುದ್ಧವಾದ ಹಾಲು.
9: ಪರಿಶುದ್ಧವಾದ ಹಾಲು?
10: ಯಾವ ಹಾಲು ಪ್ರತಿ ಹಂತದಲ್ಲೂ ಪರೀಕ್ಷೆಗೆ ಒಳಪಟ್ಟು ಅತ್ಯಾಧುನಿಕ ತಂತ್ರಜ್ಞಾನದ ವಿಧಾನದಲ್ಲಿ ಸಂಸ್ಕರಣೆಗೊಳ್ಳುತ್ತೋ ಅದು ಪರಿಶುದ್ಧ ಹಾಲು. ನಂದಿನಿ ಹಾಲು ಪರಿಶುದ್ಧತೆಯ ಪ್ರತೀಕ.
11: ಕುಟುಂಬದ ಆರೋಗ್ಯಕ್ಕೆ ಬಳಸಿ ನಂದಿನಿ.
12: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
13: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
12: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನಾಡಿನ ಸಮಸ್ತ ಜನತೆಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. September 4, 2026 ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಶಿವಮೊಗ್ಗದ ಇಸ್ಕಾನ್ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮಹೋತ್ಸವದ ಅಂಗವಾಗಿ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಶ್ರೀಕೃಷ್ಣ ಸನ್ನಿಧಿಯಲ್ಲಿ ಹರಿನಾಮ ಸಂಕೀರ್ತನೆ, ಸಾಂಸ್ಕೃತಿಕ ಕಾರ್ಯಕ್ರಮ, ಮಹಾಭಿಷೇಕ, ಪ್ರವಚನ, ವೈಭವ ಆರತಿ, ತೊಟ್ಟಿಲೋತ್ಸವ, ನಂತರ ಸರ್ವರಿಗೂ ಮಹಾಪ್ರಸಾದ ವಿತರಣೆಯಾಗಲಿದೆ. ದರ್ಶನ ಮತ್ತು ಪ್ರಸಾದ ವಿತರಣೆ ಸಮಯ 8:00 to 8:30. ಸರ್ವರಿಗೂ ಭಕ್ತಿಪೂರ್ವಕ ಸ್ವಾಗತ. ಸ್ವಾಗತ ಕೋರುವವರು ಇಸ್ಕಾನ್ ಶಿವಮೊಗ್ಗ, ದಕ್ಷಿಣ ಶ್ರೀ ಮಾಯಾಪುರ ಧಾಮ, BH ರಸ್ತೆ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ ಎದುರು, ಬಿದರೆ, ಶಿವಮೊಗ್ಗ. ಹರೇ ಕೃಷ್ಣ.
14: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ದಿನದ ವಿಶೇಷ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಕೃತಕ ಬುದ್ಧಿಮತ್ತೆಯ ಬಳಕೆ ಕಲಿಯುವಿಕೆ ಇಂದಿನ ವಿದ್ಯಮಾನದಲ್ಲಿ ಅನಿವಾರ್ಯತೆಯಾಗಿದ್ದು, ಕೃತಕ ಬುದ್ಧಿಮತ್ತೆಯ ಬಳಕೆ ನೀವು ಕಲಿತು ವಿದ್ಯಾರ್ಥಿಗಳಿಗೆ ಕಲಿಸಿ ಎಂದು ರೋಟರಿ ಕ್ಲಬ್ ಶಿವಮೊಗ್ಗ ಅಧ್ಯಕ್ಷರಾದ ಎನ್ ಗೋಪಿನಾಥ್ ಹೇಳಿದರು. ರೋಟರಿ ಕ್ಲಬ್ ಶಿವಮೊಗ್ಗ PUC ಶಿಕ್ಷಕರಿಗಾಗಿ ನಗರದ HS ರುದ್ರಪ್ಪ PU ಕಾಲೇಜಿನಲ್ಲಿ ಆಯೋಜಿಸಿದ ಒಂದು ದಿನದ ಕೃತಕ ಬುದ್ಧಿಮತ್ತೆ ಕಲಿಕೆ ಕಾರ್ಯಾಗಾರದಲ್ಲಿ ಮಾತನಾಡಿದ ಅವರು, ಶಿಕ್ಷಕರು ಇದನ್ನು ಬಳಸುವ ವಿಧಾನವನ್ನ ಕಲಿತು ತಮ್ಮ ಪಠ್ಯದಲ್ಲಿ ಇದನ್ನು ಅಳವಡಿಸಿಕೊಂಡು ವಿದ್ಯಾರ್ಥಿಗಳಿಗೆ ಕಲಿಸಿಕೊಡಬೇಕು. ಇದು ಮೊದಲ ಹಂತದ ಕಾರ್ಯಕ್ರಮವಾಗಿದ್ದು, ನಂತರ ಹಂತದಲ್ಲಿ ಹೈಸ್ಕೂಲ್ ಶಿಕ್ಷಕರಿಗೆ ತರಬೇತಿ ನೀಡಲು ಉದ್ದೇಶಿಸಿರುವುದಾಗಿ ನುಡಿದರು. ಪ್ರಾಸ್ತಾವಿಕ ನುಡಿಗಳನ್ನಾಡಿದ ಶಿಕ್ಷಣ ತಜ್ಞರಾದ ರಂಗನಾಥಯ್ಯ ಅವರು ಮಾತನಾಡುತ್ತಾ, ಹಿಂದಿನಿಂದಲೂ ಈ ಪ್ರಯತ್ನ ನಡೆದಿದ್ದು, ರೋಟರಿ ಕ್ಲಬ್ ಶಿವಮೊಗ್ಗ ನುರಿತ ತಜ್ಞರನ್ನ ಕರೆತಂದು ಶಿಕ್ಷಕರಿಗೆ ತರಬೇತಿ ಆಯೋಜಿಸಿದೆ ಎಂದು ತಿಳಿಸಿದರು. NES ಸಂಸ್ಥೆಯ ಕಾರ್ಯದರ್ಶಿ ನಾಗರಾಜ್ ಮಾತನಾಡಿ, ಕೃತಕ ಬುದ್ಧಿಮತ್ತೆ ಬಳಸುವ ಕೌಶಲ್ಯವನ್ನ ಕಲಿತು ತಮ್ಮ ಪಠ್ಯಕ್ರಮದಲ್ಲಿ ಅದನ್ನ ಅಳವಡಿಸಿಕೊಳ್ಳಲು ಕರೆ ನೀಡಿದರು. ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ ಡಾಕ್ಟರ್ ಪವನ್ ಕುಮಾರ್ ಅವರು ಎಐ ಮತ್ತು ಮೆಷಿನ್ ಲರ್ನಿಂಗ್ ಕ್ಷೇತ್ರದಲ್ಲಿ 12 ವರ್ಷಗಳ ಅನುಭವ ಹೊಂದಿರುವ ತಂತ್ರಜ್ಞಾನ ತಜ್ಞರು ಹಾಗೂ ಎಐ ತರಬೇತುದಾರರು. SSBM ಜಿನೆವಾದಿಂದ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್ನಲ್ಲಿ ಡಾಕ್ಟರೇಟ್ ಪಡೆದಿರುವ ಅವರು ಜನರೇಟಿವ್ ಎಐ, ಡಾಟಾ ಸೈನ್ಸ್ ಮತ್ತು ಎಐ ಸೊಲ್ಯೂಷನ್ ಕ್ಷೇತ್ರದಲ್ಲಿ 300ಕ್ಕೂ ಹೆಚ್ಚು ಪ್ರಾಜೆಕ್ಟ್ಗಳನ್ನ ಇವರ ನಾಯಕತ್ವದಲ್ಲಿ ನೀಡಿದ್ದಾರೆ ಎಂದು ತಿಳಿಸಿದರು. ಶಿಕ್ಷಕರಿಗೆ ಎಐ ತಂತ್ರಜ್ಞಾನವನ್ನ ಶಿಕ್ಷಣ, ಬೋಧನೆ ಮತ್ತು ಸಂಶೋಧನೆಯಲ್ಲಿ ಪರಿಣಾಮಕಾರಿಯಾಗಿ ಬಳಸುವ ಕುರಿತು ತರಬೇತಿ ನೀಡುವ ಮೂಲಕ ಎಐ ಫಾರ್ ಎಜುಕೇಷನ್ ಕಾರ್ಯಾಗಾರವನ್ನು ಮುನ್ನಡೆಸುತ್ತಿದ್ದಾರೆ. ಕಾರ್ಯಕ್ರಮದಲ್ಲಿ ಆಗಮಿಸಿದ ಎಲ್ಲ ಶಿಕ್ಷಕರಿಗೂ ತರಬೇತಿ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ರೋಟರಿ ಕ್ಲಬ್ ಶಿವಮೊಗ್ಗದ ಕಾರ್ಯದರ್ಶಿ ಶೈಲಿನ್ ಬಾಬು, ಸಹ ಕಾರ್ಯದರ್ಶಿ ವಿಜಯಕುಮಾರ್, ಮಾಜಿ ಅಧ್ಯಕ್ಷರಾದ ವೀರೇಂದ್ರ ಹುಗ್ಗಿ, ಡಾಕ್ಟರ್ ವಿ ಲಕ್ಷ್ಮೀದೇವಿ ಗೋಪಿನಾಥ್, ಚುನಾಯಿತ ಅಧ್ಯಕ್ಷರಾದ ಡಿವಿ ಸದಾನಂದ, ಸೂರ್ಯನಾರಾಯಣ್ ಮುಂತಾದವರು ಉಪಸ್ಥಿತರಿದ್ದರು. ಮುಂದಿನ ವಿವರ. ಹಾಲು ಒಂದು ಪರಿಪೂರ್ಣ ಆಹಾರ. ಬೆಳೆಯುವ ಮಕ್ಕಳಿಗೆ ವಿಶೇಷವಾಗಿ ಅಗತ್ಯವಾದ ಕ್ಯಾಲ್ಸಿಯಂ ಸೇರಿದಂತೆ ಹಲವು ಪೌಷ್ಟಿಕಾಂಶಗಳನ್ನು ಒಳಗೊಂಡಿದ್ದು, ನಿತ್ಯವೂ ಮಕ್ಕಳು ಹಾಲು ಹಾಗೂ ಅದರ ಉತ್ಪನ್ನಗಳನ್ನು ಬಳಸುವುದರಿಂದ ಸದೃಢ ಆರೋಗ್ಯ ಹೊಂದಬಹುದು ಎಂದು ಶಿವಮೊಗ್ಗ ಹಾಲು ಒಕ್ಕೂಟದ ಅಧ್ಯಕ್ಷರಾದ HN ವಿದ್ಯಾಧರ್ ಹೇಳಿದರು. ಹೊಸನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿಭಾಗದಲ್ಲಿ ಏರ್ಪಡಿಸಿದ ನಂದಿನಿ ಉತ್ಪನ್ನಗಳ ಕುರಿತು ಅರಿವು ಮೂಡಿಸುವ ಹಿನ್ನೆಲೆಯಲ್ಲಿ ಏರ್ಪಡಿಸಿದ ಚಿತ್ರಕಲಾ ಸ್ಪರ್ಧೆಯಲ್ಲಿ ಮಕ್ಕಳಿಗೆ ಬಹುಮಾನ ವಿತರಿಸಿ ಮಾತನಾಡಿದ ಅವರು, ಮಕ್ಕಳು ಇಂದು ಜಂಕ್ ಫುಡ್ಗಳತ್ತ ಆಕರ್ಷಿಸುತ್ತಿದ್ದಾರೆ, ಆದರೆ ನಮ್ಮ ಪೂರ್ವಜರು ಹಾಲು ಹಾಗೂ ಅದರ ಉತ್ಪನ್ನಗಳಿಗೆ ವಿಶೇಷ ಪ್ರಾಧಾನ್ಯತೆ ನೀಡುತ್ತಿದ್ದರು. ನಂದಿನಿ ಹಾಲು ಇಂದು ಮನೆ ಮಾತಾಗಿದ್ದು, ಸ್ಥಳೀಯ ಹಾಲು ಉತ್ಪಾದಕರಿಂದ ಖರೀದಿಸಿ ಸಂಸ್ಕರಿಸಿ ಗ್ರಾಹಕರಿಗೆ ವಿತರಿಸಲಾಗುತ್ತದೆ. ಉತ್ತಮ ಗುಣಮಟ್ಟ ಹಾಗೂ ಸುರಕ್ಷತೆಗೆ ನಂದಿನಿ ಆದ್ಯತೆ ನೀಡುತ್ತದೆ. ಹೈನುಗಾರಿಕೆ ಒತ್ತು ನೀಡುವ ಜೊತೆಗೆ ಗ್ರಾಹಕರಿಗೆ ಒಳ್ಳೆಯ ಉತ್ಪನ್ನಗಳು ದೊರೆಯುವಂತಾಗಬೇಕು ಎನ್ನುವುದು ನಮ್ಮ ಗುರಿ ಎಂದರು. ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲಿಯೇ ಹಾಲಿನ ಮಹತ್ವ ಹಾಗೂ ನಂದಿನಿ ಉತ್ಪನ್ನಗಳ ಬಗ್ಗೆ ಮಾಹಿತಿ ಸಿಗಲಿ ಎನ್ನುವ ಉದ್ದೇಶದಿಂದ ಪ್ರತಿ ತಾಲೂಕಿನಲ್ಲಿಯೂ ವಿದ್ಯಾರ್ಥಿಗಳಿಗೆ ಚಿತ್ರಕಲಾ ಸ್ಪರ್ಧೆ ಏರ್ಪಡಿಸಲಾಗುತ್ತಿದೆ. ಶಿವಮೊಗ್ಗದಲ್ಲಿ ಇಂದು ಮೊದಲ ಕಾರ್ಯಕ್ರಮವಾಗಿದ್ದು ಒಕ್ಕೂಟ ವ್ಯಾಪ್ತಿಯ ಪ್ರತಿ ತಾಲೂಕಿನಲ್ಲಿಯೂ ನಡೆಯಲಿದೆ. ಪ್ರಥಮ ಸ್ಥಾನ ಗಳಿಸಿದ ವಿದ್ಯಾರ್ಥಿಗಳಿಗೆ ವಿಭಾಗ ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಬಹುದಾಗಿದೆ ಎಂದರು. ಈ ವೇಳೆ ಶಿಮುಲ್ ವ್ಯವಸ್ಥಾಪಕ ನಿರ್ದೇಶಕರಾದ ಮಂಜೇಗೌಡ, ಶಾಲಾ ಸಮಿತಿ ಅಧ್ಯಕ್ಷರಾದ KK ಅಶ್ವಿನ್ ಕುಮಾರ್, ಶಿಕ್ಷಣ ಇಲಾಖೆಯ ನದೀಂ, ಶಿಕ್ಷಕರು, ತಾಲೂಕಿನ ಎಲ್ಲ ಪ್ರೌಢಶಾಲೆಯ ಸ್ಪರ್ಧಿಗಳು ಉಪಸ್ಥಿತರಿದ್ದರು. ಇದೇ ರೀತಿ ಇನ್ನಷ್ಟು ಸ್ಥಳೀಯ ಮಾಹಿತಿಯನ್ನ ಹೇಳ್ತೀನಿ. ಅದಕ್ಕೂ ಮೊದಲು ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ದಿನದ ವಿಶೇಷ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ದಿನದ ವಿಶೇಷ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಪ್ರಸ್ತುತ ದಿನಮಾನಗಳಲ್ಲಿ ಹವಾಮಾನದ ವೈಪರೀತ್ಯದಿಂದ ಆರೋಗ್ಯದಲ್ಲಿ ಏರುಪೇರು ಉಂಟಾಗುತ್ತಿರುವುದು ಸಹಜವಾಗಿದೆ. ಆದ ಕಾರಣ ಪ್ರತಿಯೊಬ್ಬರಿಗೂ ಆರೋಗ್ಯ ವಿಮೆಯ ಅವಶ್ಯಕತೆ ಇದೆ ಎಂದು ಗ್ಯಾಲಕ್ಸಿ ಹೆಲ್ತ್ ಇನ್ಸೂರೆನ್ಸ್ ಲಿಮಿಟೆಡ್ ಹೆಡ್ ಉಪೇಂದ್ರ ಕುಮಾರ್ ನಾಯಕ್ ತಿಳಿಸಿದರು. ನಗರದ ರೋಟರಿ ಈಸ್ಟ್ ಶಾಲೆ ರಾಜೇಂದ್ರ ನಗರದಲ್ಲಿ ರೋಟರಿ ಕ್ಲಬ್ ಶಿವಮೊಗ್ಗ ಈಸ್ಟ್ ಇವರು ಏರ್ಪಡಿಸಿದ ಆರೋಗ್ಯ ಮತ್ತು ವಿಮೆ ಎಂಬ ವಿಷಯದ ಕುರಿತು ವಾರದ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ ಇವರು, ಗ್ರಾಹಕರ ರಕ್ಷಣೆಯನ್ನು ಗರಿಷ್ಠಗೊಳಿಸಲು ಭಾರತೀಯ ವಿಮಾ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ಆರೋಗ್ಯ ವಿಮೆಯನ್ನು ನಿಯಂತ್ರಿಸುತ್ತದೆ ಎಂದು ತಿಳಿಸಿದರು. ಅತ್ಯುತ್ತಮ ಆರೋಗ್ಯ ವಿಮೆ ರಕ್ಷಣೆಯನ್ನ ಆಯ್ಕೆ ಮಾಡಲು ನಿಮ್ಮ ಪ್ರಸ್ತುತ ಆರೋಗ್ಯದ ಸ್ಥಿತಿ, ವೈದ್ಯಕೀಯ ಇತಿಹಾಸ ಮತ್ತು ನಿರೀಕ್ಷಿತ ವೈದ್ಯಕೀಯ ವೆಚ್ಚದಂತಹ ಅಂಶಗಳನ್ನ ಪರಿಗಣಿಸಿ ನಿಮ್ಮ ಆರೋಗ್ಯ ರಕ್ಷಣೆ ಅಗತ್ಯಗಳನ್ನ ಮೌಲ್ಯಮಾಪನ ಮಾಡಿ ಪಾಲಿಸಿ ನಿರ್ಬಂಧನೆಗಳನ್ನ ಅರ್ಥೈಸಿಕೊಳ್ಳಿ. ವಿಮಾ ಯೋಜನೆಯ ಗುಣಲಕ್ಷಣಗಳು ಮತ್ತು ಪ್ರಯೋಜನಗಳನ್ನು ಪರೀಕ್ಷಿಸಿ ಸರಿಯಾದ ಆರೋಗ್ಯ ವಿಮಾ ಯೋಜನೆ ಆಯ್ಕೆ ಮಾಡುವುದು ಅಗತ್ಯ ಎಂದು ತಿಳಿಸಿದರು. ಶಿವಮೊಗ್ಗ ಈಸ್ಟ್ನ ಅಧ್ಯಕ್ಷರಾದ ಶೇಷಗಿರಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಚುನಾಯಿತ ಜಿಲ್ಲಾ ಗವರ್ನರ್ ವಸಂತ್ ಹೋಬ್ಳಿದಾರ್, ರೋಟರಿ ಕ್ಲಬ್ ಶಿವಮೊಗ್ಗ ಈಸ್ಟ್ನ ಕಾರ್ಯದರ್ಶಿ ಆರ್ ಮನೋಹರ್, ಪದಾಧಿಕಾರಿಗಳು, ಮಾಜಿ ಸಹಾಯಕ ಗವರ್ನರ್ ವಿಜಯಕುಮಾರ್, ಮಾಜಿ ಅಧ್ಯಕ್ಷರಾದ ಆದಿಮೂರ್ತಿ ಮುಂತಾದವರು ಉಪಸ್ಥಿತರಿದ್ದರು. ಮುಂದಿನ ವಿವರ. ನಗರದ ಶ್ರೀಗಂಧ ಸಾಂಸ್ಕೃತಿಕ ಸಂಸ್ಥೆ ಬ್ರಾಹ್ಮಿನ್ ಆರ್ಗನೈಜೇಷನ್ ಆಫ್ ಇಂಡಿಯಾದ ಸಂಯುಕ್ತ ಆಶ್ರಯದಲ್ಲಿ ಆಗಸ್ಟ್ 22 ಸಂಜೆ 5 ಗಂಟೆಗೆ ಕುವೆಂಪು ರಂಗಮಂದಿರದಲ್ಲಿ ಯಕ್ಷಗಾನ ಪ್ರಸಂಗ, ಭೀಷ್ಮ ಪರ್ವ ಮತ್ತು ಗದಾಯುದ್ಧ ಪ್ರದರ್ಶನ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಸ್ಥೆಯ ಸಂಚಾಲಕರಾದ ಉಮೇಶ್ ಆರಾಧ್ಯ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಯಕ್ಷಗಾನ ಪ್ರಸಂಗವನ್ನ ಕುಮಟದ ಯಾಜಿ ಯಕ್ಷಮಿತ್ರ ಮಂಡಳಿ ಮತ್ತು ಅತಿಥಿ ಕಲಾವಿದರು ಸೇರಿ ಪ್ರದರ್ಶನ ಮಾಡಲಿದ್ದಾರೆ. ಶ್ರೀಗಂಧ ಸಂಸ್ಥೆಯ ಅಧ್ಯಕ್ಷರಾದ ಕೆಎಸ್ ಈಶ್ವರಪ್ಪ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸುವರು. ಯಕ್ಷಗಾನ ಕಲಾವಿದರಾದ ಬಳ್ಕೂರು ಕೃಷ್ಣಯಾಜಿ, ಆನಂದ ಶೆಟ್ಟಿ, ಕಿರಣ್ ಪೈ ಅವರನ್ನ ಸನ್ಮಾನಿಸಲಾಗುವುದು ಎಂದು ತಿಳಿಸಿದರು. ಮುಂದಿನ ವಿವರ. ರಾಷ್ಟ್ರಭಕ್ತರ ಬಳಗದ ಮುಖ್ಯಸ್ಥರಾದ ಕೆಇ ಕಾಂತೇಶ್ ಇವರು ಮಾತನಾಡುತ್ತಾ, ಎಸ್ಐಆರ್ ಕರಡು ಮತದಾರರ ಪಟ್ಟಿ ಆಗಸ್ಟ್ 24 ಪ್ರಕಟವಾಗಲಿದೆ. ಅದರಲ್ಲಿ ಹೆಸರಿಲ್ಲದ ಮತದಾರರನ್ನ ಗುರುತಿಸಿ ಮತ್ತೆ ಸೇರಿಸುವ ಕೆಲಸಕ್ಕೆ ರಾಷ್ಟ್ರಭಕ್ತರ ಬಳಗ 288 ಬೂತ್ಗಳಲ್ಲಿ ಪ್ರತಿ ಬೂತ್ಗೆ ಬಿಎಲ್ಒಗಳನ್ನ ಗುರುತಿಸಲಾಗಿದೆ. ಅವರಿಗೆ ಸೂಕ್ತ ಸಲಹೆ ತರಬೇತಿ ನೀಡುವ ಉದ್ದೇಶದಿಂದ ಆಗಸ್ಟ್ 30 ಬಳಗದಿಂದ ಪೇಸ್ ಕಾಲೇಜಿನ ಸಭಾಂಗಣದಲ್ಲಿ ಎಲ್ಲ ಬೂತ್ಗಳ ಬಿಎಲ್ಒ ಸಭೆ ಆಯೋಜಿಸಲಾಗಿದೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಮಹಾಲಿಂಗಯ್ಯ ಶಾಸ್ತ್ರಿ, ದಿನೇಶ್ ಕುಬೇರಪ್ಪ, ಇ ವಿಶ್ವಾಸ್, ಶ್ರೀನಿವಾಸ್, ವೆಂಕಟೇಶ್ ರಾವ್, ಮೋಹನ್, ಶ್ರೀಕಾಂತ್ ಮತ್ತಿತರರು ಉಪಸ್ಥಿತರಿದ್ದರು. ಇದೇ ರೀತಿ ಇನ್ನಷ್ಟು ಸ್ಥಳೀಯ ಅಪ್ಡೇಟ್ಸ್ಗಳನ್ನ ಹೇಳ್ತೀನಿ. ಅದಕ್ಕೂ ಮೊದಲು ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ದಿನದ ವಿಶೇಷ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ದಿನದ ವಿಶೇಷ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಜಿಲ್ಲಾ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆಯ ವತಿಯಿಂದ ಪ್ರತಿ ಹುಣ್ಣಿಮೆಯಂದು ಆಯೋಜಿಸಲಾಗುತ್ತಿರುವ ಸಾಹಿತ್ಯ ಹುಣ್ಣಿಮೆ ಕಾರ್ಯಕ್ರಮದ 253ನೇ ತಿಂಗಳ ಕಾರ್ಯಕ್ರಮವನ್ನು ಶ್ರಾವಣ ಮಾಸದ ಪ್ರಯುಕ್ತ ವಿಶೇಷವಾಗಿ ಶ್ರಾವಣ ಸಂಭ್ರಮವಾಗಿ ಆಗಸ್ಟ್ 30ರ ಭಾನುವಾರ ಆಯೋಜಿಸಲಾಗಿದೆ ಎಂದು ಜಿಲ್ಲಾ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆಯ ಅಧ್ಯಕ್ಷರಾದ ಡಿ ಮಂಜುನಾಥ್ ತಿಳಿಸಿದರು. ಕಾವ್ಯ ಸಂಭ್ರಮದಲ್ಲಿ ಭಾಗವಹಿಸಲು ಇಚ್ಛಿಸುವ ಕವಿಗಳು ತಮ್ಮ ಕವನವನ್ನ ಮುಂಚಿತವಾಗಿ ಕಳುಹಿಸಿ ಹೆಸರು, ವಿಳಾಸ ಹಾಗೂ ದೂರವಾಣಿ ಸಂಖ್ಯೆಯೊಂದಿಗೆ ನೋಂದಣಿ ಮಾಡಿಕೊಳ್ಳಬೇಕು. ಆಯ್ಕೆಯಾದ ಕವಿಗಳಿಗೆ ಕಾರ್ಯಕ್ರಮದಲ್ಲಿ ಕವನ ವಾಚನಕ್ಕೆ ಅವಕಾಶ ಕಲ್ಪಿಸಲಾಗುತ್ತದೆ. ಪದವಿ ಹಾಗೂ ಪದವಿ ಪೂರ್ವ ಕಾಲೇಜುಗಳ ವಿದ್ಯಾರ್ಥಿಗಳು ಕನಿಷ್ಠ 5 ಜನರ ತಂಡವಾಗಿ ಕನ್ನಡದ ಭಾವಗೀತೆಗಳನ್ನ ಹಾಡಲು ಭಾಗವಹಿಸಬಹುದು. ಆಸಕ್ತ ಸಾರ್ವಜನಿಕರು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ತಂಡಗಳಿಗೆ ಶ್ರಾವಣ ಸಂಭ್ರಮ ವೃಂದಗಾಯನದಲ್ಲಿ ಭಾಗವಹಿಸಲು ಅವಕಾಶವಿದೆ. ವೃಂದಗಾನದಲ್ಲಿ ಭಾಗವಹಿಸುವವರು ತಂಡದ ಹೆಸರು, ಹಾಡಿನ ಹೆಸರು ಹಾಗೂ ಸಂಪರ್ಕ ದೂರವಾಣಿ ಸಂಖ್ಯೆಯೊಂದಿಗೆ ನೋಂದಣಿ ಮಾಡಿಕೊಳ್ಳಬಹುದು. ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಆಸಕ್ತರು ಆಗಸ್ಟ್ 23ರ ಒಳಗೆ ನೋಂದಣಿ ಮಾಡಿಕೊಳ್ಳುವಂತೆ ಡಿ ಮಂಜುನಾಥ್ ಕೋರಿದ್ದಾರೆ. ನೋಂದಣಿಗಾಗಿ ಡಿ ಮಂಜುನಾಥ್ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣ ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449552795 ಈ ನಂಬರನ್ನ ಸಂಪರ್ಕಿಸಬಹುದು. ಮುಂದಿನ ವಿವರ. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಶಿವಮೊಗ್ಗ ವತಿಯಿಂದ ಆಗಸ್ಟ್ 21ರಂದು ಬೆಳಿಗ್ಗೆ 10 ಗಂಟೆಗೆ ಶ್ರೀರಾಮ ಲೈಫ್ ಇನ್ಸೂರೆನ್ಸ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯಲ್ಲಿ ಖಾಲಿ ಇರುವ ಹುದ್ದೆಗಳ ನೇಮಕಾತಿಗಾಗಿ ನೇರ ಸಂದರ್ಶನ ಆಯೋಜಿಸಲಾಗಿದೆ. ಪಿಯುಸಿ ಅಥವಾ ಯಾವುದೇ ಪದವಿ ತೇರ್ಗಡೆಯಾಗಿರುವ 18ರಿಂದ 30 ವರ್ಷದೊಳಗಿನ ಅಭ್ಯರ್ಥಿಗಳು ಅರ್ಹರಾಗಿರುತ್ತಾರೆ. ಆಸಕ್ತ ಹಾಗೂ ಅರ್ಹ ಅಭ್ಯರ್ಥಿಗಳು ತಮ್ಮ ಬಯೋಡೇಟಾ ಹಾಗೂ ಆಧಾರ್ ಕಾರ್ಡ್ ಪ್ರತಿಯೊಂದಿಗೆ ನೇರ ಸಂದರ್ಶನಕ್ಕೆ ಹಾಜರಾಗಬಹುದು. ಈ ಸಂದರ್ಶನದಲ್ಲಿ ಭಾಗವಹಿಸಲು ಉಚಿತ ಪ್ರವೇಶವಿದ್ದು, ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ, ಗುತ್ಯಪ್ಪ ಕಾಲೋನಿ, ಪಂಪನಗರ, 2ನೇ ಕ್ರಾಸ್, ಸಾಗರ್ ರಸ್ತೆ, ಶಿವಮೊಗ್ಗ, ಇಲ್ಲಿ ಸಂದರ್ಶನ ನಡೆಯುತ್ತದೆ ಎಂದು ಉದ್ಯೋಗಾಧಿಕಾರಿಗಳು ತಿಳಿಸಿದ್ದಾರೆ. ಮುಂದಿನ ವಿವರ. ಮಾಧ್ಯಮ ರಂಗದಲ್ಲಿ ತಮ್ಮ ಗುರುತನ್ನ ಕಂಡುಕೊಳ್ಳಲು ಬಯಸುವವರಿಗಾಗಿ ಹಾಗೂ ಕ್ಯಾಮರಾ ಮತ್ತು ಮೈಕ್ ಮುಂದೆ ಧೈರ್ಯವಾಗಿ ಮಾತನಾಡಲು ಬಯಸುವ ಯುವ ಜನತೆಗಾಗಿ ಪ್ರವರ್ತ ಕ್ರಿಯೇಷನ್ ಸಂಸ್ಥೆಯು ಮ್ಯಾಜಿಕ್ ಟಾಕ್ ಎಂಬ 3 ದಿನಗಳ ವಿಶೇಷ ಕಾರ್ಯಾಗಾರವನ್ನು ಆಯೋಜಿಸಿದೆ. ಈ ಕಾರ್ಯಾಗಾರವು ಆಗಸ್ಟ್ 24, 25 ಹಾಗೂ 26ರಂದು ಗೋಪಾಳದ ಕೊನೆಯ ಬಸ್ ನಿಲ್ದಾಣದಲ್ಲಿರುವ ಗಣಪತಿ ದೇವಸ್ಥಾನದ ಎದುರಿನ ಪ್ರವರ್ತ ಕ್ರಿಯೇಷನ್ ಆವರಣದಲ್ಲಿ ನಡೆಯಲಿದೆ. ಅನುಭವಿ ಆರ್ಜಿಗಳು, ವಿಜೆ ನೀನಾಸಂ ಕಲಾವಿದರು ಹಾಗೂ ಹಿರಿಯ ರಂಗಕರ್ಮಿಗಳ ನೇತೃತ್ವದಲ್ಲಿ ಈ ತರಬೇತಿ ನೀಡಲಾಗುತ್ತದೆ. ಆಗಸ್ಟ್ 24 ಹಾಗೂ 25ರಂದು ಸಂಜೆ 5ರಿಂದ 8 ಗಂಟೆಯವರೆಗೆ ಹಾಗೂ ಆಗಸ್ಟ್ 26ರಂದು ಬೆಳಿಗ್ಗೆ 9ರಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ಶಿಬಿರ ನಡೆಯಲಿದೆ. ಈ ಕಾರ್ಯಾಗಾರದಲ್ಲಿ ಧ್ವನಿ ಸಂಸ್ಕರಣೆ, ಸ್ಪಷ್ಟ ಉಚ್ಚಾರಣೆ, ರೇಡಿಯೋ ಜಾಕಿ ಶೈಲಿ ಮತ್ತು ಆಡಿಯೋ ಕಥನ, ಕ್ಯಾಮರಾ ಭಯ ನಿವಾರಣೆ ಹಾಗೂ ವಿಜೆ ತರಬೇತಿ, ಸುದ್ದಿ ನಿರೂಪಣೆ ಹಾಗೂ ವೇದಿಕೆ ನಿರೂಪಣೆ ಕುರಿತು ಪ್ರಾಯೋಗಿಕವಾಗಿ ಹೇಳಿಕೊಡಲಾಗುತ್ತದೆ. ತರಬೇತಿಯ ಕೊನೆಯಲ್ಲಿ ಭಾಗವಹಿಸಿದ ಪ್ರತಿಯೊಬ್ಬರಿಗೂ ಪ್ರಮಾಣ ಪತ್ರ ನೀಡಲಾಗುತ್ತದೆ. ಪ್ರವೇಶ ಶುಲ್ಕ 599 ರು ಆಗಿದ್ದು ಸೀಮಿತ ಸೀಟುಗಳಿಗೆ ಮಾತ್ರ ಅವಕಾಶವಿದೆ. ಆಸಕ್ತರು ಹೆಸರನ್ನ ನೋಂದಾಯಿಸಿಕೊಳ್ಳಲು ಮೊಬೈಲ್ ಸಂಖ್ಯೆ 8431891358 ಈ ನಂಬರನ್ನ ಸಂಪರ್ಕಿಸಬಹುದು ಎಂದು ಸಂಸ್ಥೆಯ ಅಧ್ಯಕ್ಷರು ತಿಳಿಸಿದ್ದಾರೆ. ಇಲ್ಲಿಗೆ ಇವತ್ತಿನ ದಿನದ ವಿಶೇಷ ಕಾರ್ಯಕ್ರಮ ಮುಕ್ತಾಯವಾಯಿತು. ನಂತರದಲ್ಲಿ ಎಂದಿನಂತೆ ರೇಡಿಯೋ ಕಾರ್ಯಕ್ರಮಗಳು ಮುಂದುವರಿಯುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಬೆಳ್ಳಂ ಬೆಳಗ್ಗೆ 6 ಗಂಟೆಗೆ ಸ್ನಾನಕ್ಕೆ ಹೋಗಿದ್ರು. ಏನ್ ಯೋಚನೆ ಮಾಡ್ಕೊಂಡು ಹೋದ್ರು ಏನು, ಅಲ್ಲಿ ಹೋಗಿ ಬಿದ್ದಿದ್ದಾರೆ. ಸಹಾಯ ಮಾಡೋಕೆ ಯಾರೂ ಇರ್ಲಿಲ್ಲ. ಬೆಳಗಿನ ಜಾವ ಆಗಿದ್ರಿಂದ ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
1: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976988 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
2: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲಾ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ, ಮಲೆನಾಡಿನ ಸುಪ್ರಸಿದ್ಧ ಬಂಗಾರ.

0: ಆಹಾರ, ಬೆಳ್ಳಿ, ವಜ್ರದ ಅಂಗಡಿ, ಮೈತ್ರಿ ಮೈ ಜುವೆಲ್.
1: ಸರ್, ಮಾರ್ಕೆಟ್ ಅಲ್ಲಿ ಸಿಗೋ ಎಲ್ಲಾ ಎನರ್ಜಿ ಪೌಡರ್ಸ್ ನ ಟ್ರೈ ಮಾಡಿದಾಯ್ತು, ಆದ್ರೂ ಈ ನಿಶಕ್ತಿ ಕಮ್ಮಿ ಆಗ್ತಾನೆ ಇಲ್ಲ.
2: ಎನರ್ಜಿ ಪೌಡರ್ಸ್ ಯಾವ್ದೇ ಆದ್ರೂ ಅದನ್ನ ಬಳಸೋದು ಹಾಲಿನ ಜೊತೆ. ನಾನ್ ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಲೀಟರ್ ಹಾಲು ಕುಡಿತೀನಿ. ಆ ಹಾಲು ನಂದಿನಿ ಹಾಲು.
3: ಎನರ್ಜಿ ಪೌಡರ್ ಯಾವ್ದೇ ಆಗಿರ್ಲಿ, ಜೊತೆ ಬಳಸೋ ಹಾಲು ನಂದಿನಿ ಆಗಿರ್ಲಿ.
4: ನಂದಿನಿ ಪರಿಶುದ್ಧತೆಯ ಪ್ರತೀಕ.
5: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
6: ಹೂನೆ, ರೆಡಿ ಆಗ್ತಾ ಇದೆ.
5: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
7: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
8: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
9: ಹೆಲೋ ಕೇಳುಗರೆ, ಗುಡ್ ಮಾರ್ನಿಂಗ್, ಶಿವೋದಯ. ನೀವು ಕೇಳ್ತಾ ಇದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಹಾಗೆ ಅರ್ಪಿತಾ ನಡ್ಸ್ಕೊಡ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ. ಅರೆ, ಈ ಪರಿಸರ ಹೆಸರು ಹೇಳೋ ಹಾಗೇನೆ ನಮ್ಮ ಸುತ್ತಮುತ್ತಲಿನ ಗಿಡ ಮರ ಬಳ್ಳಿ ಕಾಡು ಬೆಟ್ಟ ಗುಡ್ಡ ಎಲ್ಲವನ್ನು ಕೂಡ ನೆನಪು ಮಾಡುತ್ತೆ, ಎಲ್ಲ ಜೀವಿಗಳ ಬಗ್ಗೆ ನೆನಪು ಮಾಡುತ್ತೆ. ಹಾಗಿರುವಾಗ ಇವತ್ತು ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ಯಾವ ಜೀವಿಯ ಬಗ್ಗೆ ಮಾಹಿತಿಯನ್ನ ಕೊಡೋದಕ್ಕಾಗಿ ಬಂದಿದ್ಯಾ ಅರ್ಪಿತಾ ಅಂತ ನೀವು ಕೇಳೋದಾದ್ರೆ, ಖಂಡಿತವಾಗ್ಲೂ ಒಂದು ಮಾಹಿತಿ ಇದೆ. ಏನಪ್ಪಾ ಅಂದ್ರೆ, ನನಗೆ ಸಂಜೆ ಆದ್ರೆ ತುಂಬಾ ಬೇಜಾರು ರೀ. ಯಾಕೆ ಅಂದ್ರೆ ಈ ಒಂದು ಸೌಂಡ್ ಇಂದ. ಅರೆ ಕೇಳಿದ್ರಲ್ಲ, ಗುಯ್ಯಿ ಅಂತ ಯಾವಾಗ್ಲೂ ಸಂಜೆ ಹೊತ್ತಿನಲ್ಲಿ ಈ ಸೊಳ್ಳೆಗಳು ಗುಯಿಗೊಡುತ್ತೆ. ಹಾಗಿದ್ರೆ ಇವತ್ತಿನ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ಈ ಸೊಳ್ಳೆಗಳ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡೋಣ ಅಂತ. ಅಲ್ಲ ಅರ್ಪಿತಾ, ಸೊಳ್ಳೆಗಳು ನಮ್ಕಿಂತ ತುಂಬಾ ಚಿಕ್ಕ ಜೀವಿ, ಅಂದ್ರೆ ಇದೊಂದು ಕೀಟ, ಇದ್ರ ಬಗ್ಗೆ ಏನಿದೆ ಮಾಹಿತಿ ಅಂತೆಲ್ಲ ನೀವು ಕೇಳೋದಾದ್ರೆ, ಖಂಡಿತವಾಗ್ಲೂ ಇದ್ರ ಬಗ್ಗೆ ಸಾಕಷ್ಟು ವಿಷಯಗಳು ತಿಳ್ಕೊಳ್ಳೋದು ಬಾಕಿ ಇದೆ. ಏನಪ್ಪಾ ಅಂದ್ರೆ, ಜಗತ್ತಿನಲ್ಲಿ ಅತಿ ಕ್ರೂರ ಪ್ರಾಣಿ ಅಂದ್ರೆ ಹುಲಿ, ಸಿಂಹ, ಚಿರತೆ ಅಂತೆಲ್ಲ ಹೇಳ್ತೀವಿ. ಯಾಕಂದ್ರೆ ಅದು ಮಾಂಸಾಹಾರಿ ಪ್ರಾಣಿಗಳು, ಜೊತೆಗೆ ನಮ್ಮನ್ನ ತಿನ್ನತ್ತೆ ಅಂತ ಹೇಳ್ತೀವಿ. ಆದ್ರೆ ಈ ಎಲ್ಲಾ ಕ್ರೂರ ಪ್ರಾಣಿಗಳಿಗಿಂತ ಮತ್ತೊಂದು ಕ್ರೂರ ಪ್ರಾಣಿ ಅಂದ್ರೆ ಹೆಚ್ಚು ಅಪಾಯಕಾರಿ ಅಂದ್ರೆ ಬಹುಶಃ ಸೊಳ್ಳೆ. ಇದನ್ನ ನೀವು ನಂಬಲೇಬೇಕು. ಅದರಲ್ಲೂ ಹೆಣ್ಣು ಸೊಳ್ಳೆಗಳು ಇದೆಯಲ್ಲ, ಹೆಚ್ಚು ಡೇಂಜರಸ್. ವಿಶ್ವದಲ್ಲೇ ಇದುವರೆಗೂ ಸುಮಾರು 4.5 ಕೋಟಿ ಜನರು ಸೊಳ್ಳೆ ಕಡಿತದಿಂದ ಉಂಟಾಗುವಂತಹ ಬೇರೆ ಬೇರೆ ರೋಗಗಳಿಗೆ ಬಲಿಯಾಗಿದ್ದಾರೆ. ಇವತ್ತಿಗೂ ಕೂಡ ವಿಶ್ವದಲ್ಲಿ ಪ್ರತಿ 12 ಸೆಕೆಂಡುಗಳಿಗೆ ಒಬ್ಬ ವ್ಯಕ್ತಿ ಸೊಳ್ಳೆಯಿಂದ ಜೀವ ಕಳ್ಕೊಳ್ತಾ ಇದ್ದಾನೆ ಅಂದ್ರೆ ನೀವು ನಂಬ್ತೀರಾ? ಆಶ್ಚರ್ಯ ಪಡ್ತೀರಾ? ಖಂಡಿತವಾಗ್ಲೂ ನಂಬಲೇಬೇಕು. ಭೂಮಿಯ ಮೇಲಿನ ಯಾವುದೇ ಪ್ರಾಣಿಗಳ ಕಾಟದಿಂದ ಇಷ್ಟು ದೊಡ್ಡ ಪರಿಣಾಮ ಆಗೇ ಇಲ್ಲ. ಅದು ಮನುಷ್ಯ ಸಾವನ್ನಪ್ಪುವಂತದ್ದು. ಆದ್ರೆ ಈ ಸೊಳ್ಳೆ ಇದೆ ನೋಡಿ, ಸಿಕ್ಕಾಪಟ್ಟೆ ಡೇಂಜರಸ್. ಈ ಸೊಳ್ಳೆಯ ಇಂಗ್ಲಿಷ್ ಹೆಸರು ಮಾಸ್ಕಿಟೋ. ಇದು ಸ್ಪ್ಯಾನಿಶ್ ನ ಮೂಲ ಪದ. ಸ್ಪ್ಯಾನಿಶ್ ನಲ್ಲಿ ಇದರ ಮೂಲ ಅರ್ಥ ಚಿಕ್ಕ ಕೀಟ ಅಂತ ಅರ್ಥ. ಸೊಳ್ಳೆಗಳು 10-50 ಮೀಟರ್ ದೂರದಿಂದ ಮನುಷ್ಯನ ಉಸಿರಾಟವನ್ನ ಗುರುತಿಸಬಲ್ಲವು. ಯಾಕಂದ್ರೆ ನಾವು ಬಿಡುವಂತಹ ಇಂಗಾಲದ ಡೈಆಕ್ಸೈಡ್ ಏನಿದೆ, ಆ ಒಂದು ವಾಸನೆಯನ್ನ ಕಂಡುಹಿಡ್ಕೊಂಡು ಸೊಳ್ಳೆಗಳು ನಮ್ಮನ್ನ ಕಚ್ಚುಕ್ಕೆ ಬರುತ್ತೆ. 5-10 ಮೀಟರ್ ವ್ಯಾಪ್ತಿಯಲ್ಲಿ ಮನುಷ್ಯನ ನೋಡುತ್ತೆ. ಇನ್ನು 20 ಸೆಂಟಿಮೀಟರ್ ವ್ಯಾಪ್ತಿಯಲ್ಲಿ ಮನುಷ್ಯನ ದೇಹದ ಉಷ್ಣತೆ ಆಗಿರ್ಬೋದು ಅಥವಾ ಬೆವರನ್ನ ಗ್ರಹಿಸುವ ಶಕ್ತಿ ಕೂಡ ಸೊಳ್ಳೆಗಿದೆ. ಆದ್ರೆ ಅರ್ಪಿತಾ, ಇವತ್ತೇ ಯಾಕೆ ಸೊಳ್ಳೆ ಬಗ್ಗೆ ನೀನು ಮಾತಾಡ್ತಾ ಇದೀಯಾ ಅಂತ ನೀವು ಯೋಚನೆ ಮಾಡ್ತಿದ್ರೆ ಅದಕ್ಕೂ ಕೂಡ ಇಲ್ಲಿ ಉತ್ತರ ಇದೆ. ಏನಪ್ಪಾ ಅಂದ್ರೆ, ಇವತ್ತು ಆಗಸ್ಟ್ 20 ಅಂದ್ರೆ ಸೊಳ್ಳೆಯ ದಿನ. ಹೌದು, ಎಲ್ಲಾ ದಿನಕ್ಕೂ ಒಂದು ದಿನ ಇರೋ ಹಾಗೇನೆ ಸೊಳ್ಳೆಗೂ ಕೂಡ ಒಂದು ದಿನ ಇದೆ. ಪ್ರತಿ ವರ್ಷ ಈ ಆಗಸ್ಟ್ 20ರಂದು ವಿಶ್ವ ಸೊಳ್ಳೆ ದಿನವನ್ನ ಆಚರಣೆ ಮಾಡಲಾಗುತ್ತೆ. ಮಾರಣಾಂತಿಕ ಕಾಯಿಲೆಗಳನ್ನ ಹರಡುವಂತಹ ಮಹಾಮಾರಿ ಸೊಳ್ಳೆಗಳ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವ ಸಲುವಾಗಿ ಪ್ರತಿ ವರ್ಷ ಈ ಸೊಳ್ಳೆ ದಿನವನ್ನ ಆಚರಣೆ ಮಾಡ್ತಾರೆ. ಹಾಗಿದ್ರೆ ಯಾವ ಒಂದು ಕಾರಣಕ್ಕಾಗಿ ಇದೇ ದಿನ ಸೊಳ್ಳೆಗಳ ದಿನವನ್ನ ಆಚರಣೆ ಮಾಡ್ತಾರೆ ಅಂದ್ರೆ, ಭಾರತೀಯ ಮೂಲದ ಬ್ರಿಟನ್ ವೈದ್ಯ ರೊನಾಲ್ಡ್ ರಾಸ್ ಅವರು ಮನುಷ್ಯನಿಂದ ಮನುಷ್ಯನಿಗೆ ಮಲೇರಿಯಾ ಹರಡೋಕೆ ಈ ಅನಾಫೆಸಿಸ್, ಅದರಲ್ಲೂ ಹೆಣ್ಣು ಸೊಳ್ಳೆಯೇ ಕಾರಣ ಅನ್ನೋ ವಿಷಯವನ್ನ ಕಂಡುಹಿಡಿದಂತಹ ದಿನ ಅದು 1897 ಆಗಸ್ಟ್ 20ರ

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಸೊಳ್ಳೆಯ ಬಗ್ಗೆ ಮಾತಾಡ್ತಾ ಇದೆ. ದೊಡ್ಡವರು ಒಂದು ಮಾತು ಹೇಳ್ತಾರೆ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ. ಹಾಗೆ ಈ ದೊಡ್ಡ ದೇಹ ಮನುಷ್ಯನ ಮುಂದೆ ಸೊಳ್ಳೆ ಅನ್ನೋದು ಸಿಕ್ಕಾಪಟ್ಟೆ ಚಿಕ್ಕದೇನೆ, ಆದರೆ ಇದರ ಎಫೆಕ್ಟ್ ಏನಿದೆ ಸಿಕ್ಕಾಪಟ್ಟೆ ಡೇಂಜರಸ್ ಇದೆ. ಯಾಕೆ

ಹೇಳ್ತಾ ಇದ್ದೀನಿ ಅಂದ್ರೆ, ನಾನು ನಿಮ್ಗೆ ಅವಾಗಿಂದ ಹೇಳ್ತಿದ್ದೆ, ಈ ಒಂದು ಸೊಳ್ಳೆಯಿಂದ ಪ್ರತಿ ವರ್ಷ ವಿಶ್ವದಲ್ಲಿ ಸುಮಾರು 7 ಲಕ್ಷ ಜನ ಸಾವನ್ನಪ್ತಾರೆ ಅಂತ. ಹಾಗೆ ಈ ಸೊಳ್ಳೆ ಬಗ್ಗೆ ಒಂದಿಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳಿದೆ. ಅದೇನ್ ಗೊತ್ತಾ, ಸೊಳ್ಳೆಗಳಲ್ಲಿ ಗಂಡು ಸೊಳ್ಳೆ ಹಾಗೆ ಹೆಣ್ಣು ಸೊಳ್ಳೆ ಅಂತ ಇರುತ್ತೆ. ವಿಪರ್ಯಾಸ ಏನಪ್ಪ ಅಂದ್ರೆ, ಹೆಣ್ಣು ಸೊಳ್ಳೆನೆ ಮನುಷ್ಯರ ರಕ್ತ ಹೀರುವಂತದ್ದು. ಗಂಡು ಸೊಳ್ಳೆ ಈ ಸೊಪ್ಪಿನ ರಸವನ್ನ ಹೀರ್ಕೊಂಡು ಜೀವನ ನಡೆಸುತ್ತೆ, ಆದ್ರೆ ಹೆಣ್ಣು ಸೊಳ್ಳೆ ಇದೆಯಲ್ಲ ಅದಕ್ಕೆ ಮನುಷ್ಯನ ರಕ್ತನೇ ಬೇಕು. ಅದ್ರಲ್ಲೂ ನಾವೆಲ್ಲ ಸೊಳ್ಳೆ ಕಚ್ಚುತ್ತೆ ಅಂತ ಹೇಳ್ತೀವಿ, ಆದ್ರೆ ಆ ಸೊಳ್ಳೆ ಕಚ್ಚೋದಲ್ಲ, ಚುಚ್ಚೋದು. ಸೊಳ್ಳೆಲಿರುವಂತಹ ಒಂದು ಮುಳ್ಳು ನಮ್ಮ ದೇಹಕ್ಕೆ ಚುಚ್ಚಿ ಅದರಿಂದ ರಕ್ತವನ್ನ ಹೀರುತ್ತೆ ಸೊಳ್ಳೆ. ಆದ್ರೆ ನಾವೆಲ್ಲರೂ ಕೂಡ ಆಡು ಭಾಷೆಯಲ್ಲಿ ಸೊಳ್ಳೆ ಕಚ್ಚುತ್ತೆ ಅಂತ ಹೇಳ್ತೀವಿ. ಅದರಲ್ಲೂ ಸೊಳ್ಳೆಯಲ್ಲಿ 2 ರೀತಿಯ ಸೊಳ್ಳೆ. ನಾನಾಗ್ಲೇ ಹೇಳಿದೆ, ಗಂಡು ಸೊಳ್ಳೆ ಹೆಣ್ಣು ಸೊಳ್ಳೆ ಅನ್ನೋದು ಒಂದ್ ಕಡೆ, ಆದ್ರೆ ಸಸ್ಯಾಹಾರಿ ಸೊಳ್ಳೆ ಮಾಂಸಾಹಾರಿ ಸೊಳ್ಳೆ ಅಂತ. ಈ ಸಸ್ಯಾಹಾರಿ ಸೊಳ್ಳೆಗಳೇನಿದೆ, ಈ ಸೊಪ್ಪುಗಳ ರಸವನ್ನ ಹೀರ್ಕೊಂಡು ಜೀವನ ನಡೆಸುತ್ತೆ, ಆದ್ರೆ ಈ ಮಾಂಸಾಹಾರಿ ಸೊಳ್ಳೆಗಳಿಗೆ ಜೀವಿಗಳ ರಕ್ತನೇ ಬೇಕು. ಅದಕ್ಕಾಗಿ ಇದನ್ನ ಮಾಂಸಾಹಾರಿ ಸೊಳ್ಳೆ ಅಂತ ಕರೀತಾರೆ. ಈ ಗಂಡು ಸೊಳ್ಳೆಗಳು ಹೂವಿನ ಮಕರಂದಕ್ಕೆ ಹೆಚ್ಚು ಆಕರ್ಷಿಸುತ್ತೆ, ಆ ರಸವನ್ನ ಹೀರುತ್ತೆ. ಆದ್ರೆ ಹೆಣ್ಣು ಸೊಳ್ಳೆಗೆ ಮನುಷ್ಯನ ರಕ್ತನೇ ಬೇಕು, ಅಥವಾ ಯಾವ್ದಾದ್ರು ಜೀವಿಗಳ ರಕ್ತ ಅಂತೂ ಬೇಕು. ಹಾಗೆ ನಾನಾಗ್ಲೇ ಹೇಳ್ತಿದ್ದೆ, ಈ ಹೆಣ್ಣು ಸೊಳ್ಳೆ ಬಾಯಿಂದ ಕಚ್ಚೋದಿಲ್ಲ, ಅದಕ್ಕೆ ಅಂತ ಒಂದು ಚೂಪಾದ ಮುಳ್ಳು ಅಂತಾನು ಪೈಪು ಅಂತಾನು ಹೇಳ್ತಾರೆ, ಅದನ್ನ ನಮ್ಮ ಚರ್ಮದ ಒಳಗೆ ನೀಟಾಗಿ ಇಳಿಸಿ ಅಲ್ಲಿಂದ ರಕ್ತವನ್ನ ಸುಯಿ ಅಂತ ಹೀರುತ್ತೆ. ಆಗ ನಮಗೆ ಯಾರೋ ಕಚ್ಚಿದ್ರು ಅಂತ ನೋವಾಗತ್ತೆ, ಕೆರ್ಕೊಳ್ಳೋಕೆ ಪ್ರಾರಂಭಿಸ್ತೀವಿ. ಆದ್ರೆ ಸೊಳ್ಳೆ ಕಚ್ಚಿದಾಗ ಎಷ್ಟು ನೋವಾಗುತ್ತೆ ಅಲ್ವಾ, ನಿಜ. ಹಾಗೆ ಇನ್ ಮುಂದೆ ಸೊಳ್ಳೆ ಕಚ್ಚಿದಾಗ ಥೂ ಇದ್ಯಾವ ನನ್ನ ಮಗನ ಸೊಳ್ಳೆ ಗುರು ಕಚ್ಚಿತು ಅಂತ ಹೇಳಿ ಬೈಕೋಬೇಡಿ, ಯಾಕೆಂದ್ರೆ ಗಂಡು ಸೊಳ್ಳೆ ಕಚ್ಚೋದಿಲ್ಲ, ಹೆಣ್ಣು ಸೊಳ್ಳೆನೆ ಹೆಚ್ಚಾಗಿ ಕಚ್ಚಿ ರಕ್ತವನ್ನ ಹೀರುವಂತದ್ದು. ಈ ಸೊಳ್ಳೆಗಳಿಗೆ ಮನುಷ್ಯರು ಕಂಡ್ರೆ ಅದೇನ್ ಪ್ರೀತಿನೋ ಏನೋ ಗೊತ್ತಿಲ್ಲ, ಹುಡುಕಿ ಹುಡುಕಿ ನಮಗೆ ಚುಚ್ಚುತ್ತೆ. ಆದ್ರೆ ವಿಶೇಷ ಏನಪ್ಪ ಅಂದ್ರೆ, ಸೊಳ್ಳೆಗಳಿಗೂ ಒಂದು ಡ್ಯೂಟಿ ಟೈಮಿಂಗ್ಸ್ ಅಂತ ಇರುತ್ತೆ, ಯಾವ ಟೈಮಿಗೆ ಬೇಕೋ ಆ ಟೈಮಿಗೆ ಕಚ್ಚಕ್ ಹೋಗಲ್ಲ. ಮಲೇರಿಯಾ ಕಾಯಿಲೆ ಹರಡುವಂತಹ ಅನೋಫಿಲಿಸ್ ಸೊಳ್ಳೆ ಏನಿದೆ, ಅದು ರಾತ್ರಿ ಮಾತ್ರ ಕಡಿಯುವಂಥದ್ದು. ಹಾಗೇನೆ ಈ ಡೆಂಗ್ಯೂ ಜ್ವರ ತರುವಂತಹ ಈಡಿಸ್ ಈಜಿಪ್ಟ್ ಸೊಳ್ಳೆ ಏನಿದೆ, ಅದು ಹಗಲೊತ್ತು ಕಚ್ಚುವಂಥದ್ದು. ಹಾಗಿದ್ರೆ ಈ ಸೊಳ್ಳೆಗಳು ನಮ್ಮ ರಕ್ತ ಅಥವಾ ಜೀವಿಗಳ ರಕ್ತವನ್ನ ಸೇವಿಸಿ ಜೀವನ ಸಾಗಿಸ್ಬೇಕಾ, ಜೀವನ ನಡೆಸಬೇಕಾ? ಸೊಳ್ಳೆಗಳಿಗೆ ನಮ್ಮ ರಕ್ತನೇ ಆಹಾರನ ಅಂತೆಲ್ಲ ನಿಮ್ಮ ಮುಂದೆ ಪ್ರಶ್ನೆ ಕಾಡೋದಾದ್ರೆ, ಖಂಡಿತವಾಗ್ಲೂ ಇಲ್ಲ, ನಮ್ಮ ರಕ್ತ ಇಲ್ದಲೆ ಕೂಡ ಅವು ಜೀವಿಸಬಹುದು. ನಮಗೀಗ ಮೂಲಭೂತ ಆಹಾರ ಅಂತ ಹೇಳಿ ತರಕಾರಿ ಸೊಪ್ಪು ಇವನ್ನೆಲ್ಲ ಏನ್ ತಿಂತೀವಿ, ಹಾಗೇನು ಸೊಳ್ಳೆಗಳಿಗೆ ಆಹಾರ ಅಂತ ನಮ್ಮ ರಕ್ತ ಬೇಕಾಗಿಲ್ಲ. ಹಾಗಿದ್ರೆ ಸೊಳ್ಳೆಗಳು ನಮ್ಮ ರಕ್ತವನ್ನ ಹೀರೋದಾದ್ರೂ ಯಾಕೆ ಅಂತ ನಿಮಗೆ ಪ್ರಶ್ನೆ ಕಾಡ್ತಾ ಇದ್ರೆ, ಅದಕ್ಕೆ ಉತ್ತರ ಕೂಡ ಇಲ್ಲೇ ಇದೆ. ಈ ಗಂಡು ಸೊಳ್ಳೆ ಏನಿದೆ, ಇದು ಸ್ವಲ್ಪ ಸೋಮಾರಿ ಸೊಳ್ಳೆ ಅಂತಾನೆ ಹೇಳ್ಬೋದು. ಇದು ಯಾವ್ದಾದ್ರು ಒಂದು ಸೊಪ್ಪು ಅಥವಾ ಹೂವಿನ ರಸವನ್ನ ಹೀರಿ ಜೀವನವನ್ನ ನಡೆಸುತ್ತೇನು. ಆದ್ರೆ ಹೆಣ್ಣು ಸೊಳ್ಳೆ ಇದೆಯಲ್ಲ, ಅದು ಹಾಗಲ್ಲ. ಇದು ತನ್ನ ಸಂತಾನೋತ್ಪತ್ತಿ ಕ್ರಿಯೆಗೆ ವಿಟಮಿನ್ನು ಕ್ಯಾಲ್ಸಿಯಮ್ಮು ಎಲ್ಲ ಬೇಕಾಗಿರುತ್ತೆ ನೋಡಿ, ಅದಕ್ಕೆ ಮನುಷ್ಯರ ರಕ್ತವನ್ನ ಅರಸಿ ಹೀರುತ್ತೆ. ಸೊ ಹಾಗಾಗಿ ಈ ಹೆಣ್ಣು ಸೊಳ್ಳೆಗಳು ತನ್ನ ಸಂತಾನ ಅಭಿವೃದ್ಧಿಗಾಗಿ ಮನುಷ್ಯರ ರಕ್ತ ಅಥವಾ ಜೀವಿಗಳ ರಕ್ತವನ್ನ ಬಯಸುತ್ತೆ, ಹಾಗೆ ರಕ್ತವನ್ನ ಹೀರುತ್ತೆ ಕೂಡ. ಇನ್ನು ಹಗಲೊತ್ತಲ್ಲಿ ಸೊಳ್ಳೆ ಇರುತ್ತೆ, ಆದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ. ಇನ್ನು ಸಂಜೆ ಅಥವಾ ರಾತ್ರಿ ಸಮಯದಲ್ಲೇ ಸೊಳ್ಳೆ ಹೆಚ್ಚಾಗಿರುತ್ತೆ, ಅದು ಯಾವ ಕಾರಣಕ್ಕಾಗಿ ಅಂತ ನೀವು ಕೇಳೋದಾದ್ರೆ ಇದಕ್ಕೆ ಕೂಡ ಖಂಡಿತವಾಗ್ಲೂ ಉತ್ತರವನ್ನ ನೀಡ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಚೋಟ ವಿರಾಮವನ್ನ ತೆಗೆದುಕೊಂಡು ಬನ್ನಿ. ನೀವು ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ, ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ಏನಪ್ಪಾ ಅಂದ್ರೆ ಸೊಳ್ಳೆಯ ಬಗ್ಗೆ ಮಾತಾಡ್ತಿದ್ದೆ. ಇವತ್ತು ಅಂತಾರಾಷ್ಟ್ರೀಯ ಸೊಳ್ಳೆ ದಿನ ಬೇರೆ ಇದೆ, ಹಾಗಾಗಿ ಈ ಸೊಳ್ಳೆ ಬಗ್ಗೆ ತಿಳ್ಕೊಳಕ್ಕೆ ತುಂಬಾ ವಿಚಾರಗಳು ಕೂಡ ಇದೆ. ಹಾಗೆ ಬ್ರೇಕ್ ಇಂತ ಮುಂಚೆ ನಾನು ಹೇಳ್ತಿದ್ದೆ, ಹಗಲೊತ್ತಲ್ಲಿ ಸೊಳ್ಳೆಗಳು ಇರೋದು ಸಹಜ, ಆದ್ರೆ ರಾತ್ರಿ ಹೊತ್ತಲ್ಲಿ ಹೆಚ್ಚಾಗಿ ಸೊಳ್ಳೆಗಳು ಕಾಣಿಸ್ಕೊಳ್ಳುತ್ತೆ, ನಮಗೆ ಚುಚ್ಚೋಕೆ ಬರುತ್ತೆ, ಯಾಕೆ ಅಂತ ಒಂದು ಪ್ರಶ್ನೆ ಕಾಡೋದ್ರೆ ಅದಕ್ಕೆ ಉತ್ತರ ಕೂಡ ಇದೆ. ಯಾಕಪ್ಪಾ ಅಂದ್ರೆ ಈ ಹಗಲೊತ್ತಲ್ಲಿ ತಾಪಮಾನ ಹೆಚ್ಚಾಗಿರುತ್ತೆ, ಅಂದ್ರೆ ಸೂರ್ಯನ ಕಿರಣಗಳು ನೇರವಾಗಿ ಭೂಮಿಗೆ ಬೀಳೋದ್ರಿಂದ ಭೂಮಿ ಕೂಡ ತಾಪಮಾನದಲ್ಲೇ ಇರುತ್ತೆ. ಆದ್ರೆ ಈ ಒಂದು ತಾಪಮಾನ ಸೊಳ್ಳೆಯ ದೇಹಕ್ಕೆ ಅಷ್ಟಾಗಿ ಒಗ್ಗಿ ಬರುವುದಿಲ್ಲ, ಸೊಳ್ಳೆಗಳು ಡಿಹೈಡ್ರೇಟ್ ಆಗುತ್ತೆ. ಅಥವಾ ಬಿಸಿಲಿನ ತಾಪಕ್ಕೆ ಸೊಳ್ಳೆಗಳು ತಮ್ಮ ಜೀವವನ್ನ ಕಳ್ಕೊಳ್ಳುವಂತ ಪರಿಸ್ಥಿತಿ ಕೂಡ ಬರಬಹುದು. ಹಾಗೆ ಹಗಲೊತ್ತಿನಲ್ಲಿ ಏನಾದ್ರು ಸೊಳ್ಳೆ ಕಚ್ಚಕ್ ಬಂದ್ರೆ ನಾವು ಸುಮ್ಮನೆ ಇರ್ತೀವ? ಸೊಳ್ಳೆಗಳನ್ನ ಹೊಡೆದು ಸಾಯಿಸ್ತೀವಿ. ಅದಕ್ಕಾಗಿ ಸೊಳ್ಳೆಗಳು ಕೂಡ ಬುದ್ಧಿವಂತ ಜೀವಿಗಳು, ಅವು ಹೆಚ್ಚಾಗಿ ಸಂಜೆ ಹೊತ್ತು ಬರುತ್ತೆ. ಅದಕ್ಕಾಗಿ ಸೊಳ್ಳೆಗಳು ಹಗಲಿನ ಸಹವಾಸವೇ ಬೇಡ ಅಂತ ಹೇಳಿ ದಿನವೆಲ್ಲ ತೇವಾಂಶ ಇರುವಂತಹ ಜಾಗ ಅಂದ್ರೆ ಟೇಬಲ್ ಸಂದಿ, ಅಡಿಗೆ ಮನೆಯಲ್ಲಿ ಸಂದಿ, ಟೇಬಲ್ ಗಳ ಸಂದಿ, ಹೀಗೆ ಇಂತ ಜಾಗ, ಒಂದು ಕೂಲ್ ಅಥವಾ ತೇವಾಂಶ ಇರುವಂತಹ ಜಾಗದಲ್ಲಿ ಸೊಳ್ಳೆಗಳು ಹಗಲೊತ್ತಿನಲ್ಲಿ ವಾಸ ಮಾಡುತ್ತೆ. ಅದಾಗ್ತಿದ್ದಂಗೆ ಕತ್ಲಾಗುತ್ತೆ ನೋಡಿ, ಅವಾಗ ಹೆಣ್ಣು ಸೊಳ್ಳೆಗಳ ಆಟ ಪ್ರಾರಂಭ ಆಗುತ್ತೆ. ಕುಯ್ ಅಂತ ಹೇಳಿ ನಮ್ಮ ಕಿವಿ ಹತ್ರ ಗುರುಗುಡಕ್ಕೆ ಬರುತ್ತೆ, ನಂತರದಲ್ಲಿ ನಮಗೆ ಚುಚ್ಚೋಕೆ ಕೂಡ ಪ್ರಾರಂಭಿಸುತ್ತೆ. ಮತ್ತೊಂದ್ ವಿಷಯ ಏನಪ್ಪಾ ಅಂದ್ರೆ, ಈಗ ಲೈಟ್ ಆಫ್ ಮಾಡಿದ್ರು ಕೂಡ ಸೊಳ್ಳೆಗಳು ಬಂದು ನಮ್ಗೆ ಕಚ್ಚುತ್ತೆ. ನಾವ್ ಎಷ್ಟು ಸರಿ ನೋಡಬಹುದು, ರಾತ್ರಿ ಮಲಗುವಾಗ ಲೈಟ್ ಆಫ್ ಮಾಡಿರ್ತೀವಿ, ಆದ್ರೂ ಈ ಸೊಳ್ಳೆಗಳು ಬಂದು ನಮ್ಗೆ ಕಚ್ಚುತ್ತೆ. ಯಾಕೆ ಅರ್ಪಿತಾ, ಯಾಕೆ ಅಂತ ನೀವು ಕೇಳ್ತಾ ಇದ್ರೆ ಅದಕ್ಕೂ ಕೂಡ ಉತ್ತರ ಇದೆ. ಯಾಕಪ್ಪಾ ಅಂದ್ರೆ, ಸೊಳ್ಳೆಗಳಿದೆಯಲ್ಲ ಸ್ವಲ್ಪ ಇಂಟೆಲಿಜೆಂಟ್ ಕೀಟಗಳು ಅಂತಾನೆ ಹೇಳ್ಬಹುದು. ಈ ಮನುಷ್ಯನ ಕಂಪೇರ್ ಮಾಡಿದ್ರೆ ಸೊಳ್ಳೆಗಳಿಗೆ ಈ ಒಂದು ಅತೀಂದ್ರಿಯ ಶಕ್ತಿ ಅಂತ ಇದೆ. ಇದೇನ್ ಶಕ್ತಿ ವಿಶೇಷವಾಗಿದೆಯಲ್ಲ ಅಂತ ನೀವು ವಿಚಾರ ಮಾಡೋದಾದ್ರೆ, ನಮ್ಮ ದೇಹದ ತಾಪಮಾನವನ್ನ ಕಂಡುಹಿಡಿಯುವಂತ ಶಕ್ತಿ ಸೊಳ್ಳೆಗಳಿಗಿದೆ. ಅಂದ್ರೆ ನಾವು ಉಸಿರಾಡುವಾಗ ನಾವು ಹೊರಗೆ ಉಸಿರು ಏನು ಬಿಡ್ತೀವಿ, ಆ ಉಸಿರನ್ನ ಕಂಡಿಡ್ಕೊಂಡು ಸೊಳ್ಳೆ ಇಲ್ಲಿ ಒಂದು ಮನುಷ್ಯ ಇದ್ದಾನೆ, ಅವನಿಂದ ನಾನು ಈಗ ರಕ್ತವನ್ನ ಹೀರಬಹುದು ಅಂತ ಹೇಳಿ ನಮಗೆ ಕಾಟ ಕೊಡೋಕೆ ಬರುತ್ತೆ. ಹಾಗೆ ಕೆಲವೊಂದು ಸಂಶೋಧನೆಯ ಪ್ರಕಾರ ಮನುಷ್ಯನಿಂದ ಹೊರಸೂಸುವಂತಹ ಬೆವರಿರ್ಬೋದು ಅಥವಾ ಯಾವುದೇ ಒಂದು ಕೆಮಿಕಲ್ಸ್ ಇರ್ಬೋದು, ಆ ಒಂದು ವಾಸನೆಯನ್ನ ಕಂಡು ಹಿಡ್ಕೊಂಡು ಕೂಡ ಸೊಳ್ಳೆಗಳು ನಮ್ಮನ್ನ ಅಟ್ಯಾಕ್ ಮಾಡೋಕೆ ಬರುತ್ತೆ. ಹಾಗಾಗಿನೇ ಕೆಲವರಿಗೆ ಸೊಳ್ಳೆಗಳು ಹೆಚ್ಚಾಗಿ ಕಡಿಯೋದು. ಈಗ ಅಕ್ಕಪಕ್ಕ ಇಬ್ರು ವ್ಯಕ್ತಿಗಳು ಕೂತಿರ್ತಾರೆ, ಒಬ್ಬ ವ್ಯಕ್ತಿಗೆ ಮಾತ್ರ ತುಂಬಾ ಸೊಳ್ಳೆ ಕಚ್ಚಿರುತ್ತೆ, ಆದ್ರೆ ಮತ್ತೊಬ್ಬನಿಗೆ ನನಗೆ ಅಷ್ಟೇನು ಸೊಳ್ಳೆ ಕಚ್ಚತಿಲ್ಲ ಅಂತ ಹೇಳ್ತಾರೆ. ಅದು ಅವರ ಒಂದು ದೇಹದ ವಾಸನೆ ಮೇಲೆ ಅವಲಂಬಿತವಾಗಿರುತ್ತೆ. ಅದು ಒಳ್ಳೆಯ ವಾಸನೆ ಆದ್ರೂ ಆಗಿರ್ಬೋದು ಅಥವಾ ಕೆಟ್ಟ ವಾಸನೆಯಾದ್ರೂ ಆಗಿರ್ಬೋದು. ಹಾಗಿದ್ರೆ ಈ ಸೊಳ್ಳೆಗಳಿಂದ ಬಚಾವಾಗೋದಾದ್ರೂ ಹೇಗೆ ಅರ್ಪಿತಾ ಅಂತ ನೀವು ಕೇಳೋದಾದ್ರೆ, ಈ ಸೊಳ್ಳೆಗಳಿಂದ ಬಚಾವಾಗೋದು ಸ್ವಲ್ಪ ಕಷ್ಟನೇ. ಯಾಕಂದ್ರೆ ಈ ಸೊಳ್ಳೆಗಳು ಎಷ್ಟು ಸ್ಟ್ರಾಂಗ್ ಆಗಿದೆ ಅಂದ್ರೆ, ಯಾವುದೇ ಈ ಸೊಳ್ಳೆ ಬತ್ತಿ ಹಚ್ಚಿದ್ರು ಏನು ಯೂಸ್ ಆಗಲ್ಲ, ಯಾವುದೇ ಲಿಕ್ವಿಡ್ ಹಚ್ಚಿದ್ರು ಏನು ಯೂಸ್ ಆಗಲ್ಲ. ಆದ್ರೆ ಈ ಒಂದು ಫ್ಯಾನ್ ಹಾಕೊಳ್ತೀವಿ ನೋಡಿ, ಅದರಿಂದ ಸೊಳ್ಳೆಗಳಿಗೆ ಸ್ವಲ್ಪ ತೊಂದರೆ ಆಗುತ್ತೆ. ಯಾಕಂದ್ರೆ ಫ್ಯಾನಿನ ಸ್ಪೀಡು ತುಂಬಾನೇ ಇರುತ್ತೆ, ಆ ಸ್ಪೀಡಿಗೆ ಸೊಳ್ಳೆಗಳು ಅಡ್ಜಸ್ಟ್ ಆಗೋದು ತುಂಬಾ ಕಷ್ಟ. ಆ ಸ್ಪೀಡು ಹೇಗಿರುತ್ತೆ ಅಂದ್ರೆ, ಸೊಳ್ಳೆಗಳಿಗೆ ಯಾವುದೋ ಒಂದು ಚಂಡಮಾರುತ ಬರ್ತಾ ಇದೆ ಅಥವಾ ಯಾವುದೋ ಒಂದು ಬಿರುಗಾಳಿ ಬರ್ತಾ ಇದೆ ಅನ್ನೋ ಒಂದು ಸೂಚನೆಯನ್ನ ನೀಡುತ್ತೆ. ಅದಕ್ಕಾಗಿ ನಾವು ಮನೆಯಲ್ಲಿ ಹೆಚ್ಚು ಸೊಳ್ಳೆ ಕಚ್ತಾ ಇದೆ ಅನ್ನುವಾಗ ಬಹುಶಃ ಫ್ಯಾನ್ ಅನ್ನ ಹಾಕೊಳ್ತೀವಿ. ಫ್ಯಾನ್ ಜೋರಾಗಿ ಹಾಕಿದಾಗ ಸೊಳ್ಳೆಗಳು ನಮಗೆ ಕಚ್ಚೋದಿಲ್ಲ. ಹಾಗೆ ಸೊಳ್ಳೆ ಬಗ್ಗೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪಾ ಅಂದ್ರೆ, ಮನುಷ್ಯನಿಗಿಂತ ಮೊದಲೇ ಹುಟ್ಟಿದೆ ಈ ಸೊಳ್ಳೆ. ಹೌದು ಕೇಳುಗರೆ, ಯಾಕಂದ್ರೆ 26.6 ಕೋಟಿಗಳ ವರ್ಷ ಹಿಂದೆಯೇ ಈ ಸೊಳ್ಳೆ ಹುಟ್ಟಿದೆ. ಮನುಷ್ಯನಿಗಿಂತ ಸೀನಿಯರ್ ಈ ಸೊಳ್ಳೆಗಳು. ಮೊದಲು ಸೊಳ್ಳೆ ಉತ್ಪಾದನೆಯಾಗಿದ್ದು ಆಫ್ರಿಕಾದಲ್ಲಿ ಅಂತ ಹೇಳಿ ಕೆಲವರು ನಂಬ್ತಾರೆ, ಕೆಲವು ಅಧ್ಯಯನ ಕೂಡ ಹೇಳುತ್ತೆ. ಈಗಿನ ಸೊಳ್ಳೆ ಸ್ವಲ್ಪ ಗಾತ್ರದಲ್ಲಿ ಚಿಕ್ಕದಿರಬಹುದು. ಈ ಆಫ್ರಿಕಾದಲ್ಲಿ ಕಂಡಂತಹ ಸೊಳ್ಳೆ ಏನಿದೆ ಅದು ಗಾತ್ರದಲ್ಲಿ ಕೂಡ ಈಗಿನ ಸೊಳ್ಳೆಯ 3 ಪಟ್ಟು ಹೆಚ್ಚಾಗಿ ಇತ್ತು, ಅಂದ್ರೆ ದೊಡ್ಡದಾಗಿ ಇತ್ತು. ಈ ಸೊಳ್ಳೆಯಲ್ಲಿ ಕೂಡ ವಿಂಗ್ಸ್ ಇದೆ, ಥೊರಾಕ್ಸ್ ಇದೆ, ಹೆಡ್ ಇದೆ, ಆಂಟೆನಾ ಇದೆ, ಅಬ್ಡೊಮನ್ ಇದೆ, ಕಾಂಪೌಂಡ್ ಐ ಇದೆ, ಪ್ರೊಬೋಸಿಕ್ಸ್ ಇದೆ, ಕಾಲುಗಳಿದೆ. ಇಷ್ಟು ಈ ಒಂದು ಸೊಳ್ಳೆಯ ಮೇಲ್ಮೈ ಭಾಗಗಳು. ಕೆಲವು ಅಧ್ಯಯನ ಪ್ರಕಾರ ಯುರೋಪ್ ನಲ್ಲಿ ಬರುವಂತಹ ಐಲ್ಯಾಂಡ್ ಅಲ್ಲಿ ಮಾತ್ರ ಸೊಳ್ಳೆಗಳು ಇಲ್ಲ, ಆಮೇಲೆ ಫ್ರಾನ್ಸ್ ಅಲ್ಲಿ ಕೂಡ ಸೊಳ್ಳೆಗಳು ಇಲ್ಲ ಅಂತ ಹೇಳ್ತಾರೆ. ಆ ರೀಸನ್ ಯಾಕೆ ಅಂತ ಇದುವರೆಗೂ ಕೂಡ ತಿಳಿದಿಲ್ಲ. ಆದ್ರೆ ನಮ್ಮ ಭಾರತದಲ್ಲಿ ಕೂಡ ಹೆಚ್ಚಾಗಿನೇ ಸೊಳ್ಳೆಗಳು ಇದೆ. ಹಾಗಿದ ಮೇಲೆ ಇನ್ನು ಮೇಲಾದ್ರೂ ಸೊಳ್ಳೆಗಳಿಂದ ಸ್ವಲ್ಪ ದೂರ ಇರಿ, ನಿಮ್ಮ ಆರೋಗ್ಯವನ್ನ ಆದಷ್ಟು ಕಾಪಾಡ್ಕೊಳ್ಳಿ, ಏನಂತೀರಾ? ಸೊ ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಬಂತು. ನೀವು ಇಷ್ಟೋ ತನಕ ಕೇಳಿದ್ದು ಪರಿಸರ ಪರಿಚಯ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕಾರ್ಯಕ್ರಮ ಹೇಗನ್ನಿಸ್ತು? ಈ ಒಂದು ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು 9686096279 ಸಂಖ್ಯೆ ಮತ್ತೊಮ್ಮೆ 9686096279 ಈ ಒಂದು ಸಂಖ್ಯೆಗೆ ಕಳಿಸಿ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಸಿಗ್ತೀನಿ. ಟಾಟಾ, ಬೈ ಬೈ, ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್ ಅಂಡ್ ಕೀಪ್ ಲಿಸನಿಂಗ್ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಎಷ್ಟು ಚೆನ್ನಾಗಿ ಗಾಡಿ ಎಳಿದ್ರು ಕೂಡ ಕುದುರೆಗೆ ಚಾಟಿ ಇಟ್ಟು ತಪ್ಪಿದ್ದಲ್ಲ. ಹಾಗೇನೆ ಮರ ಎಷ್ಟೇ ರುಚಿಕರ ಹಣ್ಣು ಕೊಟ್ರು ಕೂಡ ಆ ಮರಕ್ಕೂ ಕೂಡ ಕಲ್ಲಿನೇಟು ತಪ್ಪಿದಲ್ಲ. ಹಾಗೆ ಮನುಷ್ಯ ಎಷ್ಟೇ ಶ್ರೇಷ್ಠ ವ್ಯಕ್ತಿಯಾದ್ರೂ ಕೂಡ ಜನರ ನಿಂದನೆ ತಪ್ಪಿದಲ್ಲ. ಹಾಗಾಗಿ ನೀವು ಮಾಡೋ ಕೆಲಸದಲ್ಲಿ ಶ್ರದ್ಧೆ ಇರಲಿ. ನಿಮ್ಮ ಮನಸ್ಸಿಗೆ ಮುಟ್ಟುವಂತ ಕೆಲಸಗಳನ್ನ ಮಾಡಿ ನಿಂದನೆಗಳ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಆಲ್ ಇಸ್ ವೆಲ್.
1: ಇವತ್ತಿನ ಜಗತ್ತಿಗೆ ಬೇಕಿರೋದು ಬರೀ ಡಿಗ್ರಿ ಅಲ್ಲ, ಜಗತ್ತಿನ ಸವಾಲುಗಳಿಗೆ ಪರಿಹಾರ ಕಂಡುಹಿಡಿಯುವ ಪವರ್ಫುಲ್ ನಾಲೆಡ್ಜ್. ಕ್ಲೈಮೇಟ್ ಚೇಂಜ್ ಮತ್ತು ಪರಿಸರ ಸವಾಲುಗಳನ್ನ ಮೆಟ್ಟಿ ನಿಂತು ರಿಸರ್ಚ್ ಮತ್ತು ಡೇಟಾ ಸೈನ್ಸ್ ನಲ್ಲಿ ಸೂಪರ್ ಕೆರಿಯರ್ ಕಟ್ಟಿಕೊಳ್ಳಬೇಕಾ? ಹಾಗಾದ್ರೆ ದಿಸ್ ಇಸ್ ಯುವರ್ ಬೆಸ್ಟ್ ಚಾನ್ಸ್. ಶಂಕರಘಟ್ಟ ಶಿವಮೊಗ್ಗದಲ್ಲಿರುವ ಕುವೆಂಪು ವಿಶ್ವವಿದ್ಯಾಲಯ ನಿಮಗಾಗಿ ತಂದಿದೆ ಎಂಎಸ್ಸಿ ಇನ್ ಎನ್ವಿರೋನ್ಮೆಂಟಲ್ ಸೈನ್ಸ್. ಇಲ್ಲಿ ಪಶ್ಚಿಮ ಘಟ್ಟಗಳೇ ನಿಮ್ಮ ಕ್ಲಾಸ್ ರೂಮ್, ಭದ್ರಾ ಅಭಯಾರಣ್ಯವೇ ಲೈವ್ ಲ್ಯಾಬ್, ಫೋಟೋ ಸಿಂಥೆಸಿಸ್ ಅನಲೈಸರ್, ಕ್ಲೈಮೇಟ್ ಸೆನ್ಸರ್ಸ್ ಗಳಂತಹ ಹೈಟೆಕ್ ಉಪಕರಣಗಳ ಮೂಲಕ ಕಲಿಯಿರಿ ರಿಯಲ್ ಟೈಮ್ ರಿಸರ್ಚ್. ಗುಡ್ ನ್ಯೂಸ್ ಅಂದ್ರೆ ಯಾವುದೇ ಯೂನಿವರ್ಸಿಟಿಯ ಯಾವುದೇ ಬಿಎಸ್ಸಿ ಗ್ರಾಜ್ಯುಯೇಟ್ಸ್ ಕೂಡ ಅಪ್ಲೈ ಮಾಡಬಹುದು. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಸ್ಟ್ 28, 2026. ಸೀಟುಗಳು ಸೀಮಿತವಾಗಿವೆ, ಈಗಲೇ ಕರೆ ಮಾಡಿ 9448149461. ಸಂಖ್ಯೆ ಮತ್ತೊಮ್ಮೆ 9448149461. ಇನ್ನೂರು ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ, ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ. ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್, 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ. ಅಷ್ಟೇ ಅಲ್ಲ, ಈ ಶ್ರಾವಣ ಸಂಭ್ರಮದಲ್ಲಿ ಸೋಲಾರ್ ಅಳವಡಿಸಿದರೆ 5,000 ರೂ ಮೌಲ್ಯದ ಪ್ಯೂರ್ ರೇಷ್ಮೆ ಸೀರೆ ನಿಮ್ಮ ಕೈ ಸೇರಲಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449846798.
0: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
2: ಹಾಯ್, ನಮಸ್ಕಾರ. ನೀವು ಕೇಳ್ತಾ ಇದ್ರ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜ ಶ್ರೀಧರ್. ಇವತ್ತು ನಾನೊಂದು ಸ್ಪೆಷಲ್ ಆಗಿರುವಂತಹ ಶೋನ ನಡೆಸೋಕೆ ಬಂದಿದ್ದೀನಿ. ಏನಪ್ಪ ಅಂತ ಕೇಳ್ತಾ ಇದ್ದೀರಾ? ಈಗ ನಿಮ್ಮನೇಲೂ ನಮ್ಮನೇಲೂ ಎಲ್ಲರ ಮನೇಲೂ ಕೂಡ ಈ ತರದ ಒಂದಷ್ಟು ಪ್ರಾಬ್ಲಮ್ಗಳಿರುತ್ತೆ. ಏನಪ್ಪ ಅಂತ ಅಂದ್ರೆ, ಕುತ್ಕೊಂಡ್ರೆ ಹೇಳುವಾಗ ಹಬ್ಬಾ ಅಂತ ಅನ್ಸುತ್ತೆ, ಅಂದ್ರೆ ನೋವುಗಳು ಜಾಸ್ತಿ. ಅಷ್ಟೇ ಅಲ್ಲ, ಮೂಳೆಗಳು ಕೂಡ ಸದ್ದು ಮಾಡ್ತಾ ಇರುತ್ತೆ. ಮೆಟ್ಟಿಲು ಹತ್ತುವಾಗ ಮೊಣಕಾಲು ನೋವು, ಜೀವ ಹಿಂಡ್ತಿದ್ಯಾ, ಆಪರೇಷನ್ ಅಂದ್ರೆ ಭಯ ಆಗ್ತಿದ್ಯಾ, ವಾಕಿಂಗ್ ಮಾಡೋದು ಕಷ್ಟ ಆಗ್ತಿದ್ಯಾ, ಈ ಎಲ್ಲ ಪ್ರಾಬ್ಲಮ್ಗೂ ಕೂಡ ಒಂದು ಸೊಲ್ಯೂಷನ್ ಅನ್ನೋದು ಇರಲೇಬೇಕಲ್ವಾ? ಇವತ್ತು ನಾವು ಅದರ ಬಗ್ಗೆನೇ ಮಾತಾಡ್ತಾ ಇದ್ವಿ. ಇವತ್ತಿನ ನಮ್ಮ ಈ ಒಂದು ವಿಶೇಷವಾದಂತಹ ಕಾರ್ಯಕ್ರಮದಲ್ಲಿ ನೀ ರೀಪ್ಲೇಸ್ಮೆಂಟ್ನ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಡಾಕ್ಟರ್ ಕೂಡ ಇದ್ದಾರೆ. ನಮ್ಮ ಶಿವಮೊಗ್ಗದ ನಂಜಪ್ಪ ಲೈಫ್ ಕೇರ್ ಹಾಸ್ಪಿಟಲ್ನಲ್ಲಿ ವೈದ್ಯರಾಗಿರುವಂತಹ ಡಾಕ್ಟರ್ ವಿನ್ಸೆಂಟ್ ಮ್ಯಾಕ್ ಅವರು ನಮ್ಮ ಜೊತೆಗೆ ಇವತ್ತು ಕಾರ್ಯಕ್ರಮದಲ್ಲಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಶಸ್ತ್ರಚಿಕಿತ್ಸೆಯ ನಂತರ ಜಾಗಿಂಗ್ ಆಗಿರ್ಬೋದು, ಸೈಕ್ಲಿಂಗ್ ಆಗಿರ್ಬೋದು ಮಾಡ್ಬೋದಾ, ಅಥವಾ ಆರಾಮಾಗಿ ನಮ್ಮ ಡೈಲಿ ಲೈಫ್ನ ಲೀಡ್ ಮಾಡೋದಕ್ಕೆ ಸಾಧ್ಯನಾ ಇಲ್ವಾ, ಹಾಗೆ ನೆಲದ ಮೇಲೆ ಆರಾಮಾಗಿ ಕೂತ್ಕೊಂಡು ಕೆಲಸಗಳನ್ನ ಮಾಡೋದಕ್ಕೆ ಸಾಧ್ಯ ಆಗುತ್ತಾ ಇಲ್ವಾ, ಈ ರೀತಿಯ ಎಲ್ಲ ವಿಷಯಗಳನ್ನ ತಿಳಿಸೋದಕ್ಕೆ ನಮ್ಮ ಜೊತೆಗೆ ಇವತ್ತು ಡಾಕ್ಟರ್ ಕೂಡ ಇದ್ದಾರೆ. ಸರ್, ನಾ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ನಮಸ್ತೆ. ಈ ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಾನು ಡಾಕ್ಟರ್ ವಿನ್ಸೆಂಟ್ ಮೆಕ್ಮೋಹನ್, ಕನ್ಸಲ್ಟೆಂಟ್ ಆರ್ಥೋಪೆಡಿಕ್ಸ್, ಆರ್ಥೋಸ್ಕೋಪಿ, ಸ್ಪೋರ್ಟ್ಸ್ ಮೆಡಿಸಿನ್ ಹಾಗೂ ರೋಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜನ್, ನಂಜಪ್ಪ ಆಸ್ಪತ್ರೆ, ಶಿವಮೊಗ್ಗ.
2: ಓಕೆ ಸರ್, ಇವತ್ತು ಮೇನ್ಲಿ ನಾವು ಜಾಯಿಂಟ್ ರಿಪ್ಲೇಸ್ಮೆಂಟ್ ಬಗ್ಗೆ ಮಾತಾಡ್ತಾ ಇದ್ವಿ. ನಾವು ಹೆಚ್ಚಾಗಿ ನೋಡ್ತೀವಿ ಅಂತಂದ್ರೆ, ನಮ್ಮ ಭಾರತೀಯ ಜೀವನ ಶೈಲಿನಲ್ಲಿ ಕೂತು ಊಟ ಮಾಡುವಂಥದ್ದು ಅಥವಾ ಕೂತು ಪೂಜೆ ಮಾಡುವಂಥದ್ದು, ಈ ತರದ ಒಂದು ಪದ್ಧತಿನ ನಾವು ಅಳವಡಿಸ್ಕೊಂಡಿದೀವಿ. ಸರ್, ಈಗ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಅಂತ ಏನು ನಾವು ಮಾತಾಡ್ತಾ ಇದೀವಿ, ಇದರಲ್ಲಿ ಸರ್ಜರಿ ಆದ ನಂತರದಲ್ಲಿ ನಾವೀಗೇನು ಸಾಂಪ್ರದಾಯಿಕವಾಗಿ ಮಾಡುವಂತಹ ಪೂಜೆ ಊಟ ಈ ತರದಕ್ಕೆಲ್ಲ ನೆಲದ ಮೇಲೆ ಕೂತು ಊಟ ಮಾಡೋದು ಪೂಜೆ ಮಾಡೋದು ಅಭ್ಯಾಸ ಇರುತ್ತೆ, ಸೊ ಇದಕ್ಕೆಲ್ಲ ಅನುಕೂಲ ಆಗುತ್ತಾ ಅಥವಾ ಹೇಗೆ ಸರ್?
3: ನೋಡಿ, ಇದು ಎರಡು ಥರ ಬರುತ್ತೆ ಜಾಯಿಂಟ್ ರಿಪ್ಲೇಸ್ಮೆಂಟ್. ಒಂದು ಕನ್ವೆನ್ಷನಲ್ಲು, ಕನ್ವೆನ್ಷನ್ ಮತ್ತು ರೋಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಅಂತ ಬರುತ್ತೆ. ರೋಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಆದಮೇಲೆ ಪೇಷಂಟ್ ಕ್ಯಾನ್ ಸಿಟ್ ಆನ್ ದ ಗ್ರೌಂಡ್, ನೆಲದಲ್ಲಿ ಕುತ್ಕೊಂಡು ಅವ್ರು ಊಟ ಮಾಡ್ಬೋದು, ಹಳೇದ ಜೀವನ ಶೈಲಿ ಹೇಗಿತ್ತು ಅದನ್ನೇ ಅವ್ರು ಕಂಟಿನ್ಯೂ ಮಾಡ್ಬೋದು. ಇಮಿಡಿಯೇಟ್ಲಿ ಅಲ್ಲ, ಸರ್ಜರಿಯಾಗಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಆಗಿ ಒಂದು 3 ತಿಂಗಳು ಆದಮೇಲೆ ಹಳೆ ಥರನೇ ಅವ್ರು ಓಲ್ಡ್ ಇಂಡಿಯನ್ ಟಾಯ್ಲೆಟಿಗೆ ಹೋಗ್ಬೋದು, ಹೋಗಿ ನೆಲದಲ್ಲಿ ಕೂರ್ಬೋದು, ಪೂಜೆ ಮಾಡ್ಬೋದು ಮಾಡ್ಬೋದು, ಬಟ್ 3 ಮಂತ್ಸ್ ಬೇಕು, 3 ತಿಂಗಳಾದಮೇಲೆ.
2: ಓಕೆ ಓಕೆ ಸರ್, ಹಾಗಾದರೆ ಈಗ ಏನು ಮಂಡಿ ಆಪರೇಷನ್ ಆಗಿರುತ್ತೆ ಅಂಥವರು ಬಹಳಷ್ಟು ಜನರು ಕೇಳಿರ್ತಾರೆ ಈ ರೀತಿನಲ್ಲೇ, ಅಂದರೆ ನೀವು ಯಾವತ್ತೂ ಇನ್ಮೇಲೆ ನೆಲದ ಮೇಲೆ ಕೂತು ಊಟ ಮಾಡೋಕ್ಕಾಗಲ್ಲ, ಕೆಲಸ ಮಾಡೋಕ್ಕಾಗಲ್ಲ ಅಂತೆಲ್ಲ ಕೇಳಿರ್ತಾರೆ. ಸೊ ಆದರೆ ರೋಬೋಟಿಕ್ ಸರ್ಜರಿ ಆದವರಿಗೆ ಈ ನಿಯಮ ಅನ್ವಯಿಸುತ್ತಾ ಅನ್ವಯಿಸಲ್ವ ಸರ್?
3: ರೋಬೋಟಿಕ್ ಸರ್ಜರಿ ಅದೇ ಬೆನಿಫಿಟ್ ರೋಬೋಟಿಕ್ ಸರ್ಜರಿಯಲ್ಲಿ, ಏನಂದರೆ ಕನ್ವೆನ್ಷನಲ್ ಸರ್ಜರಿಯಲ್ಲಿ ಮಂಡಿದು ಮೂಮೆಂಟು 0 to 90 degrees ಬರುತ್ತೆ, ಮ್ಯಾಕ್ಸಿಮಮ್ 100-110 degrees, ಮ್ಯಾಕ್ಸಿಮಮ್ 100-110 degrees ಬರುತ್ತೆ. ಈ ರೋಬೋಟಿಕ್ಸ್ ಆದಾಗ ಅದು ಇಂಪ್ಲಾಂಟೇಷನ್ ಪರ್ಫೆಕ್ಟ್ ಆಗುತ್ತೆ. ಸೊ ಮುಂಚೆ ಬಿಫೋರ್ ಅವ್ರಿಗೆ ಮಂಡಿ ಸವೆತ ಆಗೋಕ್ಕಿಂತ ಮುಂಚೆ ಅವ್ರ ಮಂಡಿ ಹೇಗಿತ್ತು, ಅವ್ರ ಮೂಮೆಂಟ್ ಹೇಗಿತ್ತು, ಅದೇ ಅಲೈನ್ಮೆಂಟ್ ಬರುತ್ತೆ ಅವರಿಗೆ. ಸೊ ರೋಬೋಟಿಕ್ಸ್ ಆದಮೇಲೆ ಪ್ರಿಸಿಷನ್, ರೋಬೋಟಿಕ್ ಸರ್ಜರಿ ಪ್ರಿಸಿಷನ್ ಜಾಸ್ತಿ, ಇಟ್ಸ್ ಮೋರ್ ಪ್ರಿಸಿಸ್ ಅಂಡ್ ಇಂಪ್ಲಾಂಟೇಷನ್ ಪರ್ಫೆಕ್ಟಾಗಿ ಕೂರುತ್ತೆ. ಸೊ ಕಾಲ್ದು ಮೂಮೆಂಟು 0 to 140-150 degrees ತನಕ ಬರುತ್ತೆ. ಸೊ ಇಷ್ಟು ಬಂದಾಗ ಅವ್ರು ನೆಲದಲ್ಲಿ ಕೂರ್ಬೋದು.
2: ಓಕೆ,
3: ಬಟ್ ಕನ್ವೆನ್ಷನಲ್ಲಿ ನೆಲದಲ್ಲಿ ಕೂರೋದು ಕಷ್ಟ ಆಗುತ್ತೆ, ಅಂದರೆ ಅಷ್ಟು ಮೂಮೆಂಟ್ ಬರಲ್ಲ. ಇಂಪ್ಲಾಂಟೇಷನ್ ಪರ್ಫೆಕ್ಟ್ ಆಯ್ತು ಅಂದರೆ ಇವಾಗ ಕನ್ವೆನ್ಷನಲ್ಲಿ ನಾವು ನೋಡ್ಕೊಂಡು ಮಾಡೋದು, ನಮ್ಮ ಹತ್ರ ಮಿಷಿನ್ಸ್ ಇರಲ್ಲ. ಸೊ ನಾವು ಅದನ್ನು ಎಷ್ಟು ಡಿಗ್ರಿ ಕಟ್ ಮಾಡಬೇಕು ಮಂಡಿನ, ಅದೇ ಬೋನ್ಸ್ನ ಎಷ್ಟು ಡಿಗ್ರಿ ಕಟ್ ಮಾಡಬೇಕು ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ನಮಗೆ 1 degree, 2 degree, 1 mm, 2 mm ವೇರಿಯೇಷನ್ ಗೊತ್ತಾಗಲ್ಲ ಕನ್ವೆನ್ಷನಲ್ಲಿ. ಸೊ ರೋಬೋಟಿಕ್ಸಲ್ಲಿ ನಿಖರತೆ ಜಾಸ್ತಿ ಇರುತ್ತೆ, ಸೊ 1 degree, 2 degree ವೇರಿಯೇಷನ್ ಎಲ್ಲ ರೋಬೋಟಿಕ್ಸ್ಗೆ ಗೊತ್ತಾಗುತ್ತೆ. ಸೊ ಅದು ಮೂಮೆಂಟ್ಸ್ ವಿಲ್ ಬಿ ಮೋರ್. ಸೊ ಇಂಪ್ಲಾಂಟೇಷನ್ ಪರ್ಫೆಕ್ಟ್ ಆಗುತ್ತೆ, ನಾವು ಹಾಕೋದು ಒಳಗೆ ಇಂಪ್ಲಾಂಟ್ ಹಾಕ್ತೀವಲ್ಲ ಅದು ಪರ್ಫೆಕ್ಟಾಗಿ ಕೂರುತ್ತೆ.
2: ಓಕೆ,
3: ಸೊ ದಟ್ಸ್ ಅ ರೀಸನ್ ಮೂಮೆಂಟ್ ಜಾಸ್ತಿ ರೋಬೋಟಿಕ್ ಸರ್ಜರಿ ಆದಮೇಲೆ ವೆನ್ ಕಂಪೇರ್ ಟು ಕನ್ವೆನ್ಷನಲ್ ಸರ್ಜರಿ.
2: ಓಕೆ ಸರ್, ಹಾಗೆ ಈಗ ನೆಲದ ಮೇಲೆ ಆರಾಮಾಗಿ ಕುತ್ಕೊಂಡು ನಾವು ಕೆಲಸವನ್ನು ಮಾಡಬೇಕು ಅಂತ ಅಂದಾಗ, ಸೊ ನಮ್ಮ ಮಂಡಿಯ ಕೀಲುಗಳು ಕೂಡ ಆ ಒಂದು ಆ್ಯಂಗಲಲ್ಲಿ ಮಡಚಬೇಕಾಗತ್ತೆ. ಸೊ ಹಾಗಾಗಿ ಇದು ಫ್ಲೆಕ್ಸಿಬಿಲಿಟಿ ಏನಾದರೂ ರೋಬೋಟಿಕ್ ತಂತ್ರಜ್ಞಾನ ಹೇಗೆ ಸೃಷ್ಟಿ ಮಾಡುತ್ತೆ ಅದ್ರ ಬಗ್ಗೆ ಹೇಳೋದು ಸರ್?
3: ಅದೇ ಹೇಳಿದೆ ನಾ, ಇಂಪ್ಲಾಂಟೇಷನ್ ಪರ್ಫೆಕ್ಟ್ ಆದಾಗ ಅವರಿಗೆ ಅವರು ನ್ಯಾಚುರಲ್ ಅಲೈನ್ಮೆಂಟ್ ಹೇಗಿರುತ್ತೆ ಬಿಫೋರ್ ಮಂಡಿ ಅವ್ರಿಗೆ ಇದು ಆರ್ಥ್ರೈಟಿಸ್ ಹಾಕಿದ ಮುಂಚೆ ಅವ್ರ ಅಲೈನ್ಮೆಂಟ್ ಹೇಗಿರುತ್ತೆ ಅದನ್ನು ರೋಬೋಟಿಕ್ಸ್ ಇಂಟ್ರಾಪಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಳತ್ತೆ. ನಮ್ಮ ಹತ್ರ ಇರೋದು ಜಾನ್ಸನ್ ಅಂಡ್ ಜಾನ್ಸನ್ ಕಂಪ್ನಿದು ರೋಬೋಟಿಕ್ಸ್, ಇಟ್ಸ್ ಅನ್ ಅಮೇರಿಕನ್ ಕಂಪ್ನಿ, ವೆಲ್ಲಿಸ್ ಅಂತೀವಿ. ಸೊ ಅದ್ರದ್ದು ಸಿಸ್ಟಮ್ ತುಂಬ ಚೆನ್ನಾಗಿದೆ. ಬಿಫೋರ್ ಸಿ ಟಿ ಏನು ಅವಶ್ಯಕತೆ ಇಲ್ಲ, ಸಿ ಟಿ ಸ್ಕ್ಯಾನ್ ಕೆಲವು ರೋಬೋಟಿಕ್ಸಲ್ಲಿ ಮುಂಚೆ ಸಿ ಟಿ ಸ್ಕ್ಯಾನ್ ಮಾಡ್ಕೊಬೇಕು ಪೇಷೆಂಟಿಂದು, ಇದೆಲ್ಲ ಅವಶ್ಯಕತೆ ಇಲ್ಲ. ಇದರಲ್ಲಿ ಇನ್ಫ್ರಾರೆಡ್ ಕ್ಯಾಮ್ರಾ ಇರುತ್ತೆ, ಸೊ ಆಪರೇಷನ್ ಥಿಯೇಟ್ರಲ್ಲಿ 1 second 300 photos ತೆಗೆಯುತ್ತದು. ಸೊ ಅದು ಹಿಪ್ಪಿಂದ ಆ್ಯಂಕಲ್ ತನಕ ಹೋಲ್ ಅಲೈನ್ಮೆಂಟ್ ನೋಡುತ್ತೆ, ಅಲೈನ್ಮೆಂಟ್ ನೋಡಿ ಅದು ಕ್ಯಾಲ್ಕುಲೇಟ್ ಮಾಡ್ಕೊಳತ್ತೆ ಎಷ್ಟು ಡಿಗ್ರಿ ಕಟ್ ಮಾಡಬೇಕು, ಎಷ್ಟು ಆ್ಯಂಗಲ್, ಎಷ್ಟು mm ಕಟ್ ಮಾಡಬೇಕಂತ ಕ್ಯಾಲ್ಕುಲೇಟ್ ಮಾಡುತ್ತೆ. ಸೊ ಪ್ರಿಸಿಷನ್ ಜಾಸ್ತಿ ಇರೋದ್ರಿಂದ ಸೊ ಫ್ಲೆಕ್ಸಿಬಿಲಿಟಿ ಜಾಸ್ತಿ ವೆನ್ ಕಂಪೇರ್ ಟು ಕನ್ವೆನ್ಷನಲ್.
2: ಓಕೆ ಸರ್, ಈಗ ನೀವು ಶಸ್ತ್ರಚಿಕಿತ್ಸೆ ಬಗ್ಗೆ ಹೇಳ್ತಾ ಇದ್ರಿ, ಈ ಶಸ್ತ್ರಚಿಕಿತ್ಸೆಯ ನಂತರ ನೆಲದ ಮೇಲೆ ಕುಳಿತುಕೊಳ್ಳೋಕೆ ಮಂಡಿಯ ಸುತ್ತಲೇ ಇರುವಂತಹ ಲಿಗಮೆಂಟ್ಗಳು ಅದರ ಸಮತೋಲನ ಎಷ್ಟು ಮುಖ್ಯ ಆಗುತ್ತೆ, ಮತ್ತೆ ರೋಬೋಟ್ ಅದನ್ನು ಹೇಗೆ ಅಚ್ಚುಕಟ್ಟಾಗಿ ನಿರ್ವಹಿಸುತ್ತೆ ಅನ್ನೋದ್ರ ಬಗ್ಗೆ ಹೇಳ್ಬೋದಾ?
3: ನೋಡಿ, ರೋಬೋಟಿಕ್ ಸರ್ಜರಿಯಲ್ಲಿ ಯೂಶಲಿ ನಾವು ಲಿಗಮೆಂಟ್ಸ್ ರಿಲೀಸ್ ಮಾಡ್ತೀವಿ. ಕನ್ವೆನ್ಷನಲ್ ಸರ್ಜರಿ ಮಾಡ್ಬೇಕಾದ್ರೆ ನಮಗೆ MCL ಲಿಗಮೆಂಟ್ ಅಂತ ಇರುತ್ತೆ, ಯಾಕಂದರೆ MCL ಲಿಗಮೆಂಟ್ ಟೈಟ್ ಆಗಿರುತ್ತೆ, ನಾವು ಅದನ್ನು ರಿಲೀಸ್ ಮಾಡ್ತೀವಿ. MCL ಲಿಗಮೆಂಟ್ ರಿಲೀಸ್ ಮಾಡೋದೇ ನಾವು ಆಪ್ರೇಟ್ ಮಾಡಿದರೆ ಬೋನ್ ಕಟ್ಸ್ ಜಾಸ್ತಿ ಆಗುತ್ತೆ. ಇವಾಗ ಕೆಲವರು ನೋಡಿರ್ಬೋದು, ಕೆಲವರು TK ಸರ್ಜರಿ ಆಗಿ ಅವ್ರು ನಡೆಯೋದೇ ಇಲ್ಲ, ನೆಲದ ಕೂರೋದು ಬಿಡಿ, ಅವ್ರು ನಡೆಯೋದೇ ಇಲ್ಲ. ಯಾಕಂದ್ರೆ ಏನಾಗಿರುತ್ತೆ ಅಂದರೆ ಇಂಥವ್ರಿಗೆ ಬೋನ್ ಕಟ್ಸ್ ಜಾಸ್ತಿ ಆಗಿರುತ್ತೆ. ಸೊ ನಮ್ಮ ಹಳ್ಳಿಯಲ್ಲಿ ಹೇಳ್ತಾರೆ, ಮಂಡಿ ಆಪರೇಷನ್ ಮಾಡ್ಸ್ಕೊಂಬೇಡಿ, ಮಾಡ್ಸ್ಕೊಂಡ್ಬಿಟ್ರೆ ಫೇಲ್ಯೂರ್ ಆಗುತ್ತೆ ಅಂತ. ಯಾಕಂದರೆ ಇಂಥವ್ರಿಗೆ ಏನು ಮಾಡಿರ್ತಾರೆ ಅಂದರೆ ಬೋನ್ ಕಟ್ಸ್ ಜಾಸ್ತಿ ಮಾಡಿಬಿಟ್ಟಿರ್ತಾರೆ. ಸೊ ಬೋನ್ ಕಟ್ಸ್ ಜಾಸ್ತಿ ಆದಾಗ ಫೇಲ್ಯೂರ್ ರೇಟ್ಸ್ ಹೈ. ಸೊ ನಾವು ಬೋನ್ ಕಟ್ಸ್ ಎಲ್ಲ ಮಾಡಲ್ಲ, ಮಿನಿಮಲ್ ಬೋನ್ ಕಟ್ಸ್. ನಮ್ಮ ಬೋನ್ ಕಟ್ಸ್ ಎಲ್ಲ ಇವೊಂದು ನಾವು ಕನ್ವೆನ್ಷನ್ ಮಾಡೋದು ಮಿನಿಮಮ್ MM ಅಲ್ಲಿ ಇರುತ್ತೆ, ಸೆಂಟಿಮೀಟ್ರಿಗೆ ಹೋಗಲ್ಲ, MM ಅಲ್ಲಿ ಇರುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಕನ್ವೆನ್ಷನ್ ಮಾಡಬೇಕಾದ್ರೆ MCL ಅಂತ ಲಿಗಮೆಂಟ್ ಬರುತ್ತೆ, ಅದರ ಲಿಗಮೆಂಟ್ ಲೂಸ್ ಮಾಡ್ತೀವಿ. ಸೊ ಅವಾಗ ನಮಗೆ ಗ್ಯಾಪ್ ಸಿಗುತ್ತೆ. ಸೊ ಈ ರೋಬೋಟಿಕ್ಸಲ್ಲಿ ಏನಂದರೆ ಆ ಲಿಗಮೆಂಟ್ ರಿಲೀಸ್ ಮಾಡೋ ಅವಶ್ಯಕತೆನೇ ಇರಲ್ಲ, ಜಸ್ಟ್ ರಾಬೋಟಿಕ್ಸೇ ಕ್ಯಾಲ್ಕುಲೇಟ್ ಮಾಡುತ್ತೆ ಎಷ್ಟು ಬೋನ್ ಕಟ್ ಮಾಡಬೇಕಂತ, ಅದರ ನಿಖರತೆ ಚೆನ್ನಾಗಿರುತ್ತೆ. ಸೊ ನಮಗೆ MCL ರಿಲೀಸ್, ನಾವು ರಿಲೀಸ್ ಮಾಡೋ ಲಿಗಮೆಂಟ್ ನಾವು ರಿಲೀಸ್ ಮಾಡಲ್ಲ. ಸೊ ಪೋಸ್ಟ್ ಸರ್ಜರಿ ಪೇಷೆಂಟು ನೆಕ್ಸ್ಟ್ ಡೇ ಅವ್ರ ಸೇಮ್ ಡೇ ಪೇಷೆಂಟ್ ನಡಿಬೋದು. ಸ್ಟೆಪ್ಸ್ ಹತ್ತಕ್ಕೆ ಒಂದು 3 ವಾರ ಬೇಕು, 3 ವಾರಕ್ಕೆ ಅವರು ಫುಲ್ ಕಂಫರ್ಟ್ ಆಗ್ತಾರೆ. ಆಮೇಲೆ 3 ವಾರ ಆಮೇಲೆ ನಾವು ಸ್ಟೆಪ್ಸ್ ಟ್ರೈನಿಂಗ್ ಕೊಡ್ತೀವಿ. ಸೊ 3 to 6 weeks ಅವ್ರು ಸ್ಟೆಪ್ಸ್ ಹತ್ತಾರೆ. ರೀಸೆಂಟಾಗಿ ಒಬ್ಬರು ಲೇಡಿಗೆ ಆಪರೇಷನ್ ಮಾಡಿದೆ, ಶಿ ವಾಸ್ 88 years old. ಅಂದರೆ ಅವ್ರಿಗೆ ಮಾಡಿ 3 ತಿಂಗಳಾಗಿದೆ, 2 ಮಂಡಿನ ಆಪರೇಷನ್ ಮಾಡಿದ್ವಿ. ಅವರು ಒಂದು ಶಿವಮೊಗ್ಗ ಹತ್ರ ಒಂದು ಟೆಂಪಲ್ ಇದೆ, ಆ ಟೆಂಪಲ್ ಹೋಗ್ಬೇಕಂದ್ರೆ ಮೇಲೆ ಹೋಗ್ಬೇಕಂದ್ರೆ 150 steps ಹತ್ಬೇಕು ನೀವು. ಅವರು 150 steps ಹತ್ತಿ ಇಳಿದಿದ್ದಾರೆ. ಸೊ ಅವರ ನೋಡಿ ಅವ್ರಿಗೆ 2 ತಂಗಿಯರಿದ್ದಾರೆ, ಅವ್ರ 2 ತಂಗಿಯರು ಈಗ ಮಂಡಿ ಆಪರೇಷನ್ ಏನಾದರೂ ಬಂದಿದ್ದಾರೆ ಮುಂದಿನ ವಾರಕ್ಕೆ. ಸೊ ಫ್ಲೆಕ್ಸಿಬಿಲಿಟಿ ಚೆನ್ನಾಗಿರುತ್ತೆ. ಸೊ ನೆಲದಲ್ಲಿ ಕೂರೋದು ಒಂದೇ ಮುಖ್ಯ ಅಲ್ಲ, ಅದು ನಮ್ಮ ಇಂಡಿಯಾದ ಜೀವನ ಶೈಲಿ ಹಂಗೆ ನೆಲದಲ್ಲಿ ಕೂರಬೇಕು ಅದು ಅಭ್ಯಾಸ ಆಗ್ಬಿಟ್ಟಿರುತ್ತೆ. ಬಟ್ ನೆಲದಲ್ಲೂ ಕೂರ್ಬೋದು, ಸ್ಟೆಪ್ಸು ಹತ್ಬೋದು, ಎಲ್ಲ ಆಕ್ಟಿವಿಟಿ ಮಾಡ್ಬೋದು. ಇವನ್ ಸ್ವಿಮ್ಮಿಂಗ್ ಮಾಡ್ಬೋದು, 6 weeks ಆದಮೇಲೆ ಸ್ವಿಮ್ಮಿಂಗ್ ಮಾಡ್ಬೋದು, ಜಾಗಿಂಗ್ ಮಾಡ್ಬೋದು, ಮಂಡಿ ರೋಬೋಟಿಕ್ ಆಗಲಿ ಕನ್ವೆನ್ಷನ್ ಆಗಲಿ. ರೋಬೋಟಿಕ್ಸಲ್ಲಿ ಫ್ಲೆಕ್ಸಿಬಿಲಿಟಿ ಜಾಸ್ತಿ ಇರುತ್ತೆ, ಸೊ ಪೇನ್ ಲೆಸ್ ಇರುತ್ತೆ. ಪೋಸ್ಟ್ ಸರ್ಜರಿ ರೋಬೋಟಿಕ್ಸ್ ಯಾಕಂದ್ರೆ ನಾವು ಲಿಗಮೆಂಟಲ್ಲಿ ರಿಲೀಸೇ ಮಾಡಲ್ಲ, ಸೊ ಪೋಸ್ಟ್ ಸರ್ಜರಿ ಪೇನ್ ಬಿ ಮಿನಿಮಲ್. ಇಲ್ಲ ಅಂತ ಹೇಳಕ್ ಬರ ಸ್ವಲ್ಪ ಇರುತ್ತೆ, ಬಟ್ ಕನ್ವೆನ್ಷನ್ ಕಂಪೇರ್ ಮಾಡೋದು ತುಂಬ ಕಮ್ಮಿ ನೋವು ಇರುತ್ತೆ. ಮತ್ತು ಗಾಯದ ಸೈಜು ಅಷ್ಟೇ ಚಿಕ್ಕದಿರುತ್ತೆ. ರೆಗ್ಯುಲರ್ ಆಗಿ ನಾವು ಗಾಯ ಸೈಜ್ ಮಾಡೋದು 10 cm ಇರುತ್ತೆ, ರೋಬೋಟಿಕ್ಸ್ ಒಂದು 8 cm ಬರುತ್ತದೆ.
2: ಸೊ ಹಾಗೆ ಸರ್, ಈಗ ರೋಬೋಟಿಕ್ ಸರ್ಜನಲ್ಲಿ ಬಳಸಲಾಗುವಂತಹ ಈ ಹೈಫ್ಲೆಕ್ಸ್ ಇಂಪ್ಲಾಂಟ್ಗಳೇನಿದೆ, ಸೊ ಇದು ಯಾವ ರೀತಿ ಭಿನ್ನವಾಗಿರುತ್ತೆ ಅಥವಾ ನೆಲದ ಮೇಲೆ ಕೂತ್ಕೊಳ್ಳೋದಕ್ಕೆ ಇದು ವಿನ್ಯಾಸ ಆಗಿರುವಂಥದ್ದು ಹೇಗೆ ಸರ್?
3: ಅಲ್ಲ, ರೋಬೋಟಿಕ್ ಸರ್ಜರಿ ಮತ್ತು ಕನ್ವೆನ್ಷನ್ ಸರ್ಜರಿ ಎರಡಲ್ಲೂ ಅಷ್ಟೇ ಇಂಪ್ಲಾಂಟ್ ಸೇಮ್, ಅದೇನು ವ್ಯತ್ಯಾಸ ಇರಲ್ಲ. ಹೈಫ್ಲೆಕ್ಸ್ ಇಂಪ್ಲಾಂಟ್ ಅಂದರೆ ಎರಡಲ್ಲೂ ಬರುತ್ತೆ, ವ್ಯತ್ಯಾಸ ಇರಲ್ಲ. ಏನಂದರೆ ರೋಬೋಟಿಕ್ ಸರ್ಜರಿಲಿ ಇಂಪ್ಲಾಂಟಿನ ನಾವು ಇಂಪ್ಲಾಂಟ್ ಮಾಡೋ ಆ್ಯಂಗಲ್ಲು ವೇರಿಯೇಷನ್ ಇರುತ್ತೆ. ಅಂದರೆ ಅದು ಹಳೇದು ಅವ್ರ ಮಂಡಿ ಮುಂಚೆ ಹೇಗಿತ್ತು, ಮಂಡಿ ಆರ್ಥೋಟಿಕ್ಸ್ ಹಾಕಿದ ಮುಂಚೆ ಹೇಗಿತ್ತು, ಅದೇ ಅಲೈನ್ಮೆಂಟ್ ಬರುತ್ತೆ ಅಷ್ಟೇ. ಅದು ಬಿಟ್ಟು ಇದು ಇಂಪ್ಲಾಂಟಲ್ಲಿ ಏನು ವ್ಯತ್ಯಾಸ ಇಲ್ಲ. ಬೋತ್ ಆರ್ ಸುಪೀರಿಯರ್ ಕ್ವಾಲಿಟಿ ಇಂಪ್ಲಾಂಟ್ಸ್. ನಾವು ಹಾಕೋದು ಜಾನ್ಸನ್ ಆ್ಯಂಡ್ ಜಾನ್ಸನ್ ಕಂಪ್ನಿದು, ಅಮೆರಿಕನ್ ಮೇಡ್ ಇಂಪ್ಲಾಂಟು. ಇದ್ರ ಲೈಫ್ ಒಂದು 30-35 ಬರುತ್ತೆ. ಕನ್ವೆನ್ಷನ್ ಮಾಡಿದಾಗ ಒಂದು 25 ಬರುತ್ತೆ. ರೋಬೋಟಿಕ್ಸ್ ಮಾಡಿದಾಗ ಆಕ್ಯುರಸಿ ಜಾಸ್ತಿ ಇರೋದಕ್ಕೆ ಒಂದು 10 ಎಕ್ಸ್ಟ್ರಾ 35 ತನಕ ಬರುತ್ತೆ.
2: ಓಕೆ ಸರ್, ನಿಮ್ಮ ಜೊತೆಗೆ ಮಾತನ್ನು ಮುಂದುವರಿಸ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ನೀ ರಿಪ್ಲೇಸ್ಮೆಂಟ್ ಬಗ್ಗೆ ಮಾಹಿತಿಗಳನ್ನ ತಿಳ್ಕೊಳ್ತಾ ಇದ್ವಿ, ಇನ್ನಷ್ಟು ವಿಚಾರಗಳನ್ನ ತಿಳಿಸೋದಿದೆ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ನಾನು ಆರ್ಜೆ ಶ್ರೀಧರ್, ಹೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ನಾಡಿ ಪುನರ್ ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಕೇಳಿರಿ ಪ್ರತಿ ಕ್ಷಣ ಕ್ಷಣದೂ, ನೀವೇ ಕೇಳುತ್ತಾ ಕೇಳುತ್ತಾ ಕಲಿಯಿರಿ.
5: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
6: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ಮ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
5: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
6: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
4: ಕೇಳಿರಿ ಪ್ರತಿ ಕ್ಷಣ ಕ್ಷಣದೂ, ನೀವೇ ಕೇಳುತ್ತಾ ಕೇಳುತ್ತಾ ಕಲಿಯಿರಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ ನಾಡಿ ಪುನರ್ ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್. ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾದಂತಹ ಮಾಹಿತಿಯನ್ನು ತಿಳಿಸೋದಕ್ಕೆ ನಾವು ಬಂದಿದ್ದೀವಿ. ಆ್ಯಂಡ್ ಅದರಲ್ಲಿ ಇವತ್ತು ನಾವು ಮಾತಾಡ್ತಿರುವಂತೆ, ನೋವಿಲ್ಲದ ನಗು ಸದಾ ಇರಲಿ ನಿಮಗೂ ಅನ್ನುವಂತಹ ಮಾತಿನಂತೆ, ನಿಮಗೂ ಕೂಡ ನೀರು ರಿಪ್ಲೇಸ್ಮೆಂಟ್ನ ಬಗ್ಗೆ ಏನಾದರೂ ಮಾಹಿತಿಗಳು ಬೇಕು ಅಂತಂದರೆ ಇವತ್ತಿನ ನಮ್ಮ ಕಾರ್ಯಕ್ರಮವನ್ನು ಕೇಳಿಸ್ಕೊಳ್ಳಿ. ಆ್ಯಂಡ್ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನೀರು ರಿಪ್ಲೇಸ್ಮೆಂಟ್ನ ಕುರಿತಂತೆ ಹಲವಾರು ವಿಚಾರಗಳನ್ನು ತಿಳಿಸೋದಕ್ಕೆ ನಮ್ಮ ಜೊತೆಗಿದ್ದಾರೆ ಶಿವಮೊಗ್ಗದ ನಂಜಪ್ಪ ಲೈಫ್ ಕೇರ್ ಹಾಸ್ಪಿಟಲ್ನ ವೈದ್ಯರಾಗಿರುವಂತಹ ಡಾಕ್ಟರ್ ವಿನ್ಸೆಂಟ್ ಮ್ಯಾಕ್ ಅವರು. ಸರ್, ನಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತಿಸೋಣ. ಸರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ
2: ಸರ್. ಆಗಲಿಂದ ಹೇಳ್ತಾ ಇದ್ರಿ ನೀವು ಈ ಒಂದು ಜಾಯಿಂಟ್ ರಿಪ್ಲೇಸ್ಮೆಂಟ್ ಬಗ್ಗೆ. ಸೊ ಹಾಗೇನೆ ಶಸ್ತ್ರಚಿಕಿತ್ಸೆ ಆದ ನಂತರದಲ್ಲಿ, ಸೊ ಫಸ್ಟ್ ಟೈಮ್ ನೀವು ಹೇಳಿದ್ರಿ ಇವಾಗ ರಿಪ್ಲೇಸ್ಮೆಂಟ್ ಆದ ತಕ್ಷಣನೇ ಏನೋ ಸ್ವಲ್ಪ ದಿನಗಳ ಕಾಲ ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಮೆಟ್ಲಂತದ್ದು ಹತ್ತುವಂಥದ್ದು ಅಥವಾ ಬೇರೆ ಏನಾದ್ರು ಆಕ್ಟಿವಿಟಿನಲ್ಲಿ ಭಾಗವಹಿಸ್ಬೋದು ಅಂತ ಹೇಳಿ. ಸೊ ಅದೇ ರೀತಿಯಲ್ಲಿ ನಾವು ನೋಡ್ತೀವಿ ಅಂತಂದ್ರೆ, ಈ ಶಸ್ತ್ರಚಿಕಿತ್ಸೆ ಆದ ನಂತರದಲ್ಲಿ ಇಂಪ್ಲಾಂಟ್ ಲೂಸ್ ಆಗುವಂತಹ ಅಪಾಯ ಏನಾದ್ರು ಇರುತ್ತಾ ಅಥವಾ ರೋಬೋಟಿಕ್ ನಿಖರತೆಯಿಂದಾಗಿ ಇದೇನಾದ್ರು ಸಂಪೂರ್ಣವಾಗಿ ಇಲ್ಲವಾಗುತ್ತಾ ಹೇಗೆ ಸರ್?
3: ಇಂಪ್ಲಾಂಟ್ ಲೂಸ್ ಆಗೋ ಚಾನ್ಸ್ಗಳು ತುಂಬ ಕಮ್ಮಿ ರೋಬೋಟಿಕ್ಸಲ್ಲಿ, ವೆರಿ ವೆರಿ ರೇರ್.
2: ಓಕೆ.
3: ನೆರದಲ್ಲಿ ಕೂತ್ರೆ ಅಂದರೆ ನಾವು ಯೂಶ್ವಲಿ ಪೇಷಂಟ್ಸಿಗೆ ಇಮಿಡಿಯೇಟ್ಲಿ ಆಫ್ಟರ್ ಸರ್ಜರಿ ನೆರದಲ್ಲಿ ಕೂರಿಸಲ್ಲ. ಅವ್ರಿಗೆ ಫಸ್ಟ್ ವಾಕ್ ಮಾಡಿಸ್ತೀವಿ, ಅವ್ರು ಕಂಫರ್ಟಬಲ್ ಆದಮೇಲೆ ಅವರಿಗೆ ಕಾಲ್ ಮೂಮೆಂಟ್ ಫಿಜಿಯೋಥೆರಪಿಸ್ಟ್ ಸಹಾಯದಿಂದ ಅವರಿಗೆ ಫಿಜಿಯೋಥೆರಪಿ ಕಾಲ್ ಮೂಮೆಂಟ್ ಅವ್ರಿಗೆ 150 ಬಂದಮೇಲೆ ನಾವು ನೆರದಲ್ಲಿ ಕೂರಿಸಲ್ಲ. ಅದಕ್ಕೆ ಕೂರ್ಸೋಕೆ ಹೋಗಲ್ಲ, ಅದೇನಿಲ್ಲ 3 months ಬೇಕು ನೆರದಲ್ಲಿ ಕೂರೋಕ್ಕೆ. ಇವನ್ ದೋ ಪೇಷಂಟ್ ಸೇಮ್ ಡೇ ವಾಕ್ ಮಾಡಿದ್ರೂ ನೆರದಲ್ಲಿ ಕೂರಬೇಕು, ಸ್ಟೆಪ್ಸ್ ಹತ್ತಬೇಕಂದ್ರೆ 3 weeks, ನೆರದಲ್ಲಿ ಕೂರಬೇಕಂದ್ರೆ 3 months ಬೇಕು. ಸೊ ಅವಾಗ ನಾವು ಬೋನ್ಸ್ ವೀಕ್ ಇರುತ್ತೆ, ಯೂಶ್ವಲಿ ನಾವು ಬೋನ್ಸ್ ಸಪ್ಲಿಮೆಂಟ್ಸ್ ಕೊಡ್ತೀವಿ. ಮತ್ತು ಏನಂದರೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಅವರು ಮಂಡಿ ಸಮೇತ ಆಗಿರೋ ಎಷ್ಟೋ ಜನ 5 years, 10 years, 15 years ಆಗಿರುತ್ತೆ, ಅವರು ಪ್ರಾಪರಾಗಿ ನಡೆದಿರಲ್ಲ. ಸೊ ಮಸಲ್ಸ್ ಎಲ್ಲ ವೀಕ್ ಆಗಿರುತ್ತೆ, ಅದೇ ಮೇನ್ ಪ್ರಾಬ್ಲಮ್. ಎಲ್ಲರದು ಮಸಲ್ಸ್ ವೀಕ್ ಆಗಿರುತ್ತೆ, ಯಾಕಂದರೆ ನಾವು ಮಂಡಿ ಯೂಸ್ ಮಾಡಿಲ್ಲ, ಜಾಸ್ತಿ ನಡೆದಿಲ್ಲ ಅಂದರೆ ಮಸಲ್ಸ್ ವೀಕ್ ಆಗ್ತಾ ಹೋಗುತ್ತೆ, ಅಟ್ರೋಫಿ ಅಂತೀವಿ. ಸೊ ನಾವು ಯೂಶ್ವಲಿ ಮಸಲ್ ಸ್ಟ್ರೆಂಥನಿಂಗ್ ಆದಮೇಲೆ ಅವ್ರಿಗೆ ನೆಲದಲ್ಲಿ ಕೂರಿಸೋದು, ಅದಕ್ಕೆ 3 months ಬೇಕು, ಯಾಕಂದರೆ ಇಷ್ಟು ದಿನ ಅವ್ರು ನಡೆದಿರಲ್ಲ, ಈಗ ನಡೆಯ ಶುರು ಮಾಡ್ತಾರೆ. ಸೊ ಮಸಲ್ ಸ್ಟ್ರೆಂಥನ್ ಆಗಬೇಕು. ಸೊ ಫಿಜಿಯೋಥೆರಪಿಸ್ಟ್ ಸಹಾಯದಿಂದ ನಾವು ಮಸಲ್ ಸ್ಟ್ರೆಂಥನಿಂಗ್ ಮಾಡಿ ಫ್ಲೆಕ್ಸಿಬಿಲಿಟಿ ತಂದು ದೆನ್ ಆಫ್ಟರ್ 3 months ಅವರಿಗೆ ನೆಲದಲ್ಲಿ ಕೂರ್ಸಕ್ಕೆ ನಾವು ಮಾಡ್ತೀವಿ, ಸ್ಟೆಪ್ ಬೈ ಸ್ಟೆಪ್ ಹೋಗ್ತೀವಿ ನಾವು.
2: ಓಕೆ ಸರ್, ಹಾಗೆ ಈಗ ಸರ್ಜರಿ ಆದ ನಂತರದಲ್ಲಿ ಈ ಜಾಯಿಂಟ್ ಲೈನನ್ನು ರೋಬೋಟಿಕ್ ಸರ್ಜರಿಯಿಂದ ಕಾಪಾಡುತ್ತಾ ಹೇಗೆ ಸರ್?
3: ಕನ್ವೆನ್ಷನಲ್ಲಿ ಯೂಶ್ವಲಿ ನಾವು ಓಪನ್ ಮಾಡಿ ನಾವು ನೋಡಿ ಮಾಡೋದು. ನಾವು ಅಂದರೆ ನಾವು ಇಂಪ್ಲಾಂಟ್ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಇಟ್ಟು ನಾವು ಕ್ಯಾಲ್ಕುಲೇಟ್ ಮಾಡಿ ನಾವು ಆ್ಯಂಗುಲೇಷನ್ ಎಷ್ಟು ಮಾಡ್ಕೋ ಕ್ಯಾಲ್ಕುಲೇಟ್ ಮಾಡಿ ಮಾಡೋದು. ಸ್ವಲ್ಪ ವೇರಿಯೇಷನ್ ಬರುತ್ತೆ, ಹೇಳಿದಲ್ಲ ಒಂದು 2 mm 3 mm ವೇರಿಯೇಷನ್, 1-2 degree 3 degree ವೇರಿಯೇಷನ್ ಬರುತ್ತೆ. ರೋಬೋಟಿಕ್ಸಲ್ಲಿ ಆ ವೇರಿಯೇಷನ್ ಇರಲ್ಲ, ಅದು ಪರ್ಫೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡುತ್ತೆ. ಜಾಯಿಂಟ್ ಲೈನ್ ಚೂರು ವೇರಿಯೇಷನ್ ಆಗಲ್ಲ. ಸೊ ಬಿಫೋರ್ ಹೇಗಿತ್ತು ಜಾಯಿಂಟ್ ಲೈನ್, ಅದೇ ಜಾಯಿಂಟ್ ಲೈನ್ ಪ್ರಿಸರ್ವ್ ಆಗಿರುತ್ತೆ. ಸೊ ಪ್ರಿಸರ್ವ್ ಮಾಡ್ತೀವಿ ರೋಬೋಟಿಕ್ಸಲ್ಲಿ. ಕನ್ವೆನ್ಷನಲ್ಲಿ ಸ್ವಲ್ಪ ವೇರಿಯೇಷನ್ ಬರುತ್ತೆ, ಭಾರಿ ವೇರಿಯೇಷನ್ ಸ್ವಲ್ಪ ವೇರಿಯೇಷನ್ ಬರುತ್ತೆ ಕನ್ವೆನ್ಷನಲ್ಲಿ. ಸೊ ಅದಕ್ಕೋಸ್ಕರ ಜಾಯಿಂಟ್ ಲೈನ್ ಪ್ರಿಸರ್ವ್ ಆದಾಗ ಪೇಷಂಟಿಗೆ ಹಳೇದು 15 years 10 years ಬ್ಯಾಕ್ ಹೇಗಿದ್ದು ಮೂಮೆಂಟು ಅದೇ ಮೂಮೆಂಟ್ ಬರುತ್ತೆ ಅವ್ರಿಗೆ. ಬಿಫೋರ್ ಅವ್ರಿಗೆ ಮಂಡಿ ಆರ್ಥೋಟಿಕ್ಸ್ ಹಾಕಿದ ಮುಂಚೆ ಹೇಗಿತ್ತಲ್ಲ, ಇಟ್ ಬಿ ಪ್ರಿಸರ್ವ್ಡ್. ರೋಬೋಟಿಕ್ಸಲ್ಲಿ ಪ್ರಿಸಿಷನ್ ಮುಖ್ಯ, ರೋಬೋಟಿಕ್ಸ್ ಅಲ್ಲಿ ಪ್ರಿಸಿಷನ್ ತರತ್ತೆ. ನಮಗೆ ಕಣ್ಣಿಗೆ ಕಾಣದೇ ಇರೋದು ರೋಬೋಟಿಕ್ ಕಾಣತ್ತೆ. ದಟ್ಸ್ ನ್ಯೂ ಟೆಕ್ನಾಲಜಿ. ನೆಕ್ಸ್ಟ್ ಈಗ ಅದೇ ಇರೋದು. ಈಗ
7: ರೋಬೋಟಿಕ್ ಸರ್ಜರಿ ಅನ್ನೋದು ತುಂಬಾನೇ ಹೆಲ್ಪ್ಫುಲ್.
3: ಬೆನಿಫಿಟ್ಸ್ ವೆನ್ ಕಂಪೇರ್ ಟು ರೆಗ್ಯುಲರ್ ಕನ್ವೆನ್ಷನ್ ಕಂಪೇರ್ ಮಾಡಿದ್ರೆ ರೋಬೋಟಿಕ್ಸ್ ಬೆನಿಫಿಟ್ ಜಾಸ್ತಿ. ಎಲ್ಲ ಫೀಲ್ಡ್ ಅಲ್ಲೂ ಬರ್ತದೆ ರೋಬೋಟಿಕ್ಸ್. ಒನ್ ಇದೊಂದೇ ಅಲ್ಲ, ಆರ್ಥೋಪೆಡಿಕ್ಸ್ ಒಂದೇ ಅಲ್ಲ, ಇವಾಗ ಕ್ಯಾನ್ಸರ್ ಸರ್ಜರಿಗೂ ರೋಬೋಟಿಕ್ಸ್ ಬರ್ತಿದೆ, ಎಲ್ಲ ಸರ್ಜರಿಗೂ ರೋಬೋಟಿಕ್ಸ್ ಬರ್ತದೆ. ಬಟ್ ಏನು ನಮ್ದು ರೋಬೋಟಿಕ್, ನಮ್ದು ಆರ್ಥೋಪೆಡಿಕ್ಸ್ ಅಲ್ಲಿ ಏನು ರೋಬೋಟಿಕ್ಸ್ ವ್ಯತ್ಯಾಸ ಏನಂದ್ರೆ, ಬೇರೆದೆಲ್ಲ ರೋಬೋಟಿಕೇ ಮಾಡುತ್ತೆ. ನಾವು ವಿಡಿಯೋ ಗೇಮ್ ತರ ಜಾಯ್ಸ್ಟಿಕ್ ಅಲ್ಲಿ ಮಾಡೋದು, ಬಟ್ ನಮ್ದು ರೋಬೋಟಿಕ್ಸ್ ಹೆಂಗಂದ್ರೆ ನಾವೇ ಮಾಡೋದು. ಅದು ಕ್ಯಾಲ್ಕುಲೇಟ್ ಮಾಡುತ್ತೆ, ನಮ್ಮ ಕೈಯಲ್ಲೇ ಇರುತ್ತೆ ಮೆಷಿನ್, ಅದು ಹೋಗಿ ಕಟ್ ಮಾಡಲ್ಲ. ನಾವು ನಮ್ಮ ಕೈಯಲ್ಲಿ ಮೆಷಿನ್ ಬಟನ್ ಒತ್ತಿ ನಾವೇ ಮಾಡೋದು, ಅದು ಕ್ಯಾಲ್ಕುಲೇಟ್ ಮಾಡೋದಷ್ಟೇ. ಎಷ್ಟು ಆ್ಯಂಗಲ್ಲು, ಎಷ್ಟು MM ಅದು ಕ್ಯಾಲ್ಕುಲೇಟ್ ಮಾಡುತ್ತೆ.
7: ಸೊ ಹಾಗಾದ್ರೆ ಸರ್, ಈಗ ಶಸ್ತ್ರಚಿಕಿತ್ಸೆ ಆದ ನಂತರದಲ್ಲಿ ಎಷ್ಟು ತಿಂಗಳ ನಂತರ ರೋಗಿಗಳು ಯಾವುದೇ ಭಯ ಇಲ್ಲದೆ ಓಡಾಡುವಂಥದ್ದು ಅಥವಾ ಅವರಿಗೆ ಇಷ್ಟವಾದಂತಹ ಕೆಲಸಗಳು ಮಾಡುವಂಥದ್ದು ಆಗುತ್ತೆ?
3: ನೋಡಿ, ಯೂಶ್ವಲಿ ನಾವು ಆಪರೇಷನ್ ಆಗಿ ಸೇಮ್ ಡೇ ಅಲ್ಲ ನೆಕ್ಸ್ಟ್ ಡೇ ನಡೆಸ್ತೀವಿ ಪೇಷೆಂಟ್ಗೆ. ಪೇಷೆಂಟ್ ಕಂಫರ್ಟಬಲ್ ಇರ್ತಾರೆ. ಸೊ ಗಾಯ ಗುಣ ಹಾಕಿ ಒಂದು 2 ವಾರ ಬೇಕು. ಸೊ 2 ವೀಕ್ಸು ಸ್ವಲ್ಪ ಮನೆಯಿಂದ ಹೊರಗಡೆ ಹೋಗಿಲ್ಲ, ಯಾಕಂದರೆ ಇನ್ಫೆಕ್ಷನ್ ಆದ ಚಾನ್ಸ್ಗಳಿರ್ತವೆ. ಸೊ 2 ವೀಕ್ಸ್ ಮನೇಲಿ ಇರಬೇಕು. 2 ವೀಕ್ಸ್ ಆದಮೇಲೆ ಹೊಲಿಗೆ ಎಲ್ಲ ತೆಗೆದ್ಮೇಲೆ ಅವರು ಡೈಲಿ ರೂಟೀನ್ ಆ್ಯಕ್ಟಿವಿಟಿ, ಅವ್ರು ಅಡುಗೆ ಮಾಡೋದಾಗಲಿ, ಅವಾಗ ಡೈಲಿ ಆ್ಯಕ್ಟಿವಿಟಿ 3 ವೀಕ್ಸಿಗೆ ಶುರು ಮಾಡ್ಬೋದು ಎಲ್ಲ ಅವರು. ಸೊ 6 ವಾರಕ್ಕೆ 3 ವೀಕ್ಸ್ ಸ್ಟೆಪ್ಸ್ ಹತ್ತೋದು ಹೇಳ್ಕೊಡ್ತೀವಿ, ಟ್ರೈನಿಂಗ್ ಕೊಡ್ತೀವಿ. ಬೈ ಎಂಡ್ ಆಫ್ 6 ವೀಕ್ಸ್ ಸ್ಟೆಪ್ಸ್ ಹತ್ತೋದು ಎಲ್ಲ ಮಾಡ್ತಾರೆ ಪೇಷೆಂಟ್. ಇವನ್ ಜಾಗಿಂಗು ಮಾಡ್ಬೋದು 6 ವೀಕ್ಸ್ ಆದಮೇಲೆ. ಸೊ ಅವರು ರೆಗ್ಯುಲರ್ ಆ್ಯಕ್ಟಿವಿಟಿ ರಿಟರ್ನ್ ಹಾಕಿ 3 ವೀಕ್ಸ್ ಬೇಕು. ಅವರು ಕಂಫರ್ಟಬಲ್ ಆಗಿ ನೆಲದಲ್ಲಿ ಕೂರಬೇಕಂದ್ರೆ 3 ಮಂತ್ಸ್ ಬೇಕಾಗುತ್ತೆ, ಯಾಕಂದ್ರೆ ಮಸಲ್ ವೀಕ್ ಆಗಿರುತ್ತೆ, ಮಸಲ್ ಸ್ಟ್ರೆಂಗ್ತನ್ ಆಗಕ್ಕೆ 3 ಮಂತ್ಸ್ ಬೇಕು. ಸೊ ಪೇಷೆಂಟ್ ಪೇನ್ ಅಂತೂ ಇರಲ್ಲ ಪೋಸ್ಟ್ ಸರ್ಜರಿ. ಸೊ 2-3 ಡೇಸಿಗೆ ಪೇಷೆಂಟ್ ಬಿ ಕಂಫರ್ಟಬಲ್. ನಾವು 3 ದಿನಕ್ಕೆ ಡಿಸ್ಚಾರ್ಜ್ ಮಾಡಿಬಿಡ್ತೀವಿ. ಮುಂಚೆ ಆಸ್ಪತ್ರೆಯಲ್ಲಿ 15 ದಿನ 1 ತಿಂಗಳು ಇರೋರು ಪೇಷೆಂಟು, ಈಗ ಥರ ಅಲ್ಲ. ಕನ್ವೆನ್ಷನ್ ಆದರೆ ನಾವು 1-5 ದಿನಕ್ಕೆ ಡಿಸ್ಚಾರ್ಜ್ ಮಾಡ್ತೀವಿ. ರೋಬೋಟಿಕ್ಸ್ ಅಲ್ಲಿ ಸ್ವಲ್ಪ ಬೇಗನೆ 3 ದಿನಕ್ಕೆ ಡಿಸ್ಚಾರ್ಜ್ ಮಾಡ್ತೀವಿ, ಯಾಕಂದರೆ ಪೇಷೆಂಟ್ಗೆ ಪೇನ್ ಇರಲ್ಲ. ಸೊ ನಮ್ಮಲ್ಲೇ ಫಿಸಿಯೋಥೆರಪಿ ಟೀಮ್ ಇದೆ, ನಮ್ಮದು ಕಾಲೇಜ್ ಇದೆ ಫಿಸಿಯೋಥೆರಪಿ. ಸೊ ಟೀಮ್ ಇದೆ. ಸೊ ಟೀಮ್ ಬಂದು ಪೇಷೆಂಟ್ ಡೈಲಿ ಟ್ರೈನಿಂಗ್ ಕೊಡ್ತಾರೆ. ಸೊ ಪೇಷೆಂಟ್ 3 ಡೇಸಿಗೆ ಕಂಫರ್ಟ್ ಆಗ್ತಾರೆ. ಐ ಮೀನ್ ವಾಕರ್ ಬಿಟ್ಟು ನಡೆ ಶುರು ಮಾಡ್ತಾರೆ 3 ದಿನಕ್ಕೆ.
7: ಸೊ ನೀವು ಫಿಸಿಯೋಥೆರಪಿ ಅಂತ ಹೇಳಿದಾಗಲೇ ನನಗೆ ಅನಿಸಿದ್ದು ಏನಂತಂದರೆ, ಈಗ ರೋಬೋಟಿಕ್ ಸರ್ಜರಿ ಆದ ನಂತರದಲ್ಲಿ ಸೊ ಅವರು ಆರಾಮಾಗಿ ಕೂತ್ಕೋಬೇಕು, ಈ ಥರ ಏನೋ ಕೆಲಸಗಳು ಮಾಡಬೇಕು ಅಂತ ಅಂದಾಗ ಫಿಸಿಯೋಥೆರಪಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಸರ್?
3: ಫಿಸಿಯೋಥೆರಪಿ ಇಸ್ ವೆರಿ ಇಂಪಾರ್ಟೆಂಟ್. ಸರ್ಜರಿ ಎಷ್ಟು, ಸರ್ಜರಿ ಹಾಫ್ ಫಿಸಿಯೋಥೆರಪಿ ಹಾಫ್ ಅನ್ಬೋದು ನಾವು.
7: ಓಕೆ,
3: ಯಾಕಂದರೆ ನಾವು ಮಂಡಿ ಸರಿ ಮಾಡಿ ಸ್ಟ್ರೇಟ್ ಮಾಡ್ಕೊಳ್ಬೋದು, ಅವ್ರಿಗೆ ಮಂಡಿ ಎಲ್ಲ ಬೆಂಡ್ ಆಗಿರುತ್ತೆ, ಸ್ಟ್ರೇಟ್ ಮಾಡ್ಕೊಡ್ತೀವಿ, ಪೇನ್ ಎಲ್ಲ ಹೋಗುತ್ತೆ. ಬಟ್ ಮೂಮೆಂಟ್ ಮಾಡೋದು, ಅವರಿಗೆ ಟ್ರೈನಿಂಗ್ ಕೊಡೋದು, ಸೊ ವಾಕರ್ ಬಿಟ್ಟು ನಡೆಯೋದು, ಅವ್ರಿಗೆ ಬ್ಯಾಲೆನ್ಸ್ ಇರಲ್ಲ. ಸೊ ಬ್ಯಾಲೆನ್ಸ್ ಬರೋಕ್ಕೆ ವಾಕರ್ ಬಿಟ್ಟು ನಡೆಯೋದು, ಇವಕ್ಕೆಲ್ಲ ಫಿಸಿಯೋಥೆರಪಿ ವೆರಿ ಇಂಪಾರ್ಟೆಂಟ್. ಫಿಸಿಯೋಥೆರಪಿ ಇಸ್ ಪಾರ್ಟ್ ಆಫ್ ರೋಬೋಟಿಕ್ಸ್ ಆರ್ ಕನ್ವೆನ್ಷನಲ್ ನೀ ರಿಪ್ಲೇಸ್ಮೆಂಟ್ ಸರ್ಜರೀಸ್. ತುಂಬಾ ಇಂಪಾರ್ಟೆಂಟ್ ಫಿಸಿಯೋಥೆರಪಿ.
7: ಓಕೆ, ಸೊ ಅದಾದ ನಂತರದಲ್ಲೂ ಕೂಡ ವ್ಯಾಯಾಮ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ?
3: ವ್ಯಾಯಾಮ ಕಂಟಿನ್ಯೂಸ್ ಮಾಡ್ತಿರ್ಬೇಕು. ಹೆಲ್ತಿ ಇರಬೇಕಂದ್ರೆ ವ್ಯಾಯಾಮ ಮಾಡ್ತಿರ್ಬೇಕು, ವಾಕಿಂಗ್ ಮಾಡಬೇಕು. ಸೊ ಫಿಟ್ ಇರ್ತಾರೆ. ಫಿಟ್ನೆಸ್ ಇಸ್ ವೆರಿ ಇಂಪಾರ್ಟೆಂಟ್. ನಮ್ಮ ಆರ್ಥೋಪೆಡಿಕ್ಸ್ ಅಲ್ಲಿ ಅಂದರೆ ಕೀಪ್ ಮೂವಿಂಗ್ ಅಂತ, ಅಂದರೆ ನಮ್ಮ ಮೋಟೋ, ನಾವು ನಡೀತಾನೆ ಇರಬೇಕು.
7: ಓಕೆ,
3: ಸೊ ದಟ್ಸ್ ಅ ಮೋಟೋ ಇನ್ ಆರ್ಥೋಪೆಡಿಕ್ಸ್. ಸೊ ನಾವು ನಡೆದಷ್ಟು ನಾವು ಹೆಲ್ತಿ ಇರ್ತೀವಿ. ಸೊ ಈಗ ಮಂಡಿ, ಅದೇ ಮಂಡಿ ತುಂಬ ಸವ್ದಾಗ ನಡೆಯೋಕೆ ಹೋಗಲ್ಲ, ಅವ್ರು ಪೇನ್ ಇರುತ್ತೆ, ನಡೆಯೋಕೆ ಹೋಗಲ್ಲ ಅಂಥವರಿಗೆ ಮಂಡಿ ಆಪರೇಷನ್ ಆದಮೇಲೆ ಅವರಿಗೆ ಜೇಲ್ ಬಿ ಕಂಫರ್ಟೇಬಲ್ ಇದೆ, ಶಾರ್ಟ್ ವಾಕಿಂಗ್. ಅವ್ರು ಮತ್ತೆ ಇವಾಗ ನಾನು ತೂಕ ಜಾಸ್ತಿ ಇದೆ, ದಪ್ಪ ಇದ್ದೀನಿ, ಸೊ ನನಗೆ ತೂಕ ಇಳಿಸ್ಬೇಕಂದ್ರೆ ವಾಕಿಂಗ್ ಮಾಡೋಕ್ಕೆ ಆಗಲ್ಲ, ಯಾಕಂದರೆ ಮಂಡಿ ನೋವಿದೆ. ಸೊ ನಾವು ಆಪ್ರೇಷನ್ ಮಾಡ್ಸ್ಕೊಬೋದು ಅಂತ ಕೇಳ್ತಾರೆ. ನಾನು ತೂಕ ಜಾಸ್ತಿ ಇದೆ, ತೂಕ ಪ್ರಶ್ನೆನೇ ಅಲ್ಲ. ಆಪ್ರೇಷನ್ ಆದಮೇಲೆ ಯಾಕಂದರೆ ಹಾಕೋದು ಇಂಪ್ಲೆಂಟು ಇಟ್ಸ್ ನಾಟ್ ಸಮ್ ಸ್ಟೀಲ್ ಆ ಥರದ್ದಲ್ಲ, ಕ್ರೋಮಿಯಂ ಕೋಬಾಲ್ಟ್ ಅಂತ, ಇಟ್ಸ್ ಎ ಸುಪೀರಿಯರ್ ಕ್ವಾಲಿಟಿ ಅಲಯ್ಯೋದು. ಸೊ ಎಷ್ಟೇ ತೂಕ ಇದ್ರೂ ರೋಬೋಟಿಕ್ ಸರ್ಜರಿ ಮಾಡಿ ಅವ್ರ ಕನ್ವೆನ್ಷನ್ ಸರ್ಜರಿ ಮಾಡಿ ಅವ್ರದ್ದು ಅಲೈನ್ಮೆಂಟ್ ತಂದಮೇಲೆ ಪೇಷೆಂಟು ನಡಿಬೋದು. ಸೊ ಸರ್ಜರಿ ಆದಮೇಲೆ ಅವ್ರಿಗೆ ಪೇನ್ ಇರಲ್ಲ, ಸೊ ಅವ್ರು ನಡೀತಕೊಂಡು ನಡ್ಕೊಂಡು ವಾಕಿಂಗ್ ಮಾಡ್ಬೋದು, ಜಾಗಿಂಗ್ ಮಾಡ್ಬೋದು, ಅವಾಗ ತೂಕ ಇಳಿಯುತ್ತೆ ಅವ್ರದ್ದು.
7: ಓಕೆ ಸರ್, ಹಾಗೆ ಈಗ ತೀವ್ರವಾಗಿ ಮಂಡಿ ಏನಾದ್ರು ವಕ್ರತೆ ಆಗಿರುವಂಥದ್ದು, ಬೆಂಡ್ ಆಗಿರುವಂಥದ್ದು ಇದ್ದಂತಹ ರೋಗಿಗಳಿಗೂ ಕೂಡ ಈ ರೋಬೋಟಿಕ್ ಸರ್ಜರಿ ನಂತರ ತಮ್ಮ ಕೆಲಸಗಳನ್ನ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ?
3: ಹೌದು, ಯಾಕಂದ್ರೆ ರೀಸೆಂಟಾಗಿ ಒಬ್ಬರಿಗೆ ಆಪರೇಷನ್ ಮಾಡಿದ್ವಿ, ಅವ್ರದ್ದು ಮಂಡಿ 45 ಡಿಗ್ರಿ ಒಳಗೆ ತಿರುಗಿತ್ತು, ಬೋಯಿಂಗ್ ಅಂತಾರೆ. ಎರಡು ಮಂಡಿನೂ ಅಷ್ಟೇ 45 ಡಿಗ್ರಿ ತಿರುಗಿತ್ತು. ಅವ್ರಿಗೆ ಆಲ್ಮೋಸ್ಟ್ 20 ವರ್ಷ ಆಗಿತ್ತು, 20 ವರ್ಷದಿಂದ ಹಂಗೆ ಕಷ್ಟಪಡ್ತಿದ್ರು. ರೀಸೆಂಟಾಗಿ ನಾವು ಅವ್ರ ಕಡೆಯವ್ರು ಒಬ್ಬರಿಗೆ ನಾವು ಮಂಡಿ ಆಪರೇಷನ್ ಮಾಡಿದ್ವಿ, ಅವ್ರು ತುಮಕೂರವರು. ಸೊ ಅವ್ರದ್ದು ಕಡೆಯವ್ರು ಆಪರೇಷನ್ ಆಗಿ ನೋಡಿ ಅವ್ರು ಖುಷಿಯಾಗಿ ಬಂದಿರೋರು. ಸೊ 45 ಡಿಗ್ರಿ ಬೆಂಡಿತ್ತು, 45 ಡಿಗ್ರಿ ತುಂಬ ಜಾಸ್ತಿ ಅದು, ತುಂಬ ಬೆಂಡಿತ್ತು ಅವ್ರದ್ದು. ಸೊ ನಾವು ರೋಬೋಟಿಕ್ ಸಹಾಯದಿಂದ ನಾವು ಅವ್ರ ಕಾಲ್ ಸ್ಟ್ರೇಟ್ ಮಾಡಿದ್ವಿ. ಸೊ ಅವ್ರಿಗೆ ಕಂಫರ್ಟೇಬಲ್ ಇದೆ, ಅಂದರೆ ಅವ್ರಿಗೆ 2 ವಾರ ಆಗಿದೆ ಅಷ್ಟೇ, ಅವ್ರು ನಡೀತಾರೆ, ನೆರದಲ್ಲಿ ಇನ್ನೂ ಕೂರಿಸಿಲ್ಲ ಅವ್ರಿಗೆ. ನಾವು ಅವ್ರಿಗೆ ನಾವು ಸ್ಟೆಪ್ಸ್ ಹತ್ರ ಟ್ರೈನಿಂಗ್ ಕೊಡ್ತಿದ್ವಿ, ಸ್ವಲ್ಪ ಆಗಿ ಟ್ರೈನಿಂಗ್ ಕೊಡ್ತಿದ್ವಿ. 2 ವಾರ ಆಗಿದೆ ಅವ್ರದ್ದು ಆಪರೇಷನ್ ಆಗಿ, ಅವರು ಆಪರೇಷನ್ ಆಗಿ 2 ವಾರ ಮೇಲೆ ಬಂದರು. ನಾನು ಅಂದ್ಕೊಂಡು ಹೊಲಿ ತೆಗಿರಿ ಸ್ವಲ್ಪ, 2 ವಾರ ಮೇಲೆ ಆಪರೇಷನ್ ಮೇಲೆ ಬಂದರು ಅವರು, ಕಂಫರ್ಟೇಬಲ್ ಹೊಲಿಗೆಲ್ಲ ತೆಗೆದಿದ್ದೀವಿ. ಸೊ ಅವರು ವಾಕಿಂಗ್ ಎಲ್ಲ ಮಾಡ್ತಾರೆ, ಎಷ್ಟೇ ಬೆಂಡಿದ್ರು ಮ್ಯಾಟ್ರ್ ಆಗಲ್ಲ.
7: ಓಕೆ ಸರ್, ತುಂಬ ಚೆನ್ನಾಗಿ ಮಾಹಿತಿಗಳನ್ನ ತಿಳಿಸ್ತಾ ಇದ್ದೀರಾ. ಸೊ ನೋಡಿ, ಲೈವ್ ಎಕ್ಸಾಂಪಲ್ಸ್ನ ಕೂಡ ಕೊಡ್ತಾ ಇದ್ದೀರಾ ಯಾವ್ಯಾವ ಥರ ಆಗಿರುತ್ತೆ ಅಂಥೇಳಿ. ಸೊ ತುಂಬ ಚೆನ್ನಾಗಿ ಸರ್ ಕೂಡ ಮಾಹಿತಿಗಳನ್ನ ತಿಳಿಸ್ತಾ ಇದ್ದಾರೆ. ಕೆಳಗರೆ ಇನ್ನೂ ಅಷ್ಟು ಈ ಒಂದು ನೀ ರಿಪ್ಲೇಸ್ಮೆಂಟ್ನ ಬಗ್ಗೆ ಮಾಹಿತಿಗಳನ್ನ ತಿಳಿಸುವಂಥದ್ದಿದೆ. ಸೊ ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ
8: ಹೆಂಗಮ್ಮ ಮಲ್ಗೆ ಮಾರು,
9: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಐತಾ ನಿಂತವ?
8: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
9: ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ್ಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂ ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು. ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ, 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
10: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ನಮ್ಮ ಈ ಒಂದು ವಿಶೇಷವಾದಂತಹ ಕಾರ್ಯಕ್ರಮದಲ್ಲಿ ನೀ ರಿಪ್ಲೇಸ್ಮೆಂಟ್ ಬಗ್ಗೆ ತುಂಬ ಚೆನ್ನಾಗಿ ಮಾಹಿತಿಗಳನ್ನು ತಿಳಿಸೋದಕ್ಕೆ ನಮ್ಮ ಜೊತೆಗಿದ್ದಾರೆ ಶಿವಮೊಗ್ಗದ ನಂಜಪ್ಪ ಲೈಫ್ ಕೇರ್ ಹಾಸ್ಪಿಟಲ್ನಲ್ಲಿ ವೈದ್ಯರಾಗಿರುವಂತಹ ಡಾಕ್ಟರ್ ವಿನ್ಸೆಂಟ್ ಮ್ಯಾಕ್ ಅವರು. ಸೊ ಇವರು ನೀ ರಿಪ್ಲೇಸ್ಮೆಂಟ್ನ ಕುರಿತಂತೆ ಹಲವಾರು ವಿಚಾರಗಳನ್ನ ತಿಳಿಸ್ತಾ ಇದ್ರು, ಹಾಗೇನೆ ಲೈವ್ ಎಕ್ಸಾಂಪಲ್ಸ್ನ ಕೂಡ ಕೊಡ್ತಾ ಇದ್ರು ಅಂತಲೇ ಹೇಳ್ಬೋದು. ರೀಸೆಂಟ್ ಆಗಿ ನಡೆದಂತಹ ಒಂದು ನೀ ರಿಪ್ಲೇಸ್ಮೆಂಟ್ ಆದ ನಂತರದಲ್ಲಿ ಅಲ್ಲಿಯ ಪೇಷಂಟ್ಸು ಯಾವ ರೀತಿ ಅವರ ಫೀಡ್ಬ್ಯಾಕ್ನ ಕೊಟ್ಟಿದ್ರು ಅನ್ನೋದ್ರ ಬಗ್ಗೆ ಕೂಡ ಹೇಳ್ತಾ ಇದ್ರು. ಸೊ ಹಾಗೇನೆ ಸರ್, ನೀವು ಕೂಡ ಹೇಳ್ತಾ ಇದ್ರಿ, ಮೇನ್ಲಿ ರೋಬೋಟಿಕ್ ಸರ್ಜರಿ ಬಗ್ಗೆ ಹೇಳ್ತಾ ಇದ್ರಿ. ಸೊ ಹಾಗೆ ಸರ್, ಇವಾಗ ನಾವು ನೋಡ್ತೀವಿ ಅಂತಂದ್ರೆ ನಮ್ಮ ಭಾಗದಲ್ಲಿ ಶಿವಮೊಗ್ಗ ಸುತ್ತಮುತ್ತ ಆಗಿರ್ಬೋದು ಎಲ್ಲಾ ಕಡೆಗಳಲ್ಲೂ ಕೂಡ ಕೃಷಿ ಮಾಡುವಂತಿದ್ದಾರೆ. ಸೊ ಈಗ ಕೃಷಿ ಮಾಡಬೇಕು ಅಂತಂದಾಗ ಅವರಿಗೆ ಕೂತು ಕೆಲಸ ಮಾಡುವಂಥದ್ದು ಅಥವಾ ನಡೆದಾಡುವಂಥದ್ದು ಅಥವಾ ಈ ರಿಲೆವೆಂಟ್ ಆಗಿ ಏನೇನು ಕೆಲಸಗಳು ಬೇಕಾಗುತ್ತೆ ಅದನ್ನೆಲ್ಲ ಮಾಡಬೇಕಾಗತ್ತೆ. ಈ ಥರ ಕೆಲಸ ಮಾಡುವಂಥವ್ರಿಗೆ ರೋಬೋಟಿಕ್ ಸರ್ಜನ್ ಅನ್ನೋದು ಎಷ್ಟು ಸೂಕ್ತವಾಗುತ್ತೆ ಸರ್?
3: ಯೂಶಲಿ ಕೃಷಿ ಮಾಡೋರು ಏನಂದ್ರೆ ಯೂಶಲಿ ರೈತರು ನೆಲದಲ್ಲಿ ಕೂರೋ ಜಾಸ್ತಿ, ಅವರು ಅಂದರೆ ಅವರು ಕೆಲಸ ಮಾಡ್ಬೇಕಾದ್ರೆ ಅಲ್ಲಿ ನೆಲದಲ್ಲಿ ಕೂರೋ ಜಾಸ್ತಿ. ಸೊ ರೈತರಿಗೆ ಬೆಟರ್ ಅಂದರೆ ರೋಬೋಟಿಕ್ ಸರ್ಜರಿ, ಯಾಕಂದರೆ ಅಲೈನ್ಮೆಂಟು ಚೆನ್ನಾಗಿರುತ್ತೆ, ಮೂಮೆಂಟು ಚೆನ್ನಾಗಿರುತ್ತೆ, ನೆಲದಲ್ಲಿ ಕೂರ್ಬೋದು. ಸೊ ಮತ್ತು ಇವನ್ ಯಂಗ್ಸ್ಟರ್ಸಲ್ಲಿ ಇಷ್ಟು ಇತ್ತೀಚೆಗೆ ಯಂಗ್ಸ್ಟರ್ಸಲ್ಲಿ ತುಂಬ ಫ್ರ್ಯಾಕ್ಚರ್ಸು, ಏಸಿಲ್ ಟೇರ್ ಅಂತೀವಿ, ಲಿಗಮೆಂಟ್ ಟೇರ್ ಆಗಿರುತ್ತೆ, ಮೆನಿಸ್ಕಸ್ ಟೇರ್ ಆಗಿರುತ್ತೆ, ಅವರು ಯಂಗರ್ ಏಜಲ್ಲೇ ಮಂಡಿ ಸಾವಿದ್ಬಿಡತ್ತೆ. ನಾನು ರೀಸೆಂಟ್ ಒಬ್ಬರು ನೋಡಿದೆ, ಅವ್ರಿಗೆ 28 ಮಂಡಿ ಸಾವಿದ್ಬಿಟ್ಟಿತ್ತು. ಯೂಶಲಿ ನಾವು ಮಂಡಿ ಆಪರೇಷನ್ ನೀ ರಿಪ್ರೆಸೆಂಟ್ ಮಾಡೋದು 45 ಅಬೌ, ಯಾಕಂದರೆ ಅದ್ರದ್ದು ಲೈಫ್ ಬರೋದೇ 35 ಇದು ಇಂಪ್ಲಾಂಟಿಂದು. ಸೊ ಈಗ 45 ಮಾಡಿದರೆ ಅವ್ರಿಗೆ ಒಂದು 80 ತನಕ ಬರುತ್ತೆ ಅದು. ಸೊ ಅದೇ 30 ಏನು ಮಾಡಿದ್ರೆ ಅದು 60 ಅವ್ರಿಗೆ ಇನ್ನೊಂದು ಸರ್ಜರಿ ಬೇಕಾಗತ್ತೆ. ಸೊ ಯೂಶಲಿ ನಾವು 30 ಮಾಡೋಕೆ ಹೋಗಲ್ಲ, ಬಟ್ ಅವ್ರಿಗೆ ತುಂಬ ಸವ್ದಿರುತ್ತೆ, ಅವ್ರಿಗೆ ನಡೆಯೋಕ್ಕೆ ಆಗಲ್ಲ. ಯಂಗ್ ಏಜಿಗೆ ಅಂದರೆ ಅವರು ಫ್ರ್ಯಾಕ್ಚರ್ ಆಗಿರ್ಬೋದು, ಅವರಿಗೆ ಯಾವಾಗ ಯಂಗಲ್ಲಿ ಫ್ರ್ಯಾಕ್ಚರ್ ಆಗಿರುತ್ತೆ ಆ ಫ್ರ್ಯಾಕ್ಚರ್ ಕರೆಕ್ಟಾಗಿ ಟ್ರೀಟ್ಮೆಂಟ್ ತೊಗೊಂಡಿರಲ್ಲ, ಟ್ರೀಟ್ಮೆಂಟ್ ತೊಗೊಂಡಾಗ ಕಾಲು ಬೆಂಡಾಗ್ಬಿಟ್ಟಿರುತ್ತೆ. ಸೊ 30 ನಾವು ಒಂದು ರೀಸೆಂಟ್ ಒಬ್ರಿಗೆ ಆಪರೇಟ್ ಮಾಡಿದ್ವಿ, ಅಂದರೆ ನಾವು ಭಾರಿ ಅಂದರೆ ಭಾರಿ ಸವ್ದಿತ್ತು ಅವರಿಗೆ, ಅವ್ರಿಗೆ ನಡೆಯೋಕ್ಕೆ ಆಗ್ತಿದ್ದಿಲ್ಲ. ಸೊ ಏನಂದರೆ 30 ಮಾಡಿದಾಗ ಅವ್ರ ಲೈಫ್ ಬರೋದು ನಾನು 35 ಬರುತ್ತೆ, 60 ರಿವಿಷನ್ ಸರ್ಜರಿ ಅಂತ ಮಾಡ್ತೀವಿ 60 ಆದಮೇಲೆ. ಅವರಿಗೆ ಈಗ 30 ಇನ್ನೊಂದು ರಿವಿಷನ್ ಸರ್ಜರಿ ಬೇಕಾಗತ್ತೆ ಅವರಿಗೆ. ಬಟ್ ಯಂಗ್ಸ್ಟರ್ಸ್ಗೂ ತುಂಬ ಬರ್ತಿದೆ ಇದು ಆರ್ಥರೈಟಿಸ್ 30-40. ಬಟ್ ಯೂಶಲಿ ನಾವು ಪ್ರಿಫರ್ ಮಾಡೋದು ಏಜು 45 ಪ್ಲಸ್ಸೇ, ರೋಬೋಟಿಕ್ಸ್ ಆಗಲಿ ಕನ್ವೆನ್ಷನ್ ಆಗಲಿ ಟೀ ಕೇರ್ 45 ಪ್ಲಸ್ನ ಪ್ರಿಫರ್ ಮಾಡೋದು. ಯಾಕಂದರೆ ಈಗ ಕನ್ವೆನ್ಷನಲ್ ಟೀ ಕೇರಲ್ಲಿ ಅದ್ರ ಲೈಫ್ 20-25 ಬರುತ್ತೆ ಯಂಗ್ಸ್ಟರ್ಸಿಗೆ. ಸೊ ರೋಬೋಟಿಕ್ಸಲ್ಲಿ ಲೈಫ್ ಒಂದು 10 ಪುಷ್ ಆಗುತ್ತೆ ಜಾಸ್ತಿ ಇಂಪ್ಲಾಂಟಿಂದು.
2: ಓಕೆ ಸರ್, ಹಾಗೆ ನೀವು ಹೇಳ್ತಾ ಇದ್ರಿ ರೋಬೋಟಿಕ್ ಸರ್ಜರಿನಲ್ಲಿ ಗಾಯ ಅಷ್ಟು ದೊಡ್ಡದಾಗಿರಲ್ಲ, ಚಿಕ್ಕದಾಗಿರುತ್ತೆ ಅಂತ ಹೇಳಿ ಹೇಳ್ತಾ ಇದ್ರಿ. ಸೊ ಈಗ ರೋಬೋಟಿಕ್ ಚಿಕಿತ್ಸೆ ಆದ ನಂತರದಲ್ಲಿ ಮಿನಿಮಲಿ ಇನ್ವಾಸಿವ್ ಅಂದರೆ ಈ ಮಾಂಸಖಂಡಗಳ ಬಲವನ್ನು ಹೇಗೆ ಅದು ರಕ್ಷಣೆ ಮಾಡುತ್ತೆ ಸರ್, ಅದ್ರ ಬಗ್ಗೆ ಹೇಳ್ಬೋದಾ?
3: ಸೊ ಅದೇ ಹೇಳಿದ್ದೆ ನಾನು ಸ್ಟಾರ್ಟಿಂಗ್ ಹೇಳಿದ್ನಲ್ಲ, ನಾವು ಕನ್ವೆನ್ಷನ್ ಸರ್ಜರಿಯಲ್ಲಿ ನಾವು ಲಿಗಮೆಂಟ್ ರಿಲೀಸ್ ಮಾಡ್ತೀವಿ, ಬಟ್ ರೋಬೋಟಿಕ್ಸ್ ಅಲ್ಲಿ ಅದು ಅವಶ್ಯಕತೆ ಇರಲ್ಲ. ಸೊ ಮಾಂಸಖಂಡ ನಾವು ಟಚ್ ಮಾಡೋಕೆ ಹೋಗಲ್ಲ, ನಾವು ಮಾಂಸಖಂಡನ ರಿಲೀಸ್ ಆಗಲಿ ಕಟ್ ಆಗಲಿ ಏನೂ ಮಾಡಲ್ಲ. ಸೊ ನಾವು ಇದು ಮಾಡದೇ ಇದ್ದಾಗ ಆ ಮಾಂಸಖಂಡ ಹಂಗೆ ಸೇಫ್ ಆಗಿರುತ್ತೆ. ಸೊ ಪೇನೂ ಇರಲ್ಲ ಪೇಷೆಂಟ್ಗೆ, ನಾವು ಮಾಂಸಖಂಡನ್ನ ಕಟ್ ಮಾಡ್ಕೊಂಡು ಹೋದ್ರೆ ನೆಕ್ಸ್ಟ್ ದಿನ ಅವ್ರಿಗೆ ನೋವು ಇರುತ್ತೆ, ಸೇಮ್ ಡೇ ನೋವು ಇರುತ್ತೆ, ನೆಕ್ಸ್ಟ್ ದಿನ ನೋವು ಇರುತ್ತೆ, ತುಂಬ ನೋವು ಅಂತಾರೆ. ಸೊ ನಾವು ಮಾಂಸಖಂಡನ ಯಾವಾಗ ರಿಲೀಸ್ ಮಾಡಲ್ಲ ಹಂಗೆ ವಿತೌಟ್ ರಿಲೀಸಿಂಗ್ ದ ಸಾಫ್ಟ್ ಇಶ್ಯೂ ನಾವು ಸರ್ಜರಿ ಮಾಡಿದಾಗ ಪೇನ್ ಇರಲ್ಲ. ಸೊ ಸಾಫ್ಟ್ ಇಶ್ಯೂ ಬ್ಯಾಲೆನ್ಸಿಂಗ್ ರೋಬೋಟಿಕ್ಸೇ ಮಾಡ್ಕೊಳತ್ತೆ. ಸೊ ಪೇನ್ ಇರಲ್ಲ, ಸೊ ಪೇಷಂಟ್ ಬಿ ಮೋರ್ ಕಂಫರ್ಟೇಬಲ್ ವೆನ್ ಕಂಪೇರ್ ಟು ಕನ್ವೆನ್ಷನಲ್. ಆಮೇಲೆ ಗಾಯನೂ ಅಷ್ಟೇ, ತುಂಬ ಚಿಕ್ಕದು ರೋಬೋಟಿಕ್ಸಲ್ಲಿ, ಕನ್ವೆನ್ಷನಲ್ ಕಂಪೇರ್ ಮಾಡಿದಾಗ ಗಾಯ ಚಿಕ್ಕದು.
2: ಓಕೆ ಸರ್, ಹಾಗಾದರೆ ಈಗ ನೀ ರಿಪ್ಲೇಸ್ಮೆಂಟ್ ಈ ಥರದ್ದು ಏನು ಸರ್ಜರಿ ಇದೆ ಅಥವಾ ರೋಬೋಟಿಕ್ ಸರ್ಜರಿ ಇದೆ, ಸೊ ಇದ್ರ ಬಗ್ಗೆ ನಾವು ನೋಡ್ತೀವಿ ಅಂತಂದರೆ ನಂಜಪ್ಪ ಲೈಫ್ ಕೇರ್ ಆಸ್ಪತ್ರೆಯಲ್ಲಿ ಯಾವ ರೀತಿಯ ಒಂದು ವ್ಯವಸ್ಥೆ ಇದೆ, ಸೊ ಜನರಿಗೆ ಯಾವ ರೀತಿ ಅನುಕೂಲ ಆಗುವಂಥದ್ದು ಇದೆ ಸರ್, ಅದ್ರ ಬಗ್ಗೆ ಹೇಳ್ಬೋದಾ?
3: ನಂಜಪ್ಪ ನಮ್ಮ ಆಸ್ಪತ್ರೆಯಲ್ಲಿ 2 ಕನ್ವೆನ್ಷನ್ ಇದೆ, ನಾವು ರೋಬೋಟಿಕ್ಸ್ ಇದೆ. ಸೊ ಮೋಸ್ಟ್ ಅಡ್ವಾನ್ಸ್ ಅಂದರೆ ಈಗ ಇತ್ತೀಚೆಗೆ ಬಂದಿರೋದು ರೋಬೋಟಿಕ್ಸ್, ಅಂದರೆ ಇತ್ತೀಚೆಗೆ ಬಂದಿರೋದು, ಅದು ಬಂದು ತುಂಬ ವರ್ಷ ಆಗಿದೆ. ಸೊ ಇಂಡಿಯಾದಲ್ಲಿ ಅಮೇರಿಕಾದಲ್ಲಿತ್ತು, ಅಮೇರಿಕಾ ಯುರೋಪು ಆಸ್ಟ್ರೇಲಿಯಾ ಅಲ್ಲಿತ್ತು, ಇಂಡಿಯಾದಲ್ಲಿ ಬಂದಿರೋದು ಈಗ ಇತ್ತೀಚೆಗೆ ಒಂದು ಆಗಿದೆ, ಒಂದು 5-10 ಆಗಿದೆ ರೋಬೋಟಿಕ್ಸ್ ಇಂಡಿಯಾಗೆ ಬಂದು. ಸೊ ರೋಬೋಟಿಕ್ಸ್ ಮೋಸ್ಟ್ ಅಡ್ವಾನ್ಸ್ಡು, ಸೊ ಬೆಟರ್ ರಿಸಲ್ಟ್ಸ್, ಬೆಟರ್ ಮೊಬಿಲಿಟಿ.
7: ಸೊ ಹಾಗೆ ಸರ್, ಈಗ ಮಂಡಿ ಆಪರೇಷನ್ ಆದ ನಂತರದಲ್ಲಿ ಈಗ ಆಪರೇಷನ್ ಯಾರೋ ಮಾಡಿಸ್ಕೊಂಡಿರ್ತಾರೆ, ಸೊ ಅಂಥವ್ರು ನೆಲದ ಮೇಲೆ ಕೂತ್ಕೊಳ್ಳೋದಾಗಿರ್ಬೋದು ಅಥವಾ ಅಲ್ಲಿಂದ ಮೇಲೆ ಕೇಳುವಂಥದ್ದಾಗಿರ್ಬೋದು, ಈ ಥರದ ಒಂದು ಕೆಲಸಗಳನ್ನ ಆರಂಭಿಕ ದಿನಗಳಲ್ಲಿ ಯಾವ ರೀತಿ ಪಾಲಿಸಬೇಕಾಗತ್ತೆ, ಮತ್ತೆ ಅದರ ನಿಯಮಗಳೇನಾದರೂ ಇದೆಯಾ ಅದ್ರ ಬಗ್ಗೆ? ಎಲ್ಲ
3: ನಿಯಮಗಳಂದ್ರೆ ನಾವು ಯೂಶಲಿ ಅದನ್ನ ಇವಾಗ ನೆಕ್ಸ್ಟ್ ಡೇ ನಡೆಸ್ತೀವಿ ಅಂತ ಹೇಳಿದ್ನಲ್ಲ, ಆಗಲಿ ನಾವು ಯೂಶಲಿ ನೆಲದಲ್ಲಿ ಕೂರ್ಸಕ್ಕೆ ಹೋಗಲ್ಲ ಫಸ್ಟಿಗೆ, ಪೇಷೆಂಟಿಗೆ ನಾನು ಮಸಲ್ ಸ್ಟ್ರೆಂಥನ್ ಆಗೋ ತನಕ. ಸೊ ನಾವು ಫಿಸಿಯೋಥೆರಪಿ, ಅದೇ ನಿಯಮಗಳಂದ್ರೆ ಒಂದು ಫಿಸಿಯೋಥೆರಪಿ, ಮಸಲ್ ಸ್ಟ್ರೆಂಥನ್ ಮಾಡ್ತೀವಿ, ಮತ್ತೆ ಬೋನ್ ಸ್ಟ್ರೆಂಥ್ ಆಗಕ್ಕೆ ಬೋನಿಗೆ ಇದು ಕೊಡ್ತೀವಿ, ಮಾಡಿ. ಸೊ ಬೋನ್ ಸ್ಟ್ರೆಂಥನ್ ಆಗಕ್ಕೆ ನಾವು ಬೋನ್ಸಿಗೆ ಮೆಡಿಕೇಶನ್, ಕ್ಯಾಲ್ಸಿಯಂ ಎಲ್ಲ ಕೊಡ್ತೀವಿ, ಸಪ್ಲಿಮೆಂಟ್ಸ್ ಎಲ್ಲ ಕೊಡ್ತೀವಿ. ಸೊ ಯೂಶಲಿ ತ್ರೀ ಮಂತ್ಸ್ ಆಗಿದೆ. ನನ್ನ ಪೇಷೆಂಟ್ಸ್ ತುಂಬ ಜನ ಇದ್ದಾರೆ, 3 ತಿಂಗಳು ಆಗಿರೋರು ನೆಲದಲ್ಲಿ ಕೂರೋರು, ಅವ್ರು ಭಾರಿ ಕಂಫರ್ಟೇಬಲ್ ಪೂಜೆ ನೆಲದಲ್ಲಿ ಅಂದರೆ ಪೂಜೆ ಮಾಡೋಕ್ಕೆ. ಆ ಥರ ರೆಗ್ಯುಲರಾಗಿ ಕೂರೋಕ್ಕೆ ಒಳ್ಳೇದಲ್ಲ ಆ್ಯಕ್ಚುಲಿ, ಅಂದರೆ ಜಾಸ್ತಿ ನೆಲದಲ್ಲಿ ಕೂತ್ರೆ ಮತ್ತೆ ಇಂಪ್ಲಾಂಟ್ ಸ್ವಲ್ಪ ಲೈಫ್ ಸ್ವಲ್ಪ ಕಮ್ಮಿ ಆಗುತ್ತೆ. ಜಾಸ್ತಿ ಕೂರೋಕ್ಕೆ ಬೇಡ, ಓನ್ಲಿ ಲೈಕ್ ಇಂಪಾರ್ಟೆಂಟ್ ಏನೇ ಇದ್ದಾಗ ಪೂಜೆ ಮಾಡಬೇಕಾದ್ರೆ ನೆಲದಲ್ಲಿ ಕೂರ್ಬೋದು.
7: ಓಕೆ, ರೋಬೋಟಿಕ್ ಸರ್ಜರಿ ಆದ ನಂತರದಲ್ಲಿ ಸಂಪೂರ್ಣವಾಗಿ ಮಂಡಿಯನ್ನು ಮಾಡಿಸೋದಕ್ಕಾಗುತ್ತೆ ಸರ್?
3: ಆಗತ್ತಾಗತ್ತೆ, ಅಂದರೆ ನಿಖರತೆ ಜಾಸ್ತಿ ಇರುತ್ತಲ್ಲ, ಇಂಪ್ಲಾಂಟೇಷನ್ ಚೆನ್ನಾಗಿರುತ್ತೆ. ಸೊ ಇಂಪ್ಲಾಂಟೇಷನ್ ಚೆನ್ನಾಗಾದಾಗ ಮೂಮೆಂಟ್ ಜಾಸ್ತಿ ಬರುತ್ತೆ. ಹೇಳಿದ್ದಲ್ಲ ಕನ್ವೆನ್ಷನಲ್ಲಿ 90-110 degree ತನಕ ಮಾಡ್ತಾರೆ, ರೋಬೋಟಿಕ್ಸಲ್ಲಿ 150 degree ತನಕ ಮಂಡಿನ ಮಾಡಿಸ್ಬೋದು. ಸೊ ಅದಕ್ಕೆ ಫ್ಲೆಕ್ಸಿಬಿಲಿಟಿ ಜಾಸ್ತಿ ರೋಬೋಟಿಕ್ಸ್ ಆದಮೇಲೆ, ರೋಬೋಟಿಕ್ ಸರ್ಜರಿ ಆದಮೇಲೆ ಅವ್ರದ್ದು ನಿಯ ಫ್ಲೆಕ್ಸಿಬಿಲಿಟಿ ಜಾಸ್ತಿ ಆಗುತ್ತೆ.
7: ಸೊ ಹಾಗೆ ಸರ್, ಈಗ ಮಂಡಿ ಆಪರೇಷನ್ ಆದ ನಂತರದಲ್ಲಿ ಕೆಲವೊಂದು ಜನಕ್ಕೆ ತಪ್ಪು ಕಲ್ಪನೆಗಳಿರುತ್ತೆ, ಕುರ್ಚಿ ಮೇಲೆ ಅಷ್ಟೇ ಕೂರ್ಬೇಕಾಗತ್ತೆ, ನಾವು ಏನು ಬೇರೆ ಆಕ್ಟಿವಿಟೀಸ್ ಅಲ್ಲಿ ಭಾಗವಹಿಸೋದಕ್ಕಾಗಲ್ಲ ಅನ್ನೋಂತಹ ಒಂದು ತಪ್ಪು ಕಲ್ಪನೆಗಳಿರ್ತವೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ತಾವು?
3: ಅಲ್ಲ, ಅದು ಕನ್ವೆನ್ಷನ್ ಸರ್ಜರಿ ಆದಾಗ ನೆಲದಲ್ಲಿ ಕೂರೋದಕ್ಕೆ ಆಗಲ್ಲ, ಕಷ್ಟ, ಅದನ್ನು ರೇರು, ಮಸಲ್ ಸ್ಟ್ರೆಂಗ್ ಚೆನ್ನಾಗಿದೆ ಕೂರ್ಬೋದು. ಬಟ್ ರೋಬೋಟಿಕ್ ಸರ್ಜರಿ, ರೋಬೋಟಿಕ್ ನೀ ರಿಪ್ಲೇಸ್ಮೆಂಟ್ ಆದಮೇಲೆ ಎಲ್ಲ ಪೇಷೆಂಟ್ಸು ಅಷ್ಟೇ 3 ತಿಂಗಳ ಮೇಲೆ ದೇಲ್ ಬಿ ಏಬಲ್ ಟು ಸಿಟ್ ಆನ್ ದ ಗ್ರೌಂಡ್, ನೆಲದಲ್ಲಿ ಕೂರ್ಬೋದು, ಸ್ಕ್ವಾಟಿಂಗ್ ಮಾಡ್ಬೋದು, ಸ್ಟೆಪ್ಸ್ ಹತ್ಬೋದು. ಸೊ ರೋಬೋಟಿಕ್ ಸರ್ಜರಿ ಬೆನಿಫಿಟ್ ಜಾಸ್ತಿ, ಆಗಲೇ ಹೇಳ್ದಂಗೆ ಫ್ಲೆಕ್ಸಿಬಿಲಿಟಿ ಜಾಸ್ತಿ. ಸೊ ಆ ಥರ ಹೇಳ್ತಾರೆ ಆ್ಯಕ್ಚುಲಿ ಹಳ್ಳಿಲೆಲ್ಲ, ನೆಲದಲ್ಲಿ ಕೂರಕ್ಕೆ ಬರಲ್ಲ ಅಂತ. ಬಟ್ ರೋಬೋಟಿಕ್ಸಿಂದ ಬೆನಿಫಿಟ್ಸ್ ಇದೆ, ಕೂರ್ಬೋದು ನೆಲದಲ್ಲಿ.
7: ಓಕೆ ಸರ್, ಹಾಗೆ ಈಗ ನೀ ರಿಪ್ಲೇಸ್ಮೆಂಟ್ ಬಗ್ಗೆ ಹಾಗೆ ರೋಬೋಟಿಕ್ ಸರ್ಜರಿ ಬಗ್ಗೆ ತುಂಬ ವಿಷಯಗಳನ್ನ ಹೇಳಿದ್ರಿ. ಸೊ ನಮ್ಮ ಕೇಳುಗರಿಗೋಸ್ಕರ ಕೊನೆಯದಾಗಿ ತಾವೇನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್?
3: ನಿಮ್ಮ ಮನೇಲಿ ವಯಸ್ಸಾದವರಿದ್ರೆ, ಇಲ್ಲ ನಿಮಗೆ ಮಂಡಿ ನೋವು ತುಂಬ ಇದ್ರೆ, ಒಂದ್ಸಲ ಬನ್ನಿ ನಂಜಪ್ಪ ಆಸ್ಪತ್ರೆ, ಬನ್ನಿ ಎಕ್ಸ್ರೇ ಮಾಡಿ ನೋಡೋಣ. ಎಲ್ಲರಿಗೂ ಸರ್ಜರಿ ಮಂಡಿ ಆಪರೇಷನ್ ಬೇಕಂತೇನಿಲ್ಲ. ಸೊ ನಾವು ಎಕ್ಸ್ರೇ ಮಾಡಿ ನೋಡ್ತೀವಿ ಅದು ಏನಿದೆ ಆ ಟ್ರೀಟ್ಮೆಂಟು. ಇವಾಗ ಸ್ಟೇಜಸ್ ಹೋಗುತ್ತೆ ಮಂಡಿದು, ಅದು ಆರ್ಥ್ರೈಟಿಸಿಂದು, ಸ್ಟೇಜ್ 1, 2, 3, 4 ಅಂತೀವಿ. ಫೋರ್ ಸ್ಟೇಜ್ ಇದ್ರೆ ಮಾತ್ರ ಸರ್ಜರಿ ಬೇಕಾಗತ್ತೆ, ಎಲ್ಲರಿಗೂ ಸರ್ಜರಿ ಬೇಕಂತೇನಿಲ್ಲ. ಸೊ ಮಂಡಿ ನೋವಿದ್ರೆ ನಂಜಪ್ಪ ಆಸ್ಪತ್ರೆ ಬನ್ನಿ. ಮತ್ತು ರೋಬೋಟಿಕ್ಸ್ ಇರೋದು ನಮ್ಮ ಹತ್ರ, ಸೊ ದ ಮೋಸ್ಟ್ ಅಡ್ವಾನ್ಸ್ ಸಿಸ್ಟಮ್ ಅದು. ಸೊ ನಿಮಗೇನು ತಲೆ ಕೆಡಿಸ್ಕೊಳೋ ಅವಶ್ಯಕತೆ ಇರಲ್ಲ, ಸುಮ್ಮನೆ ಪೇನ್ ಸಫರ್ ಮಾಡೋ ಅವಶ್ಯಕತೆ ಇರಲ್ಲ, ಕ್ವಾಲಿಟಿ ಆಫ್ ಲೈಫ್ ಹಾಳಾಗುತ್ತೆ. ಸೊ ನಿಮಗೆ ಮಂಡಿ ನೋವಿಂದ ಸುಮ್ಮನೆ ನಡೆಯೋಕ್ಕೆಲ್ಲ ಕಷ್ಟ ಆಗುತ್ತೆ. ಸೊ ಅಂದರೆ ಮಂಡಿ ನೋವು ತುಂಬ ಇದೆ, ಮತ್ತು ಡೈಲಿ ರೂಟೀನ್ ಆ್ಯಕ್ಟಿವಿಟೀಸು ಕಷ್ಟ ಆಗುತ್ತೆ ನಿಮಗೆ. ಅದ್ರ ಬದಲು ತುಂಬ ಸಿವಿಯರ್ ಇತ್ತಂದರೆ, ಕಾಲು ತುಂಬ ಬೆಂಡಿತ್ತಂದರೆ, ನಂಜಪ್ಪ ಆಸ್ಪತ್ರೆ ಬನ್ನಿ, ನಮ್ಮಲ್ಲಿ ರೋಬೋಟಿಕ್ಸ್ ಇದೆ, ರೋಬೋಟಿಕ್ ಸಹಾಯದಿಂದ ನಮಗೆ ಅಲೈನ್ಮೆಂಟ್ ಪ್ರಾಪರ್ ಮಾಡಿ ನಾನು ನಿಮಗೆ ಮಂಡಿ ಸರಿ ಮಾಡಿಕೊಡ್ತೀನಿ. ಸೊ ಎಲ್ಲರಿಗೂ ಸರ್ಜರಿ ಬೇಕಂತ ಇಲ್ಲ, ಅದು ನಾವು ಎಕ್ಸ್ರೇ ನೋಡಿ ಡಿಸೈಡ್ ಮಾಡ್ತೀವಿ. ಬನ್ನಿ, ಸುಮ್ಮನೆ ಟೈಮ್ ವೇಸ್ಟ್ ಮಾಡಕ್ಕೆ ಹೋಗಬೇಡಿ, ಸಫರ್ ಮಾಡಕ್ಕೆ ಹೋಗಬೇಡಿ, ಒಂದು ನಂಜಪ್ಪ ಆಸ್ಪತ್ರೆಗೆ ಬನ್ನಿ ಒಂದ್ಸಲ ನೋವಿದ್ರೆ. ಆಯ್ತಾ, ನಮಸ್ತೆ.
7: ತಮಗೂ ಕೂಡ ಧನ್ಯವಾದಗಳು ಸರ್, ತಮ್ಮ ಸಮಯವನ್ನು ಬಿಡುವು ಮಾಡಿಕೊಂಡು ನಮ್ಮ ಜೊತೆಯಲ್ಲಿ ಹಲವಾರು ವಿಚಾರಗಳನ್ನು ಹಂಚಿಕೊಂಡ್ರಿ. ನೀ ರೀಪ್ಲೇಸ್ಮೆಂಟ್ ಬಗ್ಗೆ ಜನರಲ್ಲಿರುವಂತಹ ತಪ್ಪು ಕಲ್ಪನೆಗಳಾಗಿರ್ಬೋದು, ಮತ್ತು ಆ ಸಮಯದಲ್ಲಿ ಯಾವ ರೀತಿ ನಾವು ಟ್ರೀಟ್ಮೆಂಟ್ನ ತೊಗೊಳ್ಬೇಕಾಗತ್ತೆ, ಟ್ರೀಟ್ಮೆಂಟ್ನ ನಂತರದಲ್ಲಿ ಯಾವ ರೀತಿ ನಾವು ಚೇತರಿಸ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಮಾಹಿತಿಗಳನ್ನ ತಿಳಿಸಿದ್ರಿ. ಸೊ ನಮ್ಮ ಕೇಳುಗರಿಗೂ ಕೂಡ ಇವತ್ತಿನ ಕಾರ್ಯಕ್ರಮ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಆಗಿದೆ. ಮತ್ತೊಮ್ಮೆ ನಿಮಗೆ ಧನ್ಯವಾದಗಳು ಸರ್.
3: ಥ್ಯಾಂಕ್ ಯು.
7: ಓಕೆ ಕೇಳಿದ್ರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ನೀರು ರಿಪ್ಲೇಸ್ಮೆಂಟ್ನ ಬಗ್ಗೆ ಹಲವಾರು ವಿಚಾರಗಳನ್ನ ತಿಳ್ಕೊಂಡಿದ್ರೆ, ನೀವು ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಇಷ್ಟ ಆಗಿದ್ರೆ, ಸೊ ನಿಮ್ಮ ಅನಿಸಿಕೆಗಳನ್ನ ಕೂಡ ನಮಗೆ ವಾಟ್ಸಪ್ ಮಾಡಿ. ನಮ್ಮ ಸಂಖ್ಯೆ 9602796 2792 ಈ ಸಂಖ್ಯೆಗೆ ವಾಟ್ಸಪ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಕೂಡ ಬಾಯ್ ಬಾಯ್, ಹ್ಯಾವ್ ಅ ಗುಡ್ ಡೇ. ಕೇಳ್ತಾ ಇರಿ ರೇಡಿಯೋ ಶೋ ಮುಗ್ಗ ನಾಡಿ ಪುನರ್ ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
11: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
12: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
11: ರೇಡಿಯೋದಲ್ಲಿ ಕತೆನಾ?
12: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
7: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
11: ಓ, ಯಾವ್ದೋ ಮೆಸೇಜ್ ಬಂತು.
7: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
11: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
7: ಕತೆ ಓದಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
11: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
7: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
1: ಇವತ್ತಿನ ಜಗತ್ತಿಗೆ ಬೇಕಿರೋದು ಬರೀ ಡಿಗ್ರಿ ಅಲ್ಲ, ಜಗತ್ತಿನ ಸವಾಲುಗಳಿಗೆ ಪರಿಹಾರ ಕಂಡುಹಿಡಿಯುವ ಪವರ್ಫುಲ್ ನಾಲೆಡ್ಜ್. ಕ್ಲೈಮೇಟ್ ಚೇಂಜ್ ಮತ್ತು ಪರಿಸರ ಸವಾಲುಗಳನ್ನ ಮೆಟ್ಟಿ ನಿಂತು ರಿಸರ್ಚ್ ಮತ್ತು ಡೇಟಾ ಸೈನ್ಸ್ನಲ್ಲಿ ಸೂಪರ್ ಕೆರಿಯರ್ ಕಟ್ಟಿಕೊಳ್ಳಬೇಕಾ? ಹಾಗಾದ್ರೆ ದಿಸ್ ಈಸ್ ಯುವರ್ ಬೆಸ್ಟ್ ಚಾನ್ಸ್. ಶಂಕರಘಟ್ಟ ಶಿವಮೊಗ್ಗದಲ್ಲಿರುವ ಕುವೆಂಪು ವಿಶ್ವವಿದ್ಯಾಲಯ ನಿಮಗಾಗಿ ತಂದಿದೆ MSc ಇನ್ ಎನ್ವಿರೋನ್ಮೆಂಟಲ್ ಸೈನ್ಸ್. ಇಲ್ಲಿ ಪಶ್ಚಿಮ ಘಟ್ಟಗಳೇ ನಿಮ್ಮ ಕ್ಲಾಸ್ ರೂಮ್, ಭದ್ರಾ ಅಭಯಾರಣ್ಯವೇ ಲೈವ್ ಲ್ಯಾಬ್, ಫೋಟೋ ಸಿಂಥೆಸಿಸ್ ಅನಲೈಸರ್, ಕ್ಲೈಮೇಟ್ ಸೆನ್ಸರ್ಸ್ ಗಳಂತಹ ಹೈಟೆಕ್ ಉಪಕರಣಗಳ ಮೂಲಕ ಕಲಿಯಿರಿ ರಿಯಲ್ ಟೈಮ್ ರಿಸರ್ಚ್. ಗುಡ್ ನ್ಯೂಸ್ ಅಂದ್ರೆ ಯಾವುದೇ ಯೂನಿವರ್ಸಿಟಿಯ ಯಾವುದೇ BSc ಗ್ರಾಜ್ಯುಯೇಟ್ಸ್ ಕೂಡ ಅಪ್ಲೈ ಮಾಡಬಹುದು. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ August 28, 2026. ಸೀಟುಗಳು ಸೀಮಿತವಾಗಿವೆ, ಈಗಲೇ ಕರೆ ಮಾಡಿ 9448149461. ಸಂಖ್ಯೆ ಮತ್ತೊಮ್ಮೆ 9448149461.
13: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವೆಲ್. ಭೇಟಿ ಕೊಡಿ ಮೈತ್ರಿ ಮೈಚುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವೆಲ್.
14: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
15: ಹೂನೇ, ರೆಡಿ ಆಗ್ತಾ ಇದೆ.
14: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
11: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
7: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
5: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಸಾಹಿತ್ಯ ಲೋಕ ಕಾರ್ಯಕ್ರಮ. ಸ್ನೇಹಿತರೆ, ಒಂದೂರಲ್ಲಿ ಒಂದು ಒಂಟೆ ಇರುತ್ತೆ, ಊರಲ್ಲೇ ಇರುತ್ತೆ, ಅದಕ್ಕೆ ತಪಸ್ ಮಾಡಬೇಕು ಅಂತ ಆಸೆ ಆಗುತ್ತೆ. ಆಶ್ಚರ್ಯ ಆಗ್ತಾ ಇದೆ ಅಲ್ವಾ, ಒಂಟೆಗೂ ಕೂಡ ತಪಸ್ ಯಾಕೆ ಮಾಡಬೇಕು ಅಂತ ಅನ್ನಿಸ್ತು ಅಂತ ನಾ ಮುಂದೆ ಹೇಳ್ತಾ ಹೋಗ್ತೀನಿ. ಒಂಟೆಗೆ ತಪಸ್ ಮಾಡಬೇಕು ಅಂತ ಅನ್ನಿಸ್ತಂತೆ. ಕಾಡಿಗೆ ಹೋಗತ್ತೆ, ತಪಸ್ ಮಾಡತ್ತೆ ಒಂಟೆ. ತಪಸ್ ಮಾಡಲಿಕ್ಕೆ ಶುರು ಮಾಡತ್ತೆ, ಅದು ಹಠ ಹಿಡಿದು ತಪಸ್ ಮಾಡತ್ತೆ. ಯಾಕಪ್ಪ ಅಂದರೆ ತಪಸ್ ಮಾಡಿ ಅದಕ್ಕೆ ವರವನ್ನ ಪಡ್ಕೊಳ್ಬೇಕು ಅನ್ನೋ ಒಂದು ಮಹದಾಸೆ ಇರತ್ತೆ, ಇಚ್ಛೆ ಇರತ್ತೆ. ಸೊ ಕಠಿಣ ತಪಸ್ಸನ್ನು ಮಾಡತ್ತೆ ಒಂಟೆ. ತಪಸ್ಸು ಯಾವ ರೀತಿ ಮಾಡ್ತು ಅಂದರೆ, ಆ ತಪಸ್ಸಿಗೆ ಮೆಚ್ಚಿ ಬ್ರಹ್ಮ ಒಂದಿನ ಪ್ರತ್ಯಕ್ಷ ಆಗೇ ಬಿಡ್ತಾರೆ. ಸ್ನೇಹಿತರೆ, ದೇವರನ್ನ ಪ್ರತ್ಯಕ್ಷ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಅಲ್ಲ, ಆದರೆ ಪ್ರತ್ಯಕ್ಷ ಆದಮೇಲೆ ಏನನ್ನು ಕೇಳಬೇಕು ಅನ್ನೋದಿದೆ ಅಲ್ಲ, ಅದು ತುಂಬ ಮುಖ್ಯ ಆಗತ್ತೆ. ಫಾರ್ ಎಕ್ಸಾಂಪಲ್, ಈಗ ನಮ್ಮ ಲೈಫಲ್ಲಿ ಸಾಕಷ್ಟು ಅವಕಾಶಗಳು ನಮಗೆ ದೊರಕಿರುತ್ತೆ. ಆ ಅವಕಾಶಗಳು ನಮಗೆ ಸುಮ್ಮನೆ ಸಿಕ್ಕಿರೋದಿಲ್ಲ, ನಾವು ಪ್ರಯತ್ನ ಪಟ್ಟಿರೋದಕ್ಕೆ ಸಿಕ್ಕಿರುತ್ತೆ. ಆದರೆ ಸಿಕ್ಕಿರುವಂತಹ ಅವಕಾಶಗಳನ್ನು ಯಾವ ರೀತಿ ಬಳಸ್ಕೊಳ್ತೀವಿ ಅನ್ನೋದು ಕೂಡ ತುಂಬ ಮುಖ್ಯ ಆಗತ್ತಲ್ಲ. ಆ ಅವಕಾಶಗಳನ್ನು ಆಯ್ಕೆ ಮಾಡ್ಕೊಳ್ಳೋದ್ರಲ್ಲೇ ನಮ್ಮೆಲ್ಲರ ಏಳು ಬೀಳು ಅಡಗಿದೆ. ನಿಜ ಅಲ್ವಾ? ಇನ್ನು ಕಥೆಯ ವಿಷಯಕ್ಕೆ ಬಂದರೆ, ಬ್ರಹ್ಮ ಬಂದು ಒಂಟೆಯ ಎದುರುಗಡೆ ನಿಂತಿದ್ದಾರೆ.
16: ಆಗ ಒಂಟೆ ಏನ್ ಕೇಳ್ಬೋದು? ಏನಾದ್ರೂ ಕೇಳ್ಬೋದು ಬ್ರಹ್ಮದೇವನ್ಗೆ. ಆದ್ರೆ ಒಂಟೆ ಏನ್ ಕೇಳತ್ತೆ ಅಂದ್ರೆ, ಒಂಟೆ ಈ ರೀತಿ ಕೇಳತ್ತೆ ಸ್ನೇಹಿತರೆ, ನಾನು ಕೂತಲ್ಲೇ ಕೂತಿರ್ಬೇಕು, ನಾನು ಯಾವ ಕೆಲಸವನ್ನ ಮಾಡಲ್ಲ, ಯಾರ ಕೆಲಸವನ್ನು ಕೂಡ ಮಾಡೋದಿಲ್ಲ, ನಾನು ಮನೆಯಲ್ಲೇ ಇರ್ತೀನಿ, ನನಗೆ ಆಹಾರ ಸಿಗ್ಬೇಕು. ಇದಕ್ಕೆ ನೀವೇನ್ ಮಾಡ್ಬೇಕು ಅಪ್ಪ ಅಂದ್ರೆ, ಅಲ್ಲಿ ಬ್ರಹ್ಮದೇವರಿಗೆ ಮಾತಾಡಕ್ಕೆ ಬಿಡೋದಿಲ್ಲ ಒಂಟೆ, ಇದೇ ಎಲ್ಲ ಕೇಳ್ಬಿಡತ್ತೆ. ಅದಕ್ಕೆ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ, ನನ್ನ ಕುತ್ತಿಗೆಯನ್ನ ಉದ್ದ ಮಾಡ್ಬೇಕು ಅಂತ ಕೇಳ್ಕೊಳತ್ತೆ. ಎಷ್ಟುದ್ದ ಆಗ್ಬೇಕು ಅಂದ್ರೆ, ನಾನು ಎಷ್ಟು ಉದ್ದ ಬೆಳೆಸ್ತೀನೋ ನನಗೆ ಬೇಕು ಅಂದಾಗ ಅಷ್ಟು ಉದ್ದ ಕುತ್ತಿಗೆ ಆಗ್ಬೇಕು ಅಂತ ಹೇಳತ್ತೆ ಒಂಟೆ ಬ್ರಹ್ಮದೇವನಿಗೆ. ಕುತ್ತಿಗೆಯನ್ನ ಒಳಗೆಳ್ಕೊಳಕ್ಕೂ ಆಗ್ಬೇಕು, ಉದ್ದನೂ ಆಗ್ಬೇಕು, ಆ ರೀತಿ ನೀವು ನನಗೆ ವರವನ ಕೊಡ್ಬೇಕು ಅಂತ ಕೇಳ್ಕೊಳತ್ತೆ. ಜೊತೆಗೆ ನಾನು ಜಗತ್ತಿನ ಯಾವುದೇ ಮೂಲೆಗೋದ್ರೂ ಅಲ್ಲಿ ನನಗೆ ಆಹಾರ ಸಿಗುವಂತಾಗ್ಬೇಕು ಅಂತ ಕೂಡ ಕೇಳ್ಕೊಳತ್ತೆ. ಬ್ರಹ್ಮ ಏನನ್ಕೊಂಡ್ರು, ಆಸೆ ಅವ್ರದ್ದು, ತಪಸ್ಸು ಅವ್ರದ್ದು, ನಮ್ದೇನಿದ್ರು ತಥಾಸ್ತು ಅಂತ ಹೇಳೋದಷ್ಟೇ ಅಂತ ಅನ್ಕೊಂಡು ತಥಾಸ್ತು ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಕೆಲವೊಮ್ಮೆ ಸ್ನೇಹಿತರೆ, ನಮ್ಗೇನ್ ಬೇಕು ಅಂತ ಕೇಳೋದಿದೆಯಲ್ಲ, ಅದು ಒಂದು ದೊಡ್ಡ ವಿದ್ಯೆ ಅಲ್ವಾ? ಬ್ರಹ್ಮದೇವ ತಥಾಸ್ತು ಅಂತ ಹೇಳಿದ್ರು, ಒಂಟೆ ಊರಿಗೆ ಬಂತು. ಆಗ ಒಂಟೆ ತುಂಬಾನೇ ಪಾಪ್ಯುಲರ್ ಆಗ್ಬಿಡತ್ತೆ ಆ ಊರಲ್ಲಿ. ಅದರಲ್ಲೂ ಸ್ಪೆಷಲ್ ಆಗಿ ಬ್ರಹ್ಮದೇವನಿಂದ ವರವನ್ನು ಕೂಡ ಪಡ್ಕೊಂಡ್ಬಿಟ್ಟಿದೆ. ಕುತ್ತಿಗೆ ಬೇರೆ ಎಷ್ಟುದ್ದ ಬೇಕೋ ಅಷ್ಟುದ್ದ ಆಗ್ಬೇಕು ಅಂತ ವರವನ್ನು ಕೂಡ ಪಡ್ಕೊಂಡಿದೆ. ಆರಾಮಾಗಿ ಕೂತು ತಿನ್ಬೇಕು ಅನ್ನೋ ಒಂದು ವರವನ್ನು ಕೂಡ ಪಡ್ಕೊಂಡಿತ್ತು. ಸೊ ಏನು ಕಷ್ಟಪಡ್ದೇನೆ ತನಗೆ ಯಾವಾಗ ಹಸಿವಾಗುತ್ತೋ ಆಗ ಕುತ್ತಿಗೆಯನ್ನು ಮುಂದೆ ಚಾಚಿ ತನ್ನ ಪಾಡಿಗೆ ತಾನು ಆರಾಮಾಗಿರ್ತಾ ಇತ್ತು. ಕೆಲಸ ಇಲ್ಲ, ಕಾರ್ಯ ಇಲ್ಲ, ಹೀಗೆ ತನ್ನ ಜೀವನ ನಡೀತಾ ಇರುತ್ತೆ. ಎಷ್ಟೋ ಕಾಲ ಆರಾಮಾಗಿ ಕೂತಲ್ಲೇ ಕೂತು ತನ್ನ ಜೀವನವನ್ನು ತನ್ನ ಪಾಡಿಗೆ ತಾನು ನಡೆಸ್ತಾ ಇರುತ್ತೆ. ಹೊಟ್ಟೆ ಹಸುವಾದಾಗ ಕುತ್ತಿಗೆ ಮುಂದೆ ಚಾಚಿ ತಿನ್ನೋದು, ಮತ್ತೆ ಆರಾಮಾಗಿ ಮಲ್ಕೊಳ್ಳೋದು, ಇದೇ ಜೀವನ ಆಗಿರುತ್ತೆ. ಹೀಗೆ ಜೀವನ ಮುಂದೆ ಸಾಗ್ತಾ ಇದ್ದಾಗ ಒಂದಿನ ಏನಾಗುತ್ತಪ್ಪ ಅಂದರೆ, ದೊಡ್ಡ ಹುಲ್ಲುಗಾವಲು ಪ್ರದೇಶ, ಆ ಪ್ರದೇಶ ತುಂಬ ಚೆನ್ನಾಗಿರುತ್ತೆ, ತನಗೆ ಇಷ್ಟವಾದಂತಹ ಆಹಾರ ಸಿಗುವ

ಹೊರಗಡೆ ಮಳೆ ಬರ್ತಾ ಇತ್ತು, ಗುಹೆ ಒಳಗೆ ಒಂದಿಷ್ಟು ಜಾಗ ಸಿಕ್ತು. ಆರಾಮಾಗಿ ತನ್ನ ಪಾಡಿಗೆ ತಾನು ನಿದ್ದೆ ಮಾಡುತ್ತೆ. ಅದೇ ಸಮಯಕ್ಕೆ ಅದೇ ಜಾಗಕ್ಕೆ ಅಲ್ಲಿಗೆ ನರಿ ಮತ್ತು ತನ್ನ ಹೆಂಡತಿ ಬರುತ್ತೆ. ಸೊ ಆ ಮಳೆ ಬರುವ ಕಾರಣಕ್ಕೆ ಆ ಗುಹೆಯೊಳಗೆ ನರಿ ಮತ್ತು ನರಿಯ ಹೆಂಡತಿ ಇಬ್ರು ಕೂಡ ಆ ಗುಹೆಯೊಳಗೆ ಬರ್ತಾರೆ. ಆಗ ಆ ನರಿಗಳಿಗೂ ಕೂಡ ತುಂಬಾ ಹಸಿವಾಗಿರುತ್ತೆ. ಯಾಕಪ್ಪ ಅಂದ್ರೆ ಅವು ಕೂಡ ಬೇಟೆಯಾಡ್ಲಿಕ್ಕೆಲ್ಲ ಹೊರಟಿದ್ವೇನೋ, ಮಳೆ ಬರ್ತಾ ಇದ್ದ ಕಾರಣ ರಕ್ಷಣೆಗೆ ಆ ಗುಹೆಯೊಳಗೆ ಬಂದ್ವು. ಅವಕ್ಕೂ ಕೂಡ ಆ ಎರಡು ನರಿಗಳಿಗೂ ಕೂಡ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿವಾಗ್ತಾ ಇತ್ತು. ಅದೇ ಸಮಯಕ್ಕೆ ಅವುಗಳ ಕಣ್ಣಿಗೆ ಕಂಡದ್ದು ಒಂಟೆಯ ತಲೆ. ಆಗ ಈ ಎರಡು ನರಿಗಳಿಗೂ ತುಂಬಾ ಖುಷಿ ಆಗ್ಬಿಡತ್ತೆ. ಎಷ್ಟು ಖುಷಿ ಆಗತ್ತೆ ಅಂದ್ರೆ, ದೇವ್ರು ಈ ರೀತಿಯಲ್ಲಿ ಕೂಡ ನಮ್ಗೆ ಆಹಾರ ದೊರಕಿಸ್ತಾನ ಅನ್ನೋಂತಹ ಯೋಚನೆ ಕೂಡ ಆ ಎರಡು ನರಿಗಳಿಗೆ ಬರುತ್ತೆ. ಇಲ್ಲಿ ನರಿಗಳು ಸಾಮಾನ್ಯವಾಗಿ ಅವುಗಳ ಪಾಡಿಗೆ ಅವು ಬೇಟೆಯಾಡ್ಲಿಕ್ಕೆ ಬಂದಿದ್ವು. ಮಳೆ ಬಂದಿರುವ ಕಾರಣ ಆ ಗುಹೆಯೊಳಗೆ ಎರಡು ನರಿಗಳು ಬಂದ್ವು. ಆಗ ಅಲ್ಲಿ ಒಂಟೆ ಆ ಗುಹೆಯೊಳಗೆ ನಿದ್ದೆ ಮಾಡ್ತಾ ಇತ್ತು. ಅರೆ, ಎಂತಹ ಒಳ್ಳೆ ಆಹಾರ ಸಿಕ್ತು ಅಂತ ಎರಡು ನರಿಗಳು ಗಬಕ್ಕನೆ ಒಂಟೆ ಮೇಲೆ ಹಾರಿದ್ವು. ಎರಡು ನರಿಗಳಿಗೂ ಹೊಟ್ಟೆ ತುಂಬ ಆಹಾರ ಸಿಕ್ತು. ಅಲ್ಲಿಗೆ ಒಂಟೆಯ ಕತೆ ಮುಗಿತು. ಇದು ಮಹಾಭಾರತದಲ್ಲಿ ಬರುವಂತಹ ಕತೆಯಾಗಿದೆ ಸ್ನೇಹಿತರೆ. ಇದು ಕೇಳಲಿಕ್ಕೆ ತುಂಬಾ ಸರಳ ಅನ್ಸತ್ತೆ, ತುಂಬಾ ಸಿಂಪಲ್ ಅನ್ಸತ್ತೆ. ಆದರೆ ಇದರ ತಾತ್ಪರ್ಯವನ್ನ ಅರ್ಥ ಮಾಡಿಕೊಂಡಾಗ ಹೌದಲ್ವಾ ಅನ್ನುವಂತಹ ಯೋಚನೆ ಕೂಡ ಬರುತ್ತೆ. ಈ ಕತೆಯಿಂದ ಎಷ್ಟೊಂದು ಅಂಶಗಳು ನಮಗೆ ಸಿಕ್ಕತ್ತೆ ಅಂದ್ರೆ ಸ್ನೇಹಿತರೆ, ಈ ಕತೆ ಮುಗಿದ್ಮೇಲೆ ಒಂದೆರಡು ನಿಮಿಷ ಸುಮ್ಮನೆ ಕೂತ್ ಬಿಡೋಣ ಅನ್ಸತ್ತೆ. ಅರೆ, ಈ ಕತೆಯಲ್ಲಿ ಅಂತಹ ಏನಿದೆ ಸ್ಪೆಷಾಲಿಟಿ ಅಂತ ಕೆಲವರು ಅನ್ಕೊಂಡ್ರೆ ಅಯ್ಯೋ ಇಷ್ಟೇನಾ ಅಂತ ಇನ್ನು ಕೆಲವರು ಅನ್ಕೊಳ್ತಾರೆ ಅಲ್ವಾ. ಆದರೆ ತಿಳ್ಕೊಳ್ಳುವಂತಹ ಅಂಶಗಳು ಸಾಕಷ್ಟಿವೆ ಸ್ನೇಹಿತರೆ. ಯಾಕೆ ಗೊತ್ತಾ? ಇಲ್ಲಿ ಆಲಸ್ಯ, ಮೈಮರೆವು, ಇಲ್ಲಿ ದೇವರು ಪ್ರತ್ಯಕ್ಷ ಆದಾಗ ದೊಡ್ಡದನ್ನ ಯಾವುದೋ ಒಂದು ದೊಡ್ಡ ವರವನ್ನು ಕೇಳ್ಕೊಳ್ಳೋದು ಬಿಟ್ಟು ಕೆಲಸಕ್ಕೆ ಬಾರದೇ ಇರೋ ಥರ ಸುಮ್ಮನೆ ಕೂರಬೇಕು ಮಲಗಬೇಕು, ಕೂರಬೇಕು ಮಲಗಬೇಕು, ಆಹಾರ ಸಿಗಬೇಕು ಅನ್ನೋ ಒಂದು ಸಣ್ಣ ವರವನ್ನು ಕೇಳತ್ತೆ ಒಂಟೆ. ಇದು ಅದರ ಆಲಸಿತನ, ಸೋಮಾರಿತನ. ಇಂತಹ ಚಾಪಲ್ಯದನ್ನು ಪಡ್ಕೊಳ್ಳೋದು ಅಷ್ಟೊಂದು ಸರಿಯಲ್ಲ ಅನ್ನೋದು ಈ ಕಥೆಯ ಒಂದು ಅಂಶ. ಅಂದರೆ ಸಿಕ್ಕಿರುವಂತಹ ಅವಕಾಶಗಳನ್ನು ಹೇಗೆ ಉಪಯೋಗ ಮಾಡ್ಕೊಳ್ಬೇಕು ಅನ್ನೋದು ಇಲ್ಲಿ ಒಂಟೆಗೆ ಗೊತ್ತಾಗಲಿಲ್ಲ. ಒಂಟೆ ಏನೋ ಕಷ್ಟಪಟ್ಟು ತಪಸ್ ಮಾಡಿ ಬ್ರಹ್ಮದೇವನಿಂದ ವರ ಪಡ್ಕೊಳ್ತು. ಆದರೆ ಎಂತಹ ವರ? ಅದರಿಂದ ಏನು ಉಪಯೋಗ ಆಯಿತು? ಸೋಮಾರಿತನ, ಆಲಸ್ಯತನ ಉಂಟಾಯಿತು. ಅದಕ್ಕೆ ಯಾವಾಗ ಎಲ್ಲಿ ಏನು ಕೇಳ್ತೀವಿ, ಯಾವ ರೀತಿ ಇರ್ತೀವಿ ಅನ್ನುವಂತಹ ವಿವೇಕ, ಯೋಚನೆ, ಚಿಂತನೆ ಎಲ್ಲದೂ ಇರಬೇಕಲ್ವಾ ಸ್ನೇಹಿತರೆ? ಖಂಡಿತವಾಗ್ಲೂ ಇದು ಒಂದು ಸಣ್ಣ ಕತೆ ಆದರೂ ತಿಳ್ಕೊಳ್ಳುವಂಥದ್ದು ಸಾಕಷ್ಟಿದೆ ಅಲ್ವಾ? ಎಸ್, ಇದು ಒಂದು ಮಹಾಭಾರತದಲ್ಲಿ ಬರುವಂತಹ ಕತೆಯಾಗಿದೆ ಸ್ನೇಹಿತರೆ. ಈ ಕತೆ ನಿಮಗೆಲ್ಲ ತುಂಬ ಇಷ್ಟ ಆಯಿತು ಅಂದ್ಕೊಳ್ತಾ ಈ ದಿನದ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನು ಶುರು ಮಾಡೋಣ. ಅಂದಾಗೆ ಈ ದಿನದ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಬೃಂದಾರವರು ಲೈಫ್ ಸೂಪರ್ ಗುರು ಅನ್ನುವಂತಹ ಪುಸ್ತಕದಿಂದ ಆಯ್ದ ಕೆಲವೊಂದು ವಿಷಯಗಳನ್ನು ತಿಳಿಸ್ತಾ ಇದ್ದಾರೆ. ಆ ಎಲ್ಲ ಮಾಹಿತಿಗಳನ್ನು ಬೃಂದಾ ಅವರಿಂದ ಕೇಳೋಣ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಯುವ ಪ್ರತಿಭೆ ಬೃಂದಾರವರು ಲೈಫ್ ಸೂಪರ್ ಗುರು ಅನ್ನುವಂತಹ ಪುಸ್ತಕದ ಪರಿಚಯವನ್ನು ಮಾಡಿಕೊಡ್ತಾ ಇದ್ದಾರೆ. ಸಾಕಷ್ಟು ಬಾರಿ ಈ ಲೈಫ್ ಸೂಪರ್ ಗುರು ಅನ್ನುವಂತಹ ಪುಸ್ತಕದಲ್ಲಿ ಬರುವಂತಹ ವಿಶೇಷ ಸ್ಫೂರ್ತಿದಾಯಕ ಕಥೆಗಳನ್ನು ತುಂಬ ಚೆನ್ನಾಗಿ ತಿಳಿಸಿದ್ರು ಕೂಡ, ಈ ದಿನನೂ ಅದೇ ಪುಸ್ತಕದಿಂದ ಆಯ್ದಂತಹ ಮತ್ತಷ್ಟು ಸ್ಫೂರ್ತಿದಾಯಕ ವಿಷಯಗಳನ್ನು ತಿಳಿಸ್ಲಿಕ್ಕೆ ರೆಡಿಯಾಗಿದ್ದಾರೆ. ತಡ ಮಾಡೋದು ಬೇಡ, ಬೃಂದಾವರಿಂದ ಆ ಎಲ್ಲ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನು ಕೇಳೋಣ.
3: ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಬೃಂದಾ. ನಾನಿಂದು ನಿಮಗೆ ಪರಿಚಯಿಸುತ್ತಿರುವ ಪುಸ್ತಕ ಲೈಫ್ ಸೂಪರ್ ಗುರು. ಇದರ ಲೇಖಕರು ಋತುಪರ್ಣ ಶರ್ಮ. ಈ ಪುಸ್ತಕವು ನಿಮಗೆ ನೀತಿ ತತ್ವಗಳ ಬೋಧನೆಯನ್ನು ಮಾಡುವುದಿಲ್ಲ, ಬದಲಿಗೆ ಇದೊಂದು ಅತ್ಯಾಪ್ತ ಗೆಳೆಯನಂತೆ ನಿಮ್ಮನ್ನು ಕೈ ಹಿಡಿದು ಮುನ್ನಡೆಸುತ್ತದೆ. ಬದುಕನ್ನು ಸವಿಯುವುದು ಹೇಗೆ, ಹಾಗೆಯೇ ಅರ್ಥಪೂರ್ಣಗೊಳಿಸುವುದು ಹೇಗೆ ಎನ್ನುವ ಪ್ರಶ್ನೆಗಳಿದ್ದರೆ ಅದಕ್ಕೆ ಲೇಖಕರು ಕಥೆಗಳ ಮೂಲಕ ಉತ್ತರವನ್ನು ನೀಡಿದ್ದಾರೆ. ಇದರಲ್ಲಿ ಬರುವ ಪ್ರತಿಯೊಂದು ಅಧ್ಯಾಯವು ಪ್ರಶ್ನೆಗಳಿಂದಲೇ ಆರಂಭವಾಗುತ್ತದೆ, ಅದಕ್ಕೆ ಸಂಬಂಧಿಸಿದಂತೆಯೇ ಅಧ್ಯಾಯ ಮುಂದುವರಿಯುತ್ತಾ ಹೋಗುತ್ತದೆ. ಒಂದು ಅಧ್ಯಾಯವನ್ನು ಓದಲು ಕೇವಲ 5-6 ನಿಮಿಷ ಸಾಕು, ಆದರೆ ಒಂದೊಂದು ಅಧ್ಯಾಯಕ್ಕೂ ಸ್ವಲ್ಪ ಸಮಯ ನೀಡಿ ಮತ್ತು ಅದು ಕೊಡುತ್ತಿರುವ ಸಂದೇಶವನ್ನು ಆಲಿಸಿ. ಹಾಗೇನೆ ನೀವು ಪ್ರತಿದಿನವೂ ಒಂದೊಂದು ಸಂದೇಶದೊಂದಿಗೆ ಆರಂಭಿಸಿ ಅದರ ಅನ್ವಯ ನಡೆದುಕೊಳ್ಳಲು ಯತ್ನಿಸಿ. ಹಾಗೆ ನಿಮ್ಮೊಳಗಿನ ನಿಮ್ಮ ಹುಡುಕಾಟವನ್ನು ಉತ್ತಮವಾಗಿರಿಸಿಕೊಳ್ಳಲು ಇದೊಂದು ತುಂಬಾ ಸಹಕಾರಿಯಾಗಿರುವ ಪುಸ್ತಕ. ಈ ಪುಸ್ತಕದಲ್ಲಿ ಬರುವ ಕೆಲವು ಕಥೆಗಳು ಹಾಗೆ ನನ್ನಿಷ್ಟದ ಕಥೆಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇನೆ. ಮೊದಲನೆಯ ಕತೆ ನಿಮ್ಮ ಲೈಫ್ ನಿಮ್ಮ ಸ್ಕ್ರಿಪ್ಟ್. ಈ ಮೊದಲೇ ನಾನು ಹೇಳಿದಂತೆ ಪ್ರತಿಯೊಂದು ಅಧ್ಯಾಯದಲ್ಲೂ ಒಂದೊಂದು ಪ್ರಶ್ನೆ ಇದೆ. ನಿಮ್ಮ ಲೈಫ್ ನಿಮ್ಮ ಸ್ಕ್ರಿಪ್ಟ್ ಅಧ್ಯಾಯದ ಪ್ರಶ್ನೆ ಏನಪ್ಪ ಅಂದ್ರೆ, ಪ್ರಶ್ನೆ ಹೀಗಿದೆ: ಕನಸುಗಳನ್ನು ನನಸು ಮಾಡಿಕೊಳ್ಳಲು ಶಕ್ತಿ ತುಂಬಿದ ಬದುಕಿನ ಜೊತೆ ನಾವು ಶುಭಾಶೀರ್ವಾದವನ್ನು ಹೊಂದಿದ್ದೇವೆ, ಬದುಕಿಗೆ ಆಶೀರ್ವಾದ ಸಿಕ್ಕಿದೆ, ಆದರೆ ನಿಮ್ಮ ಕಥೆಯನ್ನು ಬರೆಯುವವರು ಯಾರು? ಈ ಪ್ರಶ್ನೆ ಕೇಳಿದ್ಮೇಲೆ ನಿಮಗೂ ಒಂದು ಆಲೋಚನೆ ಬಂದಿರುತ್ತಲ್ವ, ಹಾಗಿದ್ರೆ ನಮ್ಮ ಲೈಫ್ನ ಸ್ಕ್ರಿಪ್ಟ್ ಯಾರು ಬರಿತಾ ಇದ್ದಾರೆ? ನಮ್ಮ ತಂದೆ ತಾಯಿನ, ಅಥವಾ ಬಂಧು ಬಳಗನ, ಅಥವಾ ಗೆಳೆಯ ಗೆಳತಿಯರ, ಅಥವಾ ಯಾರು ದೂರದ ಸಂಬಂಧಿನ ಅಥವಾ ಹತ್ತಿರದ ಸಂಬಂಧಿನ, ಇನ್ಯಾರೋ ಬರಿತಾ ಇದ್ದಾರ ಅನ್ನೋ ಆಲೋಚನೆ ನಿಮ್ಮಲ್ಲಿ ಮೂಡಿದೆ ಅಂತ ಅನ್ಕೊಳ್ತೀನಿ. ಇಲ್ಲಿ ಲೇಖಕರು ಮುಖ್ಯವಾಗಿ ನಿಮ್ಮ ಸ್ವಸಾಮರ್ಥ್ಯವನ್ನ ನೀವು ಕಂಡುಕೊಂಡು ಆ ದಾರಿಯಲ್ಲಿ ಹೋಗಿ ನಿಮ್ಮ ಯಶಸ್ಸನ್ನು ಕಾಣಿ ಅನ್ನುವಂಥದ್ದನ್ನ ಒಂದು ಕಥೆಯ ಮೂಲಕ ಹೇಳ್ತಾರೆ. ಆ ಕಥೆ ಹೀಗಿದೆ. ಏನಪ್ಪ ಅಂದ್ರೆ, ಇಬ್ರು ಸ್ನೇಹಿತರು ಇರ್ತಾರೆ, ಇಬ್ರು ಹುಡುಗರು ಬಾಲ್ಯದಿಂದಲೇ ತುಂಬಾ ಅತ್ಯಾಪ್ತ ಗೆಳೆಯರಾಗಿರ್ತಾರೆ. ಅವರು ತಮ್ಮ ಬಾಲ್ಯದಿಂದ ಪದವಿ ಮುಗಿಸಿ ಕ್ಯಾಂಪಸ್ ಸೆಲೆಕ್ಷನ್ ಆಗುವವರೆಗೂ ಒಟ್ಟಿಗೆನೇ ಇರ್ತಾರೆ. ಇಬ್ರು ಸಹ ಕ್ಯಾಂಪಸ್ ಸೆಲೆಕ್ಷನ್ ಆಗಿ ಒಂದೇ ಕಂಪನಿಯನ್ನು ಸಹ ಸೇರ್ತಾರೆ. ಅಲ್ಲೇ ತನಕನೂ ಇಬ್ರು ಒಟ್ಟಿಗೆ ಇರ್ತಾರೆ. ಹೀಗೇನೆ ಆ ಇಬ್ರು ಹುಡುಗರು ಬಾಲ್ಯದಿಂದಲೂ ಶಾಲಾ ಕಾಲೇಜಿನಲ್ಲಿ ತುಂಬಾ ಮುಂದೆ ಇರ್ತಾರೆ. ಈ ನಿಮ್ಮ ಲೈಫ್ ನಿಮ್ಮ ಸ್ಕ್ರಿಪ್ಟ್ನಲ್ಲಿ ಲೇಖಕರು ಮುಖ್ಯವಾಗಿ ಸ್ವಸಾಮರ್ಥ್ಯವನ್ನು ಕಂಡುಕೊಂಡು ಆ ಮಾರ್ಗದಲ್ಲಿ ಹೋಗಿ ನಿಮ್ಮ ಯಶಸ್ಸನ್ನು ಕಂಡುಕೊಳ್ಳಿ ಅನ್ನೋದನ್ನ ಮುಖ್ಯವಾಗಿ ಒಂದು ಕಥೆಯ ಮೂಲಕ ಹೇಳಿದ್ದಾರೆ. ಆ ಕಥೆಯಲ್ಲಿ ಇಬ್ರು ಹುಡುಗರು ಇರ್ತಾರೆ. ಆ ಇಬ್ರು ಹುಡುಗರು ತುಂಬಾ ಅತ್ಯಾಪ್ತ ಸ್ನೇಹಿತರು, ಬಾಲ್ಯದಿಂದ ಹಿಡಿದು ಅವರು ಕೆಲಸ ಸೇರಿರುವ ಕಂಪನಿಯ ತನಕನೂ ತುಂಬಾ ಒಳ್ಳೆಯ ಸ್ನೇಹಿತರೇ ಆಗಿರ್ತಾರೆ. ಬಾಲ್ಯದಲ್ಲಿ ಪಠ್ಯ ಚಟುವಟಿಕೆಗಳು ಹಾಗೂ ಪಠ್ಯೇತರ ಚಟುವಟಿಕೆಗಳಲ್ಲೂ ಇಬ್ರು ಸಹ ಒಟ್ಟಿಗೆ ಭಾಗವಹಿಸ್ತಾ ಇರ್ತಾರೆ, ಹಾಗೇನೆ ಪ್ರಶಸ್ತಿಗಳನ್ನ ಗೆಲ್ತಾ ಇರ್ತಾರೆ. ಒಬ್ಬ ಹುಡುಗ ವಾಗ್ಮಿ ಆಗಿರ್ತಾನೆ, ಇನ್ನೊಬ್ಬ ಬರವಣಿಗೆಯಲ್ಲಿ ಪ್ರಾವೀಣ್ಯತೆಯನ್ನು ಹೊಂದಿರ್ತಾನೆ. ಹೀಗೆ ಇಬ್ರು ಬೇರೆ ಬೇರೆ ದಾರಿಯಲ್ಲಿ ಪ್ರಾವೀಣ್ಯತೆಯನ್ನು ಹೊಂದಿರ್ತಾರೆ, ಆದರೂ ಸಹ ಇಬ್ರು ಪಠ್ಯೇತರ ಚಟುವಟಿಕೆಗಳಲ್ಲಿ ಒಟ್ಟಿಗೆ ಭಾಗವಹಿಸ್ತಾ ಇರ್ತಾರೆ. ಹಾಗೆಯೇ ಓದುವಾಗಲೂ ಇಬ್ರು ಸಹ ಉತ್ತಮ ಅಂಕಗಳನ್ನೇ ಗಳಿಸ್ತಾ ಇರ್ತಾರೆ. ಹೀಗೆ ಇವರು ಕಾಲೇಜನ್ನು ಮುಗಿಸಿ ಪದವಿ ಕಾಲೇಜನ್ನು ಸೇರಿದಾಗ ಇಬ್ರು ಇಂಜಿನಿಯರಿಂಗ್ ಆಯ್ಕೆ ಮಾಡ್ಕೊಳ್ತಾರೆ. ಇಂಜಿನಿಯರಿಂಗ್ನಲ್ಲಿ ಇನ್ಫಾರ್ಮೇಶನ್ ಸೈನ್ಸ್ ಇಂಜಿನಿಯರಿಂಗ್ನ ಪರಿಪೂರ್ಣಗೊಳಿಸ್ತಾರೆ. ಹಾಗೆಯೇ ಅವರ ಅಂತಿಮ ವರ್ಷದಲ್ಲಿ ಕ್ಯಾಂಪಸ್ ಸೆಲೆಕ್ಷನ್ಗೆ ಬಂದಾಗ ಇಬ್ಬರೂ ಸಹ ಒಂದು ಪ್ರತಿಷ್ಠಿತ ಕಂಪನಿಯಲ್ಲಿ ಆಯ್ಕೆಯಾಗಿ ಅದೇ ಕಂಪನಿಗೆ ಇಬ್ಬರೂ ಸಹ ಸೇರ್ಕೊಳ್ತಾರೆ. ಸೇರ್ಕೊಂಡ್ಮೇಲೆ ಇಬ್ಬರಿಗೂ ಅವರ ಒಂದು ಡೆಸಿಗ್ನೇಷನ್ ಏನು ಹೇಳ್ತೀವಿ, ಪ್ರೋಗ್ರಾಮರ್ಸ್ ಅಂತ ಹೇಳಿಬಿಟ್ಟು ಇಬ್ಬರನ್ನು ಸಹ ತೆಗೆದುಕೊಂಡಿರ್ತಾರೆ. ಇದರಲ್ಲಿ ನಿಮಗೆ ನೆನಪಿದೆ ಅಲ್ವಾ, ಒಬ್ಬ ಹುಡುಗ ವಾಗ್ಮಿ ಆಗಿರ್ತಾನೆ ಶಾಲೆಯಲ್ಲಿರುವಾಗ, ಇನ್ನೊಬ್ಬ ಬರವಣಿಗೆಯಲ್ಲಿ ಪ್ರಾವೀಣ್ಯತೆಯನ್ನು ಹೊಂದಿರ್ತಾನೆ. ಹೀಗಿರುವಾಗ ವಾಗ್ಮಿ ಆಗಿದ್ದಂತಹ ಹುಡುಗ ಏನಾಗುತ್ತೆ, ಆಫೀಸ್ನಲ್ಲಿ ಅವನ ಕ್ಲೈಂಟ್ಗಳ ಜೊತೆ ಆಗಲಿ ಅವನ ಟೀಮ್ ಮೆಂಬರ್ಸ್ ಜೊತೆ ಆಗಲಿ ತುಂಬ ಉತ್ತಮ ಬಾಂಧವ್ಯವನ್ನು ಹೊಂದಿರ್ತಾನೆ. ಹಾಗೆಯೇ ಅವನ ಕಮ್ಯುನಿಕೇಷನ್ ಸ್ಕಿಲ್ಸ್ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಅವನಿಗೆ ಎಲ್ಲ ಮೀಟಿಂಗ್ಸ್ನಲ್ಲಿ ಅಥವಾ ಅವನ ಸಹೋದ್ಯೋಗಿಗಳೇ ಆಗಲಿ ಎಲ್ಲರೂ ಅವನಿಗೆ ತುಂಬ ಪ್ರಾಮುಖ್ಯತೆಯನ್ನು ಕೊಡ್ತಿರ್ತಾರೆ. ಹಾಗೆಯೇ ಅವನಿಗೆ ಗೆಳೆಯ ಇರ್ತಾನಲ್ಲ ಇನ್ನೊಬ್ಬ ಬರವಣಿಗೆಯಲ್ಲಿ ಪ್ರಾವೀಣ್ಯತೆ ಹೊಂದಿದವನು, ಅವನಿಗೆ ಅಷ್ಟೊಂದಾಗಿ ಮಾತಾಡಲಿಕ್ಕೆ ಬರ್ತಿರೋದಿಲ್ಲ, ಅವನು ಅದರಲ್ಲಿ ಹಿಂದುಳಿತಾನೆ. ಹೀಗಿರುವಾಗ ಒಂದು ವರ್ಷದಲ್ಲಿ ಅಪ್ರೈಸಲ್ ಕೊಡ್ತಿರ್ಬೇಕಾದ್ರೆ ಏನಾಗುತ್ತೆ, ವಾಗ್ಮಿ ಆಗಿದ್ದ ಹುಡುಗನಿಗೆ ಅಪ್ರೈಸಲ್ ಚೆನ್ನಾಗೇ ಸಿಗುತ್ತೆ, ಇನ್ನೊಬ್ಬ ಬರವಣಿಗೆಯಲ್ಲಿ ಪ್ರಾಮುಖ್ಯತೆ ಹೊಂದಿದವನಿಗೆ ಏನಾಗುತ್ತೆ, ಅಪ್ರೈಸಲ್ ಸ್ವಲ್ಪ ಕಡಿಮೆ ಬರುತ್ತೆ. ಹಾಗಾಗಿ ಆಗ ಯಾರಿಗೆ ಕಡಿಮೆ ಅಪ್ರೈಸಲ್ ಬಂದಿರುತ್ತಲ್ಲ ಅವನ ಮನಸ್ಸಿಗೆ ಬೇಜಾರಾಗುತ್ತೆ. ಇಬ್ಬರೂ ಸಹ ಇಲ್ಲಿಯವರೆಗೂ ಒಟ್ಟಿಗೆ ಓದಿ ಒಟ್ಟಿಗೆನೆ ಒಂದೇ ಪ್ರತಿಷ್ಠಿತ ಕಂಪನಿಗೆ ಆಯ್ಕೆಯಾಗಿ ಅದೇ ಕಂಪನಿಯಲ್ಲಿ ಸಹೋದ್ಯೋಗಿಗಳಾಗಿ ಸಹ ನಾವು ಕೆಲಸ ಮಾಡ್ತಿದ್ದೇವೆ, ಆದ್ರೂ ಅವನಿಗೆ ನನಗಿನ ಜಾಸ್ತಿ ಅಪ್ರೈಸಲ್ ಬಂತಲ್ವಾ ಅನ್ನೋ ಒಂದು ಸಣ್ಣ ಅಳುಕು ಅವನ ಮನಸ್ಸಿನಲ್ಲಿ ಮೂಡುತ್ತೆ. ಇನ್ನೊಬ್ಬ ಯಾರು ವಾಗ್ಮಿ ಆಗಿರ್ತಾನಲ್ಲ ಅವನಿಗೆ ಅವನ ಗೆಳೆಯನಲ್ಲಿ ಆದ ಬದಲಾವಣೆ ಅವನಿಗೆ ಕಾಣಿಸುತ್ತೆ. ಇವನಲ್ಲಿ ನಾವು ಹಳೆಯ ಸ್ನೇಹಿತರ ಥರ ಇಲ್ಲ, ಅವನ ಮನಸ್ಸಿನಲ್ಲಿ ಏನೋ ಅಳುಕಿದೆ, ಹಾಗಾಗಿ ಅವನು ನನ್ನೊಡನೆ ಸರಿಯಾಗಿ ಮಾತಾಡ್ತಿಲ್ಲ ಅನ್ನೋದು ಅವನಿಗೆ ತಿಳಿಯುತ್ತೆ. ಹೀಗಿರುವಾಗ ವಾರಾಂತ್ಯದಲ್ಲಿ ಅವರಿಬ್ರು ಭೇಟಿಯಾಗಿ ಅವನ ಗೆಳೆಯನತ್ರ ಹೇಳ್ತಾನೆ, ನಾವು ಹೇಗೆ ಹಿಂದೆ ಹೇಗೆ ನಾವು ಅತ್ಯಾಪ್ತ ಸ್ನೇಹಿತರಾಗಿದ್ವೋ ಅದೇ ಥರ ಇರೋಣ, ನಾನು ಶಾಲಾ ದಿನಗಳಲ್ಲಿ ಉತ್ತಮ ವಾಗ್ಮಿಯಾಗಿದ್ದೆ, ಹಾಗಾಗಿ ನನಗೆ ಈ ಸಂವಹನದಲ್ಲಿ ಯಾವುದೇ ತೊಂದರೆಗಳಿಲ್ಲ, ನೀನು ಶಾಲಾ ದಿನಗಳಲ್ಲಿ ಬರವಣಿಗೆಯಲ್ಲಿ ಪ್ರಾವೀಣ್ಯತೆಯನ್ನು ಪಡೆದೆ, ಹಾಗಾಗಿ ನಿನ್ನ ಶಕ್ತಿ ಬರವಣಿಗೆ ನನ್ನದು ವಾಗ್ಮಿ ಅಂತ ಹೇಳಿದಾಗ ಈ ಬರವಣಿಗೆಯಲ್ಲಿ ಪ್ರಾವೀಣ್ಯತೆ ಹೊಂದಿದವನಿಗೆ ಅನ್ಸುತ್ತೆ, ಹೌದು ನನ್ನ ಮಾತನ್ನ ಇನ್ನೂ ನಾನು ಅಂದ್ರೆ ನನ್ನ ಕಮ್ಯುನಿಕೇಷನ್ ಸ್ಕಿಲ್ಸನ್ನು ಇನ್ನೂ ಇಂಪ್ರೂವ್ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು ಅವನಿಗೆ ಆಗ ರಿಯಲೈಸ್ ಆಗುತ್ತೆ. ಹಾಗಾಗಿ ಇಲ್ಲಿ ಲೇಖಕರು ಏನು ಹೇಳ್ತಾರಪ್ಪ ಅಂತ ಹೇಳಿದ್ರೆ, ನಮ್ಮ ಸಾಮರ್ಥ್ಯದ ಮೇಲೆ ನಾವು ಗಮನ ಕೊಟ್ಬಿಟ್ಟು ಅದರ ಮೇಲೆ ಕೆಲಸ ಮಾಡಿ ಆ ದಾರಿಯನ್ನು ಹಿಡಿದು ಯಶಸ್ಸಿನತ್ತ ಸಾಗೋಣ, ಬೇರೆಯವರ ಸಾಮರ್ಥ್ಯವನ್ನು ನಮ್ಮ ಸಾಮರ್ಥ್ಯ ಎಂದು ಭಾವಿಸೋದು ಬೇಡ ಅನ್ನೋದನ್ನ ತುಂಬ ಸುಂದರವಾಗಿ ಹೇಳಿದ್ದಾರೆ.
2: ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೂ ಕೂಡ ತಮ್ಮದೇ ಆದ ಸಾಮರ್ಥ್ಯ ಇದ್ದೇ ಇರುತ್ತೆ, ಜೊತೆಗೆ ಯಾವುದು ಸರಿ ಯಾವುದು ತಪ್ಪು ಅನ್ನುವಂತಹ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಶಕ್ತಿ ಕೂಡ ಇರುತ್ತೆ. ನಮ್ಮ ಯಶಸ್ಸು ನಮ್ಮ ಕೈಯಲ್ಲಿರುತ್ತೆ, ನಮ್ಮ ಜೀವನ ಆಯ್ಕೆ ಕೂಡ ನಮ್ದಾಗಿರುತ್ತೆ ಅಂತ ಹೇಳ್ತಾ ಬೃಂದ ಅವರಿಂದ ಮತ್ತಷ್ಟು ವಿಷಯಗಳನ್ನು ತಿಳಿಯೋಣ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ, ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಯುವ ಪ್ರತಿಭೆ ಬೃಂದಾರವರು ಲೈವ್ ಸೂಪರ್ ಗುರು ಅನ್ನುವಂತಹ ಪುಸ್ತಕದಿಂದ ಆಯ್ದಂತಹ ಕೆಲವು ವಿಷಯಗಳನ್ನು ತುಂಬ ಚೆನ್ನಾಗಿ ಪ್ರಸ್ತುತಪಡಿಸ್ತಾ ಇದ್ದಾರೆ. ಯಶಸ್ಸು ಅನ್ನುವಂಥದ್ದು ಎಲ್ಲಿರುತ್ತೆ, ಯಶಸ್ಸು ಸಿಗಬೇಕಾದ್ರೆ ನಾವು ಹೇಗಿರಬೇಕು, ಯಾವ ರೀತಿ ಶ್ರಮ ಪಡಬೇಕು, ಜೊತೆಗೆ ನಮ್ಮ ಸಾಮರ್ಥ್ಯ ಏನು ಅನ್ನೋದನ್ನು ತಿಳ್ಕೊಂಡ್ರೆ ಅಲ್ಲೇ ನಾವು ಅರ್ಧ ಗೆದ್ದಾಗೆ ಅಲ್ವಾ. ಆ ವಿಷಯದ ಕುರಿತು ಸಾಕಷ್ಟು ಮಾಹಿತಿಗಳನ್ನು ತಿಳಿಸಿದರು ಬೃಂದಾ ಎಚ್ ಜಿ ಅವರು. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಮತ್ತಷ್ಟು ವಿಷಯಗಳನ್ನು ಅವರಿಂದ ಕೇಳೋಣ.
3: ಈ ಪುಸ್ತಕದಲ್ಲಿ ಬರುವ ಇನ್ನೊಂದು ಕತೆ ನಿಮ್ಮ ದೈನಂದಿನ ಇಂಧನ. ಈ ಅಧ್ಯಾಯದ ಪ್ರಶ್ನೆ ಏನಪ್ಪ ಅಂತ ಅಂದ್ರೆ, ಒಂದು ವಾಹನ ಸರಿಯಾಗಿ ಮುಂದೆ ಸಾಗಲು ಹಾಗೂ ಸರಿಯಾಗಿ ಕೆಲಸ ಮಾಡಲು ಇಂಧನ ಅತ್ಯಗತ್ಯ. ಲ್ಯಾಪ್ಟಾಪ್ ಕೆಲಸ ಮಾಡುವುದಕ್ಕೆ ಚಾರ್ಜ್ ಆಗಿರುವ ಬ್ಯಾಟರಿ ಬೇಕು. ನಿಮ್ಮನ್ನು ನೀವು ಚಾರ್ಜ್ ಮಾಡಿಕೊಳ್ಳುವುದು ಹೇಗೆ, ಇದು ಈ ಅಧ್ಯಾಯದ ಪ್ರಶ್ನೆ ಆಗಿದೆ. ಈ ಪ್ರಶ್ನೆಯನ್ನು ಕೇಳಿದ್ಮೇಲೆ ನಿಮಗೂ ಅನ್ಸತ್ತಲ್ವಾ, ನಾವು ಈಗ ಮೊಬೈಲ್ನಲ್ಲಿ ಬ್ಯಾಟ್ರಿ ಫುಲ್ ಆಗಿದ್ರೆ ನಾವು ಮೊಬೈಲ್ನ ಉಪಯೋಗಿಸ್ಬೋದು, ಹಾಗೇನೆ ಲ್ಯಾಪ್ಟಾಪ್ ಚಾರ್ಜ್ ಪೂರ್ತಿಯಾಗಿದ್ರೆ ಅದು ನಮಗೆ ಕೆಲಸ ಮಾಡಲು ಸಹಾಯ ಆಗುತ್ತೆ. ಮತ್ತೆ ವಾಹನ ಈಗ ಪೆಟ್ರೋಲ್ ಡೀಸೆಲ್ ಹಾಕ್ತಿರುವ ವಾಹನ ಆದರೆ ಅದಕ್ಕೆ ಪೆಟ್ರೋಲ್ ಡೀಸೆಲ್ ಇಂಧನ ಇತ್ತು ಅಂದರೆ ವಾಹನ ಚಾಲನೆಗೆ ಸಹಕಾರಿಯಾಗುತ್ತೆ ಅಲ್ವಾ? ಅಥವಾ ವಿದ್ಯುತ್ ಚಾಲಿತ ವಾಹನ ಆದರೆ ಅದಕ್ಕೂ ಸಹಿತ ಬ್ಯಾಟ್ರಿ ಚಾರ್ಜ್ ಆಗಿದ್ರೆ ಮಾತ್ರನೇ ಓಡುತ್ತೆ ಅಲ್ವಾ? ಕೆಲವೊಮ್ಮೆ ನಾವು ಸಹ ಹೇಳ್ತಾ ಇರ್ತೇವಲ್ವಾ ಸಾಮಾನ್ಯವಾಗಿ, ಇವತ್ತು ನನಗೆ ಎನರ್ಜಿ ಇಲ್ಲಪ್ಪ, ಎನರ್ಜಿ ಡೌನ್ ಆಗಿದೆ, ನನಗೆ ಏನಾದರೂ ಮಾಡಿದರೆ ಎನರ್ಜಿ ಜಾಸ್ತಿ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಿರುತ್ತೆ, ಏನು ಮಾಡಿದರೆ ನಿಮ್ಮ ಎನರ್ಜಿ ಜಾಸ್ತಿ ಆಗುತ್ತೆ ಅಂತ ಹೇಳಿ. ಅದೇ ಥರ ಸಾಮಾನ್ಯವಾಗಿ ಬೆಳಿಗ್ಗೆ ಎದ್ದ ತಕ್ಷಣ ಎಲ್ಲರ ಮನೆಯಲ್ಲೂ ಈ ಕಾಫಿ ಅಥವಾ ಟೀ ಕುಡಿಯ ಅಭ್ಯಾಸ ಕೆಲವೊಬ್ಬರಿಗೆ ಇರುತ್ತೆ. ಅದು ಕುಡಿದ್ರೇ ಅಪ್ಪ ಮುಂದಿನ ನನ್ನ ಕಾರ್ಯಚಟುವಟಿಕೆಗಳು ಸುಗಮವಾಗುತ್ತೆ ಅನ್ನೋ ಮನೋಭಾವನೆ ಅಥವಾ ಅಭ್ಯಾಸ ರೂಢಿಯಾಗಿರುತ್ತೆ ಅಲ್ವಾ? ಅಥವಾ ಈಗ ನಿಮ್ಮ ಒತ್ತಡ ಜಾಸ್ತಿ ಆದಾಗ, ನಿಮಗೆ ನಿಮ್ಮ ಕೆಲಸಗಳಲ್ಲಿ ಏನು ಮಾಡಬೇಕು ಮುಂದೆ ಅನ್ನೋ ಯೋಚನೆಯಲ್ಲಿದ್ದಾಗ ಒಂದು ಲೋಟ ಕಾಫಿನೋ ಅಥವಾ ಚಹಾನೋ ಕುಡಿದಾಗ, ಹೌದು ನಾನು ಮುಂದೆ ಏನು ಮಾಡಬೇಕು ಅನ್ನೋದು ನನಗೆ ಗೊತ್ತಾಗುತ್ತೆ ಅಂತ ಹೇಳೋದನ್ನು ಸಾಮಾನ್ಯವಾಗಿ ಕೇಳಿರ್ತೇವಲ್ವಾ? ಈ ಅಧ್ಯಾಯದಲ್ಲಿ ಲೇಖಕರು ಒಬ್ಬ ಶಾಲಾ ಶಿಕ್ಷಕರ ಕಥೆಯನ್ನು ಹೇಳಿದ್ದಾರೆ. ಒಬ್ಬ ಶಾಲಾ ಶಿಕ್ಷಕರು ಅವರು ಎಲ್ಲ ವಿದ್ಯಾರ್ಥಿಗಳಿಗೂ ಪ್ರೀತಿಪಾತ್ರರಾಗಿರ್ತಾರೆ. ಆ ಶಾಲೆಯ ಪ್ರತಿಯೊಂದು ವಿದ್ಯಾರ್ಥಿಗೂ ಆ ಶಿಕ್ಷಕರ ಕಂಡ್ರೆ ಬಹಳ ಪ್ರೀತಿ, ಅವರೊಂಥರ ಸ್ಫೂರ್ತಿಯ ಚಿಲುಮೆಯ ಥರ ಇರ್ತಾರೆ. ಯಾವುದೇ ತರಹದ ಚಟುವಟಿಕೆ ಆಗಲಿ, ಪಠ್ಯ ಚಟುವಟಿಕೆ ಅಥವಾ ಪಠ್ಯೇತರ ಆಗಿರಲಿ, ಆ ಶಿಕ್ಷಕರು ಪ್ರತಿಯೊಂದು ವಿದ್ಯಾರ್ಥಿಗೂ ಸಹ ಪ್ರೋತ್ಸಾಹ, ಭರವಸೆ, ಸಕಾರಾತ್ಮಕ ಚಿಂತನೆಗಳನ್ನೇ ಆಲೋಚಿಸುವಲ್ಲಿ ಹುರಿದುಂಬಿಸ್ತಾ ಇರ್ತಾರೆ ಆ ಮಕ್ಕಳನ್ನು ಯಾವಾಗಲೂ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳಿಗೂ ಆ ಶಿಕ್ಷಕರಂದರೆ ಅಚ್ಚುಮೆಚ್ಚು. ಆ ಶಿಕ್ಷಕರಿಗೆ ದೇಶ ಸುತ್ತುವ ಒಂದು ಆಸೆ ಇರುತ್ತೆ. ಹಾಗಾಗಿ ಆ ಶಿಕ್ಷಕರು ಒಂದಿನ ನಿರ್ಧಾರ ಮಾಡ್ತಾರೆ, ನಾನು ನನ್ನ ಕೆಲಸಕ್ಕೆ ನಿವೃತ್ತಿಯನ್ನು ಕೊಟ್ಟು ನಾನು ದೇಶ ಸುತ್ತಣ ಅಂತ ಹೇಳುವೆ ಅವ್ರಿಗೆ ಅನ್ಸುತ್ತೆ. ಆಗ ಏನು ಮಾಡ್ತಾರೆ, ಆ ಶಿಕ್ಷಕರು ತಮ್ಮ ಕೆಲಸಕ್ಕೆ ರಾಜೀನಾಮೆಯನ್ನು ಕೊಟ್ಬಿಟ್ಟು ದೇಶ ಸುತ್ತಕ್ಕೆ ಅಂತ ಹೊರಡಕ್ಕೆ ಸಿದ್ಧ ಆಗ್ತಾರೆ. ಶಾಲೆಯಲ್ಲಿ ಬೀಳ್ಕೊಡುಗೆಯ ಸಮಾರಂಭವನ್ನು ಏರ್ಪಡಿಸಿರ್ತಾರೆ. ಆ ಬೀಳ್ಕೊಡುಗೆಯ ಸಮಾರಂಭದಲ್ಲಿ ಎಲ್ಲ ಕಾರ್ಯಕ್ರಮಗಳ ಮುಕ್ತಾಯ ಆಗುತ್ತೆ. ಮುಗಿದ ಮೇಲೆ ಎಲ್ಲ ವಿದ್ಯಾರ್ಥಿಗಳಲ್ಲೂ ಒಂದು ಆತಂಕ ಮತ್ತು ದುಗುಡ ಮನೆ ಮಾಡಿರುತ್ತೆ. ಯಾಕಪ್ಪ ಅಂತಂದರೆ, ನಾಳೆಯಿಂದ ಈ ಶಿಕ್ಷಕರು ಶಾಲೆಗೆ ಬರ್ತಾ ಇಲ್ಲ, ಯಾರು ನಮಗೆ ಸ್ಫೂರ್ತಿ ತುಂಬುವವರು, ಹಾಗೆ ಯಾರು ನಮ್ಮ ಜೀವನಕ್ಕೆ ಚೈತನ್ಯ ತುಂಬುವವರು ಅನ್ನೋ ಪ್ರಶ್ನೆ ಮಾತ್ರ ತುಂಬಾ ಕಾಡ್ತಾ ಇರುತ್ತೆ. ಹಾಗಿರುವಾಗ ಆ ವಿದ್ಯಾರ್ಥಿ ಗುಂಪಿನಲ್ಲಿದ್ದ ಒಬ್ಬ ವಿದ್ಯಾರ್ಥಿ ಎದ್ಬಿಟ್ಟು ಆ ಶಿಕ್ಷಕರಿಗೆ ಕೇಳ್ತಾನೆ, ನಾಳೆಯಿಂದ ನೀವು ಶಾಲೆಗೆ ಬರೋದಿಲ್ಲ, ನಮಗೆ ಯಾರು ಸ್ಫೂರ್ತಿದಾಯಕ ಮಾತುಗಳನ್ನು ಹೇಳ್ತಾರೆ ಅಥವಾ ನಮ್ಮ ಜೀವನದಲ್ಲಿ ಯಾರು ಭರವಸೆಯನ್ನು ಮೂಡಿಸ್ತಾರೆ ಅಂತ ಕೇಳಿದಾಗ ಶಿಕ್ಷಕರು ನಗುತ್ತಾ ಹೇಳ್ತಾರೆ, ನೀವು ಇಂಧನ ಹಾಕದೇ ಇದ್ರೆ ವಾಹನ ಹೇಗೆ ಚಾಲನೆ ಮಾಡಲು ಆಗೋದಿಲ್ಲವೋ ಅದೇ ಥರ ನಿಮ್ಮ ಇಂಧನ ಅಂತ ಹೇಳಿದ್ರೆ ಅದುವೇ ಮೆದುಳು. ಹಾಗಿದ್ರೆ ಮೆದುಳಿಗೆ ಹೇಗಪ್ಪ ಇಂಧನ ಹಾಕೋದು ಅಂತ ಯೋಚನೆ ಮಾಡ್ತಿರ್ತೀರ? ಆ ಶಿಕ್ಷಕರು ಹೇಳ್ತಾರೆ, ನಿಮ್ಮ ಮೆದುಳಿಗೆ ಯಾವಾಗಲೂ ಒಳ್ಳೆಯ ಇಂಧನ ಅಥವಾ ಆಹಾರವನ್ನೇ ಕೊಡಿ ಅಂತ ಹೇಳ್ತಾರೆ. ಹಾಗಾದರೆ ಯಾವ ಆಹಾರ ಕೊಡಬೇಕು ಮೆದುಳಿಗೆ ಅಂತ ಅಂದರೆ, ಸಕಾರಾತ್ಮಕ ಯೋಚನೆಗಳು, ಚಿಂತನೆಗಳು, ಹಾಗೆಯೇ ಒಳ್ಳೆಯ ಪುಸ್ತಕಗಳು ಮತ್ತು ಇನ್ನಿತರ ಒಳ್ಳೆಯ ಹವ್ಯಾಸಗಳು ಅಥವಾ ಚಿಂತನೆಗಳಿಂದ ನಿಮ್ಮ ಇಂಧನ ಯಾವಾಗಲೂ ಒಳ್ಳೆಯ ಆಲೋಚನೆ ಕಡೆಗೆ ಹೋಗುತ್ತೆ. ಹಾಗಾಗಿ ನೀವು ಅದೇ ತರಹದ ಇಂಧನವನ್ನು ನಿಮ್ಮ ಮನಸ್ಸಿಗೆ ದಿನನಿತ್ಯ ಕೊಡಬೇಕು ಅಂತ ಹೇಳ್ತಾರೆ. ಹಾಗಿದ್ರೆ ಈ ಬುಕ್ ಓದಿ ಸ್ವಲ್ಪ ಹೊತ್ತಾದಮೇಲೆ ಅದರಲ್ಲಿರೋದನ್ನು ಮರೆತು ಬಿಡ್ತೀವಿ ಅಲ್ವಾ? ಸ್ಫೂರ್ತಿ ತುಂಬುವಂತಹ ಈಗ ಆಡಿಯೋಗಳು ಅಥವಾ ವಿಡಿಯೋಗಳನ್ನು ನೋಡ್ತಾನೇ ಇರ್ತೇವೆ ಅಥವಾ ಕೇಳ್ತಾನೂ ಇರ್ತೀವಿ, ಆದರೆ ಸ್ವಲ್ಪ ಹೊತ್ತಿನಲ್ಲೇ ಅದು ಮರ್ತು ಹೋಗುತ್ತೆ ಅಲ್ವಾ? ಹಾಗಾಗಿ ಒಳ್ಳೆಯ ವಿಚಾರಗಳು ಇಂಧನದಂತೆ ಕೆಲಸ ಮಾಡ್ತವೆ ಅನ್ನೋದನ್ನು ಈ ಲೇಖಕರು ಈ ಅಧ್ಯಾಯದ ಮೂಲಕ ತಿಳಿಸ್ತಾ ಇದ್ದಾರೆ. ಹಾಗಾಗಿ ನಾವು ಒಳ್ಳೆಯ ಚಿಂತನೆಗಳನ್ನು, ಆಲೋಚನೆಗಳನ್ನು ಮಾಡುತ್ತಾ ನಮ್ಮ ದೈನಂದಿನ ಇಂಧನವನ್ನು ಚೆನ್ನಾಗಿಟ್ಕೊಳ್ಳೋಕ್ಕೆ ಪ್ರಯತ್ನ ಪಡೋಣ ಅಲ್ವಾ? ಇಲ್ಲಿಯವರೆಗೆ ಈ ಪುಸ್ತಕದಲ್ಲಿನ ನನ್ನಿಷ್ಟದ ಕತೆಗಳನ್ನು ಕೇಳಿದ್ದೀರಿ ಸ್ನೇಹಿತರೆ. ಇಷ್ಟೆಲ್ಲ ಕತೆಗಳನ್ನು ಕೇಳಿದ ಮೇಲೆ ನಿಮಗೂ ಈ ಪುಸ್ತಕವನ್ನು ಓದಬೇಕು ಅಂತ ಅನಿಸ್ತಾ ಇದ್ರೆ, ಈ ಪುಸ್ತಕವನ್ನು ಕೊಂಡು ಒಮ್ಮೆ ಓದಿ ನಿಮಗೆ ಯಾವ ಕತೆ ಇಷ್ಟ ಆಯಿತು ಅಂತ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಹಾಗೇನೆ ಇಂಗ್ಲಿಷ್ನಲ್ಲಿ ಯಾರಾದರೂ ಈ ಪುಸ್ತಕವನ್ನು ಓದಬೇಕು ಅಂತ ಇದ್ರೆ ದಿ ರಿದಮ್ ಆಫ್ ಸೈಲೆನ್ಸ್ ಎಂಬ ಪುಸ್ತಕವನ್ನು ಓದಬಹುದಾಗಿದೆ. ಹಾಗೆಯೇ ನಾವು ಇಂತಹ ಒಳ್ಳೆಯ ಪುಸ್ತಕಗಳನ್ನೇ ಉತ್ತಮ ಗೆಳೆಯರನ್ನಾಗಿ, ಹಾಗೆಯೇ ನಮ್ಮ ವ್ಯಕ್ತಿತ್ವದ ಹುಡುಕಾಟದಲ್ಲಿ ನಾವು ನಮ್ಮ ಶಕ್ತಿ ಸಾಮರ್ಥ್ಯಗಳನ್ನು ಕಂಡುಕೊಂಡು ನಮ್ಮ ಯಶಸ್ಸಿನ ದಾರಿಯಲ್ಲಿ ನಡೆಯೋಣ ಅಂತ ಹೇಳ್ತಾ ಲೈಫ್ ಸೂಪರ್ ಗುರು ಅಂತ ನಾವು ಕೂಡ ಹೇಳೋಣ. ಧನ್ಯವಾದಗಳು.
2: ನಿಮಗೂ ಕೂಡ ಧನ್ಯವಾದಗಳು ಬೃಂದಾ. ಸ್ನೇಹಿತರೆ, ಈ ದಿನ ಬೃಂದಾರ್ ಅವರು ತಿಳಿಸಿದಂತಹ ಎಲ್ಲ ವಿಷಯಗಳು ತುಂಬನೇ ಅದ್ಭುತವಾಗಿದ್ವು. ಖಂಡಿತವಾಗ್ಲೂ ಇಲ್ಲಿ ನಮ್ಮ ಯೋಚನೆ ಚಿಂತನೆ ತುಂಬ ಮುಖ್ಯ ಆಗುತ್ತೆ. ನಾವು ಯಾವ ರೀತಿ ಯೋಚನೆ ಮಾಡ್ತೀವೋ ಆ ರೀತಿಯಲ್ಲೇ ಬದುಕನ್ನು ಸಾಗಿಸ್ತಾ ಹೋಗ್ತೀವಿ. ನಮ್ಮ ಒಂದು ಉತ್ತಮ ಯೋಚನೆ, ನಮ್ಮ ಒಂದು ಉತ್ತಮ ಕೆಲಸಗಳೇ ನಮ್ಮ ಒಂದು ಜೀವನದ ನೆಮ್ಮದಿಗೆ, ಸುಖಕ್ಕೆ, ಸಂತೋಷಕ್ಕೆ ದಾರಿದೀಪವಾಗತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ಶಿವಮೊಗ್ಗದ ಯುವ ಪ್ರತಿಭೆ ಬೃಂದಾರವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
5: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
4: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
6: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
4: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
6: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
5: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
7: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
8: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಎಲ್ಲಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
9: ಬ್ರೋ, ನಿನ್ನೆ ರಾತ್ರಿ ಒಂದ್ 10 ಇರಬಹುದು, ಆಫೀಸ್ ಇಂದ ಮನೆಗೆ ಹೊರಟಿದ್ದೆ. ನನ್ ಮುಂದೆನೆ ಒಂದ್ ಕಾರು ಡಿವೈಡರ್ ಗೆ ಡಿಕ್ಕಿ ಹೊಡಿತು. ಒಂದ್ 10 ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ.
10: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 97698 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
11: ಹಾಯ್, ಹಲೋ, ನಮಸ್ಕಾರ, ಗುಡ್ ಮಾರ್ನಿಂಗ್, ಶುಭೋದಯ, ಎಲ್ರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ಹಾಗೆ ನೀವೆಲ್ಲರೂ ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮವನ್ನು ಬಿಂದಾಸ್ ಆಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಸೊ ಹಾಗೆ ಇವತ್ತಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ ಏನು ಸ್ಟಾರ್ಟ್ ಆಯಿತು, ಏನಪ್ಪ ಇವತ್ತಿನ ಟಾಪಿಕ್ಕು, ಯಾವ ವಿಷಯ ತಂದಿದ್ದಾರೆ ರಕ್ಷಿತಾ ಹೊಳ್ಳ ಅಂತ ನೀವೆಲ್ಲ ಯೋಚನೆ ಮಾಡ್ತಾ ಇರಬಹುದು. ಇಷ್ಟು ದಿನ ಹೇಗಾಗ್ತಿತ್ತಪ್ಪ ಅಂತ ಹೇಳಿದ್ರೆ, ಹಾಡುಗಳ ಸೆಲೆಕ್ಷನ್ ನಿಮ್ಮದೇ ಆಗಿರ್ತಿತ್ತು, ಹಾಡನ್ನು ಹಾಡ್ತಿದ್ರಿ ಅಲ್ವಾ? ಆದರೆ ಇವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ನೀವು ಕಾಲ್ ಮಾಡ್ತಿರಲ್ವಾ, ನೀವು ಕಾಲ್ ಮಾಡೋ ಸಂಖ್ಯೆಯ ಮೇಲೆ ನಿಮ್ಮ ಹಾಡು ಆಧಾರವಾಗಿರುತ್ತೆ. ಅಂದರೆ ನೀವು ಫಸ್ಟ್ ಕಾಲ್ ಮಾಡಿದ್ರೆ ಫಸ್ಟ್ ಸಾಂಗ್ ನಿಮಗೆ ಸಿಗುತ್ತೆ, ಸೆಕೆಂಡ್ ಕರೆ ಮಾಡಿದ್ರೆ ಸೆಕೆಂಡ್ ಸಾಂಗ್ ನಿಮಗೆ ಸಿಗುತ್ತೆ. ನನ್ನ ಹತ್ರ ಒಂದು ಸಾಂಗ್ ಲಿಸ್ಟ್ ಇದೆ, 1, 2, 3 ಅಂತ ಹೇಳಿ ಸೀರೀಸ್ ವೈಸು ಸಾಂಗ್ ಲಿಸ್ಟ್ ಇದೆ. ಸೊ ನೀವು ಯಾವಾಗ ಕರೆ ಮಾಡ್ತಿರೋ ಆ ಹಾಡು ನಿಮ್ಮದಾಗುತ್ತೆ ಅಂತಲೇ ಹೇಳಬಹುದು. ಸೊ ನಿಮ್ಮ ಫೇವ್ರೇಟ್ ಸಾಂಗು ಸಿಗ್ಬೋದು, ನಿಮಗೆ ಗೊತ್ತಿಲ್ಲದೆ ಇರೋ ಹಾಡು ಸಿಗ್ಬೋದು, ಅಥವಾ ಓ ಈ ಹಾಡಿಗೆ ಕಾಯ್ತಿದ್ದೆ ಅಂತ ಹೇಳಿ ನಿಮಗೆ ಅನಿಸುವಂತಹ ಹಾಡು ಕೂಡ ಸಿಗಬಹುದು, ಅಥವಾ ನಿಮ್ಗೆ ಇಷ್ಟನೇ ಆಗದೇ ಇರೋ ಹಾಡು ನಿಮಗೆ ಸಿಗಬಹುದು. ಯಾವುದು ಕೂಡ ಹೇಳೋದಕ್ಕಾಗೋದಿಲ್ಲ. ಬಟ್ ನಮ್ಮ ಕೇಳುಗರಿಗೂ ನಮ್ಮ ಹಾಡು ಏನು ಪ್ರತಿದಿನ ಪಾರ್ಟಿಸಿಪೇಟ್ ಮಾಡೋರು ಗೊತ್ತಿದೆ ಅಲ್ವಾ, ತುಂಬ ಚೆನ್ನಾಗಿ ಹಾಡನ್ನು ಹಾಡೇ ಹಾಡ್ತಾರೆ ಅನ್ನೋ ಕಾನ್ಫಿಡೆನ್ಸ್ ನನಗಂತೂ ಇದೆ. ಹಾಗೆ ಇವತ್ತಿನ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡೋಣ. ಹಾಗೆ ಇವತ್ತಿನ ಫಸ್ಟ್ ಕಾಲರ್ ರೆಡಿ ಇದ್ದಾರೆ. ಹಾಗಿದ್ರೆ ಅವ್ರಿಗೆ ಸಿಗುವಂತಹ ಫಸ್ಟ್ ಹಾಡು ಯಾವುದು ಏನು ಅಂತ ಹೇಳಿ ನೋಡೋಣ. ಹಾಗೆ ಕರೆಯನ್ನ ಸ್ವೀಕರಿಸೋಣ. ಹಲೋ,
12: ನಮಸ್ತೆ ಮೇಡಮ್.
11: ನಮಸ್ತೆ ಸೌಮ್ಯ ಮ್ಯಾಮ್, ಹೇಗಿದ್ದೀರಾ?
12: ಆರಾಮಿದ್ದೀವ್ರಿ. ತಾವ್ ಕೂಡ ಆರಾಮಿದ್ದೀವ್ರಿ?
11: ನಾವು ಕೂಡ ಆರಾಮಿದ್ದೀವ್ರಿ. ತಿಂಡಿ ಆಯ್ತೇನ್ರಿ?
12: ಆಯ್ತುರಿ, ಇವತ್ತು ಇಡ್ಲಿ ಇದ್ದುರಿ.
11: ಇಡ್ಲಿ ತಿಂದ್ರೇನ್ರಿ? ಸೂಪರ್ ರೀ. ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ಲೇನ್ರಿ?
12: ಸಂಖ್ಯೆಗಳ
9: ಮೇಲಲ್ರಿ, ನಾನು ನೀವು ಕರೆ ಮಾಡಿದ್ರಲ್ವಾ, ಒಂದೊಂದು ಸಂಖ್ಯೆಗೂ ಒಂದೊಂದು ಹಾಡಿದೆ. ಒಂದೇ ನಂಬರ್ಗೆ ಒಂದ್ ಹಾಡು, ನೀವು ಫಸ್ಟ್ ಕರೆ ಮಾಡಿದ್ರೆ ಒಂದ್ ಹಾಡಿದೆ, ಸೆಕೆಂಡ್ ಕರೆ ಮಾಡಿದ್ರೆ ಒಂದ್ ಹಾಡಿದೆ, ಆ ರೀತಿ ಇರುತ್ತೆ. ಸೊ ನೀವು ಫಸ್ಟ್ ಕಾಲರ್ ಆಗಿರೋದ್ರಿಂದ ಫಸ್ಟ್ ಹಾಡು ನಿಮ್ಗೆ ಸಿಗ್ತಾ ಇರೋದು, ಜೀವ ಹೂವಾಗಿದೆ ನಿಮ್ಗೆ ಸಿಗ್ತಾ ಇರೋ ಹಾಡು.
12: ಜೀವ ಹೂವಾಗಿದೆ ಬಾಳು ಚೆನ್ನಾಗಿದೆ. ಓಕೆ ಮೇಡಮ್, ಬರಂಗಿಲ್ಲ
9: ಬರಂಗಿಲ್ಲೇನ್ರಿ.
12: ಓಕೆ ಮೇಡಮ್,
9: ಓಕೆ, ಧನ್ಯವಾದಗಳು ಮೇಡಮ್ ಕರೆ ಮಾಡಿದ್ದಕ್ಕೆ.
12: ಓಕೆ ಮೇಡಮ್,
9: ಸೌಮ್ಯ ಅವರು ಕರೆ ಮಾಡಿದ್ರು, ಹಾಗೆ ಅವರಿಗೆ ಸಿಕ್ಕಂತಹ ಹಾಡು ಜೀವ ಹೂವಾಗಿದೆ, ನೀ ನನ್ನ ಗೆಲ್ಲಲಾರಿ ಚಿತ್ರದ ಹಾಡು ಅವರಿಗೆ ಸಿಕ್ಕಿತ್ತು, ಹಾಗೆ ಲಿರಿಕ್ಸ್ ಗೊತ್ತಿಲ್ಲ ಅಂತ ಹೇಳಿ ಹೇಳ್ತಾ ಇದ್ರು. ಸೊ ಹಾಗೆ ಸ್ವಲ್ಪ ನೆನ್ಪು ಮಾಡ್ಕೊಳ್ಳಿ, ಯಾಕಂದ್ರೆ ಪ್ರತಿದಿನ ಈ ಹಾಡುಗಳನ್ನೆಲ್ಲರೂ ಹಾಡು ಕೂಡ ಹಾಡ್ತಾ ಇರುವಂತಹ ಹಾಡುಗಳೇ ಆಗಿರುತ್ತೆ. ಒಂದೊಂದು ಟಾಪಿಕ್ ತಂದಾಗ ಇಂತಹ ಹಾಡುಗಳನ್ನ ನೀವು ಹೇಳಿರ್ತೀರಾ ಅಲ್ವಾ. ಸೊ ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ,
13: ಹಲೋ, ನಮಸ್ಕಾರ ಮೇಡಮ್, ಗುಡ್ ಮಾರ್ನಿಂಗ್, ನಾನು ಬ್ರಹ್ಮಾನಂದ ರಾನಡೆ, ವಿದ್ಯಾನಗರ, ಶಿವಮೊಗ್ಗ.
9: ಗುಡ್ ಮಾರ್ನಿಂಗ್ ಬ್ರಹ್ಮಾನಂದ ಸರ್, ತಿಂಡಿ ಆಯ್ತಾ?
13: ಆಯ್ತು ಮೇಡಮ್, ಇವತ್ತು ಪೂರಿ ಚಟ್ನಿ. ನಿಮ್ದು?
9: ನಮ್ದು ಇವತ್ತು ಖಾರ ಪೊಂಗಲ್.
13: ಸೂಪರ್ ಸೂಪರ್ ಮೇಡಮ್, ಸಿಹಿ ಪೊಂಗಲ್ ಖಾರ ಪೊಂಗಲ್ ಎರಡು ಒಳ್ಳೆ ಜೋಡಿ.
9: ಹೌದು ಹೌದು
13: ಮೇಡಮ್. ಇವತ್ತೇನ್ ಟಾಪಿಕ್?
9: ಇವತ್ತಿನ ಟಾಪಿಕ್ ಏನಪ್ಪಾ ಅಂತ ಹೇಳಿದ್ರೆ, ನಾನೇ ಹಾಡನ್ನ, ಇವಾಗ ನೀವು ಸೆಕೆಂಡ್ ಕಾಲರ್ ಆಗಿದ್ದೀರಾ, ಸೊ ಒಬ್ಬೊಬ್ಬರಿಗೆ ಕೂಡ ಒಂದೊಂದು ಕರೆಗೂ ಒಂದೊಂದು ಹಾಡು ಇರುತ್ತೆ, ಆಯ್ತಾ?
13: ಸರಿ ಮೇಡಮ್.
9: ಸೊ ಹಾಗಾಗಿ ನೀವು ಕರೆ ಮಾಡೋ ಆಧಾರದ ಮೇಲೆ ನಿಮ್ಗೆ ಹಾಡು ಸಿಗುತ್ತೆ. ನಿಮ್ಗೆ ಸಿಗ್ತಾ ಇರೋ ಹಾಡು ನಗುವ ನಯನ.
13: ಅದ ಹಾಡು ಹೇಳ್ಬೇಕಾ ಮೇಡಮ್?
9: ಹೌದು ಹಾಡ್ಬೇಕು.
13: ಒಂಚೂರು ಹೇಳ್ತೀನಿ ಮೇಡಮ್.
9: ಓಕೆ,

0: ಹೃದಯ ಪಿಸು ಮಾತೇಕೆ ಇಷ್ಟ ಬರ್ತಾ ಇರೋದು ಮೇಡಮ್.
1: ಓಕೆ, ಹಾಡಿದ್ರಿ ಸರ್ ತುಂಬಾ ಚೆನ್ನಾಗಿ, ಟ್ರೈ ಮಾಡಿದ್ರಿ. ಅಲ್ಲಲ್ಲಿ ಸ್ವಲ್ಪ ಲಿರಿಕ್ಸ್ ಮಿಸ್ ಆಯ್ತು, ಬಟ್ ಇಟ್ಸ್ ಓಕೆ, ಪರವಾಗಿಲ್ಲ, ಚೆನ್ನಾಗಿ ಪಾರ್ಟಿಸಿಪೇಟ್
0: ಮಾಡಿದ್ರಿ. ಹೌದು ಮೇಡಮ್, ಸಡನ್ ಆಗಿ ಹೇಳಿದಲ್ಲ, ಥ್ಯಾಂಕ್ ಯು.
1: ಓಕೆ, ತುಂಬಾ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರಿ ಸರ್, ಧನ್ಯವಾದಗಳು. ಎಸ್, ಬ್ರಹ್ಮಾನಂದ ರಾನಡೆ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ, ಹಾಗೆ ಅವರಿಗೆ ಯಾವ ಹಾಡು ಸಿಗುತ್ತೆ ಅಂತ ಹೇಳಿ ನೋಡೋಣ. ಹಲೋ,
2: ನಮಸ್ತೆ ಮೇಡಮ್.
1: ನಮಸ್ತೆ ಪ್ರೇಮ ಮ್ಯಾಮ್, ಹೇಗಿದ್ದೀರಾ?
2: ಚೆನ್ನಾಗಿದ್ದೀನಿ ಮೇಡಮ್.
1: ಓಕೆ, ತಿಂಡಿ ಆಯ್ತಾ ಮ್ಯಾಮ್?
2: ತಿಂಡಿ ಆಯ್ತಾ ಮೇಡಮ್, ಪಲಾವ್ ಮೇಡಮ್.
1: ಪಲಾವ್, ಓಕೆ. ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆಯಾ?
2: ಗೊತ್ತಾಗಿದೆ ಮೇಡಮ್.
1: ಓಕೆ, ರೆಡಿ ಇದ್ದೀರಾ ಹಾಡ್ಲಿಕ್ಕೆ?
2: ರೆಡಿ ಇದ್ದೀನಿ.
1: ಓಕೆ, ನಾನು ನಿಮ್ಗೆ ಕೊಡ್ತಾ ಇರುವಂತಹ ಹಾಡು ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ, ಅಮೆರಿಕಾ ಅಮೆರಿಕಾ ಚಿತ್ರದ ಹಾಡು.
3: ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ, ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ, ಒಲವಾದಾರೆಯೇ ನೊಲಿ ನೊಲಿದು ಬರಲಿ, ನನ್ನ ಆತ್ಮ ನನ್ನ ಪ್ರಾಣಿಯೇನೆಂದು. ನೂರು ಜನ್ಮಕ್ಕೂ ಇಷ್ಟ ಇದ್ದೀನಿ.
1: ಓಕೆ, ತುಂಬಾ ಚೆನ್ನಾಗಿ ಹಾಡಿದ್ರಿ ಪ್ರೇಮ ಮ್ಯಾಮ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
2: ಧನ್ಯವಾದ ಮೇಡಮ್.
1: ಓಕೆ, ಎಸ್, ಪ್ರೇಮ ಅವರು ಕರೆ ಮಾಡಿದ್ರು, ಹಾಗೆ ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ,
4: ಹಲೋ, ನಮಸ್ತೆ ಮೇಡಮ್. ಶುಭೋದಯ.
1: ಶುಭೋದಯ ಉಮಾ ಮೇಡಮ್, ಹೇಗಿದ್ದೀರಾ?
4: ಆರಾಮಿದೀವಪ್ಪ, ನೀವು?
1: ನಾವು ಕೂಡ ಆರಾಮಿದೀವಿ. ತಿಂಡಿ ಆಯ್ತಾ?
4: ಇಲ್ಲಪ್ಪ, ಆಗ್ಬೇಕಿನ್ನು.
1: ಓಕೆ, ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
4: ಹಾ, ಗೊತ್ತಾಯ್ತು.
1: ಓಕೆ, ಹಾಡ್ಲಿಕ್ಕೆ ರೆಡಿ ಇದ್ದೀರಾ? ನಿಮ್ಗೆ ಸಿಗ್ತಾ ಇರೋ ಹಾಡು ಆಕಾಶ ದೀಪವು ನೀನು.
4: ಓಹೋ, ಆಕಾಶ ದೀಪವು ನೀನು, ನಿನ್ನ ಸಂತೋಷವೇನು, ಆ ನೋಟದಲ್ಲಿ ಇದ್ದವೇನು ಮರೆಯ.

0: ಕಲಿಯುವೆನು ಆಕಾಶದೀಪವು ನೀನು ನಿನ್ನ ಕಂಡಾಗ ಸಂತೋಷವೇನು. ಥ್ಯಾಂಕ್ ಯು ಮೇಡಮ್.
1: ಓಕೆ ಥ್ಯಾಂಕ್ ಯು ಮ್ಯಾಮ್, ತುಂಬಾ ಚೆನ್ನಾಗಿ ಹಾಡನ್ನ ಹಾಡಿದ್ರಿ.
0: ಥ್ಯಾಂಕ್ ಯು.
1: ಉಮಾ ಅವರು ಕರೆ ಮಾಡಿದ್ರು, ಹಾಗೆ ಅವರಿಗೆ ಸಿಕ್ಕಂತಹ ಹಾಡು ಆಕಾಶ ದೀಪವು ನೀನು ಅನ್ನೋ ಹಾಡನ್ನ ತುಂಬಾ ಚೆನ್ನಾಗಿ ಹಾಡ್ತಾ ಇದ್ರು. ಹಾಗೆ ಈಗ ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ, ಅವರಿಗೆ ಯಾವ ಹಾಡು ಸಿಗುತ್ತೆ, ಹಾಡ್ತಾರೋ ಇಲ್ವೋ ಅಂತ ನೋಡೋಣ. ಹಲೋ
2: ಹಲೋ ಹಲೋ ರಕ್ಷಿತಾ, ಗುಡ್ ಮಾರ್ನಿಂಗ್.
1: ಗುಡ್ ಮಾರ್ನಿಂಗ್ ಶುಭಾ ಮೇಡಮ್, ಹೇಗಿದ್ದೀರಾ?
2: ಸೂಪರ್ ಆಗಿದ್ದೀನಿ.
1: ಓಕೆ, ತಿಂಡಿ ಆಯ್ತಾ?
2: ತಿಂಡಿ ಆಯ್ತು.
1: ಏನ್ ತಿಂಡಿ ಮಾಡಿದ್ರಿ ಮ್ಯಾಮ್?
2: ಇವತ್ತು ರೊಟ್ಟಿ.
1: ರೊಟ್ಟಿ, ಓಕೆ ಸೂಪರ್. ಸೊ
2: ಹಾಗಲ್ಕಾಯಿ ಪಲ್ಯ ರೊಟ್ಟಿ ಅಂದೆ.
1: ಓಕೆ ಓಕೆ, ಹಾಗೆ ಇವತ್ತಿನ ಟಾಪಿಕ್ ಅಂತೂ ಗೊತ್ತಾಗಿದೆ ಅಲ್ವಾ?
2: ಗೊತ್ತಾಯ್ತು, ನೀವು ಹೇಳ್ತಾ ಇದ್ದೀರಾ, ನಾವು ಹಾಡ್ತಾ ಹಾಡ್ಬೇಕಷ್ಟೇ.
1: ಹೌದು, ನಿಮಗೆ ಸಿಗ್ತಾ ಇರುವಂತಹ ಹಾಡು ನೀಲ ಮೇಘ ಶ್ಯಾಮ.
2: ಆಯ್ತುಶ್ಯಾಮ ನಿತ್ಯಾನಂದ ಧಾಮ ನೀಲ ಮೇಘ ಶ್ಯಾಮ.

சொபகி சத்யபாமி ருக்மிணி அருகிப்பரு ஒப்பன்கா.

0: ಸಾಮಾ ಇಬ್ಬರಿಗಾಗಿ ಎಂದು ಇಬ್ಬರಿಗಾಗಿ ಸೊಬಗಿ ಸತ್ಯಭಾಮಿ ರುಕ್ಮಿಣಿಯರು ಇಬ್ಬರು ಒಪ್ಪನಿಗಾಗಿ ಅವನೊಪ್ಪನಿಗಾಗಿ ನೀಲಮೇಘ ಶ್ಯಾಮ ನಿತ್ಯಾನಂದ ಕಾಮ. ಥ್ಯಾಂಕ್ ಯು.
1: ಓಕೆ ಥ್ಯಾಂಕ್ ಯು. ನಿಮ್ಮ ಫೇವರೇಟ್ ಹಾಡ ಇದು? ಓಕೆ ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಶುಭ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಹಾಗೇನೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ
2: ಹಲೋ, ನಮಸ್ಕಾರ ಮೇಡಮ್.
1: ನಮಸ್ಕಾರ ರೀ. ನಮಸ್ತರ್, ಹೆಂಗಿದ್ದೀರಿ?
2: ಆರಾಮದೇವ್ರಿ ಮೇಡಮ್. ನೀವು ಆರಾಮದಿರಿ ಮೇಡಮ್?
1: ನಾವು ಆರಾಮಿದೀವ್ರಿ. ನಾಷ್ಟ ಆಯ್ತೇನ್ರಿ?
2: ಬಿಂದಾಸ್ ಮೂಡಿ ಬರಕತ್ತೀರಿ, ಕಾರ್ಯಕ್ರಮ ಕೇಳ್ಕೋದ್ ಕೂತಿದ್ದೇವ್ರಿ ಮೇಡಮ್.
1: ಹೌದೇನ್ರಿ?
2: ಹೌನ್ರಿ ಮೇಡಮ್.
1: ಓಕೆ, ಹಾಗೆ ಇವತ್ತಿನ ಟಾಪಿಕ್ ಅಂತ ಗೊತ್ತಾಯ್ತಲ್ಲೇನ್ರಿ?
2: ಗೊತ್ತಾಯ್ತು ಮೇಡಮ್, ಕಾರ್ಯಕ್ರಮ ಕೇಳಕತ್ತೀನ್ರಿ. ನೀವು ಕೊಟ್ಟು ಹಾಡು ನಾವು ಹಾಡ್ಬೇಕ್ರಿ ಒಟ್ಟ.
1: ಹೌದ್ರಿ? ಹೌದು.
2: ಓಕೆ ರೀ ಮೇಡಮ್.
1: ನಿಮಗೆ ಸಿಗ್ತಾ ಇರೋ ಹಾಡು ಆ ಮೋಡ ಬಾನಲ್ಲಿ ತೇಲಾಡುತ್ತ.
2: ಹೌದ್ರಿ ಮೇಡಮ್?
1: ಹೌದ್ರಿ.
2: ಹೌನ್ರಿ. ಆ ಮೋಡ ಬಾನಲ್ಲಿ ತೇಲಾಡುತ್ತ ನಲ್ಲೇ ನಿನ್ನ ಸಂತೋಷವ. ಇಷ್ಟೇ ಬರ್ತದ್ರಿ ಮೇಡಮ್, ಅದು ನೆನಪು ಬರಲ್ರಿ ಒಟ್ಟು ಮುಂದಿನ ಹಾಡ್ರಿ.
1: ಹೌದೇನ್ರಿ? ಚೆನ್ನಾಗಿ ಟ್ರೈ ಮಾಡಿದ್ರಿ.
2: ಅದು ಯಾವಾಗ ಕೊಟ್ಟಿದ್ರಿ ಅದು ಬರ್ತಿತ್ತು. ಆ ಮೋಡ ಬಾನಲ್ಲಿ ತೇಲಾಡುತ್ತ ಸಾಕ್ರಿ ಮೇಡಮ್, ಇಷ್ಟೇ ಬರ್ತದೆ.
1: ಓಕೆ ಓಕೆ ಸರ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
2: ಧನ್ಯವಾದ. ನಮಸ್ತೆ ರೀ ಮೇಡಮ್.
1: ನಮಸ್ತೆ. ಎಸ್, ನವಾಸ್ ಅವರು ಕರೆ ಮಾಡಿದ್ರು, ಹಾಗೆ ಚೆನ್ನಾಗಿ ಟ್ರೈ ಮಾಡ್ತಾ ಇದ್ರು. ಲಿರಿಕ್ಸ್ ನೆನಪಾಗ್ತಿಲ್ಲ ಅಂತ ಹೇಳಿ ಹೇಳ್ತಾ ಇದ್ರು. ಕೆಲವು ಸರ್ತಿ ಹಾಗೆ ಆಗ್ಬಿಡುತ್ತಲ್ವಾ, ಸಾಂಗ್ ಗೊತ್ತಿರುತ್ತೆ ಬಟ್ ಲಿರಿಕ್ಸ್ ಮಾಡ್ತಾ ಹೋಗ್ತಾ ಇರತ್ತೆ. ಸೊ ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ
3: ಹಲೋ,
1: ನಮಸ್ತೆ.
3: ನಮಸ್ತೆ, ಶುಭೋದಯ ರಕ್ಷಿತಾ ಮೇಡಮ್ ಅವರಿಗೆ.
1: ಶುಭೋದಯ ಪಂಕಜ ಮೇಡಮ್, ಹೇಗಿದ್ದೀರಾ?
3: ಹಾ ಮೇಡಮ್, ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ?
1: ನಾನ್ ಕೂಡ ಚೆನ್ನಾಗಿದ್ದೀನಿ. ತಿಂಡಿ ಆಯ್ತಾ?
3: ಹಾ ತಿಂಡಿ ಆಯ್ತು ಮೇಡಮ್, ದೋಸೆ ಆಲೂಗಡ್ಡೆ. ನಿಮ್ದು?
1: ನಮ್ದು ಇವತ್ತು ಏನು ಖಾರ ಪೊಂಗಲ್.
3: ಖಾರ ಪೊಂಗಲ್.
1: ಓಕೆ, ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
3: ಹಾ ಗೊತ್ತಾಯ್ತು ಮೇಡಮ್, ನಾನು ಫಸ್ಟ್ ಗೆ ಟ್ರೈ ಮಾಡ್ತಾ ಇದ್ದೆ ಫಸ್ಟ್ ನಂಬರ್ ಸಿಗ್ಲಿ ಅಂತ.
1: ಈಗ ಏಳನೇ ನಂಬರ್ ನಿಮ್ಗೆ ಸಿಕ್ಕಿದೆ. ಏಳನೇ ನಂಬರ್ ಅಲ್ಲಿ ಇರೋ ಸಾಂಗ್ ನಮ್ಮೂರ ಮಂದಾರ ಹೂವೆ.
3: ಅದ ಹಾಡ್ ಹೇಳ್ಬೇಕಾ?
1: ಹಾಡ್ಬೇಕು.
3: ನಮ್ಮೂರ ಮಂದಾರ ಹೂವೆ ನನ್ನಲು ಮೇದ

0: ಥ್ಯಾಂಕ್ ಯು ಮೇಡಮ್.
1: ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ.
0: ಥ್ಯಾಂಕ್ ಯು ಮೇಡಮ್ ಅವಕಾಶ ಕೊಟ್ಟಿದ್ದಕ್ಕೆ.
1: ಎಸ್, ಧನ್ಯವಾದಗಳು. ಪಂಕಜ್ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನು ಹಾಡ್ತಾ ಇದ್ರು. ಹಾಗೆಯೇ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನು ಮಾತನಾಡಿಸೋಣ. ಹಾಗೆ ಅವರಿಗೆ ಯಾವ ಹಾಡು ಸಿಗುತ್ತೆ ಅಂತ ಹೇಳಿ ನೋಡೋಣ. ಹಲೋ.
2: ಹಲೋ, ಗುಡ್ ಮಾರ್ನಿಂಗ್.
1: ಗುಡ್ ಮಾರ್ನಿಂಗ್ ಮೀನಾ ಮ್ಯಾಮ್, ಹೇಗಿದ್ದೀರಾ?
2: ಚೆನ್ನಾಗಿದ್ದೀವಿ. ಉಪ್ಪಿಟ್ಟು, ಟಿಫನ್.
1: ಉಪ್ಪಿಟ್ಟು, ಓಕೆ. ನಮ್ದು ಪೊಂಗಲ್.
2: ಪೊಂಗಲ್.
1: ಸೊ ಹಾಗೆ ಮೀನಾ ಮ್ಯಾಮ್, ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
2: ಗೊತ್ತಾಗಿದೆ, ಪ್ರಯತ್ನ ಮಾಡೋಣ.
1: ಹಾಡೋದಕ್ಕೆ ರೆಡಿ ಇದ್ದೀರಾ? ನಿಮ್ಗೆ ಸಿಗ್ತಾ ಇರೋ ಹಾಡು ಬಂದೆಯ ಬಾಳಿನ ಬೆಳಕಾಗಿ.
2: ಬಂದೆಯ ಬಾಳಿನ ಬೆಳಕಾಗಿ,

0: ಮೋರೆ ಮಕುಂದ ಸೂರ್ಯನ ಕಂಡ ಕಾರಳಿ ನಗುವ ಆಕೆ ನೀ ಮಗವೆ ಕುಕಣಿ ಹೂವಾಯ್ತೀಗ. ಓಕೆ
1: ಓಕೆ, ಧನ್ಯವಾದಗಳು ಮೀನಾ ಮ್ಯಾಮ್ ಕರೆ ಮಾಡಿದ್ದಕ್ಕೆ, ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು. ಎಸ್, ಮೀನಾ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನು ಹಾಡ್ತಾ ಇದ್ರು. ಅದೇ ರೀತಿಯಾಗಿ ಈಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಾಗೆ ಅವರಿಗೆ ಯಾವ ಹಾಡು ಸಿಗುತ್ತೆ, ಯಾವ ಹಾಡನ್ನ ಹಾಡ್ತಾರೆ ಅಂತ ಕೇಳೋಣ. ಹಲೋ
2: ಹಲೋ, ನಮಸ್ಕಾರ ಮೇಡಮ್. ಶುಭೋದಯ.
1: ಶುಭೋದಯ ಬಸವರಾಜ್ ಸರ್, ಹೇಗಿದ್ದೀರಾ?
2: ಚೆನ್ನಾಗಿದ್ದೀವಿ ಮೇಡಮ್, ತಾವು ಚೆನ್ನಾಗಿದ್ದೀರಿ?
1: ನಾವು ಕೂಡ ಚೆನ್ನಾಗಿದ್ದೀವಿ. ಈ ತಿಂಡಿ ಆಯ್ತಾ?
2: ಆಯ್ತು ಮೇಡಮ್, ಉಪ್ಪಿಟ್ಟು ಮಾಡಿದ್ವಿ.
1: ಓಕೆ ಸೂಪರ್. ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
2: ಗೊತ್ತಾಯ್ತು ಮೇಡಮ್, ನಿಮ್ಮ ಹೀರದ ಹಾಡನ್ನ ಹಾಡ್ಬೇಕು.
1: ಹೌದು, ಎಸ್, ನಿಮ್ಗೆ ಸಿಗ್ತಾ ಇರೋ ಹಾಡು ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ.
2: ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ.

ಉರುಳಿದರೇನು, ನಾನೆ ನೀನು ನೀನು ನಾನು ಆದ ಮೇಲೆ ಬೇರೆ ಏನಿದೆ.

0: ಸೂಪರ್ ಸರ್, ತುಂಬಾ ಚೆನ್ನಾಗಿ ಹಾಡನ್ನ ಹಾಡಿದ್ರಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
1: ಧನ್ಯವಾದಗಳು ಮೇಡಮ್.
0: ಥ್ಯಾಂಕ್ ಯು. ಎಸ್ ಬಸವರಾಜ್ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಅದೇ ರೀತಿಯಾಗಿ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಕೂಡ ಮಾತನಾಡಿಸೋಣ, ಅವರಿಗೆ ಯಾವ ಹಾಡು ಸಿಗುತ್ತೆ ಅಂತ ಹೇಳಿ ನೋಡೋಣ. ಹಲೋ.
2: ಹಲೋ,
0: ನಮಸ್ತೆ.
2: ನಮಸ್ತೆ ರಕ್ಷಿತಾ, ಗುಡ್ ಮಾರ್ನಿಂಗ್. ನಮ್ಮ ಕೇಳಿದ ಮಿತ್ರರಿಗೂ ಎಲ್ಲರಿಗೂ ಬಿಂದಾಸ್ ಮಾರ್ನಿಂಗ್ ರಕ್ಷಿತಾ.
0: ನಿಮ್ಗೂ ಕೂಡ ಬಿಂದಾಸ್ ಮಾರ್ನಿಂಗ್. ಶಾಂತಾ ಮ್ಯಾಮ್ ಹೇಗಿದ್ದೀರಾ?
2: ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ?
0: ನಾನ್ ಕೂಡ ಚೆನ್ನಾಗಿದ್ದೀನಿ. ತಿಂಡಿ ಆಯ್ತಾ?
2: ತಿಂಡಿ ಬಿಸಿಬೇಳೆ ಬಾತ್, ಅವಲಕ್ಕಿ ಬಿಸಿಬೇಳೆ ಬಾತ್ ಆಯ್ತು.
0: ಓಕೆ, ಸೊ ನಮ್ದು ಇವತ್ತು ಪೊಂಗಲ್.
2: ಪೊಂಗಲ್, ಓಕೆ ಓಕೆ
0: ಓಕೆ. ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
2: ಗೊತ್ತಾಯ್ತು ರಕ್ಷಿತಾ.
0: ಓಕೆ, ನಾನ್ ನಿಮ್ಗೆ ಕೊಡ್ತಾ ಇರುವಂತಹ ಹಾಡು ನಾನು ನೀನು ಒಂದಾದ ಮೇಲೆ.

0: ಎಲ್ಲೆಲ್ಲೋ ಎಫ್ಎಂ ಕಾಣ್ತಾ
1: ಇರ್ತೀನಿ. ಸೂಪರ್ ಮ್ಯಾಮ್, ತುಂಬಾ ಚೆನ್ನಾಗಿ ಹಾಡನ್ನ ಹಾಡಿದ್ರಿ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
0: ಥ್ಯಾಂಕ್ ಯು.
1: ಥ್ಯಾಂಕ್ ಯು. ಎಸ್, ಶಾಂತಾ ಶ್ರೀರಾಮ್ಪುರ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಹಾಗೆಯೇ ಕಾರ್ಯಕ್ರಮವನ್ನ ಕೂಡ ಮುಂದುವರಿಸೋಣ. ಹಾಗೆ ಇನ್ನಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ, ಅವರನ್ನ ಕೂಡ ಮಾತನಾಡಿಸೋಣ, ಅವರಿಗೆ ಯಾವ್ಯಾವ ಹಾಡು ಸಿಗುತ್ತೆ ಅಂತ ಕೂಡ ನೋಡೋಣ. ಆದ್ರೆ ಅದಕ್ಕೂ ಮೊದಲು ಒಂದು ಚಿಕ್ಕ ಬ್ರೇಕ್ನ ತಗೋ ಬರೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ, ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಟೇಕ್ ಅ ಶಾರ್ಟ್ ಬ್ರೇಕ್.
2: ಇದೀಗ ಬೇಸಿಗೆ ಪ್ರಾರಂಭ ಆಗಿದಷ್ಟು ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲಾರಂಭಿಸಿದೆ. ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನಲ್ ಅಳವಡಿಸೋಣ ಅಂತ ಹೇಳ್ತಿದ್ಲು. ಸರ್ಕಾರ ಸಹಾಯಧನನು ಕೊಡುತ್ತೆ. ನಾನು ಕೇಳಿದವರಿಗೆಲ್ಲ ಜೀರೋ ಬಿಲ್ಲೇ ಬರುತ್ತೆ. ಈ ಬಾರಿ ನಾನು ಅಳವಡಿಸಲೇಬೇಕು. ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ? ನೀವು ಸಹ ಅಳವಡಿಸಿಕೊಳ್ಳಿ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ? ಈಗ ಹೇಗಿದ್ಯಾ?
6: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
5: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
6: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ. ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
5: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
6: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
1: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ, ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ಸೊ ಇವತ್ತಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ನಾನು ಕೊಡ್ತಿದ್ದಂತಹ ಟಾಪಿಕ್ ಏನಪ್ಪ ಅಂತ ಹೇಳಿದ್ರೆ, ನಾನು ಹಾಡನ್ನ ಹೇಳ್ತೀನಿ, ಆ ಹಾಡನ್ನು ನೀವು ಹಾಡಬೇಕು ಅಂತ ಹೇಳಿ, ಹಾಗೆ ನೀವು ಹೇಳುವ ಹಾಡು ನೀವು ಕರೆ ಮಾಡುವ ಸಂಖ್ಯೆಯ ಮೇಲೆ ಆಧಾರವಾಗಿರುತ್ತೆ ಅನ್ನೋದಾಗಿ ಹೇಳ್ತಾ ಇದ್ದೆ. ಹಾಗೆಯೇ ಈಗ 11ನೇ ಕಾಲರ್ ರೆಡಿ ಇದ್ದಾರೆ, ಹಾಗೆ ಅವರಿಗಾಗಿ 11ನೇ ಸಾಂಗ್ ಕೂಡ ಕಾಯ್ತಾ ಇದೆ. ನೋಡೋಣ ಅವರು ಹಾಡನ್ನು ಹಾಡ್ತಾರೋ ಇಲ್ವೋ, ಅವ್ರಿಗೆ ಆ ಹಾಡು ಇಷ್ಟನೋ ಏನೋ ಅಂತೆಲ್ಲ ಕೇಳೋಣ. ಸೊ ಕರೆಯನ್ನು ಸ್ವೀಕರಿಸೋಣ. ಹಲೋ. ಹಲೋ. ಓಕೆ, ಕರೆ ಕಟ್ ಆಗಿದೆ, ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ. ಹಲೋ.
7: ಹಲೋ, ನಮಸ್ತೆ.
1: ನಮಸ್ತೆ.
7: ಮುರಿಗೆರೆಯಿಂದ ಐತಪ್ಪ ಮಾತಾಡ್ತಿರೋದು.
1: ಐತಪ್ಪ ಸರ್, ಹೇಗಿದ್ದೀರಾ?
7: ನಾವು ಚೆನ್ನಾಗಿದ್ದೀವಿ, ನೀವು ಹೇಗಿದ್ದೀರಾ?
1: ನಾವು ಕೂಡ ಚೆನ್ನಾಗಿದ್ದೀವಿ. ತಿಂಡಿ ಆಯ್ತಾ ಸರ್?
7: ತಿಂಡಿ ಆಯ್ತು ಮೇಡಮ್.
1: ಓಕೆ, ಏನ್ ತಿಂಡಿ ಆಯ್ತು? ನಮ್ದು ಕೂಡ ಆಯ್ತು.
7: ನಮ್ದು ಇವತ್ತು ಉಪ್ಪಿಟ್ಟು.
1: ಓಕೆ. ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
7: ಟಾಪಿಕ್ ಗೊತ್ತಾಗಿದೆ.
1: ಸೊ ಹಾಡಕ್ಕೆ ರೆಡಿ ಇದ್ದೀರಾ?
7: ಹೇಳಿ ನೋಡುವ.
1: ಓಕೆ, ನಿಮ್ಗೆ ಸಿಗ್ತಾ ಇರೋ ಹಾಡು ಬಾನಿಗೊಂದು ಎಲ್ಲೆ ಎಲ್ಲಿದೆ.
7: ಬಾನಿಗೊಂದು ಎಣ್ಣೆ ಎಲ್ಲಿದೆ, ನಿನ್ನ ಆಸೆಗಿಲ್ಲೆ ಕೊನೆಯಿದೆ, ಏಕೆ ಕನಸು ಕಾಣುವೆ, ನಿಧಾನಿಸು ನಿಧಾನಿಸು, ಆಸೆ ಎಂಬ ಬಿಸಿಲು ಕುದುರೆ ಏಕೆ ಏರುವೆ, ಮರಳು ಗಾಡಿನಲ್ಲಿ ಸುಮ್ಮನೇಕೆ ಅಲೆಯುವೆ, ಅವನ ನಿಯಮ ಮೀರಿ ಇಲ್ಲಿ ಏನು ಸಾಗದು, ಬಾಳಲಿನ ಹುಟ್ಟು ಸಾವು ಬಾಳಲಿಂದು ಎರಡು ಕೊನೆಗದು, ವಿಷಾದ ವೇತಕೆ ವಿನೋದ ವೇತಕೆ, ಅದೇನೆಯಾದರೂ ಅವನೇ ಕಾರಣ, ಸ್ವಾಮಿಗೊಂದು ಎಲ್ಲಿ ಎಲ್ಲಿದೆ, ನಿನ್ನಾಸೆ ಎಲ್ಲಿ ಕೊನೆ ಇದೆ, ಏಕೆ ಕನಸು ಕಾಣುವೆ, ನಿಧಾನಿಸು ನಿಧಾನಿಸು. ಹಾಗೆ ಮೇಡಮ್.
1: ಓಕೆ ಸೂಪರ್, ತುಂಬಾ ಚೆನ್ನಾಗಿ ಹಾಡನ್ನ ಹಾಡಿದ್ರಿ. ಧನ್ಯವಾದಗಳು ಆಯ್ತಪ್ಪ ಸರ್ ಕರೆ ಮಾಡಿದ್ದಕ್ಕೆ. ಥ್ಯಾಂಕ್ ಯು. ಎಸ್ ಆಯ್ತಪ್ಪ, ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಹಾಗೆಯೇ ಈಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ, ಅವರನ್ನ ಕೂಡ ಮಾತನಾಡಿಸೋಣ, ಹಾಗೆ ಅವರಿಗೆ ಯಾವ ಹಾಡು ಸಿಗುತ್ತೆ ಅನ್ನೋದನ್ನ ನೋಡೋಣ. ಹಲೋ
8: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ ಕಲ್ಪನಾ ಮ್ಯಾಮ್, ಹೇಗಿದ್ದೀರಾ? ಹಲೋ
8: ಮೇಡಮ್, ಕೇಳಿಸ್ತಿದೆ ಮೇಡಮ್?
1: ಕೇಳಿಸ್ತಿದ್ಯಾ? ಹೇಗಿದ್ದೀರಾ?
8: ಆರಾಮಿದ್ದೀನಿ ಮೇಡಮ್.
1: ತಿಂಡಿ ಆಯ್ತಾ?
8: ತಿಂಡಿ ರೊಟ್ಟಿ ಆಗಿದೆ ಮೇಡಮ್, ತಿನ್ಬೇಕು, ಕಾಲ್ ಸಿಕ್ಬಿಟ್ರೆ ತಿಂಡಿ ತಿಂದಷ್ಟೇ ಖುಷಿ.
1: ಓಕೆ, ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
8: ಹಾ ಮೇಡಮ್, ಗೊತ್ತಾಗಿದೆ.
1: ಓಕೆ, ನಿಮ್ಗೆ ಸಿಗ್ತಾ ಇರೋ ಹಾಡು ಕೇಳದೆ ನಿಮಗೀಗ,
8: ಕೇಳದೆ ನಿಮಗೀಗ, ದೂರದಲ್ಲಿ ಯಾರೋ ಅಲ್ಲಿ
1: ಸರಿ ಮ್ಯಾಮ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
8: ಸಿಕ್ತು ಆದ್ರೆ ನಂಗೆ ಆಡಕ್ ಆಗ್ತಿಲ್ಲ ಅಂತ ಬೇಜಾರಾಯ್ತು.
1: ಓಕೆ ಪರವಾಗಿಲ್ಲ, ಯಾಕಂದ್ರೆ ಹಾಡ್ತಾ ಇವಾಗ ಬೇರೆ ಬೇರೆ ಕಾಲರ್ಸ್ ಗೆ ಬೇರೆ ಬೇರೆ ಸಾಂಗ್ ಸಿಗುತ್ತಿಲ್ವಾ, ಅವಾಗ ನೀವು ಜೊತೆಗೆ ಹಾಡ್ತಾ ಇರಿ, ಖುಷಿ ಕೊಡುತ್ತೆ.
8: ಅದೇ ಮಾಡ್ತಿದ್ದೆ ಮೇಡಮ್, ಅವ್ರು ಆಡುವಾಗ ನನಗೆ ಬರ್ತಿತ್ತು ಅಂತ ಇದು.
1: ಓಕೆ ಓಕೆ, ಪರವಾಗಿಲ್ಲ ಮ್ಯಾಮ್, ತುಂಬಾ ಚೆನ್ನಾಗಿ ಟ್ರೈ ಮಾಡಿದ್ದೀರಾ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಎಸ್, ಕಲ್ಪನಾ ಅವರು ಕರೆ ಮಾಡಿದ್ರು, ಸೊ ಹಾಗೆ ಬೇಜಾರು ಮಾಡ್ಕೊಳ್ತಾ ಇದ್ರು, ಅಯ್ಯೋ ನನಗೆ ಇದು ಲಿರಿಕ್ಸ್ ನೆನಪಾಗ್ತಿಲ್ಲ ಅಂತ ಹೇಳಿ. ಇಟ್ಸ್ ಓಕೆ, ಪರವಾಗಿಲ್ಲ, ಬೇರೆ ಬೇರೆ ಹಾಡೋರ ಜೊತೆ ನೀವು ಕೂಡ ಹಾಡಿ ಅಂತ ಹೇಳ್ತಾ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ. ಓಕೆ, ಕರೆ ಕಟ್ ಆಗಿದೆ, ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ. ಹಲೋ
9: ಹಲೋ, ನಮಸ್ತೆ ಅಶ್ವಿತ್ ಅಲ್ಲ
1: ರಕ್ಷಿತಾ?
9: ರಕ್ಷಿತಾ
1: ಬ್ಯಾಕ್ ಬೀನಾ ಮ್ಯಾಮ್, ನನ್ನ ಹೆಸರು ಯಾವಾಗ್ಲೂ ಮರ್ತೋಗ್ಬಿಡ್ತೀರ ನೀವು.
9: ಇಲ್ಲಪ್ಪ, ಜ್ಞಾಪಕ ಆಯ್ತು, ಯಾಕೋ
1: ಸಡನ್ನಾಗಿ ಮರ್ತೋಯ್ತಾ? ಓಕೆ, ಬೀನಾ ಮ್ಯಾಮ್ ತಿಂಡಿ ಆಯ್ತಾ?
9: ಆಯ್ತಮ್ಮ, ಚಪಾತಿನೂ ಜೋಳಿ ಕಪಲ್ಯ ಮಾಡಿದ್ವಿ.
1: ಓಹೋ ಸೂಪರ್. ಸೊ ಹಾಗೆ ಇವತ್ತಿನ ಒಂದು ಟಾಪಿಕ್ ಗೊತ್ತಾಗಿದೆ ಅಲ್ವಾ?
9: ಹಾ ನಮಗ್ ಗೊತ್ತಾಗಿದೆ.
1: ಓಕೆ, ನಿಮ್ಗೆ ಸಿಗ್ತಾ ಇರುವಂತಹ ಹಾಡು ಎಲ್ಲಿರುವೆ ಮನವ ಕಾಡುವ ರೂಪಿಸಿಯೇ.
9: ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ, ಬಯಕೆಯ ಬಳ್ಳಿಯ ನಗುವ ಹೂ.

0: ಸಾಹಿತ್ಯ ಬರ್ತಿಲ್ಲ ಅನ್ನೋದನ್ನು ಅದೇ ಟೋನಲ್ಲಿ ಹಾಡ್ಬಿಟ್ರಲ್ಲ,
1: ಬರ್ತಿಲ್ಲ ಮರ್ತೋಯ್ತು.
0: ಓಕೆ, ಪರವಾಗಿಲ್ಲ ಮ್ಯಾಮ್, ತುಂಬಾ ಚೆನ್ನಾಗಿ ಟ್ರೈ ಮಾಡಿದ್ರಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
1: ಧನ್ಯವಾದಗಳು.
0: ಥ್ಯಾಂಕ್ ಯು. ಎಸ್, ಸಬೀನಾ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಕೂಡ ಮಾತನಾಡಿಸೋಣ. ಹಲೋ. ಓಕೆ, ಹಲೋ.
2: ನಮಸ್ತೆ ಮೇಡಮ್, ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್ ಮೇಡಮ್.
0: ನಮಸ್ತೆ ಸುಬ್ರಹ್ಮಣ್ಯ ಸರ್, ಹೇಗಿದ್ದೀರಾ?
2: ನಾನು ಚೆನ್ನಾಗಿದ್ದೆ ಮೇಡಮ್, ನೀವ್ ಹೇಗಿದ್ದೀರಾ ಮೇಡಮ್?
0: ನಾನು ಕೂಡ ಚೆನ್ನಾಗಿದ್ದೀನಿ ಸರ್. ಓಕೆ, ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
2: ಗೊತ್ತಾಗಿದೆ ಮೇಡಮ್.
0: ಓಕೆ, ನಿಮ್ಗೆ ಸಿಗ್ತಾ ಇರೋದು ರಾಮಾಚಾರಿ ಚಿತ್ರದ ಆಕಾಶದಾಗೆ ಯಾರು ಮಾಯಾಗಾರನು ಹಾಡು.
2: ಯಾವ್ದು ಮೇಡಮ್?
0: ಆಕಾಶದಾಗೆ ಯಾರು ಮಾಯಾಗಾರನು, ರಾಮಾಚಾರಿ ಚಿತ್ರದ್ದು, ರವಿಚಂದ್ರನ್ ಅವರ ಸಾಂಗ್.
2: ಅದಾ ಮೇಡಮ್. ಸರಿ ಮೇಡಮ್. ಆಕಾಶದಾಗೆ ಯಾರು ಮಾಯಾಗಾರನು, ಚಿತ್ತಾರ ಮಾಡಿ ಹೋಗೋನೇ. ಹಲೋ,
0: ಹೇಳಿ ಹೇಳಿ ಸರ್.
2: ಕೇಳಿಸ್ತಾ ಇದೆ ಮೇಡಮ್ ವಾಯ್ಸ್?
0: ಓಕೆ, ಇವಾಗ ಕೇಳಿಸ್ತಿದ್ಯಾ? ಹಾಡಿ ಸರ್, ಹಾಡಿ.
2: ಆಕಾಶದಾಗ ಯಾರು ಮಾಯಾಗಾರನು, ಚಿತ್ತಾರ ಮಾಡಿ ಹೋಗೋನೇ. ಈ ಭೂಮಿ ಮ್ಯಾಗೆ ಯಾರೋ ತೋಟಗಾರನು, ಮಲೆನಾಡ ಮಾಡಿ ಹೋಗೋನೇ. ಬೆಳ್ಳಿ ಹಕ್ಕಿಯಾಗಿ ಹಾರಿ ಹೋಗಿ ನಾವು ಸಂಚಾರ ಮಾಡುವ ಭಾರ. ಸುದ್ದಿ ಇಲ್ಲದೆ ಮೋಡ ಶುದ್ಧಿಯಾಗೋದು, ಸದ್ದೆ ಇಲ್ಲದೆ ಗಂಧ ಗಾಳಿಯಾಗೋದು, ತಂಟೇನೆ ಮಾಡದೆ ಹೊತ್ತುಟ್ಟಿ ಹೋಗೋದು, ಏನೇನು ಮಾಡದೆ ನಾವ್ಯಾಕೆ ಬಾಳೋದು. ಹಾರೋ ಹಕ್ಕಿನ ತಂದು ಕೂಡಿ ಹಾಕೋದು, ಕಟ್ಟೋದೆ ನನ್ನ ಸುಟ್ಟು ತಿಂದು ಹಾಕೋದು. ನರ ಮನುಷ್ಯ ಕಲಿಯಲ್ಲ, ಒಳ್ಳೇದು ಉಳಿಸಲ್ಲ, ಅವ ನಡೆಯೋ ದಾರಿಲಿ ಗರಿಕೆಯನ್ನು ಬೆಳೆಯಲ್ಲ. ಚಿಲಿಪಿಲಿ ಸರಿಗಮ ಕಿವಿಯೊಳಗೆ, ನೀರಲೆಗಳ ತಕದಿಮಿಯದೆಯೊಳಗೆ. ಬೆಳ್ಳಿ ಅಕ್ಕಿಯಾಗಿ ಹಾರಿ ಹೋಗಿ ನಾವು ಸಂಚಾರ ಮಾಡುವ ಭಾರ.
0: ಓಕೆ, ಸೂಪರ್, ತುಂಬಾ ಚೆನ್ನಾಗಿ ಹಾಡನ್ನ ಹಾಡಿದ್ರಿ ಸರ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
2: ಥ್ಯಾಂಕ್ ಯು ಸೋ ಮಚ್ ಮೇಡಮ್.
0: ಥ್ಯಾಂಕ್ ಯು. ಎಸ್, ಸುಬ್ರಹ್ಮಣ್ಯ ಅವರು ಕರೆ ಮಾಡಿದ್ರು, ಬೆಂಗಳೂರಿನಿಂದ ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಹಾಗೇನೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ.
3: ಹಾಯ್ ರಕ್ಷಿತಾ.
0: ಹಲೋ ಕುಸುಮ ಮ್ಯಾಮ್, ಹೇಗಿದ್ದೀರಾ?
3: ಚೆನ್ನಾಗಿದ್ದೀನಿ ರಕ್ಷಿತಾ, ನೀವ್ ಹೇಗಿದ್ದೀರಾ?
0: ನಾನ್ ಕೂಡ ಚೆನ್ನಾಗಿದ್ದೀನಿ. ತಿಂಡಿ ಆಯ್ತಾ ಮ್ಯಾಮ್?
3: ರಕ್ಷಿತಾ, ತಿಂಡಿ ದೋಸೆ ಚಟ್ನಿ ಪಲ್ಯ ಆಯ್ತು. ನಿಮ್ದು ಖಾರ ಪೊಂಗಲ್ ಅಂತ ಕೇಳ್ದೆ.
0: ಹೌದು,
3: ನೀವು ಕೊಡುವ ಗೀತೆಯನ್ನ ನಾವು ಹಾಡ್ಬೇಕು.
0: ಹೌದು, ಸೊ ಹಾಡ್ಲಿಕ್ಕೆ ರೆಡಿ ಇದ್ದೀರಾ?
3: ನಿಮ್ಮ ಆಯ್ಕೆ ನಮ್ಮ ಹಾಡು.
0: ಹೌದು,
3: ಚೆನ್ನಾಗಿದೆ, ಹೇಳಿ ನೋಡೋಣ, ಟ್ರೈ ಮಾಡೋಣ.
0: ಓಕೆ, ನಿಮ್ಗೆ ಸಿಗ್ತಾ ಇರೋ ಹಾಡು ಈ ಸುಂದರ ಬೆಳದಿಂಗಳ.
3: ಓ ಸೂಪರ.

0: ಥ್ಯಾಂಕ್ ಯು ರಕ್ಷಿತಾ, ಒಳ್ಳೆ ಹಾಡು ಕೊಟ್ಟಿದ್ದೀರ ನಂಗೆ.
1: ಧನ್ಯವಾದಗಳು ಮ್ಯಾಮ್.
0: ಎವರ್ ಗ್ರೀನ್ ಸಾಂಗ್ ಇದು, ಹಾಗಾಗಿ ತುಂಬಾ ಇಷ್ಟ ಇದು.
1: ಓಕೆ ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
0: ಥ್ಯಾಂಕ್ ಯು ರಕ್ಷಿತಾ.
1: ಓಕೆ, ಎಸ್, ಕುಸುಮ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಾಗೆ ಅವರಿಗೆ ಯಾವ ಹಾಡು ಸಿಗುತ್ತೆ ಅಂತ ಹೇಳಿ ನೋಡೋಣ. ಹಲೋ,
2: ಹಲೋ,
1: ನಮಸ್ತೆ.
2: ನಮಸ್ತೆ ರಕ್ಷಿತಾ ಮೇಡಮ್.
1: ಓಕೆ, ತಿಂಡಿ ಆಯ್ತಾ ಸರ್?
2: ದೋಸೆ ಮತ್ತೆ ಎಣಗಾಯಿ ಪಲ್ಯ ಮೇಡಮ್, ಬದನೆಕಾಯಿ.
1: ಓಕೆ ಸೂಪರ್ ರೀ. ಹಾಗೆ ಇವತ್ತಿನ ಟಾಪಿಕ್ ಅಂತ ಗೊತ್ತಾಗಿದೆ ಅಲ್ವಾ? ನಿಮ್ಗೆ ಸಿಗ್ತಾ ಇರುವಂತಹ ಹಾಡು ಅವಳ ಹೆಜ್ಜೆ ಚಿತ್ರದ ನೆರಳನ್ನು ಕಾಡುವ ಲತೆಯಂತೆ.
2: ಒಳ್ಳೆ ಹಾಡ ಸಿಕ್ಕಿದೆ ಮೇಡಮ್. ನೆರಳನ್ನು ಕಾಣದ ಲತೆಯಂತೆ ಬಿಸಿಲಿ

0: ಕಾಂತೆ ಅಷ್ಟೇ ಮೇಡಮ್, ಮುಂದಕ್ಕೆ ಬರ್ತಾ ಇರಲ್ಲ ಸಾಹಿತ್ಯ.
1: ಓಕೆ, ಪರವಾಗಿಲ್ಲ ಸರ್, ತುಂಬಾ ಚೆನ್ನಾಗಿ ಹಾಡಿದ್ರಿ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
0: ಧನ್ಯವಾದ ಮೇಡಮ್.
1: ಓಕೆ, ಅನಂತರಾಜ್ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡ್ತಾ ಇದ್ರು, ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ ಹಲೋ,
2: ನಮಸ್ತೆ ರಕ್ಷಿತಾ.
1: ನಮಸ್ತೆ ಸುನಂದ ಮ್ಯಾಮ್, ಹೇಗಿದ್ದೀರಾ?
2: ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ?
1: ನಾನು ಕೂಡ ಚೆನ್ನಾಗಿದ್ದೀನಿ ಮ್ಯಾಮ್. ತಿಂಡಿ ಆಯ್ತಾ?
2: ತಿಂಡಿ ಮಾಡಿ ಇಟ್ಟಿದ್ದೀನಿ, ಇನ್ನೂ ತಿನ್ಬೇಕು. ನೀವು?
1: ನಾನು ಆಯ್ತು.

0: ಕನಸಿ ರಾತ್ರಿಯು ಕಳೆದು ಬಂದಿದೆ ನೆನಸಿದ ಹಗಲು, ಕಾಣುವ ಹೊಂಬಿಸಿಲಿನ ಸುಖದ ಸೂರ್ಯ ಕಿರಣ, ಭಾವ ವೀಣೆ ಬಾಳಿನೊಲುಮೆಯ ಸಂತೋಷ, ಜೀವ ವೀಣೆ ನೀಡು ಮಿಡಿತದ ಸಂಗೀತ. ಇನ್ನು ಹಲೋ
1: ಹಲೋ
0: ಹಲೋ
1: ಹಲೋ ಮ್ಯಾಮ್,
0: ಯಾಕೊಂದ್ ಲಿರಿಕ್ಸ್ ಮರ್ತೋಗ್ಬಿಡ್ತು, ಬಟ್ ನನ್ ಫೇವರೇಟ್ ಸಾಂಗ್.
1: ತುಂಬಾ ಚೆನ್ನಾಗಿ ಹಾಡನ್ನ ಹಾಡಿದ್ರಿ ಮ್ಯಾಮ್, ಧನ್ಯವಾದಗಳು.
0: ಇದಕ್ಕೆ ಥ್ಯಾಂಕ್ಸ್ ಅಪ್ಪ.
1: ಥ್ಯಾಂಕ್ ಯು. ಥ್ಯಾಂಕ್ ಯು. ಎಸ್, ಸುನಂದ ಅವರು ಕರೆ ಮಾಡಿದ್ರು, ನನ್ನ ಫೇವ್ರೇಟ್ ಹಾಡಿದು ಅಂತ ಹೇಳ್ತಾ ಇದ್ರು. ಸೊ ಅದೇನೋ ಗೊತ್ತಿಲ್ಲ, ಇವತ್ತು ನಾನು ಕೊಡ್ತಿರೋ ಎಲ್ಲ ತುಂಬಾ ಜನ ಹೇಳಿದ್ರು ನನ್ನ ಫೇವ್ರೇಟ್ ಸಾಂಗ್ ಇದು, ನನ್ಗೆ ಇಷ್ಟ ಆಗೋ ಹಾಡು ಅಂತ ಹೇಳಿ ಹೇಳ್ತಾ ಇದ್ರು. ನೋಡಿ ನಿಮ್ಮ ಮನಸ್ಸನ್ನ ನಾನು ಎಷ್ಟು ಚಂದ ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಅಲ್ವಾ. ಸೊ ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡ್ಸೋಣ. ಹಾಗೆ ಅವರು ಯಾವ ಹಾಡನ್ನ ಹಾಡ್ತಾರೆ ಅಂತ ಕೇಳೋಣ. ಹಲೋ,
2: ಹಲೋ,
1: ನಮಸ್ತೆ. ವೇದಾ ಮೇಡಮ್ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ? ಓಕೆ, ರೆಡಿ ಇದ್ದೀರಾ ಹಾಡಕ್ಕೆ? ಏನ್ ಮ್ಯಾಮ್,
2: ಯಾವ ಹಾಡು ಬರುತ್ತೋ ಗೊತ್ತಾಗ್ತಿಲ್ಲ.
1: ಓಕೆ, ನಿಮ್ಗೆ ಸಿಗ್ತಾ ಇರೋ ಹಾಡು ಬಲೆ ಬಲೆ ಚಂದದ ಚಂದುಳ್ಳಿ ಹೆಣ್ಣು ನೀನು.
2: ಬಲೆ ಬಲೆ ಚಂದದ ಚಂದುಳ್ಳಿ ಹೆಣ್ಣು ನೀನು, ಮಿಂಚು ಕೂಡ ನಾಚು ಅಂತ ಮಿಂಚಿನ ಬಳ್ಳಿ ನೀನು. ಎಷ್ಟು
1: ಗೊತ್ತಾಗ್ತಿಲ್ವಾ ಲಿರಿಕ್ಸ್?
2: ಇಲ್ಲ, ಮತ್ತೆ ಗೊತ್ತಾಗ್ತಿಲ್ಲ. ಬೇರೆ ಕೊಡ್ತೀರಾ?
1: ಇಲ್ಲ ಇಲ್ಲ, ಬೇರೆ ಕೊಡಲ್ಲ. ಓಕೆ, ಧನ್ಯವಾದಗಳು ಮ್ಯಾಮ್ ಕರೆ ಮಾಡಿದ್ದಕ್ಕೆ. ಎಸ್, ವೇದ ಅವರು ಕರೆ ಮಾಡಿದ್ರು. ಹಾಗೆ ಗೊತ್ತಾಗ್ತಿಲ್ಲ ಮೇಡಮ್ ಅಂತ ಹೇಳಿ ಹೇಳ್ತಾ ಇದ್ರು. ಇಟ್ಸ್ ಓಕೆ, ಪರವಾಗಿಲ್ಲ ಅಂತ ಹೇಳ್ತಾ ನೀವು ಕೂಡ ಕರೆ ಮಾಡಿ ಮಾತನಾಡಬಹುದು, ಹಾಗೇನೆ ನೀವು ಕೂಡ ನಾನು ಕೊಡೋ ಹಾಡನ್ನ ಹಾಡಬಹುದಾಗಿದೆ ಅಂತ ಹೇಳ್ತಾ. ಎಲ್ಲರೂ ಕೂಡ ಎಷ್ಟು ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ಗೊತ್ತಾ? ನಿಜವಾಗ್ಲೂ ನನಗಂತೂ ತುಂಬಾ ಖುಷಿ ಆಗ್ತಿದೆ. ಯಾಕಂತ ಹೇಳಿದ್ರೆ, ಸಡನ್ ಆಗಿ ಯಾವುದೇ ನಮ್ಮ ಫೇವ್ರೇಟ್ ಹಾಡೇ ಆಗಿದ್ರೂ ಕೂಡ ಹೇಳೋದು ತುಂಬಾ ಕಷ್ಟ ಆಗುತ್ತೆ. ಸಡನ್ ಆಗಿ ಕೇಳಿದಾಗ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಟ್ರೈ ಮಾಡ್ತಿದ್ದೀರಾ ಅಂತ ಹೇಳ್ತಾ, ಈಗ ಮತ್ತೊಮ್ಮೆ ಬ್ರೇಕ್ನ ತಗೊಳ್ಳುವಂತಹ ಸಮಯ ಆಗ್ತಾ ಇದೆ. ಹಾಗಾಗಿ ಒಂದು ಬ್ರೇಕ್ನ ತಗೊಂಡು ಮತ್ತೆ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಅದೇ ರೀತಿ ನೀವು ಕೂಡ ಕರೆ ಮಾಡಿ ನನ್ನ ಜೊತೆ ಮಾತನಾಡಬಹುದು, ಹಾಗೆ ನಿಮ್ಮ ನಾನು ಕೊಡುವಂತಹ ಒಂದು ಹಾಡನ್ನು ನೀವು ಹಾಡಬಹುದಾಗಿದೆ. ಹಾಗೆ ನೀವು ಕರೆ ಮಾಡುವ ಆಧಾರದ ಮೇಲೆ ನಿಮ್ಮ ಹಾಡು ನಿರ್ಧಾರ ಆಗುತ್ತೆ ಅಂತ ಹೇಳ್ತಾ ಒಂದು ಚಿಕ್ಕ ಬ್ರೇಕ್ನ ತಗೊಂಡು ಮತ್ತೆ ಬರ್ತೀನಿ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಬೆಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಟೇಕ್ ಅ ಶಾರ್ಟ್ ಬ್ರೇಕ್.

0: पीएम फसल बीमा योजना से करीब 2,00,000 करोड़ रूपये क्लेम के रूप में किसानों को मिले हैं।
1: मुंगारु हंगामी बेले वीमे नोंदणी माडिकोळ्ळिरि।
2: बैंक सामान्य सेवा केंद्र ग्राम वन केंद्र ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
7: ಏನಿಲ್ವಾ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
6: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ

0: ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನ್ ಕೂಡ್ಲೇ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ.
1: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ ಹೆಚ್ಡಿ ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ VMAT ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
3: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಇವತ್ತು ನಾನು ಹಾಡನ್ನ ಕೊಡ್ತಾ ಇದ್ದೆ. ಹಾಗೆ ಹಾಡಿನ ಆಯ್ಕೆ ನನ್ನದಾಗಿದೆ, ಹಾಡೋರು ನೀವಾಗಿದ್ದೀರಾ. ಸೊ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ. ಹಾಗಿದ್ರೆ ಕಾರ್ಯಕ್ರಮವನ್ನ ಕೂಡ ಮುಂದುವರಿಸೋಣ. ಇನ್ನಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ, ಅವರನ್ನ ಕೂಡ ಮಾತನಾಡಿಸೋಣ. ಹಾಗೆ ಅವರಿಗೆ ಯಾವ ಹಾಡು ಸಿಗುತ್ತೆ, ಹಾಡ್ತಾರೋ ಇಲ್ವೋ ಏನು ಅಂತ ಹೇಳಿ ನೋಡೋಣ. ಸೊ ಹಾಗೆ ಇವತ್ತಿನ 19ನೇ ಕಾಲರ್, ಹಾಗೆ ಅವರಿಗೆ ಸಿಗ್ತಾ ಇರೋ 19ನೇ ಹಾಡು ಯಾವುದು ಅಂತ ಹೇಳಿ ನೋಡೋಣ. ಹಲೋ,
4: ನಮಸ್ತೆ.
3: ನಮಸ್ತೆ,
4: ಮಧುಕುಮಾರ್ ಮಾದಿ ಹಳ್ಳಿ ಮಾತಾಡ್ತಾ ಇದ್ದೀನಿ.
3: ಮಧುಕುಮಾರ್ ಸರ್, ಹೇಗಿದ್ದೀರಾ?
4: ಚೆನ್ನಾಗಿದ್ದೀನಿ.
3: ತಿಂಡಿ ಆಯ್ತಾ ಸರ್?
4: ತಿಂಡಿ ಆಯ್ತು.
3: ಓಕೆ, ಸೊ ಹಾಗೆ ಇವತ್ತಿನ ಟಾಪಿಕ್ ಅಂತೂ ಗೊತ್ತಾಗಿದೆ ಅಲ್ವಾ?
4: ಹೌದು.
3: ಓಕೆ, ನಿಮ್ಗೆ ಸಿಗ್ತಾ ಇರುವಂತಹ ಹಾಡು ಈ ಭೂಮಿ ಬಣ್ಣದ ಬುಗುರಿ.
4: ಈ ಭೂಮಿ ಬಣ್ಣದ ಬುಗುರಿ, ಆ ಶಿವನೇ ಚಾಟಿ ಕಣೋ. ಈ ಬಾಳು ಸುಂದರ ನಗರಿ, ಆ ಶಿವನೇ ಮೇಟಿ ಕಣೋ. ಇಷ್ಟೇ ಮೇಡಮ್ ಬರೋದು.
3: ಓಕೆ, ಚೆನ್ನಾಗಿ ಟ್ರೈ ಮಾಡಿದ್ರಿ ಸರ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಎಸ್, ಮಧುಕುಮಾರ್ ಅವರು ಕರೆ ಮಾಡಿದ್ರು. ಹಾಗೀಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ.
5: ಹಲೋ ಮೇಡಮ್, ಗುಡ್ ಮಾರ್ನಿಂಗ್.
3: ಗುಡ್ ಮಾರ್ನಿಂಗ್, ಯಾರಿದು?
5: ರೇಖಾ, ಕೃಷಿನಗರ.
3: ರೇಖಾ ಮ್ಯಾಮ್, ಹೇಗಿದ್ದೀರಾ?
5: ಹಾ ಮೇಡಮ್, ಚೆನ್ನಾಗಿದ್ದೀವಿ. ನೀವ್ ಹೇಗಿದ್ದೀರಾ?
3: ನಾನ್ ಕೂಡ ಚೆನ್ನಾಗಿದ್ದೀನಿ. ತಿಂಡಿ ಆಯ್ತಾ?
5: ಟಿಫನ್ ಆಯ್ತಾ? ಹ್ಞೂ ಮೇಡಮ್, ಆಯ್ತು.
3: ಓಕೆ, ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
5: ಹಾ, ಗೊತ್ತಾಯ್ತು ಮೇಡಮ್.
3: ಓಕೆ, ನಿಮ್ಗೆ ಸಿಗ್ತಾ ಇರೋ ಹಾಡು ಗಾಳಿಪಟ ಚಿತ್ರದ ಕವಿತೆ ಕವಿತೆ ಸಾಂಗ್.
5: ಮೇಡಮ್, ಅದು ಒಂದೇ ಸಾಂಗ್ ಸಲ ನೀವ್ ಯಾವ್ದು ಹೇಳ್ತೀರಾ ಅದೇ ಸಾಂಗ್ ಹೇಳ್ಬೇಕು.
3: ಹೌದು.

0: ಅನಿತಿ ಹೇಳುವಾಗ ಗುನುಕ್ತಿವಿ ಮೇಡಮ್. ಓಕೆ ಟ್ರೈ ಮಾಡ್ತೀನಿ.
1: ಓಕೆ.
0: ಕವಿತೆ ಕವಿತೆ ನೀನೇಕೆ ಪದಗಳಲ್ಲಿ ಕುಳಿತೆ, ಅಷ್ಟೇ ಬರೋದು.
1: ಓಕೆ ಪರವಾಗಿಲ್ಲ ಮ್ಯಾಮ್, ತುಂಬಾ ಚೆನ್ನಾಗಿ ಟ್ರೈ ಮಾಡಿದ್ರಿ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
0: ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.
1: ಥ್ಯಾಂಕ್ ಯು. ಎಸ್ ರೇಖಾ ಅವರು ಕರೆ ಮಾಡಿದ್ರು, ಸೊ ಹಾಗೆ ಚೆನ್ನಾಗಿ ಗೊತ್ತಿಲ್ಲ ಅಂತ ಹೇಳಿದ್ರು, ಗುಣುಕ್ತಾ ಇರ್ತೀವಿ ಬಟ್ ಗೊತ್ತಿಲ್ಲ ಅಂತ, ಆದರೂ ಕೂಡ ಚೆನ್ನಾಗಿ ಟ್ರೈ ಮಾಡಿದ್ರು. ಸೊ ಹಾಗೆಯೇ ನೀವು ಕೂಡ ಕರೆ ಮಾಡಿ ಮಾತನಾಡಬಹುದು, ಹಾಗೆ ಹಾಡನ್ನು ಹಾಡಬಹುದಾಗಿದೆ. ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನು ಮಾತನಾಡಿಸೋಣ. ಹಲೋ ಹಲೋ
2: ಹಲೋ ಮೇಡಮ್.
1: ನಮಸ್ತೆ.
2: ಹಾ ನಮಸ್ತೆ ಮೇಡಮ್.
1: ಯಾರಿದು?
2: ಗಂಗಾವತಿಯಿಂದ ಮೇಡಮ್, ಸುಧಾ ಮಾತಾಡ್ತಾ ಇದ್ದೀನಿ.
1: ಸುಧಾ ಮೇಡಮ್ ಹೇಗಿದ್ದೀರಾ?
2: ಚೆನ್ನಾಗಿದ್ದೀನಿ ಮೇಡಮ್.
1: ಓಕೆ, ತಿಂಡಿ ಆಯ್ತಾ?
2: ಹಾ ಮೇಡಮ್ ಆಯ್ತು ನೋಡ್ರಿ. ನಿಮ್ದ್ರಿ?
1: ನಮ್ದು ಆಯ್ತ್ರಿ. ಹಾಗೆ ಟಾಪಿಕ್ ಗೊತ್ತಾಗಿದೆ ಅಲ್ಲೇನ್ರಿ?
2: ಹಾ ರೀ, ಹಾ ರೀ, ವರ್ಡ್ಸ್ ಕೊಡ್ತೀರಿ?
1: ವರ್ಡ್ಸ್ ಅಲ್ರಿ, ಹಾಡನ್ನ ಹೇಳ್ತೀನಿ, ಆ ಹಾಡನ್ನ ಹಾಡ್ಬೇಕ್ರಿ. ನಿಮ್ಗೆ ಸಿಗ್ತಾ ಇರುವಂತಹ ಹಾಡು ನೀಲ ಮೇಘ ಶ್ಯಾಮ.

0: ರುಕ್ಮಿಣಿಗಾಗಿ, ರುಕ್ಮಿಣಿಗಾಗಿ. ಥ್ಯಾಂಕ್ ಯು ಮೇಡಮ್.
1: ಓಕೆ, ಧನ್ಯವಾದಗಳು ಮೇಡಮ್, ಚೆನ್ನಾಗಿ ಹಾಡನ್ನ ಹಾಡಿದ್ರಿ.
0: ಥ್ಯಾಂಕ್ ಯು ಮೇಡಮ್,
1: ಥ್ಯಾಂಕ್ ಯು. ಎಸ್, ಸುಧಾ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಅದೇ ರೀತಿ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ, ಹಾಗೆ ಅವರಿಗೆ ಯಾವ ಹಾಡು ಸಿಗುತ್ತೆ ಅಂತ ನೋಡೋಣ. ಹಲೋ ಹಲೋ
2: ಹಲೋ,
1: ನಮಸ್ತೆ
2: ಮೇಡಮ್.
1: ಯಾರಿದು?
2: ನಾನು ರೀನಾಜ್ ಮೇಡಮ್.
1: ನಮಸ್ತೆ ಮ್ಯಾಮ್, ತಿಂಡಿ ಆಯ್ತಾ?
2: ತಿಂಡಿ ಆಯ್ತು, ನಿಮ್ದು ಆಯ್ತಾ?
1: ನಮ್ದು ಕೂಡ ತಿಂಡಿ ಆಯ್ತು. ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
2: ಗೊತ್ತಾಗಿದೆ ಮೇಡಮ್.
1: ಓಕೆ, ಸೊ ನಿಮಗೆ ಸಿಗ್ತಾ ಇರುವಂತಹ ಹಾಡು ಕಂಬದ ಮ್ಯಾಲಿನ ಗೊಂಬೆ.
2: ಕಂಬದ ಮ್ಯಾಲಿನ ಗೊಂಬೆ, ನಂಬಲೇನ
1: ಗೊತ್ತಾಗ್ತಿಲ್ವಾ? ಇಟ್ಸ್ ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಓಕೆ, ಎಸ್, ಶಿವಮೊಗ್ಗದಿಂದ ಕರೆ ಮಾಡಿದ್ರು, ಹಾಗೆ ಗೊತ್ತಾಗ್ತಿಲ್ಲ ಲಿರಿಕ್ಸ್ ಅಂತ ಹೇಳ್ತಾ ಇದ್ರು. ಎಷ್ಟು ಸರ್ತಿ ಸಡನ್ ಆಗಿ ಕೇಳಿದಾಗ ಈ ರೀತಿ ಆಗುತ್ತೆ. ಸೊ ಡೋಂಟ್ ವರಿ ಅಂತ ಹೇಳ್ತಾ ನೀವು ಕೂಡ ಕರೆ ಮಾಡಿ ಮಾತನಾಡಬಹುದು, ಹಾಗೆ ನಾನು ಕೊಡುವಂತಹ ಹಾಡುಗಳನ್ನು ಹಾಡಬಹುದಾಗಿದೆ. ಹಾಗೆ ಕರೆ ಮಾಡಬೇಕಾಗಿರುವ ಸಂಖ್ಯೆ 9686927960692799. ಈ ಸಂಖ್ಯೆಗೆ ಕರೆ ಮಾಡಿ ಮಾತನಾಡಬಹುದು. ಹಾಗೀಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ ಗಿರಿಜಾ ಮ್ಯಾಮ್, ಹೇಗಿದ್ದೀರಾ?
3: ಚೆನ್ನಾಗಿದ್ದೀವಿ ಮೇಡಮ್.
1: ತಿಂಡಿ ಆಯ್ತಾ?
3: ತಿಂಡಿ ಆಯ್ತು ಇವತ್ತು, ಚಿನ್ನದ ಕೂಟ್ಲ.
1: ಓಕೆ, ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
3: ಗೊತ್ತಾಗಿದೆ ಮೇಡಮ್, ಯಾವ ಹಾಡು ಯಾವ ನಂಬರ್.
1: ನಿಮ್ದು 23ನೇ ಸಂಖ್ಯೆ, ನಿಮ್ಗೆ ಸಿಗ್ತಾ ಇರುವಂತಹ ಹಾಡು ರವಿ ವರ್ಮನ ಕುಂಚದ ದರ್ಶನ್ ಅವರ ಸಿನಿಮಾದು.
3: ದರ್ಶನ್ ಅವ್ರ ಸಿನಿಮಾದ?
1: ಹಾ, ಸಾರಿ, ಉಪೇಂದ್ರ ಅವರ ಸಿನಿಮಾ ಅದು.
3: ಉಪೇಂದ್ರ
1: ಇದು ರಾಜ್ಕುಮಾರ್ ಅವ್ರದ್ದು ಒರಿಜಿನಲ್ ಸಾಂಗ್ ಇದು, ರಾಜ್ಕುಮಾರ್ ಅವ್ರದ್ದು. ಹಾಗೆ ಉಪೇಂದ್ರ ಅವರ ಸಿನಿಮಾದಲ್ಲಿ ಕೂಡ ಈ ಹಾಡಿದೆ. ನೀವು ಯಾವ್ದಲ್ಲಿ ಯಾವ ಹಾಡು ಬೇಕಿದ್ರು ಆಯ್ಕೆ ಮಾಡ್ಕೊಂಡು ಹಾಡಬಹುದು. ರವಿ ವರ್ಮನ ಕುಂಚದ.
3: ರವಿವರ್ಮನ ಕುಂಚದ ಕಲೆ ಬಲೆ ಸಾಕಾರವು. ಈ ಸಾಂಗ್ ಅಲ್ಲ?
1: ಓಕೆ, ಹಾಡಿ ಹಾಡಿ.
3: ಕವಿ ಕಲ್ಪನೆ ಕಾಣುವ ಮೋಹದ ಜಾಲವು, ರವಿವರ್ಮನ ಕುಂಚದ ಕಲೆ ಬಲೆ. ಉಪೇಂದ್ರ ಅವ್ರದ್ದು ಹಿಂದೆ ನಿಲ್ಲಿಸ್ಬೇಕಾಗತ್ತೆ ಮೇಡಮ್.
1: ಓಕೆ, ನನ್ನೇ ಕನ್ಫ್ಯೂಸ್ ಮಾಡ್ಬಿಟ್ರಿ ಮ್ಯಾಮ್ ನೀವು. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಓಕೆ, ಧನ್ಯವಾದಗಳು. ಎಸ್, ಗಿರಿಜಾ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಹಾಗೇನೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಕೂಡ ಮಾತನಾಡಿಸೋಣ. ಹಾಗೆ ಅವರಿಗೆ ಯಾವ ಹಾಡು ಸಿಗುತ್ತೆ, ಯಾವ ಹಾಡನ್ನ ಹಾಡ್ತಾರೆ ಅಂತ ಹೇಳಿ ಕೇಳೋಣ. ಹಲೋ ಹಲೋ ಹಲೋ. ಓಕೆ, ಬಹುಶಃ ನೆಟ್ವರ್ಕ್ ಇಶ್ಯೂ ಆಗಿರಬಹುದು, ಕೇಳಿಸ್ತಾ ಇಲ್ಲ. ಸೊ ಹಾಗೇನೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ,
4: ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಸತೀಶ್, ವಿಜಯನಗರ.
1: ಸತೀಶ್ ಸರ್, ಹೇಗಿದ್ದೀರಾ?

0: ನಿಮ್ಗೆ ಸಿಗ್ತಾ ಇರುವಂತಹ ಹಾಡು ತುಂತುರು ಅಲ್ಲಿ ನೀರ ಹಾಡು.
1: ತುಂತುರು ಅಲ್ಲಿ ನೀರ ಹಾಡು, ಕಂಪನ ಇಲ್ಲಿ ಕೀರ್ತಿ ಮಾಡು. ತುಂತುರು ಅಲ್ಲಿ ನೀರ ಹಾಡು, ಕಂಪನ ಇಲ್ಲಿ ಕೀರ್ತಿ ಮಾಡು. ಹಗಲಿರಲಿ ಇರುಳಿರಲಿ ನೀನಿರದೆ ಹೇಗಿರಲಿ, ನಿನ್ನ ತುಂಬು ಹೃದಯ ಮೈ ತುಂಬಿದೆ, ನಿನ್ನ ಈ ತುಂಬು ಪ್ರೀತಿಯನು ಸಣ್ಣಲ್ಲಿ ಕಾಯುವೆನು. ತುಂತುರು ಅಲ್ಲಿ ನೀರ ಹಾಡು, ಕಂಪನ ಇಲ್ಲಿ ದಿರಿಸಿ ಮತ್ತೊಪ್ಪ.
0: ಓಕೆ, ಪರವಾಗಿಲ್ಲ, ಚೆನ್ನಾಗಿ ಹಾಡಿದ್ರಿ ಸತೀಶ್ ಸರ್, ಧನ್ಯವಾದಗಳು.
1: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.
0: ಓಕೆ, ಸತೀಶ್ ಅವರು ಕರೆ ಮಾಡಿದ್ರು, ಸೊ ಹಾಗೆ ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಹಾಗೆಯೇ ಈಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ, ಅವರನ್ನ ಕೂಡ ಮಾತನಾಡಿಸೋಣ, ಹಾಗೆ ಅವರಿಗೆ ಯಾವ ಹಾಡು ಸಿಗುತ್ತೆ ಅಂತ ಕೂಡ ನೋಡೋಣ. ಹಲೋ. ಓಕೆ, ಕರೆ ಕಟ್ ಆಗಿದೆ. ಸೊ ಅದೇ ರೀತಿಯಾಗಿ ನೀವು ಕೂಡ ಕರೆ ಮಾಡಿ ಮಾತನಾಡಬಹುದು, ಹಾಗೆಯೇ ಹಾಡನ್ನ ಕೂಡ ಹಾಡಬಹುದಾಗಿದೆ. ಎಸ್, ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ,
2: ಹಲೋ,
0: ನಮಸ್ತೆ.
2: ನಮಸ್ತೆ ಮೇಡಮ್.
0: ಓಕೆ, ತಿಂಡಿ ಆಯ್ತಾ? ಚಂದ್ರಶೇಖರ್ ಸರ್ ಹೇಗಿದ್ದೀರಾ? ನಮ್ದು ತಿಂಡಿ ಆಯ್ತು, ನಿಮ್ದು ಆಯ್ತಾ?
2: ಆಯ್ತು, ಏನ್ ಮಾಡಿದ್ರಿ ಮೇಡಮ್ ತಿಂಡಿ?
0: ಇವತ್ತು ನಮ್ದು ಖಾರ ಪೊಂಗಲ್ ಸರ್. ನಿಮ್ದು?
2: ನಮ್ದು ಪಲಾವ್.
0: ಓಕೆ, ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
2: ಓಕೆ,
0: ಇವತ್ತು ನಾನು ನಿಮ್ಗೆ ಹಾಡನ್ನ ಕೊಡ್ತೀನಿ, ಆ ಹಾಡನ್ನ ನೀವು ಹಾಡ್ಬೇಕು.
2: ಹೌದಾ?
0: ಹೌದು. ರೆಡಿ ಇದ್ದೀರಾ ಹಾಡಕ್ಕೆ? ಏನು
2: ಪರಿಚಯ ಮಾಡ್ಕೊಬಿಡ್ತೀನಿ.
0: ಓಕೆ, ಪರಿಚಯ ಮಾಡ್ಕೊಳ್ಳಿ ಸರ್.
2: ನನ್ನ ದಾಟಿ ಇಲ್ಲಿ, ನನ್ನ ಹೆಸರು ಸಿ ಟಿ ಚಂದ್ರಶೇಖರ್, ಅತ್ತಿಜೋಡನೆ ವಯಸ್ಸುಪುರ ತಾಲೂಕು ಹಾಸನ ಜಿಲ್ಲೆ 573-211. ನಮ್ಮೆಲ್ಲ ಸೋದರ ಸೋದರಿಯರಿಗೆ ನಿಮಗೂ ಸೇರಿ ನನ್ನ ನಮಸ್ಕಾರಗಳು.
0: ಓಕೆ, ಸೊ ನಿಮ್ಗೆ ಸಿಗ್ತಾ ಇರುವಂತಹ ಹಾಡು ಮೇಘ ಬಂತು ಮೇಘ.
2: ಅದು ಇದು ಮುನ್ನೇ ದೋಣಿ ಫಿಲಮ್ ದು, ಅದ ಹೇಳ್ಬೇಕಾ?
0: ಹಾಡ್ಬೇಕು ಸರ್.
2: ಮೇಘ ಬಂತು ಮೇಘ, ಮೇಘ ಬಂತು ಮೇಘ, ಕಲ್ಯಾಣ ಮೇಘ, ಮೇಘ ಬಂದಾರ ಮೇಘ. ಸಾಹಿತ್ಯ ಬರಲ್ಲ ಮೇಡಮ್, ಅಷ್ಟೇ ಬರೋದು.
0: ಓಕೆ, ಪರವಾಗಿಲ್ಲ ಸರ್, ತುಂಬಾ ಚೆನ್ನಾಗಿ ಟ್ರೈ ಮಾಡಿದ್ರಿ. ಓಕೆ, ಧನ್ಯವಾದಗಳು. ಎಸ್ ಚಂದ್ರಶೇಖರ್ ಅವರು ಕರೆ ಮಾಡಿದ್ರು, ಹಾಗೆ ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಅದೇ ರೀತಿಯಾಗಿ ನೀವು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು, ಹಾಗೆ ಹಾಡನ್ನ ಹಾಡಬಹುದಾಗಿದೆ. ಸೊ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಹಾಡುಗಳನ್ನ ಆಯ್ಕೆ ಮಾಡಿಕೊಂಡು ಹಾಡ್ತಾ ಇದ್ದೀರಾ. ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ, ಹಲೋ,
3: ಹಲೋ,
0: ನಮಸ್ತೆ.
3: ಹಲೋ, ನಮಸ್ಕಾರ.
0: ಯಾರಿದು?
3: ಶಿವಮೊಗ್ಗದಿಂದ ಶಾಂತಾ ಧಾವಸ್ಕರ್ ಅಂತ.
0: ಶಾಂತಾ ಮೇಡಮ್, ಹೇಗಿದ್ದೀರಾ?
3: ಚೆನ್ನಾಗಿದ್ದೀನಿ ಮೇಡಮ್.
0: ಓಕೆ, ಸೊ ತಿಂಡಿ ಆಯ್ತಾ?
3: ಹಲೋ, ಹಾ ಹೇಳಿ.
0: ಓಕೆ, ನಿಮ್ಗೆ ಸಿಗ್ತಾ ಇರುವಂತಹ ಹಾಡು ಹಳ್ಳಿ ಲಾವಣಿಯಲ್ಲಿ, ಶಿವರಾಜ್ ಕುಮಾರ್ ಅವರು ಅಭಿನಯಿಸಿರುವ ನಮ್ಮೂರ ಮಂದಾರ ಹೂವೆ ಚಿತ್ರದ ಹಾಡು.
3: ಹೇಳಿ ಯಾವ ಹಾಡು ಅಂತ?
0: ಹಳ್ಳಿ ಲಾವಣಿಯಲ್ಲಿ ಲಾಲಿ, ಹಳ್ಳಿ ಲಾವಣಿಯಲ್ಲಿ ಲಾಲಿ, ಆ ಹಾಡಿದೆಯಲ್ಲ ಅದು. ಗೊತ್ತಿಲ್ವಾ? ಓಕೆ, ಧನ್ಯವಾದಗಳು ಮ್ಯಾಮ್ ಕರೆ ಮಾಡಿದ್ದಕ್ಕೆ.
3: ಧನ್ಯವಾದಗಳು.
0: ಓಕೆ, ಶಾಂತ ಅವರು ಕರೆ ಮಾಡಿದ್ರು, ಹಾಗೆ ಹಾಡು ಗೊತ್ತಿಲ್ಲ ಅಂತ ಹೇಳಿ ಹೇಳ್ತಾ ಇದ್ರು. ಇಟ್ಸ್ ಓಕೆ. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಾಗೆ ಅವರಿಗೆ ಯಾವ ಹಾಡು ಸಿಗುತ್ತೆ, ಯಾವ ಹಾಡನ್ನ ಹಾಡ್ತಾರೆ ಅಂತ ಹೇಳಿ ಕೇಳೋಣ. ಹಲೋ,
4: ಹಲೋ,
0: ನಮಸ್ತೆ.
4: ನಮಸ್ತೆ ಮೇಡಮ್.
0: ಅರಿದು ಮಹೇಶ್ ಸರ್, ಹೇಗಿದ್ದೀರಾ? ತಿಂಡಿ ಆಯ್ತಾ? ಇಲ್ಲ. ಓಕೆ, ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ? ಓಕೆ, ನಿಮ್ಗೆ ಸಿಗ್ತಾ ಇರುವಂತಹ ಹಾಡು ರಥಸಪ್ತಮಿ ಚಿತ್ರದ ಜೊತೆಯಾಗಿ ಹಿತವಾಗಿ.
4: ಜೊತೆಯಾಗಿ ಹಿತವಾಗಿ ಸೇರಿ ನಡೆವ ಸೇರಿ ನಡೆವ ನಾ ಎಂದೆಂದಿಗೂ ನನ್ನ ಬೆಳಕಾಗಿರು, ನಿನ್ನ ಬಿಡಲಾರೆ ನಾನೆಂದಿಗೂ. ಜೊತೆಯಾಗಿ ಹಿತವಾಗಿ ಆವನ ನೆರಳಲ್ಲಿ ಆ ಸೂರ್ಯನೆದುರಲ್ಲಿ ಒಲವೆಂಬ ರಂಗಲ್ಲಿ. ಈ ಸಹವರ್ತ ಮೇಡಮ್, ನಾನು ಮುಂದೆ ಬರ್ತಾ ಇಲ್ಲ.
0: ಓಕೆ, ಪರವಾಗಿಲ್ಲ ಸರ್, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
4: ಓಕೆ, ನಮಸ್ತೆ.
0: ಎಸ್, ಮಹೇಶ್ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನು ಹಾಡ್ತಾ ಇದ್ರು. ಹಾಗೆ ನೀವು ಕೂಡ ಕರೆ ಮಾಡಿ ಮಾತನಾಡಬಹುದು, ನಾನು ಕೂಡ ಹಾಡನ್ನು ಹಾಡಬಹುದಾಗಿದೆ. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ ಹಲೋ
5: ಹಲೋ ಮೇಡಮ್ ಅವರೇ, ನಮಸ್ಕಾರ. ನನ್ನ ಹೆಸರು ಚಿಕ್ಕಪ್ಪ, ಕೃಷಿನಗರ ಶಿವಮೊಗ್ಗದಿಂದ ಮಾತಾಡ್ತಿರೋದು ಮೇಡಮ್ ಅವರೇ.
0: ನಮಸ್ತೆ ಚಿಕ್ಕಪ್ಪ ಸರ್, ಹೇಗಿದ್ದೀರಾ?
5: ನಾವು ಚೆನ್ನಾಗಿದ್ದೇವೆ ಮೇಡಮ್ ಅವರೇ, ನೀವ್ ಹೇಗಿದ್ದೀರಾ? ತಿಂಡಿ ಆಯ್ತ್ರಾ?
0: ತಿಂಡಿ ಆಯ್ತ್ರಿ, ನಿಮ್ದಾಯ್ತೇನ್ರಿ?
5: ಹ್ಞೂನ್ರಿ ಮೇಡಮ್ ಅವರೇ, ಆಯ್ತ್ರಿ.
0: ಓಕೆ, ಹಾಗೆ ಇವತ್ತಿನ ಟಾಪಿಕ್ ಅಂತ ಗೊತ್ತಾಗಿದೆ ಅಲ್ಲೇನ್ರಿ?
5: ಹ್ಞೂನ್ರಿ ಗೊತ್ತಾಗಿದೆ ಮೇಡಮ್ ಅವರೇ, ಹೇಳ್ರಿ.
0: ಓಕೆ, ನಿಮ್ಗೆ ಸಿಗ್ತಾ ಇರುವಂತಹ ಹಾಡು ಬಣ್ಣ ನನ್ನ ಒಲವಿನ ಬಣ್ಣ.
5: ಆಯ್ತು ಮೇಡಮ್ ಅವರೇ, ಆಯ್ತು ಹೇಳ್ತೀನಿ.
0: ಓಕೆ ಹಾಡಿ.
5: ಬಣ್ಣ ನನ್ನ ಒಲವಿನ ಬಣ್ಣ, ನನ್ನ ಬದುಕಿನ ಬಣ್ಣ. ಬಣ್ಣ ನನ್ನ ಒಲವಿನ ಬಣ್ಣ, ನನ್ನ ಬದುಕಿನ ಬಣ್ಣ. ನಿನಕ್ಕರೆ ಹಸಿರು ಉಲ್ಲಾಸದ ಉಸಿರು, ನುರಾಸೆಯ ಚಿಲುಮೆಯ ಬಣ್ಣ. ಬಣ್ಣ ಬಣ್ಣ. ಧನ್ಯವಾದಗಳು ಮೇಡಮ್ ಅವರೇ.
0: ಓಕೆ, ಧನ್ಯವಾದಗಳು ಚಿಕ್ಕಪ್ಪ ಸರ್ ಕರೆ ಮಾಡಿದ್ದಕ್ಕೆ. ಎಸ್, ಚಿಕ್ಕಪ್ಪ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಸೊ ಹಾಗೆ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸುವಂತಹ ಸಮಯ ಆಗ್ತಾ ಇದೆ. ಸೊ ಹಾಗೆ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ದೀರಾ. ನಿಮ್ಮೆಲ್ರಿಗೂ ಕೂಡ ಈ ಕಾರ್ಯಕ್ರಮ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮ ನಿಮ್ಗೆ ಇಷ್ಟ ಆಯ್ತೋ ಇಲ್ವೋ, ಹೇಗೆ ಅನ್ನಿಸ್ತು ಈ ಕಾರ್ಯಕ್ರಮ ಅನ್ನೋದನ್ನ ನಮ್ಮ ಸಂಖ್ಯೆ 9686926279 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದ್ರ ಮೂಲಕ ತಿಳಿಸಬಹುದಾಗಿದೆ ಅಂತ ಹೇಳ್ತಾ ನಾನೀಗ ಹೊರಡ್ತಾ ಇದ್ದೀನಿ. ಹಾಗೆ ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಮಧುರ ಗಾನ, ನೀವಿಷ್ಟೊತ್ತು ಕೇಳಿದ್ದು ಬೆಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಯಾವಾಗ್ಲೂ ಕೂಡ ಹೇಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
6: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
7: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-80883. ಸಂಖ್ಯೆ ಮತ್ತೊಮ್ಮೆ 0818-2-3580-83. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
8: ನಾನು ಸಾಮಾನ್ಯವಾಗಿ ತುಂಬಾ ಸಮಾಧಾನದಿಂದ ಇರೋ ವ್ಯಕ್ತಿ, ಆದ್ರೆ ಪ್ರೆಸೆಂಟೇಶನ್ ಕೊಡುವಾಗ ಜಾನ್ವಿ ಕುಸಿದ್ ಬಿದ್ದುದನ್ನ ನೋಡಿದೆ, ನನಗೆ ಶಾಕ್ ಆಯ್ತು, ನನ್ ಕೈ ಕಾಲೇ ಆಡ್ಲಿಲ್ಲ.
6: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538-97698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800-30-90309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
9: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
10: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್, ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
9: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದೀಗ 2026 ಆಗಸ್ಟ್ 13 ಆಚಾರ್ಯ ತುಳಸಿ ರಾಷ್ಟ್ರೀಯ ವಾಣಿಜ್ಯ ಸಂಜೆ ಕಾಲೇಜಿನ ಮಾತು ಮಂಥನ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳ ಮಾತು ಹೇಗಿತ್ತು ಬನ್ನಿ ಕೇಳೋಣ. ಸರ್, ನಿಮ್ಮ ಹೆಸರು?
11: ಮೊಹಮ್ಮದ್ ಇಸ್ತೇರ್ ಮದಿನಿ.
0: ಓಕೆ, ಸೊ ನೀವು ಯಾಕೆ ಈವ್ನಿಂಗ್ ಕಾಲೇಜ್ನ ಸೆಲೆಕ್ಟ್ ಮಾಡ್ಕೊಂಡ್ರಿ?
11: ಪಿ ಯು ಸಿ ಆದಮೇಲೆ ನಮ್ದಪ್ಪ ಹೇಳ್ದು ಏನು ಮಾಡೋ ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ, ಅದಕ್ಕೆ ನಾನು ಈವ್ನಿಂಗ್ ಕಾಲೇಜಿಗೆ ಸೇರಿ ಬೆಳಗ್ಗೆ ಅವನ ಜೊತೆಗೆ ಕೋಚಿಂಗ್ಗೆ ಹೋಗ್ತಾ ಇದ್ದೀನಿ, ಕರಾಟೆ ಕೋಚಿಂಗಿಗೆ.
0: ಓಕೆ, ಕರಾಟೆ ಕೋಚಿಂಗ್ ಜೊತೆ ನೀವು ಮಾಡ್ತಾ ಇದ್ದೀರಾ?
11: ಮಾಡ್ತಾ ಇದ್ದೀನಿ.
0: ಓಕೆ, ಹೇಗೆ ಅನಿಸ್ತಿದೆ ಅಂದರೆ ಎರಡನ್ನೂ ಮ್ಯಾನೇಜ್ ಮಾಡೋದು ನಿಮಗೆ ಕಷ್ಟ ಆಗ್ತಿದೆಯಾ, ಅಥವಾ ಓಕೆ ಐ ಕ್ಯಾನ್ ಹ್ಯಾಂಡಲ್ ಅಂತ ಅನಿಸ್ತಾ ಇದೆಯಾ?
11: ಐ ಕ್ಯಾನ್ ಹ್ಯಾಂಡಲ್ ಬಿಕಾಸ್ ಮೈ ಫಾದರ್ ಸಪೋರ್ಟ್ ಟು ಮೀ.
0: ಸೊ ಓದಕ್ಕೆಲ್ಲ ಟೈಮ್ ಸಿಗುತ್ತೆ?
11: ಸಿಗುತ್ತೆ ಸಿಗುತ್ತೆ, ಬೆಳಗ್ಗೆ ಎದ್ದು 2 ಗಂಟೆ ಓದ್ತೀನಿ, ಅದಾದ್ಮೇಲೆ ಕ್ಲಾಸಸ್ ಆಗೋದು, ಸಂಜೆ ಇಲ್ಲಿಗೆ ಬಂದೀನಿ.
0: ಓಕೆ, ಸೊ ಹಾಗೆ ನಿಮ್ಮ ಲೈಫಲ್ಲಿ ನಿಮಗೆ ಏನು ಗೋಲ್ ಇದೆ, ಏನು ಮಾಡಬೇಕು ಅನ್ನೋದು ನಿಮ್ಮ ಒಂದು ಇಂಟ್ರೆಸ್ಟ್?
11: ಬಿಸ್ನೆಸ್ ಮ್ಯಾನ್ ಆಗಿ ಒಂದು ಪ್ರೊಡಕ್ಟ್ನ ಲಾಂಚ್ ಮಾಡಿ ಸೊಸೈಟಿಗೆ ಏನು ಹೆಲ್ಪ್ ಆಗುತ್ತೆ ಅದನ್ನು ಮಾಡಬೇಕಂತ ಇದ್ದೀನಿ.
0: ಓಕೆ, ವೆರಿ ನೈಸ್ ಸರ್, ನಿಮ್ಮ ಎಲ್ಲ ಆಸೆಗಳು ಈಡೇರಲಿ. ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು?
12: ಮೊಹಮ್ಮದ್ ಸಾಹಿದ್.
0: ಓಕೆ, ಸೊ ಹಾಗೆ ನೀವು ಯಾಕೆ ಇವ್ನಿಂಗ್ ಕಾಲೇಜ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ?
12: ನಾನು ಬೆಳಗ್ಗೆ ಸಿ ಎ ಕೋಚಿಂಗ್ ಹೋಗ್ತೀನಿ. ಅದಕ್ಕೆ ಈಗ ಸಿ ಎ ಮತ್ತು ಬಿ ಕಾಮ್ ಒಂದು ಕಡೆ ಅಂದರೆ ಬೆಳಗ್ಗೆ ಕಾಲೇಜಲ್ಲಿ ಅಟೆಂಡೆನ್ಸ್ ಕೊಡೋಲ್ಲ ಅಂದರು, ಅದಕ್ಕೆ ಇವ್ನಿಂಗ್
0: ಕಾಲೇಜ್ಗೆ ಸೇರ್ಕೊಂಡಿದ್ದೀರ. ಸೊ ಈಗ ಸಿ ಎ ನೀವು ಪಿ ಯು ಮುಗಿಸಿ ಸಿ ಎ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ, ಓಕೆ, ಸಿ ಎ ಇವಾಗ ಕಂಪ್ಲೀಟ್ ಏನು ಒಂದು ಗ್ರೂಪ್ ಆಗಿದೆಯಾ?
12: ಇಲ್ಲ, ಅಂದರೆ ಕೋಚಿಂಗ್ ಹೋಗ್ತೀನಿ. ಜನವರಿ ಅಟೆಂಪ್ಟ್ ಅಲ್ಲಿ ಎಕ್ಸಾಮ್.
0: ಓಕೆ ಸರ್, ಇವಾಗ ಬಿ ಕಾಮ್ದು ಇವಾಗ ಸಬ್ಜೆಕ್ಟ್ಸು ಸ್ವಲ್ಪ ಸೇಮ್ ಇರುತ್ತಲ್ವಾ? ಬಿ ಕಾಮ್ದು ಮತ್ತು ಇದ್ರದ್ದು ಸಿ ಎದು ಎರಡೂ ಓದ್ತಿದ್ದೀರಾ? ನಿಮ್ಗೆ ಏನಾದರೂ ಕನ್ಫ್ಯೂಷನ್ಸ್ ಆಗುತ್ತಾ ಅಥವಾ ಓದುವಾಗ ಎರಡು ಮಿಕ್ಸ್ ಆಗುವಂಥದ್ದು ಏನಾದರೂ ಇದೆಯಾ? ಯಾವ ರೀತಿ ಅನಿಸುತ್ತೆ ಸರ್, ನಿಮಗೆ ಕಷ್ಟ ಅನಿಸಲ್ವಾ? ಬಿ ಕಾಮ್ದು ಈ ಕಡೆ ಓದಬೇಕು, ಈ ಕಡೆ ಸಿ ಎದು ಓದಬೇಕು ಅಂದಾಗ ಹೆಲ್ಪ್ ಆಗುತ್ತೋ ಅಥವಾ ಕಷ್ಟ ಆಗುತ್ತೋ?
12: ಫಸ್ಟ್ ಆಫ್ ಆಲ್ ಮನಸ್ಸಲ್ಲಿ ಏನಿದ್ರೆ ಅಂದರೆ ನಮ್ಮ ಟಾರ್ಗೆಟ್ ಸಿ ಎ ಮಾಡಬೇಕಂದ್ರೆ ಏನೂ ಕಷ್ಟ ಆಗಲ್ಲ ಮ್ಯಾಮ್. ಮನಸ್ಸಲ್ಲಿದ್ದರೆ ಸಿ ಎನೋ ಮಾಡಬೇಕು ಬಿ ಕಾಮ್ ಮಾಡಬೇಕಂತ ಇದ್ರೆ ನಾವು ಏನು ಸಾಧನೆ ಮಾಡ್ಬೋದು.
0: ಸೊ ಇವಾಗ ನೀವು ಟೈಮ್ ಹೇಗೆ ಡಿವೈಡ್ ಮಾಡ್ಕೋತೀರಾ? ಇವಾಗ ಬಿ ಕಾಮ್ದು ಓದಲಿಕ್ಕೆ ಸಿಲೆಬಸ್ ಚೇಂಜು, ಸಿ ಎದೇ ಸಿಲೆಬಸ್ ಚೇಂಜು, ಸೊ ಯಾವ ರೀತಿ ನೀವು ಡಿವಿಷನ್ ಮಾಡ್ಕೋತೀರಾ ಓದಕ್ಕೆ?
12: ಅಂದರೆ ಸಿ ಎ ಅಲ್ಲಿ ಬಿ ಕಾಮ್ ಈಗ ಎಕ್ಸಾಮ್ ಇದ್ದ ಹತ್ತು ಹತ್ರ ಓದ್ಕೊಳ್ತೀನಿ, ಮಿಕ್ಕಿದೆಲ್ಲ ಸಿ ಎ.
0: ಬೇರೆ ಟೈಮಲ್ಲಿ ಡೈಲಿ ನೀವು ಸಿ ಎಗೆ ಇರುತ್ತೋ ಅದು ಓದ್ತೀರಿ. ಓಕೆ ಸೂಪರ್. ಓಕೆ ಸರ್, ನಿಮ್ಮ ಹೆಸರು?
13: ಯಶೋಧರ.
0: ಓಕೆ, ನೀವು ಏನು ಮಾಡ್ತಿರೋದು ಸರ್?
13: ನಾವು ಮಾರ್ನಿಂಗ್ ಸಿ ಎಸ್ ಕೋರ್ಸ್ ತೊಗೊಂಡಿದ್ದೀನಿ, ಈವ್ನಿಂಗ್ ಡಿಗ್ರಿ ಕಾಲೇಜ್ ಬರ್ತೀನಿ.
0: ಸೊ ನಿಮಗೆ ಹೇಗೆ ಅನಿಸುತ್ತೆ ಓದಕ್ಕೆ? ಯಾವತ್ತಾದರೂ ಕಷ್ಟ ಅನಿಸ್ತಿದೆಯಾ? ಎರಡೂ ಓದಬೇಕು, ಈ ಕಡೆ ಡಿಗ್ರಿದು ಓದಬೇಕು, ಈ ಕಡೆ ಸಿ ಎಸ್ ಓದಬೇಕು, ಹೇಗೆ ಅನಿಸುತ್ತೆ ಸರ್?
13: ಪರವಾಗಿಲ್ಲ, ಮ್ಯಾನೇಜ್ ಮಾಡ್ತೀನಿ. ಬೆಳಗ್ಗೆ ಸಿ ಎಸ್ ಓದಿ ಸಂಜೆ ಈವ್ನಿಂಗ್ ಬಂದು ಕ್ಲಾಸು, ಮಾರ್ನಿಂಗ್ ಮತ್ತು ಡಿಗ್ರಿದು ರಿವೈಸ್ ಮಾಡ್ತೀನಿ.
0: ಓಕೆ, ಈಗ ಎಷ್ಟೋ ಜನ ಸಿ ಎ ಸಿ ಎಸ್ ಸಿ ಎಂ ಎ ಎಲ್ಲ ಮಾಡೋಕ್ಕೆ ಹೋಗ್ತಾರೆ, ಏನಾಗುತ್ತೆ ಅಂತ ಹೇಳಿದ್ರೆ ಫಸ್ಟ್ ಅಟೆಂಪ್ಟ್ ಮಾಡ್ತಾರೆ ಆಗಲ್ಲ, ಸೆಕೆಂಡ್ ಅಟೆಂಪ್ಟ್ ಟ್ರೈ ಮಾಡ್ತಾರೆ ಆಗಲ್ಲ, ಈ ಥರ ಆಗ್ತಾ ಇರುತ್ತೆ. ಅವರು ಏನು ಮಾಡೋದಪ್ಪ ಲೈಫಲ್ಲಿ, ಇದೋ ಆಗ್ತಿಲ್ಲ, ಈಚೆ ಡಿಗ್ರಿನೂ ಕಂಪ್ಲೀಟ್ ಆಗ್ತಿಲ್ಲ, ಏನು ಮಾಡೋದು ಅಂತ ಇರ್ತಾರೆ, ಅವ್ರಿಗೆ ನೀವು ಏನು ಹೇಳ್ತೀರಾ ಸರ್?
13: ಟ್ರೈ ಮಾಡಿದ್ರೆ ಎಲ್ಲದೂ ಆಗುತ್ತೆ, ಆದರೆ ಅವ್ರ ಮೇಲೆ ಅವರಿಗೆ ನಂಬಿಕೆ ಇರಬೇಕು, ಒಂದು ಮತ್ತೆ ಸ್ಟಡಿ ಮೇಲೆ ಫೋಕಸ್ ಮಾಡಬೇಕು.
0: ಸೊ ನಿಮ್ಮ ಗೋಲ್ ಏನು ಸರ್, ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದು ನಿಮ್ಮ ಒಂದು ಐಡಿಯಾ ಇದೆ?
13: ಬಿಸ್ನೆಸ್ ಮ್ಯಾನ್ ಆಗಬೇಕು ಅಂತಿದ್ದೆ.
0: ಬಿಸ್ನೆಸ್ ಮ್ಯಾನ್ ಆಗಬೇಕು ಅಂತ? ಓಕೆ, ವೆರಿ ನೈಸ್. ಏನು ಬಿಸ್ನೆಸ್ ಮಾಡಬೇಕು ಅಂತಿದ್ದೀರಾ?
13: ನೋಡಿ, ಇನ್ವೆಸ್ಟ್ ಮಾಡಬೇಕು.
0: ಓಕೆ, ಸೊ ಒಟ್ಟಿನಲ್ಲಿ ಒಂದು ಒಳ್ಳೆ ಬಿಸ್ನೆಸ್ ಮಾಡಬೇಕು ಅನ್ನೋದು ನಿಮ್ಮ ಪ್ಲ್ಯಾನ್. ವೆರಿ ನೈಸ್ ಸರ್. ಸರ್, ನಿಮ್ಮ ಹೆಸರು?
14: ಮನೋಜ್ ಅಂತ.
0: ಓಕೆ, ನೀವು ಏನಕ್ಕೆ ಈವ್ನಿಂಗ್ ಕಾಲೇಜ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ?
14: ಅಂದರೆ ನಾನು ಬೆಳಗ್ಗೆ ಸಿ ಎ ಕ್ಲಾಸಸ್ಗೆ ಜಾಯ್ನ್ ಆಗಿದ್ದೆ ಫಸ್ಟ್ ಇಯರಲ್ಲಿ ಇರಬೇಕಾದ್ರೆ, ಸೊ ಅದೇ ಕಂಟಿನ್ಯೂ ಆಗ್ತಾ ಇದೆ. ನೆಕ್ಸ್ಟ್ ಅದಕ್ಕೆ ಅದಕ್ಕೋಸ್ಕರ ನಾನು ಈವ್ನಿಂಗ್ ಕಾಲೇಜ್ ಚಾಯ್ಸ್ ಮಾಡಿದೆ.
0: ಓಕೆ, ಸೊ ಹಾಗೆ ನಿಮಗೆ ಹೇಗೆ ಅನಿಸುತ್ತೆ ಸರ್, ಸ್ಟಡಿ ಜೊತೆ ಇದು ಹೇಗೆ ನೀವು ಮ್ಯಾನೇಜ್ ಮಾಡ್ತೀರಾ?
14: ಮ್ಯಾಮ್, ಅದರಲ್ಲಿ ಡಿಫ್ರೆನ್ಸ್ ಏನಿಲ್ಲ. ಸಿ ಎ ಒಂದು ಲೆವೆಲಲ್ಲಿ ಕಷ್ಟ ಇರುತ್ತೆ ಅದಿರುತ್ತೆ ಅಂತಾರೆ. ನಾವು ಸಿ ಎ ಓದ್ತಿದ್ದೀವಿ ಅಂದರೆ ಬಿ ಕಾಮ್ ಏನಷ್ಟು ಕಷ್ಟ ಅನಿಸಲ್ಲ, ಸಿಮಿಲಾರಿಟಿ ಇದ್ದೇ ಇರುತ್ತೆ, ಸೊ ಅಷ್ಟೇನು ಕಷ್ಟ ಅನಿಸ್ತಿಲ್ಲ.
0: ಓಕೆ, ಸೊ ಈಗ ಯಾರಾದರೂ ನೆಕ್ಸ್ಟು ಸಿ ಎ ಸಿ ಎಮ್ ಎ ಸಿ ಎಸ್ ಎಲ್ಲ ಮಾಡಬೇಕು ಅಂತ ಅಂದ್ಕೊಳ್ಳೋರಿಗೆ ನೀವೇನು ಹೇಳ್ತೀರಾ?
14: ಈವ್ನಿಂಗ್ ಕಾಲೇಜ್ ಒಂದು ಒಳ್ಳೆ ಆಪರ್ಚುನಿಟಿ, ಸೊ ಈವ್ನಿಂಗ್ ಕಾಲೇಜ್ ಚಾಯ್ಸ್ ಮಾಡಿರಿ ಅಂತ ಹೇಳಿ ತುಂಬ ಜನಕ್ಕೆ ಹೇಳಿದ್ದೀನಿ, ನಾನು ಹೇಳಿದ್ದೀನಿ. ಯಾಕಂದರೆ ಬೆಳಗ್ಗೆ ಇವಾಗ ಡೇ ಕಾಲೇಜಿಗೂ ಸೇರಿಕೊಂಡು ಆ ಕೋಚಿಂಗ್ ಹೋಗೋ ಎರಡೂ ಸರಿಯಾಗಲ್ಲ, ಸೊ ಅವ್ರು ಬೆಳಗ್ಗೆ ಕೋಚಿಂಗ್ ಹೋಗಿ ಸಂಜೆ ಕಾಲೇಜಿಗೆ ಬಂದರೆ ಚೆನ್ನಾಗಿರುತ್ತೆ.
0: ಓಕೆ ಸರ್, ನಿಮ್ಮ ಗೋಲ್ ಏನು ಸರ್, ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ?
14: ನಾನು ನಮ್ಮ ಬ್ರದರ್ ಒಂದು ಸ್ಟಾರ್ಟಪ್ ಮಾಡೋಣ ಅಂತ ಇದ್ದೀವಿ. ಸೊ
0: ಸರ್, ನಿಮ್ಮ ಹೆಸರು?
15: ಸಂತೋಷ್.
0: ಓಕೆ, ನೀವು ಯಾಕೆ ಈವ್ನಿಂಗ್ ಕಾಲೇಜ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ?
15: ನಾನು 2020 ಸಹ್ಯಾದ್ರಿ ಕಾಲೇಜಲ್ಲಿ ಜಾಯ್ನ್ ಆಗಿದ್ದೆ. ಒಂದು 2 ಇಯರ್ಸ್ ಆದಮೇಲೆ ಅಲ್ಲಿ ಡಿಸ್ಕೋ ಅಂದರೆ ಹೋಗಲಿಲ್ಲ, ಕಾಲೇಜಿಗೆ ಹೋಗಲಿಲ್ಲ.
0: ಯಾವ ರೀಸನ್ ಅಂತ ಕೇಳ್ಬೋದು ಸರ್?
15: ಅಂದರೆ ಕೆಲಸ ಮಾಡೋಣ ಅಂತ ಅವಾಗ ಒಂದು ಮೈಂಡ್ ಸೆಟಲ್ಲಿ ಬಂದಿತ್ತು, ನಾ ಕೆಲಸ ಮಾಡೋಣ ಸಾಕು ಅಂತ. ಮತ್ತೆ ಒಂದು 2 ವರ್ಷ ಗ್ಯಾಪ್ ಆಯಿತು. ಮತ್ತು ಈವ್ನಿಂಗ್ ಕಾಲೇಜಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಲಾಸ್ಟ್ 2-3 ಇಯರ್ಸಿಂದ ಔಟ್ಪುಟ್ ಆದ್ರಲ್ಲ ನನ್ನ ಜೊತೆ ಓದಿದವ್ರೆ, ನನಗೆ ಅವರೆಲ್ಲ ಅವಾಗೇ ಸಜೆಸ್ಟ್ ಮಾಡಿದರು. ಅವ್ರಿಗೆ ಅವಾಗ ಹೇಳಿದಾಗ ನಾನು ಬರಬೇಕಾಗಿತ್ತು ಇಷ್ಟೊತ್ತಿಗೆ ಅವ್ರ ಜೊತೆ ಔಟ್ಪುಟ್ ಆಗ್ತಿದೆ ಅಂತ ಇವಾಗ ಅನಿಸುತ್ತೆ. ಆದರೂ ಅವ್ರ ಜೊತೆಗೆ ಇದ್ದೀನಿ, ಇದ್ದು ಎಂಜಾಯ್ ಮಾಡಿದ್ದೀನಿ ತುಂಬ. ಇವಾಗ ಫೈನಲ್ ಇಯರಲ್ಲಿ ಓದ್ತಿದ್ದೀನಿ ಮ್ಯಾಮ್.
0: ಓಕೆ, ಸೊ ಹಾಗೆ ಎಜುಕೇಷನ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಸರ್? ಇವಾಗ ನೀವೇ ಹೇಳಿದ್ರಿ 2 ವರ್ಷ ನನಗೆ ಬೇಡ ಅನ್ನಿಸ್ತು, ಏನಾದರೂ ಕೆಲಸ ಮಾಡೋಣ ಅಂತ ಹೇಳಿ ತುಂಬ ಜನ ಸ್ಟೂಡೆಂಟ್ ಮೈಂಡ್ ಸೆಟ್ ಇರುತ್ತೆ. ಯಾಕಂತಂದರೆ ಇವಾಗ ಕೆಲವರಿಗೆ ಏನೋ ಒಂದು ಇಂಟ್ರೆಸ್ಟ್ ಇರೋ ಫೀಲ್ಡಿಗೆ ಬಂದಿರಲ್ಲ, ಯಾರೋ ಅಪ್ಪ ಹೇಳಿದ್ರು ದೊಡ್ಡಪ್ಪ ಹೇಳಿದ್ರು ಅಂತ ಹೇಳಿ ಇವಾಗ ಬಿ ಕಾಮೋ ಬಿ ಎಸ್ ಸಿನೋ ಏನೋ ಒಂದು ತೊಗೊಂಡಿರ್ತಾರೆ, ಅವ್ರ ಇಂಟ್ರೆಸ್ಟಿಂಗ್ ಫೀಲ್ಡೇ ಬೇರೆ ಇರುತ್ತೆ. ಬಟ್ ಈ ಥರ ತೊಗೊಂಡಾಗ ಬೇಡ ಇದು ಬಿಟ್ಬಿಡೋಣ, ಏನಾದರೂ ಆರಾಮಾಗಿ ಕೆಲಸ ಮಾಡ್ಕೊಂಡಿರೋಣ ಅಂತ ತುಂಬ ಜನಕ್ಕೆ ಅನಿಸುತ್ತೆ, ಇದು ಸಹಜ. ಸೊ ಅಂಥವ್ರಿಗೆ ನೀವೇನು ಹೇಳ್ತೀರಾ, ಎಜುಕೇಷನ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ?
15: ಮ್ಯಾಮ್, ಅವರು ಹಂಗೆ ಅಂದ್ಕೊಂಡು ಬಿಟ್ಟಿರ್ತಾರಲ್ಲ, ಆ 2 ವರ್ಷ ಕಾಲ ಕಳೆದ್ಮೇಲೆ ಗೊತ್ತಾಗಿರುತ್ತೆ ನಾವು ಓದೋದು ಅಲ್ಲಿ ಬಿಡಬಾರ್ದಾಗಿತ್ತು, ಓದಬೇಕಾಗಿತ್ತು. ಬಟ್ ಅವಾಗ ಒಂದೊಂದ್ಸಲಿ ನನಗಾರ ಆಪರ್ಚುನಿಟಿ ಸಿಕ್ಕಿದೆ, ಇವಾಗ ಏಜ್ ಇದೆ, ಆ ಏಜ್ ದಾಟಿದ್ಮೇಲೆ ಓದೋಕ್ಕಾಗಲ್ಲ. ಮತ್ತೆ ಇನ್ನೂ 1-2 ವರ್ಷ ಆಗಿದ್ರೆ ನಾನು ಇಲ್ಲಿ ಕಾಲೇಜಿಗೆ ಬಂದು ಇವ್ರ ಜೊತೆ ಎಲ್ಲ ಸೇರಿ ಇಷ್ಟೆಲ್ಲ ಎಂಜಾಯ್ ಮಾಡೋಕ್ಕಾಗಲ್ಲ. ಅದು ಟೈಮ್ ಸಿಕ್ಕಾಗೆ ನಾವು ಓದಬೇಕು, ಎಲ್ಲರ ಜೊತೆ ಬೆರಿಬೇಕು ಅಂತ ಹೇಳ್ತೀನಿ.
0: ಓಕೆ, ಸೊ ಹಾಗೆ ನಿಮ್ಮ ಗೋಲ್ ಏನು ಸರ್, ಏನು ಮಾಡಬೇಕು ಅಂತಿದ್ದೀರಾ?
15: ನಂದು ಸಣ್ಣದಾಗ ಒಂದು ಎಲ್ಲ ನಂದೇ ಓನಾಗಿ ಬಿಸ್ನೆಸ್ ಮಾಡಬೇಕು ಅಂತ, ಅದು ಹೊರಗಡೆ ಎಲ್ಲ ಕೆಲಸ ಯಾರು ಕೆಳಗೂ ಮಾಡೋದಕ್ಕಿಂತ

0: ನಾವೇ ಸಣ್ಣದಾಗಾದ್ರೂ ಮಾಡಿದ್ರು ಓನಾಗೆ ಏನಾದರೂ ಮಾಡಬೇಕು ಅಂತ
1: ಕೆಲಸ ಕೊಡ್ಬೇಕು.
0: ಹಾಂ ಮ್ಯಾಮ್ ಅಷ್ಟೇ.
1: ವೆರಿ ವೆರಿ ನೈಸ್ ಸರ್, ವೆರಿ ನೈಸ್. ಮೇಡಮ್ ನಿಮ್ಮ ಹೆಸರು?
2: ಮಾಧುರ್ಯ ರಮೇಶ್.
1: ಓಕೆ, ನೀವು ಯಾಕೆ ಈವ್ನಿಂಗ್ ಕಾಲೇಜ್ನ ಸೆಲೆಕ್ಟ್ ಮಾಡ್ಕೊಂಡ್ರಿ?
2: ನಾನು ಬೆಳಗ್ಗೆ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಪ್ರಿಪೇರ್ ಆಗ್ತಾ ಇದ್ದೀನಿ, ಹಾಗಾಗಿ ಈವ್ನಿಂಗ್ ಕಾಲೇಜ್ ಸೆಲೆಕ್ಟ್.
1: ಯಾವ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಿದ್ದೀರಾ?
2: IAS UPSC.
1: ವೆರಿ ನೈಸ್, ವೆರಿ ನೈಸ್. ಓಕೆ, ಸೊ ನಿಮಗೆ ಹೇಗೆ ಅನಿಸ್ತಾ ಇದೆ ಇವಾಗ IAS IPS ಅಂತ ಅಂದರೆ ಅದೇ ಬೇರೆ ಥರ ಬರುತ್ತೆ ಕ್ವೆಶನ್ಸು. ಸೊ ಬಿ ಕಾಮ್ ಅಂದಾಗ ಇಲ್ಲಿರುವಂಥ ಒಂದು ಪ್ಯಾಟರ್ನ್ ಬೇರೆ ಇರುತ್ತೆ, ಸಿಲೆಬಸ್ಸೇ ಬೇರೆ ಇರುತ್ತೆ. ಸೊ ಇದು ನಿಮಗೆ ಹೆಲ್ಪ್ ಆಗ್ತಿದೆಯೋ ಅಥವಾ ಎರಡನ್ನೂ ಹ್ಯಾಂಡಲ್ ಮಾಡೋದು ನೀವು ಹೇಗೆ ಹ್ಯಾಂಡಲ್ ಮಾಡ್ತಿದ್ದೀರಾ, ನಿಮ್ಗೆ ಹೇಗೆ ಅನಿಸ್ತಿದೆ?
2: ಏನಿಲ್ಲ, ಯಾವ ನನಗೇನು ಆ ಥರ ಪ್ರಾಬ್ಲಮ್ ಆಗ್ತಾ ಇಲ್ಲ.
1: ಓಕೆ, ನೀವು ಹೇಗೆ ಟೈಮ್ ಮ್ಯಾನೇಜ್ ಮಾಡ್ತೀರಾ ಎರಡನ್ನು ಓದಲಿಕ್ಕೆ?
2: ಸಂಜೆ ಇವಾಗ ಮನೆಗೆ ಹೋದ್ಮೇಲೆ ಒನ್ ಅವರ್ ಎರಡು ಅವರ್ ರಿವೈಸ್ ಮಾಡ್ತೀನಿ, ಇದ್ರದ್ದು ಪ್ರಾಬ್ಲಮ್ ಇಲ್ಲ. ಬೆಳಗ್ಗೆಯಿಂದ ಸಂಜೆ ತನಕ ಎಕ್ಸಾಮಿಗೆ ಏನೇನು ಬೇಕು ಅದು ಪ್ರಿಪೇರ್ ಆಗ್ತಿದ್ದೀನಿ.
1: ಓಕೆ, ಸೊ ಮನೇಲಿ ಹೇಗಿದೆ ಸಪೋರ್ಟ್ ನಿಮಗೆ?
2: ತುಂಬ ಸಪೋರ್ಟ್ ಇದೆ. ಅದು ಒಳ್ಳೆ ಒಂಥರ ಪ್ರೆಷರ್ ಥರ ಅನಿಸುತ್ತೆ, ಬಟ್ ಅವರು ಏನು ಆ ಥರ ಅಂತ ಪ್ರೆಷರ್ ಕೊಡ್ತಾ ಇಲ್ಲ.
1: ಸೊ ನಿಮ್ಮ ಗೋಲ್ ಏನು, ಏನಾಗಬೇಕು ಅಂತ ಇದ್ದೀರಾ ನೀವು?
2: ಒಂದು ಸ್ಟೇಬಲ್ ಜಾಬ್ ವಿತ್ ರೆಸ್ಪೆಕ್ಟ್ ಆ್ಯಂಡ್ ಆ ಥರ.
1: ವೆರಿ ನೈಸ್. ಸೊ ಮ್ಯಾಮ್ ನಿಮ್ಮ ಹೆಸರು?
3: ನೋರೇನ್.
1: ಓಕೆ, ನಿಮ್ಮ ಯಾಕೆ ಈವ್ನಿಂಗ್ ಕಾಲೇಜ್ನ ಸೆಲೆಕ್ಟ್ ಮಾಡ್ಕೊಂಡ್ರಿ?
3: ಮಾರ್ನಿಂಗಲ್ಲಿ CA ಓದ್ತಿದ್ದೀನಿ ಅದಕ್ಕೆ.
1: ಓಕೆ, ಸೊ ಹೇಗೆ ಅನಿಸ್ತಿದೆ ನಿಮಗೆ ಇವೆರಡನ್ನೂ ಹ್ಯಾಂಡಲ್ ಮಾಡೋದು ಹೇಗೆ ಅನಿಸ್ತಿದೆ?
3: ಫಸ್ಟಲ್ಲಿ ಕಷ್ಟ ಆಗ್ತಿತ್ತು, ಇವಾಗ ಸ್ವಲ್ಪ ಸ್ವಲ್ಪ ಅಡ್ಜಸ್ಟ್ ಆಗ್ತಿದೆ.
1: ಸೊ ನೀವು ಯಾವ ರೀತಿ ಓದೋದಕ್ಕೆ ಟೈಮ್ನ ಯಾವ ರೀತಿ ನೀವು ಇದು ಮಾಡ್ತೀರಾ? ಯಾವಾಗಲೂ ಓದ್ತಾನೆ ಇರಬೇಕು ಅಂತ ಅನ್ಸಲ್ವಾ ನಿಮಗೆ? ಈಚೆ ಬಿ ಕಾಮ್ ಸಿಲೆಬಸ್ ಓದಬೇಕು, ಈ ಕಡೆ CSCಗೆ ಪ್ರಿಪೇರ್ ಆಗಬೇಕು, ಎಕ್ಸಾಮ್ಸ್ ಬರ್ತಿದೆ, ಈ ಥರ ಟೆನ್ಷನ್ಸ್ ಎಲ್ಲ ಹೇಗೆ ಹ್ಯಾಂಡಲ್ ಮಾಡ್ತೀರಾ?
3: ಸ್ವಲ್ಪ ಕಷ್ಟ ಆಗುತ್ತೆ, ಯಾವುದು ಡಿಫಿಕಲ್ಟ್ ಇದೆ ಆದಮೇಲೆ ಫೋಕಸ್ ಮಾಡಿ ಸ್ವಲ್ಪ ಓದ್ತೀನಿ ಅಷ್ಟು.
1: ಸೊ ನಿಮ್ಮ ಗೋಲ್ ಏನು, ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ ನೆಕ್ಸ್ಟ್?
3: ಅದೇ CA ಆಗಬೇಕು, ಇಂಡಿಪೆಂಡೆಂಟ್ ಮ್ಯಾನ್ ಆಗಬೇಕು ಅಂತ.
1: ವೆರಿ ನೈಸ್, ವೆರಿ ನೈಸ್. ಇದೇ ರೀತಿ ಇನ್ನಷ್ಟು ವಿದ್ಯಾರ್ಥಿಗಳು ತಮ್ಮ ಅಭಿಪ್ರಾಯವನ್ನ ತಿಳಿಸಿದ್ದಾರೆ. ಅದನ್ನ ಕೇಳುವ ಮೊದಲು ಒಂದು ಚಿಕ್ಕ ಬ್ರೇಕ್ನ ತಗೋಬರೋಣ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಓಕೆ, ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು RJ ಶ್ರೀಧರ್. ನಾವು ಮಾತಾಡ್ತಿದ್ದ ಹಾಗೆ ನಮ್ಮ ಶಿವಮೊಗ್ಗದ ರಾಷ್ಟ್ರೀಯ ಶಿಕ್ಷಣ ಸಮಿತಿಯ ಆಚಾರ್ಯ ತುಳಸಿ ರಾಷ್ಟ್ರೀಯ ವಾಣಿಜ್ಯ ಸಂಜಯ್ ಕಾಲೇಜಿನಲ್ಲಿ ನಡೆದಂತಹ ಮಾತು ಮಂಥನ ಕಾರ್ಯಕ್ರಮದಲ್ಲಿ ಸಂಜಯ್ ಕಾಲೇಜಿನ ವಿದ್ಯಾರ್ಥಿಗಳು ಏನೆಲ್ಲ ಮಾತಾಡಿದ್ರು ಅನ್ನೋದ್ರ ಬಗ್ಗೆ ಕೇಳ್ತಾ ಇದ್ದೀರಾ. ಸೊ ಹಾಗೇನೆ ನನ್ನ ಜೊತೆ ಮಾತಾಡಿದಂತಹ ವಿದ್ಯಾರ್ಥಿಗಳು ಏನೆಲ್ಲ ಮಾತಾಡಿದ್ದಾರೆ, ಸಂಜಯ್ ಕಾಲೇಜಿನ ಆಯ್ಕೆ ಮಾಡಿಕೊಂಡ್ರೆ ಏನೆಲ್ಲ ಅನುಕೂಲ ಆಗುತ್ತೆ, ಮತ್ತೆ ಅವರು ಸಂಜಯ್ ಕಾಲೇಜಿನ ಯಾಕೆ ಆಯ್ಕೆ ಮಾಡಿಕೊಂಡ್ರು ಎಲ್ಲದ್ರ ಬಗ್ಗೆ ಅವರು ಕೂಡ ಮಾತಾಡಿದರೆ, ಬನ್ನಿ ಅವ್ರು ನಮ್ಮ ಜೊತೆ ಏನೆಲ್ಲ ಮಾತಾಡಿದರೆ ಕೇಳೋಣ.
5: ಹಾಯ್.
6: ಹಾಯ್ ಸರ್.
5: ನಿಮ್ಮ ಹೆಸರು?
6: ದೀಕ್ಷಿತಾ ಅಂತ.
5: ದೀಕ್ಷಿತಾ ಅವರು ಎಲ್ಲಿಂದ ಬಂದಿರೋದು?
6: ನಾನು ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ಬಾಳೆಹೊನ್ನೂರಿಂದ ಬಂದಿದ್ದೀನಿ.
5: ಬಾಳೆಹೊನ್ನೂರು, ಓಕೆ. ಸೊ ಅಲ್ಲಿಂದ ಇಲ್ಲಿ ಶಿವಮೊಗ್ಗದಲ್ಲಿ ಬಂದು ಕಾಲೇಜ್ ಸೇರ್ಕೊಂಡಿದ್ರಾ, ಅದರಲ್ಲಿ ಈವ್ನಿಂಗ್ ಕಾಲೇಜ್ ಸೇರ್ಕೊಂಡಿದ್ರಾ, ಯಾಕೆ ಹೇಳ್ಬೋದಾ?
6: ಅಂದರೆ ಇಲ್ಲಿ ಈವ್ನಿಂಗ್ ಕಾಲೇಜ್ ಅಂತ ಗೊತ್ತಾಯ್ತಲ್ವ, ಸೊ ಸೇರ್ಕೊಂಡು ಮಾರ್ನಿಂಗ್ CS ಕೋಚಿಂಗ್ ಮಾಡ್ತಾ ಇದ್ದೆ. ಹಂಗಾಗಿ ನನಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಮಾರ್ನಿಂಗ್ CS ಕಂಪ್ಲೀಟ್ ಮಾಡಿಕೊಂಡು ಈ ಕಡೆ ಡಿಗ್ರಿನೂ ಬೇಕು, ಡಿಗ್ರಿ ಬಿಡೋಕ್ಕಾಗಲ್ಲ, ಅದಕ್ಕೋಸ್ಕರ ಈವ್ನಿಂಗ್ ಕಾಲೇಜ್ ಸೇರಿಕೊಂಡೆ.
5: ಓಕೆ, ಸೊ ಈವ್ನಿಂಗಲ್ಲಿ ಈವ್ನಿಂಗ್ ಕಾಲೇಜಿಗೆ ಬಿ ಕಾಮ್ನೇ ಆಯ್ಕೆ ಮಾಡಿದ್ದು, ನೀವು ಕೂಡ ಕಾಮರ್ಸ್ ಬೇಸ್ಡ್ ಇರೋದ್ರಿಂದನಾ? ಓಕೆ, ಸೊ ಈವ್ನಿಂಗ್ ಕಾಲೇಜಿಗೆ ಬರೋದ್ರಿಂದ ನಿಮಗೆ ಎಷ್ಟು ಹೆಲ್ಪ್ಫುಲ್ ಆಗ್ತಾ ಇದೆ?
6: ಮಾರ್ನಿಂಗ್ ಓದ್ಕೋಬೋದು ಆರಾಮಾಗಿ, ಆಮೇಲೆ ಏನಾದರೂ ವರ್ಕ್ ಇದ್ದರೆ ವರ್ಕ್ ಮಾಡ್ಕೋಬೋದು, ಇಲ್ಲ ಎಕ್ಸ್ಟ್ರಾ ಸ್ಕಿಲ್ಸ್ ಕಲಿಬೇಕಂದ್ರೆ ಅದನ್ನೆಲ್ಲ ಕ್ಯಾರಿ ಮಾಡ್ಕೋಬೋದು. ಈವ್ನಿಂಗ್ ಕಾಲೇಜಲ್ಲಿ ತುಂಬ ಒಳ್ಳೆ ಫೆಸಿಲಿಟಿ ಇದೆ, ಮತ್ತು ಡೇ ಕಾಲೇಜ್ ಹೆಂಗಿದೆ ಸೇಮ್ ಟು ಸೇಮ್ ಹಂಗೆ ಇರುತ್ತೆ, ಎಲ್ಲದಕ್ಕೂ ಎನ್ಕರೇಜ್ ಮಾಡ್ತಾರೆ, ಏನಕ್ಕೂ ಡಿಫ್ರೆನ್ಸ್ ತೋರಿಸಲ್ಲ ಅದಕ್ಕೆ.
5: ಓಕೆ, ಈವ್ನಿಂಗ್ ಕಾಲೇಜಿಗೆ ಸೇರ್ಕೋಬೇಕು ಅನ್ನೋರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ?
6: ದಿ ಬೆಸ್ಟ್ ಆಪ್ಷನ್ ಅಂತ ಹೇಳ್ತೀನಿ, ಬಿಕಾಸ್ ಮಾರ್ನಿಂಗ್ ವರ್ಕ್ ಮಾಡ್ಕೊಳ್ಳಿದ್ರೆ ವರ್ಕ್ ಮಾಡ್ಕೋಬೋದು, ಎಕ್ಸ್ಟ್ರಾ ಎಜುಕೇಷನ್ ತೊಗೊಳ್ಬೋದು, ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ. ಸೊ ಈವ್ನಿಂಗ್ ಕಾಲೇಜ್ ಅಂದರೆ ಬೆಸ್ಟ್.
5: ಥ್ಯಾಂಕ್ ಯು.
7: ಹಾಯ್ ಸರ್.
5: ನಿಮ್ಮ ಹೆಸರು?
7: ಚಂದನ.
5: ಚಂದನ, ಎಲ್ಲಿಂದ ಬಂದಿರೋದು?
7: ಹೊನ್ನಾಳಿ ಸರ್.
5: ಓಕೆ,
7: ಇಲ್ಲೇ ಶಿವಮೊಗ್ಗದಲ್ಲಿ ಹಾಸ್ಟೆಲಲ್ಲಿ ಇದ್ದೀನಿ.
5: ಓಕೆ, ನೀವು ಯಾಕೆ ಈವ್ನಿಂಗ್ ಕಾಲೇಜ್ನ ಆಯ್ಕೆ ಮಾಡ್ಕೊಂಡ್ರಿ?
7: ಸರ್, ನಾನು CA ಕೂಡ ಮಾಡ್ತಿದ್ದೀನಿ. ಸೊ CA ಮಾಡೋದಾದರೆ ಡೇ ಕಾಲೇಜಲ್ಲಿ ಬಿ ಕಾಮ್ ವರ್ಕ್ ಆಗೋಲ್ಲ, ಅಟೆಂಡೆನ್ಸ್ ಕೊಡಲ್ಲ, ಸೊ ಆಗ ಈವ್ನಿಂಗ್ ತೊಗೊಂಡೆ ನಾನು.
5: ಓಕೆ, ಸೊ ಇದರ ಜೊತೆಗೆ ಮಾರ್ನಿಂಗ್ ಟೈಮಲ್ಲಿ ಏನು ಮಾಡ್ತೀರಾ ನೀವು?
7: ಸರ್, CA ಓದ್ಕೊತೀನಿ.
5: ಓಕೆ, ಸೊ ಇದರ ಜೊತೆಗೆ ಒಂದು ಬಿ ಕಾಮ್ ಎಜುಕೇಷನ್ ಕೂಡ ಇದ್ದರೆ ಹೆಲ್ಪ್ಫುಲ್ ಆಗುತ್ತೆ ಅನ್ನೋದು ನಿಮ್ಮ ಒಪಿನಿಯನ್. ಓಕೆ, ಈವ್ನಿಂಗ್ ಕಾಲೇಜ್ನ ಆಯ್ಕೆ ಮಾಡ್ಕೊಳ್ಳೋದ್ರಿಂದ ಏನು ಹೆಲ್ಪ್ಫುಲ್ ಆಗುತ್ತೆ?
7: ಸರ್, ಮನೇಲೆಲ್ಲ ಈವ್ನಿಂಗ್ ಅಂದ ಫಸ್ಟ್ ಎದ್ರುಕೊಂಡ್ರು ಹೆಂಗಿರುತ್ತೋ ಏನೋ, ಬೇಡ ಮಾರ್ನಿಂಗೇ ಮಾಡು ಅಂತ. ಬಟ್ ಇಲ್ಲಿ ಈವ್ನಿಂಗಲ್ಲಿ ಎಜುಕೇಷನ್ ಚೆನ್ನಾಗಿದೆ, ಎಲ್ಲ ಕ್ಲಾಸಸ್ ನಡೀತಿದೆ, ಕ್ಲಾಸಿಗೆ ಬರೋಕ್ಕೆ ಪ್ರಾಬ್ಲಮ್ ಇಲ್ಲ, ಅಟೆಂಡೆನ್ಸ್ ಎಲ್ಲ ಕೊಡ್ತಾರೆ, ಚೆನ್ನಾಗಿ ಟೀಚಿಂಗ್ ಮಾಡ್ತಾರೆ. ಒಳ್ಳೆ ಬರೀ ಓದೋದ್ರ ಬಗ್ಗೆ ಅಲ್ಲದೆ ಕಲ್ಚರಲ್ ಫೆಸ್ಟು ಅಥವಾ ಏನಾದರೂ ಪ್ರೋಗ್ರಾಮು ಅಥವಾ ಸ್ಪೋರ್ಟ್ಸು ಬೇರೆ ಬೇರೆ ಫೆಸ್ಟಿಗೆಲ್ಲ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಈವ್ನಿಂಗ್ ಕಾಲೇಜ್ ಯೂಸ್ ಆಗುತ್ತೆ ಸರ್, ನಾರ್ಮಲ್ ಥರನೇ, ನಾರ್ಮಲ್ ಕಾಲೇಜ್ ಥರನೇ.
5: ಓಕೆ, ಸೊ ಈಗ ಎಷ್ಟು ಜನ ವರ್ಕಿಂಗ್ ಪ್ರೊಫೆಷ್ನಲ್ಸು ಈವ್ನಿಂಗ್ ಕಾಲೇಜ್ನ ಪ್ರಿಫರ್ ಮಾಡ್ತಾರೆ, ಸೊ ಅವರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ನೀವು?
7: ಸರ್, ಬರೀ ವರ್ಕ್ ವರ್ಕ್ ಅಂತ ಇರೋರಿಗೆ ಕಾಲೇಜ್ ಲೈಫ್ ಎಂಜಾಯ್ ಮಾಡೋಕ್ಕಾಗಲ್ಲ, ಕಾಲೇಜ್ ಹೆಂಗಿರುತ್ತೆ ಅನ್ನೋದು ಗೊತ್ತಿರಲ್ಲ. ಸೊ ಅವ್ರು ವರ್ಕ್ ಮಾಡ್ಕೊತ ಆರಾಮಾಗಿ ಬಂದು ಈವ್ನಿಂಗಲ್ಲಿ

0: ಕ್ಲಾಸ್ ಮಾಡ್ಕೊತಾ ಇರ್ಬೋದು, ಎಲ್ಲ ಫ್ರೆಂಡ್ಸ್ ಸಿಗ್ತಾರೆ, ಹೊಸ ಹೊಸ ಏನಾದರೂ ಕಲಿತಾ ಹೋಗ್ತೀವಿ. ಸೊ ಅವ್ರ ವರ್ಕ್ ಜೊತೆಗೆ ಇವ್ನಿಂಗ್ ಕೂಡ ಸೇರ್ಕೋಬೋದು ಕಾಲೇಜ್ಗೆ ಸರ್.
1: ಓಕೆ, ಥ್ಯಾಂಕ್ ಯು.
2: ಹಾಯ್.
1: ಹಾಯ್, ನಿಮ್ಮ ಹೆಸರು?
2: ಗಾನವಿ.
1: ಗಾನವಿ, ಎಲ್ಲಿಂದ ಬರ್ತಾ ಇರೋದು?
2: ಶಿವಮೊಗ್ಗ.
1: ಶಿವಮೊಗ್ಗ. ಗಾನವಿ, ನೀವು ಯಾಕೆ ಇವ್ನಿಂಗ್ ಕಾಲೇಜ್ನ ಆಯ್ಕೆ ಮಾಡ್ಕೊಂಡ್ರಿ?
2: ನಾನು ಬೆಳಗ್ಗೆ ಸಿ ಎ ಮಾಡ್ತಾ ಇದ್ದೆ, ಅದಕ್ಕೆ ಇವ್ನಿಂಗ್ ಕಾಲೇಜ್ ಆಯ್ಕೆ ಮಾಡ್ಕೊಂಡು.
1: ಸೊ ನಿಮಗೆ ಎಷ್ಟು ಹೆಲ್ಪ್ಫುಲ್ ಆಗ್ತಾ ಇದೆ ಇದು?
2: ಈಗ ಮಾರ್ನಿಂಗ್ ಸಿ ಎ ಕೂಡ ಓದ್ಕೊಬೋದು, ಬಿ ಕಾಮ್ ಕೂಡ ಮಾಡ್ಬೋದು. ಇನ್ನು 5 years ಸಿ ಎ ಕಂಪ್ಲೀಟ್ ಮಾಡಿದೆ, ಜೊತೆಗೆ ಬಿ ಕಾಮ್ ಡಿಗ್ರಿ ಕೂಡ ಇರುತ್ತೆ, ಅದಕ್ಕೆ.
1: ಸೊ ಎರಡನ್ನೂ ಮ್ಯಾನೇಜ್ ಮಾಡೋದಕ್ಕೆ ಈಸಿ ಆಗುತ್ತೆ ಇವ್ನಿಂಗ್ ಕಾಲೇಜ್ ಅನ್ನೋದು. ಸೊ ಇವ್ನಿಂಗ್ ಕಾಲೇಜಿಗೆ ಸೇರ್ಕೊಳ್ಳೋರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ನೀವು?
2: ಇವ್ನಿಂಗ್ ಕಾಲೇಜಿಗೆ ಸೇರ್ಕೊಳ್ಳೋದು ಒಂದು ಬೆಸ್ಟ್ ಡಿಸಿಷನ್ ಆಗುತ್ತೆ, ಏನಕ್ಕಂದರೆ ವರ್ಕ್ ಕೂಡ ಮಾಡ್ಬೋದು, ಬೇರೆ ಪ್ರೊಫೆಷ್ನಲ್ ಕೋರ್ಸ್ ಬೆಳಗ್ಗೆ ಮಾಡ್ಕೊಂಡು ಸಂಜೆ ಬಿ ಕಾಮ್ ಮಾಡ್ಬೋದು.
1: ಓಕೆ. ಸೊ ನಿಮ್ಮ ಕಾಲೇಜಲ್ಲಿ ಏನು ಸ್ಪೆಷಾಲಿಟಿ ಇದೆ ಅಂದರೆ, ಏನಕ್ಕೆ ನಿಮ್ಮ ಕಾಲೇಜಲ್ಲಿ ಸೇರಿಕೊಂಡು ಏನು ಹೆಲ್ಪ್ಫುಲ್ ಆಗುತ್ತೆ?
2: ಈಗ ತುಂಬ ಕಡೆ ಇವ್ನಿಂಗ್ ಕಾಲೇಜಲ್ಲಿ ತುಂಬ ಫೆಸ್ಟು, ಫ್ರೆಷರ್ಸ್ ಡೇ ಅದೆಲ್ಲ ಮಾಡಲ್ಲ, ಇಲ್ಲಾದರೆ ಎಲ್ಲದೂ ಎಲ್ಲ ಪ್ರೋಗ್ರಾಮ್ ಮಾರ್ನಿಂಗ್ ಕಾಲೇಜಲ್ಲಿ ಏನು ಮಾಡ್ತೇವೆ ಅದೆಲ್ಲ ಇರುತ್ತೆ, ಸೇಮ್ ಇರುತ್ತೆ, ಬಟ್ ಟೈಮಿಂಗ್ಸ್ ಮಾತ್ರ ಚೇಂಜ್ ಇರುತ್ತೆ.
1: ಓಕೆ. ಸೊ ತುಂಬಾ ಹೆಲ್ಪ್ಫುಲ್ ಆಗ್ತದೆ ಅಂತ ಹೇಳ್ಬೋದಾಗ.
2: ಎಸ್ ಸರ್.
1: ಥ್ಯಾಂಕ್ ಯು.
2: ಥ್ಯಾಂಕ್ ಯು.
1: ಹಾಯ್.
3: ಹಾಯ್,
1: ನಿಮ್ಮ ಹೆಸರು?
3: ಕಿಶೋರ್ ಅಂತ.
1: ಓಕೆ, ಎಲ್ಲಿಂದ ಬರ್ತಾ ಇರೋದು ನೀವು?
3: ನಂದು ಹಾವೇರಿ ಡಿಸ್ಟಿಕ್ಕು, ಇಲ್ಲಿ ಶಿವಮೊಗ್ಗದಲ್ಲಿ ಹಾಸ್ಟೆಲ್ ಇರ್ತೀನಿ.
1: ಸೊ ಇವ್ನಿಂಗ್ ಕಾಲೇಜ್ನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ನೀವು?
3: ನನಗೆ ಸ್ವಲ್ಪ ವರ್ಕ್ ನೀಡಿತ್ತು, ಮನೇಲಿ ಸ್ವಲ್ಪ ಕಷ್ಟ ಇತ್ತು, ಆದ್ರಿಂದ ವರ್ಕ್ ಮಾಡ್ಕೊತ ಇವ್ನಿಂಗ್ ಕಾಲೇಜ್ ಸ್ಟಡಿ ಅಂತ ಇದು ಮಾಡಿಕೊಂಡೆ. ಇವ್ನಿಂಗ್ ಕಾಲೇಜಿಂದ ನನಗೆ ತುಂಬ ಹೆಲ್ಪ್ ಆಗ್ತಿದೆ. ಅಂದರೆ ನಾವೇನು ಅಂದ್ಕೊಂಡಿದ್ವಿ, ನಮ್ಮ ಹಿಂಗೆ ಕೆಲಸ ಹಾಕ್ಕೊಂತ ಹೋದರೆ ನಮ್ಮ ಸ್ಟಡೀಸ್ ಎಲ್ಲ ನಮಗೆ ಮುಂದೆ ಏನು ಮಾಡೋದಾಗಲ್ಲ ಅಂತೇಳಿ, ಅದು ಒಂಥರ ಬೇಜಾರಿತ್ತು. ಅದು ಈ ಥರ ಎಲ್ಲ ಫೆಸಿಲಿಟೀಸ್ ಇದೆ ಅಂತ ಇಲ್ಲಿ ಬಂದ ಮೇಲೆ ಗೊತ್ತಾಯಿತು. ತುಂಬ ಹೆಲ್ಪ್ ಆಗ್ತಿದೆ ಇವ್ನಿಂಗ್ ಕಾಲೇಜಿಂದ, ಏನಾದರೂ ಮಾಡ್ಬೋದು ಅಂತ ಕಾನ್ಫಿಡೆನ್ಸ್ ಇದೆ.
1: ಓಕೆ, ಇವಾಗ ಏನು ವರ್ಕ್ ಮಾಡ್ತಾ ಇದ್ದೀರಾ?
3: ನಾನು ಪೂರ್ವಿಕಾ ಫುಡ್ ಸರ್ವಿಸ್ ಅಂತ ಒಂದು ಶಾಪ್ ಇದೆ, ಅದರಲ್ಲಿ ವರ್ಕ್ ಮಾಡ್ತಿದ್ದೀನಿ.
1: ಓಕೆ. ಸೊ ಇವ್ನಿಂಗ್ ಕಾಲೇಜ್ ಬರೋದ್ರಿಂದ ಏನೆಲ್ಲ ನಿಮಗೆ ತುಂಬ ಹೆಲ್ಪ್ ಆಗಿದೆ ಅಂದರೆ ಏನು?
3: ತುಂಬ ಹೆಲ್ಪ್ ಆಗಿದೆ ಅಂದರೆ ಅದೇ ಟೋಟಲಿ ಸ್ಟಡೀಸೇ ಇಲ್ಲದೆ ಹಂಗೆ ಆಗುತ್ತೇನೋ ಅಂತ ಅಂದ್ಕೊಂಡಿದ್ದೆ, ಬಟ್ ಇಲ್ಲಿ ಬಂದಾಗಿಂದ ಸ್ಟಡೀಸು ಎಲ್ಲ ಆಗ್ತಿದೆಯಲ್ಲ, ಸೊ ಅದೇ ಹೆಲ್ಪು.
1: ಸೊ ನಿಮಗೆ ಅನಿಸೋ ಹಾಗೆ ಇವ್ನಿಂಗ್ ಕಾಲೇಜ್ ಸೇರ್ಕೊಳ್ಬೇಕು ಅಂತ ಅಂದ್ಕೊಳ್ಳೋರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ?
3: ತುಂಬಾ ಹೆಲ್ಪ್ ಆಗುತ್ತೆ. ಕೆಲವೊಬ್ಬರು ಓದೇ ಇಲ್ಲದ ಅನ್ನೋತ ಅನ್ಕೊತಾರಲ್ಲ, ನನ್ನ ಕೆಲಸಕ್ಕೆ ಹೋದರೆ ನನ್ನ ಲೈಫೇ ಮುಗೀತು ಅಂತ ಅನ್ಕೊತಿರ್ತಾರಲ್ಲ, ಆ ಥರಿಗೆಲ್ಲ ಫೆಸಿಲಿಟೀಸ್ ಚೆನ್ನಾಗಿದೆ ಇವ್ನಿಂಗ್ ಕಾಲೇಜೆಲ್ಲ. ಹೆಲ್ಪ್ ಆಗುತ್ತೆ, ಸಾಯಂಕಾಲನೂ ಓದ್ಕೋಬೋದು, ಬೆಳಗ್ಗೆ ಕೆಲಸ ಮುಗಿಸಿ ಅಂತ ಆ ಥರ.
1: ಹಾಯ್.
4: ಹಾಯ್ ಸರ್.
1: ನಿಮ್ಮ ಹೆಸರು?
4: ಕೀರ್ತನಾ, ಶಿವಮೊಗ್ಗದಿಂದಾನೇ ಬಂದಿರೋದು. ನಾನು ಇವ್ನಿಂಗ್ ಕಾಲೇಜ್ ಏನಕ್ಕೆ ಚಾಯ್ಸ್ ಮಾಡಿಕೊಂಡೆ ಅಂದರೆ, ನಾನು ಮಾರ್ನಿಂಗ್ ಸಿ ಎ ಕೋಚಿಂಗ್ ತೊಗೊತಿದ್ದೀನಿ. ಸಿ ಎ ಕೋಚಿಂಗ್ ಅಷ್ಟೇ ಸಾಕು ಅಂತ ಕೆಲವೊಬ್ರು ಹೇಳ್ತಾರೆ, ಬಟ್ ಡಿಗ್ರಿ ಇಸ್ ದ ಬೆಸ್ಟು. ಸಿ ಎ ಅಟೆಂಪ್ಟ್ ಪಾಸ್ ಆಗಿಲ್ಲ, ಸಿ ಎ ಮಾಡೋಕ್ಕಾಗಿಲ್ಲ ಕೆಲವೊಬ್ರಿಗೆ ಅಂದರೆ ಡಿಗ್ರಿನೂ ಒಂದು ಬೆನಿಫಿಟ್ ಇರುತ್ತೆ, ಹಂಗಾಗಿ ನಾನು ಬಿ ಕಾಮ್ ತೊಗೊಂಡು ಸಿ ಎನೂ ಮಾಡ್ತಾ ಇದ್ದೀನಿ.
1: ಓಕೆ, ನಿಮಗೆ ಸಿ ಎ ಮಾಡೋದಕ್ಕೆ ಇದು ತುಂಬ ಹೆಲ್ಪ್ಫುಲ್ ಆಗ್ತಾ ಇದೆ ಇವ್ನಿಂಗ್ ಕಾಲೇಜ್ ಅನ್ನೋದು.
4: ಹೌದು ಸರ್, ಅಂದರೆ ಮ್ಯಾನೇಜ್ ಮಾಡೋಕ್ಕಾಗಲ್ಲ ಅಂದರೆ ಅವ್ರದ್ದು ಕೆಪಬಿಲಿಟಿ ಅದು, ಅವ್ರ ಡಿಗ್ರಿನೂ ತುಂಬ ಲಾಂಗ್ ಆಗುತ್ತೆ, ಸಿ ಎನೂ ತುಂಬ ಲಾಂಗ್ ಆಗುತ್ತೆ. ಸಿ ಎಗೆ ತುಂಬ ಟೈಮ್ ಕೊಟ್ಟರೆ, ಡಿಗ್ರಿ ಆದರೆ ಹಿಂದಿನ ದಿನ ಕುತ್ಕೊಂಡು ಓದಿದ್ರು ಡಿಗ್ರಿ ಪಾಸ್ ಆಗ್ಬೋದು ಬಿ ಕಾಮು. ಅಂದರೆ BBA BCA ಅವರಿಗೆಲ್ಲ ಬೇಕೇ ಬೇಕು ಮಾರ್ನಿಂಗ್ ಕಾಲೇಜು, ಬಟ್ ಬಿ ಕಾಮ್ ಆದರೆ ಮಾರ್ನಿಂಗ್ ಅಂದರೆ ಈವ್ನಿಂಗ್ ಆದರೂ ಓದ್ಕೋಬೋದು. ಮಾರ್ನಿಂಗ್ ಅಂದರೆ ಏನಾಗುತ್ತೆ ಅಂದರೆ ಅಸೈನ್ಮೆಂಟ್ಸು ಅಟೆಂಡೆನ್ಸಿಗೆಲ್ಲ ಕೂರಲೇಬೇಕು, ಸಿ ಎಗೆ ಟೈಮ್ ಕೊಡೋಕ್ಕಾಗಲ್ಲ. ಬಟ್ ಈವ್ನಿಂಗ್ ಸೇರ್ಕೊಂಡವ್ರಿಗೆ ಸಿ ಎಗೆ ಜಾಸ್ತಿ ಟೈಮ್ ಕೊಟ್ಟು ಬಿ ಕಾಮಿಗೆ ಕಮ್ಮಿ ಟೈಮ್ ಕೊಟ್ಟರು ನಡೆಯುತ್ತೆ ಅಂತ.
1: ಓಕೆ, ಈವ್ನಿಂಗ್ ಕಾಲೇಜ್ ಅಂತಂದರೆ ಎಷ್ಟು ಸಮಯ ಇರುತ್ತೆ, ಅಂದರೆ ಎಷ್ಟರಿಂದ ಎಷ್ಟು ತನಕ ಇರುತ್ತೆ?
4: ಸರ್, ಅದು ಕಾಲೇಜ್ ಮೇಲೆ ಡಿಪೆಂಡು. ನಮ್ಮದು NES IAS ಅಲ್ಲಿ 9 to 3 ಇತ್ತು, ನಾನು ಅಲ್ಲಿಂದ ಡ್ರಾಪ್ಔಟ್ ಆಗಿ ಇಲ್ಲಿಗೆ ಬಂದು ಸೇರ್ಕೊಂಡು ಸಿ ಎ ಮಾಡ್ತಾ ಇದ್ದೀನಿ.
1: ಸೊ ಇವ್ನಿಂಗ್ ಕಾಲೇಜ್ ಸೇರ್ಕೋಬೇಕು ಅನ್ನೋರಿಗೆ ನೀವೇನು ಹೇಳೋದಕ್ಕೆ ಇಷ್ಟಪಡ್ತೀರಾ?
4: ಇವ್ನಿಂಗ್ ಕಾಲೇಜ್ ಇಸ್ ದಿ ಬೆಸ್ಟು. ವರ್ಕ್ ಮಾಡೋರಿಗೆ ಮಾರ್ನಿಂಗ್ ಎಲ್ಲ ವರ್ಕ್ ಮಾಡಿ, ಅವರು ಡಿಗ್ರಿ ಮಾಡೋರಿಗೆ ಈವ್ನಿಂಗ್ ಬೆಸ್ಟು, ಸಿ ಎ ಪ್ರೊಫೆಷ್ನಲ್ ಕೋರ್ಸ್ ಮಾಡೋರಿಗೆ ಈವ್ನಿಂಗ್ ಬೆಸ್ಟ್ ಅಂತ ಹೇಳ್ತೀನಿ.
1: ಓಕೆ, ಥ್ಯಾಂಕ್ ಯು. ಹಾಯ್.
5: ಹಾಯ್ ಸರ್.
1: ನಿಮ್ಮ ಹೆಸರು?
5: ರಿಕ್ಷಾ ಅಂತ.
1: ಓಕೆ, ಎಲ್ಲಿಂದ ಬರ್ತಾ ಇರೋದು ನೀವು?
5: ಇಲ್ಲಿ ಶಿವಮೊಗ್ಗ ಗೋಪಾಲ.
1: ಓಕೆ, ಇವ್ನಿಂಗ್ ಕಾಲೇಜ್ನ ಯಾಕೆ ಆಯ್ಕೆ ಮಾಡಿಕೊಂಡ್ರಿ ನೀವು?
5: ಸರ್, ನಾನು GDS ವರ್ಕರ್ ಪೋಸ್ಟ್ ಆಫೀಸಲ್ಲಿ, ಹಂಗಾಗಿ ನಾನು ಫಸ್ಟು ಇಂಜಿನಿಯರಿಂಗ್ ಮಾಡ್ತಾ ಇದ್ದೆ, ಅಲ್ಲಿಂದ ಅದು ಡ್ರಾಪ್ಔಟ್ ಮಾಡಿ ವರ್ಕಿಗೆ ಹೋದೆ, ಜಾಬ್ ಸಿಕ್ತು ಅಂತ. ಅದಾದಮೇಲೆ ಎಲ್ಲಿ ಎಜುಕೇಷನಿಂದ ಹೊರಗಡೆ ಹೋಗ್ಬಿಡ್ತೀನಿ ಅಂತ ಇತ್ತು, ಬಟ್ ಡಿಸ್ಟೆನ್ಸ್ ತೊಗೊಳೋಣ ಅಂತಿದೆ, ಬಟ್ ಅರ್ಥ ಆಗಲ್ಲ ಅಂತ ಇವ್ನಿಂಗ್ ಕಾಲೇಜ್.
1: ಓಕೆ. ಸೊ ನಿಮಗೆ ಇವ್ನಿಂಗ್ ಕಾಲೇಜಲ್ಲಿ ಬಂದು ಸೇರಿಕೊಂಡು ಇಲ್ಲಿಂದ ಏನಾದ್ರು ಮಾಡ್ಬೋದು ಅಂತ ನಿಮಗೆ ಯಾಕೆ ಅನ್ನಿಸ್ತು?
5: ಸೊ ಅಂದರೆ ಡಿಗ್ರಿ ಇದ್ದರೆ ಪ್ರಮೋಷನ್ ಅಪ್ಲೈ ಮಾಡ್ಬೋದು ಸರ್, ಆಮೇಲೆ ಬೇರೆ ಏನು ಬೇಕಾದ್ರೂ ಮಾಡ್ಬೋದು. ಹೈಯರ್ ಎಜುಕೇಷನ್ ಕಂಟಿನ್ಯೂ ಮಾಡೋದು ನನಗೆ ತುಂಬ ಇಷ್ಟ ಇತ್ತು, ಬಟ್ ಬೇರೆ ಡಿಸ್ಟೆನ್ಸ್ ಎಜುಕೇಷನ್ ಅಷ್ಟು ಕಾನ್ಫಿಡೆನ್ಸ್ ಇರೋಲ್ಲ ಸರ್, ಮತ್ತು ಕಾಲೇಜ್ ಸ್ಟೂಡೆಂಟ್ ಲೈಫ್ ಎಂಜಾಯ್ ಮಾಡ್ದಂಗೆ ಆಗಲ್ಲ, ಹಂಗಾಗಿ ಈವ್ನಿಂಗ್ ಕಾಲೇಜ್.
1: ಓಕೆ, ಏನು ಇಂಜಿನಿಯರಿಂಗ್ ಮಾಡ್ತಾ ಮತ್ತು ಡ್ರಾಪ್ಔಟ್ ಮಾಡಿ ಬಂದು ಜಾಬ್ ಮಾಡಿ ಮಾಡಿದ್ವಿ ಅಂತ ಹೇಳಿದ್ರಿ, ಸೊ ನಿಮಗೆ ಕಾಲೇಜಿಗೆ ಸೇರಲೇಬೇಕು, ಹೈಯರ್ ಎಜುಕೇಷನ್ ಮಾಡಲೇಬೇಕು ಅಂತ ಯಾಕೆ ಅನ್ನಿಸ್ತದೆ?
5: ಸೊ ಅಂದರೆ ಇಂಜಿನಿಯರಿಂಗ್ ಸ್ಟಾರ್ಟಿಂಗ್ ಒಂದು ಮಂತಲ್ಲೇ ಡ್ರಾಪ್ಔಟ್ ಆಗಿತ್ತು, ಹಂಗಾಗಿ ನಾನು ಸ್ಟೂಡೆಂಟ್ ಲೈಫ್ ಎಂಜಾಯ್ ಮಾಡಿಲ್ಲ ಅನಿಸ್ತಿತ್ತು, ಅದಕ್ಕೋಸ್ಕರ ಸ್ಟೂಡೆಂಟ್ ಲೈಫ್ ಎಂಜಾಯ್ ಮಾಡೋಣ ಅಂತ ಇಂಜಿನಿಯರಿಂಗ್ ಕಾಲೇಜ್.
1: ಓಕೆ, ಥ್ಯಾಂಕ್ ಯು. ಹಾಯ್.
6: ಹಾಯ್ ಸರ್.
1: ನಿಮ್ಮ ಹೆಸರು?
6: ಮಯೂರ್.
1: ಮಯೂರ್?
6: ಹಾಂ.
1: ಎಲ್ಲಿಂದ ಬಂದಿರೋದು ಮಯೂರ್?
6: ಎನ್ ಆರ್ ಪ್ರಯೋಗ ಹಾಸ್ಟೆಲ್ ಇದ್ದೀನಿ ಇಲ್ಲಿ.
1: ಹೌದಾ? ಓಕೆ. ಸೊ ಯೂನಿಂಗ್ ಕಾಲೇಜ್ನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ?
6: ಅಂದರೆ ಮಾರ್ನಿಂಗ್ ಸಿ ಎಸ್ ಕೋಚಿಂಗ್ ತೊಗೊತಿದ್ದ, ಅದಕ್ಕೆ ಸಂಜೆ ಡಿಗ್ರಿ ಮಾಡ್ತಾ ಇದ್ದೀನಿ.
1: ಓಕೆ. ಸೊ ಎಷ್ಟು ವರ್ಷದಿಂದ ಕೋರ್ಸ್ ಮಾಡ್ತಿರೋದು?
6: ಇವಾಗ ರೀಸೆಂಟ್ ಫೋರ್ ಮಂತ್ಸಿಂದ.
1: ಕೋರ್ಸಿಗೋಸ್ಕರನೇ ಮಾರ್ನಿಂಗ್ ನೀವು ಸ್ಕಿಪ್ ಮಾಡಿದ್ರೆ ಮಾರ್ನಿಂಗ್ ಕಾಲೇಜ್ನ? ಸೊ ಇವ್ನಿಂಗ್ಗೋಸ್ಕರ, ಅದಕ್ಕೋಸ್ಕರ ಬರ್ತಾ ಇರೋದು. ಓಕೆ. ಸೊ ಮತ್ತೆ ಇವ್ನಿಂಗ್ ಕಾಲೇಜ್ ಸೇರಿಕೊಂಡ್ರೆ ಏನೆಲ್ಲ ಯೂಸ್ಫುಲ್ ಆಗುತ್ತೆ ಅಂತ ನಿಮಗೆ ಅನ್ಸುತ್ತೆ?
6: ಯೂಸ್ಫುಲ್ ಅಂದರೆ ಒಂಥರ ಪೀಸ್ಫುಲ್ ಎನ್ವಿರಾನ್ಮೆಂಟ್ ಇರೋ, ಸಂಜೆ ಆಮೇಲೆ ಚೆನ್ನಾಗಿ ಓದ್ಕೋಬೋದು, ಅದೇ ಮಾರ್ನಿಂಗ್ ಕೋರ್ಸ್ನ ಕಂಪ್ಲೀಟ್ ಮಾಡಿ ಮತ್ತು ಸಂಜೆ ಡಿಗ್ರಿನ ಒಟ್ಟೊಟ್ಟಿಗೆ ಮಾಡ್ಕೋಬೋದು.
1: ಬಿ ಕಾಮ್ನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ?
6: ಅಂದರೆ ಕಾಮರ್ಸ್ ಸ್ಟ್ರೀಮಿಂದ ಕಾಮರ್ಸ್ ಬ್ಯಾಕ್ಗ್ರೌಂಡು, ಅದಕ್ಕೆ ಬಿ ಕಾಮ್ ಚೂಸ್ ಮಾಡೋದು.
1: ಓಕೆ. ಸೊ ಈಗ ಆ ಕೋರ್ಸ್ನ ಮಾಡ್ಕೊಳ್ತಾ ನೀವು ಇಲ್ಲಿ ಕಾಲೇಜ್ನ ಕಂಟಿನ್ಯೂ ಮಾಡ್ತಾ ಇದ್ರೆ ಒಂದು ಹೈಯರ್ ಎಜುಕೇಷನ್ಗೆ ಹೆಲ್ಪ್ಫುಲ್ ಆಗ್ತದೆ ಅಂತ ಹೇಳ್ಬೋದು. ಓಕೆ, ಥ್ಯಾಂಕ್ ಯು. ಓಕೆ, ಇದಾಗಿತ್ತು ಮಾತು ಮಂಥನ ಕಾರ್ಯಕ್ರಮದ ವಿಶೇಷ ಮಾತುಕತೆ. ಆಚಾರ್ಯ ತುಳಸಿ ರಾಷ್ಟ್ರೀಯ ವಾಣಿಜ್ಯ ಸಂಜೆ ಕಾಲೇಜಿನಲ್ಲಿ ನಡೆದಂತಹ ಈ ಒಂದು ಕಾರ್ಯಕ್ರಮ ತುಂಬಾ ಚೆನ್ನಾಗಿ ವಿದ್ಯಾರ್ಥಿಗಳು ಕೂಡ ಎಂಜಾಯ್ ಮಾಡಿದ್ರು, ಹಾಗೆ ಅವರ ಒಪಿನಿಯನ್ಗಳನ್ನ ಕೂಡ ನಮ್ಮ ಜೊತೆನಲ್ಲಿ ತುಂಬಾ ಚೆನ್ನಾಗಿ ಶೇರ್ ಮಾಡಿಕೊಂಡ್ರು. ಹೀಗೆ ಇನ್ನಷ್ಟು ವಿದ್ಯಾರ್ಥಿಗಳು ಅವರ ಅಭಿಪ್ರಾಯವನ್ನು ಕೂಡ ಹಂಚಿಕೊಂಡಿದ್ದಾರೆ, ಅವರ ಮಾತುಗಳನ್ನು ಕೂಡ ಕೇಳೋಣ. ಅದಕ್ಕೂ ಮುಂಚೆ ಒಂದು ಪುಟ್ಟ ವಿರಾಮ. ನಾನು ಆರ್ಜ ಶ್ರೀಧರ್, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
7: ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಬದುಕು ಅನ್ನೋದು ಒಂದು ಸುಂದರ ಪಯಣ. ಇಲ್ಲಿ ಕನಸುಗಳಿಗೆ ವಯಸ್ಸಿನ ಮಿತಿ ಇಲ್ಲ, ಶ್ರಮಕ್ಕೆ ಸಮಯದ ಹಂಗಿಲ್ಲ ಅನ್ನೋದಕ್ಕೆ ನಮ್ಮ ಶಿವಮೊಗ್ಗದ ATNCC ಸಂಜಯ್ ಕಾಲೇಜು ಅತ್ಯುತ್ತಮ ಉದಾಹರಣೆ. ಹೌದು, ನಮ್ಮ ಶಿವಮೊಗ್ಗದ IQAC ವಿದ್ಯಾರ್ಥಿ ಕ್ಷೇಮಾಭಿವೃದ್ಧಿ ಸಮಿತಿ ಹಾಗೂ ರೇಡಿಯೋ ಶಿವಮೊಗ್ಗ 90.8 FM ಸಹಯೋಗದಲ್ಲಿ August 13, 2026 ಅತ್ಯಂತ ಅರ್ಥಪೂರ್ಣವಾಗಿ ಹಮ್ಮಿಕೊಳ್ಳಲಾಗಿತ್ತು ನಮ್ಮದ್ದೇ ಮಾತು ಮಂಥನ ಕಾರ್ಯಕ್ರಮ. ಎಸ್, ಅವತ್ತು ಕಾಲೇಜಿನ ವಾತಾವರಣವೇ ಒಂಥರ ಡಿಫ್ರೆಂಟ್ ಆಗಿತ್ತು ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಕಾರ್ಯಕ್ರಮದಲ್ಲಿ ಆಚಾರ್ಯ ತುಳಸಿ ರಾಷ್ಟ್ರೀಯ ವಾಣಿಜ್ಯ ಸಂಜೆ ಕಾಲೇಜಿನ ಪ್ರಾಂಶುಪಾಲರಾದ ಘನಶ್ಯಾಮ ಸರ್ ಹಾಗೂ ಸಂಜೆ ಕಾಲೇಜಿನಲ್ಲಿ ಪ್ರೀತಿಯಿಂದ ಪಾಠ ಮಾಡುವ ಎಲ್ಲ ಗೌರವಾನ್ವಿತ ಗುರುಗಳು ಉಪಸ್ಥಿತರಿದ್ದು ಕಾರ್ಯಕ್ರಮಕ್ಕೆ ಮೆರುಗು ತಂದರು. ಇನ್ನ ಈ ಕಾರ್ಯಕ್ರಮದ ನಿಜವಾದ ಹೀರೋಗಳು ಯಾರು ಗೊತ್ತಾ? ಹಗಲಿನಲ್ಲಿ ತಮ್ಮದ್ದೇ ಆದ ಕೆಲಸಗಳಲ್ಲಿ ತೊಡಗಿಸಿಕೊಂಡು ಸಂಜೆ ಬಂದು ಜ್ಞಾನಾರ್ಜನೆಗಾಗಿ ಕೂತ್ಕೊಳ್ಳುವ ಆ ಸಂಜೆ ಕಾಲೇಜಿನ ವಿದ್ಯಾರ್ಥಿಗಳು. ಅಷ್ಟೇ ಅಲ್ಲ ಸ್ನೇಹಿತರೆ, ಮುಂದೆ ತಾವೇ ಒಂದು ಸ್ವಂತ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ಸಾಧನೆ ಮಾಡಬೇಕು ಅನ್ನೋ ಗಟ್ಟಿ ಗುರಿ ಮತ್ತು ಐಡಿಯಾ ಇಟ್ಕೊಂಡು ಓದ್ತಾ ಇರೋ ಎಲ್ಲಾ ವಿದ್ಯಾರ್ಥಿಗಳ ಉತ್ಸಾಹ ನಿಜಕ್ಕೂ ಮೈ ಜುಮ್ಮೆನಿಸುವಂತಿತ್ತು. ಹಾಗೆ ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ನ ಕೋಆರ್ಡಿನೇಟರ್ ಆದ ಗುರುಪ್ರಸಾದ್ ಸರ್ ಅವರು ವಿದ್ಯಾರ್ಥಿಗಳೊಂದಿಗೆ ಮನಬಿಚ್ಚಿ ಮಾತುಕತೆ ನಡೆಸಿದರು. ರೇಡಿಯೋ ಅಂತಂದ್ರೆ ಏನು? ನಮ್ಮ ದೈನಂದಿನ ಬದುಕಿನಲ್ಲಿ ರೇಡಿಯೋದ ಪಾತ್ರ ಎಷ್ಟು ದೊಡ್ಡದ್ದು ಅನ್ನೋದರ ಬಗ್ಗೆ ಸಾಕಷ್ಟು ಉಪಯುಕ್ತ ಹಾಗೂ ಕುತೂಹಲಕಾರಿ ಮಾಹಿತಿಯನ್ನ ವಿದ್ಯಾರ್ಥಿಗಳೊಂದಿಗೆ ಹಂಚಿಕೊಂಡರು. ವಿದ್ಯಾರ್ಥಿಗಳ ಮನಸ್ಸಿನಲ್ಲಿದ್ದ ಹಲವು ಪ್ರಶ್ನೆಗಳಿಗೆ ರೇಡಿಯೋ ತಂಡದಿಂದ ಅದ್ಭುತವಾದ ಉತ್ತರಗಳು ಸಿಕ್ಕವು. ನಮ್ಮ ರೇಡಿಯೋ ಜಾಕಿ ಶೈಲಿಯಲ್ಲಿ ಇಡೀ ಸಂವಾದ ಕಾರ್ಯಕ್ರಮ ನಗ್ತ ಚಪ್ಪಾಳೆ ತಟ್ಟುತ್ತಾ ಸಾಗಿತು. ಹೀಗೆ ವಿದ್ಯಾರ್ಥಿಗಳೊಂದಿಗೆ ನಡೆದ ಮಾತುಕತೆಯಲ್ಲಿ ಅವರು ತಮ್ಮ ಓದಿನ ಅನುಭವ, ಬದುಕಿನ ಕಷ್ಟ ಸುಖಗಳು ಹಾಗೂ ಭವಿಷ್ಯದ ಕನಸುಗಳ ಬಗ್ಗೆ ಮನದಾಳದ ಮಾತುಗಳನ್ನು ಹಂಚಿಕೊಂಡ್ರು. ವಿದ್ಯಾರ್ಥಿಗಳ ಬಾಯಿಂದಲೇ ಬಂದ ಆ ನೈಜ ಅನಿಸಿಕೆಗಳು ಎಲ್ಲರಲ್ಲೂ ಹೊಸ ಸ್ಫೂರ್ತಿಯನ್ನ ತುಂಬಿತು. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ವಿದ್ಯಾರ್ಥಿಗಳ ಮಾತುಗಳನ್ನ ಕೇಳಿ ವಾಪಸ್ ಬರೋಣ. ನಿಮ್ಮ ಹೆಸರು?
8: ತನ್ಮಯ್ ಅಂತ.
7: ತನ್ಮಯ್ ಅವರೇ, ನೀವೇನ್ ಮಾಡ್ಕೊಂಡಿರೋದು?
8: ನಾನು ಅಗ್ರಿಕಲ್ಚರಿಂಗ್ ಇನ್ ಬಿಸ್ನೆಸ್ ಮಾಡ್ತಾ ಇದ್ದೀನಿ.
7: ಓಕೆ. ಈವ್ನಿಂಗ್ ಕಾಲೇಜಿಗೆ ಬರಬೇಕು ಅಂತ ಯಾಕೆ ಅನಿಸ್ತು?
8: ನಾನು ಬಿಸ್ನೆಸ್ ಮ್ಯಾನ್ ಆಗ್ಬೇಕಂತ ಇಷ್ಟ ಇತ್ತು, ಅದಕ್ಕೆ ನಮ್ಮ ಮಾಮನ ಸಪೋರ್ಟಿಂದ ಬಂದಿದ್ದೀನಿ.
7: ಹೇಗೆ ಅನಿಸ್ತಾ ಇದೆ?
8: ನನಗೆ ತುಂಬ ಹೆಲ್ಪ್ಫುಲ್ ಆಗಿದೆ, ತುಂಬ ಖುಷಿ ಆಗ್ತಿದೆ. ನಾನು ಮುಂದೆ ನನ್ನ ಗುರಿ ಸಾಗಿಸ್ತೀನಿ ಅಂತ ನನಗೆ ನಂಬಿಕೆ ಇದೆ, ಅದಕ್ಕೆ ಬರ್ತೀನಿ.
7: ಥ್ಯಾಂಕ್ ಯು. ನಿಮ್ಮ ಹೆಸರು?
9: ಲಕ್ಷ್ಮೀನಾರಾಯಣ.
7: ನೀವು ಕೂಡ ಬಿಸ್ನೆಸ್ ಮಾಡ್ತಾ ಇದ್ದೀರಾ?
9: ಇಲ್ಲ, ನಾನು CA ಸ್ಟಡಿ ಮಾಡ್ತಾ ಇದ್ದೀನಿ.
7: ಹೇಗೆ ಅನಿಸ್ತಾ ಇದೆ?
9: ಚೆನ್ನಾಗಿ ಅನಿಸ್ತಾ ಇದೆ.
7: ಈವ್ನಿಂಗ್ ಕಾಲೇಜ್ ಅಂತಂದ್ರೆ ಬೋರಿಂಗ್ ಆಗಿರುತ್ತೆ ಅಥವಾ ಖುಷಿ ಆಗಿರುತ್ತೆ?
9: ಡೇ ಕಾಲೇಜ್ ತರನೇ, ಸೇಮ್ ಎಕ್ಸ್ಪೀರಿಯನ್ಸ್, ಅದೇ ಟೀಚಿಂಗು, ಅದೇ ಲೆಕ್ಚರ್ಸ್, ಸೇಮ್ ಇರುತ್ತೆ.
7: ಅಂತ ಯಾವತ್ತಾದರೂ ಹೋದಾಗ ನಿಮಗೆ ಇಲ್ಲ ನಂಗಿದು ಬೇಡ ಇತ್ತು ಅಂತ ಏನಾದರೂ ಅನಿಸಿತ್ತ ಆ ಥರ ನೆಗೆಟಿವ್ ಆಗಿ ಏನಾದರೂ ಅನಿಸಿತ್ತ?
9: ಹಾಂ, ಫಸ್ಟಿಗೆ ಅನಿಸಿತ್ತು ಎರಡು ಯಾಕೆ ಒಟ್ಟಿಗೆ ಮಾಡ್ತಾಯಿದ್ದೀನಿ ಅಂತ. ಆಮೇಲೆ ಪ್ರಾಕ್ಟಿಕ್ಸ್ ಆಗೋಯಿತು, ಎರಡು ಸೇಮ್ ಸಬ್ಜೆಕ್ಟ್ ಇರೋದ್ರಿಂದ ಸಿ ಎ ಮತ್ತು ಬಿ ಕಾಮ್ ಎರಡು.
7: ಯಾರಾದರೂ ಇವಾಗ ಈವ್ನಿಂಗ್ ಕಾಲೇಜಿಗೆ ಹೋಗಬೇಕು ಅನ್ನೋದಕ್ಕೆ ನಿಮ್ಮ ಸಪೋರ್ಟ್ ಇದೆಯಾ?
9: ಎಸ್, ಬರ್ಬೋದು.
7: ಓಕೆ, ಥ್ಯಾಂಕ್ ಯು. ನಿಮ್ಮ ಹೆಸರು?
10: ಅಫ್ಸರ್ ಅಲಿ.
7: ಓಕೆ, ನೀವು ಏನು ಮಾಡ್ತಿರೋದು?
10: ಬಿಸ್ನೆಸ್.
7: ಬಿಸ್ನೆಸ್ ಮಾಡ್ತಾ. ಈವ್ನಿಂಗ್ ಕಾಲೇಜಿಗೆ ನೀವು ಬರೋದಕ್ಕೆ ಯಾವ ಸಪೋರ್ಟ್ ಇದೆ?
10: ಫ್ಯಾಮಿಲಿ ಸಪೋರ್ಟ್ ಇದೆ.
7: ಫ್ಯಾಮಿಲಿ ಸಪೋರ್ಟ್ ಇದೆ. ಹೇಗೆ ಅನಿಸ್ತಾ ಇದೆ?
10: ಚೆನ್ನಾಗಿ ಅನಿಸ್ತಾ ಇದೆ.
7: ಮತ್ತು ಇದಾದ ನಂತರ ಏನು ಮಾಡಬೇಕು ಅಂತ?
10: ಬಿಸ್ನೆಸ್ ಕಂಟಿನ್ಯೂ
7: ಕಂಟಿನ್ಯೂ ಮಾಡಬೇಕು. ಥ್ಯಾಂಕ್ ಯು.
11: ನನ್ನ ಹೆಸರು ತಿಪ್ಪೇಸ್ವಾಮಿ ಅಂತ.
7: ಓಕೆ, ನೀವು ಕೂಡ ಬಿಸ್ನೆಸ್?
11: ಇಲ್ಲ ಇಲ್ಲ, ಬಿಸ್ನೆಸ್ ಏನಿಲ್ಲ. ಬೇಸಿಕಲಿ ನಾನು ಒಬ್ಬ ಆರ್ಟಿಸ್ಟ್ ಆಗಬೇಕಂತ ಇದ್ದೀನಿ. ಅವಾಗ ಡ್ರಾಯಿಂಗ್ ಮಾಡ್ತಾ ಇದ್ದೀನಿ. ಬೆಂಗಳೂರು ಸೆಕೆಂಡ್ ಪಿ ಯು ಮುಗಿದ್ಮೇಲೆ ನಾನು ಬೆಂಗಳೂರು ಸ್ವಲ್ಪ ಕೆಲಸ ಮಾಡಿ ಬಂದೆ. ಇಲ್ಲಿ ಡೇ ಕಾಲೇಜ್ಗೆ ಅಡ್ಮಿಷನ್ ಆಗಿ ಬಂದೆ, ಲೇಟ್ ಆಯಿತು. ಅದಾದಮೇಲೆ ಹಿಂಗೆ ಕನ್ನಡ ಸರ್ ಬಿಡಿದ್ರು, ಪ್ರವೀಣ್ ಸರ್ ಅಂತ, ಅವ್ರು ಈವ್ನಿಂಗ್ ಕಾಲೇಜ್ ಇದೆ ನೋಡಿ ಚಾಯ್ಸ್ ಮಾಡಿದ್ರು. ಹೋಗಿ ಹೋಗಿ ಘನಶ್ಯಾಮ್ ಸರಿಗೆ ಮಾತಾಡಿದೆ, ನಂಗೆ ಏನು ರಿಗ್ರೆಟ್ ಇಲ್ಲ ಈವ್ನಿಂಗ್ ಕಾಲೇಜ್ ಸೇರಿದ್ದು.
7: ಥ್ಯಾಂಕ್ ಯು.
0: ಪ್ರೇರಣಾ.
7: ಪ್ರೇರಣಾ, ನೀವೇನು ಮಾಡ್ಕೊಂಡಿರೋದು?
0: ನಂಗೆ ಗೌರ್ಮೆಂಟ್ ಎಂಪ್ಲಾಯಿ.
7: ಓಕೆ, ಇವಾಗ ಈಗ ಇವರೆಲ್ಲ ಹೇಳಿದ್ರು, ಸೊ ನಿಮ್ಮ ಅಭಿಪ್ರಾಯ ಈವ್ನಿಂಗ್ ಕಾಲೇಜ್?
0: ಮ್ಯಾಮ್, ಈವ್ನಿಂಗ್ ಕಾಲೇಜ್ ತುಂಬ ಚೆನ್ನಾಗಿದೆ. ಪ್ರೊಫೆಸರ್ಸ್ ಎವ್ರಿ ಒನ್ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಎವ್ರಿಥಿಂಗ್ ಪ್ರಿನ್ಸಿಪಲ್ ಸಪೋರ್ಟ್ ಮಾಡ್ತಿದ್ದಾರೆ. ಐ ಆಮ್ ಫುಲ್ಲಿ ಹ್ಯಾಪಿ ವಿತ್ ದಿಸ್.
7: ಓಕೆ ಓಕೆ, ಇವಾಗ ಈ ರೇಡಿಯೋ ಸೆಷನ್ ಎಷ್ಟೋ ತನಕ ಕೇಳಿದ್ರಿ, ಪಾರ್ಟಿಸಿಪೇಟ್ ಮಾಡಿದ್ರಿ, ಹೇಗೆ ಅನಿಸ್ತು ಈ ಒಂದು ಕಾರ್ಯಕ್ರಮ?
0: ಫಂಕ್ಷನ್ ತುಂಬ ಚೆನ್ನಾಗಿತ್ತು. ಮತ್ತು ನಮಗೆ ಬರೀ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಇದರಿಂದ ಅಷ್ಟೇ ಅಲ್ಲ, ರೇಡಿಯೋ ಸ್ಟೇಷನಿಂದ ನಾಲೆಡ್ಜ್ ಇದೆ ಅಂತ ಗೊತ್ತಾಯಿತು.
7: ಸೂಪರ್, ಥ್ಯಾಂಕ್ ಯು.
0: ವೆಲ್ಕಮ್ ಮ್ಯಾಮ್.
7: ನಿಮ್ಮ ಹೆಸರು?
12: ತನುಶ್ರೀ.
7: ತನುಶ್ರೀ, ನೀವೇನು ಮಾಡ್ತಿದ್ದೀರಿ?
12: ಸಿ ಎ ಪ್ಲಸ್ ಬಿ ಕಾಮ್.
7: ಹೇಗೆ ಅನಿಸ್ತಾ ಇದೆ ಅಂದರೆ ಎರಡು ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತಾ? ಹೇಗೆ
12: ಕಷ್ಟ ಅನಿಸ್ತು? ಜನವರಿ ಅಟೆಂಪ್ಟ್ ಅಟೆಂಡ್ ಮಾಡಿದೆ, ಫೇಲ್ ಆಯಿತು. ಹಾಗಾಗಿ ಬಿ ಕಾಮ್ ಮುಗಿಸ್ಕೊಂಡು ಇಂಟರ್ಮೀಡಿಯೇಟ್ ಮಾಡೋಣ ಅಂತ ಅಪ್ಪನ ಸಪೋರ್ಟ್ ಮೇಡೆ 2 ಇಯರ್ಸ್ ಜಾಬ್ ಮಾಡ್ತಾ ಇದ್ದೀನಿ ಅಪ್ಪನ ಸಪೋರ್ಟ್ ಇವ್ರಿ.
7: ಓಕೆ, ಥ್ಯಾಂಕ್ ಯು.
12: ಥ್ಯಾಂಕ್ ಯು.
7: ನಿಮ್ಮ ಹೆಸರು?
13: ನನ್ನ ಹೆಸರು ಉಮೇ ಅಲಿ ಅಂತ. ನಾನು ಸಿ ಎ ಮತ್ತು ಬಿ ಕಾಮ್ ಎರಡು ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನನ್ನ ಪ್ಲ್ಯಾನ್ ಇರಲಿಲ್ಲ ಬಿ ಕಾಮ್ ಮಾಡೋದು. ನಮ್ಮ ಮ್ಯಾನೇಜರ್ ಸಜೆಸ್ಟ್ ಮಾಡಿದರು ಸಿ ಎ ಜೊತೆ ಬಿ ಕಾಮ್ ಮಾಡ್ಕೊ, ಟೈಮ್ ವೇಸ್ಟ್ ಆಗುತ್ತೆ, ಅಲ್ಲಿ ಅವಾಗ ಸ್ಪೆಂಡ್ ಮಾಡ್ಬೋದು, ಡಿಗ್ರಿ ಬಂದಿರುತ್ತೆ ಅಂತ. ಸೊ ನಾನು ಜಾಯ್ನ್ ಆಗಿದ್ದೀನಿ. ನಿಜವಾಗಿ ಹೇಳಬೇಕಂದ್ರೆ ಫುಲ್ ಹೆಲ್ಪ್ಫುಲ್ ಇದೆ, ಅಪಾರ್ಚುನಿಟೀಸ್ ತುಂಬ ಸಿಗುತ್ತೆ ಇಲ್ಲಿ. ಲೈಕ್ ಡೇ ಕಾಲೇಜಲ್ಲಿ ಒಂಥರ ನಾವು ಹೋಗಿ ಕೇಳಬೇಕು, ಇಲ್ಲಿ ನಮಗೆ ಕರ್ತಿ ಹೇಳ್ತಾರೆ ಈ ಥರ ಅಪಾರ್ಚುನಿಟೀಸ್ ಇದ್ದರೆ ಸೇರ್ಕೊಳ್ಳ್ರಿ ಅಂತ. ನೈಸ್ ಕಾಲೇಜ್ ಆ್ಯಂಡ್ ಐ ಆಮ್ ಗ್ಲ್ಯಾಡ್ ಟು ಹಿಯರ್.
7: ಇವತ್ತಿನ ಕಾರ್ಯಕ್ರಮ ಹೇಗೆ ಅನಿಸ್ತು?
13: ಸೂಪರ್, ಚೆನ್ನಾಗಿತ್ತು. ಲೈಕ್ ನಾನು ಕೇಳಬೇಕು ಅಂತ ಇಷ್ಟ ಇತ್ತು ರೇಡಿಯೋಸ್ ಎಲ್ಲ, ಬಟ್ ಟೈಮ್ ಸಿಗಲಿಲ್ಲ. ಟುಡೇ ಈ ಥರ ಪ್ರೋಗ್ರಾಮ್ ಇಟ್ಟಿದ್ದಾರೆ ಅಂತ ಗೊತ್ತಾಯ್ತಲ್ಲ, ನಾನು ಜಾಯ್ನ್ ಆಗಲೇಬೇಕು ಅಂತ ಬಂದೆ.
14: ಸ್ನೇಹಿತರೆ, ಕೇಳಿಸ್ಕೊಂಡ್ರಿ ಅಲ್ವಾ? ಆಚಾರ್ಯ ತುಳಸಿ ರಾಷ್ಟ್ರೀಯ ವಾಣಿಜ್ಯ ಸಂಜೆ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳು ಮಾತು ಮಂಥನ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಅವರ ಮನದ ಮಾತನ್ನ ತಿಳಿಸಿದ್ರು. ಸ್ನೇಹಿತರೆ, ಹಗಲು ಹೊತ್ತು ಕೆಲಸದ ಜಂಜಾಟ, ಸಂಜೆ ಬಂದರೆ ಜ್ಞಾನದ ಹಸಿವು, ಈ ಎರಡರ ನಡುವೆ ಬ್ಯಾಲೆನ್ಸ್ ಮಾಡಿಕೊಂಡು ಬದುಕಿನಲ್ಲಿ ಏನಾದರೂ ಸಾಧಿಸಬೇಕು ಅಂತ ಎಟಿಎನ್ಸಿಸಿ ಸಂಜೆ ಕಾಲೇಜಿನ ಮೆಟ್ಟಿಲು ಹತ್ತಿರೋ ನಿಮ್ಮ ಉತ್ಸಾಹ ನಿಜಕ್ಕೂ ವಂಡರ್ಫುಲ್. ಮುಂದೆ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಬೇಕು, ಸಮಾಜದಲ್ಲಿ ಒಳ್ಳೆ ಹೆಸರು ಮಾಡಬೇಕು ಅನ್ನೋ ನಿಮ್ಮ ಆ ಎಲ್ಲ ಕನಸುಗಳು ನನಸಾಗಲಿ. ಕಷ್ಟಗಳನ್ನೇ ಮೆಟ್ಟಿ ನಿಂತು ಓದುತ್ತಿರುವ ನಿಮ್ಮ ಈ ಛಲ ಯಾವತ್ತಿಗೂ ಹೀಗೆ ಇರಲಿ, ನಿಮ್ಮೆಲ್ಲರ ಭವಿಷ್ಯ ಚಿನ್ನದಂತೆ ಉಜ್ವಲವಾಗಿರಲಿ ಅಂತ ನಮ್ಮ ರೇಡಿಯೋ ಶಿವಮೊಗ್ಗ ಕುಟುಂಬ ಹಾರೈಸುತ್ತೆ ಅಂತ ಹೇಳ್ತಾ, ನಗ್ತಾ ಇರಿ, ಕಲಿತಾ ಇರಿ, ನಿಮ್ಮ ಕನಸುಗಳ ಬೆನ್ನೇರಿ. ಸ್ನೇಹಿತರೆ, ಕಷ್ಟಗಳ ಮಧ್ಯೆಯೂ ಕಲಿಯುವ ಛಲ ಬಿಡದ ಆ ವಿದ್ಯಾರ್ಥಿಗಳೊಂದಿಗೆ ಕಾಲ ಕಳೆದ ಆ ದಿನ ನಮ್ಮೆಲ್ಲರಿಗೂ ಒಂದು ಮರೆಯಲಾಗದ ಅನುಭವ ಅಂತಾನೆ ಹೇಳಬಹುದು. ಸೊ ಇದುವರೆಗೂ ನೀವು ಕೇಳಿದ್ದು IQAC ವಿದ್ಯಾರ್ಥಿ ಕ್ಷೇಮಾಭಿವೃದ್ಧಿ ಸಮಿತಿ ಹಾಗೂ ರೇಡಿಯೋ ಶಿವಮೊಗ್ಗ 90.8 FM ಸಹಯೋಗದಲ್ಲಿ ಮೂಡಿ ಬಂದಂತಹ ವಿಶೇಷ ಕಾರ್ಯಕ್ರಮ ಮಾತು ಮಂಥನ. ನಿಮ್ಮೊಂದಿಗೆ ಮಾತನಾಡ್ತಾ ಇರೋದು ನಿಮ್ಮ RJ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
15: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ಸ್ನೇಹಿತರೆ, 2026 ಆಗಸ್ಟ್ 13 ಶಿವಮೊಗ್ಗದ ಆಚಾರ್ಯ ತುಳಸಿ ರಾಷ್ಟ್ರೀಯ ವಾಣಿಜ್ಯ ಸಂಜೆ ಕಾಲೇಜಿನ ಮಾತು ಮಂಥನ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳ ಮಾತು ಹೇಗಿತ್ತು?
16: ನನ್ನ ಹೆಸರು ಕಾಮಾಕ್ಷಿ ಅಂತ. ನಾನು ಬಿ ಕಾಮ್ ಫೈನಲ್ ಇಯರ್ ಇಲ್ಲಿ ATNCC ಯೂನಿಂಗ್ ಕಾಲೇಜಲ್ಲಿ ಮಾಡ್ತಾ ಇದ್ದೀನಿ. ನಾನು CA ತಗೊಂಡಿದ್ದೆ. ಆಕ್ಚುಲಿ ಬಿ ಕಾಮ್ ಮಾಡೋ ಪ್ಲಾನ್ ಇರಲಿಲ್ಲ. ಇಲ್ಲಿ JK ಶಾಲಲ್ಲಿ ಸೇರಿದಾಗ ಲೈಕ್ ಅದ್ರ ಜೊತೆನೆ ಒಂದು ಡಿಗ್ರಿ ಆಗುತ್ತೆ. ಅಟೆಂಡೆನ್ಸ್ ಕಂಪಲ್ಸರಿ ಇರಲ್ಲ. ಜಸ್ಟ್ ಇಂಟರ್ನಲ್ಸ್ ಎಕ್ಸಾಮ್ಸ್ ಬರೆದ್ರೆ ಸಾಕು, ಫುಲ್ ಅಟೆಂಡೆನ್ಸ್ ಕೊಡ್ತೀವಿ. ನಾರ್ಮಲ್ ಇವಾಗ ಬೆಳಗ್ಗೆ ಕಾಲೇಜ್ ಥರನೇ ನಿಮಗೂ ಸೇಮ್ ಇರುತ್ತೆ, ಬಟ್ ಈವ್ನಿಂಗ್ ಕ್ಲಾಸಸ್ ಅಷ್ಟೇ ಅಂದರು. ಸೊ ಅದಕ್ಕೆ ಆಯಿತು, ಡಿಗ್ರಿನೂ ಆಗುತ್ತಲ್ವಾ ಅದ್ರ ಜೊತೆ, ಇನ್ ಕೇಸ್ CA ಆಗಲಿಲ್ಲ ಡ್ರಾಪ್ ಮಾಡಿದ್ವಿ ಅಂದರೆ ಯೂಸ್ ಆಗುತ್ತೆ ಅಂತ ಜಾಯ್ನ್ ಆದೆ. ನಮಗೂ ಲೈಕ್ ಮಾರ್ನಿಂಗ್ ಕಾಲೇಜ್ ಬೇರೆ ಕಾಲೇಜ್ ಥರನೇ ಫೆಸ್ಟಿಗೆ ಅದಕ್ಕೆಲ್ಲದಕ್ಕೂ ಚಾನ್ಸ್ ಇದೆ. ಎಲ್ಲ ಅವ್ರಿಗೆ ಹೆಂಗಿದೆ ನಮಗೂ ಹಾಗೆ ಕೊಡ್ತಿದ್ದಾರೆ. ಸೊ ಖುಷಿಯಾಗುತ್ತೆ ಇಲ್ಲಿ ಬಂದು ಸೇರಿದ್ದು. ಇವಾಗ ಅದೇ CA ಬರ್ದೆ ಲೈಕ್ ಇನ್ನೂ ಆಗಲಿಲ್ಲ. ಸೊ ಟ್ರೈ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಇಂಟರ್ಗೆ ಡೈರೆಕ್ಟ್ ಹೋಗೋಣ ಅಂತ. ಸೊ ಇವಾಗ ಬೆಳಗ್ಗೆ ಡ್ಯಾನ್ಸ್ ಕ್ಲಾಸ್ ವಿದ್ವತ್ ಪ್ರಾಕ್ಟೀಸ್ ಮಾಡ್ತಿದ್ದೀನಿ. ಇನ್ನೊಂದು ಎಕ್ಸಾಮ್ ಆದರೆ ನೆಕ್ಸ್ಟ್ ಕ್ಲಾಸಸ್ ಓಪನ್ ಮಾಡೋಣ.
17: ಸ್ಟಾಫ್ ಸಪೋರ್ಟ್ ಆಗಿದೆ?
16: ಸ್ಟಾಫ್ ತುಂಬ ಸಪೋರ್ಟ್ ಮಾಡ್ತಾರೆ. ಎಲ್ಲದಕ್ಕೂ ನಾವೇನೇ ಕೇಳಿದ್ರು ಇಲ್ಲ ಅನ್ನಲ್ಲ. ಎಲ್ಲದನ್ನು ನೀವು ಮಾಡಿ ಅಂತ ನಾವು ಸಪೋರ್ಟ್ ಮಾಡ್ತಾರೆ. ಏನೇ ಇದ್ರು ಬಂದು ನಮ್ಮ ಹತ್ರ ಹೇಳ್ಕೊಳ್ಳಿ, ಫ್ರೀಯಾಗಿ ಫ್ರೆಂಡ್ಲಿ ಆಗಿ ಟ್ರೀಟ್ ಮಾಡ್ತಾರೆ ನಮಗೂ.
17: ಮತ್ತೆ ನಿಮಗೆ ಸಂಜೆ ಬರ್ಲಿಕ್ಕೆ ಏನು ಪ್ರಾಬ್ಲಮ್ ಆಗಲ್ಲ?
16: ಇಲ್ಲ, ಏನು ಪ್ರಾಬ್ಲಮ್ ಆಗಲ್ಲ.
17: ಥ್ಯಾಂಕ್ ಯು.
16: ಥ್ಯಾಂಕ್ ಯು.
18: ನನ್ನ ಹೆಸರು ಸಿಂಚನಾ. ನಾನು ATNCC ಇಲ್ಲಿ ಫಸ್ಟ್ ಇಯರ್ BCOM ಜಾಯ್ನ್ ಆಗಿದ್ದೀನಿ. ಮಾರ್ನಿಂಗ್ ಬಂದು CA ಮಾಡ್ತಾ ಇದ್ದೀನಿ. ಹಾಗಾಗಿ ನನಗೆ ಮಾರ್ನಿಂಗ್ BCOM ಆಗಲಿಲ್ಲ ಅಂತ ಈವ್ನಿಂಗ್ BCOM ತಗೊಂಡಿರೋದು. ಚೆನ್ನಾಗಿದೆ, ಟೀಚಿಂಗ್ ಎಲ್ಲ ಚೆನ್ನಾಗಿದೆ ATNCC. ಸಂಜೆ ಆದ್ರೂ ಲೆಕ್ಚರ್ಸು ನಮ್ಮ ಹತ್ರ ಫ್ರೆಂಡ್ಲಿ ಆಗಿ ಹಾಗೆ ನೋಟ್ಸ್ ಎಲ್ಲ ನಾವು ಬಂದಿಲ್ಲ ಪ್ರೆಸೆಂಟ್ ಇಲ್ಲ ಅಂದರೂ ಕ್ಲಾಸಲ್ಲಿ ನೋಟ್ಸ್ ಎಲ್ಲ ನಮಗೆ ವಾಟ್ಸಪ್ಪಲ್ಲಿ ಅಥವಾ ಇಂಟರ್ನೆಟ್ಟಲ್ಲಿ ನಮಗೆ ಅವರು ಕೊಡ್ತಾರೆ. ಹಾಗಾಗಿ ಪ್ರೌಡ್ ಆಫ್ ಕಾಲೇಜ್.
17: ನಿಮ್ಮ ಮನೇಲಿ ಹೇಗೆ ಪರ್ಮಿಷನ್ ಕೊಟ್ರಿ ಈವ್ನಿಂಗ್ ಕಾಲೇಜ್ ಅಂದ ತಕ್ಷಣ?
18: ಪೇರೆಂಟ್ಸು ನಾನು CA ಮಾಡಬೇಕು ಅಂತ ಅಂದಿದ್ದಕ್ಕೆ ಅವರು ಏನು ಮಾಡಲಿಲ್ಲ, ಅವರು ಮಾಡು ಅಂತಲೇ ಸಪೋರ್ಟ್ ಮಾಡಿದ್ರು.
17: ಥ್ಯಾಂಕ್ ಯು.
19: ನನ್ನ ಹೆಸರು ರೋಹಿತ್ ಅಂತ. ನಾನು ಫಸ್ಟ್ ಇಯರ್ BCOM ಅಲ್ಲಿ ಓದ್ತಿದ್ದೀನಿ. ನಮ್ಮೂರಲ್ಲಿ MCLD ಹತ್ರ ತರೀಕೆರೆ ತಾಲೂಕು, ಚಿಕ್ಕಮಗಳೂರು ಡಿಸ್ಟಿಕ್ಕು. ನಾನು ಈವ್ನಿಂಗ್ ಕಾಲೇಜ್ ಆಗಿ ತೊಗೊಂಡಿದ್ದೆ ಅಂದರೆ ಬ್ಯಾಂಕಿಂಗ್ ಅಂತ ರೈಲ್ವೆ ಕೋಚಿಂಗ್ ತೊಗೊಬೇಕಿತ್ತು. ಆದರೆ ಅಷ್ಟು ಸಿಗಲಿಲ್ಲ. ಅದ್ರ ಕಾರಣದಿಂದ ಬ್ಯಾಂಕಿಂಗ್ ಮತ್ತು ರೈಲ್ವೆ ಕೋಚಿಂಗು ಸ್ವಲ್ಪ ದಿನ ಒಂದು ವರ್ಷ ಬೇಡ ಅಂತ ಸುಮ್ಮನೆ ಇದ್ದೀವಿ. ಪ್ರಿನ್ಸಿಪಲ್ ಲೆಟ್ರು, ಹಾಸ್ಟ್ಲು ವಾರ್ಡನಿಗೆ ಲೆಟ್ರು ಕೊಟ್ವಿ MLA ಕಡೆಯಿಂದ, ಆದರೂ ಅವರು ಸೇರಿಸ್ಕೊಂಡಿಲ್ಲ ಅಷ್ಟು ಅಂತ ನಾವು ಎಸ್ಸಿ ಅವರು. ಅದಕ್ಕೆ ನಾವು ಅಪ್ಪ ಇದೊಂದು ವರ್ಷ ಓದು, ಮುಂದಿನ ವರ್ಷ ಮಾರ್ನಿಂಗ್ ಕಾಲೇಜಿಗೆ ಹಾಸ್ಕೊಂಡು ಬ್ಯಾಂಕಿಂಗ್ ಮತ್ತು ರೈಲ್ವೆ ಕೋಚಿಂಗ್ ಹೋಗು ಅಂತಂದಿದ್ದಾರೆ ಅಷ್ಟೇ ಮ್ಯಾಮ್.
17: ಅದಕ್ಕೆ ಕಾಲೇಜ್?
19: ಹಾಂ ಮ್ಯಾಮ್.
17: ಓಕೆ. ನೋಟ್ಸ್ಗೆಲ್ಲ ಏನು ಪ್ರಾಬ್ಲಮ್?
19: ಏನಿಲ್ಲ ಮ್ಯಾಮ್. ಆದರೆ ಮನೆ ಹೋಗಿ ಸ್ವಲ್ಪ ಪ್ರಾಬ್ಲಮ್.
17: ಹೌದಾ? ಯಾಕೆ?
19: ಅಲ್ಲಿ ಬಸ್ ಫೆಸಿಲಿಟಿ ಇಲ್ಲ, 8 ಗಂಟೆ ಮೇಲೆ ಬಸ್ ನಡೆಯಲ್ಲ ಅಂತಾರೆ. ಮತ್ತೆ MCLDಯಿಂದ ಆ ಕಡೆ ಒಂದು 5-6 ಕಿಲೋಮೀಟರ್ ಇದೆ, ಅಲ್ಲಿಂದ ವೆಹಿಕಲ್ ನಿಲ್ಸಿ ಬಂದಿರ್ತೀವಿ ಬೈಕು, ಆ ಕಡೆಯಿಂದ ವೆಹಿಕಲ್ ತಗೊಂಡು ಹೋಗ್ತೀನಿ.
17: ಇಲ್ಲೇ ಸ್ವಲ್ಪ ನಿಮಗೆ ಪ್ರಾಬ್ಲಮ್?
19: ಹಾಂ ಮ್ಯಾಮ್.
17: ಇಲ್ಲಿಂದ ಅಲ್ಲಿಂದ ಇಲ್ಲಿ ಬರೋಕ್ಕೆ ಮತ್ತೆ ಬೈಕಲ್ಲಿ ಸರಿ ಅನ್ಸೋದು?
19: ಇಲ್ಲ ಮ್ಯಾಮ್.
17: ಬಸ್ಸಿಗೆ ಬರ್ತೀವಿ.
19: ಹಾಂ ಮ್ಯಾಮ್. ಮಳೆಯಲ್ಲಿ ಬರೋಕ್ಕೆ ಹಿಂಸೆ ಆಗುತ್ತೆ.
17: ಹೌದಾ?
19: ಹಾಂ ಮ್ಯಾಮ್.
17: ಇಲ್ಲ ಬೇರೆ ಕಾಲದಲ್ಲಿ ಬೇಸಿಗೆಲ್ಲ ಆ ಥರ
19: ಆ ಥರದ್ರಲ್ಲಿ ಬರ್ಬೋದು, ಮಳೆಗಾಲದಲ್ಲಿ ಸುಲಭ ಆಗುತ್ತೆ ಅಷ್ಟೇ.
17: ಮತ್ತೆ ಇಲ್ಲ ಇದು ಊಟಕ್ಕೆಲ್ಲ ಹೆಂಗ್ ಮಾಡ್ತೀರಾ, ಬಾಕ್ಸ್ ತರ್ತೀರಾ?
19: ಊಟಕ್ಕೆ 3:30 ಮನೆ 12:00 ಬಿಡ್ತೀನಿ, ಇಲ್ಲಿ ಬೇಗ ಬರ್ತೀನಿ. ಈಗ ಬ್ಯಾಂಕಿಂಗ್ ಮತ್ತೆ ಕೋಚಿಂಗ್ ಹೋಗ್ತಿಲ್ಲ, ಅದಕ್ಕೆ ಸ್ವಲ್ಪ ಬೇಗ ಬರ್ತೀನಿ. ಮನೆಯಲ್ಲಿದ್ದಾಗ ಅಪ್ಪ ಅವರಿಗೆ ಅಗ್ರಿಕಲ್ಚರ್ ಕೆಲಸ ಮಾಡ್ಕೊಡ್ತೀನಿ, ಹಸುಗಳಿದಾವೆ ಅಷ್ಟೇ. ಥ್ಯಾಂಕ್ ಯು.
17: ಆಲ್ ದಿ ಬೆಸ್ಟ್.
19: ಥ್ಯಾಂಕ್ ಯು.
20: ನನ್ನ ಹೆಸರು ಯಶವಂತ್. ನಾನು ಸೆಕೆಂಡ್ ಇಯರ್ BCOM ಓದ್ತಾ ಇದ್ದೀನಿ. ನಾನು ಫಾರ್ಮಿಂಗ್ ಮಾಡ್ತಾ ಇದ್ದೀನಿ ಮಾರ್ನಿಂಗ್. ಅಪ್ಪ ಸ್ವಲ್ಪ ಕೆಲಸ ಆಗಲ್ಲ ಅಂತ ಅಪ್ಪನ ಜೊತೆ ಹೆಲ್ಪ್ ಮಾಡ್ತಾ ಇದ್ದೀನಿ. ಈವ್ನಿಂಗ್ ಕಾಲೇಜ್ ನನಗೆ ತುಂಬ ಸಪೋರ್ಟ್ ಇದೆ.
17: ನೀವೆಲ್ಲಿಂದ ಬರೋದು?
20: ನಾನು ಅಮೃತೂರು ಅಂತ ಗ್ರಾಮದಿಂದ ಬರ್ತಿರೋದು.
17: ನಿಮಗೇನು ಪ್ರಾಬ್ಲಮ್?
20: ಏನು ಪ್ರಾಬ್ಲಮ್ ಇಲ್ಲ. ನಮ್ಮ ಅಕ್ಕವರೆಲ್ಲ ಇಲ್ಲೇ ಓದಿದ್ದು. ಈವ್ನಿಂಗ್ ಕಾಲೇಜ್ ಸ್ವಲ್ಪ ಸಪೋರ್ಟ್ ಇದೆ ಅಂತ ಹೇಳಿ ನಾನು ಇಲ್ಲಿ ಸೇರ್ಕೊಂಡಿದ್ದೀನಿ. ಲೆಕ್ಚರ್ಸ್ ಎಲ್ಲ ಚೆನ್ನಾಗಿ ಕ್ಲಾಸ್ ಮಾಡ್ತಾರೆ.
17: ಹಾಗೆ ನಿಮಗೆ ಈಗ ಬೆಳಗ್ಗೆ ಅಲ್ಲಿ ಕೆಲಸ ಮುಗಿಸ್ಕೊಂಡು ಇಲ್ಲಿ ಬರ್ತೀರಲ್ವಾ, ನೋಟ್ಸ್ ಎಲ್ಲ ಹೇಗೆ ಮಾಡ್ಕೊಳ್ತೀರಾ, ಹೇಗೆ ಪ್ರಿಪ್ರೇಷನ್ ಮಾಡ್ತೀರಾ?
20: ನೋಟ್ಸ್ ಹೆಂಗಂದ್ರೆ ನೈಟ್ ಒಂದು 1/2 ಗಂಟೆ 1 ಗಂಟೆ ಟೈಮ್ ಮನೇಲಿ, ಇಲ್ಲಿಂದ ಮನೆಗೆ ಹೋಗೋಷ್ಟು 9:30 ಆಗುತ್ತೆ. 9:30 ಒಂದು 10 ಗಂಟೆ 10:30 ಓದ್ಕೊಂಡು ಕೂರ್ತಿರ್ತೀವಿ.
17: ಓಕೆ.
20: ಬೆಳಗ್ಗೆ ಎದ್ದು ಮತ್ತೆ.
17: ನೀವು ಗ್ರಾಮದಿಂದ ಓಡಾಡ್ತಿರಲ್ವಾ, ನಿಮಗೇನು ಪ್ರಾಬ್ಲಮ್?
20: ಏನು ಪ್ರಾಬ್ಲಮ್ ಇಲ್ಲ, ಬಸ್ ಬರುತ್ತೆ.
17: ಬಸ್ ಫೆಸಿಲಿಟಿ?
20: ಫೆಸಿಲಿಟಿ ಇದೆ.
2: ನೀವು ಓನ್ ವೆಹಿಕಲ್ ತರ್ತೀರಾ?
20: ನಮ್ಮಿಲ್ಲ,
2: ವೆಹಿಕಲ್ ತರಲ್ಲ.
20: ವೆಹಿಕಲ್
2: ಪ್ರತಿದಿನ
20: ಬಸ್ಸಿಗೆ ಬರ್ತೀನಿ.
2: ಓಕೆ ಓಕೆ. ನಿಮ್ಮ ಕಡೆ ಬಸ್ ಫೆಸಿಲಿಟಿ ಎಲ್ಲ ಚೆನ್ನಾಗಿದೆ?
20: ಚೆನ್ನಾಗಿದೆ.
2: ಓಕೆ, ಥ್ಯಾಂಕ್ ಯು.
20: ಥ್ಯಾಂಕ್ ಯು ಮ್ಯಾಮ್. ನನ್ನ ಹೆಸರು ಯಶವಂತ್, ನಾನು ಸೆಕೆಂಡ್ ಇಯರ್ ಬಿ ಕಾಮ್ ಓದ್ತಾ ಇದ್ದೀನಿ. ನಾನು ಫಾರ್ಮಿಂಗ್ ಮಾಡ್ತಾ ಇದ್ದೀನಿ ಮಾರ್ನಿಂಗ್. ಅಪ್ಪ ಸ್ವಲ್ಪ ಕೆಲಸ ಆಗಲ್ಲ ಅಂತ ಅಪ್ಪನ ಜೊತೆ ಹೆಲ್ಪ್ ಮಾಡ್ತಾ ಇದ್ದೀನಿ. ಈವ್ನಿಂಗ್ ಕಾಲೇಜ್ ನನಗೆ ತುಂಬ ಸಪೋರ್ಟ್ ಇದೆ.
2: ನೀವೆಲ್ಲಿಂದ ಬರೋದು?
20: ನಾನು ಅಮೃತೂರ್ ಅಂತ ಗ್ರಾಮದಿಂದ ಬರ್ತಿರೋದು.
2: ನಿಮಗೇನು ಪ್ರಾಬ್ಲಮ್?
20: ಏನು ಪ್ರಾಬ್ಲಮ್ ಇಲ್ಲ. ನಮ್ಮ ಅಕ್ಕವರೆಲ್ಲ ಇಲ್ಲೇ ಓದಿದ್ದು. ಈವ್ನಿಂಗ್ ಕಾಲೇಜ್ ಸ್ವಲ್ಪ ಸಪೋರ್ಟಿವ್ ಇದೆ ಅಂತ ಹೇಳಿ ನಾನು ಇಲ್ಲಿ ಸೇರ್ಕೊಂಡಿದ್ದೀನಿ. ಲೆಕ್ಚರ್ಸ್ ಎಲ್ಲ ಚೆನ್ನಾಗಿ ಕ್ಲಾಸ್ ಮಾಡ್ತಾರೆ.
2: ಹಾಗೆ ನಿಮಗೆ ಈಗ ಬೆಳಗ್ಗೆ ಅಲ್ಲಿ ಕೆಲಸ ಮುಗಿಸ್ಕೊಂಡು ಇಲ್ಲಿ ಬರ್ತೀರಲ್ವಾ, ನೋಟ್ಸ್ ಎಲ್ಲ ಹೇಗೆ ಮಾಡ್ಕೊಳ್ತೀರಾ, ಹೇಗೆ ಪ್ರಿಪ್ರೇಷನ್ ಮಾಡ್ತೀರಾ?
20: ಮ್ಯಾಮ್, ನೋಟ್ಸ್ ಹೆಂಗಂದ್ರೆ ನೈಟ್ ಒಂದು ಅರ್ಧ ಗಂಟೆ ಒಂದು ಗಂಟೆ ಟೈಮ್ ಮನೇಲಿ, ಇಲ್ಲಿಂದ ಮನೆಗೆ ಹೋಗೋಷ್ಟು 9:30 ಆಗುತ್ತೆ. 9:30 ಒಂದು 10 ಗಂಟೆ ಗಂಟ 10:30 ಓದ್ಕೊಂಡು ಕೂತಿರ್ತೀವಿ.
2: ಓಕೆ.
20: ಬೆಳಗ್ಗೆ ಎದ್ದು ಮತ್ತೆ
2: ನೀವು ಗ್ರಾಮದಿಂದ ಓಡಾಡ್ತಿರಲ್ವಾ, ನಿಮಗೇನು ಪ್ರಾಬ್ಲಮ್?
20: ಏನು ಪ್ರಾಬ್ಲಮ್ ಇಲ್ಲ, ಬಸ್ ಬರುತ್ತೆ.
2: ಬಸ್
20: ಫೆಸಿಲಿಟಿ ಇದೆ.
2: ನೀವು ಓನ್ ವೆಹಿಕಲ್ ತರ್ತೀರಾ?
20: ನಮ್ಮ ಇಲ್ಲ,
2: ವೆಹಿಕಲ್ ತರಲ್ಲ.
20: ವೆಹಿಕಲ್
2: ಪ್ರತಿದಿನ ಬಸ್ಸಿಗೆ
20: ಬರ್ತೀನಿ.
2: ಓಕೆ ಓಕೆ. ನಿಮ್ಮ ಕಡೆ ಬಸ್ ಫೆಸಿಲಿಟಿ ಎಲ್ಲ ಚೆನ್ನಾಗಿದೆ?
20: ಚೆನ್ನಾಗಿದೆ.
2: ಓಕೆ, ಥ್ಯಾಂಕ್ ಯು.
20: ಥ್ಯಾಂಕ್ ಯು ಮ್ಯಾಮ್.
21: ನನ್ನ ಹೆಸರು ವರ್ಷ ಸಿ ಎಸ್. ನಾನು ಎಟಿಎನ್ ಇಸಿಸಿ ಕಾಲೇಜಲ್ಲಿ ಬಿ ಕಾಮ್ ಮಾಡ್ತಾ ಇದ್ದೀನಿ. ನನಗೆ ಸಿ ಎ ಮಾಡಬೇಕು ಅಂತ ಆಸೆ ಇದೆ. ಅದಕ್ಕೆ ನಾನು ಡೇ ಟೈಮಲ್ಲಿ ಸಿ ಎಗೆ ಪ್ರಿಪೇರ್ ಆಗಿ ಸಂಜೆ ಈವ್ನಿಂಗ್ ಕಾಲೇಜಲ್ಲಿ ಬಿ ಕಾಮ್ ಅಟೆಂಡ್ ಮಾಡ್ತೀನಿ. ಕಾಲೇಜ್ ಅವರು ನಮಗೆ ತುಂಬ ಸಪೋರ್ಟ್ ಮಾಡ್ತಾರೆ, ನಮಗೆ ಏನೇ ಇದ್ರೂ ಇನ್ಫಾರ್ಮೇಶನ್ ಹೇಳ್ತಾರೆ, ಆಮೇಲೆ ಇಂಟರ್ನಲ್ಸ್ಗೆ ಎಲ್ಲದಕ್ಕೂ ಹೆಲ್ಪ್ ಮಾಡ್ತಾರೆ. ನಮಗೆ ಪೋರ್ಷನ್ಸ್ ಹೇಳೋದು, ನಾವು ಕಾಲೇಜ್ ಬಂದಿಲ್ಲ ಅಂದ್ರೆ ಸಿಲೆಬಸ್ ಎಲ್ಲ ನಮಗೆ ಕಳಿಸ್ತಾರೆ ನಾವು ಪ್ರಿಪೇರ್ ಆಗಬೇಕು ಅಂತ. ಆ್ಯಂಡ್ ನಮಗೆ ಲೀವ್ ಬೇಕಿದ್ರೆ ಕೊಡ್ತಾರೆ, ಎಕ್ಸಾಮ್ ಇದೆ ಅಂತ ಲೀವ್ ಇದ್ರೂ ಕೊಡ್ತಾರೆ. ಆ್ಯಂಡ್ ಕಾಲೇಜಿಂದ ಎಲ್ಲ ಕೆಲಸಕ್ಕೂ ನಮಗೆ ಸಪೋರ್ಟ್ ಮಾಡ್ತಾರೆ. ನನಗೆ ಕಾಲೇಜ್ ತುಂಬ ಇಷ್ಟ ಆಗಿದೆ, ನಾನು ಎಲ್ಲರಿಗೂ ರೆಕಮೆಂಡ್ ಮಾಡ್ತೀನಿ. ಥ್ಯಾಂಕ್ ಯು.
22: ನನ್ನ ಹೆಸರು ಹರ್ಷ, ನಾನು 3rd year ಬಿ ಕಾಮ್ನಲ್ಲಿ ಓದುತ್ತಿದ್ದೇನೆ. ನಮ್ದು ಆಕ್ಚುಲಿ ಫ್ಯಾಮಿಲಿ ಬಿಸ್ನೆಸ್ ಇದೆ, ಅದ್ರ ಜೊತೆ ನನಗೆ ಎಜುಕೇಷನ್ ಬೇಕಿತ್ತು. ಅದಕ್ಕೆ ನಾನು ಈವ್ನಿಂಗ್ ಕಾಲೇಜ್ ಚೂಸ್ ಮಾಡಿದೆ. ಸ್ಟಾಫ್ ಎಲ್ಲ ತುಂಬ ಸಪೋರ್ಟಿವ್ ಆಗಿದ್ದಾರೆ, ಎಜುಕೇಷನು ಹಂಗೆ ಚೆನ್ನಾಗಿ ಆಗ್ತಿದೆ. ನಂದು
2: ಏನ್ ಬಿಸ್ನೆಸ್ ಮಾಡ್ತಾರೆ?
22: ನಮ್ದು ಜ್ಯುವೆಲ್ರಿ ಬಿಸ್ನೆಸ್ ಇದೆ.
2: ಹೌದಾ? ನೀವು ಪೇರೆಂಟ್ಸ್ ಜೊತೆ ಹೆಲ್ಪ್
22: ಮಾಡ್ತಿದ್ದೀನಿ?
2: ಅದಕ್ಕೆ ಈವ್ನಿಂಗ್ ಕಾಲೇಜ್ ಆಯ್ಕೆ
22: ಮಾಡ್ಕೊಂಡೆ.
2: ಆ ಕೆಲಸ ಮುಗಿಸಿ ಸಂಜೆ ಇಲ್ಲಿ ಬರ್ತೀರಾ? ಓಕೆ. ಮನೇಲಿ ಫಸ್ಟ್ ಏನಂದ್ರು ಈವ್ನಿಂಗ್ ಕಾಲೇಜ್ ಆಯ್ಕೆ ಮಾಡ್ಕೊಳ್ಳೋದಕ್ಕೆ?
22: ಇಲ್ಲ, ಈವ್ನಿಂಗ್ ಕಾಲೇಜ್ ಅಂದ್ರೆ ನಮ್ದು ಫ್ಯಾಮಿಲಿಯಿಂದ, ನಮ್ದು ಕಸಿನ್ ಬ್ರದರ್ ಇಲ್ಲೇ ಓದಿದ್ದ ಅವನು, ಅದಕ್ಕೆ ಅವನು ನನಗೆ ರೆಕಮೆಂಡ್ ಮಾಡಿದೆ ಇಲ್ಲಿ ಚೆನ್ನಾಗಿದೆ ಇಲ್ಲೇ ಚೂಸ್ ಮಾಡು ಅಂತ.
2: ಫ್ಯಾಮಿಲಿ ಸಪೋರ್ಟ್ ಎಲ್ಲ ಚೆನ್ನಾಗಿದೆ?
22: ಎಸ್ ಮ್ಯಾಮ್, ಚೆನ್ನಾಗಿದೆ.
2: ನಿಮಗೆ ಖುಷಿ ಇದೆ?
22: ಎಸ್ ಮ್ಯಾಮ್.
2: ಥ್ಯಾಂಕ್ ಯು.
22: ಥ್ಯಾಂಕ್ ಯು.
14: ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿದ ಎಲ್ಲ ವಿದ್ಯಾರ್ಥಿಗಳಿಗೂ ತುಂಬು ಹೃದಯದ ಧನ್ಯವಾದಗಳು. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
23: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
24: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
23: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
14: ಕಾವ್ಯ, ಏನಾಯ್ತು, ಯಾಕೆ ಇಷ್ಟು ದುಃಖದಲ್ಲಿದೆಯಾ?
25: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
14: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
25: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
14: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
25: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
14: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
26: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
25: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
1: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ ಸವಳಂಗ.

0: ಹಲೋ ಗೆಳೆಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೆ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
1: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ಮ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
0: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
1: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ.

0: ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ದಲೇ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
1: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-0883. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
2: 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ. ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ. ಅಷ್ಟೇ ಅಲ್ಲ, ಈ ಶ್ರಾವಣ ಸಂಭ್ರಮದಲ್ಲಿ ಸೋಲಾರ್ ಅಳವಡಿಸಿದರೆ 5,000 ರೂ ಮೌಲ್ಯದ ಪ್ಯೂರ್ ರೇಷ್ಮೆ ಸೀರೆ ನಿಮ್ಮ ಕೈ ಸೇರಲಿದೆ.
3: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849678.
2: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಅಂಬೇಡ್ಕರ್ ಓದು ಸರಣಿಯ ಮುಖ್ಯ ಪ್ರವರ್ತಕರಾದ ಅರುಣ್ ಜೋಳದ ಕೂಡ್ಲಿಗೆ ಅವರು ಹೀಗೆ ಬರೆದುಕೊಳ್ಳುತ್ತಾರೆ. ಅಂತರ್ಜಾಲದಲ್ಲಿ ಅಂಬೇಡ್ಕರ್ ಹುಡುಕಾಟ ಮಾಡುವವರಿಗೆ ಕನ್ನಡದಲ್ಲಿ ಅವರ ಆಯ್ದ ಬರಹ, ಭಾಷಣ, ಆಡಿಯೋ ವಿಡಿಯೋ ರೂಪ ಸಿಗಬೇಕಾಗಿದೆ. ಹೀಗಾಗಿ ಅಂಬೇಡ್ಕರ್ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರಿಂದ ಅಂಬೇಡ್ಕರ್ ಬರಹ, ಭಾಷಣಗಳ ಆಯ್ದ ಭಾಗಗಳನ್ನು ಓದಿಸಿ ಇಲ್ಲಿ ಹಾಕಲಾಗುತ್ತಿದೆ. ಅಂಬೇಡ್ಕರ್ ಚಿಂತನೆಯನ್ನು ಸಾಮಾನ್ಯ ಜನರಿಗೆ ವಿಸ್ತರಿಸುವ ಕನಸು ಈ ಸರಣಿಯ ಹಿಂದಿದೆ. ಬಾಬಾ ಸಾಹೇಬರ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರ ಸಹಭಾಗಿತ್ವದಿಂದ ಈ ಕನಸು ನನಸಾಗಲು ಸಾಧ್ಯವಿದೆ. ಅಂತೆಯೇ ಬಾಬಾ ಸಾಹೇಬರ ಚಿಂತನೆಯ ಆಡಿಯೋ ರೂಪಿಸುವ ಉದ್ದೇಶವೂ ಇದೆ. ಅರುಣ್ ಜೋಳದ ಕುಳ್ಳಿಗಿ ಅವರ ಕನಸಿನ ಈ ಓದು ಸರಣಿಯ ಆಯ್ದ ಭಾಗ ಇಲ್ಲಿದೆ. ಇದನ್ನು ನಾಡಿನ ಪ್ರಖ್ಯಾತ ಚಿಂತಕರು ಓದಿದ್ದಾರೆ.
7: Our difficulty, as I said, is not about the ultimate future. Our difficulty is how to make the heterogeneous mess that we have today take a decision in common and march in a cooperative way on that road which is bound to lead us to unity.

ಎಲ್ಲರಿಗೂ ನಮಸ್ಕಾರ. ನಾನು ಕಳಕೇಶ್ ಗುರುವರ. ಅರುಣ್ ಜೋಳದ ಕುಳ್ಗಿ ಸರ್ ಅವರು ನಡೆಸಿಕೊಡುತ್ತಿರುವ ಅಂಬೇಡ್ಕರ್ ಓದು ಸರಣಿಯ ಭಾಗವಾಗಿ ನಾನೀಗ ಎಸ್ ದಂಡಪ್ಪ ಅವರು ಸಂಪಾದಿಸಿದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ವಿಚಾರಗಳು ಎನ್ನುವಂಥ ಕೃತಿಯಿಂದ ನನಗೆ ಯಾವುದೇ ತಾಯ್ನಾಡಿಲ್ಲ ಎನ್ನುವಂಥ ಅಂಬೇಡ್ಕರ್ ಅವರ ಒಂದು ಬರಹವನ್ನು ಓದ್ತಾ ಇದ್ದೇನೆ. 1931 ಜುಲೈ 3 ವಾರದಲ್ಲಿ 2 ದುಂಡು ಮೇಜಿನ ಸಭೆಗೆ ಹೋಗಲಿರುವ ಗಣ್ಯರ ಪಟ್ಟಿಯು ಬಿಡುಗಡೆಯಾಯಿತು. ಡಾಕ್ಟರ್ ಅಂಬೇಡ್ಕರ್ ಹಾಗೂ ಮಹಾತ್ಮ ಗಾಂಧಿಯವರಿಗೆ ಲಂಡನ್ನಿನಲ್ಲಿ ನಡೆಯಲಿದ್ದ ಈ ಸಭೆಗೆ ಆಹ್ವಾನ ನೀಡಲಾಗಿತ್ತು. ಆದರೆ ಮಹಾತ್ಮ ಗಾಂಧಿಯವರು ಈ ಸಭೆಯಲ್ಲಿ ಪಾಲ್ಗೊಳ್ಳುತ್ತಾರೆಯೇ ಎಂಬುದು ತಿಳಿದು ಬಂದಿರಲಿಲ್ಲ. ಆದ್ದರಿಂದ ಸ್ವಾಭಾವಿಕವಾಗಿಯೇ ಎಲ್ಲರ ಕಣ್ಣುಗಳು ಬೊಂಬಾಯಿಯಲ್ಲಿ ಮಣಿಭುವನ್ ಎಂಬ ಗಾಂಧೀಜಿಯವರು ತಂಗಿದ್ದ ಸ್ಥಳದ ಮೇಲೆ ನೆಟ್ಟಿದ್ದವು. ತಮ್ಮ ಬೇಡಿಕೆಗಳೇನು ಎಂಬುದನ್ನು ಗಾಂಧೀಜಿಯವರು ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ತಿಳಿಸಲು ಬಯಸಿದ್ದರು. ಆದ್ದರಿಂದ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಈ ಕೆಳಗಿನಂತೆ ಪತ್ರವನ್ನು ಗಾಂಧೀಜಿಯವರು ಬರೆದರು. ಡಾಕ್ಟರ್ ಶ್ರೀ ಅಂಬೇಡ್ಕರ್ ಅವರೇ, ಇಂದು ರಾತ್ರಿ 8 ನಾನು ನಿಮ್ಮನ್ನು ಭೇಟಿಯಾಗ ಬಯಸುತ್ತೇನೆ. ನಿಮಗೆ ಆ ವೇಳೆ ಸೂಕ್ತ ಎಂದು ಭಾವಿಸುತ್ತೇನೆ. ಒಂದು ವೇಳೆ ನಿಮಗೆ ನನ್ನಲ್ಲಿಗೆ ಬರಲು ತೊಡಕುಗಳಿದ್ದರೆ ನಾನೇ ಸಂತಸದಿಂದ ನಿಮ್ಮನ್ನು ಬಂದು ಕಾಣುತ್ತೇನೆ. ನಿಮ್ಮ ನಿಷ್ಠೆಯ MK ಗಾಂಧಿ. ಆಗಷ್ಟೇ ಡಾಕ್ಟರ್ ಅಂಬೇಡ್ಕರ್ ಅವರು ಸಾಂಗ್ಲಿಯಿಂದ ಆಗಮಿಸಿದ್ದರು ಹಾಗೂ ಜ್ವರದಿಂದ ಬಳಲುತ್ತಿದ್ದರು. ಆದರೂ ಗಾಂಧೀಜಿಯವರ ಪತ್ರಕ್ಕೆ ಉತ್ತರಿಸಿ ತಾವೇ ಅವರನ್ನು ಅಂದು ರಾತ್ರಿ 8 ಭೇಟಿಯಾಗಲು ಬರುವುದಾಗಿ ತಿಳಿಸಿದರು. ಆದರೆ ಸಂಜೆಯ ವೇಳೆಗೆ ಅವರ ಜ್ವರ 106 ಏರಿತ್ತು. ಆದ್ದರಿಂದ ಜ್ವರವು ಬಿಟ್ಟ ನಂತರ ಬಂದು ಕಾಣುವುದಾಗಿ ಪತ್ರ ಬರೆದರು. ಅಂತೆಯೇ ಆಗಸ್ಟ್ 14 ಗಾಂಧೀಜಿಯವರನ್ನು ಭೇಟಿಯಾಗಲು ಡಾಕ್ಟರ್ ಅಂಬೇಡ್ಕರ್ ಹೋದರು. ಮಧ್ಯಾಹ್ನ 2 ವೇಳೆಗೆ ಅವರು ಮಣಿಪುರ ತಲುಪಿದರು. ಅವರೊಂದಿಗೆ ಅವರ ಆಪ್ತರಾದ ದೇವರಾವ್ ನಾಯಕ್, ಶಿವ್ ಟಾರ್ಕರ್, ಪ್ರಧಾನ್, ಬಾಬುರಾವ್ ಗಾಯಕ್ವಾಡ್, ಖಾಡ್ರೇಕರ್ ಅವರುಗಳು ತೆರಳಿದ್ದರು. ಅಂಬೇಡ್ಕರ್ ಅವರನ್ನು 3 ಕರೆತರಲಾಯಿತು. ಗಾಂಧೀಜಿಯವರು ಡಾಕ್ಟರ್ ಅಂಬೇಡ್ಕರ್ ಅವರ ಹತ್ರ ತಿರುಗಿದರು. ಕೆಲ ಕುಶಲ ಪ್ರಶ್ನೆಗಳ ನಂತರ ನೇರವಾಗಿ ಅವರು ವಿಷಯಕ್ಕೆ ಬಂದರು. ಗಾಂಧಿ ಹೇಳಿದರು, ಸರಿ ಡಾಕ್ಟರ್ ಅವರೇ, ಈ ವಿಷಯದಲ್ಲಿ ನಿಮ್ಮ ಅಭಿಪ್ರಾಯವೇನು? ಅಂಬೇಡ್ಕರ್ ಪ್ರತಿಕ್ರಿಯಿಸುತ್ತ, ನೀವು ಇಲ್ಲಿಗೆ ನನ್ನನ್ನು ಕರೆದಿರುವುದು ತಮ್ಮ ಅಭಿಪ್ರಾಯವನ್ನು ತಿಳಿಸಲು. ನೀವು ಏನನ್ನು ಹೇಳಬೇಕು ಎಂದು ಇಚ್ಛಿಸುತ್ತೀರೋ ದಯಮಾಡಿ ಅದನ್ನು ತಿಳಿಸಿ, ಅಥವಾ ನನಗೆ ನಿಮ್ಮ ಪ್ರಶ್ನೆಗಳನ್ನು ಕೇಳಿ, ನಾನು ಅದಕ್ಕೆ ಉತ್ತರಿಸುತ್ತೇನೆ. ಗಾಂಧಿ ಡಾಕ್ಟರ್ ಅಂಬೇಡ್ಕರ್ ಅವರನ್ನು ದಿಟ್ಟಿಸಿ ನೋಡುತ್ತಾ, ನನ್ನ ಹಾಗೂ ಕಾಂಗ್ರೆಸ್ ಪಕ್ಷದ ವಿರುದ್ಧ ನಿಮಗೆ ಸ್ವಲ್ಪ ಅಸಮಾಧಾನವಿದೆ ಎಂದು ನಾನು ಕೇಳಿದ್ದೇನೆ. ಆದರೆ ಅಸ್ಪೃಶ್ಯರನ್ನು ಕುರಿತು ನಾನು ನನ್ನ ಶಾಲೆಯ ದಿನಗಳಿಂದಲೂ ಚಿಂತಿಸುತ್ತಾ ಬಂದಿದ್ದೇನೆ ಎಂದು ನಾನು ನಿನಗೆ ತಿಳಿಸಲು ಬಯಸುತ್ತೇನೆ. ಆಗ ತಾವಿನ್ನೂ ಜನಿಸಿರಲೇ ಇಲ್ಲ. ಕಾಂಗ್ರೆಸ್ ಪಕ್ಷದ ಹೋರಾಟದಲ್ಲಿ ಈ ಸಮಸ್ಯೆಯನ್ನು ಸೇರ್ಪಡೆಗೊಳಿಸಲು ನಾನೆಷ್ಟು ಕಷ್ಟಪಟ್ಟಿರುವೆ ಎಂದು ನಿಮಗೆ ತಿಳಿದಿರಬಹುದು. ಕಾಂಗ್ರೆಸ್ ಪಕ್ಷದ ವೇದಿಕೆಯಲ್ಲಿ ಈ ಸಮಸ್ಯೆಗೆ ನಾನು ಸ್ಥಾನವನ್ನು ಒದಗಿಸಿ

ಆದಿತ್ಯವರ ಎಲ್ಲ ಪ್ರಶ್ನೆಗಳಿಗೆ ಅಂಬೇಡ್ಕರ್ ಪ್ರತಿಕ್ರಿಯಿಸುತ್ತಾ, ನೀವು ನಾನು ಜನಿಸುವುದಕ್ಕೂ ಮೊದಲಿನಿಂದಲೂ ಅಸ್ಪೃಶ್ಯರನ್ನ ಕುರಿತು ಚಿಂತಿಸುತ್ತಿದ್ದೀರಿ ಎಂಬುದು ಸತ್ಯವೇ ಮಹಾತ್ಮಾಜಿ? ಎಲ್ಲ ಹಿರಿಯರು ನಮ್ಮ ಮುಂದೆ ತಮ್ಮ ವಯಸ್ಸಿನ ಹಿರಿಮೆಯನ್ನು ಒತ್ತಿ ಹೇಳುತ್ತಾರೆ. ನಿಮ್ಮ ಹೋರಾಟದಿಂದಲೇ ಕಾಂಗ್ರೆಸ್ ಪಕ್ಷವು ಈ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಿರುವುದು ಸತ್ಯವೇ? ಆದರೆ ಇದಕ್ಕೆ ಅಧಿಕೃತ ಮುದ್ರೆ ಒತ್ತಿರುವುದನ್ನು ಹೊರತುಪಡಿಸಿದರೆ ಈ ಸಮಸ್ಯೆ ನಿವಾರಣೆಗಾಗಿ ಕಾಂಗ್ರೆಸ್ ಪಕ್ಷವು ಪೂರ್ಣ ಪ್ರಮಾಣದ ಪ್ರಯತ್ನವನ್ನೇನೂ ಮಾಡಿಲ್ಲ. ನೀವು ಅಸ್ಪೃಶ್ಯರ ಏಳಿಗೆಗೆ ಕಾಂಗ್ರೆಸ್ ಪಕ್ಷ 20 ಲಕ್ಷ ವೆಚ್ಚ ಮಾಡಿದೆ ಎಂದಿರುವಿರಿ. ಆದರೆ ಅದೆಲ್ಲ ವ್ಯರ್ಥ ಎಂದು ನಾನು ಹೇಳುತ್ತೇನೆ. ಇಷ್ಟೊಂದು ಬೆಂಬಲವು ನನ್ನ ಬಳಿ ಇದ್ದರೆ ನಾನು ನನ್ನ ಜನರ ದೃಷ್ಟಿಯನ್ನು ಮತ್ತು ಆರ್ಥಿಕ ಪರಿಸ್ಥಿತಿಯನ್ನು ಬದಲಿಸಿರುತ್ತಿದ್ದೆ. ಆ ರೀತಿಯ ಒಂದು ವ್ಯವಸ್ಥೆ ಆಗಿತ್ತಿದ್ದರೆ ನೀವು ಈ ಮೊದಲೇ ನನ್ನನ್ನು ನೋಡಿರುತ್ತಿದ್ದೀರಿ. ಆದರೆ ಒಂದು ವಿಷಯವನ್ನು ನಾನು ನಿಮಗೆ ತಿಳಿಸಲು ಇಚ್ಛಿಸುತ್ತೇನೆ. ಅದೇನೆಂದರೆ ಕಾಂಗ್ರೆಸ್ ಪಕ್ಷಕ್ಕೆ ಈ ನಿಟ್ಟಿನಲ್ಲಿ ಸಾಕಷ್ಟು ನಿಷ್ಠೆ ಇಲ್ಲ. ಒಂದು ವೇಳೆ ಅದಕ್ಕೆ ನಿಷ್ಠೆ ಇದ್ದಿದ್ದರೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಕಾವಿ ತೊಡುವುದನ್ನು ಈ ಪಕ್ಷ ಕಡ್ಡಾಯಗೊಳಿಸಿದಂತೆ. ಇಷ್ಟು ಹೊತ್ತಿಗಾಗಲೇ ಅಸ್ಪೃಶ್ಯತೆಯನ್ನು ಹೋಗಲಾಡಿಸುವುದನ್ನು ತನ್ನ ನಿಯಮಗಳಲ್ಲಿ ಒಂದು ಎಂದು ಅದು ಪರಿಭಾವಿಸುತ್ತಿತ್ತು. ಯಾರು ಅಸ್ಪೃಶ್ಯರನ್ನು ಮನೆಯಲ್ಲಿ ಕೆಲಸಕ್ಕೆ ಇರಿಸಿಕೊಳ್ಳುವುದಿಲ್ಲವೋ, ಇಲ್ಲವೇ ಅಸ್ಪೃಶ್ಯರ ಮಕ್ಕಳ ಶಿಕ್ಷಣದ ಜವಾಬ್ದಾರಿಯನ್ನು ಹೊತ್ತುಕೊಳ್ಳುವುದಿಲ್ಲವೋ, ಅಂಥವರಿಗೆ ಕಾಂಗ್ರೆಸ್ ಪಕ್ಷದ ಸದಸ್ಯತ್ವವನ್ನೇ ನೀಡಬಾರದು. ಒಂದು ವೇಳೆ ನೀವು ಈ ರೀತಿ ಮಾಡುತ್ತಿದ್ದರೆ ಇಂದು ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರೊಬ್ಬರು ಇಂದು ಒಬ್ಬ ಅಸ್ಪೃಶ್ಯನನ್ನು ದೇವಸ್ಥಾನದೊಳಗೆ ಪ್ರವೇಶಿಸದಂತೆ ಹೇಗೆ ತಡೆಯುತ್ತಿದ್ದರು? ಕಾಂಗ್ರೆಸ್ಸಿಗೆ ಈಗ ಅಗತ್ಯ ಇರುವುದು ಜನಬಲ. ಆದ್ದರಿಂದ ಈ ರೀತಿಯ ನಿಯಮ ಹೇರುವುದು ಅಸಾಧ್ಯ ಎಂದು ನೀವು ವಾದಿಸಬಹುದು. ಆಗ ಕಾಂಗ್ರೆಸ್ಸಿನಲ್ಲಿ ನೀತಿ ನಿಯಮಗಳಿಂದ ಜನಬಲಕ್ಕೆ ಹೆಚ್ಚು ಮನ್ನಣೆ ನೀಡಲಾಗುತ್ತಿದೆ ಎಂದು ನಾನು ಹೇಳಬೇಕಾಗುತ್ತದೆ. ಕಾಂಗ್ರೆಸ್ ಹಾಗೂ ನಿಮ್ಮ ವಿರುದ್ಧ ನನ್ನ ಆರೋಪ ಇದುವೇ, ಬ್ರಿಟಿಷರು ಹೃದಯವಂತರಾಗಿ ವರ್ತಿಸುವುದಿಲ್ಲ ಎಂದು ನೀವು ಹೇಳುತ್ತೀರಿ. ಆದರೆ ಹಿಂದೂಗಳು ಕೂಡ ನಮ್ಮ ಸಮಸ್ಯೆಗೆ ಹೃದಯವಂತರಾಗಿ ವರ್ತಿಸಿಲ್ಲ ಎಂದು ನಾನು ಹೇಳುತ್ತೇನೆ. ಅವರು ಎಷ್ಟು ದಿನ ಹೀಗೆ ನಿಷ್ಠೂರಾಗಿ ವರ್ತಿಸುವರೋ ಅಲ್ಲಿಯವರೆಗೂ ನಾವು ಕಾಂಗ್ರೆಸ್ ಪಕ್ಷವನ್ನಾಗಲಿ ಹಿಂದೂಗಳನ್ನಾಗಲಿ ನಂಬುವುದಿಲ್ಲ. ನಾವು ಆತ್ಮಗೌರವ ಹಾಗೂ ಸ್ವಸಹಾಯದಲ್ಲಿ ನಂಬಿಕೆ ಇಡುತ್ತೇವೆ. ನಾವು ಕೇವಲ ಮಹಾನಾಯಕರಲ್ಲಿ ಅಥವಾ ಮಹಾತ್ಮರಲ್ಲಿ ನಂಬಿಕೆ ಇಡುವುದಿಲ್ಲ. ಈ ಅಂಶವನ್ನು ನಾನು ಅತ್ಯಂತ ಸ್ಪಷ್ಟವಾಗಿ ಹೇಳಬಯಸುತ್ತೇನೆ. ಇತಿಹಾಸ ನನಗೆ ಒಂದು ವಿಷಯವನ್ನು ಚೆನ್ನಾಗಿ ತಿಳಿಸಿದೆ. ಅದೇನೆಂದರೆ ತಮ್ಮನ್ನು ತಾವು ಮಹಾತ್ಮರು ಎಂದು ಕರೆದುಕೊಳ್ಳುವವರು ಜೋರಾಗಿ ಧೂಳನ್ನು ಎಬ್ಬಿಸುತ್ತಾರೆ ಅಷ್ಟೇ, ಆದರೆ ಅದರಿಂದ ಯಾವ ಸಮಸ್ಯೆಗೂ ಪರಿಹಾರ ಸಿಗುವುದಿಲ್ಲ. ಕಾಂಗ್ರೆಸ್ಸಿಗರು ನಮ್ಮ ಹೋರಾಟವನ್ನು ವಿರೋಧಿಸುವುದಕ್ಕೆ ನನ್ನನ್ನು ಒಬ್ಬ ದೇಶದ್ರೋಹಿ ಎಂದು ಕರೆಯುವುದಕ್ಕೆ ಡಾಕ್ಟರ್ ಅಂಬೇಡ್ಕರ್ ಅವರು ಇದೀಗ ಮತ್ತಷ್ಟು ಉತ್ತೇಜಿತರಾಗಿದ್ದರು. ಅವರ ಕಣ್ಣುಗಳು ಕೆಂಡಕಾರುತ್ತಿತ್ತು ಹಾಗೂ ಮುಖ ಬೆಳಗುತ್ತಿತ್ತು. ಒಂದು ಕ್ಷಣ ಸುಮ್ಮನಾದ ಅವರು ಅತ್ಯಂತ ಕಹಿಯಾದ ಹಾಗೂ ನಿಷ್ಠುರವಾದ ಧ್ವನಿಯಲ್ಲಿ ತಮ್ಮ ಮಾತುಗಳನ್ನು ಮುಂದುವರೆಸಿದರು. ಗಾಂಧೀಜಿಯವರೇ, ನನಗೆ ಯಾವುದೇ ತಾಯ್ನಾಡಿಲ್ಲ. ಆಶ್ಚರ್ಯದಿಂದ ಗಾಂಧಿ ಅವರನ್ನು ದಿಟ್ಟಿಸುತ್ತಾ ಅವರ ಮಾತನ್ನು ತುಂಬಿಸುತ್ತಾ, ನಿಮಗೆ ಖಂಡಿತವಾಗಿಯೂ ತಾಯ್ನಾಡಿದೆ. ನೀವು ದುಂಡು ಮೇಜಿನ ಸಮ್ಮೇಳನದಲ್ಲಿ ಕೈಗೊಂಡ ಕಾರ್ಯಗಳ ಬಗ್ಗೆ ನನಗೆ ವರದಿ ಇದೆ. ನೀವೊಬ್ಬ ಮಹಾನ್ ದೇಶಭಕ್ತ ಎಂಬ ಅರಿವು ನನಗಿದೆ. ಗಾಂಧೀಜಿಯವರ ಮಾತಿಗೆ ಅಂಬೇಡ್ಕರ್ ಪ್ರತಿಕ್ರಿಯಿಸುತ್ತಾರೆ, ನೀವು ನನಗೆ ತಾಯ್ನಾಡಿದೆ ಎನ್ನುತ್ತೀರಿ, ಆದರೆ ನಾನು ಪುನಃ ನನಗೆ ತಾಯ್ನಾಡಿಲ್ಲ ಎನ್ನುತ್ತೇನೆ. ಈ ನೆಲವನ್ನು ನಾನು ನನ್ನ ತಾಯ್ನಾಡು ಎಂದು ಕರೆಯುವುದಾದರೂ ಹೇಗೆ? ಈ ಧರ್ಮವನ್ನು ನನ್ನದೆಂದು ಕರೆಯುವುದಾದರೂ ಹೇಗೆ? ಅದು ನಮ್ಮನ್ನು ನಾಯಿ ಬೆಕ್ಕುಗಳಿಗಿಂತ ಕಡೆಯಾಗಿ ಕಾಣುತ್ತದೆ. ಇಲ್ಲಿ ನಮಗೆ ಕುಡಿಯಲು ನೀರು ಕೂಡ ಸಿಗುವುದಿಲ್ಲ. ಆತ್ಮಗೌರವ ಇರುವ ಯಾವುದೇ ಅಸ್ಪೃಶ್ಯನು ಇದು ತನ್ನ ತಾಯ್ನಾಡು ಎಂದು ಹೆಮ್ಮೆ ಪಡುವುದಿಲ್ಲ. ಈ ದೇಶ ನಮಗೆ ನೀಡಿರುವಂತಹ ನೋವು ಅನ್ಯಾಯ.

0: ಎಷ್ಟೊಂದು ಇದೆ ಎಂದರೆ ಅರಿವಿದ್ದೋ ಅಥವಾ ಅರಿವಿಲ್ಲದೆಯೋ ನಾವು ದೇಶದ್ರೋಹಿಗಳಾಗಿ ಬಿಡುತ್ತೇವೆ. ಆದರೆ ಇದರ ಹೊಣೆ ಕೇವಲ ತಾಯ್ನಡಾಗಿರುತ್ತದೆ. ನನಗೆ ದೇಶದ್ರೋಹಿ ಎಂಬ ಬಿರುದು ದೊರೆತಿರುವುದಕ್ಕೆ ನಾನು ಬೇಸರ ಪಡುವುದಿಲ್ಲ. ಏಕೆಂದರೆ ನನ್ನನ್ನು ದೇಶದ್ರೋಹಿಯನ್ನಾಗಿ ಮಾಡಿರುವುದು ಕೂಡ ಇದೇ ದೇಶವೇ. ನಾನು ನೀವು ಹೇಳುವಂತೆ ನಾನು ಈ ದೇಶಕ್ಕೆ ಉಪಯೋಗ ಆಗುವಂಥವು ಯಾವುದೇ ಸೇವೆಯನ್ನಾದರೂ ಮಾಡಿದ್ದರೆ ಅದು ನಿಷ್ಕಳಂಕವಾದ ಮನಸ್ಸಿನಿಂದ ಮಾಡಿರುವುದೇ ಹೊರತು ಈ ದೇಶದ ಮೇಲಿರುವ ಭಕ್ತಿಯಿಂದಲ್ಲ. ನನ್ನ ಜನರು ನೂರಾರು ವರ್ಷಗಳಿಂದ ದಬ್ಬಾಳಿಕೆಗೆ ಒಳಗಾಗಿದ್ದಾರೆ. ಅವರಿಗೆ ಕನಿಷ್ಠ ಮಾನವ ಹಕ್ಕುಗಳನ್ನು ದೊರಕಿಸಿಕೊಡಲು ನಾನು ಹೋರಾಡುತ್ತಿದ್ದೇನೆ. ಒಂದು ವೇಳೆ ಈ ದೇಶಕ್ಕೆ ನಾನೇನಾದರೂ ಕೆಡುಕನ್ನು ಉಂಟು ಮಾಡಿದರೆ ಅದು ಪಾಪವೆಸಗಿದಂತೆ ಅಲ್ಲ. ಅಂತೆಯೇ ನನ್ನಿಂದ ಈ ದೇಶಕ್ಕೆ ಉಪಯೋಗ ಆಗುವಂತಹ ಕೆಲಸ ನಡೆದರೂ ಅದು ನನ್ನ ಮನಸ್ಸಾಕ್ಷಿಗೆ ಅನುಗುಣವಾಗಿ ನಡೆದಿರುತ್ತದೆ. ನನ್ನ ಮನಸ್ಸಾಕ್ಷಿಯ ಕರೆಗೆ ಓಗೊಟ್ಟು ಮಾತ್ರವೇ ನಾನು ನನ್ನ ಜನರ ಹಕ್ಕಿಗಾಗಿ ಹೋರಾಡುತ್ತಿದ್ದೇನೆ. ಆದರೆ ಇದರಿಂದ ಈ ದೇಶಕ್ಕೆ ಯಾವುದೇ ಕೆಡಕು ಬಾರದಂತೆ ಗಮನವಹಿಸುತ್ತಿದ್ದೇನೆ. ಆಗ ಅಲ್ಲಿನ ವಾತಾವರಣದಲ್ಲಿ ಬಹಳಷ್ಟು ಬಿಗು ಉಂಟಾಯಿತು. ಮುಖಗಳ ಬಣ್ಣವೇ ಬದಲಾಯಿತು. ಗಾಂಧೀಜಿಯವರು ಅಸಮಾಧಾನಗೊಳ್ಳುತ್ತಿದ್ದರು. ಅವರು ಅಂಬೇಡ್ಕರ್ ಅವರ ಮಾತುಗಳಿಗೆ ಪ್ರತ್ಯುತ್ತರ ನೀಡಬಯಸುತ್ತಿದ್ದರು. ಅಷ್ಟರಲ್ಲಿಗೆ ಈ ಸಂದರ್ಶನದ ಅತ್ಯಂತ ನಿಷ್ಠೂರವಾದ ಪ್ರಶ್ನೆಯನ್ನು ಅಂಬೇಡ್ಕರ್ ಅವರು ಕೇಳಿದರು. ಎಲ್ಲರಿಗೂ ತಿಳಿದಿರುವಂತೆ ಮುಸಲ್ಮಾನರು ಸಿಖ್ಖರು ಅಸ್ಪೃಶ್ಯರಿಗಿಂತ ಸಾಮಾಜಿಕವಾಗಿ ರಾಜಕೀಯವಾಗಿ ಹಾಗೂ ಆರ್ಥಿಕವಾಗಿ ಮುಂದುವರೆದಿದ್ದಾರೆ. ದುಂಡು ಮೇಜಿನ ಮೊದಲನೇ ಸಮಾವೇಶವು ಮುಸಲ್ಮಾನರ ಬೇಡಿಕೆಗಳಿಗೆ ಮಾನ್ಯತೆ ನೀಡಿದೆ ಹಾಗೂ ಅವರ ರಾಜಕೀಯ ರಕ್ಷಣೆಗೆ ಕ್ರಮಗಳನ್ನು ಕೈಗೊಂಡಿದೆ. ಕಾಂಗ್ರೆಸ್ ಕೂಡ ಅವರ ಈ ಬೇಡಿಕೆಗಳಿಗೆ ಸಮ್ಮತಿಸಿದೆ. ಈ ಮೊದಲನೆಯ ಸಮಾವೇಶವು ಶೋಷಿತ ವರ್ಗದವರ ರಾಜಕೀಯ ಹಕ್ಕುಗಳನ್ನು ಎತ್ತಿ ಹಿಡಿದಿದೆ ಹಾಗೂ ಅವರಿಗೆ ರಾಜಕೀಯ ಕ್ಷೇತ್ರ ರಕ್ಷಣೆ ನೀಡಿದೆ ಮತ್ತು ಸಾಕಷ್ಟು ಪ್ರಾತಿನಿಧ್ಯವನ್ನೂ ನೀಡಿದೆ. ನಮ್ಮ ಅನುಸಾರ ಶೋಷಿತ ವರ್ಗದ ಜನರಿಗೆ ಈ ಕ್ರಮ ಲಾಭದಾಯಕವಾಗಿದೆ. ಇದಕ್ಕೆ ನಿಮ್ಮ ಅಭಿಪ್ರಾಯವೇನು? ಈ ಎಲ್ಲ ಪ್ರಶ್ನೆಗಳಿಗೆ ಗಾಂಧೀಜಿಯವರು ಪ್ರತಿಕ್ರಿಯಿಸಿ, ರಾಜಕೀಯವಾಗಿ ಅಸ್ಪೃಶ್ಯರನ್ನು ಹಿಂದೂಗಳಿಂದ ಬೇರ್ಪಡಿಸುವುದನ್ನು ನಾನು ವಿರೋಧಿಸುತ್ತೇನೆ. ಅದೊಂದು ಆತ್ಮಹತ್ಯೆಯ ಕ್ರಮವಾಗಿದೆ. ಅಂಬೇಡ್ಕರ್ ಎದ್ದು ನಿಲ್ಲುತ್ತಾ, ನಿಮ್ಮ ಸ್ಪಷ್ಟ ನಿಲುವಿಗಾಗಿ ನಾನು ನಿಮಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ಪ್ರಮುಖ ಸಮಸ್ಯೆಯ ಬಗೆಗೆ ತಮ್ಮ ನಿಲುವು ಏನು ಎಂದು ತಿಳಿದುಕೊಂಡಂತೆ ಆಗಿದೆ. ನಾನು ಇಲ್ಲಿಂದ ಹೊರಡುತ್ತೇನೆ. ನಮಸ್ಕಾರ.
1: ಇದುವರೆಗೂ ಅಂಬೇಡ್ಕರ್ ಓದು ಕೇಳಿದಿರಿ. ಅರುಣ್ ಜೋಳದ ಕೂಡ್ಲಿಗಿ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಅಂಬೇಡ್ಕರ್ ಸರಣಿ ಓದಿನ ಆಯ್ದ ಭಾಗ ಇದಾಗಿತ್ತು. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಭಾರತದ ಸಂವಿಧಾನ ಪೀಠಿಕೆ. ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಧರ್ಮ ನಿರಪೇಕ್ಷ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ, ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ಇಸವಿ ನವೆಂಬರ್ ತಿಂಗಳ 26 ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ.

0: ಸಮುದ್ರದಲ್ಲಿ ಹಡಗು ಸಾಗ್ತಾ ಇರುತ್ತೆ, ಅಲೆಗಳಿಗೆ ಎದುರಾಗಿ ಸಾಗ್ತಿರುತ್ತೆ. ಆ ಹಡಗಿಗೂ ಗೊತ್ತು ಸ್ವಲ್ಪ ಏರುಪೇರಾದ್ರೂ ನಾನು ಮುಳುಗೋಗ್ತೀನಿ ಅಂತ. ಆದ್ರೂ ಈ ಹಡಗನ್ನ ಚಲಾಯಿಸ್ತಿರೋನಿಗೋಸ್ಕರ ಅವನ ಹೊಟ್ಟೆ ತುಂಬಿಸೋಕೆ ಈ ಹಡಗು ಸಾಗ್ತಾ ಇದೆ. ಹಾಗೆ ನಮ್ಮ ಜೀವನ ಕೂಡ ಸಮುದ್ರದಂತೆ, ಎಷ್ಟೇ ಕಷ್ಟ ಬಂದ್ರೂ ನಗು ನಗುತ್ತಾ ನಮ್ಮವರಿಗಾಗಿ ನಾವು ಜೀವನ ಸಾಗಿಸ್ಬೇಕಾಗಿದೆ ಅಲ್ವಾ? ಕಷ್ಟವನ್ನ ಎದುರಿಸಿ ಜೀವನ ಸಾಗಿಸೋದ್ರಲ್ಲೇ ಒಂದು ಅರ್ಥ ಸಿಗುತ್ತೆ. ಹಾಗಾಗಿ ಕಷ್ಟಗಳಿಗೆ ಎದುರುಬೇಡಿ, ಕಷ್ಟವನ್ನ ಎದುರಿಸಿ ನಿಲ್ಲಿ. ಆಲ್ ಇಸ್ ವೆಲ್.
1: ಏನ್ ಕೃಷ್ಣಪ್ಪ, ಬಹಳ ಖುಷಿಯಾಗಿದ್ಯಾ?
2: ಹೌದು, ನಾನು ಕ್ಯಾನ್ಸರ್ ನ ಸೋಲ್ಸ್ಬಿಟ್ಟೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಡಾಕ್ಟರ್ಗಳು ನನ್ನ ಉಳಿಸಿದ್ರು.
1: ಹೌದಾ, ಗ್ರೇಟ್ ಕಣೋ. ಕ್ಯಾನ್ಸರ್ ಅಂದ್ರೆ ಕ್ಯಾನ್ಸಲ್ ಅನ್ನೋ ಕಾಲ ಇದಲ್ಲ ಅಲ್ವಾ?
2: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿದ್ದಾರೆ. ಎಲ್ಲಾ ರೀತಿಯ ಕ್ಯಾನ್ಸರ್ಗಳಿಗೆ ಕೈಗೆಟುಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗುತ್ತೆ. ಇಲ್ಲಿನ ವೈದ್ಯರ ಸಿಬ್ಬಂದಿಗಳ ನಗುಮೊಗದ ಸೇವೆ ಮರೆಯಲಾಗದು. ನಂದು ಆಯುಷ್ಮಾನ್ ಕಾರ್ಡ್ ಇತ್ತು, ಇದರಿಂದಾಗಿ ಚಿಕಿತ್ಸಾ ವೆಚ್ಚ ತಲೆಬಿಸಿ ಆಗಲಿಲ್ಲ.
0: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೆಯ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು.
3: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ವಿಶೇಷವಾಗಿರುವಂತಹ, ನೀರಿನಂಶ ಹೆಚ್ಚಾಗಿರುವಂತಹ ಒಂದು ತರಕಾರಿ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ತರಕಾರಿಯನ್ನು ಬಳಸಿ ಮಾಡಬಹುದಾದಂತಹ ಅಡುಗೆಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೆ ಸ್ನೇಹಿತರೆ. ಈ ದಿನ ಅದೇ ತರಕಾರಿಯನ್ನು ಬಳಸಿ ಮತ್ತೊಂದು ವಿಭಿನ್ನವಾಗಿರುವಂತಹ ಆರೋಗ್ಯಯುತವಾದಂತಹ ರೆಸಿಪಿ ಬಗ್ಗೆ ತಿಳಿಸ್ತೀನಿ. ನೀರಿನಂಶ ಹೆಚ್ಚಾಗಿರುವಂತಹ ತರಕಾರಿಗಳ ವಿಷಯಕ್ಕೆ ಅಂತ ಬಂದರೆ, ಸಾಮಾನ್ಯವಾಗಿ ಸೌತೆಕಾಯಲ್ಲಿ ಹೆಚ್ಚಾಗಿ ನೀರನ್ನು ಕಾಣ್ತೀವಿ, ಜೊತೆಗೆ ಟೊಮೆಟೊ ಹಣ್ಣು, ಹಾಗೆ ಬೂದಗುಂಬಳಕಾಯಿ, ಇನ್ನು ಮೂಲಂಗಿ, ಈ ರೀತಿಯ ತರಕಾರಿಗಳಲ್ಲಿ ನೀರಿನಂಶ ಯಥೇಚ್ಛವಾಗಿರುತ್ತೆ. ಸೊ ಈ ದಿನ ಸ್ನೇಹಿತರೆ, ಬೂದಗುಂಬಳಕಾಯಿಯನ್ನು ಬಳಸಿ ಸಾಂಪ್ರದಾಯಿಕವಾದಂತಹ ತಂಬುಳಿ ಮತ್ತು ದೋಸೆಯನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ತೀನಿ. ಕಳೆದ ಬಾರಿ ಈ ತರಕಾರಿಯನ್ನು ಬಳಸಿ ಮಾಡಬಹುದಾದಂತಹ ಅಡುಗೆಗಳ ಬಗ್ಗೆ ಕೂಡ ತಿಳಿಸ್ಕೊಟ್ಟಿದ್ದೆ ಸ್ನೇಹಿತರೆ. ಇದರಿಂದ ಒಂದಲ್ಲ ಎರಡಲ್ಲ ಸಾಕಷ್ಟು ರೀತಿಯ ಅಡುಗೆಗಳನ್ನು ಮಾಡ್ಕೊಳ್ಬೋದು. ಸಂಡಿಗೆ ಮಾಡ್ತಾರೆ, ಕಾಶಿ ಹಲ್ವಾ ಅಂತ ಮಾಡ್ತಾರೆ, ಅಥವಾ ದಮ್ರೋಟ್ ಅಂತ ಹೇಳ್ತಾರೆ, ಪಾಯಸ ಮಾಡ್ತಾರೆ, ಪಲ್ಯ ಮಾಡ್ತಾರೆ, ಸಾಂಬಾರು ಮಾಡ್ತಾರೆ, ಹುಳಿ ಮಾಡ್ತಾರೆ, ಮಜ್ಜಿಗೆ ಹುಳಿ ಮಾಡ್ತಾರೆ, ಹಪ್ಪಳ ಮಾಡ್ತಾರೆ. ಸೊ ಈ ರೀತಿಯಲ್ಲಿ ಒಂದಲ್ಲ ಎರಡಲ್ಲ ಸಾಕಷ್ಟು ರೆಸಿಪಿಗಳನ್ನು ಮಾಡ್ತಾರೆ ಬೂದುಗುಂಬಳಕಾಯನ್ನು ಬಳಸ್ಕೊಂಡು. ಹಾಗೆ ಇದನ್ನು ವಿಂಟರ್ ಮೆಲನ್ ಅಂತ ಕೂಡ ಕರೆಯೋದುಂಟು, ಮತ್ತು ಪೇಟಾಕಾಯಿ ಅಂತ ಕೂಡ ಕರೆಯೋದುಂಟು. ಈ ತರಕಾರಿಗಂತೂ ಪೋಷಕಾಂಶಗಳ ಆಹಾರ ಅಂತ ಕರೀತಾರೆ. ಆರೋಗ್ಯಕ್ಕೆ ಅತ್ಯಂತ ಹಿತಕರವಾದ ತರಕಾರಿಯಾಗಿದೆ. ಇನ್ನು ಸ್ನೇಹಿತರೆ, ಕಡಿಮೆ ಕ್ಯಾಲೋರಿಯನ್ನು ಹೊಂದಿದ್ದು ಹೆಚ್ಚಿನ ಫೈಬರ್ ಅಂಶ ಹೊಂದಿರೋದ್ರಿಂದ ತೂಕ ಇಳಿಸ್ಲಿಕ್ಕೆ ಇದು ಸಹಾಯ ಮಾಡುತ್ತೆ. ಅಷ್ಟೇ ಅಲ್ಲದೆ ಇದು ಒಂದು ನೈಸರ್ಗಿಕವಾಗಿ ತಂಪಿನ ಗುಣವನ್ನು ಹೊಂದಿದೆ. ಬೇಸಿಗೆಯಲ್ಲಿ ದೇಹದ ತಾಪಮಾನವನ್ನು ನಿಯಂತ್ರಣ ಮಾಡಲಿಕ್ಕೆ, ಜೊತೆಗೆ ಹೊಟ್ಟೆಯ ಉರಿಯನ್ನು ಕಡಿಮೆ ಮಾಡಲಿಕ್ಕೆ ಸಹಕಾರಿಯಾಗುತ್ತೆ. ಅಷ್ಟೇ ಅಲ್ಲದೆ ಖಾಲಿ ಹೊಟ್ಟೆಯಲ್ಲಿ ಇದರ ರಸವನ್ನು ಕುಡಿಯೋದ್ರಿಂದ ಜೀರ್ಣಕ್ರಿಯೆ ಕೂಡ ಉತ್ತಮಗೊಳ್ಳುತ್ತೆ, ಹಾಗೆ ಮಲಬದ್ಧತೆ ಸಮಸ್ಯೆ ಕೂಡ ದೂರ ಆಗುತ್ತೆ. ಇನ್ನು ಈ ವಿಟಮಿನ್ ಸಿ ಮತ್ತು ಇತರೆ ಪೋಷಕಾಂಶಗಳು ಸಮೃದ್ಧವಾಗಿರೋದ್ರಿಂದ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತೆ. ಅಷ್ಟೇ ಅಲ್ಲದೆ ಕಿಡ್ನಿಯಲ್ಲಿನ ಕಲ್ಮಶಗಳನ್ನು ಹೊರಹಾಕ್ಲಿಕ್ಕೆ ಸಹಾಯ ಮಾಡುತ್ತೆ. ಜೊತೆಗೆ ಪ್ರತಿದಿನ ಬೆಳಗ್ಗೆ ಇದರ ಜ್ಯೂಸ್ ಕುಡಿಯೋದ್ರಿಂದ ದೇಹಕ್ಕೆ ತಕ್ಷಣದ ಶಕ್ತಿ ಕೂಡ ಸಿಗತ್ತೆ. ಸೊ ಇಷ್ಟೆಲ್ಲ ಉಪಯೋಗವಿದೆ ಬೂದುಗುಂಬಳಕಾಯಿಯಿಂದ. ಈ ಬೂದುಗುಂಬಳಕಾಯಿಯನ್ನು ತೊಳೆದು ಸಿಪ್ಪೆ ಮತ್ತು ಬೀಜಗಳನ್ನು ತೆಗೆದು ಸಣ್ಣ ತುಂಡುಗಳನ್ನಾಗಿ ಮಾಡಿ ಆ ತುಂಡುಗಳನ್ನು ಮಿಕ್ಸಿಗೆ ಹಾಕಿ ಚೆನ್ನಾಗಿ ರುಬ್ಕೊಳ್ಬೇಕು. ರುಬ್ಕೊಂಡಂತಹ ಆ ಮಿಶ್ರಣವನ್ನು ಒಂದು ಶುದ್ಧವಾದ ಬಟ್ಟೆ ಅಥವಾ ಸೋಸೋದಿರುತ್ತಲ್ವ, ಆ ಸೋಸೋದ್ರಲ್ಲಿ ಚೆನ್ನಾಗಿ ಸೋಸ್ಕೊಳ್ಬೇಕು. ನಿಂಬೆ ರಸ ಅಥವಾ ಪುದೀನ ಎಲೆಗಳನ್ನು ಕೂಡ ಸೇರಿಸ್ಕೊಂಡು ತಕ್ಷಣವೇ ಕುಡಿಬೇಕು. ಕುಡಿಯೋದ್ರಿಂದ ತುಂಬಾ ಉಪಯೋಗ ಆಗುತ್ತೆ. ಸೊ ಇಷ್ಟೆಲ್ಲ ಉಪಯೋಗವಿದೆ ಬೂದಗುಂಬಳಕಾಯಿ ಎಂಬ ಅದ್ಭುತ ತರಕಾರಿಯಿಂದ. ಆರೋಗ್ಯದ ಸಮಸ್ಯೆ ಇರುವವರು ಯಾವುದೇ ತರಕಾರಿಗಳನ್ನು ಹಣ್ಣು ಹಂಪಲಗಳನ್ನು ಸೇವನೆ ಮಾಡುವಾಗ ವೈದ್ಯರ ಸಲಹೆ ಪಡ್ಕೊಂಡು ಸೇವನೆ ಮಾಡೋದು ಉತ್ತಮ. ಯಾಕಪ್ಪಂದರೆ ಕೆಲವೊಂದು ತರಕಾರಿ ಹಣ್ಣುಗಳು ಕೆಲವರಿಗೆ ಆಗ್ಬರುತ್ತೆ, ಇನ್ನು ಕೆಲವರ ದೇಹಕ್ಕೆ ಒಗ್ಗಿ ಬರೋದಿಲ್ಲ. ಅಂತಹವರು ವೈದ್ಯರ ಸಲಹೆನ ಪಡ್ಕೊಂಡು ಸೇವನೆ ಮಾಡೋದು ಅತ್ಯುತ್ತಮ ಅಂತ ಹೇಳ್ತಾ, ಈ ಬೂದಗುಂಬಳಕಾಯಿಯನ್ನು ಬಳಸ್ಕೊಂಡು ಮಾಡಬಹುದಾದಂತಹ ತಂಬುಳಿ ಮತ್ತು ದೋಸೆ ಬಗ್ಗೆ ತಿಳಿಸ್ತೀನಿ. ತಂಬುಳಿ ಮತ್ತು ದೋಸೆಯನ್ನು ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಯೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತ್ಯಾಕೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ವಿಶೇಷವಾಗಿರುವಂತಹ ಆರೋಗ್ಯಯುತವಾದ ತರಕಾರಿಯಿಂದ ತಯಾರು ಮಾಡುವಂತಹ ತಂಬುಳಿಯನ್ನು ತಿಳಿಸ್ತೀನಿ ಅಂತ ಹೇಳಿದ್ದೆ. ಈ ತರಕಾರಿಯಿಂದ ಏನೆಲ್ಲ ಉಪಯೋಗ ಆಗತ್ತೆ ಅಂತ ನಾನಾಗಲೇ ತಿಳಿಸಿದೆ ಸ್ನೇಹಿತರೆ. ಅಷ್ಟೇ ಅಲ್ಲದೆ ಈ ತರಕಾರಿಯನ್ನು ಬಳಸಿ ಮಾಡಬಹುದಾದಂತಹ ಸಾಕಷ್ಟು ಅಡುಗೆಗಳ ಬಗ್ಗೆ ಕೂಡ ತಿಳಿಸಿದ್ದೆ. ಒಂದಲ್ಲ ಎರಡಲ್ಲ ಈ ತರಕಾರಿಯನ್ನು ಬಳಸಿ ಸಾಕಷ್ಟು ಅಡುಗೆಗಳನ್ನು ಮಾಡ್ಕೊಳ್ಬೋದು ಸ್ನೇಹಿತರೆ. ನಾನಾಗಲೇ ತಿಳಿಸ್ದಾಗೆ ಇದರಿಂದ ದೋಸೆ ಮಾಡ್ತಾರೆ, ಸಂಡಿಗೆ ಮಾಡ್ತಾರೆ, ಹಪ್ಪಳ ಮಾಡ್ತಾರೆ, ಜ್ಯೂಸ್ ಮಾಡ್ತಾರೆ, ಸಾಂಬಾರು ಮಾಡ್ತಾರೆ, ಸ್ವೀಟ್ ಮಾಡ್ತಾರೆ, ಇಷ್ಟೆಲ್ಲ ಬಗೆಯಲ್ಲಿ ಈ ರೆಸಿಪಿಗಳನ್ನು ಮಾಡ್ತಾರೆ. ಈ ದಿನ ಈ ಆರೋಗ್ಯಯುತವಾದಂತಹ ತರಕಾರಿಯಿಂದ ಮಾಡಬಹುದಾದಂತಹ ಕುಂಬಳ ತಿರುಳಿನ ತಂಬುಳಿ ಬಗ್ಗೆ ತಿಳಿಸ್ಕೊಡ್ತೀನಿ. ನಾನಾಗಲೇ ತಿಳಿಸ್ದಾಗೆ ಇದನ್ನು ಪೋಷಕಾಂಶಗಳ ಆಗರ ಅಂತ ಕೂಡ ಕರೀತಾರೆ. ಅಷ್ಟೇ ಅಲ್ಲದೆ ಇದನ್ನು ವಿಂಟರ್ ಮೆಲನ್ ಅಂತ ಕೂಡ ಕರೀತಾರೆ ಸ್ನೇಹಿತರೆ. ಜೊತೆಗೆ ಈ ಬೂದಗುಂಬಳವನ್ನು ಪೇಟಾಕಾಯಿ ಅಂತ ಕೂಡ ಕರೆಯೋದುಂಟು. ಸೊ ಈ ಪೇಟಾಕಾಯಿಯಿಂದ ಮಾಡಬಹುದಾದಂತಹ ತಂಬುಳಿ ಬಗ್ಗೆ ತಿಳಿಸ್ತೀನಿ. ಈ ತಂಬುಳಿ ಮಾಡ್ಕೊಳ್ಲಿಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದನ್ನು ನೋಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಒಂದು ಕಪ್ ಈ ಕುಂಬಳಕಾಯಿಯ ತಿರುಳು ಬೇಕಾಗತ್ತೆ, ಅರ್ಧ ಚಮಚ ಕಾಳುಮೆಣಸು, ಮಜ್ಜಿಗೆ, ಹಸಿಮೆಣಸು, ಒಗ್ಗರಣೆಗೆ ತುಪ್ಪ, ಸಾಸಿವೆ ಇದ್ದರೆ ಕುಂಬಳ ತಿರುಳಿನ ತಂಬುಳಿ ರೆಡಿಯಾಗತ್ತೆ. ಇನ್ನು ಮಾಡ್ಕೊಳ್ಳುವ ವಿಧಾನಕ್ಕೆ ಅಂತ ಬಂದರೆ ಸ್ನೇಹಿತರೆ, ನೀವು ಎಷ್ಟು ತಿರುಳನ್ನು ತೆಗೆದುಕೊಂಡಿರ್ತೀರೋ ಕುಂಬಳಕಾಯಿ ತಿರುಳನ್ನು, ಆ ತಿರುಳಿಗೆ ಜೀರಿಗೆ ಮತ್ತು ಕಾಳುಮೆಣಸು ಹಾಕಿ ಮಜ್ಜಿಗೆಯೊಂದಿಗೆ ಚೆನ್ನಾಗಿ ರುಬ್ಕೊಳ್ಬೇಕು. ಸಹಜವಾಗಿ ಮನೆಯಲ್ಲಿ ಎಲ್ಲರೂ ತಿನ್ನಲಿಕ್ಕೆ ಮಾಡಿಕೊಂಡ್ರೆ ಹಸಿಮೆಣಸನ್ನು ಯೂಸ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಈ ಔಷಧಿ ರೂಪದಲ್ಲಿ ತೆಗೆದುಕೊಳ್ಳೋರು ಹಸಿಮೆಣಸನ್ನು ಉಪಯೋಗ ಮಾಡ್ಕೊಳ್ಳೋದು ಬೇಡ. ಈ ಕುಂಬಳ ತಿರುಳಿಗೆ ಜೀರಿಗೆ ಕಾಳುಮೆಣಸನ್ನು ಹಾಕಿ ಮಜ್ಜಿಗೆ ಸೇರಿಸಿ ಚೆನ್ನಾಗಿ ರುಬ್ಕೊಂಡಾದಮೇಲೆ ತುಪ್ಪದಲ್ಲಿ ಒಗ್ಗರಣೆ ಕೊಟ್ಟರೆ ಕುಂಬಳ ತಿರುಳಿನ ತಂಬುಳಿ ರೆಡಿಯಾಗತ್ತೆ. ಸಾಕಷ್ಟು ಆರೋಗ್ಯಕ್ಕೆ ಉಪಯೋಗವಾಗುವಂತಹ ತರಕಾರಿ ಇದಾಗಿದೆ. ಖಂಡಿತವಾಗ್ಲೂ ಈ ಸಿಹಿ ಗುಂಬಳದ ಕಾಯಿಯಿಂದ ಈ ಹಪ್ಪಳ, ಸಂಡಿಗೆ, ಸಾಂಬಾರು, ಪಲ್ಯ, ಪಾಯಸ, ಜೊತೆಗೆ ಹಲ್ವಾ, ಈ ರೀತಿಯ ಪಲ್ಯಗಳನ್ನು, ಈ ರೀತಿಯ ರೆಸಿಪಿಗಳನ್ನು, ಈ ರೀತಿಯ ಸಿಹಿಗಳನ್ನು ಮಾಡಿಕೊಳ್ಳುವಾಗ ಅದರ ಒಂದು ತಿರುಳನ್ನು ಸ್ವಲ್ಪ ಎತ್ತಿಟ್ಕೊಂಡು ಈ ರೀತಿಯಲ್ಲಿ ಆರೋಗ್ಯಕರವಾದ ತಂಬುಳಿಯನ್ನು ಕೂಡ ಮಾಡಿಕೊಳ್ಬೋದು. ಆರೋಗ್ಯಕ್ಕೂ ಸೈ, ರುಚಿಗೂ ಸೈ, ದೇಹಕ್ಕೂ ಕೂಡ ತಂಪು, ಬಾಯಿಗೂ ಕೂಡ ರುಚಿ ಸಿಗತ್ತೆ. ಒಂದು ತರಕಾರಿಯಿಂದ ನೋಡಿ ಸ್ನೇಹಿತರೆ, ಎಷ್ಟೆಲ್ಲ ಬಗೆಯಲ್ಲಿ ರೆಸಿಪಿಗಳನ್ನು ಮಾಡ್ಕೊಳ್ಬೋದಲ್ವಾ? ನೀವು ಕೂಡ ಕುಂಬಳ ತಿರುಳಿನ ತಂಬುಳಿಯನ್ನು ಮಾಡ್ಕೊಳ್ಳಿ. ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ಕಾಯಿಯನ್ನು ಬಳಸ್ಕೊಂಡು ಮಾಡಬಹುದಾದಂತಹ ಮತ್ತೊಂದು ರೆಸಿಪಿಯನ್ನು ತಿಳಿಸ್ತೀನಿ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
1: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-8083. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಬೂದುಗುಂಬಳಕಾಯಿಯನ್ನು ಬಳಸಿ ಸಾಂಪ್ರದಾಯಿಕ ಆರೋಗ್ಯಯುತವಾದ ತಂಬುಳಿಯನ್ನು ಹೇಗೆ ಮಾಡಿಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಟ್ಟೆ. ಸಾಮಾನ್ಯವಾಗಿ ಇದರಲ್ಲಿ ಸಂಡಿಗೆ, ಹಪ್ಪಳ ಜೊತೆಗೆ ದಮ್ ರೋಟು ಅಥವಾ ಕಾಶಿ ಹಲ್ವಾ ಅಂತ ಮಾಡ್ತಾರೆ, ಜ್ಯೂಸನ್ನು ಮಾಡ್ಕೊಳ್ತಾರೆ, ಸಾಂಬಾರ್ ಮಾಡ್ಬೋದು, ಕೂಟ್ ಅಂತ ಮಾಡ್ತಾರೆ. ಸೊ ಈ ರೀತಿಯಲ್ಲಿ ಒಂದಲ್ಲ ಎರಡಲ್ಲ ಸಾಕಷ್ಟು ಬಗೆಯಲ್ಲಿ ಬೂದುಗುಂಬಳವನ್ನು ಬಳಸಿ ಅಡುಗೆಗಳನ್ನು ಮಾಡ್ಬೋದು. ಜೊತೆಗೆ ಈ ತಂಬುಳಿಯನ್ನು ಕೂಡ ಸುಲಭವಾಗಿ ಮಾಡ್ಕೊಳ್ಬೋದು ಅನ್ನೋದನ್ನು ತಿಳಿಸ್ದೆ. ಆರೋಗ್ಯಯುತವಾದ ತಂಬುಳಿಯನ್ನು ನೀವು ಮಾಡ್ಕೊಳ್ಳಿ ಸ್ನೇಹಿತರೆ. ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ತುಂಬಾ ಸುಲಭ. ಬೂದುಗುಂಬಳಕಾಯಿ ತಿರುಳನ್ನು ತೆಗೆದುಕೊಳ್ಳೋದು, ಅದಕ್ಕೆ ಜೀರಿಗೆ, ಕಾಳುಮೆಣಸು ಹಾಕಿ ಮಜ್ಜಿಗೆಯೊಂದಿಗೆ ರುಬ್ಕೊಳ್ಳೋದು. ಹಸಿಮೆಣಸು ಬೇಕಾದರೆ ಇದಕ್ಕೆ ಯೂಸ್ ಮಾಡ್ಕೊಳ್ಬೋದು. ರುಬ್ಬಿದ ಮಿಶ್ರಣವನ್ನು ತುಪ್ಪದಲ್ಲಿ ಒಗ್ಗರಣೆ ಕೊಟ್ಟರೆ ಬೂದುಗುಂಬಳಕಾಯಿಯ ತಂಬುಳಿ ರೆಡಿಯಾಗುತ್ತೆ. ಸೊ ಹಾಗೆ ಇದರೊಟ್ಟಿಗೆ ಮತ್ತೊಂದು ವಿಶೇಷವಾಗಿರುವಂತಹ ರೆಸಿಪಿಯನ್ನು ತಿಳಿಸ್ತೀನಿ ಸ್ನೇಹಿತರೆ. ಇನ್ಸ್ಟೆಂಟಾಗಿ ಮಾಡ್ಕೊಳ್ಬಹುದಾದಂತಹ ಬೂದುಗುಂಬಳ ದೋಸೆಯನ್ನು ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ತೀನಿ. ತುಂಬ ಹೊತ್ತೇನೋ ಇದನ್ನು ನೆನೆಸೋದು ಬೇಡ. 15-20 ನಿಮಿಷ ನೆನೆಸಿ ಮಾಡಿದರೆ ಆಯಿತು. ಒಂದು 15-20 ನಿಮಿಷ ಬೇಕಾಗತ್ತೆ ಇದನ್ನು ನೆನೆಸ್ಬಿಟ್ಟು ಮಾಡ್ಕೊಳ್ಳೋಕ್ಕೆ. ಮೊದಲು ಈ ಇನ್ಸ್ಟೆಂಟಾಗಿ ಬೂದುಗುಂಬಳ ದೋಸೆಯನ್ನು ಮಾಡ್ಕೊಳ್ಲಿಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದನ್ನು ತಿಳಿಸ್ತೀನಿ, ನೋಟ್ ಮಾಡ್ಕೊಳ್ಳಿ. ತುರಿದಂತಹ 2 ಕಪ್ ಬೂದುಗುಂಬಳಕಾಯಿ ಬೇಕು. ಹಾಗೆ ಅಕ್ಕಿ ಹಿಟ್ಟು 1 ಕಪ್, ರವೆ 1/2 ಕಪ್, ಮೊಸರು 1/2 ಕಪ್, ಹಸಿಮೆಣಸು 2, ಶುಂಠಿ 1 ಇಂಚು, ಜೀರಿಗೆ 1 ಸ್ಪೂನು ಬೇಕಾಗತ್ತೆ. ಅದರೊಟ್ಟಿಗೆ ಕೊತ್ತಂಬರಿ ಸೊಪ್ಪು, ಕರಿಬೇವು, ಸಣ್ಣದಾಗೆ ಹೆಚ್ಚಿದಂತಹ ಈರುಳ್ಳಿ, ಹಾಗೆ ಉಪ್ಪು, ನೀರು, ಎಣ್ಣೆ, ಇಷ್ಟೆಲ್ಲ ಸಾಮಗ್ರಿಗಳು ಬೇಕು ಇನ್ಸ್ಟೆಂಟಾಗಿ ಬೂದುಗುಂಬಳ ದೋಸೆಯನ್ನು ಮಾಡ್ಕೊಳ್ಳಿಕ್ಕೆ. ಇನ್ನು ಮಾಡ್ಕೊಳ್ಳೋ ವಿಧಾನಕ್ಕೆ ಅಂತ ಬಂದರೆ ಸ್ನೇಹಿತರೆ, ತುರಿದ ಬೂದುಗುಂಬಳಕ್ಕೆ ಉಪ್ಪು ಹಾಕಿ ಒಂದು 5 ನಿಮಿಷ ನೆನೆಯಕ್ಕೆ ಬಿಡಬೇಕು. 5 ನಿಮಿಷ ನೆನೆಯಕ್ಕೆ ಬಿಟ್ಟರೆ ಚೆನ್ನಾಗಿ ನೀರು ಬಿಟ್ಕೊಳ್ಳುತ್ತೆ. ಆದರೆ ಸ್ನೇಹಿತರೆ, ಆ ನೀರನ್ನು ಚೆಲ್ಲಬೇಡಿ. ಉಪ್ಪಾಕಿ ನೆನೆಸಿಟ್ಕೊಂಡಂತಹ ಬೂದುಗುಂಬಳಕಾಯಿ ತುರಿಗೆ ಅಕ್ಕಿ ಹಿಟ್ಟು, ರವೆ, ಮೊಸರು, ರುಬ್ಬಿದ ಮಸಾಲೆ, ಈರುಳ್ಳಿ, ಕೊತ್ತಂಬರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡಿಕೊಂಡ ನಂತರ ದೋಸೆ ಹಿಟ್ಟಿನ ಅದಕ್ಕೆ ನೀರನ್ನು ಸೇರಿಸ್ಬೇಕು. ನೀರನ್ನು ಸೇರಿಸಾದ್ಮೇಲೆ ಒಂದು 10-15 ನಿಮಿಷ ನೆನೆಸ್ಲಿಕ್ಕೆ ಬಿಟ್ಟರೆ ಆಯಿತು. ಅದು ಚೆನ್ನಾಗಿ ಉಬ್ಬಿ ಬರುತ್ತೆ ಒಂದು 10-15 ನಿಮಿಷ ಅದರಲ್ಲೇ ನೆನೆಸಿಟ್ಟಾಗ. ನಂತರ ಕಾವಲಿ ಬಿಸಿ ಮಾಡಿ ಬಿಸಿ ಬಿಸಿ ದೋಸೆಯನ್ನು ಮಾಡ್ಕೊಳ್ಬೋದು. ಇದಕ್ಕೆ ಒಂದೊಳ್ಳೆ ಕಾಂಬಿನೇಷನ್ ಆಗಿ ತೆಂಗಿನಕಾಯಿ ಚಟ್ನಿ ಮತ್ತು ಟೊಮೆಟೊ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ನೋಡಿ ಸ್ನೇಹಿತರೆ, ಬೂದುಗುಂಬಳಕಾಯಿಯಿಂದ ಇಷ್ಟೆಲ್ಲ ರೆಸಿಪಿಗಳನ್ನು ಮಾಡ್ಕೊಳ್ಬೋದು. ಈ ದಿನ ತಿಳಿಸ್ಕೊಟ್ಟಂತಹ ಈ 2 ರೆಸಿಪಿಗಳು ನಿಮಗೆಲ್ಲ ತುಂಬ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಸಾಮಾನ್ಯವಾಗಿ ಇದರಿಂದ ನೀವು ಪಾಯಸ ಮಾಡಿರ್ತೀರಾ, ಹಲ್ವಾ ಮಾಡಿರ್ತೀರಾ, ಪಲ್ಯ ಮಾಡಿರ್ತೀರಾ, ದೋಸೆ ಮಾಡ್ಕೊಂಡಿರ್ತೀರಾ, ಅಥವಾ ಸಂಡಿಗೆ, ಹಪ್ಪಳ ಕೂಡ ಮಾಡ್ಕೊಂಡಿರ್ತೀರ. ಈ ದಿನ ಸ್ಪೆಷಲ್ಲಾಗಿ ತಂಬುಳಿ ಮತ್ತು ದೋಸೆಯನ್ನು ಕೂಡ ಮಾಡ್ಕೊಳ್ಳಿ. ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ರೆಸಿಪಿಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಬಯಲು ಶೌಚ ಮುಕ್ತ, ಪ್ಲಾಸ್ಟಿಕ್ ಮುಕ್ತ, ಕಸ ಮುಕ್ತ ವಾತಾವರಣವನ್ನ ನಿರ್ಮಿಸೋಣ.
1: ಮಗ, ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
0: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
3: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡಿಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
0: ಓಕೆ
4: ಡ್ಯೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
0: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ? ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ

ನಾಡಿನ ಸಮಸ್ತ ಜನತೆಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಸೆಪ್ಟೆಂಬರ್ 4, 2026 ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ

ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಸುತ್ತಮುತ್ತ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಅವಧಿ ಮೀರಿದ ಔಷಧಿಗಳಿಗೆ ಹೊಸ ಲೇಬಲ್ ಅಂಟಿಸಿ ಮರು ಮಾರಾಟ ಮಾಡುವಂತಹ ಜಾಲ ಸಕ್ರಿಯವಾಗಿರುವುದು ಆತಂಕಕಾರಿ ಬೆಳವಣಿಗೆಯಾಗಿದ್ದು, ಈ ಬಗ್ಗೆ ಕಠಿಣ ಕ್ರಮ ಕೈಗೊಳ್ಳಬೇಕಿದೆ ಎಂದು ರಾಷ್ಟ್ರೀಯ ಶಿಕ್ಷಣ ಸಮಿತಿ ಅಧ್ಯಕ್ಷ ಜಿಎಸ್ ನಾರಾಯಣರಾವ್ ಹೇಳಿದರು. ನಗರದ ರಾಷ್ಟ್ರೀಯ ಔಷಧ ಮಹಾವಿದ್ಯಾಲಯದಿಂದ ಕುವೆಂಪು ರಂಗಮಂದಿರದಲ್ಲಿ ಏರ್ಪಡಿಸಿದ್ದ ವಾರ್ಷಿಕೋತ್ಸವ ಸಮಾರಂಭ ಹಾಗೂ ಪ್ರತಿಭಾ ಪುರಸ್ಕಾರ ವೈಭವಂ 2026 ಈ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ನಕಲಿ ಔಷಧಗಳು ವ್ಯಾಪಾರದಂತೆಯೇ ಕೊಳೆತ ಹಾಗೂ ಕಳಪೆ ಆಹಾರ ಪದಾರ್ಥಗಳಿಂದ ಅಡುಗೆ ತಯಾರಿಸಿ ಜನರಿಗೆ ಬಡಿಸುವ ವ್ಯವಸ್ಥೆಯೂ ಕೆಲವೆಡೆ ಇದೆ. ಇಂತಹ ಚಟುವಟಿಕೆಗಳು ಜನರ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತಿದೆ. ಆದ್ದರಿಂದ ಜನರ ಆರೋಗ್ಯದ ಬಗ್ಗೆ ಬಾವಿ ಫಾರ್ಮಸಿಸ್ಟ್ಗಳು ಕಾಳಜಿ ವಹಿಸಬೇಕಿದೆ ಎಂದರು. ಸಮಾಜದಲ್ಲಿ ಆರೋಗ್ಯ ಮತ್ತು ಶಿಕ್ಷಣ ಪರಿಣಾಮಕಾರಿಯಾಗಿ ಬೇರೂರಿದಾಗ ಮಾತ್ರ ದೇಶದ ಪ್ರಗತಿ ಸಾಧ್ಯ. ಈ ಹಿನ್ನೆಲೆ ಭವಿಷ್ಯದ ಫಾರ್ಮಸಿಸ್ಟ್ಗಳು ಕೇವಲ ಔಷಧ ವಿವರಿಸುವ ವೃತ್ತಿ ಮಾಡದೆ ಅನ್ಯಾಯ, ನಕಲಿ ಔಷಧಗಳ ವ್ಯಾಪಾರ ಹಾಗೂ ಆರೋಗ್ಯಕ್ಕೆ ಹಾನಿಕಾರಕ ಚಟುವಟಿಕೆಗಳ ವಿರುದ್ಧ ಜಾಗೃತಿ ಮೂಡಿಸುವ ಹೊಣೆಗಾರಿಕೆ ಬೆಳೆಸಿಕೊಳ್ಳಬೇಕು ಎಂದು ತಿಳಿಸಿದರು. ಮುಂದಿನ ವಿವರ. ಶಾಪದಿಂದ ಯಾರೂ ಸತ್ತಿಲ್ಲ, ಆಶೀರ್ವಾದದಿಂದ ಯಾರೂ ಸ್ವರ್ಗಕ್ಕೆ ಹೋದವರಿಲ್ಲ. ಮೂಢನಂಬಿಕೆ ಹಾಗೂ ಡಾಂಬಿಕತೆಯ ಹುನ್ನಾರದ ವಿರುದ್ಧ ವೈಚಾರಿಕ ಚಿಂತನೆಗಳ ಮೂಲಕ ಜನಜಾಗೃತಿ ಮೂಡಿಸಬೇಕಿದೆ ಎಂದು ಸಾಹಿತಿ ಜಿವಿ ಸಂಗಮೇಶ್ವರ್ ಹೇಳಿದರು. ಜಿಲ್ಲಾ ಕಸಾಪದಿಂದ ಸಾಹಿತ್ಯ ಗ್ರಾಮದಲ್ಲಿ ಆಯೋಜಿಸಿದ್ದ ವಸುದೇವ ಭೂಪಾಳಂ ಸ್ಮರಣೆಯ ದತ್ತಿ ಅಂಗವಾಗಿ ಅವರು ಬರೆದ ಕವನಗಳ ಗಾಯನ, ವಾಚನ ಸ್ಪರ್ಧೆ ಹಾಗೂ ಕ್ವಿಟ್ ಇಂಡಿಯಾ ಸ್ಮರಣೆ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ನಾವು ಮಾಡುವ ಒಳ್ಳೆಯ ಕೆಲಸಗಳೇ ದೇವರ ಸ್ವರೂಪವಾಗಬೇಕು. ದೇವರಿಲ್ಲ ಎನ್ನುವ ಕಾಲದಲ್ಲಿ ಮನುಷ್ಯರು ದೇವರಾಗಬೇಕು. ವಸುದೇವ ಭೂಪಾಳಂ ವೈಚಾರಿಕ ಚಿಂತಕರಾಗಿದ್ದರು. ಅವರು ರಚಿಸಿರುವ ದೇವರು ಸತ್ತ ಕೃತಿ 18 ಅಧ್ಯಾಯಗಳನ್ನು ಒಳಗೊಂಡಿದೆ. ದೇವರ ಹೆಸರಿನಲ್ಲಿ ಗಂಟೆ ಅಲ್ಲಾಡಿಸಿ ಬದುಕು ಕಟ್ಟಿಕೊಳ್ಳುವವರಿಗೂ ವಾಸ್ತವವಾಗಿ ದೇವರಿಲ್ಲ ಎಂಬ ಸತ್ಯ ತಿಳಿದಿದೆ ಎಂದರು. ಬೆಜವಳ್ಳಿ ಕಲಂದರ್ ರಿಜ್ವಾ ಮಾತನಾಡಿ, ಎಲ್ಲ ಧರ್ಮಗಳು ಒಳ್ಳೆಯದನ್ನೇ ಬೋಧಿಸುತ್ತವೆ. ಸಾಹಿತ್ಯಕ್ಕೆ ಯಾವುದೇ ಗೋಡೆಗಳಿಲ್ಲ. ಆಚಾರ ವಿಚಾರಗಳು ಬೇರೆ ಆಗಿರಬಹುದು, ಆದರೆ ದುಃಖವಾದಾಗ ಬರುವ ಕಣ್ಣೀರು ಮತ್ತು ಗಾಯವಾದಾಗ ಹರಿಯುವ ರಕ್ತದ ಬಣ್ಣ ಒಂದೇ ಆಗಿರುತ್ತದೆ ಎಂದು ತಿಳಿಸಿದರು. ಮುಂದಿನ ವಿವರ. ರೈತರು ಬದುಕಿನ ಅಪಾರ ಅನುಭವ ಉಳ್ಳವರು. ಅವರ ಯೋಗಕ್ಷೇಮ ನೋಡಿಕೊಳ್ಳುವುದು ಸಮಾಜದ ಕರ್ತವ್ಯವಾಗಿದೆ ಎಂದು ಬೆಕ್ಕಿನ್ ಕಲ್ಮಠದ ಶ್ರೀ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಸ್ವಾಮೀಜಿ ಸಲಹೆ ನೀಡಿದರು. ಅಂಬೇಡ್ಕರ್ ಭವನದಲ್ಲಿ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ರೈತ ಸಂಘದ ಸಂಸ್ಥಾಪಕ ಡಾ ಎಚ್ಎಸ್ ರುದ್ರಪ್ಪ ಅವರ ಸವಿ ನೆನಪಿನ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಎಚ್ಎಸ್ ರುದ್ರಪ್ಪ ಅವರು ಸದಾ ರೈತರ ಪರ

ಚಿಂತನೆ ಮಾಡುವವರು. ಶಿವಮೊಗ್ಗದಲ್ಲಿ ನೂತನ ಎಪಿಎಂಸಿ ಮಾರುಕಟ್ಟೆ ಆದಾಗ ಅಲ್ಲಿ ಹೋಗಲು ಯಾವ ವರ್ತಕರೂ ತಯಾರಿರಲಿಲ್ಲ. ಆಗ ರುದ್ರಪ್ಪ ಅವರು ಅಲ್ಲಿ ರೈತರು ಮತ್ತು ವರ್ತಕರ ಸಭೆ ನಡೆಸಿ ಎಪಿಎಂಸಿಗೆ ಎಲ್ಲರೂ ಬರಬೇಕು ಎಂದು ಕರೆ ಕೊಟ್ಟರು. ಆಗ ಎಲ್ಲರೂ ಅಲ್ಲಿಗೆ ಬಂದು ವ್ಯಾಪಾರ ವಹಿವಾಟು ಶುರು ಮಾಡಿಕೊಂಡರು. ಅವರ ಮಾತಿಗೆ ಅಂದು ಬೆಲೆ ನೀಡಿದ್ದರಿಂದ ಎಪಿಎಂಸಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿದೆ. ಅದು ಅವರ ನಾಯಕತ್ವದ ಗುಣ ಎಂದರು. ರೈತ ಸಂಘದ ಆರಂಭಿಕ ಚಳವಳಿ ನೆನಪು ಮಾಡಿಕೊಂಡಾಗ ಸ್ವಾತಂತ್ರ್ಯ ಹೋರಾಟ ಸ್ಮರಣ ಪಟಲದ ಮೇಲೆ ಬರುತ್ತದೆ. ಒಬ್ಬ ರೈತ ಪ್ರಜಾಪ್ರಭುತ್ವದಲ್ಲಿ ಪ್ರಭು ಆಗಲು ಸಾಧ್ಯವಿದೆ ಎಂದು ತೋರಿಸಿಕೊಟ್ಟದ್ದು ಆಗಿನ ರೈತ ಚಳವಳಿ. ರೈತರು ಸಂಘಟಿತರಾದಾಗ ಸ್ವಾಭಿಮಾನದ ಬದುಕನ್ನು ಗಳಿಸಬಹುದು. ರೈತ ಸಂಘ ಚಳುವಳಿಗೆ ಹೊಸತನ ನೀಡಿತ್ತು. ಈ ರೈತ ಸಂಘಟನೆಗಳು ಮತ್ತು ಚಳುವಳಿಗಳು ಬೇರೆ ಬೇರೆ ದಾರಿ ಹಿಡಿದಿದೆ. ಯಾವುದೇ ಕ್ಷೇತ್ರದಲ್ಲಿ ಹಿನ್ನಡೆಯಾದರೂ ಕೃಷಿ ಕ್ಷೇತ್ರದಲ್ಲಿ ಮಾತ್ರ ಹಿನ್ನಡೆಯಾಗಬಾರದು ಎಂದು ಆಶಯ ವ್ಯಕ್ತಪಡಿಸಿದರು. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮ. ನೀವು ಕೇಳ್ತಾ ಇದ್ದೀರಾ ಸುತ್ತಮುತ್ತ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಶಿವಮೊಗ್ಗ ನಗರದ ಡಾಕ್ಟರ್ ಶರತ್ ಮರಿಯಪ್ಪ ಫೌಂಡೇಶನ್ನಿಂದ ಸೆಪ್ಟೆಂಬರ್ 19 ಬೆಳಗ್ಗೆ 9 ಸಂಜೆ 5 ಮಲೆನಾಡು ಮೆಗಾ ಜಾಬ್ಥಾನ್ 2026 ಹೆಸರಿನಲ್ಲಿ NES ಮೈದಾನದಲ್ಲಿ ಉದ್ಯೋಗ ಮೇಳ ಆಯೋಜಿಸಲಾಗಿದೆ ಎಂದು ಫೌಂಡೇಶನ್ ಅಧ್ಯಕ್ಷ ಡಾಕ್ಟರ್ ಶರತ್ ಮರಿಯಪ್ಪ ತಿಳಿಸಿದರು. ಪತ್ರಿಕಾಭವನದಲ್ಲಿ ಬುಧವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಎಲ್ಲಿ ಉದ್ಯೋಗ ಹುಡುಕಬೇಕು ಎಂದು ಬಹಳಷ್ಟು ಜನರಿಗೆ ಮಾಹಿತಿ ಇರುವುದಿಲ್ಲ. ಇವರಿಗೆ ಅನುಕೂಲ ಕಲ್ಪಿಸಿಕೊಡುವ ಉದ್ದೇಶದಿಂದ ಈ ಮೇಳ ಹಮ್ಮಿಕೊಳ್ಳಲಾಗಿದೆ. 100 ಹೆಚ್ಚು ಕಂಪನಿಗಳು ಭಾಗವಹಿಸಲಿದ್ದು 2500 ಹೆಚ್ಚು ಉದ್ಯೋಗಾವಕಾಶಗಳಿವೆ. ಆಯ್ಕೆಯಾದವರಿಗೆ ಸ್ಥಳದಲ್ಲಿಯೇ ನೇಮಕಾತಿ ಪತ್ರ ನೀಡಲಾಗುವುದು ಎಂದರು. ಅಕ್ಷರ ಫೌಂಡೇಶನ್ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಮುಖ್ಯಸ್ಥ ಕುಮಾರ್ ಮಾತನಾಡಿ, ಮೇಳದಲ್ಲಿ ಸಾಫ್ಟ್ವೇರ್ ಕಂಪನಿಗಳು, ಹಣಕಾಸು ಸಂಸ್ಥೆಗಳು, ಆಸ್ಪತ್ರೆಗಳು, ಮೆಕ್ಯಾನಿಕಲ್, ಸೆಕ್ಯೂರಿಟಿ, HR ವಿಭಾಗ, ಆಡಳಿತಾತ್ಮಕ ಹುದ್ದೆಗಳು, BPO, ಫಾರ್ಮಸಿ ಸೇರಿದಂತೆ 100 ಹೆಚ್ಚು ಉದ್ಯಮಗಳು ಭಾಗವಹಿಸಲಿವೆ. 8 ತರಗತಿಯಿಂದ ಸ್ನಾತಕೋತ್ತರ ಮತ್ತು ತಾಂತ್ರಿಕ ಕೋರ್ಸುಗಳಲ್ಲಿ ಉತ್ತೀರ್ಣರಾದ 18-45 ವರ್ಷದ ಒಳಗಿನ ಉದ್ಯೋಗಾಕಾಂಕ್ಷಿಗಳು ಭಾಗವಹಿಸಬಹುದು ಎಂದು ತಿಳಿಸಿದರು. ರಾಜೇಶ್, ಡಾಕ್ಟರ್ ಚೇತನ್, ವಿಶ್ವಾಸ್ ಕಾಮತ್, ವಿನಯ್, ರಂಗನಾಥ್ ಮತ್ತಿತರರಿದ್ದರು. ಮುಂದಿನ ವಿವರ. ಶಿವಮೊಗ್ಗದ ನೆಹರು ಕ್ರೀಡಾಂಗಣದಲ್ಲಿ ಸೋಮವಾರ ನಡೆದ ಜಿಲ್ಲಾ ಮಟ್ಟದ PU ಕಾಲೇಜುಗಳ ಕ್ರೀಡಾಕೂಟದಲ್ಲಿ ಆಯನೂರಿನ 20 ವಿದ್ಯಾರ್ಥಿಗಳು ವಿಜೇತರಾಗಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಬಾಲಕಿಯರ 50 kg ವಿಭಾಗದ ಕುಸ್ತಿಯಲ್ಲಿ ಪ್ರಥಮ PU ವಿದ್ಯಾರ್ಥಿನಿ ಮಮತಾಬಾಯಿ ಪ್ರಥಮ, ಬಾಲಕರ ವಿಭಾಗದ 57 kg ವಿಭಾಗದ ಕುಸ್ತಿಯಲ್ಲಿ ಗಿರಿಸಿದ್ದೇಶ್ ಪ್ರಥಮ ಸ್ಥಾನ ಗಳಿಸಿದ್ದಾರೆ. ಬಾಲಕಿಯರ ಜೂಡೋ ಪಂದ್ಯಾವಳಿಯ 63 kg ವಿಭಾಗದಲ್ಲಿ 44 kg ವಿಭಾಗದಲ್ಲಿ ಕವನ, 36 kg ವಿಭಾಗದಲ್ಲಿ ವಿದ್ಯಾ, 52 kg ವಿಭಾಗದಲ್ಲಿ ಯಶೋಧ, 57 kg ವಿಭಾಗದಲ್ಲಿ ಚೈತ್ರ ಹಾಗೂ 70 kg ವಿಭಾಗದಲ್ಲಿ ಮಾನಸ ಪ್ರಥಮ ಸ್ಥಾನ ಗಳಿಸಿದ್ದಾರೆ. ಬಾಲಕರ ಜೂಡೋ ಪಂದ್ಯಾವಳಿಯಲ್ಲಿ 50 kg ವಿಭಾಗದಲ್ಲಿ KG1, 66 kg ವಿಭಾಗದಲ್ಲಿ ನವೀನ್ ಹಾಗೂ 80 kg ವಿಭಾಗದಲ್ಲಿ ದೀಕ್ಷಿತ್ ಪ್ರಥಮ ಸ್ಥಾನ ಗಳಿಸಿದ್ದಾರೆ. ಟೆಕ್ವಾಂಡೋ ಪಂದ್ಯಾವಳಿಯಲ್ಲಿ ಬೆನಕೇಶ್, ಸಂಜಯ್, ಸಂತೋಷ್, ಸಾನಿಧ್ಯ, ಲಕ್ಷ್ಮಿತಾ ಪ್ರಥಮ ಸ್ಥಾನ ಗಳಿಸಿದ್ದಾರೆ. ಬೆಲ್ಟ್ ಕುಸ್ತಿಯಲ್ಲಿ ತರುಣ್, ಪ್ರಾರ್ಥನಾ, ಕೀರ್ತನಾ, ಸಿಂಧು ಪ್ರಥಮ ಸ್ಥಾನ ಗಳಿಸಿದ್ದಾರೆ. ಎಲ್ಲಾ ವಿದ್ಯಾರ್ಥಿಗಳಿಗೆ ಕಾಲೇಜಿನ ಪ್ರಾಂಶುಪಾಲರಾದ ಪಿ ಕುಮಾರಪ್ಪ ಹಾಗೂ ಎಲ್ಲಾ ಉಪನ್ಯಾಸಕರು ಅಭಿನಂದಿಸಿದ್ದಾರೆ. ಮುಂದಿನ ವಿವರ. ಮಕ್ಕಳಿಗೆ ನಮ್ಮ ಸಂಸ್ಕೃತಿ, ಸಂಸ್ಕಾರ, ಸಾಂಸ್ಕೃತಿಕ ಮಹತ್ವವನ್ನು ಪಾಲಕರು ಅರಿವು ಮೂಡಿಸಬೇಕು ಎಂದು ಹೆಚ್ಚುವರಿ ಸರ್ಕಾರಿ ಅಭಿಯೋಜಕ ವಿ ಶಂಕರ್ ಹೇಳಿದರು. ಸಾಗರದಲ್ಲಿ ನೃತ್ಯ ಭಾಸ್ಕರ ಸಭಾಂಗಣದಲ್ಲಿ ನಾಟ್ಯ ತರಂಗ ಸಂಸ್ಥೆಯಿಂದ ಆಯೋಜಿಸಿದ್ದ ಋತುನೃತ್ಯ ಮಾಲಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಮಕ್ಕಳು ಮೊಬೈಲ್ ಗೀಳಿನಿಂದ ವಾಸ್ತವತೆ ಮರೆಯುತ್ತಿದ್ದಾರೆ. ಅವರಿಗೆ ವಾಸ್ತವ ಸ್ಥಿತಿಯನ್ನು ತಿಳಿಸಿಕೊಡುವ ಕೆಲಸ ಶಾಲೆ ಮತ್ತು ಮನೆಗಳಲ್ಲಿ ಮೂಡಬೇಕು. ಪಾಠದ ಜೊತೆಗೆ ಕ್ರೀಡೆ, ಸಾಹಿತ್ಯ, ರಂಗಭೂಮಿ, ನೃತ್ಯ, ಸಂಗೀತದಂತಹ ಚಟುವಟಿಕೆಗಳಲ್ಲಿ ಅವರು ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು. ಮಕ್ಕಳು ದೈಹಿಕ ಮಾನಸಿಕ ಬೆಳವಣಿಗೆಗೆ ಹೆಚ್ಚಿನ ಒತ್ತು ನೀಡಬೇಕು ಎಂದರು. ನಾಟ್ಯ ತರಂಗ ಸಂಸ್ಥೆಯ ವಿದ್ವಾನ್ GB ಜನಾರ್ದನ್ ಉಪಸ್ಥಿತರಿದ್ದರು. ಬೆಂಗಳೂರಿನ ಅನ್ವಿತಾ ಎಂ ಕೋಟೆ ಹಾಗೂ ಪಲ್ಲವಿ ಜಿ ಗಾಯತ್ರಿ ಅವರಿಂದ ಭರತನಾಟ್ಯ ಪ್ರದರ್ಶನ ನಡೆಯಿತು. ಇಲ್ಲಿಗೆ ಇವತ್ತಿನ ಸುತ್ತಮುತ್ತ ಕಾರ್ಯಕ್ರಮ ಮುಕ್ತಾಯವಾಗಿದೆ. ಇಂತಹ ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಯಾಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
0: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ. ಅಷ್ಟೇ ಅಲ್ಲ, ಈ ಶ್ರಾವಣ ಸಂಭ್ರಮದಲ್ಲಿ ಸೋಲಾರ್ ಅಳವಡಿಸಿದರೆ 5,000 ರು ಮೌಲ್ಯದ ಪ್ಯೂರ್ ರೇಷ್ಮೆ ಸೀರೆ ನಿಮ್ಮ ಕೈ ಸೇರಲಿದೆ.
4: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449846798.
0: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
5: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
5: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
5: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
6: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
7: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕಲಿಕಾ ಸಮಯ, ಇದು ರೇಡಿಯೋ ಶಿವಮೊಗ್ಗ ರೂಪಿಸಿದ ವಿಶೇಷ ಕಾರ್ಯಕ್ರಮವಾಗಿದೆ. ಮಕ್ಕಳು ಹಾಗೂ ಹಿರಿಯರಿಗೆ ಬೇಕಾದ ಅನೇಕ ಮಾಹಿತಿಗಳನ್ನು ನೀಡುವ ಪ್ರಯತ್ನ ಮಾಡಲಾಗುತ್ತಿದೆ. ಈಗ ಕೇಳಿ ಕಲಿಕಾ ಸಮಯದ ವಿಶೇಷ ಪ್ರಸಾರವನ್ನು.
2: ಈಗ ನೀವು ಕೇಳಲಿದ್ದೀರಿ ಜಾಣಸುದ್ದಿ. ಇದು ಹಿರಿಯ ವಿಜ್ಞಾನಿ, ವಾಗ್ಮಿ, ವಿವಿಧ ಪ್ರಶಸ್ತಿ ಪುರಸ್ಕೃತ ವಿಜ್ಞಾನ ಲೇಖಕ ಶ್ರೀಯುತ ಕೊಳ್ಳೇಗಾಲ ಶರ್ಮಾ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆಯ ಆಯ್ದ ಭಾಗವಾಗಿದೆ.

0: ಪ್ರದಕ್ಕೆ ಒಬ್ಬ ವಿಶೇಷ ಅತಿಥಿ ಇದ್ದಾರೆ. ನಾವು ದಿನ ಆಕಾಶದಲ್ಲಿ ನೋಡಿದಾಗ ಅಲ್ಲಿಂದ ಇರುವ ಉಪಗ್ರಹಗಳು ಯಾವ ರೀತಿಯಲ್ಲಿ ನಮ್ಮನ್ನ ಪ್ರತಿನಿತ್ಯ ಒಬ್ಬರ ಜೊತೆಗೆ ಒಬ್ಬರು ಸಂಪರ್ಕ ಮಾಡೋದಕ್ಕೆ ಅನುಕೂಲ ಮಾಡಿಕೊಡ್ತವೆ ಅನ್ನೋದನ್ನು ಕೂಡ ನಾವು ಗಮನಿಸಿದ್ದೀವಿ. ಈ ಉಪಗ್ರಹಗಳ ಹಾಗೂ ಅವನ್ನ ಆಕಾಶದಲ್ಲಿ ಕೊಂಡೊಯ್ದು ವ್ಯೋಮದಲ್ಲಿ ಇರಿಸುವಂತಹ ರಾಕೆಟ್ಗಳ ತಯಾರಿಕೆಯಲ್ಲಿ ಪಾಲ್ಗೊಂಡಿದ್ದಂತಹ ಬಾಹ್ಯಾಕಾಶ ತಂತ್ರಜ್ಞಾನಿ ಡಾಕ್ಟರ್ ಸಿ ಆರ್ ಸತ್ಯ ಅವರು ನಮ್ಮ ಜೊತೆಗಿದ್ದಾರೆ. ಸಿ ಆರ್ ಸತ್ಯ ಅವರ ಬಗ್ಗೆ ಹೇಗೆ ಹೇಳಬೇಕು ಅಂತ ನನಗೆ ಗೊತ್ತಾಗುದಿಲ್ಲ. ಅದರಿಂದ
1: ಸಿ ಆರ್ ಸತ್ಯ ಅವರ ಒಂದು ಮುಖವನ್ನು ತೋರಿಸುವಂತಹ ಈಗ ಈ ಹಾಡಿನಿಂದ ಆರಂಭಿಸೋಣ.

0: ಸರ್, ನಿಮ್ಮ ಈ ಹಾಡಿದೆಯಲ್ಲ, ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ?
1: ಒಂದ್ ಹಾಡು ಸರಿಯಾಗಿ ಹೇಳಿದ್ರು, ಒಂದೇ ಒಂದ್ ಹಾಡಿರೋದು ನಾನು ಬರೆದಿರೋದು. ನಾನು 17ನೇ ವರ್ಷದ ಸಮಯದಲ್ಲಿ BMS ಕಾಲೇಜಲ್ಲಿ ಇಂಜಿನಿಯರಿಂಗ್ ಓದ್ತಿದ್ದಾಗ ನನಗೆ ಈ ಕೊರವಂಜಿ ಮೇಲೆ ಬಹಳವಾಗಿ ಆಸೆ ಇತ್ತು. ಪ್ರತಿ ತಿಂಗಳು ಹೊರಗೆ ಬರ್ತಿತ್ತು, ಅವಾಗ ರಾಶಿ ಆರ್ ಶಿವರಾಮನ್ ಅವರು ಹೊರಗೆ ತರ್ತಾ ಇದ್ರಲ್ಲ, ನನಗೆ ಅದರಲ್ಲಿ ಏನಾದ್ರು ಒಂದು ಬರಿಬೇಕು ಅಂತ ಒಂದು ಆಸೆ ಆಯಿತು. ಆದರೆ ಅವಾಗ ಏನಾಗಿತ್ತು ಅಂದರೆ, ನನಗೆ ಇಂಜಿನಿಯರಿಂಗ್ ಓದ್ತಿದ್ದ ಸಮಯ ತುಂಬ ಹವ್ಯಾಸಗಳಿದ್ದು ಬೇರೆ ರೀತಿ. ಆವಾಗ ನಮ್ಮ ತಂದೆಯವರು ನನ್ನ ಮೇಲೆ ರೇಕೋತಾ ಇದ್ದಿದ್ದು, ಅದಕ್ಕೇನೆ ನೀನು ಹಾಳು ಮುಳು ಮಾಡ್ತಿರ್ತೀಯ, ಕೆಲಸ ಓದಲ್ಲ ಅಂತ. ಅಂತದ್ರಲ್ಲೂ ಆ ಪದ್ಯನ ನಾನು ಯಾವತ್ತೋ ಕೂತ್ಕೊಂಡು ಬರೆದ್ಬಿಟ್ಟು ಡಾಕ್ಟರ್ ಶಿವರಾಮ್ ಅವರು ಪೋಸ್ಟ್ ಮಾಡಿಬಿಟ್ಟೆ. ಅದು ಮಾರನೇ ತಿಂಗಳೇನೆ ಅವರು ಅದನ್ನ ಪ್ರಕಟಣೆ ಮಾಡಿಬಿಟ್ರು. ಆಚೆ ಮನೆ ಸುಬ್ಬಮ್ಮಂಗೆ ಏಕಾದಶಿ ಉಪವಾಸ ಎಲ್ಲೋ ಸ್ವಲ್ಪ ತಿಂತಾರಷ್ಟೇ, ಉಪ್ಪಿಟ್ಟು ಅವಲಕ್ಕಿ ಪಾಯಸ. ಆದರೆ ಅದು ಪಬ್ಲಿಷ್ ಆಗಿದ್ಮೇಲೆ ನಾನು ಮರೆತುಬಿಟ್ಟೆ, ಅದನ್ನ ಪೂರ್ಣವಾಗಿ ಮರೆತುಬಿಟ್ಟೆ. ನಾನು ಆಮೇಲೆ ನಾನು ತುಂಬಾ ವೃತ್ತಿಪರವಾಗಿ ನಾನು ಅಲ್ಲಿ ಹೋಗಿ ಕೇರಳದಲ್ಲಿ ಸೆಟ್ಲ್ ಆದ್ಮೇಲೆ ಅಲ್ಲೊಂದು 15-20 ವರ್ಷ ಆದ್ಮೇಲೆ ಬೆಂಗಳೂರಿನ ನನ್ನ ತಂಗಿ ಮತ್ತಿತರು ಹೇಳಿದ್ರು, ಏ ನಿನ್ನ ಹಾಡು ಎಲ್ಲ ಕಡೆ ಬರ್ತಾ ಇದೆ, ಸರ್ಕ್ಯುಲೇಟ್ ಆಗ್ತಾ ಇದೆ, ನಮ್ಮ ಕಾಲೇಜಲ್ಲಿ ಯಾವುದೋ ಆರ್ಕೆಸ್ಟ್ರಾ ಅವ್ರು ಬಂದ್ರು, ಅವರು ಹಾಡಿದ್ರು, ಯಾರು ಇದು ಬರ್ದಿರೋದು ಅಂತ ಕೇಳಿದ್ರೆ ನಮ್ಗೆ ಗೊತ್ತಿಲ್ಲ ಅಂದ್ರು ಅಂತ ಅಂದ್ರು. ಅದೇ ಸಮಯಕ್ಕೆ BK ಸುಮಿತ್ರಾ ಅವ್ರ ಮಗಳು ಸೌಮ್ಯ ಅಂತ, ಅವಳು ಬೇರೆ ಒಂದು ಕ್ಯಾಸೆಟ್ ಹೊರಗೆ ತಂದಿದ್ದು. ಇದೊಂದು ನನಗೆ ಗೊತ್ತಿಲ್ಲ. ನಾನು ನನ್ನ ಟ್ರಿವಾಂಡ್ರಮ್ ಜರ್ನಿ ಮುಗಿಸ್ಕೊಂಡು ಬೆಂಗಳೂರಿಗೆ ವಲಸೆ ಬಂದಲ್ಲ ವಾಪಸ್ಸು, ಆವಾಗ ನನಗೆಲ್ಲ ಹೇಳಿದ್ರು ಈ ಥರ ಅಂತ. ನನ್ನ ಪರ್ಮಿಷನ್ ಯಾರು ತಗೊಂಡಿಲ್ಲ, ಏನೂ ಇಲ್ಲ. ಅದಾದ್ಮೇಲೆ YouTube ಅಲ್ಲಿ ಎಲ್ಲ ಬರೋಕ್ ಶುರುವಾಯಿತು, ಅಮೆರಿಕಾ ಯುರೋಪ್ ಅಲ್ಲೆಲ್ಲ ಕನ್ನಡ ಸಂಘಗಳೆಲ್ಲ ಹೇಳಕ್ ಶುರು ಮಾಡಿದ್ರು ಎಲ್ಲರು. ಹಾಗೇ ಅದು ಪಾಪ್ಯುಲರ್ ಆಗಿ ಇವತ್ತೊಂದು ದಿವಸ YouTube ನಲ್ಲೋ ಒಂದು 3, 4, 5 ವರ್ಷಣಗಳಿವೆ ಅದು. ಏನೇ ನನಗೇನಿಲ್ಲ, ಸಂತೋಷವಾಗಿಲ್ಲ ಕೇಳಿ ಇರಲಿ ಅಂತ ಅಷ್ಟೇ. ನನಗೆ ರೀತಿ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಥರ ಇದೆ. ಬಟ್ ಅದಾದ್ಮೇಲೆ ನಾನು ಏನು ಕವನ ಅಂತ ಏನು ಬರೋದಿಲ್ಲ
0: ಸರ್. ಆದ್ರೆ ಆ ಸಂದರ್ಭದಲ್ಲಿ ಆ ಕವನ ಬರೀಬೇಕು ಅಂತ ಯಾಕೆ ಅನ್ಸಿತ್ತು ಅಂತ ಒಂದು ಕ್ಯೂರಿಯಾಸಿಟಿ ನಮಗಿದೆ. ಯಾಕಂದ್ರೆ ನೀವು ಒಬ್ಬ BE ವಿದ್ಯಾರ್ಥಿಯಾಗಿದ್ರಿ, ತಂತ್ರಜ್ಞಾನ ಮತ್ತೊಂದ್ರ ಬಗ್ಗೆ ಆಸಕ್ತಿ ಇತ್ತು, ಎಲ್ಲಾನು ಇತ್ತು. ಆದ್ರೆ ಇದೊಂದು ವಿಷಯದ ಬಗ್ಗೆ ಬಹಳ ಸೊಗಸಾಗಿ ಬರೆದಿದ್ದೀರಾ.
1: ನಿಜ ಹೇಳ್ಬೇಕು ಅಂತ ಅಂದ್ರೆ ನಾ ಹೇಳಿದ್ ಮನಸ್ಸು ಯಾವ್ಯಾವ ಕಡೆ ಓಡಾಡ್ತಾ ಇತ್ತು. ನಾನು ಒಬ್ಬ ವಿದ್ಯಾರ್ಥಿ ಅಂತ ಆಗಿದ್ದಾಗ ಇದು ಮಾತ್ರ ಅಲ್ಲ, ಏನೋ ಒಂದು ಕ್ರಿಸ್ಟಲ್ ರೇಡಿಯೋ ಕಟ್ಟೋದು, ಆಮೇಲೆ ಇನ್ನೇನು ಮಾಡೆಲ್ ಮಾಡೋದು ಆಗ್ಲಿಲ್ಲ, ನನಗೆ ಕೆಲವು ಹವ್ಯಾಸಗಳಿತ್ತು. ಅದರಲ್ಲಿ ಏನಾದ್ರು ಬರೀಬೇಕು ಬರೀಬೇಕು ಬರೀಬೇಕು ಅನ್ನೋದು ಒಂದು ಅರ್ಜ್ ಇತ್ತು. ಆಮೇಲೆ ನಾನು ಸ್ವಲ್ಪ ಕನ್ವೆನ್ಷನಲ್ ಬ್ರಾಹ್ಮಿನ್ ಫ್ಯಾಮಿಲಿಯಲ್ಲಿ ಬಂದಿದ್ನಲ್ಲ, ಈ ಉಪವಾಸ ಮಾಡೋದು ನೋಡಿದ್ದೆ ಕೆಲವರು. ಅದರಿಂದ ಏನೋ ಗೊತ್ತಿಲ್ಲ, ನೀವು ನಿಜವಾಗ್ಲೂ ಅದು ಯಾವ್ದ್ರಿಂದ ನನಗೆ ಅದು ಉತ್ಸಾಹ ಬಂತು ಬರೆಯೋಕ್ಕೆ ಅಂತ ಗೊತ್ತಿಲ್ಲ. ಬಟ್ ಕೂತ್ಕೊಂಡು ಬರ್ದಾಗ ಬಂದೇ ಬಿಡ್ತದೆ ಹೊರಕ್ಕಾಗೆ.

0: ಸರ್, ನಮ್ಮಂತ ವಿಜ್ಞಾನ ಸಂವಹನಕಾರರಿಗೆ ಸಿಆರ್ ಸತ್ಯ ಅಂತಂದ್ರೆ ಥಟ್ ಅಂತ ನೆನಪಿಗಾಗೋದು ಸೈಕಲ್ ಮೇಲೆ ರಾಕೆಟ್ ತಳ್ಕೊಂಡು ಹೋಗ್ತಾ ಇರುವಂತ ಸಿಆರ್ ಸತ್ಯ ಅವರು. ನಿಮ್ಮ ಆ ದಿನಗಳ ಬಗ್ಗೆ, ಅಂದ್ರೆ ಆ ದಿನಗಳು ನೀವು ಮಾಡ್ತಿದ್ದಂತ ಕೆಲಸಗಳು ಮತ್ತು ಇಸ್ರೋ ಇದ್ದಂತ ಸ್ಥಿತಿ, ಇದರ ಬಗ್ಗೆ ಒಂದೆರಡು ಮಾತು ಹೇಳಕ್ಕಾಗುತ್ತೆ.
1: ಒಂದು ವಿಧದಲ್ಲಿ ನಾನು ಬಹಳ ಅದೃಷ್ಟವಂತ ಅಂತ ಹೇಳ್ಕೋಬೇಕು. ಅದೇನು ಅಂದ್ರೆ, ನಾನು ಇಸ್ರೋಗೆ ಸೇರಿದ್ದು 1965. ಆದರೆ ಅಧಿಕೃತವಾಗಿ ಇಸ್ರೋ ಒಂಥರ ತನ್ನ ಕಾರ್ಯಕ್ರಮಗಳು ಶುರು ಮಾಡಿಕೊಂಡು 1963, ನಾನು ಸೇರಿದಕ್ಕೆ 2 ವರ್ಷ ಮುಂಚೆ. ಆವಾಗ ಅಮೆರಿಕದಿಂದ 5 ಜನ, ನಾವು ಅವರನ್ನು ಪಂಚಪಾಂಡವರು ಅಂತ ಕರಿತಾ ಇದ್ವಿ, ಅಬ್ದುಲ್ ಕಲಾಂ, HGS ಮೂರ್ತಿ, ರಾಮಕೃಷ್ಣ ರಾವ್, ಆರ್ವಾಮದನ್, ಈಶ್ವರದಾಸ್ ಅಂತ 5 ಜನ. ಸಾರಾಭಾಯಿ ಅವರು ಈ 5 ಜನ ಆಯ್ಕೆ ಮಾಡಿ ಅಮೆರಿಕದ ನಾಸಾ ಸಂಸ್ಥೆ ಇದೆಯಲ್ಲ, ಅಲ್ಲಿ ವ್ಯಾಲಪ್ಸ್ ಐಲ್ಯಾಂಡ್ ಅನ್ನೋ ಕಡೆ ರಾಕೆಟ್ ಲಾಂಚಿಂಗ್ ಬಗ್ಗೆ ಅವರಿಗೆ ತರಬೇತಿ ಕೊಟ್ಟು ವಾಪಸ್ ಇಂಡಿಯಾ ಕಳಿಸಿದ್ರು. ಯಾತಕ್ಕೆ ಇದು ಮಾಡಿದ್ರು ಅಂದ್ರೆ, ಇವತ್ತಿನ ದಿವಸ ನಾವು ಸಾರಾಭಾಯಿಯನ್ನ ಬಾಹ್ಯಾಕಾಶ ಪಿತಾಮಹ ಅಂತ ನಾವು ನೆನೆಸ್ಕೊಳ್ಳೇಬೇಕು, ನೆನೆಸ್ಕೋತಾನು ಇದ್ದೀವಿ. ಅವರು ಬಹಳ ಮುಂದಾಲೋಚನೆ ಮಾಡಿದ ಕೆಲಸ ಇದು. ಏನು ಅಂದ್ರೆ, ಆವಾಗ ಆ ದಶಕದಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಅಣುಶಕ್ತಿ ಮತ್ತು ರಾಕೆಟ್ ಇವೆರಡೂ ವಿಜ್ಞಾನಿಗಳು ಶತ್ರುಗಳನ್ನ ಹೇಗೆ ಸದೆ ಬಡಿಯೋದು ಅನ್ನೋ ರೀತಿಯಲ್ಲಿ ಅದರ ಅಳವಡಿಕೆ ಯೋಚಿಸ್ತಾ ಇದ್ರು. ಆದರೆ ಅವನ್ನ ಶಾಂತಿಯುತ ಉಪಯೋಗಗಳಿಗೆ ಹೇಗೆ ಉಪಯೋಗಿಸೋ ಅನ್ನೋದು ತುಂಬಾ ಜನ ಯೋಚಿಸ್ತಾ ಇರಲಿಲ್ಲ. ಅದರಲ್ಲಿ ಡಾಕ್ಟರ್ ಬಾಬಾ ಅವರು ಅಣುಶಕ್ತಿ ಇಲಾಖೆನ ಯಾತಕ್ಕೆ ತೆಗೆದು ಅಂದ್ರೆ ಈ ಕಾರಣಕ್ಕೆ, ಯಾಕಂದ್ರೆ ಬಾಂಬ್ ಮಾಡೋದಲ್ಲದೆ ಅಣುಶಕ್ತಿಯಿಂದ ನಾನಾ ಬಗೆಯ ಉಪಯೋಗಗಳಿಗೆ ನಮ್ಮ ಅದರಲ್ಲಿ ಅಭಿವೃದ್ಧಿ ಆಗ್ತಾ ಇರೋ ನಮ್ಮ ದೇಶಕ್ಕೆ ಅವೆಲ್ಲ ಬೇಕು, ಹೊಸದಾದ ತಂತ್ರಜ್ಞಾನ. ಅವರು ಶಿಷ್ಯರಾಗಿರು ಸಾರಾಭಾಯಿ ಅವರು ಅವ್ರ ಜೊತೆ ಇದ್ದಿದ್ರಿಂದ ಇವರು ಬಾಹ್ಯಾಕಾಶ ತಂತ್ರಜ್ಞಾನನ ಯಾವ ರೀತಿ ಅಳವಡಿಸ್ಕೋಬಹುದು ಅಂತ ಹೇಳಿ ಅವರೇನ್ ಮಾಡಿದ್ರು, ಅಮೆರಿಕ ಮತ್ತೆ ಯುನೈಟೆಡ್ ನೇಷನ್ಸ್ ಸಂಯುಕ್ತ ರಾಷ್ಟ್ರಗಳ ಜೊತೆ ಕೈ ಜೋಡಿಸ್ಬಿಟ್ಟು ತುಂಬಾ ಅನ್ನೋ ಕಡೆ ಈ ರಾಕೆಟ್ ಸ್ಟೇಷನ್ ಅನ್ನ ಅವರು ತೆಗೆದ್ರು. ಇಲ್ಲಿ ಮುಖ್ಯವಾಗಿ ಅಲ್ಲಿ ಇದ್ದಿದ್ದೇನು ಅಂತಂದ್ರೆ, ನಮ್ಮ ಭೂಮಿ ಸುತ್ತಲೂ ಆವರಿಸಿಕೊಂಡಿರೋ ವಾತಾವರಣ ಒಂದೇ ಗಳಿಗೆಯಲ್ಲಿ ಯಾವ ರೀತಿ ಪ್ರಕ್ರಿಯೆ ಮಾಡುತ್ತೆ. ಅಂದ್ರೆ ಯಾವ್ದಾದ್ರು ಒಂದು ಕಡೆ ಏನಾದ್ರು ಒಂದು ಘಟನೆ ಆದ್ರೆ ನಾವು ಸಾಧಾರಣವಾಗಿ ಸ್ಥಳೀಯವಾಗಿ ನೋಡ್ಬಿಡ್ತೀವಿ ಆ ಘಟನೆನ. ಆದರೆ ನಾವು ಅದನ್ನ ಗ್ಲೋಬಲ್ ವ್ಯೂನಲ್ಲಿ ತಗೊಳ್ತೀವಿ ಅಂದ್ರೆ, ಇವತ್ತಿಲ್ಲಾಗೋ ಮಾನ್ಸೂನ್ ಬೇರೆ ಎಲ್ಲೋ ಒಂದು ಕಡೆಯಿಂದ ಸೃಷ್ಟಿಯಾಗಬಹುದು, ಇನ್ನೆಲ್ಲೋ ಇನ್ಯಾವುದ್ರಿಂದನೂ ಆಗ್ಬಹುದು. ಅದು ವರ್ಲ್ಡ್ ಲೆವೆಲ್ ವ್ಯೂ ಆಫ್ ಕ್ಲೈಮೆಟಾಲಜಿ ಅಂಡ್ ಆಲ್ ದಟ್ ಅಂತ. ಅದಕ್ಕೆ ಏನ್ ಮಾಡಿದ್ರು, 1957 ರಷ್ಯಾ ಮೊದಲನೇ ಸ್ಯಾಟಲೈಟ್ ಹಾರಿಸಿದ್ರು ನೋಡಿ, ಸ್ಪುಟ್ನಿಕ್ 1. ಆವಾಗ ಇಂಟರ್ನ್ಯಾಷನಲ್ ಜಿಯೋಫಿಸಿಕಲ್ ಇಯರ್ ಅಂತ ಸಂಯುಕ್ತ ರಾಷ್ಟ್ರಗಳು ಶುರು ಮಾಡಿದ್ರು. 58 ರಾಷ್ಟ್ರಗಳು ಏನ್ ಮಾಡಿದ್ರು, ನಾವು ಬೆಲೂನ್ ಮತ್ತು ರಾಕೆಟ್ಗಳನ್ನ ನಮ್ಮ ನಮ್ಮ ಜಾಗಗಳಿಂದ, ಅದರಲ್ಲೂ ಈಕ್ವಟೋರಿಯಲ್ ಬೆಲ್ಟ್ ಹತ್ರ ಲಾಂಚ್ ಮಾಡಿ ಅದರಿಂದ ಬರೋ ಮಾಹಿತಿಯನ್ನ ನಾವೆಲ್ಲರೂ ಹಂಚಿಕೊಳ್ಳೋಣ. ಆವಾಗ ನಮಗೆ ಒಂದು ರೀತಿ ಗ್ಲೋಬಲ್ ಲೆವೆಲ್ ಪರ್ಸ್ಪೆಕ್ಟಿವ್ ಸಿಗುತ್ತೆ, ಹೇಗೆ ಈ ಪ್ರಪಂಚದಲ್ಲಿ ವೆದರ್ ಪ್ಯಾಟರ್ನ್ಸ್ ಯಾವ್ಯಾವ ರೀತಿ ಇಂಟರ್ಲಿಂಕ್ ಆಗಿದೆ ಅಂತ. ಅದಕ್ಕೆ ಸಾರಾಭಾಯಿನವರು ಈ ವಿಷಯನ ಮುಂಚೆನೆ ತಿಳ್ಕೊಂಡು ತುಂಬಾ ಅಂದ್ರೆ ಅದೇ ಒಂದು ನಾರ್ಮಲ್ ಬೆಸ್ತರ ಹಳ್ಳಿ, ಅದು ಇವತ್ತಿಗೂ ಹಾಗೆ ಇದೆ. ಅದು ಅಲ್ಲಿ ಕೆಳಗಡೆ ನಮ್ಮ ಮ್ಯಾಗ್ನೆಟಿಕ್ ಈಕ್ವೇಟರ್ ಹತ್ರನೇ ಹೋಗುತ್ತೆ. ಜಿಯೋಗ್ರಾಫಿಕಲ್ ಈಕ್ವೇಟರ್ ಇನ್ನು ಕೆಳಗಡೆ ಇದೆ, ಸಿಲಾಂಗ್ನಿಂದ ಕೆಳಗೆ ಮ್ಯಾಗ್ನೆಟಿಕ್ ಈಕ್ವೇಟರ್ ಅಲ್ಲಿಗೆ ಹೋಗುತ್ತಲ್ಲ, ಅಲ್ಲಿ ಈ ವಿಜ್ಞಾನಿಗಳಿಗೆ ಸ್ವಲ್ಪ ವಿಶೇಷವಾಗಿ ಮಾಹಿತಿ ಸಿಗುತ್ತೆ ಅಂತ ಗೊತ್ತಾಯ್ತು. ಆವಾಗ ಅಲ್ಲಿ ಸಂಯುಕ್ತ ರಾಷ್ಟ್ರಗಳ ಸಹಾಯದಿಂದ ಈ ರಾಕೆಟ್ ಲಾಂಚಿಂಗ್ ಸ್ಟೇಷನ್ ತೆಗೆದ. ಆದರೆ ಎತ್ಕೋತಾ ಬಂದಿದ್ದ ರಾಕೆಟ್ಗಳೆಲ್ಲ ಅಮೆರಿಕ, ಇಂಗ್ಲೆಂಡ್, ರಷ್ಯಾ, ಜರ್ಮನಿ ಇಂಥ ಕಡೆಯಿಂದ ಬಂದು. ನಮ್ಗೆ ಅವಾಗ ರಾಕೆಟ್ ಮಾಡೋ ಟೆಕ್ನಾಲಜಿ ನಮ್ಮಲ್ಲಿ ಇರಲಿಲ್ಲ, ತಾಂತ್ರಿಕತೆ ಆಗಲಿ ಯಾವುದೇ ಆಗಲಿ. ಆದರೆ ಸಾರಾಭಾಯಿನವರು ಒಂದು ಯೋಚನೆ ಮಾಡಿದ್ರು, ಇವತ್ತಲ್ಲ ನಾಳೆ ನಮ್ಮ ದೇಶ ಮೇಲಕ್ಕೆ ಬರಬೇಕು ಅಂದರೆ ಉಪಗ್ರಹ ಸೇವೆಗಳನ್ನು ನಾವು ಜನರಿಗೆ ತಲುಪಿಸ್ಬೇಕು. ಅಂದರೆ ಇವತ್ತು ನಾವು ಎಂಜಾಯ್ ಮಾಡ್ತಾ ಇದ್ದೀವಿ ನೋಡಿ, ಅದು ಸಂಪರ್ಕ ಜ್ಞಾನ ಇರ್ಬೋದು, ಒಬ್ರಿಗೊಬ್ರಿಗೆ ಸಂಪರ್ಕ

ಮಾಡೋದಿರ್ಬೋದು, ಮೊಬೈಲ್ ಫೋನ್ ಇರ್ಬೋದು, ಟಿವಿ ಇರ್ಬೋದು, ಎಲ್ಲದಕ್ಕಿಂತ ಹೆಚ್ಚಾಗಿ ದೂರ ಸಂವೇದನ ಅದ್ರ ಮೂಲಕ ರಿಮೋಟ್ ಸೆನ್ಸಿಂಗ್ ಮೂಲಕ ನಾವು ಇವಾಗ ನಮ್ಮ ದೇಶದ ಕಂಪ್ಲೀಟ್ ಸಮೀಕ್ಷೆ ಮಾಡಾಕ್ಬಿಟ್ಟಿದ್ವಿ. ಹೇಗೆ ನಾವು ನೆಲದ ಮೇಲೆ ನಿಂತ್ಕೊಂಡು ಮಾಡೋ ಸಮೀಕ್ಷೆಗೂ ವರ್ಷಾನ್ಗಟ್ಟಲೆ ತಗೊಂಡು ಪೂರ್ಣವಾಗದೇ ಇರೋ ಸಮೀಕ್ಷೆ, ನಮ್ಮ ಸ್ಯಾಟಲೈಟ್ ಇವಾಗ 700-800 ಕಿಲೋಮೀಟರ್ ಮೇಲಿಂದ ಪೂರ್ಣವಾಗಿ ತಗೊಂಡ್ಬಿಡುತ್ತೆ. ಅದು ಕಾಡುಗಿಚ್ಚಿ ಮೇಲೆ ಇರ್ಬೋದು, ಇಲ್ಲ ಮರಳುಗಾಡು ಮೇಲೆ ಇರ್ಬೋದು, ನದಿಗಳು ಹರಿಯೋದ್ರ ಮೇಲೆ ಇರ್ಬೋದು. ಇಂಥ ಕೆಲವು ವಿಷಯಗಳನ್ನ ನಾವು ಸಮೀಕ್ಷೆ ಮಾಡಬೇಕು ಅಂದ್ರೆ ಒಂದು ರೀತಿ ನೇಷನ್ ವೈಡ್ ಇದು ಬಹಳ ಮುಖ್ಯ. ಆಮೇಲೆ ಇತ್ತೀಚೆಗೆ ನಮ್ಮ ಸ್ಯಾಟಲೈಟ್ ಅಪ್ಲಿಕೇಶನ್ಸ್ ನೀವು ತಗೊಂತು ಅಂತಂದ್ರೆ ನಮ್ಮ ರಕ್ಷಣಾ ವ್ಯವಸ್ಥೆಗೂ ಬಹಳ ಸಹಾಯ ಮಾಡ್ತಾ ಇದೆ. ನಮ್ಮದೇ ಆದ GPS ಸಿಸ್ಟಮ್ ಈಕ್ವಲೆಂಟ್ ಬಂದಿದೆ. ಆಮೇಲೆ ಪರದೇಶಗಳು ನಮ್ಮ ದೇಶದ ಮೇಲೆ ಬಿಡುವಂತ ಶತ್ರುಗಳು ಬಿಡುವಂತ ಉಪಗ್ರಹಗಳನ್ನು ನಾವು ನಾಶ ಮಾಡೋ ಶಕ್ತಿ ಇವಾಗ ಪಡ್ಕೊಂಡಿದ್ದೀವಿ. ಹೀಗೆ ಈ ರೀತಿ ನಾನಾ ಬಗೆಯ ಉಪಗ್ರಹ ಸೇವೆಗಳು ನಾವಿವಾಗ ಬಹಳ ಸಂತೋಷವಾಗಿ ಅನುಭವಿಸ್ತಾ ಇದ್ದೀವಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಟೆಲಿಮೆಡಿಸಿನ್ ಅನ್ನೋ ಭಾಗ ಬಹಳ ಮುಖ್ಯವಾದದ್ದು. ಎಲ್ಲೋ ಬಿಹಾರ್ನಲ್ಲೋ ಎಲ್ಲೋ ಒರಿಸ್ಸಾನಲ್ಲೋ ಇರೋ ಒಬ್ಬ ಪೇಷಂಟು ಬೆಂಗಳೂರಿಗೋ ಬೊಂಬಾಯಿಗೋ ಬರಬೇಕಾಗಿಲ್ಲ. ಇವಾಗ ಅವನ ತಪಾಸಣೆ ಮಾಡಿದ ಮಾಹಿತಿ ಇದೆಯಲ್ಲ, ಅದನ್ನ ಟೆಲಿಮೆಟ್ರಿ ಮೂಲಕ ನಾವು ಯಾವ್ದಾದ್ರು ಒಂದು ಸ್ಪೆಷಾಲಿಟಿ ಹಾಸ್ಪಿಟಲ್ಗೆ ಕಳಿಸಿದ್ರೆ ಅಲ್ಲಿಂದ ನಮಗೆ ಡಾಕ್ಟರ್ಗಳು ಅಡ್ವೈಸ್ ಮಾಡಬಹುದು. ಇದು ಆಪರೇಷನ್ಸ್ಗೂ ಆಗುತ್ತೆ ಮತ್ತು ಸಾಧಾರಣವಾಗಿ ಔಷಧಿ ವಿತರಣೆ ಮಾಡೋದಕ್ಕೂ ಆಗುತ್ತೆ. ಎರಡನೇದು ಎಜುಕೇಷನ್ ಮಾಸ್ ಎಜುಕೇಷನ್ಗೆ ಅದು ನೋಡಿ ಸಾರಾಭಾಯಿನವರು ಯೋಚನೆ ಮಾಡಿದ್ದು ATSF ಅಂತ ಒಂದು ಅಮೆರಿಕನ್ ಸ್ಯಾಟಲೈಟ್ನ ನಮ್ಮ ಭಾರತ ದೇಶದ ಮೇಲೆ ತರಿಸ್ಕೊಂಡು ಎಕ್ಸ್ಪೆರಿಮೆಂಟಲ್ ಆಗಿ ಒಂದು ಸುಮಾರು 2000 ಹಳ್ಳಿಗಳಲ್ಲಿ ಅಂತ ನನಗೆ ಜ್ಞಾಪಕ ಇದ್ದಾಗೆ ಎಕ್ಸ್ಪೆರಿಮೆಂಟಲ್ ಆಗಿ ಸ್ಯಾಟಲೈಟ್ ಟಿವಿ ರಿಸೆಪ್ಷನ್ ಇಟ್ಟು ಅಲ್ಲಿ ಹಳ್ಳಿಗಳಿಗೆ ಅವರಿಗೆ ಪಂಚಾಯತರಿಗೆ ಅವರಿಗೆಲ್ಲ ಸ್ಯಾಟಲೈಟ್ ಕೊಟ್ಟು ಸುಮಾರು 1 ವರ್ಷ ಸೋಷಿಯಲ್ ಪ್ರೋಗ್ರಾಮ್ಸ್ ಇತ್ಯಾದಿಗಳನ್ನೆಲ್ಲ ಬ್ರಾಡ್ಕಾಸ್ಟ್ ಮಾಡಿದ್ರು. ಅದರಿಂದ ಅವ್ರಿಗೆ ಅರ್ಥ ಆಯಿತು ಹೇಗೆ ಉಪಗ್ರಹಗಳ ಮೂಲಕ ನಾವು ಮಾಸ್ ಎಜುಕೇಷನ್ ಹೇಗೆ ಕೊಡಬಹುದು ಅಂತ. ಇವತ್ತಿನ ದಿವಸ ಅದು ಸ್ಟ್ಯಾಂಡರ್ಡ್ ಟೆಕ್ನಿಕ್ ಆಗ್ಬಿಟ್ಟಿದೆ. ಅದೇ ಈ ಕೊರೋನಾ ಬಂದಮೇಲೆ ಆನ್ಲೈನ್ ಟೀಚಿಂಗ್ ಇತ್ಯಾದಿಗಳು ನಮ್ಮ ದೇಶದಲ್ಲಿ ಹೆಚ್ಚಾಗಿರೋದ್ರಿಂದ ಈ ಇನ್ಫ್ರಾಸ್ಟ್ರಕ್ಚರ್ ಇದ್ದಿದ್ದಕ್ಕಾಗಿ ನಮ್ಮ ದೇಶ ಬದುಕೊಂತು. ಇವತ್ತು ನಮ್ಮ ಸಾರಾಭಾಯಿನವರು ಇದೆಲ್ಲ ಯೋಚನೆ ಮಾಡಿ ತುಂಬಾ ಶುರುನೇ ಮಾಡದೇ ಇದ್ದಿದ್ರೆ ಇವತ್ತು ನಾವು ಕೊರೋನಾದಿಂದಾಗಿ ಮೇಲೆ ತಬ್ಬಿಬ್ಬಾಗ್ತಾ ಇದ್ವಿ. ಹೇಗೆ ವಿದ್ಯಾರ್ಥಿಗಳಿಗೆ ನಾವು ಸಂಪರ್ಕ ಮಾಡೋದು ಅನ್ನೋದ್ರಲ್ಲಿ. ಹಾಗಾಗಿ ಇವತ್ತಿನ ದಿವಸ ಒಂದು ರೀತಿ ನಾವು ಇನ್ಫಾರ್ಮೇಶನ್ ಎಕ್ಸ್ಪ್ಲೋಷನ್ ಅಂತ ಏನಂತೀವಿ ಅದೆಲ್ಲ ಆಗಿರೋದು ಈ ನಮ್ಮ ಬಾಹ್ಯಾಕಾಶ ತಂತ್ರಜ್ಞಾನದ ಮೂಲಕ. ಆಮೇಲೆ ಇನ್ನೊಂದು ಕೊನೆ ಪಾಯಿಂಟ್ ಏನು ಹೇಳಬೇಕು ಅಂತಂದ್ರೆ ನೀವು ಹೇಳಿದ್ರೆ ಬಹಳ ಮುಖ್ಯವಾದದ್ದು, ರಾಕೆಟ್ಗಳು ಬೇಕು. ರಾಕೆಟ್ಗಳು ಮೂಲ ಬಲ ಕೊಡಬೇಕಲ್ಲ ಈ ಉಪಗ್ರಹಗಳ ಮೇಲೆತ್ತಿ ಕಕ್ಷೆಗಳಲ್ಲಿ ಬಿಡೋದಕ್ಕೆ. ಭೂಕಕ್ಷೆಯಲ್ಲಿ ಭೂಮಿಯಿಂದ ಒಂದು 700-800 ಕಿಲೋಮೀಟರ್ನಲ್ಲಿ ಹಾರಿಸುವಂತ ಕೆಲವು ಉಪಗ್ರಹಗಳಿದ್ರೆ ಮತ್ತೆ ಕೆಲವರು ಉಪಗ್ರಹಗಳು ಸಂಪರ್ಕ ಉಪಗ್ರಹಗಳು ಇವೆಲ್ಲ ಮಲ್ಟಿ ಟಾಸ್ಕಿಂಗ್ ಸ್ಯಾಟಲೈಟ್ ಅವುಗಳು 36,000 ಕಿಲೋಮೀಟರ್ ಎತ್ತರದಲ್ಲಿ ಕಕ್ಷೆಯನ್ನು ಹಾರಿಸಬೇಕಾಗುತ್ತೆ. ಅದಕ್ಕೆ ನಮ್ಮ ಇಸ್ರೋನವರು 2 ಬಗೆಯ ರಾಕೆಟ್ಗಳನ್ನು ತಯಾರು ಮಾಡಿದ್ದಾರೆ. ಒಂದು PSLV ಅಂತ, ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಅಂತ, ಇನ್ನೊಂದು GSLV ಅಂತ, ಜಿಯೋ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಅಂತ. ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಸ್ವಲ್ಪ ಹಾಗೂ ಹೀಗೂ ಕೆಲವು ಪರ್ಮಿಟೇಷನ್ ಕಾಂಬಿನೇಷನ್ ಮಾಡಿ ನಮ್ಮ ಚಂದ್ರಯಾನ್ ನೌಕೆಯಲ್ಲಿ ಅದರಲ್ಲೇ ಆಗಿದ್ದು, ಈಗ ಬರುವ ವರ್ಷದಲ್ಲಿ ಬಿಗಿನಿಂಗ್ನಲ್ಲಿ ಗಗನಯಾನ ಅಂತ ನಮ್ಮ ಇಸ್ರೋನವರನ್ನು ಯಾತ್ರಿಗಳ ಮೇಲೆ ಕಳಿಸೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಅಂಥ ಉಡಾವಣೆಗಳೆಲ್ಲ ಆಗೋದು GSLV ರಾಕೆಟ್ನ. ಸಂಕ್ಷಿಪ್ತವಾಗಿ ಹೇಳಬೇಕು ಅಂದರೆ GSLV ರಾಕೆಟ್ನಲ್ಲಿ ನೀವು 5 ಟನ್ಗಳಷ್ಟು ಭಾರ ಇರೋ ಉಪಗ್ರಹ ಅಥವಾ ನೌಕೆ ಅಥವಾ ಇನ್ಯಾವುದಾದ್ರು ನಿಮ್ಗೇನು ಬೇಕೋ ಅದನ್ನು 36,000 ಕಿಲೋಮೀಟರ್ ಎತ್ತರಕ್ಕೆ ಹಾರಿಸ್ಬೋದು. ಆದರೆ PSLV ಅಷ್ಟು ಮೇಲಕ್ಕೆ ಹೋಗೋಲ್ಲ.

ಹೋದ್ರು ಕಮ್ಮಿ ಭಾರ ಸ್ಯಾಟಲೈಟ್ ಈ ಥರ ತಗೊಂಡೋಗುತ್ತೆ. ಹೀಗೆ ನಮ್ಮಲ್ಲಿ ಈಗ ಉಪಗ್ರಹ ಮತ್ತು ಲಾಂಚ್ ವೆಹಿಕಲ್ ಇವೆಗಳದ್ದು ಕಾಂಬಿನೇಷನ್ ಚೆನ್ನಾಗಿದೆ ಇಸ್ರೋದು. ಹಾಗಾಗಿ ನಮ್ಮ ದೇಶದ ಮಾತ್ರ ಅಲ್ಲ, ಹೊರ ದೇಶದ ಅನೇಕ ಬಗೆಯ ಉಪಗ್ರಹಗಳನ್ನು ನಾವು ಲಾಂಚ್ ಮಾಡಿದ್ದೀವಿ. ಅದಕ್ಕೆ ಶ್ರೀ ಆವಾಗ ಈ ಯಾವಾಗ ನಾವು ಈಗ ಉಪಗ್ರಹದ ಉಡಾವಣೆ ಮಟ್ಟಕ್ಕೆ ಇಳಿದುವೋ, ಘಟ್ಟಕ್ಕೆ ಇಳಿದುವೋ, ಆವಾಗ ಸಾರಾಭಾಯಿನವರು ಆಂಧ್ರಪ್ರದೇಶದಲ್ಲಿರೋ ಶ್ರೀಹರಿಕೋಟ ಆ ಜಾಗದಲ್ಲಿ ಒಂದು ದೊಡ್ಡ ಲಾಂಚಿಂಗ್ ಸ್ಟೇಷನ್ ಎಸ್ಟಾಬ್ಲಿಷ್ ಮಾಡಕ್ಕೆ ಯೋಜನೆ ಮಾಡಿದ್ರು. ಈಗ ಅಲ್ಲಿಂದಾನೇ ಅವೆಲ್ಲ ಆಗ್ತಾ ಇರೋದು. ತುಂಬಾನಲ್ಲಿ ಈಗಲೂ ವೈಜ್ಞಾನಿಕ ಸಲಕರಣೆಗಳಿಟ್ಟು ಚಿಕ್ಕ ಚಿಕ್ಕ ರಾಕೆಟ್ಗಳಲ್ಲಿ ನಡೀತಾನೇ ಇದೆ. ಆದರೆ ರಾಕೆಟ್ ಡೆವಲಪ್ಮೆಂಟ್ ಆಗೋದಲ್ಲ ಅಲ್ಲೇ,

0: ಶೈಕ್ಷಣಿಕ ಪ್ರಯೋಗ ನಡೀತು ಅಂತ ಹೇಳಿದ್ರಿ ಉಪಗ್ರಹಗಳ ಮೂಲಕ. ನನ್ನ ಲೆಕ್ಕದಲ್ಲಿ ಬಹುಶಃ ಅದು ಅಮೆರಿಕದಲ್ಲೂ ನಡೆದಿರಲಿಲ್ಲ ಅಂತ ಅನ್ನಿಸ್ತದೆ.
1: ನಡೆದಿರಲಿಲ್ಲ, ಇದು ವಿಕ್ರಮ್ ಸಾರಾಭಾಯಿ ಅವರ, ನಾನು ಹೇಳ್ಬೇಕಾದ್ರೆ ನಿಜವಾಗ್ಲೂ ಅವ್ರದ್ದು ಒರಿಜಿನಲ್ ಐಡಿಯಾ ಇದು. ಅದರಿಂದ ಅವರು ಸರ್ಕಾರಕ್ಕೂ ಒಲಿಸ್ಬೇಕಾಗಿತ್ತಲ್ಲ ಈ ಯೋಜನೆಗಳನ್ನ. ಆದರೆ ದೇವ್ರ ದಯದಿಂದ ನಮಗೆ ಆ ಸಮಯದಲ್ಲಿ ಇದ್ದ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರೂರವರು ಬಹಳವಾಗಿ ಮೆಚ್ಕೋತಾ ಇದ್ರು ಸಾರಾಭಾಯಿ ಕೆಲಸನ. ಅದಾದ್ಮೇಲೆ ಇಂದಿರಾ ಗಾಂಧಿ ಅವರು ಅಷ್ಟೇ, ಈಗಲೂ ಅಷ್ಟೇ, ಎಲ್ಲ ಪ್ರಧಾನಮಂತ್ರಿಗಳನ್ನು ನಮ್ಮ ಬಾಹ್ಯಾಕಾಶ ಕೇಂದ್ರಕ್ಕೆ ಬಹಳವಾಗಿ ರಾಜಕೀಯವಾಗಲಿ ಆರ್ಥಿಕವಾಗಿ ಸಹಾಯ ಮಾಡ್ತಾರೆ. ಆದರೆ ನಮ್ಮ ಸಾರಾಭಾಯಿ ಅವರು ಯೋಚನೆ ಮಾಡಿದ್ದ ಯೋಜನೆ ನೋಡಿ ಹೇಗಿದೆ. ಅದ್ರ ಮೂಲಕ ಅವರು ತಿಳಿಸ್ಬೇಕಾಗಿತ್ತು ಜನಕ್ಕೂ. ಎಷ್ಟೋ ಜನ ಹೇಳಿದ್ರು ಇದೇನಿದು, ನಮ್ಮ ಭಾರತ ದೇಶ ಇನ್ನೂ ಮುಗ್ಗರಿಸ್ತಾ ಇದೆ, ಮುಂದುವರಿಯೋದ್ರಲ್ಲಿ ಬಡ ದೇಶ ಆಗೋಗಿದೆ, ಯಾರಿಗೂ ಓದು ಬರಹ ಗೊತ್ತಿಲ್ಲ. ಆಗ್ತಾನೆ ಸ್ವಾತಂತ್ರ್ಯ ಬಂದಿತ್ತು ನೋಡಿ, ನಾವು ಬಾಹ್ಯಾಕಾಶ ತಂತ್ರಜ್ಞಾನಕ್ಕೆ ಹೋಗೋದೆ ಅಂತ. ಅದಕ್ಕೆ ಸಾರಾಭಾಯಿ ಅವರು ಬಹಳ ಒಳ್ಳೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಾವು ಹೀಗೆ ಕೂತಿದ್ರೆ ಹೀಗೆ ಕೂತಿರ್ತೀವಿ, ನಾವು ಜಂಪ್ ಮಾಡಬೇಕು, ಲೀಪ್ ಫ್ರಾಗ್ ಮಾಡಬೇಕು ನಾವು. ಅದಕ್ಕೆ ಬಿಗಿನಿಂಗ್ನಲ್ಲಿ ಹೊರಗಿನಿಂದ ನಾವು ತಂತ್ರಜ್ಞಾನ ಕಲಿತೀವಿ ಅನ್ನೋದಕ್ಕೆ ನಾವು ನಾಚಿಕೆ ಪಟ್ಕೋಬಾರ್ದು. ಆದರೆ ಆ ಘಟ್ಟದಲ್ಲಿ ನಾವು ಸಮಾಂತರದಲ್ಲಿ ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗಿ ಜನರನ್ನ ಮೂಲ ವ್ಯವಸ್ಥೆಗಳು, ಜನ ಆಮೇಲೆ ಕಾರ್ಯಾಗಾರಗಳಾಗಲಿ ಯಾವುದೇ ಆಗಲಿ, ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತ ದೇಶದಲ್ಲಿರೋ ಉದ್ಯಮಿಗಳು ಬಂದು ಇಸ್ರೋಗೆ ಸಹಾಯ ಮಾಡಬೇಕಾಗುತ್ತೆ. ಯಾಕಂದ್ರೆ ಎಲ್ಲ ಇಸ್ರೋ ಒಳಗಡೆನೆ ಮಾಡ ಅಷ್ಟು ಅವರು ಅವಾಗ ಯೋಚನೆ ಮಾಡಿದ್ರು. ಆ ಯೋಚನೆಗಳನ್ನೆಲ್ಲ ಅವರ ನಂತರ ಅಧ್ಯಕ್ಷರಾದ ಪ್ರೊಫೆಸರ್ ಸತೀಶ್ ಧಾವನ್ ಅನ್ನೋರು ಬಹಳ ಚೆನ್ನಾಗಿ ಅದನ್ನು ಕಾರ್ಯಗತ ಮಾಡಿದ್ರು. ಹಾಗಾಗಿ ಇವತ್ತು ನೀವು ನಂಬ್ತಿರೋ ಇಲ್ವೋ, ಒಂದು PSLV ಅಥವಾ GSLV ಉಡಾವಣೆ ಆಯಿತು ಅಂದರೆ ಅದರ ಹಿನ್ನೆಲೆಯಲ್ಲಿ ಸಾವಿರಾರು ಉದ್ಯಮಗಳಿದ್ದಾರೆ ಭಾರತ ದೇಶದಲ್ಲಿ ಇರೋ ಉದ್ಯಮಗಳು, ಸಾವಿರಾರು ಉದ್ಯಮಗಳು ಅದರ ಹಿಂದೆ ಕೆಲಸ ಮಾಡಿರ್ತಾರೆ. ಜೊತೆಗೆ 5,000-6,000 ಹೆಚ್ಚು ಜನ ಇಸ್ರೋ ವಿಜ್ಞಾನಿಗಳನ್ನು ನೇರವಾಗಿ ಕೆಲಸ ಮಾಡಿರ್ತಾರೆ. ಇದು ಈ ರೀತಿ ಒಂದು ದೇಶಾದ್ಯಂತ ಒಂದು ಸಿಸ್ಟಮ್ ಇಂಟಿಗ್ರೇಷನ್ ಆಗೋಗಿದೆ ಈ ಬಾಹ್ಯಾಕಾಶ. ಇದು ನಾಸಾ ಇಂಥ ಕಡೆ ಈ ರೀತಿ ಮುಂಚಿನ ಯೋಚಿಸಿದಿರಬಹುದು, ಆದರೆ ಅವ್ರಿಗೂ ಬಹಳ ಮುಂದುವರೆದು ಬಂದಿತ್ತು. ಇದು ನಮ್ಮ ದೇಶಕ್ಕೆ ಸೂಟ್ ಆಗುವಂತ ಒಂದು ಮಾಡೆಲ್ ಇದೆ ಅಷ್ಟೇ.
2: ಇದು ಇಂದಿನ ಜಾಣರ ಮಾತು ಭಾಗ 1. ಇದರ ಮುಂದುವರಿದ ಭಾಗವನ್ನು ನೀವು ನಾಳೆ ಕೇಳಲಿರುವಿರಿ. ಸಂದರ್ಶನ ಡಾಕ್ಟರ್ CR ಸತ್ಯ. ಸಂದರ್ಶಕರು ಶ್ರೀ ಕೊಳ್ಳೇಗಾಲ ಶರ್ಮ ಹಾಗೂ ಶ್ರೀ ಶ್ರೀನಿಧಿ. ಜಾಣ ಸುದ್ದಿಯ ಬಗ್ಗೆ ಸಲಹೆ ಸಂದೇಹಗಳು ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ವಾಟ್ಸಪ್ ಮಾಡಿ ಇಲ್ಲವೇ ಕರೆ ಮಾಡಿ.
3: ಇದುವರೆಗೂ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆ ಜಾಣ ಸುದ್ದಿ ಕೇಳಿದ್ದೀರಿ. ಇದನ್ನು ನಡೆಸಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು.
4: ಪರಿಸರದ ಕುರಿತು ಪದಗಳ ಅರ್ಥವನ್ನು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಮುಖ್ಯ ಪರಿಸರ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿ ನಿವೃತ್ತರಾಗಿ

0: ಶ್ರೀ ಡಿಆರ್ ಕುಮಾರಸ್ವಾಮಿಯವರು ನಮ್ಮ ಪರಿಸರ ಪ್ರಿಯರಿಗಾಗಿ ಪ್ರಸ್ತುತಪಡಿಸಲಿದ್ದಾರೆ. ಬನ್ನಿ, ಅವರ ಮಾತುಗಳನ್ನು ಆಲಿಸಿ ಪರಿಸರವನ್ನು ಅರಿಯೋಣ.
1: 22ನೆಯ ಎಪಿಸೋಡ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಏರ್ ಪೊರಾಸಿಟಿ, ವಾಯು ರಂಧ್ರತೆ ಅಥವಾ ಸರಂಧ್ರತೆ ಎಂದು ಕರೆಯಬಹುದು. ಇದು ಮಣ್ಣಿನ ರಂಧ್ರಗಳಲ್ಲಿರುವ ಗಾಳಿ ತುಂಬಿರುವ ಸ್ಥಿತಿ. ಸೊ ಮಣ್ಣಿನಲ್ಲಿ ಗಾಳಿ ತುಂಬಿದ್ದರೆ ಮಣ್ಣು ಆರೋಗ್ಯವಾಗಿ ಇದೆ ಎಂದೇ ಅರ್ಥ. ಸೊ ಇದಕ್ಕಾಗಿ ನಾವು ಎರೆಹುಳುಗಳ ಮೇಲೆ ಡಿಪೆಂಡ್ ಮಾಡಬೇಕಾಗುತ್ತದೆ. ಎರೆಹುಳುಗಳು ಎಲ್ಲಿ ಹೆಚ್ಚು ಜಾಸ್ತಿ ಇರುತ್ತವೋ ಅಲ್ಲಿ ಮಣ್ಣಿನಲ್ಲಿ ರಂಧ್ರಗಳು ಹೆಚ್ಚಾಗಿರುತ್ತವೆ. ಆ ರಂಧ್ರಗಳಲ್ಲಿ ಗಾಳಿಯು ತುಂಬಿರುತ್ತದೆ. ಹಾಗೆ ವಾಯು ಸರಂಧ್ರತೆಯ ಮಣ್ಣಿನ ಆದ್ರತಾಕರ್ಷಣ ಅಂದರೆ ಮಾಯಿಶ್ಚರ್ ಟೆನ್ಷನ್, ಅದನ್ನು ಅವಲಂಬಿಸಿರುತ್ತೆ. ಮಾಯಿಶ್ಚರ್ ಟೆನ್ಷನ್ ಬಗ್ಗೆ ಅವಲಂಬಿಸಿರುತ್ತೆ. ಸೊ ಸರ್ಫೇಸ್ ಟೆನ್ಷನ್ ಬಗ್ಗೆ ಕೇಳಿದ್ವಿ, ಅದೇ ಥರ ಮಾಯಿಶ್ಚರ್ ಟೆನ್ಷನ್ ಇದು ಸಹ ಒಂದು ಉತ್ತಮವಾದ ಸ್ಥಿತಿಯ ಮಣ್ಣಿನಲ್ಲಿ ಇರಬೇಕಾದ ಒಂದು ಸ್ಥಿತಿಯ. ನಂತರ ಏರ್ ಕ್ವಾಲಿಟಿ. ಏರ್ ಕ್ವಾಲಿಟಿ ಅಂದರೆ ವಾಯು ಗುಣಮಟ್ಟ. ನಾವು ಇದುವರೆಗೂ ಏರ್ ಪೊಲ್ಯೂಟೆಂಟ್, ಮಲಿನ ಕಾರಕಗಳ ಬಗ್ಗೆ ಕೇಳಿದ್ವಿ. ಏರ್ ಪೊಲ್ಯೂಷನ್, ವಾಯು ಮಾಲಿನ್ಯದ ಬಗ್ಗೆ ತಮಗೆ ತಿಳಿಸಿದ್ದಾಯಿತು. ಈಗ ಏರ್ ಕ್ವಾಲಿಟಿ ಅಂದರೆ ವಾಯು ಗುಣಮಟ್ಟ ಹೇಗಿದೆ ಎನ್ನುವುದರ ಬಗ್ಗೆ ನಾವು ತಿಳಿಯೋಣ. ಸೊ ಗಾಳಿಯ ಉತ್ತಮತೆಯ ಮಟ್ಟ ಅಂದರೆ ಗಾಳಿ ಎಷ್ಟು ಉತ್ತಮವಾಗಿದೆ. ಮಾಲಿನ್ಯ ಇಲ್ಲದೇ ಇರತಕ್ಕಂತಹ ಪ್ರದೇಶ ಬಹುಶಃ ಭೂಮಿಯ ಮೇಲೆ ಎಲ್ಲೂ ಕಾಣಸಿಗುವುದಿಲ್ಲ. ಸ್ವಲ್ಪ ಮಟ್ಟಿಗಾದರೂ ಮಾಲಿನ್ಯವೂ ಇದ್ದೇ ಇರುತ್ತದೆ. ಏಕೆಂದರೆ ಇಂಡಸ್ಟ್ರಿಯಲೈಸೇಷನ್ನಿಂದಾಗಿ, ಏರೋಪ್ಲೇನ್ಗಳ ಓಡಾಟದಿಂದಾಗಿ, ವಾಹನಗಳ ಓಡಾಟದಿಂದಾಗಿ, ರೈಲ್ವೆ ಲೈನ್ಗಳ ಓಡಾಟದಿಂದಾಗಿ ಎಲ್ಲಿ ಶಕ್ತಿಯನ್ನು ವಿನಿಯೋಗ ಪಡುತ್ತದೆಯೋ ಅಲ್ಲೆಲ್ಲವೂ ವಾಯುವಿನ ಗುಣಮಟ್ಟ ಸ್ವಲ್ಪ ಕಡಿಮೆ ಇರ್ತದೆ. ಹಾಗೂ ಈ ವಾಯುಮಂಡಲದಲ್ಲಿ ಈ ವಾಯುವು ಸೇರಿರುವುದರಿಂದ ಇಡೀ ಭೂಮಂಡಲದಲ್ಲಿ ಇದು ವ್ಯಾಪಿಸುವ ಸಾಧ್ಯತೆ ಇದೆ. ಉತ್ತಮವಾದ ಗಾಳಿ ಎಂದರೆ ನಾವು ಅದನ್ನು ಸಿಂಥೆಟಿಕ್ ಏರ್, ಸೊ ಸಂಸ್ಕರಿಸಿದ ಗಾಳಿ ಎಂದು ಕರೆಯಬೇಕಾಗುತ್ತದೆ. ಇವುಗಳನ್ನು ಲ್ಯಾಬ್ರೇಟರಿಗಳಲ್ಲಿ ಎಕ್ಸ್ಪರಿಮೆಂಟ್ ಮಾಡಲು ಮಾತ್ರ ಉಪಯೋಗಕ್ಕೆ ಬರುತ್ತವೆ. ಸೊ ಇಲ್ಲಿ ಈ ಪರಿಣಾಮವು ವಾಯುವಿನಲ್ಲಿರುವ ಮಲಿನ ಕಾರಕಗಳ ಸ್ವರೂಪತೆ, ಸಾಂದ್ರತೆ ಮತ್ತು ಮುಂತಾದ ಗುಣಲಕ್ಷಣಗಳನ್ನು ಅವಲಂಬಿಸಿದೆ. ವಾಯುವಿನಲ್ಲಿ ಮಲಿನ ಕಾರಕಗಳು ಕಡಿಮೆ ಇದ್ದಾಗ ವಾಯುವಿನ ಗುಣಮಟ್ಟ ಉತ್ತಮವಾಗಿದೆ ಎನ್ನಬಹುದು. ಮಾನವರು ಮತ್ತು ಇತರ ಜೀವಿಗಳ ಆರೋಗ್ಯ, ನೈಸರ್ಗಿಕ ಸಂಪನ್ಮೂಲಗಳ ಸುಸ್ಥಿರ ಬಳಕೆ ಅಥವಾ ಸಸ್ಟೈನಬಲ್ ಡೆವಲಪ್ಮೆಂಟ್, ಸಾರ್ವಜನಿಕ ಹಾಗೂ ಖಾಸಗಿ ಆಸ್ತಿಗಳ ಸುರಕ್ಷತೆ, ಕೈಗಾರಿಕೆ ಹಾಗೂ ಕೃಷಿಯ ಸುಸ್ಥಿರ ಬೆಳವಣಿಗೆ ಸಸ್ಟೈನಬಲ್ ಡೆವಲಪ್ಮೆಂಟ್, ಇವುಗಳ ದೃಷ್ಟಿಯಿಂದ ವಾಯುವಿನಲ್ಲಿ ಪ್ರತಿಯೊಂದು ಮಲಿನಕಾರಿಯು ಇಂತಿಷ್ಟು ಪ್ರಮಾಣಕ್ಕಿಂತ ಹೆಚ್ಚಾಗಿರಬಾರದು ಎಂದು ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಥವಾ ಮಿನಿಸ್ಟ್ರಿ ಪರಿಸರ ಮಂತ್ರಾಲಯದ ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಆ್ಯಂಡ್ ಫಾರೆಸ್ಟ್ ಇವರು ನಿಗದಿಪಡಿಸುತ್ತಾರೆ. ಇವನ್ನು ಪ್ರಮಾಣಕ ಅಥವಾ ಸ್ಟ್ಯಾಂಡರ್ಡ್ಗಳನ್ನು ಎನ್ನುತ್ತಾರೆ. ಈ ಪ್ರಮಾಣಕಗಳಿಂದ ವಾಯುಗುಣಮಟ್ಟವನ್ನು ವಿಶ್ಲೇಷಿಸುತ್ತಾರೆ. ಪ್ರಮಾಣಕಗಳು ಮಾಲಿನ್ಯದ ಆಕಾರಗಳನ್ನು ಗುರುತಿಸಲು, ನಿಗಾವಣೆ ಮಾಡಲು, ನಿಯಂತ್ರಿಸಲು ಸಹಾಯ ಮಾಡುತ್ತವೆ. ಒಂದು ಜೀವಿ ಸಂದಣಿಯು ಆರೋಗ್ಯದ ದೃಷ್ಟಿಯಿಂದ ಸಹಿಸಬಹುದಾದ ಮಲಿನಕಾರಕಗಳ ಪ್ರಮಾಣವನ್ನು ಇವು ಸೂಚಿಸುತ್ತವೆ. ಹೆಚ್ಚು ಮಲಿನಕಾರಕಗಳು ವಾಯುಮಂಡಲದಲ್ಲಿ, ಭೂಗೋಳದಲ್ಲಿ ಇದ್ದರೆ ಅಂತಹ ಪ್ರದೇಶದಲ್ಲಿ ಕೆಲವು ಜಾತಿಯ ಪಕ್ಷಿಗಳು, ಪ್ರಾಣಿಗಳು ಆ ಜಾಗವನ್ನು ಬಿಟ್ಟು ಬೇರೆ ಜಾಗಗಳಿಗೆ ಹೋಗುತ್ತವೆ. ಇದು ನೀರಿನಲ್ಲಿಯೂ ಸಹ ಇದೇ ಒಂದು ಪರಿಸ್ಥಿತಿ ಒದಗುತ್ತದೆ. ಏಕೆಂದರೆ ಕೆಲವು ಕಾರ್ಖಾನೆಗಳು ಕಲುಷಿತ ನೀರನ್ನು ಸಮುದ್ರಕ್ಕೆ ಬಿಟ್ಟಾಗ ಆ ಜಾಗದಲ್ಲಿರುವ ಸಮುದ್ರದ ಜಲಚರಗಳು ಅಲ್ಲಿಂದ ಬೇರೆ ಕಡೆ ವಲಸೆ ಹೋಗುತ್ತವೆ. ಹಾಗಾಗಿ ನಾವು ವಾಯುಗುಣಮಟ್ಟವನ್ನು ಅಥವಾ ನೀರಿನ ಗುಣಮಟ್ಟವನ್ನು ಕಾಯ್ದುಕೊಳ್ಳಬೇಕಾಗುತ್ತದೆ. ಪ್ರಮಾಣಕಗಳು ನಿರಪೇಕ್ಷವಲ್ಲ, ಅಂದರೆ ಅಬ್ಸಲ್ಯೂಟ್ ಅಲ್ಲ.

0: ಇವತ್ತಿನ ದಿನ ಇದ್ದ ಈ ಸ್ಟ್ಯಾಂಡರ್ಡ್ ಅಥವಾ ಪರಿಣಾಮಕಗಳು ನಾಳೆ ಬದಲಾಗಬಹುದು. ಸೊ ಹಾಗಾಗಿ ಆವತ್ತಿನ ಮಟ್ಟಿಗೆ ಮಾತ್ರ ಇದು ಸ್ಟ್ಯಾಂಡರ್ಡ್ ಆಗಿ ಇರುತ್ತದೆ. ನಮ್ಮ ಹಿಂದಿನ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗಳಲ್ಲಿ ಮಾನವನ ಇಂದ ಬರುವ ತ್ಯಾಜ್ಯದಲ್ಲಿ ಬಿ ಓ ಡಿ 20 mg ಹೆಚ್ಚಿರಬಾರದೆಂದು ಸ್ಟ್ಯಾಂಡರ್ಡ್ ಅಥವಾ ಪ್ರಮಾಣಕವಿತ್ತು. ಆದರೆ ಈಗ ಅದು 10 mg/L ಎಂದು ಆಗಿದೆ. ಅಂದರೆ 20-10 50%ಗೆ ಅದನ್ನು ರೆಡ್ಯೂಸ್ ಮಾಡಿದ್ದಾರೆ. ಸೊ ಹಾಗಾಗಿ ಈ ಪ್ರಮಾಣಕಗಳು ವಾತಾವರಣಕ್ಕೆ ತಕ್ಕಂತೆ ಬದಲಾಗುತ್ತಾ ಇರ್ತವೆ. ಇವು ಭೌಗೋಳಿಕವಾಗಿಯೂ ಬದಲಾಗುತ್ತವೆ. ಒಂದು ಭೌಗೋಳಿಕ ಪ್ರದೇಶದ ಹವಾಮಾನ, ತೇವಾಂಶ, ಗಾಳಿಯ ಚಲನೆ ಇತ್ಯಾದಿಗಳು ಸಾಮಾಜಿಕ, ಸಾಂಸ್ಕೃತಿಕ, ಆರ್ಥಿಕ ಸ್ಥಿತಿಗಳನ್ನು ಹಾಗೂ ಜೀವಿಗಳ ಆರೋಗ್ಯವನ್ನು ಅವಲಂಬಿಸಿ ಪ್ರಮಾಣಕಗಳನ್ನು ಬದಲಾಗುತ್ತದೆ. ಪ್ರಮಾಣಕಗಳು ಎಂದರೆ ಸ್ಟ್ಯಾಂಡರ್ಡ್, ಇವುಗಳು ಬದಲಾಗುತ್ತವೆ. ಕೆಲವೊಮ್ಮೆ ಪ್ರಮಾಣಕಗಳನ್ನು ಪ್ರಾಥಮಿಕ ಮತ್ತು ದ್ವಿತೀಯ ಪ್ರಮಾಣಕಗಳೆಂದು ಎರಡು ವಿಧಗಳಲ್ಲಿ ಹೇಳುವುದು ಉಂಟು, ಡಬಲ್ ಸ್ಟ್ಯಾಂಡರ್ಡ್. ಸೊ ಸಾರ್ವಜನಿಕ ಆರೋಗ್ಯ ರಕ್ಷಣೆಗೆ ಅವಶ್ಯಕವಾಗಿರುವ ಪ್ರಾಥಮಿಕ ಪ್ರಮಾಣಕ ಹಾಗೂ ಸಾರ್ವಜನಿಕ ಹಿತಾಸಕ್ತಿಯ ಪರಿಣಾಮಕ ರಕ್ಷಣೆಗೆ ಅಂದರೆ ಸಸ್ಯಗಳು, ಪ್ರಾಣಿಗಳು ಹಾಗೂ ಪದಾರ್ಥಗಳ ಸಂರಕ್ಷಣೆಗೆ ಅಗತ್ಯವಾಗಿದ್ದು ದ್ವಿತೀಯ ಪ್ರಮಾಣಕ ಅಥವಾ ಸ್ಟ್ಯಾಂಡರ್ಡ್. 6 ಮುಖ್ಯ ಮಲಿನಕಾರಕಗಳಿಗೆ ಭಾರತದ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿಯು ಪ್ರಮಾಣಕಗಳನ್ನು ನಿಗದಿಪಡಿಸಿದೆ. ಈಗ 12 ಪ್ರಮಾಣಕಗಳನ್ನು ಅದು ನಿಗದಿಪಡಿಸಿದೆ. ಅವುಗಳಲ್ಲಿ ಇಂತಿವೆ: ತೇಲಾಡುವ ಕಣಗಳು, ಸೊ ಸಸ್ಪೆಂಡೆಡ್ ಪಾರ್ಟಿಕ್ಯುಲೇಟ್ ಮ್ಯಾಟರ್ ಎಂದು ಕರೆಯುತ್ತಾರೆ. 16/11/2009 ಈ ಗಾಳಿಯಲ್ಲಿ ಇರುವ ಮಲಿನಕಾರಕಗಳ ಸ್ಟ್ಯಾಂಡರ್ಡ್ ಅಥವಾ ಗುಣಮಟ್ಟ ಅಥವಾ ಪ್ರಮಾಣಕ, ಇದನ್ನು ಸೆಂಟ್ರಲ್ ಗೌರ್ಮೆಂಟ್ ಅಥವಾ ಪರಿಸರ ಮಂತ್ರಾಲಯ, ಕೇಂದ್ರ ಸರ್ಕಾರದವರು ಬದಲಾಯಿಸಿರುತ್ತಾರೆ. ಗಾಳಿಯಲ್ಲಿ ತೇಲಾಡುವ ಕಣಗಳು ಅಥವಾ ಸಸ್ಪೆಂಡೆಡ್ ಪಾರ್ಟಿಕ್ಯುಲೇಟ್ ಮ್ಯಾಟರ್, ಇದು less than 10 µm ಸೈಜ್ ಅಥವಾ PM10 ಎಂದು ಕರೆಯಬಹುದು. ಆ್ಯನ್ಯಲ್ ಅಂದರೆ ವಾರ್ಷಿಕ ಸರಾಸರಿ 60 µg ಇಂಡಸ್ಟ್ರಿಯಲ್ ಏರಿಯಾ ಅಥವಾ ರೆಸಿಡೆನ್ಸಿಯಲ್ ಏರಿಯಾ ಅಥವಾ ರೂರಲ್ ಏರಿಯಾದಲ್ಲಿ ಹಾಗೂ ಸೆನ್ಸಿಟಿವ್ ಏರಿಯಾದಲ್ಲಿ ಸೂಕ್ಷ್ಮ ವಲಯಗಳಲ್ಲಿ ಇದು 60 µg/m³. ಇದು ಆಂಬಿಯೆಂಟ್ ಏರ್ ಕ್ವಾಲಿಟಿ ಆಗಿರೋದ್ರಿಂದ ಇದನ್ನು ಮಿಲಿಗ್ರಾಮ್ಗಳಲ್ಲಿ ಎಕ್ಸ್ಪ್ರೆಸ್ ಮಾಡುವುದಿಲ್ಲ. ಇದನ್ನು ಮೈಕ್ರೋಮೀಟರ್ ಅಥವಾ µg/m³ ಈ ಯೂನಿಟ್ಗಳಲ್ಲಿ ಮಾತ್ರ ಇದನ್ನು ಅಳೆಯುತ್ತಾರೆ. ಗಾಳಿಯಲ್ಲಿ ತೇಲಾಡುವ ಕಣಗಳ ಸೈಜ್ 2.5 µm ಅಥವಾ PM2.5 ಎಂದು ಕರೆಯಬಹುದು. ಇದರ ಆ್ಯನ್ಯಲ್ ಆವರೇಜ್ 40 µg/m³ ಹಾಗೂ ಸೆನ್ಸಿಟಿವ್ ಏರಿಯಾದಲ್ಲಿ 40 µg/m³ ಹೆಚ್ಚಾಗಬಾರದು. PM10 24 ಗಂಟೆಗಳಲ್ಲಿ ಅಂದರೆ ಒಂದು ದಿನದಲ್ಲಿ 100 µg/m³ ಹೆಚ್ಚಾಗಬಾರದು. ಹೀಗೆ ಹೆಚ್ಚಾದರೆ ಅದನ್ನು ಆ್ಯಕ್ಚುಲಿ ಮಾಲಿನ್ಯಕಾರಕಗಳು ಅಪಾಯದ ಮಟ್ಟಕ್ಕಿಂತ ಹೆಚ್ಚಾಗಿವೆ ಎಂದು ಅರ್ಥ. ಅಲ್ಲದೆ ಸೆನ್ಸಿಟಿವ್ ಏರಿಯಾದಲ್ಲೂ ಸಹ 100 µg/m³. ಸೊ ಇದಕ್ಕಿಂತ ಹೆಚ್ಚಾಗಬಾರದು. ಇಂಡಸ್ಟ್ರಿಯಲ್ ಏರಿಯಾ ಮತ್ತು ಎಕಲಾಜಿಕಲಿ ಸೆನ್ಸಿಟಿವ್ ಏರಿಯಾ ಅಥವಾ ರೆಸಿಡೆನ್ಸಿಯಲ್ ಏರಿಯಾ ಮತ್ತು ಎಕಲಾಜಿಕಲಿ ಸೆನ್ಸಿಟಿವ್ ಏರಿಯಾದಲ್ಲಿ ಎರಡೂ ಒಂದೇ ಥರ ಇದೆ. ಅದೇ ರೀತಿ PM2.5 24 ಗಂಟೆಗಳಲ್ಲಿ 60 µg/m³, ಇದಕ್ಕಿಂತ ಅದು ಹೆಚ್ಚಾಗಬಾರದು. ಇದು ರೆಸಿಡೆನ್ಸಿಯಲ್ ಏರಿಯಾ ಮತ್ತು ಇಂಡಸ್ಟ್ರಿಯಲ್ ಏರಿಯಾ ಎರಡಕ್ಕೂ ಒಂದೇ ಥರ ಸ್ಟ್ಯಾಂಡರ್ಡ್ಗಳನ್ನು ನೀಡಲಾಗಿದೆ. ನಂತರ ಎಕಲಾಜಿಕಲಿ ಸೆನ್ಸಿಟಿವ್ ಏರಿಯಾಗಳಲ್ಲೂ ಸಹ 24 ಗಂಟೆಗಳಲ್ಲಿ ಅದು 60 µg/m³ ಹೆಚ್ಚಾಗಬಾರದು. ಗಂಧಕದ ಡಯಾಕ್ಸೈಡ್, ಇದು ಆ್ಯನ್ಯಲಿ ಅಂದರೆ ವಾರ್ಷಿಕವಾಗಿ ರೆಸಿಡೆನ್ಸಿಯಲ್ ಏರಿಯಾ, ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಐವತ್ತು ಮೈಕ್ರೋಗ್ರಾಮ್ ಪ್ರ ಮೀಟರ್ ಕ್ಯೂಬ್ಗಿಂತ ಹೆಚ್ಚಾಗಬಾರದು. ಹಾಗೆ ಸೆನ್ಸಿಟಿವ್ ಏರಿಯಾದಲ್ಲಿ ಇದು ಬರೀ 20 ಮೈಕ್ರೋಗ್ರಾಮ್ ಪರ್ ಮೀಟರ್ ಕ್ಯೂಬ್ಗಿಂತ ಹೆಚ್ಚಾಗಬಾರದು. ಇಂಡಸ್ಟ್ರಿಯಲ್ ಏರಿಯಾ ಮತ್ತು ರೆಸಿಡೆನ್ಷಿಯಲ್ ಏರಿಯಾದಲ್ಲಿ 50 ಮೈಕ್ರೋಗ್ರಾಮ್ ಇದೆ. ಆದರೆ ಎಕಲಾಜಿಕಲಿ ಸೆನ್ಸಿಟಿವ್ ಏರಿಯಾ ಸೂಕ್ಷ್ಮ ವಲಯದಲ್ಲಿ ಇದು ಕೇವಲ 20 ಮೈಕ್ರೋಗ್ರಾಮ್ ಪರ್ ಮೀಟರ್ ಕ್ಯೂಬ್ನಲ್ಲಿದೆ. 24 ಗಂಟೆಗಳ ಆವರೇಜ್ ಸರಾಸರಿ 80 ಮೈಕ್ರೋಗ್ರಾಮ್ ಪರ್ ಮೀಟರ್ ಕ್ಯೂಬ್ ಇಂಡಸ್ಟ್ರಿಯಲಿಯಾ ಮತ್ತು ರೆಸಿಡೆನ್ಸಿಯಲ್ ಏರಿಯಾದಲ್ಲಿ ಹಾಗೂ ಸೆನ್ಸಿಟಿವ್ ಏರಿಯಾದಲ್ಲಿಯೂ ಸಹ 80 ಮೈಕ್ರೋಗ್ರಾಮ್ ಪರ್ ಮೀಟರ್ ಕ್ಯೂಬ್ಗಿಂತ ಇದು ಹೆಚ್ಚಾಗಬಾರದು. ಆ್ಯನಿಯಲ್ ಆವರೇಜ್ನಲ್ಲಿ 50 ಮೈಕ್ರೋಗ್ರಾಮ್ ಇದ್ದಿದ್ದು ಎವ್ರಿ ಡೇ ಆವರೇಜ್ ಅಥವಾ 24 ಗಂಟೆಗಳ ಆವರೇಜ್ನಲ್ಲಿ 80ರವರೆಗೂ ಅದು ಹೆಚ್ಚಾಗಿರ್ಬೋದು. ಆದರೆ ಸದಾ 80 ಮೈಕ್ರೋಗ್ರಾಮ್ ಪರ್ ಮೀಟರ್ ಕ್ಯೂಬ್ ಇದ್ದರೆ ಅಂಥ ವಾತಾವರಣವು ಪಾಯ್ಸನ್ ಅಥವಾ ವಿಷಕಾರಿಯಾಗಿ ಇರುತ್ತದೆ. ಸಾರಜನಕದ ಡಯಾಕ್ಸೈಡ್ ಮೈಕ್ರೋಗ್ರಾಮ್ ಪರ್ ಮೀಟರ್ ಕ್ಯೂಬ್ಗಳಲ್ಲಿರ್ತದೆ. ವಾರ್ಷಿಕ ಆವರೇಜ್ ಸರಾಸರಿ 40 ಮೈಕ್ರೋಗ್ರಾಮ್ ಪರ್ ಮೀಟರ್ ಕ್ಯೂಬ್ ಮೀರಬಾರದು. ಸೆನ್ಸಿಟಿವ್ ಏರಿಯಾದಲ್ಲಿ 30 ಮೈಕ್ರೋಗ್ರಾಮ್ ಪರ್ ಮೀಟರ್ ಕ್ಯೂಬನ್ನು ಮೀರಬಾರದು. 24 ಗಂಟೆಗಳ ಸರಾಸರಿಯಲ್ಲಿ ಇದೇ ನೈಟ್ರೋಜನ್ ಡಯಾಕ್ಸೈಡ್ 80 ಮೈಕ್ರೋಗ್ರಾಮ್ ಪರ್ ಮೀಟರ್ ಕ್ಯೂಬ್ಗಿಂತ ಹೆಚ್ಚಾಗಬಾರದು. ಹಾಗೂ ಸೆನ್ಸಿಟಿವ್ ಏರಿಯಾದಲ್ಲಿಯೂ ಸಹ 80 ಮೈಕ್ರೋಗ್ರಾಮ್ ಪರ್ ಮೀಟರ್ ಕ್ಯೂಬ್ಗಿಂತ ಹೆಚ್ಚಾಗಬಾರದು. ಅಮೋನಿಯಾ NH3 ಇದು ಸಹ ಮೈಕ್ರೋಗ್ರಾಮ್ ಪರ್ ಮೀಟರ್ ಕ್ಯೂಬ್ನಲ್ಲಿರುತ್ತದೆ. ಆನ್ಯಲ್ ಸರಾಸರಿ 100 ಮೈಕ್ರೋಗ್ರಾಮ್ ಪರ್ ಮೀಟರ್ ಕ್ಯೂಬ್ಗಿಂತ ಹೆಚ್ಚಾಗಬಾರದು. ಹಾಗೂ ಸೆನ್ಸಿಟಿವ್ ಏರಿಯಾದಲ್ಲಿಯೂ ಸಹ ವಾರ್ಷಿಕ ಸರಾಸರಿ 100 ಮೈಕ್ರೋಗ್ರಾಮ್ ಪರ್ ಮೀಟರ್ಗಿಂತ ಹೆಚ್ಚಾಗಬಾರದು. ಅದೇ ರೀತಿ ಈ 24 ಗಂಟೆಗಳ ಸರಾಸರಿ 400 ಮೈಕ್ರೋಗ್ರಾಮ್ ಪರ್ ಮೀಟರ್ವರೆಗೆ ಹೋಗಬಹುದು ಇಂಡಸ್ಟ್ರಿಯಲ್ ಏರಿಯಾ ರೆಸಿಡೆನ್ಷಿಯಲ್ ಏರಿಯಾಗಳಲ್ಲಿ. ಹಾಗೆ ಸೆನ್ಸಿಟಿವ್ ಏರಿಯಾದಲ್ಲಿಯೂ ಸಹ ಅಂದರೆ ಸೂಕ್ಷ್ಮ ವಲಯದಲ್ಲಿಯೂ ಸಹ 400 ಮೈಕ್ರೋಗ್ರಾಮ್ ಪರ್ ಮೀಟರ್ ಕ್ಯೂಬ್ಗಿಂತ ಹೆಚ್ಚಾಗಬಾರದು. ಆ್ಯನ್ಯಲ್ ಆವರೇಜ್ನಲ್ಲಿ 100 ಆದರೆ 24 ಗಂಟೆಗಳ ಆವರೇಜ್ನಲ್ಲಿ 400ರನ್ನು ಅವರು ಹೇಳಿರುತ್ತಾರೆ. ಹಾಗಾಗಿ 24 ಗಂಟೆಗಳು ಮತ್ತು ಆ್ಯನ್ಯಲ್ ಎರಡು ಬೇರೆ ಬೇರೆ ಸ್ಟ್ಯಾಂಡರ್ಡ್ಗಳು ಅಥವಾ ಪ್ರಮಾಣಕಗಳು ಇದನ್ನು ಕೊಟ್ಟಿರುತ್ತಾರೆ. 24 ಗಂಟೆಗಳು ಅಂದರೆ 365 ದಿನಗಳು ಸಹ ಈ 400 ಮೈಕ್ರೋಗ್ರಾಮ್ ಪರ್ ಮೀಟರ್ ಕ್ಯೂಬ್ ಇದ್ದರೆ ಅಂತಹ ವಾತಾವರಣ ವಿಷಕಾರಿ ವಾತಾವರಣವಾಗಿರುತ್ತದೆ. ಕಾರ್ಬನ್ ಮಾನಾಕ್ಸೈಡ್ CO ಇದು 8 ಗಂಟೆಗಳಲ್ಲಿ ಕೇವಲ 2 ಮೈಕ್ರೋಗ್ರಾಮ್ ಪರ್ ಮೀಟರ್ ಕ್ಯೂಬ್ಗಿಂತ ಹೆಚ್ಚಾಗಬಾರದು ರೆಸಿಡೆನ್ಷಿಯಲ್ ಏರಿಯಾ ಮತ್ತು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ. ಸೆನ್ಸಿಟಿವ್ ಏರಿಯಾದಲ್ಲಿಯೂ ಸಹ 2 ಮೈಕ್ರೋಗ್ರಾಮ್ ಪರ್ ಮೀಟರ್ ಕ್ಯೂಬ್ಗಿಂತ ಹೆಚ್ಚಾಗಬಾರದು. ಅಥವಾ 24 ಗಂಟೆಗಳ ಇಲ್ಲಿ 24 ಗಂಟೆಗಳನ್ನು ಕೊಟ್ಟಿಲ್ಲ ಅವರು. 1 ಗಂಟೆಯ ಸರಾಸರಿಯಲ್ಲಿ ಈ ಕಾರ್ಬನ್ ಮಾನಾಕ್ಸೈಡ್ ಕೇವಲ 4 ಮೈಕ್ರೋಗ್ರಾಮ್ ಪರ್ ಮೀಟರ್ ಕ್ಯೂಬ್ ರೆಸಿಡೆನ್ಷಿಯಲ್ ಏರಿಯಾ ಮತ್ತು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಹೆಚ್ಚಾಗಬಾರದು. ಅದೇ ರೀತಿ ಸೆನ್ಸಿಟಿವ್ ಏರಿಯಾದಲ್ಲೂ ಸಹ 4 ಮೈಕ್ರೋಗ್ರಾಮ್ ಪರ್ ಮೀಟರ್ ಕ್ಯೂಬ್ಗಿಂತ ಹೆಚ್ಚಾಗಬಾರದು. ಸೊ ಈ ರೀತಿ 1 ಗಂಟೆಯಲ್ಲಿ 4ಕ್ಕಿಂತ ಹೆಚ್ಚಾದಾಗ ಕಾರ್ಬನ್ ಮಾನಾಕ್ಸೈಡು ಅತ್ಯಂತ ವಿಷಕಾರಿಯಾದ ಒಂದು ಕಾಂಪೌಂಡ್ ಆಗಿರೋದ್ರಿಂದ ಅದು ಮನುಷ್ಯರ ಮೇಲೆ ಮತ್ತು ಪ್ರಾಣಿಗಳ ಮೇಲೆ ದುಷ್ಪರಿಣಾಮವನ್ನು ಬೀರುತ್ತದೆ. ಇಲ್ಲಿಗೆ 22ನೆಯ ಎಪಿಸೋಡ್ ಮುಕ್ತಾಯವಾಯಿತು. ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.
1: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಅನೇಕ ಮಹನೀಯರಲ್ಲಿ ಅಗ್ರಪಂಕ್ತಿಯಲ್ಲಿ ನಿಲ್ಲುವುದು ಆದಿಕವಿ ಪಂಪ. ಪಂಪನ ಕೃತಿಯನ್ನು ಮರು ಓದುವುದು ಎಲ್ಲರ ಅಪೇಕ್ಷೆಯಾಗಿರುತ್ತದೆ. ಈಗ ನೀವು ಮಾಧವ ಪೆರಾಜೆಯವರ ಧ್ವನಿಯಲ್ಲಿ ಕೇಳಲಿದ್ದೀರಿ ಪಂಪನ ಕೃತಿಯ ಓದನ್ನು.
2: ನಮಸ್ಕಾರ, ಇದು ಪಂಪ ಕವಿಯ ವಿಕ್ರಮಾರ್ಜುನ ವಿಜಯಂ ಕಾವ್ಯದ ದ್ವಿತೀಯ ಆಶ್ವಾಸದ 87ನೆಯ ಪದ್ಯ. ಆ ಪದ್ಯ ಹೀಗಿದೆ. ಅವರಿವರನ್ನರಿನ್ನರನ ವೇಡ ಅರಿಕೇಸರಿ ಗಾಂಪನಿಲ್ಲ ಮೀರುವ ತಲದೋರ್ಪ ಗಂಡರಣಮಿಲ್ಲಡೆಯೋಳ್ ಗೆಡವೆ ಗೆಡೆವಚ್ಚುಗೊಂಡು ಪಾಂಡವರಂ ಅನ ಅಕಾರಣಂ ಕೆಣಕಿದೀ ಪೊಸಪೊಳ ತರುಳಾದ ಕಿರ್ಚು ಕೌರವರಿಗೆ.

0: ಅಂದರೆ ಇಂಥವರು, ಅವರು ಹಾಗೆ ಇವರು ಹೀಗೆ, ಅವರು ಅಂಥವರು ಅವರು ಇಂಥವರು ಅಂತ ನೀನು ಮಾತಾಡಬೇಡ. ಅರಿಕೇಸರಿ ಗಾಂಪನ ಅರಿಕೇಸರಿ ಗಾಂಪಂ ಇಲ್ಲ, ಅರಿಕೇಸರಿಗೆ ಅರ್ಜುನನಿಗೆ ಎದುರಾಗಿ ನಿಲ್ಲುವವನು ಆಂಪ ಎದುರಾಗಿ ನಿಲ್ಲುವವನು ಇಲ್ಲ. ಅಂದರೆ ಅರ್ಜುನನ ಪರಾಕ್ರಮವೇ ಪರಾಕ್ರಮ, ನೀನು ಕರ್ಣನ ಪರಾಕ್ರಮ ಹೆಚ್ಚು ಅಥವಾ ದುರ್ಯೋಧನನ ಪರಾಕ್ರಮ ಹೆಚ್ಚು, ಇನ್ನು ದುಶ್ಯಾಸನ ಪರಾಕ್ರಮ ಕಡಿಮೆ ಇಲ್ಲ, ಈ ಮಾತು ಹೇಳೋದಕ್ಕೆ ಹೋಗಬೇಡ. ಅವರು ಇವರು ಅನ್ನರು ಇನ್ನರು ಈ ಮಾತುಗಳೆಲ್ಲ ಬೇಡ. ಅರಿಕೇಸರಿಗೆ ಆಂಪ ವೀರನಿಲ್ಲ, ಅರಿಕೇಸರಿಗೆ ಎದುರಾಗಿ ನಿಲ್ಲುವಂಥ ವೀರರು ಇಲ್ಲಿ ಯಾರೂ ಇಲ್ಲ. ಮೀರುವ ತಲೆದೋರ್ಪ ಗಂಡರ್ ರಣಂ ಇಲ್ಲ, ಅರಿಕೇಸರಿಯನ್ನು ಮೀರಿ ಹೋಗುವವರು, ಅರಿಕೇಸರಿಯ ಎದುರು ತಲೆ ಎತ್ತಿ ನಡೆಯುವವರು ಅಂತಹ ಗಂಡರು ಹಣಂ ಇಲ್ಲ, ಯಾರೂ ಇಲ್ಲ. ಎಡೆಯೋಳು ಗಡವೆ ಪಚ್ಚುಗೊಂಡು ಈ ಮಧ್ಯೆ ಜೋಡಿ ಮುರಿದು ಹೋಗಿ ಪಾಂಡವರ ಅನಾಕಾರಣಂ ಕೆಣಕಿದ ಈ ಹೊಸ ಪಳ್ತರಳು. ಅಂದರೆ ಪಾಂಡವರು ಮತ್ತು ಕೌರವರು ಜೊತೆಯಾಗಿ ಇರಬೇಕು, ಯಾಕಂದರೆ ಅಣ್ಣ ತಮ್ಮಂದಿರು. ಅಂತಹ ಜೊತೆಯಾಗಿರಬೇಕಾದರೂ ಜೋಡಿ ಮುರಿದುಕೊಂಡು ಪಾಂಡವರನ್ನು ಅಕಾರಣಂ ಕೆಣಕಿದ ಈ, ಅಂದರೆ ಕಾರಣ ಇಲ್ಲದೆ ಕೆಣಕಿದ ಈ ಹೊಸ ಪಳ್ತರಳು, ಈ ಹೊಸ ಹೊತ್ತಿನಲ್ಲಿ ಅಂದರೆ ಈ ವಿದ್ಯಾಭ್ಯಾಸದ ಪರೀಕ್ಷಾರಂಗದಲ್ಲಿ ನಡೆದಂಥ ಈ ಘಟನೆಯ ಹೊತ್ತಿನಲ್ಲಿ ಪಳ್ತರಳು ಆದ ಕಿಚ್ಚು ಕೌರವರಿಗಿದು ನಾಡೆಯುಂ, ಕೌರವರನ್ನ ಇದು ವಿಶೇಷವಾಗಿ ನಾಡೆಯುಂ ಅಂದರೆ ವಿಶೇಷವಾಗಿ ತಿಳುಕನಾಗಿಸದೆ ಕಷ್ಟವನ್ನು ಕೊಡಗದೆ ಏನಂತೆ ಸೈತು ಪೋಕುಮೆ, ಅದು ಸರಿಯಾಗಿ ನಡೆಯುತ್ತದೆ. ಅಂದರೆ ಈ ಕಷ್ಟ ಎನ್ನುವುದು ಹಾಗೇ ಇರ್ತದೆ, ಈ ಕಷ್ಟವನ್ನು ಸರಿ ಮಾಡಲಿಕ್ಕೆ ಆಗುವುದಿಲ್ಲ, ಸೈತು ಪೋಕುಮೆ ಸರಿಯಾಗುವುದೇ ನೆರವಾಗುವುದೇ ಎಂದು ಬುದ್ಧಿವಂತರು ಹೇಳ್ತಾರೆ. ಅಂದರೆ ಬುದ್ಧಿವಂತರು ಒಂದು ಭವಿಷ್ಯವನ್ನು ನುಡಿಯುತ್ತಾರೆ, ಪಾಂಡವರು ಕೌರವರು ಜೊತೆಯಾಗಿ ಹೋಗಬೇಕು, ಜೋಡಿಯಾಗಿ ಹೋಗಬೇಕು. ಅವರು ಈಗ ಜೋಡಿ ಮುರಿದು ಹೋಗಿದೆ, ವಿದ್ಯಾಭ್ಯಾಸದ ಈ ಕಣದಲ್ಲಿ ಅಥವಾ ಈ ಪರೀಕ್ಷಾ ರಂಗದಲ್ಲಿ ಅವರು ಬೇರೆ ಬೇರೆ ಆದರು, ಪಾಂಡವರನ್ನ ಕೆಣಕಿದರು, ಇದು ಅನಗತ್ಯವಾಗಿತ್ತು, ಅಕಾರಣವಾಗಿತ್ತು. ಮತ್ತು ಈ ಅಕಾರಣವಾದಂಥ ಈ ಕಿಚ್ಚು ಖಂಡಿತವಾಗಿಯೂ ವಿಶೇಷವಾಗಿ ಕೌರವರನ್ನು ಸುಡದೆ ಸರಿ ಹೋಗುವುದೇ ಎಂದು ಜನ ಮಾತಾಡ್ತಾರೆ.
1: ಆದಿಕವಿ ಪಂಪನ ಕೃತಿಯನ್ನು ಓದಿದಂತಹ ಮಾಧವ ಪೆರಜೆ ಅವರಿಗೆ ಧನ್ಯವಾದಗಳು.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮ ಪ್ರಸಾರವಾಗಲಿದ್ದು, ವಿಜಯ SH ಅವರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ.
3: ಹೆಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಮಾತನಾಡೋದನ್ನ ಕಲಿಯೋಣ, ನಾನು ವಿಜಯ. ಹಿಂದಿನ ಸಂಚಿಕೆಯಲ್ಲಿ ನಾವು ಮನೆಯಲ್ಲಿ ಅಥವಾ ಮನೆಯಿಂದ ಹೊರಗೆ ಹೋದಾಗ ಸುತ್ತಮುತ್ತ ಇರೋ ಜನರ ಒಟ್ಟಿಗೆ ನಾವು ಹೇಗೆಲ್ಲ ಕನ್ವರ್ಸೇಷನ್ ಮಾಡ್ತೀವಿ ಅನ್ನೋದನ್ನ ತಿಳ್ಕೊಂಡ್ವಿ. ಈಗ ಇನ್ನೊಂದು ವಿಷಯದ ಆಯ್ಕೆ ಮಾಡಿದ್ದೀನಿ. ಮನೆ ಆಗಿರ್ಬೋದು, ಆಫೀಸ್ ಆಗಿರ್ಬೋದು, ಸ್ಕೂಲ್ಗಳಾಗಿರ್ಬೋದು, ನಾವೆಲ್ಲೋ ಒಂದು ಕಡೆ ಕೆಲಸ ಮಾಡ್ತಿದ್ದೀವಿ ಅಂದಾಗ ನಮ್ಮ ಹೆಲ್ಪ್ಗೆ ಇನ್ನೊಂದು ಹ್ಯಾಂಡ್ ಇರುತ್ತೆ. ಸರ್ವೆಂಟ್ಸ್ ಇರ್ಬೋದು, ನೌಕರರು ಇರ್ತಾರಲ್ವ, ಅವರೊಟ್ಟಿಗಿನ ಕನ್ವರ್ಸೇಷನ್ ಹೇಗಿರುತ್ತೆ ಅನ್ನೋದನ್ನು ನೋಡೋಣವಾ. ಒಬ್ಬ ಹುಡುಗ ಅವನು ಅಂದ್ಕೊಳ್ಳಿ, ಇಲ್ಲಿ ಬಾ, ಕಮ್ ಹಿಯರ್, ಹುಡುಗ ಆಗಿದ್ದರೆ ಬಾಯ್ ಅಂತ ಹೇಳಬೇಕು. ಇಲ್ಲಿ ಬಾ ಹುಡುಗ ಅನ್ನೋದಕ್ಕೆ ಕಮ್ ಹಿಯರ್ ಬಾಯ್ ಅಂತ ಹೇಳಬೇಕು. ಊಟ ತೊಗೊಂಡು ಬಾ, ಬ್ರಿಂಗ್ ದ ಫುಡ್. ಊಟ ತೊಗೊಂಡು ಬಾ, ಬ್ರಿಂಗ್ ದ ಫುಡ್. ಒಂದು ಲೋಟ ನೀರು ತೊಗೊಂಡು ಬಾ, ಗೆಟ್ ಮಿ ಅ ಗ್ಲಾಸ್ ಆಫ್ ವಾಟರ್. ಒಂದು ಲೋಟ ನೀರು ತೊಗೊಂಡು ಬಾ, ಗೆಟ್ ಮಿ ಅ ಗ್ಲಾಸ್ ಆಫ್ ವಾಟರ್. ಅಲ್ಲಿ ಹೋಗಿ ಈ ಪತ್ರಗಳನ್ನೆಲ್ಲ ಅಂಚೆಗೆ ಹಾಕು. ಗೋ ಆ್ಯಂಡ್ ಪೋಸ್ಟ್ ದೀಸ್ ಲೆಟರ್ಸ್. ಗೋ ಆ್ಯಂಡ್ ಪೋಸ್ಟ್ ದೀಸ್ ಲೆಟರ್ಸ್. ಅಲ್ಲಿ ಹೋಗಿ ಈ ಪತ್ರಗಳನ್ನೆಲ್ಲ ಅಂಚೆಗೆ ಹಾಕು ಅಂದರೆ ಗೋ ಆ್ಯಂಡ್ ಪೋಸ್ಟ್ ದೀಸ್ ಲೆಟರ್ಸ್ ಅಂತ ಆಗತ್ತೆ. ಬಟ್ಟೆಗಳನ್ನೆಲ್ಲ ಹೋಗಿ ವಾಶ್ ದ ಕ್ಲಾತ್ಸ್. ವಾಶ್ ದ ಕ್ಲಾತ್ಸ್, ಬಟ್ಟೆನೆಲ್ಲ ಹೋಗಿ ಬೇಗ ಸಿದ್ಧನಾಗು. ಹರಿಯಪ್ ಹರಿಯಪ್. ಏನೋ ಒಂದು ದೊಡ್ಡ ಬಂಡಲ್ನ ಹೊರೆನ ಮಾಡಿ ಇಟ್ಟಿರ್ತೀರ, ಅದನ್ನು ಮೇಲೆ ಎತ್ಕೋ ಅನ್ನೋದಕ್ಕೆ ಕ್ಯಾರಿ ದ ಬಂಡಲ್, ಪಿಕಪ್ ದ ಬಂಡಲ್, ಲಿಫ್ಟ್ ದ ಬಂಡಲ್. ಆ ಬಂಡಲ್ನ ಎತ್ಕೋ ಅನ್ನೋದಕ್ಕೆ ಲಿಫ್ಟ್ ದ ಬಂಡಲ್, ಪಿಕಪ್ ದ ಬಂಡಲ್, ಕ್ಯಾರಿ ದ ಬಂಡಲ್ ಎಲ್ಲ ಹೇಳ್ಬೋದು. ಊಟಕ್ಕೆ ಅಂತ ಕೂತಿರ್ತೀರಾ, ಇನ್ನೊಂದು ಅರ್ಧ ರೊಟ್ಟಿ ಬೇಕಿರತ್ತೆ ನಿಮಗೆ, ಹೇಗೆ ಹೇಳ್ತೀರಾ? ಗಿವ್ ಮೀ ಹಾಫ್ ಅ ಬ್ರೆಡ್ ಅಥವಾ ಚಪಾತಿ ರೋಟಿ

0: ಯಾವುದಾದ್ರೂ ಬಳಸ್ಬೋದು, ನಿಮ್ಗೆ ಏನು ಬೇಕಿರತ್ತೆ ಅದನ್ನು. ಬ್ರೆಡ್ ಅಂತಲೇ ಹೇಳಬೇಕು ಅಂತಿಲ್ಲ, ಚಪಾತಿ ರೋಟಿ ಏನಾದರೂ ಹೇಳ್ಬೋದು. ನನಗೆ ಅರ್ಧ ರೊಟ್ಟಿ ಕೊಡು ಅನ್ನೋದಕ್ಕೆ ಗಿವ್ ಮಿ ಹಾಫ್ ಅ ಚಪಾತಿ, ಹಾಫ್ ಅ ರೋಟಿ, ಹಾಫ್ ಅ ಬ್ರೆಡ್. ನಿಮಗೆ ಬೇಕಾದ್ದೆಲ್ಲ ತಂದು ಕೊಟ್ಟಿರ್ತಾರೆ ಆ ಹುಡುಗ. ಇನ್ನು ನೀನು ಹೋಗು, ನಂಗೆ ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ತೀರ. ಯು ಗೋ ನೌ, ಐ ಹ್ಯಾವ್ ಟು ಡೂ ಸಮ್ ವರ್ಕ್. ನೀನು ಹೋಗು, ನಂಗೊಂದು ಸ್ವಲ್ಪ ಕೆಲಸ ಇದೆ ಅನ್ನೋದಕ್ಕೆ ಯು ಗೋ ನೌ, ಐ ಹ್ಯಾವ್ ಟು ಡೂ ಸಮ್ ವರ್ಕ್. ಕೆಲಸ ಎಲ್ಲ ಒಂದು ಸ್ವಲ್ಪತ್ತಿ ಮುಗಿಯತ್ತೆ, ಆಮೇಲೆ ಅವ್ರು ಬರ್ತಾರೆ. ನಿಮಗೆಲ್ಲೋ ಹೋಗೋದಿರುತ್ತೆ, ಅದು ಹೇಗೆ ಅಂತ ನೀವು ಕೇಳ್ತೀರ. ದಾರಿನ ತೋರಿಸು ಅನ್ನೋದಕ್ಕೆ ಶೋ ದ ವೇ, ದಾರಿ ತೋರಿಸು, ಶೋ ದ ವೇ. ಸರಿ, ನಿಮ್ಮ ಜೊತೇಲಿ ಇನ್ಯಾರೋ ಇರ್ತಾರೆ, ಅವರಿಗೂ ಎಲ್ಲೋ ಹೋಗೋದಿರುತ್ತೆ, ಅವರು ದಾರಿ ತೋರಿಸು ಅನ್ನೋದಕ್ಕೆ ಶೋ ಹಿಮ್ ಔಟ್. ಅವರಿಗೆ ಹೊರಗಿನ ದಾರಿ ತೋರಿಸು ಅನ್ನೋದಕ್ಕೆ ಶೋ ಹಿಮ್ ಔಟ್. ಆದರೆ ಆ ಹುಡುಗ ಮಧ್ಯೆ ನಿಮಗೆ ಮಾತಾಡ್ತಾನೆ, ಇಂಟ್ರಪ್ಟ್ ಮಾಡ್ತಿರ್ತಾನೆ. ನೀವು ಹೇಳ್ತೀರ, ನೀನು ಮಧ್ಯದಲ್ಲಿ ಮಾತಾಡಬೇಡ, ಯು ಡೋಂಟ್ ಇಂಟರಪ್ಟ್, ಯು ಡೋಂಟ್ ಇಂಟ್ರಪ್ಟ್, ಐ ಎನ್ ಟಿ ಇ ಆರ್ ಆರ್ ಯು ಪಿ ಟಿ, ಯು ಡೋಂಟ್ ಇಂಟ್ರಪ್ಟ್. ನೀನು ಮಧ್ಯದಲ್ಲಿ ಮಾತಾಡಬೇಡ, ಸುಮ್ಮನೆ ಕೇಳಿಸ್ಕೋ, ಜಸ್ಟ್ ಲಿಸನ್, ಸುಮ್ಮನೆ ಕೇಳಿಸ್ಕೋ, ಜಸ್ಟ್ ಲಿಸನ್. ಭಾಳ ಚಿಂತೆಯನ್ನು ಮಾಡಬೇಡ, ನೀನು ಬಹಳ ಚಿಂತೆ ಮಾಡಬೇಡ, ಯು ಡೋಂಟ್ ವರಿ, ನೀನು ಬಹಳ ಚಿಂತೆ ಮಾಡಬೇಡ, ಯು ಡೋಂಟ್ ವರಿ. ಸ್ವಲ್ಪ ಕಾಯ್ತಾ ಇರು, ವೆಯ್ಟ್ ಅ ಬಿಟ್, ಸ್ವಲ್ಪ ಕಾಯ್ತಾ ಇರು, ವೆಯ್ಟ್ ಅ ಬಿಟ್, ಬಿಟ್ ಬಿ ಐ ಟಿ. ಸ್ವಲ್ಪ ಫ್ಯಾನ್ ಹಾಕು, ಸ್ವಿಚ್ ಆನ್ ದ ಫ್ಯಾನ್, ಸ್ವಿಚ್ ಆನ್ ದ ಫ್ಯಾನ್, ಫ್ಯಾನ್ ಹಾಕು. ಸೈಲೆಂಟ್ ಆಗಿರು, ಸೌಂಡ್ ಮಾಡಬೇಡ, ಶಬ್ದ ಮಾಡಬೇಡ, ನಿಶಬ್ದವಾಗಿರು ಅನ್ನೋದಕ್ಕೆ ಡೋಂಟ್ ಮೇಕ್ ಅ ನಾಯ್ಸ್, ಡೋಂಟ್ ಮೇಕ್ ಅ ನಾಯ್ಸ್, ಶಬ್ದ ಮಾಡಬೇಡ. ಹೋಗು ಅಲ್ಲಿ, ಯಾಕೋ ಮಗು ಅಳ್ತಿದೆ ನೋಡು, ಹೋಗು. ಗೋ ಆ್ಯಂಡ್ ಸಿ ವಾಯ್ ದ ಚೈಲ್ಡ್ ಈಸ್ ವೀಪಿಂಗ್ ಅಥವಾ ಕ್ರೈಯಿಂಗ್, ಅಳು ಅದಕ್ಕೆ ವೀಪಿಂಗ್, ಕ್ರೈಯಿಂಗ್. ಗೋ ಆ್ಯಂಡ್ ಸಿ ವಾಯ್ ದ ಚೈಲ್ಡ್ ಈಸ್ ವೀಪಿಂಗ್, ಮಗು ಯಾಕೆ ಅಳ್ತಿದೆ ಹೋಗಿ ನೋಡು. ನೋಡಿ ಬಂದಮೇಲೆ ಏನು ಹೇಳ್ತೀರಾ? ಅವ್ರು ನಿಮ್ಮ ಹೆಲ್ಪಿಂಗ್ ಹ್ಯಾಂಡ್ ಅಲ್ವಾ, ನಂಗೊಂದು ಪೆನ್ಸಿಲ್ ಮತ್ತು ಕಾಗದ ಕೊಡು. ಗಿವ್ ಮಿ ಅ ಪೆನ್ಸಿಲ್ ಆ್ಯಂಡ್ ಪೀಸ್ ಆಫ್ ಪೇಪರ್, ನನಗೊಂದು ಪೆನ್ಸಿಲ್ ಮತ್ತು ಕಾಗದ ಕೊಡು ಅನ್ನೋದಕ್ಕೆ ಗಿವ್ ಮಿ ಅ ಪೆನ್ಸಿಲ್ ಆ್ಯಂಡ್ ಪೀಸ್ ಆಫ್ ಪೇಪರ್. ನಾನು ಬರೋವರೆಗೂ ಇಲ್ಲೇ ಕಾಯ್ತಾ ಇರು, ವೆಯ್ಟ್ ಹಿಯರ್ ಅಂಟಿಲ್ ಆಮ್ ಬ್ಯಾಕ್. ಎಲ್ಲೋ ಹೊರಗಡೆ ಹೋಗೋದಿರುತ್ತೆ ನಿಮಗೆ, ನಾನು ಬರೋವರೆಗೂ ನೀನು ಇಲ್ಲೇ ಕಾಯ್ತಾ ಇರು ಅಂತೀರ. ವೆಯ್ಟ್ ಹಿಯರ್ ಅಂಟಿಲ್ ಆಮ್ ಬ್ಯಾಕ್. ಹೋಗಿ ಬರ್ತೀರ, ಬಂದಮೇಲೆ ಅವ್ರನ್ನ ಕಳಿಸ್ಕೊಡ್ಬೇಕಲ್ವಾ ನಿಮ್ಮ ಹೆಲ್ಪಿಂಗ್ನ. ನೀನೀಗ ಹೋಗ್ಬೌದು, ಯು ಮೇ ಗೋ ನೌ, ನೀನೀಗ ಹೋಗ್ಬಹುದು ಅನ್ನೋದಕ್ಕೆ ಯು ಮೇ ಗೋ ನೌ. ಮತ್ತೆ ಬೆಳಿಗ್ಗೆ ಬಂದು 4 ಗಂಟೆ ಹೊತ್ತಲ್ಲಿ ನನ್ನನ್ನು ಎಬ್ಬಿಸು. ಹೇಗೆ ಹೇಳ್ತೀರಾ ದಿನ? ವೇಕ್ ಮಿ ಅಪ್ ಎಟ್ 4 o'clock, ನನ್ನ 4 ಗಂಟೆಗೆ ಎಬ್ಬಿಸು. ವೇಕ್ ಮಿ ಅಪ್ ಎಟ್ 4 o'clock. ದೀಪನ ಹಚ್ಚು, ಲೈಟ್ ದ ಲ್ಯಾಂಪ್. ದೀಪನ ಹಚ್ಚು, ಲೈಟ್ ದ ಲ್ಯಾಂಪ್. ದೀಪ ಹಾಕು ಅಥವಾ ದೀಪನ ಆರಿಸು ಅಂತಿದ್ರೆ ಸ್ವಿಚ್ ಆನ್ ದ ಲೈಟ್, ಆರಿಸೋದಿದ್ರೆ ಸ್ವಿಚ್ ಆಫ್ ದ ಲೈಟ್. ದೀಪನ ಹಚ್ಚೋದಿದ್ರೆ ಸ್ವಿಚ್ ಆನ್, ಆರಿಸೋದಿದ್ರೆ ಸ್ವಿಚ್ ಆಫ್. ಒಂದು ಪಕ್ಕಕ್ಕೆ ಸರ್ಕೋ ನೀನು, ಮೂವ್ ಅ ಸೈಡ್, ಮೂವ್ ಅ ಸೈಡ್, ಸೈಡಿಗೆ ಸರಿ, ಪಕ್ಕಕ್ಕೆ ಸರಿ. ಏನೋ ಕೆಲಸ ಮಾಡ್ತಿದ್ರೆ ನೀವು ಒಮ್ಮೊಮ್ಮೆ ಬೈಯೋದಿದೆ ಅಲ್ವಾ, ಸ್ವಲ್ಪ ನಿನ್ನ ಬುದ್ಧಿಶಕ್ತಿನ ಉಪಯೋಗಿಸು. ಯೂಸ್ ಯುವರ್ ಮೈಂಡ್, ಯೂಸ್ ಯುವರ್ ಬ್ರೈನ್. ಬುದ್ಧಿಶಕ್ತಿನ ಉಪಯೋಗಿಸು ಅನ್ನೋದಕ್ಕೆ ಯೂಸ್ ಯುವರ್ ಬ್ರೈನ್, ಯೂಸ್ ಯುವರ್ ಮೈಂಡ್. ಇಷ್ಟೆಲ್ಲ ಆಗೋ ಹೊತ್ತಿಗೆ ನಿಮಗೆ ಮತ್ತೆ ನೆನಪಿಸ್ಬೇಕಿರುತ್ತೆ, ನಾಳೆ ಬೆಳಿಗ್ಗೆ 4 ಗಂಟೆಗೆ ಎಪ್ಸು ಅಂತ ಬೇರೆ ಹೇಳಿರ್ತೀರಲ್ವಾ, ಬಂದು ಎಪ್ಸೋದಕ್ಕೆ ಮರಿಬೇಡ, ಬರೋದನ್ನು ಮರಿಬೇಡ ಅಂತ ಹೇಳಬೇಕು. ಡೋಂಟ್ ಫೊರ್ಗೆಟ್ ಟು ಕಮ್ ಅರ್ಲಿ ಟುಮಾರೋ, ನಾಳೆ ಬೆಳಗ್ಗೆ ಬೇಗ ಬರೋದಕ್ಕೆ ಹೇಳಿರ್ತಿರಲ್ಲ, ಅದನ್ನು ಮಾಡೋದು ಮರಿಬೇಡ ಅನ್ನೋದಕ್ಕೆ ಡೋಂಟ್ ಫೊರ್ಗೆಟ್ ಟು ಕಮ್ ಅರ್ಲಿ ಟುಮಾರೋ, ಡೋಂಟ್ ಫೊರ್ಗೆಟ್ ಟು ಕಮ್ ಅರ್ಲಿ ಟುಮಾರೋ, ನಾಳೆ ಬೇಗ ಬರೋದು ಮರಿಬೇಡ. ಇನ್ನೇ ಇವತ್ತಿನ ಕೆಲಸ ಎಲ್ಲ ಆಯಿತು, ನೀನಿನ ಮನೆಗೆ ಹೊರಡು, ಹೋಗಿ ಸ್ವಲ್ಪ ವಿಶ್ರಾಂತಿ ತಗೋ ಅಂತೀರ. ಗೋ ಆ್ಯಂಡ್ ರಿಲ್ಯಾಕ್ಸ್ ಫಾರ್ ಅ ವೈಲ್, ಗೋ ಆ್ಯಂಡ್ ರಿಲ್ಯಾಕ್ಸ್ ಫಾರ್ ಅ ವೈಲ್. ಬೆಳಿಗ್ಗೆ ಹೆಂಗೂ ಬೇಗ ಬರೋದಿದೆಯಲ್ಲ, ಈಗ ಹೋಗಿ ಸ್ವಲ್ಪ ವಿಶ್ರಾಂತಿ ತಗೋ ಅನ್ನೋದಕ್ಕೆ ಗೋ ಆ್ಯಂಡ್ ರಿಲ್ಯಾಕ್ಸ್ ಫಾರ್ ಅ ವೈಲ್ ಅಂತ ಹೇಳಬೇಕು. ನೋಡಿ, ಇಷ್ಟೊತ್ತವರೆಗೂ ನೀವು ನಿಮ್ಮ ನೌಕರರೊಟ್ಟಿಗೆ ಹೇಗೆ ಸಂಭಾಷಣೆ ಮಾಡ್ತೀರಿ ಅನ್ನೋದನ್ನು ತಿಳ್ಕೊಂಡ್ರಿ. ಈಗ ನೆನ್ಪಿಡ್ಬೇಕಾಗಿರೋ ಒಂದಷ್ಟು ಅಂಶಗಳನ್ನು ಹೇಳ್ತೀವಿ. ಅನೇಕ ವಿಶೇಷಗಳನ್ನು ಅವುಗಳ ಕೊನೆಯ ಭಾಗನ ನೋಡಿನೇ ಗುರುತಿಸ್ಬೋದು. ಅಂದರೆ ಒಂದು ವಾಕ್ಯ ಹೇಳ್ತೀನಿ ನೋಡಿ, ಆರ್ಟಿಕಲ್ಸ್ ಆಫ್ ಡೈಲಿ ಯೂಸ್ ಆರ್ ನೌ ಅವೈಲೇಬಲ್ ಇನ್ ದ ಮಾರ್ಕೆಟ್. ಆರ್ಟಿಕಲ್ಸ್ ಆಫ್ ಡೈಲಿ ಯೂಸ್ ಆರ್ ನೌ ಅವೈಲೇಬಲ್ ಇನ್ ದ ಮಾರ್ಕೆಟ್. ಹಾಗಂದ್ರೇನು, ದಿನ ಬಳಕೆ ವಸ್ತುಗಳು ಈಗ ಪೇಟೆಯಲ್ಲಿ ದೊರೆಯುತ್ತೆ ಅಂತ. ಅವೈಲ್ ಅನ್ನೋ ಕ್ರಿಯಾಪದದ ಮುಂದೆ ಏಬಲ್ ಶಬ್ದನ ಸೇರಿಸಿದರೆ ಅವೈಲೇಬಲ್ ಅಂತ ಆಗುತ್ತೆ. ಅವೈಲ್ ಅಂದರೆ ಸಿಗುತ್ತೆ ಅನ್ನೋದಲ್ವಾ, ಅವೈಲೇಬಲ್ ಅಂದರೆ ಅದು ವಿಶೇಷಣ ಆಗಿ ಬದಲಾಯಿತು, ಅವೈಲ್ಗೆ ಏಬಲ್ ಅನ್ನೋ ಪದ ಸೇರಿ. ಇದೇ ಥರ ಎಗ್ರಿ, ಒಪ್ತೀರಾ ಅಂತ ಅಲ್ತಾನೆ, ಎಗ್ರಿ ಅಂದರೆ ಎಗ್ರಿಯೇಬಲ್, ಒಪ್ಪುವಂತಹ ಅಂತ ಆಗತ್ತೆ ಅಲ್ವಾ, ಅದು ವಿಶೇಷಣ ಆಗತ್ತಲ್ವಾ. ಹಾಗೆ ಕಂಫರ್ಟ್ ಅಂದರೆ ನಿಮ್ಮ ಆರಾಮದಾಯಕ ಅಂತಲ್ವಾ, ಕಂಫರ್ಟ್ ಅಂದರೆ ಅದಕ್ಕೆ ಏಬಲ್ ಅನ್ನೋ ಪದ ಸೇರಿ ಕಂಫರ್ಟೇಬಲ್ ಅಂತ ಆಯಿತು. ಇನ್ನು ಡಿಪೆಂಡ್, ಡಿಪೆಂಡೆಬಲ್ ಅವಲಂಬನೀಯವಾದ, ಈಟ್, ಈಟೆಬಲ್ ತಿನ್ನಲು ಯೋಗ್ಯವಾದ, ಮ್ಯಾನೇಜ್, ಮ್ಯಾನೇಜೆಬಲ್ ನಿರ್ವಹಣಾ ಯೋಗ್ಯವಾದ, ಪೇ, ಪೇಯಬಲ್ ಪಾವತಿ ಮಾಡಬಹುದಾದಂಥ, ಸೇಲ್, ಸೇಲಬಲ್ ಮಾರಾಟಕ್ಕೆ ಯೋಗ್ಯವಾದ, ವಾಷ್, ವಾಷಬಲ್ ತೊಳೆಯಬಹುದಾದ. ಈ ಶಬ್ದಗಳಲ್ಲಿ ಮೂಲ ಶಬ್ದಕ್ಕೆ ಏಬಲ್ ಅನ್ನೋ ಪದ ಸೇರಿಸಿ ಅದು ವಿಶೇಷಣ ಆಯಿತು. ಕೆಲವು ಸಲ ಏಬಲ್ ಅನ್ನೋ ಅರ್ಥನ ಕೊಡೋದಕ್ಕೆ IBLE ಅನ್ನೋ ಪದ ಸಹ ಬಳಕೆ ಆಗತ್ತೆ. ಅದಕ್ಕೊಂದಷ್ಟು ಉದಾಹರಣೆ ಹೇಳ್ತೀನಿ ನೋಡಿ. ಕಂಬಸ್ಟ್, COMBUST ಅಂದರೆ ಉರಿಯೋದು ಅಂತ, ಅದಕ್ಕೆ IBLE ಕಂಬಸ್ಟಿಬಲ್ ಅಂತ ಹೇಳಿದ್ರೆ ಸೇರಿಸಿದ್ರೆ ಜ್ವಲನಶೀಲ ಅಂತ ಆಗತ್ತೆ. ಕಂಬಸ್ಟ್, ಕಂಬಸ್ಟಿಬಲ್. ಎಲಿಜಿಬಲ್ ಅನ್ನೋ ಪದ ಕೇಳಿರ್ತೀರಲ್ವಾ, ELIGIBLE ಎಲಿಜಿಬಲ್ ಆಯ್ಕೆಗೆ ಯೋಗ್ಯನಾದವ. ಇಲ್ಲೆಜಿಬಲ್ ILLEGIBLE ಇಲ್ಲೆಜಿಬಲ್ ಅನರ್ಹ. ಎಲಿಜಿಬಲ್, ಇಲ್ಲೆಜಿಬಲ್ ಆಯ್ಕೆಗೆ ಯೋಗ್ಯನಾದವನು, ಅನರ್ಹನಾದವನು ಅಂತ. ಇಲ್ಲೇ ವಿರುದ್ಧಾರ್ಥಕ ಪದ ಸಹ ನಿಮಗೆ ಸಿಕ್ತು. ಅಂದರೆ ಒಂದು ಪದಕ್ಕೆ ಏಬಲ್ ಅನ್ನೋ ಪದ ಸೇರಿಸಿ ಅದು ಹೇಗೆ ವಿಶೇಷಣ ಆಯಿತು ಅನ್ನೋದನ್ನು ನೋಡಿದ್ರೆ ಅಲ್ವಾ. ಅದೇ ರೀತಿ ಒಂದು ಪದಕ್ಕೆ IBLE ಅನ್ನೋ ಪದ ಸೇರಿ ಅದು ಹೇಗೆ ವಿಶೇಷಣ ಆಯಿತು ಅನ್ನೋದನ್ನು ತಿಳ್ಕೊಂಡ್ರಿ. ಜೊತೆಯಲ್ಲಿ ಕೆಲವು ನಾಮಪದಗಳ ಮತ್ತು ಕ್ರಿಯಾಪದಗಳ ಕೊನೆಯಲ್ಲಿ AL ಸೇರಿದರೂ ವಿಶೇಷಣ ಆಗತ್ತೆ. ಆ ಉದಾಹರಣೆ ಹೇಳ್ತೀನಿ ನೋಡಿ. ಬ್ರೂಟ್, BRUTE ಬ್ರೂಟ್, ಅದಕ್ಕೆ AL ಸೇರಿ ಬ್ರೂಟಲ್ ಅಂದರೆ ಅಮಾನುಷ ಕೃತ್ಯ ಮಾಡಿದಾಗ ಹೇಳ್ತೀವಲ್ಲ ಬ್ರೂಟಲ್ ಆಯಿತು ಅಂತ, ಅಮಾನುಷವಾದ ಕೃತ್ಯ ಆಯಿತು ಅಂತೀವಲ್ವಾ. ಕಂಟಿನ್ಯೂ, CONTINUE ಕಂಟಿನ್ಯೂಗೆ AL, ಕಂಟಿನ್ಯೂಯಲ್ CONTINUE ಕಂಟಿನ್ಯೂಯಲ್ ಅಂದರೆ ನಿರಂತರ. ಸೆಂಟರ್ ಇಂದ ಸೆಂಟ್ರಲ್ ಕೇಂದ್ರೀಯ, ಟರ್ಮ್ ಇಂದ ಟರ್ಮಿನಲ್ ಯಾತ್ರೆಯ ಅಂತಿಮ ಭಾಗ. ನೋಡಿ, ಕೆಲವು ನಾಮಪದಗಳ ಮತ್ತು ಕ್ರಿಯಾಪದಗಳ ಕೊನೆಯಲ್ಲಿ AL ಸೇರಿದ್ರೂ ಸಹ ವಿಶೇಷಣ ಆಗುತ್ತೆ ಅನ್ನೋದಕ್ಕೆ ಉದಾಹರಣೆ ಯಾವುದು? ಬ್ರೂಟ್, ಬ್ರೂಟಲ್, ಕಂಟಿನ್ಯೂ, ಕಂಟಿನ್ಯೂಯಲ್, ಸೆಂಟ್ರ್, ಸೆಂಟ್ರಲ್, ಟರ್ಮ್, ಟರ್ಮಿನಲ್. ಇಲ್ಲಿ ಇನ್ನೊಂದು ನೀವು ಗಮನಿಸಿದ್ರಾ, ಈ ಕೆಲವು ಶಬ್ದಗಳ ಕೊನೆಯಲ್ಲಿ ಈ ಅಕ್ಷರ ಇದ್ದರೆ ಅದು ತಾನಾಗೆ ಹೊರಟು ಹೋಗುತ್ತೆ. ಬ್ರೂಟ್, ಬ್ರೂಟಲ್ನಲ್ಲಿ ಹಾಗಾಯ್ತಲ್ವಾ, BRUTE ಹೊರಟೋಗಿ AL ಆ್ಯಡ್ ಆಯಿತು. ಅದೇ ರೀತಿ ಸೆಂಟ್ರಲ್ಲಿನೂ ಈ ಹೊರಟೋಗಿ CENTRAL ಬಂತು. ಕಂಟಿನ್ಯೂ ಅಲ್ಲಿಯೂ ಸಹ ಈ ಇತ್ತು, ಆ ಇ ಹೋಗಿ AL ಬಂತು. ಈ ಥರ ಪ್ರತಿಯೊಂದು ಪದಗಳನ್ನು ನೀವು ಎಚ್ಚರಿಕೆಯಿಂದ ಗಮನಿಸಿದಾಗ ಏನೆಲ್ಲ ವಿಶೇಷವಾದ ನೀವು ಕಲ್ತ್ರಿ ಅನ್ನೋದು ನಿಮಗೆ ಗೊತ್ತಾಗತ್ತೆ. ಹೇಳೋದಕ್ಕೆ ಕಲಿಯೋದಕ್ಕೆ ಇನ್ನೂ ತುಂಬ ಇದೆ, ಆದರೆ ನೀವು ಅದಕ್ಕಾಗಿ ಮುಂದಿನ ಸಂಚಿಕೆವರೆಗೂ ಕಾಯಲೇಬೇಕು. ಟಿಲ್ ದೆನ್ ಟೇಕ್ ಕೇರ್, ಥ್ಯಾಂಕ್ ಯು, ಬಾಯ್.
1: ಇದುವರೆಗೂ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮವನ್ನ ಕೇಳಿದಿರಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಇದುವರೆಗೂ ಕಲಿಕಾ ಸಮಯದ ವಿಶೇಷ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ? ಹೂಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
4: ಅಯ್ಯ,
3: ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
4: ಏ, ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
3: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
4: ಏನವಿ ಅದು?
3: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣಮಿ.
4: ಹಂಗ ಅದ್ಯಾಕಂತೆ?
3: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
4: ಉಕ್ಕಣಕ್ಕ, ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರ್ ನಮ್ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗೋಗಿ ಈಗ್ಲೆ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
3: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನು ಹೇಳು, ಮರಿಬೇಡ.
5: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿ

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
3: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-80-83. ಸಂಖ್ಯೆ ಮತ್ತೊಮ್ಮೆ 0818-2-3583. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟು ದಿನ ಅಂತ ಇನ್ನೊಬ್ರು ಕೈ ಕೇಳ ಕೆಲಸ ಮಾಡೋದು? ನಮ್ಮ ಓನರ್ ಹತ್ರ ಬೈಸ್ಕೊಂಡು ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡಿಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು?

0: ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ.
1: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ? ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂ ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.

ಕಲೆಯಲ್ಲಿ ಕುಣಿ ಕುಣಿದು ಬೆಳೆಯುವ ಸೊಗಸಿನ ಕಾಲವಿದು. ಗೆಳೆಯದ ಜತೆಯಲ್ಲಿ ಕುಣಿ ಕುಣಿದು ಬೆಳೆಯುವ ಸೊಗಸಿನ

0: ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಸಾಗದು ಕೆಲಸವು ಮುಂದೆ.
1: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
2: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
3: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
4: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
5: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಗೆಳೆಯರೇ,
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೆ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನಸ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
1: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-0883. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
2: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
3: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
2: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
0: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
2: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
0: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
3: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
4: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818-2404142. ಮೊಬೈಲ್ ಸಂಖ್ಯೆ 9535191545.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್, ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
1: ಎಲ್ಲರಿಗೂ ನಮಸ್ಕಾರ, ಶುಭ ಸಂಜೆ. ಇದು ಕಾಫಿ ವಿತ್ ಆರ್ಜೆಸ್ ಲೈವ್ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ಇವತ್ತು August 20, ಇವತ್ತು ರಾಷ್ಟ್ರೀಯ ರೇಡಿಯೋ ದಿನ ಇದೆ. ಯಾಕೆಂತ ಹೇಳಿದ್ರೆ ರೇಡಿಯೋದ ಮಹತ್ವವನ್ನು, ರೇಡಿಯೋದ ಸೇವೆಯನ್ನ ಸ್ಮರಿಸೋದಕ್ಕೆ ಅಂಥೇಳಿ ರಾಷ್ಟ್ರೀಯ ರೇಡಿಯೋ ದಿನ ಅಂಥೇಳಿ ಪ್ರತಿ ವರ್ಷ August 20 ತಾರೀಕನ್ನು ಆಚರಿಸ್ತಾರೆ. ಈ ರೇಡಿಯೋ ಅನ್ನೋದು ಕೇವಲ ಮನೋರಂಜನೆಗಷ್ಟೇ ಅಲ್ಲ, ಅದು ತನ್ನ ಜನರ ಧ್ವನಿಯಾಗಿ, ಜ್ಞಾನದ ಸೇತುವೆಯಾಗಿ ಏನೆಲ್ಲ ಕಾರ್ಯನಿರ್ವಹಿಸ್ತಾ ಇದೆ ಅನ್ನೋದನ್ನು ಸ್ಮರಿಸ್ಕೊಳ್ಳೋದಕ್ಕೆ ಅಂಥೇಳಿ ಈ ದಿನವನ್ನು ರಾಷ್ಟ್ರೀಯ ರೇಡಿಯೋ ದಿನ ಅಂಥೇಳಿ ಆಚರಿಸ್ತಾರೆ. ಹಾಗಾದರೆ ನೀವು ಕೂಡ ಇದೇ ವಿಚಾರವಾಗಿ ಕರೆ ಮಾಡಿ ಮಾತಾಡ್ಬೋದು. ಆಗಲೇ ಮೊದಲನೇ ಕರೆ ರೆಡಿ ಇದೆ. ಯಾರು, ಎಲ್ಲಿಂದ ನೋಡೋಣ? ಹಲೋ,
7: ಹಲೋ, ನಮಸ್ತೆ ಮೇಡಮ್. ಶುಭ ಸಂಜೆ.
1: ಶುಭ ಸಂಜೆ. ನಮಸ್ತೆ ಮೇಡಮ್, ಹೇಗಿದ್ದೀರಾ? ಉಮಾ ಮೇಡಮ್,
7: ನೀವು?
1: ನಾವು ಚೆನ್ನಾಗಿದ್ವಿ ಮೇಡಮ್.
7: ತುಂಬಾ ದಿನ ಆಯ್ತು ಮಾತಾಡ್ದಲೆ.
1: ಹೌದೌದು,
7: ನಿಮ್ ಜೊತೆ.
1: ನೀವು
7: ರೇಡಿಯೋ ದಿನ
1: ಇವತ್ತು?
7: ಹೌದು ಮೇಡಮ್, ನಾವು ಸಣ್ಣವರಿಂದ ರೇಡಿಯೋ ಕೇಳಿ, ಭದ್ರಾವತಿ ಸ್ಟೇಷನ್ ಅಲ್ಲೇ ಮೇಡಮ್ ಇದ್ದಿದ್ದು. ಅವಾಗ ದೊಡ್ಡ ಬರ್ತಾ ಇದ್ವಿ ಮೇಡಮ್ ಅವಾಗೆಲ್ಲ. ಈಗೆಲ್ಲ ಬರೀ ಫೋನ್ ಅಲ್ಲೂ ಕೇಳ್ಬಹುದು, ಸಣ್ಣ ಸಣ್ಣ ಫೋನ್ ಇದ್ರಲ್ಲಿ ಇಟ್ಕೊಂಡು ಕೇಳ್ಬಹುದು,
1: ಆಪ್ ಅಲ್ಲೂ ಕೇಳ್ಬಹುದು. ಹೌದು,
7: ದೊಡ್ಡ ದೊಡ್ಡ ಅವಾಗೆಲ್ಲ ಇದ್ದಿದ್ ರೇಡಿಯೋಗಳು. ರೇಡಿಯೋ ಹಾಕಿದ್ರೇನೆ ಹೇಳ್ತಾ ಇದ್ದಿದ್, ಶುಭ ಮುಂಜಾನೆ ಆಗ್ತಾ ಇದ್ದಿದ್ದೆ ಅವಾಗ. ನಮ್ ತಂದೆಯವರೆಲ್ಲ ಕೇಳ್ತಾ ಇದ್ದಿದ್ದು, ಅವಾಗ್ಲಿಂದಾನು ಕೇಳ್ತಾ ಇರೋದು. ಈಗ ಶಿವಮೊಗ್ಗ ಇಲ್ಲ ಅಂತಂದ್ರೆ ನಮಗೆ ಜೀವನ ಇಲ್ದಂಗ ಆಗ್ಬಿಡತ್ತೆ. ಮಾಡ್ತೀವಲ್ಲ ಮೇಡಮ್,
1: ಚಿಕ್ಕವರಿಂದ ರೇಡಿಯೋ ಕೇಳ್ಕೊಂಡೇ ಬಂದಿರೋದಾಗಾದ್ರೆ.
7: ಹೌದು ಮೇಡಮ್, ಈಗ್ಲೂ ಅಷ್ಟೇ. ಈಗ ಟಿವಿ ಇದ್ರು ನಾವು ಟಿವಿ ಅಷ್ಟು ಆನ್ ಮಾಡೋದಿಲ್ಲ, ಒಂದೇ ಒಂದ್ ಸೀರಿಯಲ್ ಗೌರಿ ಕಲ್ಯಾಣವನ್ನು ನೋಡೋದು. ಹೊಲ್ಕು ಅಂತ ಇದು ಟೈಲರಿಂಗ್ ಮಾಡ್ತೀನಲ್ಲ, ಹಂಗಾಗಿ ರೇಡಿಯೋ ಕೇಳ್ಕೋ ಅಂತ ಓದೋದು. ಮಾಡ್ತಾ ಇರೋ ಕೆಲ್ಸ
1: ಎರಡು ಕೆಲ್ಸನೂ ಆಗತ್ತೆ ಅಂತ ಹೇಳಿ ಅಂತ.
7: ಆಗತ್ತೆ ಆಗತ್ತೆ. ಹ್ಮ್, ಅದಕ್ಕೊಂದು ಬ್ಲೂಟೂತ್ ಆನ್ ಮಾಡ್ಕೊಂಡು ಇದ್ ಮಾಡ್ಕೊಂಡ್ಬಿಟ್ರೆ ಆಯ್ತು ನಮಗೆ, ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ಇದ್ರಲ್ಲಿ ರೇಡಿಯೋದಲ್ಲಿ ಟೈಮ್ ಹೇಳ್ತಾ ಇದ್ದಿದ್ ನಾವು ಕೇಳ್ಕೊಂತ ಮಾಡ್ತಾ ಹೋಗ್ತೀವಿ ನೋಡ್ರಿ,
1: ಟೈಮಿಂಗ್ಸ್ ಇರುತ್ತಲ್ಲ ಹಾಗಾಗಿ.
7: ಅಷ್ಟು ನಾವು ಇದಕ್ಕೆ ಆಗ್ಬಿಟ್ಟಿದೀವಿ ರೇಡಿಯೋಗೆ,
1: ರೇಡಿಯೋ ಜೊತೆ
7: ಫೋನ್ ಮಾಡ. ಹೌದು ಮೇಡಮ್, ಹೌದು ಮೇಡಮ್, ಟಿವಿಗಿಂತ ನಮ್ಗೆ ರೇಡಿಯೋ ತುಂಬಾ ಅನುಕೂಲ ಆಗ್ತಾ ಇದೆ. ಅದ್ರಲ್ಲೂ ವಿಷಯಗಳಂತೂ ಒಂದೊಂದು, ಈಗ ರಾತ್ರಿದು ಅಷ್ಟೇ, 8:30 to 10 ತನಕ ಹಳೇ ಒಂದೊಂದು ಹೀರೋ ಹೀರೋಯಿನ್ ಹೇಳ್ತಾರಲ್ಲ, ಹಾಕ್ತಾರಲ್ಲ, ತುಂಬಾ ಚೆನ್ನಾಗಿರುತ್ತೆ. ಅಡ್ಗೆ ಮಾಡೋದೇ ಗೊತ್ತಾಗೋದಿಲ್ಲ, ಇಟ್ಕೊಂಡು ಆಪ್ ಅಲ್ಲಿ ಕೇಳ್ತಾ ಇರ್ತೀವಿ. ಬೇರೆ ಇದ್ರಲ್ಲಿ ಕನೆಕ್ಟ್ ಕಟ್ ಆಗ್ಬಿಡತ್ತಲ್ಲ, 8:30 8:30 ಮೇಲೆ ಆಪ್ ಅಲ್ಲಿ ಹಾಕೊಂಡು ಕೇಳ್ತೀವಿ.
1: ತುಂಬಾ ಚೆನ್ನಾಗಿ
7: ಹೂನಪ್ಪ, ತುಂಬಾ ನಮಗೆ ರೇಡಿಯೋ ಇಲ್ಲ ಅಂತ ಹೇಳಿದ್ರೆ ತುಂಬಾ ಬೇಜಾರಾಗ್ಬಿಡತ್ತೆ. ಹಾಡುಗಳಂತೂ ಭಾನುವಾರ ಅಂತೂ ನಾವ್ ಆಫ್ ಮಾಡೋದೇ ಇಲ್ಲ,
1: ಆಫ್ ಮಾಡಲ್ಲ. ಈಗ ಎಲ್ಲ ಕಾರ್ಯಕ್ರಮವನ್ನು
7: ಹಾಡುಗಳು ಆಗ್ತಾ ಇದೆ, ಇನ್ನು ಚಂದಾನೆ ವಿಷಯಗಳು ಕೇಳ್ಬೇಕು. ಒಂದೊಂದು ವಿಷಯಗಳು ಕೊಡ್ತಿರಲ್ಲ, ಬೆಳಿಗ್ಗೆಯಿಂದ ಹಿಡಿದು ನಾನು ಆಕ್ಚುಲಿ 7 ಗಂಟೆಯಿಂದ ಕೇಳ್ತೀನಿ ಮೇಡಮ್, 7:30 ಆಗ್ತೀನಿ. ಅವಾಗ್ಲಿಂದ ಕೇಳೋ ಕಾರ್ಯಕ್ರಮ ಎಲ್ಲಾನು ತುಂಬಾ ಚೆನ್ನಾಗ್ ಬರುತ್ತೆ.
1: ಎಲ್ಲ ಕಾರ್ಯಕ್ರಮವನ್ನು ಹೀಗೆ ಕೇಳಿ, ಕಾರ್ಯಕ್ರಮದಲ್ಲಿ ಹೀಗೆ ಭಾಗವಹಿಸ್ತಾ ಇರಿ ಮೇಡಮ್. ಕರೆ ಮಾಡಿದ್ದಕ್ಕೆ
7: ಧನ್ಯವಾದ.
1: ಶಿವಮೊಗ್ಗದಿಂದ ಉಮಾ ಅವ್ರು ಕರೆ ಮಾಡಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ
8: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ ಸಂಕಪ್ಪ ಸರ್, ಹೇಗಿದ್ದೀರಾ?
8: ವಾಯ್ಸ್ ಸ್ಲೋ ಕೇಳ್ತಿದೆ ನಿಮ್ಮ ವಾಯ್ಸ್.
1: ಹೌದಾ? ಈಗ
8: ಈಗ ಕೇಳ್ತಾ ಇದೆ.
1: ಕೇಳ್ತಾ ಇದೀಯಾ?
8: ಹಾ, ಇವತ್ತು ರೇಡಿಯೋ ದಿವಸದ ಅಂಗವಾಗಿ ಎಲ್ಲರಿಗೂ ಶುಭಾಶಯ ಹೇಳ್ಬಿಸ್ತೇನೆ.
1: ಥ್ಯಾಂಕ್ ಯು ಸರ್.
8: ರೇಡಿಯೋ ಅಂತ ಬಂದಾಗ ಮೇಡಮ್, ನಾನು ಬಾರಿ ಹಳೆಯದು, ಎಂದಿನಿಂದಲೇ ಕೇಳ್ತಾ ಇದ್ದೀನಿ, 1970 ಕೇಳ್ತಾ ಇದ್ದೀನಿ. ಆಗ ಸಿಲೋನ್ ಅಲ್ಲಿ ಒಂದು 1/2 ಗಂಟೆ ಕನ್ನಡ ಪ್ರೋಗ್ರಾಮ್ ಬರ್ತಾ ಇತ್ತು. ಸಿಲೋನ್ ಅಲ್ಲಿ ಕೇಳ್ತಾ ಇದ್ದೆ, 2 ಗಂಟೆಯಿಂದ 2:30 ವರೆಗೂ ಬರ್ತಾ ಇತ್ತು ಕನ್ನಡ ಹಾಡುಗಳನ್ನ ಕೇಳೋದಂತ. ಮತ್ತೆ ಭದ್ರಾವತಿಲಿ ಚಿತ್ರರಂಜನಿ ಅಂತ ಬರೋದು,
1: ಚಿತ್ರರಂಜನಿ
8: ಭಾನುವಾರ ದಿವಸ ಬೆಳಗ್ಗೆ 10 ಗಂಟೆಗೆ ಬಂದು ರೇಡಿಯೋ ಹತ್ರ ಕೂತ್ಕೊಬಿಟ್ಟು ಕೇಳ್ತಾ ಇದ್ದೆ ನಾನು ಚಿತ್ರರಂಜನಿ ಅಂತ ಪ್ರಸಾರ ಆಗದ. ಆಮೇಲೆ ಧಾರವಾಡ ಮತ್ತೆ ಗುಲ್ಬರ್ಗ ಇದರಲ್ಲಿ ಗ್ರಾಮೀಣ ಯುವಕರ ಚಿತ್ರಗೀತೆಗಳು ಅಂತ 4ನೇ ಭಾನುವಾರದಲ್ಲಿ ಬರೋದು, ಕೃಷಿರಂಗದಲ್ಲಿ. ಇವೆಲ್ಲ ಕೇಳ್ತಾ ಇದ್ದ. ಆಮೇಲೆ ನಾನು ಹಾಸನದಲ್ಲಿ ಅಪ್ರತಿಮ ರೇಡಿಯೋ ಕೇಳಗ ಅಂತ ಹೆಸರು ತಗೊಂಡಿದ್ದೀನಿ.
1: ಸೂಪರ್ ಸೂಪರ್.
8: ಅವರು ನನಗೆ, ನಾನು ಯಾಕೆ ಅಂತ ಹೇಳಿದ್ರೆ, ರೇಡಿಯೋದಲ್ಲಿ ಯಾವುದೇ ಕಾರ್ಯಕ್ರಮ, ಒಂದು ಒಗಟು ಜಿಗಟ್ ಆಗ್ಲಿ, ಗಾದೆ ಗಮ್ಮತ್ ಆಗ್ಲಿ, ಪ್ರತಿ ಒಂದು ವಿಷಯದಲ್ಲೂ
1: ಭಾಗವಹಿಸ್ತೀನಿ.
8: ಆಮೇಲೆ ನಮಗೆ ಓಲೆಗರಿ ಅಂತ ಇತ್ತು, ವಾರದ ದಿವಸ ಒಂದ್ ದಿವಸ ತಗೊಳ್ಳೋರು ಅದನ್ನ, 7:30 to 8 o'clock ಓಲೆಗರಿ. ನಾವು ಕಾರ್ಡ್ ಬರೆಯೋದು ಇಲ್ಲಿಂದ, ಇಂತ ಕಾರ್ಯಕ್ರಮ ಚೆನ್ನಾಗಿತ್ತು, ಪ್ರಸಾರವಾದ ಕಾರ್ಯಕ್ರಮ ತುಂಬಾ ಚೆನ್ನಾಗಿತ್ತು, ನನಗೆ ಖುಷಿ ಆಯ್ತು ಅಂತ ಅದನ್ನ ಹೇಳ್ಬಿಟ್ಟು ಹೇಳೋರು. ಇಂತ ಸಂಕಪ್ನವ್ರು ಈ ತರ ಬರೆದಿದ್ದಾರೆ ನೋಡಿ ಅವರು ಅಂತ ಹೇಳ್ಬಿಟ್ಟು ಹೆಸರು ಹೇಳೋರು, ರೇಡಿಯೋ ಬಂದ್ಬಿಡೋದು.
1: ಹೆಸರು ಒಂದು ಹೇಳ್ತಿ ಬರುತ್ತೆ ಅಂದ್ರೆ ಕೇಳಕ್ ಖುಷಿ ಆಗ್ತದೆ.
8: ಅಷ್ಟು ಖುಷಿ ಅಂದ್ರೆ, ನಾವು ಕಾರ್ಡ್ ಕಳ್ಸೋದು ಇಲ್ಲಿಂದ, ನಾವು ಹಾಸನ ನಿಲಯದ ನಿರ್ದೇಶಕರು, ಆಕಾಶವಾಣಿ ಹಾಸನ, ತಲಗಾಮೆ ರಸ್ತೆ ಅಂತ ಹಿಂಗೆ ಹೆಸರು ಬರೋದು. ಹಾಸನಕ್ಕೆ ಬಾರಿ ನಾನು ಬರಿತಾ ಇದ್ದೆ ಕಾಗದವ. ಆಮೇಲೆ ಏನಾಯ್ತು, ಬರ್ತಾ ಬರ್ತಾ ಎಲ್ಲ ಭದ್ರಾವತಿ, ಧಾರವಾಡ, ಗುಲ್ಬರ್ಗ, ಮೈಸೂರು, ಮಡಿಕೇರಿ, ಈ ಇತ್ತೀಚೆಗೆ ನಮ್ಮ ಇದು ಶಿವಮೊಗ್ಗ, ಸಾರಂಗ, ಹೊಸಪೇಟೆ ಇವೆಲ್ಲ ಕೇಳಕ್ ಶುರು ಆದಾಗ ಶಿವಮೊಗ್ಗದಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮ ಬರ್ತಾ ಇದ್ದು, ನಾನು ಒಂದ್ ದಿವಸ ನನಗೆ ಯಾರು ನಂಬರ್ ಕೊಟ್ಟು, ಆಗ 2 ವರ್ಷದಿಂದ ಈಗ ಹೆಚ್ಚು ಕಮ್ಮಿ ಕೇಳ್ತಾ ಇದ್ದೀನಿ, ಅಪ್ರತಿಮವಾಗಿ ಶಿವಮೊಗ್ಗನು ಚೆನ್ನಾಗಿ ಕೇಳ್ತಾ ಇದ್ದೀನಿ, ಎಲ್ಲಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀನಿ, ಒಕ್ಕಲತನ ಮತ್ತೆ ಊಟದ ತಾಟು ಪ್ರತಿ ಒಂದು ವಿಚಾರದಲ್ಲೂ ನಾನು ಭಾಗವಹಿಸ್ತೀನಿ. ರೇಡಿಯೋ ಕೇಳೋದಂತ ನನಗೆ ಟಿವಿ ಇಲ್ಲ, ನಾನು ರೇಡಿಯೋ ಇಟ್ಕೊಬಿಟ್ರೆ ಜಾಬಲ್ಲಿ ನನಗೆ ಕೆಲಸ ಮಾಡ್ತಲ್ಲೂ ಗೊತ್ತಾಗತ್ತೆ, ರೇಡಿಯೋಲಿ ಟೈಮ್ ಪಾಸ್ ಆಗುತ್ತೆ. ಟಿವಿ ಆದ್ರೆ ಅಲ್ಲಿ ಬದ್ರ ಬಡ್ಡೆಲೇ ಇರ್ಬೇಕು ನಾವು, ಇದೇನಿಲ್ಲ, ನಮ್ ಪಾಡಿಗೆ ನಾವು ಕೆಲಸ ಮಾಡ್ತಾ ಇರ್ತೀವಿ, ಅದು ಕಾರ್ಯಕ್ರಮ ಬರ್ತಾ ಇರುತ್ತೆ. ಆಮೇಲೆ ಎರಡನೇ ದಿನ ಆಗುತ್ತೆ ಅಂದ್ರೆ, ನಾನು ಕೆಲಸ ಮಾಡುವಾಗ ಅಲ್ಲಿಗೂ ತಗೊಂಡೋಗ್ತಿದ್ದಾಗ ರೇಡಿಯೋದಲ್ಲಿ ಕ್ರಿಕೆಟ್ ಕಾಮೆಂಟ್ರಿ ಬರೋದು,
1: ಕ್ರಿಕೆಟ್
8: ಬೆಳಗ್ಗೆಯಿಂದ ಕಾಮೆಂಟ್ರಿ ಬಂತು. ಆಮೇಲೆ ಕೊನೆ ಇಂಗ್ಲಿಷ್ ಹಿಂದಿಯಲ್ಲಿ ಬರೋದು ಬಿಟ್ಟು ಕನ್ನಡದಲ್ಲೂ ಕಾಮೆಂಟ್ರಿ, ಆ ಕರ್ನಾಟಕದ ರಣಜಿ ಟ್ರೋಫಿ ಅಂತ ಬರೋದು. ಇಂತ ಕ್ರಿಕೆಟ್ ನೆಲ್ಲ ಕನ್ನಡದಲ್ಲಿ ಕೇಳಿದಾಗ ನಮಗೆ ಭಾರಿ ಖುಷಿ ಆಗೋದು, ಕೇಳ್ತಾ ಇದ್ದೆ. ಮತ್ತೆ ರೈತರಿಗೆ ಸಲಹೆ, ಆಮೇಲೆ ಚಾವಡಿ ಮಾತು, ಅರಳಿ ಕಟ್ಟೆ ಅಂತೆಲ್ಲ ಕೆಲವಾರು ಕಾರ್ಯಕ್ರಮ ತುಂಬಾ ಬರ್ತಾ ಇದ್ದು. ಇವೆಲ್ಲ ಅಂದ್ರೆ ನಾನು ಒಂದ್ ಹೊತ್ತು ಅನ್ನ ಬಿಟ್ಟರು ರೇಡಿಯೋ ಮಾತ್ರ ಬಿಡ್ತಾ ಇರಲಿಲ್ಲ. ಈಗಲೂ ಅಷ್ಟೇ, ರೇಡಿಯೋದ ಅಪ್ರತಿಮ ಕೇಳುದು ಅಂತಲೇ ಹೇಳ್ತಾರೆ ನನ್ನ,
1: ರೇಡಿಯೋ
8: ಸಂಕಲ್ಪ ಅಂತಲೂ ಕರೀತಾರೆ. ಅದರಿಂದ ರೇಡಿಯೋವನ್ನು ಎಲ್ಲರೂ ಕೇಳಿ ಆದಷ್ಟು ರೇಡಿಯೋಕ್ಕೆ ಪ್ರೋತ್ಸಾಹ ಕೊಡಿ, ಕಾರ್ಯಕ್ರಮದಲ್ಲಿ ಭಾಗವಹಿಸಿ, ಪ್ರತಿಯೊಂದು ನಿಮ್ಮಲ್ಲಿರುವಂತ ಒಂದು ವಿಚಾರಗಳನ್ನ ಒಬ್ಬರಿಗೆ ತಿಳಿಸಿದ್ರೆ ಅದು ಎಲ್ಲರಿಗೂ ಒಂದು ಉಪಕಾರ ಆಗುತ್ತೆ, ಅದು ಬರೋದೇನಿಂದ, ರೇಡಿಯೋದಿಂದ. ಈಗ ನಾನು ಒಂದು ಸಾವಯವ ಗೊಬ್ಬರ ಅಥವಾ ಒಂದು ಎರೆಹುಳಿನ ಗೊಬ್ಬರ ಅಂತ ಹೇಳ್ಬಿಟ್ಟು ಒಂದ್ಸರಿ ನಿಮ್ಮ ಬಗ್ಗೆ ನಿಮ್ಮ ಇದರಲ್ಲಿ ಮಾತಾಡಿದ್ದೆ, ಯಾವ ತರ ತಯಾರು ಮಾಡೋದು, ಎಷ್ಟು ದಿವಸಕ್ಕೆ ಬರುತ್ತೆ, ಎಲ್ಲಿ ಇದರಿಂದ ರಾಸಾಯನಿಕ ಗೊಬ್ಬರನ ಕಮ್ಮಿ ಮಾಡಬಹುದು, ಈ ಸಾವಯವ ಗೊಬ್ಬರನ ಹಾಕೊಂಡು ನಮ್ಮ ಭೂಮಿ ಒಂದು ಬಂಜರ್ ಆಗ್ದಂಗೆ ಒಳ್ಳೆ ಬೆಳೆನ ತೆಗಿಬಹುದು, ಪ್ರತಿಯೊಂದು ಇದನ್ನೆಲ್ಲ ಪ್ರಸಾರ ಮಾಡೋದು ರೇಡಿಯೋ. ಈ ರೇಡಿಯೋ ಸಾಧನದಿಂದ ಪ್ರತಿಯೊಬ್ಬ ರೈತನಿಗೂ ಆಗ್ಲಿ, ಪ್ರತಿಯೊಬ್ಬ ಯುವಕರಿಗೂ ಆಗ್ಲಿ, ಯುವತಿಯರಿಗಾಗ್ಲಿ, ಅಕ್ಕ ತಂಗಿಯರಿಗೆ, ಅಣ್ಣ ತಮ್ಮಂದರಿಗೆ, ಪ್ರತಿಯೊಬ್ಬರಿಗೂ ಉಪಕಾರ ಆಗುತ್ತೆ ಈ ರೇಡಿಯೋ ಕಾರ್ಯಕ್ರಮ. ನಾನು ತುಂಬಾ ಪ್ರೇರಿತನಾಗಿದ್ದೇನೆ, ಉತ್ಸಾಹಕನಾಗಿದ್ದೇನೆ, ತುಂಬಾ ಖುಷಿ ಆಗುತ್ತೆ. ಇವತ್ತು ಈ ಎರಡು ಮಾತುಗಳನ್ನು ಮಾಡಲು ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಮ ನಿಲಯಕ್ಕೂ ಹಾಗೂ ನಿಮ್ಗೆಲ್ಲರಿಗೂ ಧನ್ಯವಾದ ಹೇಳ್ತೇನೆ ಮೇಡಮ್.
1: ಓಕೆ ಸರ್, ಕರೆ ಮಾಡಿ ಸಾಕಷ್ಟು ವಿಚಾರಗಳನ್ನು ತಿಳಿಸಿದೀರಾ ರೇಡಿಯೋ.
8: ಓಕೆ ಮೇಡಮ್, ಧನ್ಯವಾದ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು.
1: ಹಾಸನದಿಂದ ಸಂಕಪ್ಪ ಅವ್ರು ಕರೆ ಮಾಡಿದ್ರು, ಈಗ ಮತ್ತೊಂದು ಕರೆ ಇದೆ ನೋಡೋಣ.
9: ಹಲೋ
1: ಹಲೋ,
9: ನಮಸ್ತೆ ಮೇಡಮ್.
1: ನಮಸ್ತೆ ಮಧುಕುಮಾರ್ ಸರ್, ಹೇಗಿದ್ದೀರಾ?
9: ಚೆನ್ನಾಗಿದ್ದೀನಿ ಮೇಡಮ್. ಊಟ ಆಯ್ತು?
1: ಊಟ ಆಯ್ತು ಸರ್. ನಿಮ್ದಾಯ್ತಾ?
9: ಇವತ್ತಿನ ತುಂಬಾ ಒಳ್ಳೆ ವಿಷಯವನ್ನು ತಗೊಂಡಿದ್ರಿ ಕಾರ್ಯಕ್ರಮಕ್ಕೆ.
1: ಹೌದು ಸರ್, ರಾಷ್ಟ್ರೀಯ ರೇಡಿಯೋ ದಿನ ಸರ್ ಇವತ್ತು.
9: ಹೌದು ಹೌದು ಹೌದು. ಇವತ್ತು ಪ್ರತಿಯೊಬ್ಬರು ಮೊಬೈಲ್ ಕೈನಲ್ಲಿ ಮೊಬೈಲ್ ಇರುತ್ತೆ. ಹಿಂದೆ ಹೆಂಗಿರ್ತಿತ್ತು ಅಂದ್ರೆ, ರೇಡಿಯೋ ಕೇಳಿದ್ರು ಮನೆಯಲ್ಲಿ ರೇಡಿಯೋ ಇರ್ತಿತ್ತು.
1: ಹೌದು,
9: ಕಾಲ ಸರಿದಂತೆ ರೇಡಿಯೋಗಳು ತಂತಾನೆ ಕಡಿಮೆ ಆಗ್ತಾ ಬಂದವು. ಆದ್ರೂ ಅದೇ ನಿಟ್ಟಿನಲ್ಲಿ ಕಾರ್ಯಕ್ರಮಗಳು ಪ್ರಸಾರ ಚೆನ್ನಾಗಿ ಬರ್ತಾ ಇದ್ದು, ಎಷ್ಟೋ ಜನ ಈಗಲೂ ಕೂಡ ಹಳೆ ಕೇಳಿದ್ರು, ಹೊಸ ಕೇಳಿದ್ರು, ರೇಡಿಯೋ ಸೆಟ್ ನಲ್ಲಿ ಕೇಳುವ ಮಜಾ ಇದೆಯಲ್ಲ, ಅದನ್ನ ಯಾವ್ದೇ ಮೊಬೈಲು ಯಾವ್ದೇ ಇದನ್ನ ಕೇಳಲಿಕ್ಕೆ ಸಾಧ್ಯ ಇಲ್ಲ. ತರಂಗಗಳ ಮೂಲಕ ರೇಡಿಯೋದಲ್ಲಿ ಹಾಡನ್ನ ಅಥವಾ ನಮ್ಮ ಧ್ವನಿಯನ್ನ ನಾವು ಕೇಳಿದಾಗ ಅಂತ ರೋಮಾಂಚನ ಇದೆಯಲ್ಲ, ಅದನ್ನ ಬಹುಶಃ ಎಲ್ಲಿಂದನೂ ಕೂಡ ನಾವು ಅದನ್ನ ಊಹಿಸಲಿಕ್ಕೆ
1: ಸಾಧ್ಯ ಇಲ್ಲ.
9: ಆ ಒಂದು ರೋಮಾಂಚನ ಇದೆ. ಹಿಂದೆ ನಾವೆಲ್ಲ ಪತ್ರಗಳು ಬರಿತಾ ಇದ್ವು, ಆಗಿನ 2001 ಇಸ್ವಿಯಿಂದ ನಾವು ಪತ್ರಗಳು ಬರಿತಾ ಇದ್ವು ಆಕಾಶವಾಣಿ ಹಾಸನ ಕೇಂದ್ರ ಮಡಿಕೇರಿ ಮೈಸೂರು ಕೇಂದ್ರಗಳಿಗೆ. ತುಂಬಾ ಖುಷಿ ಕೊಟ್ಟ ವಿಚಾರಗಳು ಅಂತಂದ್ರೆ, ನಮ್ಮ ಪತ್ರಗಳಲ್ಲಿ ಪ್ರಸಾರ ಆದಾಗ, ನಮ್ಮ ಗೀತೆಗಳಲ್ಲಿ ಪ್ರಸಾರ ಆದಾಗ ಅಲ್ಲಿ ಆಗ್ತಿದ್ದಂತ ರೋಮಾಂಚನ, ನಾವು ಯಾರ್ಯಾರಿಗೆ ಗೀತೆನ ಪ್ರಸಾರ ಮಾಡಿ ಅಂತ ಹೇಳ್ತಿದ್ವೋ ಅದನ್ನೆಲ್ಲ ಓದೋರು, ಎಷ್ಟು ಖುಷಿ ಆಗುತ್ತೆ ಅಂತಂದ್ರೆ, ಆಗಿನ ಕಾರ್ಯಕ್ರಮಗಳು ಈಗಲೂ ಅಷ್ಟೇ ಕಾರ್ಯಕ್ರಮಗಳು ಚೆನ್ನಾಗಿ ಬರ್ತಾ ಇದಾವೆ ಎಲ್ಲಾ ಕೇಂದ್ರಗಳಲ್ಲೂ. ರೇಡಿಯೋ ಕೇಳಿದ್ರ ಸಂಖ್ಯೆ ಎಲ್ಲೋ ಒಂದ್ ಕಡೆ ರೇಡಿಯೋ ಸೆಟ್ಟಿಂದ ಕೇಳುವುದು ತುಂಬಾ ಕಮ್ಮಿ ಆಗ್ತಿದೆ. ರೇಡಿಯೋ ದಿನದ ಸಂದರ್ಭದಲ್ಲಿ ಸಾಧ್ಯವಾದಷ್ಟು ಎಲ್ಲರೂ ಸಹ ರೇಡಿಯೋದಿಂದಲೇ ಕಾರ್ಯಕ್ರಮ ಕೇಳಿದ್ರೆ ತುಂಬಾ ಖುಷಿ ಆಗುತ್ತೆ. ಹೌದು, ಈಗ ಶಿವಮೊಗ್ಗ FM ಕೇಂದ್ರ ಏನಿದೆ, ನೀವು ಅಲ್ಲಿ ಒಂದು 20-30 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ರೇಡಿಯೋದಲ್ಲಿ ಬರುತ್ತೆ. ನಾವೆಲ್ಲ ಮೊಬೈಲ್ ಆಪ್ ಇಂದಾನೆ
1: ಕೇಳ್ಬೇಕು.
9: ರೇಡಿಯೋನ ರೇಡಿಯೋ ಸೆಟ್ ಇಂದ ಕೇಳುವ ಆಗುವಂತಹ ಖುಷಿ ಇದೆಯಲ್ಲ, ಹಾಡುಗಳನ್ನ ಪ್ರಸಾರ ಕೇಂದ್ರದ ಕಾರ್ಯಕ್ರಮಗಳನ್ನ ರೇಡಿಯೋ ಸೆಟ್ ಅಲ್ಲಿ ಕೇಳುವ ಆಗುವಂತ ಇರುವಂತ ಮಜಾ ಬೇರೆ ಯಾವ್ದ್ರಲ್ಲೂ ಸಹ ಬರೋದಿಲ್ಲ. ಯಾಕೆ ಅಂತಂದ್ರೆ, ಪ್ರತಿಯೊಂದು ಕೇಂದ್ರಗಳಲ್ಲೂ ತನ್ನದೇ ಆದಂತ ಒಂದು ಛಾಪನ ಮೂಡಿಸಿ ಕಾರ್ಯಕ್ರಮ ಮಾಡ್ತಾ ಇದ್ರು. ಒಂದು ಸ್ಥಳೀಯ ಏನು ಕಾರ್ಯಕ್ರಮ ಇವರುಗಳ
1: ಆಯೋಜಿಸ್ಕೊಂಡು
9: ತುಂಬಾ ಚೆನ್ನಾಗಿರ್ತಿತ್ತು ಕಾರ್ಯಕ್ರಮಗಳು. ರೇಡಿಯೋ ಅಂತಂದ್ರೆ ಎಷ್ಟೋ ಜನರು, ಅದರಲ್ಲೂ ಮಲೆನಾಡಲ್ಲಿ ಕೇಳ್ಬೇಕೆ, ಭದ್ರಾವತಿ ಆಕಾಶವಾಣಿ ಆಗಿನ ಕಾಲಕ್ಕೆ ಎಷ್ಟೊಂದು ಫೇಮಸ್ ಆಗಿತ್ತು ಅಂತಂದ್ರೆ ರೇಡಿಯೋ ಕೇಂದ್ರದಲ್ಲಿ ಈಗಲೂ ಅಷ್ಟೇ ಫೇಮಸ್ ಇದೆ. ಕಾರ್ಯಕ್ರಮಗಳು ಕೂಡ ಎಲ್ಲ ಚೆನ್ನಾಗಿ ಬರ್ತಾ ಇದಾವೆ. ಪ್ರತಿಯೊಬ್ಬರಿಗೂ ಅವ್ರ ಮನೆಯಲ್ಲಿ ಒಬ್ಬ ವ್ಯಕ್ತಿ ಸದಸ್ಯನಾಗಿ ರೇಡಿಯೋನ ಗುರುತಿಸಿಕೊಂಡಿದ್ದಾರೆ.
1: ಒಬ್ಬ ಸ್ನೇಹಿತರಾಗಿ ಅಥವಾ ಸದಸ್ಯರಾಗಿ
9: ವುಡ್ ಬಾಕ್ಸ್ ಗಳಲ್ಲಿ ಇದ್ದಂತ ರೇಡಿಯೋಗಳು, ಬೆಂಗಳೂರಲ್ಲಿ ಒಂದು ಮ್ಯೂಸಿಯಂ ಇದೆ ತುಂಬಾ ಚೆನ್ನಾಗಿದೆ, ಅವ್ರ ಹೆಸರು ಮರ್ತ್ಬಿಟ್ಟೆ ನಾನು, ನಿಜವಾಗ್ಲು ಕರ್ನಾಟಕದಲ್ಲಂತ ಅವ್ರು ಒಬ್ರು ಇದಾರಂತ, ಎಷ್ಟೋ ಸಂಗ್ರಹ ಇದೆ ಅವ್ರದ್ದು, ಕುಲಕರ್ಣಿ ಅಂತ ಏನೋ ಹೆಸರು ಬರುತ್ತೆ ಅವ್ರದ್ದು. ತುಂಬಾ ರೇಡಿಯೋ ಮ್ಯೂಸಿಯಮೇ ಮಾಡಿಬಿಟ್ಟಿದ್ದಾರೆ ಬೆಂಗಳೂರಿನಲ್ಲಿ. 2 ಲಕ್ಷ ರೂಪಾಯಿ ರೇಡಿಯೋವನ್ನು ಸಂಗ್ರಹ ಮಾಡಿ ಇಟ್ಟಿದ್ದಾರೆ ಬೆಂಗಳೂರಿನಲ್ಲಿ ಅಂತಂದ್ರೆ, ಅವರು ತುಂಬಾ ಅದ್ಭುತವಾಗಿದೆ. ಫ್ರೀ, ಪ್ರತಿಯೊಬ್ಬರು ಫ್ರೀ ಆಗಿ ಹೋಗಿ ನೋಡ್ಬರ್ಬಹುದು, ಯಾವ್ದೇ ರೀತಿ ಏನು ಶುಲ್ಕ ಇಲ್ಲ. ಕರ್ನಾಟಕದಲ್ಲಿ 1 ರೇಡಿಯೋ ಮ್ಯೂಸಿಯಂ ಇಟ್ಟಿದ್ದಾರೆ ಒಬ್ರು ಬೆಂಗಳೂರಿನಲ್ಲಿ. ತುಂಬಾ ಖುಷಿ ಆಗುತ್ತೆ, ಎಷ್ಟೋ ಲಕ್ಷ ರೂಪಾಯಿ ರೇಡಿಯೋಗಳು ಹೊರದೇಶದಿಂದೆಲ್ಲ ತಂದು ಅದನ್ನ ರಿಸ್ಟೋರ್ ಮಾಡಿ ಅದನ್ನ ಹಾಡುವಂತೆ ಮಾಡಿ ಅಲ್ಲಿ ಸಂಗ್ರಹ ಮಾಡಿ ಇಟ್ಟಿದ್ದಾರೆ.
1: ಒಳ್ಳೆಯ ಹವ್ಯಾಸ ಮತ್ತೆ ಸಂಗ್ರಹ ಮಾಡಿರೋದ್ರಿಂದ ಎಷ್ಟೊಂದ್ ಜನ ನಾ ರೇಡಿಯೋಗಳು ನೋಡಿರಲ್ಲ ಹಿಂದಿನ ಕಾಲದಲ್ಲಿ ಯಾವ ರೀತಿ
9: ಅಷ್ಟು ವೆರೈಟಿ ರೇಡಿಯೋಸ್ ಇದೆ ಅಂತಂದ್ರೆ ಅದನ್ನ ಹೇಳ್ತಿರೋದು ಮಾತ್ರ ತುಂಬಾ ಚೆನ್ನಾಗಿದೆ. ಕೇಳಿದ್ರು ಈಗ ರೇಡಿಯೋ ಕೇಳ್ತಾ ಇರೋ, ಒಮ್ಮೆ ಆದ್ರೂ ಅಕಸ್ಮಾತ್ ಬೆಂಗಳೂರಿನಲ್ಲಿ ಒಂದೆಡೆ ಏನಾದ್ರೂ ಹೋದಾಗ ಫ್ರೀ ಟೈಮ್ಸ್ ಅಲ್ಲಿ ಒಮ್ಮೆ ಭೇಟಿ ಕೊಟ್ಟು ಬಂದ್ರೆ ತುಂಬಾ ಖುಷಿ ಆಗುತ್ತೆ. ಆ ರೇಡಿಯೋ ಮ್ಯೂಸಿಯಂ ಅನ್ನು ನೋಡಿದ್ರೆ ಅವ್ರಿಗೆ ಅರ್ಥ ಆಗ್ಬಿಡುತ್ತೆ ಈ ತರದೆಲ್ಲ ರೇಡಿಯೋ ಇತ್ತ ಅಂತ.
1: ಹಿಂದೆಲ್ಲ ಇತ್ತ ಅಂತೇಳಿ. ಹೌದು,
9: ತುಂಬಾ ಚೆನ್ನಾಗಿದೆ. ಇವತ್ತು
1: ಸರ್ ಹೇಳಿ ಸರ್,
9: ಇವತ್ತಿನ ಈ ಕಾರ್ಯಕ್ರಮ ಅಂತೂ ತುಂಬಾ ಅಚ್ಚುಕಟ್ಟಾಗಿ ಇವತ್ತಿನ ಈ ವಿಷಯ ತಂದಿದ್ದು ತುಂಬಾ ಖುಷಿ. ಯಾಕೆಂತಂದ್ರೆ, ಯಾರು ರೆಗ್ಯುಲರ್ ರೇಡಿಯೋ ಕೇಳಿದ್ರು ಇರ್ತಾರೆ ಅವ್ರಿಗೆ ವಿಚಾರವಾಗಿ ಪ್ರತಿಯೊಬ್ಬರು ತಮ್ಮದೇ ಆದಂತ ಅನಿಸಿಕೆ ಅಭಿಪ್ರಾಯಗಳನ್ನ ಮುಕ್ತವಾಗಿ ವ್ಯಕ್ತಪಡಿಸ್ತಾರೆ ಇವತ್ತು.
1: ಖಂಡಿತ ಹೌದು.

0: ಅವರವರ ಯಾವ ಟೈಮಲ್ಲಿ ಕೇಳ್ತಾ ಇದ್ರು, ಹಾಗೆ ಯಾವ ಕಾರ್ಯಕ್ರಮ ಇಷ್ಟ ಆಗುತ್ತೆ ಇದೆಲ್ಲವನ್ನು ಕೂಡ ಹೇಳಿ.
1: ನಾವೆಲ್ಲ ಮಾಮೂಲಿ ಮೇಡಮ್, ನಾವು ಯಾಕೆಂದ್ರೆ ಬೆಳಗಿನ ಕಾರ್ಯಕ್ರಮಗಳು 5:56 ಸ್ಟೇಷನ್ ಓಪನ್, 5:40 ಬೀಟ್ ಸೌಂಡ್ ಆನ್ ಆಗುತ್ತೆ ರೇಡಿಯೋದು ಸ್ಟೇಷನ್ದು. 5:56 ಸ್ಟೇಷನ್ ಓಪನ್ ಆಗುತ್ತೆ, ರಾತ್ರಿ 11:00 ನ್ಯೂಸ್ ಮುಗಿದಾದ್ಮೇಲೆ ನಂತರದಲ್ಲಿ ಅವ್ರು ರೆಡಿ ಆಫ್ ಮಾಡ್ತಿದ್ದು
0: ಎಲ್ಲ ಕಾರ್ಯಕ್ರಮವನ್ನು ಕೇಳ್ತಿದ್ವಿ.
1: ಎಲ್ಲ ಕಾರ್ಯಕ್ರಮಗಳು ಕೇಳವು, ತುಂಬಾ ಚೆನ್ನಾಗಿ ಬರ್ತಾ ಇದ್ವು ಕಾರ್ಯಕ್ರಮಗಳು.
0: ಈಗ ಎಲ್ಲ ಕಾರ್ಯಕ್ರಮವನ್ನು ಕೇಳಿ ಸರ್, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ.
1: ಥ್ಯಾಂಕ್ ಯು ಮೇಡಮ್, ಧನ್ಯವಾದ.
0: ಮಧು ಕುಮಾರ್ ಅವರು ಹಾಸನದಿಂದ ಕರೆ ಮಾಡಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ.
2: ಹಲೋ
0: ಹಲೋ
2: ಹಲೋ
0: ಸರ್, ನಮಸ್ತೆ. ಚಂದ್ರಶೇಖರ್ ಸರ್.
2: ನಮಸ್ತೆ ಮೇಡಮ್, ಚೆನ್ನಾಗಿದ್ದೀರಾ ಮೇಡಮ್?
0: ಚೆನ್ನಾಗಿದ್ದೀವಿ ಸರ್, ನೀವು ಹೇಗಿದ್ದೀರಾ? ಊಟ ಆಯ್ತು ಸರ್, ನಿಮ್ದಾಯ್ತಾ? ಸರ್, ಇವತ್ತು ರಾಷ್ಟ್ರೀಯ ರೇಡಿಯೋ ದಿನ ಸರ್. ಇವತ್ತ
2: ರೇಡಿಯೋ ದಿನ ಅಂತ ಹೇಳ್ತಾ ಇದ್ರು ಬೆಳಗ್ಗೆ.
0: ಹಾ ಸರ್, ರೇಡಿಯೋ ಚಂದ್ರಶೇಖರ್ ಸರಿಗೆ ರೇಡಿಯೋ ಅಂದ್ರೆ ಎಷ್ಟು ಇಷ್ಟ ಆಗುತ್ತೆ?
2: ಅಯ್ಯೋ, ರೇಡಿಯೋ ಅದೇ ಪಂಚ ಪ್ರಾಣ ಮೇಡಮ್.
0: ರೇಡಿಯೋ ಚಂದ್ರಶೇಖರ್ ಅಂತ ಕರೀತಾರೆ. ಆಯ್ತಾಯ್ತು ಸರ್.
2: ನನ್ನ ಹೆಸರು ಸಿಟಿ ಚಂದ್ರಶೇಖರ್, ಅತ್ತಿಚೌಡನಹಳ್ಳಿ, ಹುಣಸೂರು ತಾಲೂಕು, ಹಾಸನ ಜಿಲ್ಲೆ. 573-211 ಕರ್ನಾಟಕ ರಾಜ್ಯ, ಭಾರತ ದೇಶ. ಈಗ ನನಗೆ ರೇಡಿಯೋ ಅಂದ್ರೆ ರೇಡಿಯೋ ಒಂಥರ ಸರ್ವಸ್ವ ಮೇಡಮ್, ಅದೊಂಥರ ವಿಭಾಜ್ಯ ಅಂಗ
0: ಆಗಿದೆ.
2: ನಾ ಮೊದಲು ಸಾಮಾನ್ಯವಾಗಿ ಸುಮಾರು 75 ರೇಡಿಯೋ ಕೇಳ್ತಾ ಇದ್ದೀನಿ.
0: ಕೇಳ್ತಿದ್ರಾ? 70
2: ಚಿಕ್ಕರಿಂದ ರೇಡಿಯೋ ಕೇಳ್ತಾ ಇದ್ದೀನಿ. ಅವಾಗ ಹವ್ಯಾಸ ಆಗಿತ್ತು ರೇಡಿಯೋ ಕೇಳೋದು, ನನ್ನ ಯೌವನದಲ್ಲಿ ವೃತ್ತಿಗೆ ಬಂತು. ಹಲೋ
0: ಹಲೋ ಹಲೋ, ಕೇಳ್ತಿದೆ ಸರ್?
2: ಯೌವನದಲ್ಲಿ ವೃತ್ತಿಗೆ ಬಂತು, ಈಗ ಮತ್ತೆ ಹವ್ಯಾಸಕ್ಕೆ ಹೋಗಿದೆ. ಈಗ ಹವ್ಯಾಸಕ್ಕೆ ಹೋಗಿದ್ರೆ ಈಗ ವೃತ್ತಿಯಲ್ಲಿ ಈಗ ಇದಾಯ್ತು ನೋಡಿ, ವೃತ್ತಿ ಸ್ವಲ್ಪ ಡೌನ್ ಆದ್ಮೇಲೆ ಹವ್ಯಾಸಕ್ಕೆ ಹೋಗಿದೆ.
0: ಹವ್ಯಾಸ ಹೋಗಿದೆ, ಹಾಗಾಗಿ ನಿಮಗೆ ರೇಡಿಯೋ ಚಂದ್ರಶೇಖರ್ ಅಂತ ಕರೆಯದಾ? ರೇಡಿಯೋ ಚಂದ್ರಶೇಖರ್ ಅಂತ ಕರೀತಾರೆ ಅಂತ ಹೇಳ್ತಿರಲ್ಲ,
2: ರೇಡಿಯೋ ಚಂದ್ರಶೇಖರ್ ಅಂತ ಕರೀತಾರೆ. ಚಂದ್ರಶೇಖರ್ ಅಂದ್ರೆ 3 ಜನ ಇದಾರೆ, ರೇಡಿಯೋ ಬಂದ್ಬಿಟ್ರೆ ಸಾಕು. ಈಗ ಈ ನಡುವೆ ಇತ್ತೀಚೆಗೆ FM ಅಂತ ಅಂತಾರೆ,
0: FM ಚಂದ್ರಶೇಖರ್
2: ಬರೀ ರೇಡಿಯೋ FM ರೇಡಿಯೋ. FM ಗೆ ಕಾಲ್ ಮಾಡ್ತಾ ಇರ್ತಾರಲ್ಲ ಅವ್ರು, ಕೇಳ್ತಾ ಇರ್ತಾರಲ್ಲ, ಹಾಗಾಗಿ ಅವರು FM ಚಂದ್ರಶೇಖರ್ ಅಂತಾರೆ.
0: ನೋಡಿ ಸರ್, ನಮ್ ರೇಡಿಯೋದಿಂದ ನಿಮ್ಗೆ FM ಚಂದ್ರಶೇಖರ್ ಅಂತ ಹೇಳಿ ಕರೆಯಾಗಾಯ್ತು.
2: ಹೌದೌದು, ರೇಡಿಯೋ ನನಗೆ ಬಹಳ ತುಂಬಾ ಇದು ಮೇಡಮ್,
0: ಆತ್ಮೀಯ ಗೆಳೆಯ.
2: ವೃತ್ತಿ ನನಗೆ ವೃತ್ತಿ ಬಹಳ ಖುಷಿ ಕೊಟ್ಟಿದ್ರು. ನಾನು FM ರೇಡಿಯೋ ಕೇಳೋಕೆ ಬೇಕಾಗಿ FM ಅಳವಡಿಸ್ಬಿಟ್ಟು ರೇಡಿಯೋ ಕೇಳೋ ತರ ಮಾಡಿದ್ವಿ. ಮೊದಲ AM ರೇಡಿಯೋ ಇದು ಬರಬರ ಆಗ್ತಿತ್ತು, ಆಮೇಲೆ FM ರೇಡಿಯೋ ಬಂದ, FM ರೇಡಿಯೋ ಬಂದಾಗ ರೇಡಿಯೋಗಳು ಕಡಿಮೆ ಇತ್ತು. ಅದು ಒಂದು ಬೋರ್ಡ್ ಬರೋದು, FM ಬೋರ್ಡ್ ಅಂತ, ಅದು ಅಳವಡಿಸ್ಕೊಡೋದು ನಾವು ಎಷ್ಟೋ ರೇಡಿಯೋಗಳಿಗೆ ಅಳವಡಿಸ್ಕೊಟ್ಟಿದ್ವಿ. ಅವಾಗ ಬಟ್ಟೆ ರೇಡಿಯೋ ಕೇಳಂಗ್, ಜನಗಳು ರೇಡಿಯೋ ಕೇಳಂಗ್ ಮಾಡಿದ್ವಿ ನಾವು.
0: ಯಾವ ಸಮಯದಲ್ಲಿ ಜಾಸ್ತಿ ಕೇಳ್ತೀರಾ ಸರ್ ನೀವು ರೇಡಿಯೋ?
2: ನಾನು ಕೇಳೋದು ಬೆಳಿಗ್ಗೆ ಭಕ್ತಿಗೀತೆ ಕೇಳ್ತೇನೆ,
0: ಬೆಳಿಗ್ಗೆ
2: ಪ್ರದೇಶ ಸಮಾಚಾರ ಕೇಳ್ತೇನೆ ಮುಖ್ಯವಾಗಿ.
0: ಅಲ್ಲಿ ನಮ್ಮ FM ಇದು ನಮ್ಮ FM ರೇಡಿಯೋದು ಯಾವ ಕಾರ್ಯಕ್ರಮ?
2: ಶಿವಮೊಗ್ಗದ, ನಿಮ್ಮ ಶಿವಮೊಗ್ಗದ್ದು ಬೆಳಿಗ್ಗೆ ಭಕ್ತಿಗೀತೆ ಕೇಳ್ತೇನೆ, ಅಮ್ಮ ವಚನ ವಿಹಾರ ಅಂತ ಬರೋದು ಅದು ಕೇಳ್ತೇನೆ, ಆಮೇಲೆ ಮಾಮೂಲಿ ಬಿಂದಾಸ್ ಮಾರ್ನಿಂಗ್ ಕೇಳ್ತೇನೆ, ಆಮೇಲೆ ಇದ ಈಗ ಈಗ ಕಾಫಿ ತಾರ್ಜೆ ಕೇಳ್ತೀನಿ, ಕೃಷಿರಂಗ ಕೇಳ್ತೀನಿ, ಕೇಳ್ತೀನಿ ಜನಪದ ಗೀತೆ. ನೈಟ್ ಎಲ್ಲ ಬರುತ್ತಲ್ಲ ಇದು ಆಪ್ನಲ್ಲಿ, ಎಚ್ಚರಾದಾಗ ಶಿವಮೊಗ್ಗ ಆನ್ ಮಾಡ್ತೀನಿ. ರಾತ್ರಿ ಬರ್ತಾರೆ ಹರಿಕತೆ ಅದು ಇದು ಬರ್ತಾ ಇರ್ತಲ್ಲ, ಹಾಗಾಗಿ ಒಳ್ಳೊಳ್ಳೆ ಹಾಡುಗಳು ಬರುತ್ತೆ. ಈಗ ಇತ್ತೀಚೆಗೆ 8:00 ಹತ್ರ ಹಳೆ ಹಾಡು ಹಾಕ್ತಾರೆ, ಸುಬ್ರಹ್ಮಣ್ಯ ನೈತ ಅಂತ ಹೇಳೋರು, ತುಂಬಾ ಒಳ್ಳೆ ಹಾಡುಗಳು ಹಾಕ್ತಾರೆ, ಮತ್ತೆ ಅದನ್ನ ವಿವರಣೆ ಬೇರೆ ಚೆನ್ನಾಗಿ ಕೊಡ್ತಾರೆ. ಅದ್ ರಿಲೀಸ್ ಆದ ವರ್ಷ ನಟ ನಟಿಯರು ಯಾರು ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಎಲ್ಲ ಕೊಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾರೆ ಮೇಡಮ್ ಅವರು. ತುಂಬಾ ಬಹಳ ಇಷ್ಟ ಮೇಡಮ್.
0: ಈಗ ಎಲ್ಲ ಕಾರ್ಯಕ್ರಮವನ್ನು ಕೇಳ್ತಾ ಇರಿ ಸರ್.
2: ಹೌದು, ಹಳೆ ಹಾಡುಗಳು ಅಂದ್ರೆ ಸಾಹಿತ್ಯ ಸಂಗೀತ ಎಲ್ಲ ಚೆನ್ನಾಗಿರುತ್ತೆ ಮೇಡಮ್, ಸಾಹಿತ್ಯ ತುಂಬಾ ಚೆನ್ನಾಗಿರುತ್ತೆ ಮೇಡಮ್. ಅದೇನಾಗುತ್ತೆ ಅಂದ್ರೆ ನಮ್ಮ ಹಳೆ ಸಿನಿಮಾಗಳು ಹಳೆ ಹಾಡುಗಳಾಗ್ಲಿ ಒಂದೊಂದು ಹಾಡುಗಳು ಒಂದು ಇಡೀ ಸಿನಿಮಾದ ಸಾರಾಂಶನೆ ತೋರಿಸ್ಬಿಡುತ್ತೆ,
0: ಸಾರಾಂಶನೆ ಹೇಳುತ್ತೆ. ಹೌದು,
2: ಉದಾಹರಣೆಗೆ ಬಂಗಾರ ಮಾಸೆ ಒಂದು ಹಾಡಿದೆ, ನಗು ನಗುತ್ತಾ ನೆಲೆ ನೆಲೆಯುತ್ತಾ ಇದೆಯಲ್ಲ, ಮನುಷ್ಯ ಹುಟ್ಟಾಗಿಂದ ಸಾಯುವವರೆಗೂ ಒಂದು ಚರಿತ್ರೆನೇ ಹೇಳ್ಬಿಡುತ್ತೆ ಆ ಹಾಡಲ್ಲಿ. ಆ ಹಾಡಲ್ಲಿ ಆತರ ಇದೆ ಸಾಹಿತ್ಯ,
0: ಇಡೀ ಸಿನಿಮಾದ ಸಾರವನ್ನ ಹಾಡಲ್ಲೇ ನೋಡ್ಲಿಕ್ಕೆ ಸಾಧ್ಯ
2: ಇರುತ್ತೆ. ಮತ್ತೆ ಅಂತ ಎಷ್ಟಪ್ಪ, ನಮ್ಮ ತಂದೆ ಮಕ್ಕಳು ಆತರ ಒಂದು ಹಾಡಿದೆ, ಸಂಜೆ ಕೆಂಪು, ಇದು ತಂದೆ ಮಕ್ಕಳು ಸಂಜೆ ಕೆಂಪು ಮೂಡಿತ ಒಂದು ಹಾಡಿದೆಯಲ್ಲ, ಅದು ಇಡೀ ಫಿಲಂ ಹಿಸ್ಟ್ರಿನೇ ಹೇಳುತ್ತೆ,
0: ಹಿಸ್ಟ್ರಿ ಹೇಳುತ್ತೆ.
2: ಹಂಗಾಗಿ ಅದು ಎಷ್ಟೋ ದಿನ ಕೊನೆಯಲ್ಲಿ ಅವರು ಎಲ್ಲರನ್ನು ಒಂದು ಮಾಡ್ತಾ ಆ ಹಾಡಿನಿಂದ ಒಂದಾಗ ನೋಡಿ, ಎಲ್ಲ ಎಲ್ಲೆಲ್ಲ ದಿಕ್ಕಾಪಾಲಾಗಿರ್ತಾರೆ, ಆ ಹಾಡು ಕೇಳಿದಾಗ ಅವ್ರಿಗೆ ಹಳೆ ನೆನಪೆಲ್ಲ ಬಂದ್ಬಿಡುತ್ತೆ.
0: ಹಾಗಾಗಿ ಚಂದ್ರಶೇಖರ್ ಸರ್ ಅವರಿಗೆ ಹಳೆಯ ಹಾಡುಗಳು ಅಂತ ಹೇಳಿ ತುಂಬಾ ಇಷ್ಟ.
2: ಹಳೆಯ ತುಂಬಾ ಇಷ್ಟ ಮೇಡಮ್, ತುಂಬಾ ಅದು ಸಾಹಿತ್ಯ ಚೆನ್ನಾಗಿರುತ್ತೆ, ಸಂಗೀತ ಸಾಹಿತ್ಯ ಸಂಗೀತ ತುಂಬಾ ಚೆನ್ನಾಗಿರ್ತದೆ. ಮತ್ತೆ ಹಳೆ ಸಿನಿಮಾಗಳಲ್ಲಿ ಏನಾಗುತ್ತೆ ಅಂದ್ರೆ ಜೀವನದ ಹತ್ತಿರಕ್ಕೆ ಜೀವನ ಹತ್ತಿರವಾಗಿರೋದು ಸ್ವಾಭಾವಿಕವಾಗಿ ತೆಗಿತಾರೆ,
0: ಸ್ವಾಭಾವಿಕವಾಗಿ.
2: ಹಾಗಾಗಿ ಇದು ಯಾವ್ದು ಇದಿರಲ್ಲ, ಬೋಗಸ್ ಅದು ಇದಿರಲ್ಲ, ಒಟ್ಟಿನ ಕತೆ ಜೀವನಕ್ಕೆ ಹತ್ತಿರವಾದಂತ ಕತೆಗಳಿರುತ್ತೆ.
0: ಓಕೆ ಸರ್, ಕರೆ ಮಾಡಿ ಒಳ್ಳೆ ಮಾಹಿತಿಯನ್ನು ಹೇಳ್ರಿ. ಹೀಗೆ ನಮ್ಮ ರೇಡಿಯೋ ಕಾರ್ಯಕ್ರಮದ ಎಲ್ಲ ಕಾರ್ಯಕ್ರಮಗಳನ್ನು ಕೇಳ್ತಾ ಇರಿ ಸರ್. ಧನ್ಯವಾದ ಸರ್.
2: ಸರಿ ಮೇಡಮ್, ಏನ್ ಬಿಟ್ಟು

0: ರೆಡಿ ಬಿಡಕ್ಕಾಯ್ತಲ್ಲ,
1: ಬಿಡ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ರಲ್ಲ. ಓಕೆ ಸರ್, ಧನ್ಯವಾದ ಸರ್.
0: ಧನ್ಯವಾದಗಳು.
1: ಅತ್ತಿ ಚೌಡನಹಳ್ಳಿಯಿಂದ ಸಿಟಿ ಚಂದ್ರಶೇಖರ್ ಸರ್ ಅವರು ಕರೆ ಮಾಡಿದರು. ಅವರು ಈ ರೇಡಿಯೋ ಎಫ್ ಎಂ ರೇಡಿಯೋ ಅನ್ನೋದು ಒಂದು ಸ್ನೇಹಿತನ ಥರ ಅಂತ ಹೇಳಿ ತಿಳಿಸಿದರು. ಈಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಕಾಫಿ ವಿತ್ ಆರ್ ಜೆ ಲೈವ್ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ. ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
2: ಹೂನೇ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
3: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
4: ಯಾರು ಮಧ್ಯವರ್ತಿಗಳಿಲ್ಲದೇ ಇರೋದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
5: ಮತ್ತೊಮ್ಮೆ ಕಾಫಿ ವಿತ್ ಆರ್ಜೆಸ್ ಲೈವ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ಇವತ್ತು ರಾಷ್ಟ್ರೀಯ ರೇಡಿಯೋ ದಿನ ಇರೋದ್ರಿಂದ ಎಲ್ಲರೂ ಕೂಡ ರೇಡಿಯೋದ ಕೇಳಿದಂಥ ಅನುಭವ, ಹಾಗೆ ನಮ್ಮ FM ರೇಡಿಯೋದ ಕೇಳಿದಂಥ ಅನುಭವವನ್ನು ಹೇಳ್ತಾ ಇದ್ರು. ಈಗ ಸಹ ಮತ್ತೊಂದು ಕರೆ ಇದೆ, ನೋಡೋಣ. ಹಲೋ, ಹಲೋ
6: ಮೇಡಮ್. ನಮಸ್ತೆ.
5: ನಮಸ್ತೆ ಸೋಮಶೇಖರ್ ಸರ್. ಕಾಫಿ ಆಯ್ತಾ ಸರ್?
6: ಆಯ್ತು, ತಿಂಡಿ ಮಾಡ್ಕೊಂಡು ಬಂದೆ ಮೇಡಮ್.
5: ತಿನ್ಕೊ
6: ಬಂದ್ರಾ? ವಿಶೇಷವಾಗಿ ರೇಡಿಯೋ ದಿನದ ಶುಭಾಶಯಗಳು ಮೇಡಮ್ ಎಲ್ಲರೂ.
5: ಧನ್ಯವಾದಗಳ ಸರ್.
6: ಮೇಡಮ್, ರೇಡಿಯೋ ನಮ್ಗೆ ಅವಿನಾಭಾವ ಸಂಬಂಧ ಮೇಡಮ್. ನನಗೆ 50 ವರ್ಷ ಆಯ್ತು ಅಲ್ಲ ರೇಡಿಯೋ ಕೇಳುಗನಾಗಿ. ನಾನು
5: ಕೇಳುಗರಾಗಿ ಸೂಪರ್
6: ಕೇಳುಗನಾಗಿ ನಾನು 76 ಇಂದಲೂ ನಮ್ಮ ಮನೇಲಿ ನಮ್ ತಾತ ಒಂದು ಮರ್ಸಿ ರೇಡಿಯೋ ಇಟ್ಕೊಂಡಿದ್ರು ಮೇಡಮ್.
5: ರೇಡಿಯೋ
6: ಅವಾಗಲಿಂದಲೂ ಕೇಳ್ತಾ ಇದ್ದೆ. ಆಮೇಲೆ ತುಂಬಾ ಅವಾಗ ಸಾಕಷ್ಟು ಅಂದ್ರೆ ಹಾಡುಗಳು ಕಡಿಮೆ ಮೇಡಮ್, ವಾರ್ತೆಗಳು ಎಲ್ಲ ನಾವು ಬೆಳಿಗ್ಗೆ ಮತ್ತೆ ಸ್ಕೂಲ್ಗೆ ಹೋಗೋದ್ರೊಳಗೆ ಅದನ್ನೆಲ್ಲ ಕೇಳ್ಕೊಂಡು ಹೋಗಿರ್ತಿದ್ದು. ಆಮೇಲೆ ಮೇಡಮ್ ನಮ್ಗೆ ಈ ಒಂದು 80s ಅಲ್ಲಿ ಕ್ರಿಕೆಟ್ ಕಾಮೆಂಟ್ರಿ ಕೇಳೋದೊಂದು ಇದು ಶುರು ಆಗ್ಬಿಡ್ತು ನನಗೆ. ನಮ್ ತಂದೆಯವರು ಪಾಕೆಟ್ ರೇಡಿಯೋ ತಂದ್ಕೊಡೋರು ಮೇಡಮ್,
5: ಜೊತೆಗೆ
6: ಸಣ್ಣ ಸಣ್ಣದು ನಾವ್ ಎಲ್ಲಿ ಹೋದ್ರು ತಗೊಂಡೋಗ್ಬೋದು. ನಾನು ಶಾಲೆಗೆಲ್ಲ ಹೈಸ್ಕೂಲ್ ಅಲ್ಲಿ ಇದ್ದಾಗ ಸ್ಕೂಲ್ಗೂ ಬ್ಯಾಗ್ ಒಳಗೆ ಇಟ್ಕೊಂಡು ಹೋಗಿ ಆ ಲೀಸರ್ ಪೀರಿಯಡ್ ಇದ್ದಾಗ ಸ್ಕೋರ್ ಕೇಳ್ತಾ ಇದ್ದೆ ಮೇಡಮ್ ನಾನು.
5: ಅಷ್ಟು ರೇಡಿಯೋ ಹುಚ್ಚು ನಿಮ್ಗೆ ಆಗತ್ತೆ.
6: ಆಮೇಲೆ ಇನ್ನೊಂದೇನು ಅಂದ್ರೆ ಅವರು ನಮ್ಮ ಹಿಂದಿ ಮಾಸ್ಟರ್ ರಾಮಚಂದ್ರ ರಾವ್ ಅಂತ ಅವ್ರು ಹೇಳೋರು, ಏ ಸೋಮಶೇಖರ್ ಬರೀ ನೀನ್ ಬರೀ ಕ್ರಿಕೆಟ್ ಬರೀತಿಯಲ್ಲ ಪ್ರಬಂಧ ಕೊಟ್ರೆ ನೀನು ಬೇರೆ ಯಾವ್ದಾದ್ರು ಬರೀ ಅಂತ ಅವರು ಕೇಳ್ತಾರೋ. ನಿಜ ಮೇಡಮ್. ಆಮೇಲೆ ನೋಡಿ ನಾವು ಈಗ ಹಾಸನ್ FM ಆದ್ಮೇಲೆ ಮೇಡಮ್ 92 ನಲ್ಲಿ ಆಯ್ತು. ನಾವೊಂದು 98 ಇಂದ ಅದು ಕೇಳಕ್ಕೆ ನಾವು ಶುರು ಮಾಡಿದ್ವಿ ಮೇಡಮ್. ಹೇಗೆ ಅಂದ್ರೆ ಅಲ್ಲಿ ನೋಡ್ರಿ ನಾವು ಎಷ್ಟು ಇದು ಅಂದ್ರೆ ಅದು ದಿನಕ್ಕೊಂದು ಪ್ರಶ್ನೆ ಅಂತ 9 ಗಂಟೆ ಕರೆಕ್ಟ್ ಆಗಿ ಕೇಳೋರು ಮೇಡಮ್. ಆಮೇಲೆ ಒಂದ್ 10 ನಿಮಿಷ ಸಮಯ ಕೊಡೋರು, ನಾವು ಫೋನ್ ಮಾಡಿ ಉತ್ತರ ಹೇಳ್ಬೇಕು. ಅವರು 9:25 ಯಾರ್ಯಾರು ಸರಿ ಉತ್ತರ ಹೇಳಿದಾರೆ ಎಲ್ಲ ಹೇಳ್ತಾ ಇದ್ರು. ನಾನು ಮೇಡಮ್ ಒಂದ್ಸರಿ ಮೈಸೂರ್ಗ್ ಹೋಗ್ತಾ ಇದ್ದೆ, ನಾ ಯೂನಿವರ್ಸಿಟಿ ಕೆಲಸ ಏನ ಇತ್ತು ಅಂತ. ಅಲ್ಲಿ ಕೆಆರ್ಪೇಟೆನಲ್ಲಿ ಅವರು ತಿಂದಿಗ್ ಬಿಟ್ಟ ಅಲ್ಲಿ ಕಾಯಿನ್ ಬೋತ್ಗೆ ಫೋನ್ ಮಾಡಿ ಕರೆಕ್ಟ್ ಆಗಿ 9 ಗಂಟೆ ಏನೇನ ಆಯ್ತು ಅಂದಾಗ ನಾನ್ ಫೋನ್ ಮಾಡಿದೆ. ಅವರು ಏನ್ ಸರ್ ನಾವಿನ್ನು ಹೇಳಿಲ್ಲ, ನೀವು ಆಗಲ್ಲ ಕೇಳ್ತಾ ಇಲ್ಲೇ ಹಿಂಗ ಆಯ್ತು ಸರ್ ಪ್ರಶ್ನೆ ಹೇಳಿ ಸಾಕು ಅಂತ ಅಂದೆ. ಪ್ರಶ್ನೆ ಕೇಳಿದ್ರು, ನಾನು ಉತ್ತರ ಹೇಳಿ ನಾನು ಬಸ್ ಹತ್ತಿದೆ.
5: ಬಸ್
6: ಬಂದಾಗ ನಮ್ ಮನೆಯವ್ರು ಏನಂತಾರೆ ಅಂದ್ರೆ, ನೀವು ಬುಕ್ ಮಾಡ್ಕೊಂಡಿರ್ಕಂಡ್ರಿ ಅವ್ರನ್ನ ನಿಮ್ಮ ಹೆಸರು ಹೆಂಗ್ ಹೇಳಿದ್ರು ಅಂತಾರ. ನೀವು ಮೈಸೂರ್ಗ್ ಹೋಗ್ತಾ ಇರೋರು, ನೀವು ಅವಾಗೆಲ್ಲ ಮೊಬೈಲ್ ಅಲ್ಲೂ ಬರ್ತಿರ್ಲಿಲ್ಲ ಮೇಡಮ್. ಅವಾಗೆಲ್ಲ
5: ಮೊಬೈಲ್ ಅಲ್ಲಿ ಇರ್ಲಿಲ್ಲ,
6: ಮೊಬೈಲ್ ಅಲ್ಲಿ ರೇಡಿಯೋ ಏನ್ ಬರ್ತಿರ್ಲಿಲ್ಲ ಏನಿಲ್ಲ. ಹಂಗಾಗಿ ಇಂತ ಸನ್ನಿವೇಶಗಳು, ಮತ್ತೆ ನಾನು ಆಸ್ಪತ್ರೆಯಲ್ಲಿ ನಾನು ಹುಷಾರಿಲ್ದಾಗಿದ್ದಾಗ ನಾನು SMS ಗೀತ ಹಾಕಿ ಸಂಜೆ ಬಂದಾಗ ಅವಾಗ್ಲೂ ನೀವು ಬುಕ್ ಮಾಡ್ಕೊಂಡಿದ್ದೀರಾ ಏನೋ ಅಭಿಮಾನ ನಿಮ್ಮ ಹೆಸರು ಹೇಳಿ ಕೊಡ್ತಾರೆ ಅಂತ ಹಿಂಗೆಲ್ಲ ಜನ ಒಂದ್ ಸ್ವಲ್ಪ ಇದ್ ಮಾಡೋರು. ಆದ್ರೆ ಅದು ಯಾವ ಆತರ ಇರ್ಲಿಲ್ಲ ಮೇಡಮ್. ನಾವೇನಾರು ಅಪ್ರೋಚ್ ಮಾಡಿದ್ರು ಮಾತ್ರ ಅವರು ನಮ್ಮ ಹೆಸರು ತಗೊಳ್ತಿದ್ರು. ಇದೆಲ್ಲ ನಮ್ಗೆ ಅನುಭವ ಮೇಡಮ್ ರೇಡಿಯೋ ಬಗ್ಗೆ. ಆಮೇಲೆ 80s, 85, 90s ಅಲ್ಲಂತೂ ಬಿಡಿ ಕಾಮೆಂಟ್ರಿ ಮೇಡಮ್. ನಾನು ಹಿಂದಿ ಒಂದ್ ಸ್ವಲ್ಪ ಚೆನ್ನಾಗಿ ನಂಬರ್ ತೆಗಿತಿದ್ದೆ ಅಂದ್ರೆ ಆ ರೇಡಿಯೋ ಕಾಮೆಂಟ್ರಿ ಕೇಳಿದ ಪ್ರಭಾವ ಮೇಡಮ್.
5: ಅದು ಕೇಳಿರೋದ್ರಿಂದ
6: ಅದರಿಂದ ಅದೆಲ್ಲ ಒಂದ್ ಸ್ವಲ್ಪ ಚೆನ್ನಾಗಿ ಕಲಿತು ಮಾಡ್ತಿದ್ದು. ನಾವು 8th ಅಲ್ಲಿ ಇದ್ದಾಗಲೇ 10th ಕರ್ಕೊಂಡು ಹೋಗಿ ಹಿಂದಿ 1 to 100 100, 200, 300 ಹೇಳ್ತಾ ಇದ್ದೆ ಮೇಡಮ್. ಅಂದ್ರೆ ರೇಡಿಯೋದಿಂದ ಕಲ್ತಿದ್ದು. ಆಮೇಲೆ ಅಂತಿಮವಾಗಿ ಮೇಡಮ್ ರೇಡಿಯೋ ಬಗ್ಗೆ ಒಂದು ಅಭಿಮಾನದಿಂದ ಹೇಳ್ಬೇಕಾಗ್ತಕ್ಕಂತ ಮಾತೇನು ಅಂದ್ರೆ ಮೇಡಮ್ ರೇಡಿಯೋ ನೀವು ಯಾವ ರೇಡಿಯೋ ತಗೊಳ್ಳಿ, ನಾವು ಪ್ರತಿಯೊಂದು ಕೇಂದ್ರದಲ್ಲೂ ಅಷ್ಟೇ ಸೆನ್ಸಾರ್ಡ್ ಆರೋಗ್ಯಕರವಾಗಿರ್ತಕ್ಕಂತ ಕಾರ್ಯಕ್ರಮಗಳನ್ನ ಬಿತ್ತಾರ. ನಾವು ಕೆಲವೊಂದು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ರೆ ಏನೋ ಸ್ವಲ್ಪ ಅಶ್ಲೀಲ ಬರ್ತಾ ಇದೆ, ಆಫ್ ಮಾಡ್ಬಿಡೋಣ ಮತ್ತೆ ಮನೆ ಮಂದಿ ಎಲ್ಲ ನೋಡ್ಲಿಕ್ಕೆ ಮುಜುಗರ ಆಗುತ್ತೆ ಅನ್ನೋ ಸನ್ನಿವೇಶ ಎದುರಿಸ್ತೀವಿ. ಆದ್ರೆ ರೇಡಿಯೋದಲ್ಲಿ ಆಗಿಲ್ಲ ಮೇಡಮ್. ರೇಡಿಯೋದಲ್ಲಿ
5: ವಿಚಾರಗಳನ್ನ
6: ಆರೋಗ್ಯಕರವಾಗಿರ್ತಕ್ಕಂತ ಏನು ನಮಗೆ ಕೇಳಕ್ಕೆ ಸರಿ ಆಗ್ತಲ್ಲಪ್ಪ, ಅದ್ಯಾಕೋ ಸರಿ ಹೋಗ್ತಾ ಇಲ್ಲ ಅಂತ ಪದಗಳು ಆಗಿಲ್ಲ ಮೇಡಮ್. ಅದು ತುಂಬಾ ಒಳ್ಳೆ ಸೆನ್ಸಾರ್ಡ್ ಅಂತ ಹೇಳ್ತೀವಲ್ಲ ಆ ರೀತಿಯ ಒಂದು ಪದಪುಂಜಗಳು ಅಲ್ಲಿ ಬಳಕೆ ಆಗುತ್ತೆ. ಕಾರ್ಯಕ್ರಮವೂ ಕೂಡ ಅಷ್ಟೇ ಒಳ್ಳೆ ಅರ್ಥಪೂರ್ಣವಾದ ಕಾರ್ಯಕ್ರಮಗಳು ಬರ್ತವೆ. ಹಾಗಾಗಿ ಮಾಹಿತಿ ಮತ್ತು ಮನೋರಂಜನೆ ಇದೆಯ ಮೇಡಮ್
5: ಎರಡು ಇದೆ ಸರ್.
6: ಹಾಗಾಗಿ ಮಾಹಿತಿಗಳು ಸಿಗುತ್ತೆ. ಈ ರಸಪ್ರಶ್ನೆ ಕಾರ್ಯಕ್ರಮಗಳೆಲ್ಲ ಮಾಡಿದಾಗ ಬೇಕಾದಷ್ಟು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ. ಮತ್ತೆ ಮನೋರಂಜನೆ ಹಾಡುಗಳೆಲ್ಲ ನೋಡಿ ಎಷ್ಟು ಚೆನ್ನಾಗಿ. ನನಗೆ ಮೇಡಮ್ ನಿಜವಾಗ್ಲು ಹಾಡು ಹೇಳಕ್ಕೆ ಏನೇನೂ ಗೊತ್ತಿರಲಿಲ್ಲ ಮೇಡಮ್, ಬರ್ತಿರ್ಲಿಲ್ಲ. ನಮ್ ಕಾಲೇಜಲ್ಲಿ ಒಂದ್ಸರಿ ಫಂಕ್ಷನ್ ಆದಾಗ ಹೈಸ್ಕೂಲ್ ನಮ್ದು ಕಾಂಪೋಸಿಟ್ ಇತ್ತು, ಹೈಸ್ಕೂಲ್ ಟೀಚರ್ ಒಬ್ರು ಹಾಡು ಹೇಳ್ಬಿಟ್ರು ಮೇಡಮ್ ಸಭೆನಲ್ಲಿ ಹೋಗಿ ಅಲ್ಲಿ ವೇದಿಕೆ ಮೇಲೆ. ನಮ್ ಕಾಲೇಜ್ ಹುಡುಗರೆಲ್ಲ ನಮ್ಮ ಕಾಲೇಜ್ ಅಲ್ಲಿ ಯಾರು ಇಲ್ವಲ್ಲ, ನೀವ್ ಆಡಿ ಸರ್, ನೀವ್ ಆಡಿ ಸರ್ ಅಂದ್ರು. ಅವಾಗ ಹೋಗಿ ಒಂದ್ ಪ್ರಯತ್ನ ಮಾಡಿದೆ ಮೇಡಮ್, ಆ ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಅಂತ ತಿಳಿಸೋ ಮಾಡೋ. ಅವಾಗ್ಲಿಂದ ನಮಗೆ ಒಂದ್ ಸ್ವಲ್ಪ ಹಾಡು ಸಂಗೀತ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಒಲವು ಬಂದು ಈಗ ಎಲ್ಲ ಕಾರ್ಯಕ್ರಮಗಳೆಲ್ಲ ಭಾಗವಹಿಸ್ತೀವಿ. ಹೀಗೆ ರೇಡಿಯೋ ಮತ್ತೆ ನಮಗೆ ಅವಿನಾಭಾವ ಸಂಬಂಧ
5: ಇದೆ. ಹಾಗೆ ಸರ್, ನಮ್ಮ FM ರೇಡಿಯೋದಲ್ಲಿ ಯಾವ ಸಮಯದಲ್ಲಿ ಹೆಚ್ಚು ರೇಡಿಯೋನ ಕೇಳ್ತೀರಾ ಸರ್?
6: ಮೇಡಮ್ ನಾನು ಬೆಳಿಗ್ಗೆ ತೋಟಕ್ಕೆ ನಾನು ವಾಕ್ ಹೋಗುವಾಗ ಕೇಳ್ಕೊಂಡು ಹೋಗ್ತೀನಿ. ಆಮೇಲೆ ನಿಮ್ಮ ವಚನ ವಿಹಾರ ಇದೆಯಲ್ಲ 7 to 7:30 ಅದನ್ನು ಕಂಪ್ಲೀಟ್ ಆಗಿ ಕೇಳ್ತೀನಿ ಮೇಡಮ್. ನಾನು ಅದನ್ನ ಹೂ ಎತ್ತುತ್ತಾ ಇದ್ರು ಜೇಬೊಳಗೆ ಇಟ್ಕೊಂಡು ಕೇಳ್ತಾ ಇರ್ತೀನಿ. ಆಮೇಲೆ ಮಧ್ಯ ಕೆಲಸಗಳು ಇರ್ತವೆ. ಈಗ ಏನು ನಿಮ್ದು 10 ಗಂಟೆದು ಬಿಂದಾಸ್ ಕಾರ್ಯಕ್ರಮ ಇದೆ, ಅದಂತೂ ಪೂರ್ತಿ ಕೇಳ್ತೀವಿ. ಮತ್ತೆ ಮಧ್ಯಾಹ್ನ ಎಲ್ಲ ಆಗಲ್ಲ ಮೇಡಮ್, ಬೇರೆ ಬೇರೆ ಕೆಲಸಗಳು ಇರ್ತವೆ. ಹಾಗಾಗಿ ಸಂಜೆ 4 ಗಂಟೆ ಕಾಫಿ ವಿತ್ ಆರ್ದೆ. ಆಮೇಲೆ ಮತ್ತೆ ನಾವು 7 ಗಂಟೆ ಒಂದು ಏನು ನಿಮ್ದು ಕೃಷಿ ಕಾರ್ಯಕ್ರಮ ಬರ್ತದೆ, ಅದನ್ನು ಕೇಳ್ತೀವಿ ಮೇಡಮ್. ಇಷ್ಟು ನಾವು ಎಲ್ಲಾ ಕೇಳ್ತೀವಿ ಅಂತ ನಾನು ಸುಳ್ಳು ಹೇಳಕ್ಕೆ ತಯಾರಿಲ್ಲ. ಮೇಡಮ್ ಸಮಯ ಸಿಕ್ಕಿದಾಗ ಇವು ಮಾತ್ರ ಕಂಪಲ್ಸರಿ ಮೇಡಮ್, ನಿಮ್ದೇನು ಲೈವ್ ಪ್ರೋಗ್ರಾಮ್ ಇದೆ ಕಂಪಲ್ಸರಿ ಇರುತ್ತೆ, ಅದನ್ನ ನಾವು ಸಮಯ ಹೊಂದಾಣಿಕೆ ಮಾಡ್ಕೊಳ್ತೀವಿ ಮೇಡಮ್. ಈಗ ಒಂದ್ ಸ್ವಲ್ಪ ಇತ್ತೀಚೆಗೆ ಫಾದರ್ ಒಂದ್ ಸ್ವಲ್ಪ ಅನಾರೋಗ್ಯಕ್ಕೊಳಗಾದ್ರಿಂದ ಅವರ ಒಂದ್ ಸ್ವಲ್ಪ ಆರೈಕೆ ಮಾಡಬೇಕು. ಆ ಸಮಯದಲ್ಲಿ ಅವರು ಕರೆಕ್ಟ್ ಆಗಿ ಊಟಕ್ಕೆ ಕೂರ್ತಾರೆ, ಊಟ ಮಾಡಿಸ್ಬಿಟ್ಟು ಮಾತ್ರೆ ನುಂಗ್ಸಿ ಅವ್ರಿಗೆಲ್ಲ ನೆಬಲೈಸೇಷನ್ ಅದು ಇದು ಎಲ್ಲ ಮಾಡಿ ಆ ಟೈಮ್ ಆಗ್ಬಿಡುತ್ತೆ ಮೇಡಮ್. ಭಾಗವಹಿಸೋದು ಕಷ್ಟ ಆಗ್ತಾ ಇದೆ ಈಗ. ಆದ್ರೂ ಕೂಡ ಆ ಸಮಯದಲ್ಲಿ ಒಂದ್ ಸ್ವಲ್ಪ ಮಗಳು ಯಾರ ಇದ್ರೆ ನೀನ್ ಸ್ವಲ್ಪ ಮಾಡ್ಸಮ್ಮ ಅಂತ ಹೇಳಿ ಆ ಸಮಯ ಬಳಕೆ ಮಾಡ್ಕೊಳ್ತೀವಿ. ಆದ್ರೆ ನಮ್ಗೆ ಅಭಿಮಾನ ಇದೆ ಮೇಡಮ್ ನಿಜ. ಕೆಲವರು ನಮ್ಮ ಸ್ನೇಹಿತರು ಹೇಳಿದಾಗ ನಮ್ದು ಅಷ್ಟೇನೆ, ಏನಾದ್ರು ಲೆಟರ್ ಯಾವ್ದಾದ್ರು ಬಂದ್ರೆ ಬ್ರಾಕೆಟ್ ಅಲ್ಲಿ FM ಅಂತ ಹಾಕಿರ್ತಾರೆ ಮೇಡಮ್, ಅವ್ರಿಗೆ ಪೋಸ್ಟ್ಮನ್ ಗೆ ಸುಲಭ ಗೊತ್ತಾಗ್ಲಿ ಅಂತ FM ಅಂತ ಹಾಕಿರೋದು ಉಂಟು. ಆ ಮಟ್ಟಿಗೆ ನಾವು ರೇಡಿಯೋದಿಂದ ಪ್ರಭಾವಿತರಾಗಿದ್ದೀವಿ ಮೇಡಮ್.
5: ಒಳ್ಳೆ ವಿಚಾರ.
6: ಆಮೇಲೆ ಇನ್ನೊಂದು ಮಾತು ನಾನು ಹೇಳಬೇಕು, ಅದು ಹೆಮ್ಮೆಯಿಂದ ಹೇಳ್ತೀನಿ ಮೇಡಮ್. ತಮ್ಮ ಶಿವಮೊಗ್ಗ FM ಬಗ್ಗೆ ನಾವಾಗ್ಲೇ 3 ವರ್ಷ ದಾಟಿ 4ನೇ ವರ್ಷದ ಕೇಳುಗರು ಮೇಡಮ್. ಒಂದು ದಿನ ಕೂಡ ಖಂಡಿತ ಮೇಡಮ್, ಒಂದೇ ಒಂದು ದಿವಸ ನೀವು ಬೆಳಗ್ಗೆನು ಫೋನ್ ಮಾಡಿದಾರ, ಸಂಜೆನು ಮಾಡಿದಾರ, ಆ ರೀತಿ ಯಾವತ್ತೂ ಒಂದ್ ಮಾತು ಬಂದಿಲ್ಲ ಮೇಡಮ್.
5: ಎಲ್ಲ ಕೇಳುಗರಿಗೂ ಖಂಡಿತ
6: ಯಾರು ಫೋನ್ ಮಾಡ್ಲಿ ಅಂದ್ರೆ ನಿಮ್ಮ ಒಂದು ಧ್ಯೇಯ ಏನಂದ್ರೆ ಆಸಕ್ತಿ ಇರೋರು ಮಾಡ್ತಾ ಇದಾರೆ ಮಾಡ್ಲಿ, ಬೇರೆಯವ್ರಿಗೂ ಅವ್ರಿಗೆ ಆಸಕ್ತಿ ಇದ್ರೆ ಅವ್ರು ಮಾಡ್ಲಿ ಅನ್ನೋ ಒಂದು ಧ್ಯೇಯ ಇರೋದ್ರಿಂದ ನಾವು ತುಂಬಾ ಖುಷಿಯಿಂದ ಭಾಗವಹಿಸ್ತೀವಿ ಮೇಡಮ್.
5: ಹೀಗೆ ಖುಷಿಯಾಗಿ ಎಲ್ಲ ಕಾರ್ಯಕ್ರಮವನ್ನು ಕೇಳಿ ಹೀಗೆ ಭಾಗವಹಿಸ್ತಾ ಇರಿ ಸರ್. ಧನ್ಯವಾದ ಸರ್.
6: ಖಂಡಿತ ಮೇಡಮ್, ಧನ್ಯವಾದಗಳು ತಮಗೂ ಕೂಡ.
5: ಹಾಸನದಿಂದ ಸೋಮಶೇಖರ್ ಸರ್ ಅವ್ರು ಕರೆ ಮಾಡಿ ಈ ರೇಡಿಯೋದ ಬಗ್ಗೆ FM ರೇಡಿಯೋದ ಬಗ್ಗೆ ಸಾಕಷ್ಟು ವಿಚಾರವನ್ನ ತಿಳಿಸಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ,
7: ನಮಸ್ತೆ ಮೇಡಮ್.
5: ನಮಸ್ತೆ ಶಿವಶರಣ ಸರ್, ಹೇಗಿದ್ದೀರಾ?
7: ಆರಾಮಿದ್ದೀವಿ ಮೇಡಮ್, ತಾವಾಗಿದ್ದೀರಿ?
5: ನಾವು ಆರಾಮಾಗಿದ್ದೀವ್ರಿ.
7: ಊಟ ಆಯ್ತ್ರಿ?
5: ಆಯ್ತು ಸರ್. ನಿಮ್ದಾಯ್ತಾ?
7: ನಮಗೆ ಊಟ ಆಯ್ತು ಮೇಡಮ್.
5: ಹಾ ಸರ್, ಇವತ್ತು ರಾಷ್ಟ್ರೀಯ ರೇಡಿಯೋ ದಿನದ ಬಗ್ಗೆ ಮಾತಾಡ್ತಾ ಇದ್ವಿ.
7: ರಾಷ್ಟ್ರೀಯ ರೇಡಿಯೋ ದಿನ? ಹೌದು ಮೇಡಮ್. ರೇಡಿಯೋ ಅಂದ್ರೆ ಮೇಡಮ್ ಒಂದು ಸಂಗಾತಿ ಇದ್ದಂಗ ಮೇಡಮ್ ಅಂದ್ರೆ
5: ಸಂಗಾತಿ ಇದ್ದಾಗೆ
7: ಜೀವನ ಸಂಗಾತಿ ಅಂದ್ರೆ ಸ್ನೇಹಿತರು ಒಟ್ರಿ. ಯಾಕೆ ಮೇಡಮ್ ನಾವು ಸಣ್ಣ ಇದ್ದಾಗ ರೇಡ್ವೆ ಕೇಳ್ತಿದ್ವು, ಅದು ಎಲ್ಲಿ ರೇಡ್ವೆ ಇಲ್ಲ ಮೇಡಮ್, ಅವಾಗ ಎಲ್ಲಿಪ್ಪ ಅಂದ್ರೆ ಒಂದು ಪಂಚಾಯತ್ ಆಗತ್ತ ರೇಡ್ವೆ ಇತ್ತು ಮೇಡಮ್, ನಮ್ಮ
5: ಪಂಚಾಯತಿಗಳಲ್ಲಿ ಇರ್ತಿತ್ತು.
7: ಪಂಚಾಯತ್ ಆಗಿರ್ತಿತ್ತು, ಬೆಳಿಗ್ಗೆ 7-5 ಹೋಗಿ ಕುಂಡ್ರಿ ಅಲ್ಲಿ ಪ್ರದೇಶ ಸಮಾಚಾರ ಬರ್ತಿತ್ತು. ಅದಕ್ಕಿಂತ ಮುಂಚೆ 7:55 ಒಂದು ಸಂಸ್ಕೃತ ವಾರ್ತಾ ಅಂತ ಬರ್ತಿತ್ತು ಮೇಡಮ್.
5: ಸಂಸ್ಕೃತ ವಾರ್ತೆ, ಹೌದು.
7: ಅವಾಗ ಬಸಪ್ಪ ಮಾದರತ್ ಒಬ್ಬನೇ ಓದ್ತಾ ಇದ್ದ ಮೇಡಮ್. ಅವಾಗ
5: ಅವ್ರ ಹೆಸರು ನೆನಪಿದೆ ನೋಡಿ.
7: ನೆನಪಿದೆ ಮೇಡಮ್. ಅವ್ರ ಹೆಸರು ಅಂದ್ರೆ ಮೇಡಮ್ ಅದು ಪೂರ್ತಿ ಬಾಯ್ಪಟ್ ಆಯ್ತು ಮೇಡಮ್. ಸ್ವಲ್ಪ ಸ್ವಲ್ಪ ಎಲ್ಲ ಬರ್ತ್ ಬಿಟ್ಟು ಅವ್ರು ಮಾತಾಡ ಅವ್ರ ಏನು ಬೆಳಿಗ್ಗೆ ನಾವು 6:55 ಕೇಳಿದ್ ಬಂದ್ರೆ ಅದು ಬರ್ತಿತ್ತು ಮೇಡಮ್ ಸಂಸ್ಕೃತ ವಾರ್ತೆ. ಈ ನಮ್ಮ ಆಕಾಶವಾಣಿ ಸಂಪತಿ ವಾರ್ತಾ ಸುಯಂತ ಪ್ರವಾಚಕ ಬಲದೇ ಬಲದಾಗಲ ಅಥವಾ ಬಸಪ್ಪ ಮಾತಾರ ಇವ್ರಿಬ್ರು ಬಿಟ್ರೆ ಯಾರು ಇದ್ದಿಲ್ಲ ಮೇಡಮ್. ಅವಾಗ
5: ಬಾಯ್ಪಟ್ ಆಗ್ಬಿಟ್ಟಿದೆ ಹಾಗೆ.
7: ಬಾಯ್ಪಟ್ ಪೂರ್ತಿ ಅವ್ರು ಏನ್ ಹೇಳ್ತಾರೆ ಎಲ್ಲ ಬಾಯ್ಪಟ್ ಆಯ್ತು ಮೇಡಮ್. ಸಂಸ್ಕೃತ ವಾರ್ತಾ ಬಾಯ್ಪಟ್ ಆಗ್ಬಿಟ್ಟಿತ್ತು ಅವಾಗ. ಮತ್ತೆ ಅವಾಗ ಒಂದ್ ಏನ್ ಮೇಡಮ್ ರೇಡ್ಬೇಕು ಲೈಸೆನ್ಸ್ ಇತ್ತು. ಆ ಲೈಸೆನ್ಸ್ ಸಿಗಿಸ್ಬೇಕು ಮೇಡಮ್ ಒಂದ್ ವರ್ಷಕ್ಕೆ ಒಂದಿಷ್ಟು ಏನೋ ಹೇಳ ಅಲ್ಲಿ ಯಾರೋ ಒಂದ್ ತಗೊಂಡ್ ಹೋಗ್ಬಿಟ್ಟಿರ್ ಒಂದ್ ವರ್ಷ ಆಗೋಣ ಅವ್ರು ಅದನ್ನ ಅಲ್ಲಿ ಯಾಡಕ್ಕಿತ್ತು ಮೇಡಮ್ ಅದು ಹೆಸರು ಅದನ್ನ ತಗೊಂಡ್ ಹೋಗ್ಬೇಕು ನಾವು ಹೋಗಿ ಮತ್ ಬಾತ್ ಅದನ್ನ ರಿನೋ ಮಾಡ್ಕೊಂಡು ಮತ್ ನಮ್ಮ ಮನೆಗೆ ತರ್ಬೇಕು ಆ ರೇಡ್ವೆ. ಆತರ ಇತ್ತು ಮೇಡಮ್ ಅವಾಗ.
5: ಸರ್ ನಮ್ಮ ಎಫ್ ಎಂ ರೇಡಿಯೋನ ಎಷ್ಟು ವರ್ಷದಿಂದ ಕೇಳ್ತಾ ಇದ್ದೀರಾ?
7: 2 ವರ್ಷ ಆಯ್ತು ಮೇಡಮ್ ನಮ್ದು. ನಾನು ಈ ಶ್ರಾವಣಕ್ಕೆ 2 ವರ್ಷ ಆಯ್ತು ನೋಡ್ರಿ ಮೇಡಮ್. ಕರೆಕ್ಟ್ ಇವಾಗ
5: ಶ್ರಾವಣಕ್ಕೆ 2 ವರ್ಷ ಆಯ್ತಾ?
7: 2 ವರ್ಷ ಮೇಡಮ್. ಆದ್ರೆ ಇನ್ನೇನು ಇನ್ನೊಂದು 4 ದಿವಸ ಹೆಚ್ಚು ಕಡಿಮೆ ಆಗೈತೆ ಮೇಡಮ್. ಅದನ್ನ ನೋಡಿ ಕೇಳ್ಬೇಕು ನಾವು ಹಚ್ಚಿ ಇಟ್ಟಿವ್ರಿ ಅದನ್ನ. ಅದ್ ಯಾವ ರೇಡ್ ಕೇಳ್ತೀವಿ ಅಂದ್ರೆ ಎಲ್ಲ ನೆನಪಿರಿ ಯಾವಾಗ ಕೇಳಾಗೈತಿವಪ್ಪ
5: ಶುರು ಮಾಡಿದೀರಾ ಅಂತ.
7: ನಮಗ್ ಮೊದಲು ಗೊತ್ತೇ ಇದ್ದಿಲ್ಲ ಮೇಡಮ್. ಅದು ಒಬ್ರು ಯಾರೋ ಹೇಳಿದ್ರ ಅಲ್ಲಿ ಶಿವಮೊಗ್ಗದವ್ರೆ ಯಾರೋ ಒಬ್ರು ಹೇಳಿದ ಕೂಡಲೇ ಅವಾಗ ನಮಗ ಅದು ಪರಿಚಯ ಆಯ್ತು ಮೇಡಮ್.
5: ಮೊಬೈಲ್ ಅಲ್ಲಿ ಹೀಗೆ ಪ್ಲೇ ಸ್ಟೋರ್ ಇಂದ ಡೌನ್ಲೋಡ್ ಮಾಡ್ಕೊಳ್ಳಿ ಕೇಳಿಸ್ಕೊಳ್ಳಿ ಅಂತ ಹೇಳಿದ್ರ?
7: ಕೇಳ್ಕೊಳಕತ್ತಿ ಮೇಡಮ್ ಅವಾಗ ಅದನ್ನ. ಅವ್ರ ಸಲುವಾಗಿ ಹಂಗೆಲ್ಲ ಮಾತಾಡ್ಕೋತ ಬಂದ್ವಿ, ಹಂಗ ಕೇಳ್ಕೋತ ಹಂಗ ಕೇಳ್ಕೋತ ಕೇಳ್ಕೋತ ಎಲ್ಲಾರು ಸ್ನೇಹಿತರ ಆಗ್ಬಿಟ್ಟು ಮೇಡಮ್. ಇದು ರೇಡ್ವೆ ಸ್ನೇಹಿತರ ಅಂದ್ರೆ ಮೇಡಮ್ ಇಟ್ಟ ಮಿತಿನ ಇಲ್ಲ ಮೇಡಮ್ ಇದಕ್ಕೆ ಈಗ. ಆದ್ರೆ ಟಿವಿ ಮಾಧ್ಯಮದಾಗ ಒಳಗೆ ಯಾರು ಸ್ನೇಹಿತರು ಇಲ್ಲ, ರೇಡ್ವೆ ಮಾಧ್ಯಮದಾಗ ಎಲ್ಲಾರು ಸ್ನೇಹಿತರು.
5: ರೇಡಿಯೋದಲ್ಲಿ ಒಂದು ಆತ್ಮೀಯತೆ ಅನ್ನೋದು ಇರುತ್ತೆ.
7: ಆತ್ಮೀಯತೆ ಇರುತ್ತೆ ಮೇಡಮ್, ವಿಶ್ವಾಸ ಇತ್ತು ಬಹಳ ಮೇಡಮ್.
5: ವಿಶ್ವಾಸ ಇರುತ್ತೆ ಅಂತ.
7: ವಿಶ್ವಾಸಕ್ಕ ವಿಶ್ವಾಸ ಇರ್ತದಪ್ಪ ಅಂತ ಹೇಳಿ ಅದಕ್ಕೆ ನಾವು ನಂಬುತ್ತೀವಿ ಮೇಡಮ್ ಬಹಳ. ಅದಕ್ಕೆ ವಿಶ್ವಾಸ ಬೇಕು ಮೇಡಮ್, ಯಾವ್ದೇ ಮಾಡ್ಬೇಕಾದ್ರೆ ವಿಶ್ವಾಸ ಇರ್ಬೇಕು
5: ಇರ್ಬೇಕು ಅಂತ.
7: ಯಾಕಂತ ಕೇಳಿದ್ರ ಅನ್ನೋದನ್ನು ಕೇಳುದು ಹೇಳುದು ಯಾವ್ದೋ ಒಂದು ಕ್ವಶನ್ ಯಾವ್ದೇ ಒಂದು ಕರ್ತೀರಿ ಸಮ ವಿಶೇಷ ಅದೊಂದು ಬಹಳ ಇಷ್ಟ ಆಗ್ಬಿಡುತ್ತೆ ನಮಗೆ. ಯಾವ್ದಾದ್ರು ಒಂದು ವಿಶೇಷ ದಿನ ಒಂದು ವಿಷಯ ಇದ್ದೇ ಇರುತ್ತೆ ಅಲ್ಲಿ.
5: ದಿನ ಒಂದೊಂದು ವಿಶೇಷ ದಿನಗಳು ಇದ್ದೇ ಇರುತ್ತೆ.
7: ಇದ್ದೇ ಇರುತ್ತೆ ನಮಗೆ ಯಾವ್ದು ಗೊತ್ತಿಲ್ಲದಿ ಆಕಾಶವಾಣಿ ಶಿವಮೊಗ್ಗ ಕೇಳ ಹಚ್ಚಿದ ಬಳಕ ನಮಗ ಎಲ್ಲ ಗೊತ್ತಾಗಿದ್ದು. ನಿನ್ನೊಂದು ದಿನಾಚರಣೆ ಇವತ್ತೊಂದು
5: ಪ್ರತಿದಿನ
7: ಗೊತ್ತಿದ್ದಿಲ್ಲ ಇಲ್ಲಿವರೆಗೆ ಈ ಗೊತ್ತಾಗಿದೆ ಮೇಡಮ್. ಅದು
5: ಇವಾಗೆಲ್ಲ ಗೊತ್ತಾಗ್ತಿದೆ
7: ಎಲ್ಲ ಗೊತ್ತಿಬಿಟ್ರೆ ಎಲ್ಲಾನು ನಮ್ಮ ರೇಡ್ವೆ ಶಿವಮೊಗ್ಗದಿಂದ ಎಲ್ಲ ಗೊತ್ತಾಗ್ಬಿಡ್ತೀವಿ. ಯಾವ ರೇಡ್ವೆ ಎಲ್ಲ ಕೇಳ್ತಿದ್ವಿ, ಧಾರವಾಡ ಕೇಳ್ತಿದ್ವಿ ಅವಾಗ ಮೇಡಮ್ ಗುಲ್ಬುರ್ಗ ಇವು ಎರಡೇ ನಾವು ಹೆಚ್ಚು ಕೇಳುದು. ಇತ್ತಿತ್ತಲಾಗಿ ನಮ್ ಬಿಜಾಪುರ ಆಯ್ತು, ಬಿಜಾಪುರ ಕೇಳ್ಕೊತ ಶಿವಮೊಗ್ಗ ಕೇಳಾಕ
5: ಶಿವಮೊಗ್ಗ ಹೀಗೆ ಎಲ್ಲ ಕಾರ್ಯಕ್ರಮವನ್ನು ಕೇಳ್ತಾ ಇರಿ ಸರ್.
7: ಎಲ್ಲ ಕಾರ್ಯಕ್ರಮ ಹೆಚ್ಚು ಕಡಿಮೆ ನಿಮ್ದು ಎಲ್ಲ ಕಾರ್ಯಕ್ರಮ ಮೇಡಮ್ ಯಾವ್ದು ಇಲ್ಲ ಅನ್ನೋದೇ ಇಲ್ಲ.
5: ಸರ್ ಹೀಗೆ ಕೇಳ್ತಾ ಇರಿ ಸರ್, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ.
7: ಧನ್ಯವಾದ ಮೇಡಮ್, ಧನ್ಯವಾದ ಮೇಡಮ್.
5: ಬಿಜಾಪುರದಿಂದ ಶಿವಶರಣರು ಕರೆ ಮಾಡಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ,
8: ನಮಸ್ತೆ.
5: ನಮಸ್ತೆ ಕೃಷ್ಣಪ್ಪ ಸರ್, ಹೇಗಿದ್ದೀರಾ? ನಾವು ಆರಾಮಿದೀವಿ ಸರ್. ಮುಗಿತಾ ಡ್ಯೂಟಿ ಸರ್? ಸ್ವಲ್ಪ ವಾಯ್ಸ್ ಬ್ರೇಕ್. ಶುಭ, ಧನ್ಯವಾದ ಸರ್. ನಿಮ್ ವಾಯ್ಸ್ ಸ್ವಲ್ಪ ಬ್ರೇಕ್ ಆಗ್ತಿದೆ. ಹೌದಾ? ಈಗ ಸರ್
8: ಪರವಾಗಿಲ್ಲ
5: ಪರವಾಗಿಲ್ವಾ?
8: ಮೇಡಮ್ ಇದು ನಂದು ಮೇಡಮ್, ನಾನು ಚಿಕ್ಕದಿಂದಲೂ ಕೂಡ ರೇಡಿಯೋ ಕೇಳ್ತಾ ಇದ್ದೀನಿ. ಬಟ್ ನನ್ನ ಹತ್ರ ರೇಡಿಯೋ ಇರ್ಲಿಲ್ಲ. ಅವಾಗ ನಮ್ಮ ಪಕ್ಕದ ಮನೇಲಿ ಮೇಡಮ್ ಆ ಓಲ್ಡ್ ಚಿತ್ರಗೀತೆ ಹಾಕೋಡ ಅವಾಗೆಲ್ಲ ಚಿಕ್ಕದ್ರಲ್ಲಿ ಈ ಸಿಲ್ಲೆಗಳ ಸಂಗೀತವ ಆಡಿದೆ. ಅನುರಾಗದ ಅನುರಾಗದ ಅಂತ ಹಾಡ್ಗಳು ಹಾಕದ್ ಮೇಡಮ್. ಅದು ಕೇಳಕ್ ಒಂದು ಆನಂದವಾಗಿರತ್ ಮೇಡಮ್. ನಂಗೆ ಅವಾಗ
5: ಪಕ್ಕದ ಮನೆಯವ್ ಕೇಳ್ಕೊಂಡ್ ಬರ್ತಿದ್ರಿ?
8: ಕೇಳ್ಕೊಂಡ್ಬರ್ತಿದ್ವಿ. ಅವ್ರು ಬೈತಿದ್ರು, ಎದ್ದಡ್ರಿ ಎದ್ನಡ್ರಿ ಅನ್ನಾರ ಅವಾಗ. ಆದ್ರೆ ಬೈದ್ರು ಕೂಡ ಬಿಡ್ತಿದ್ದಿಲ್ಲ ಮೇಡಮ್. ಕೇಳ್ಕೊಂಡ್ ನಮ್ ದೊಡ್ಡಪ್ಪ ಮನೆ ಕೇಳ್ಕೊಂಡ್ಬರ್ತಿತ್ತು ಮೇಡಮ್. ದೊಡ್ಡಪ್ಪ ಮನೆ ರೆಡಿ ಇತ್ತು, ಅವ್ರಿಗೆ ಕೇಳ್ತಿತ್ತು ಮತ್ತೆ ರಾತ್ರಿ 8 ಗಂಟೆ ಮೇಡಮ್ ಕೃಷಿ ರಂಗದ್ದು ಆ ಮ್ಯೂಸಿಕ್ ಕೇಳೋದು ಅವಾಗಿಂದಲೂ ಪ್ರಾರಂಭ ಆಗಿತ್ತು. ಅದಾದ್ಮೇಲೆ ಮೇಡಮ್ ನಾನು ಸ್ವಂತ ರೇಡಿಯೋ ಖರೀದಿ ಮಾಡಿದ್ದು 97 ತಗೊಂಡೆ ಮೇಡಮ್. ಫಸ್ಟ್ ರೇಡಿಯೋ ಚಿಕ್ಕದು ಸಣ್ಣ ರೇಡಿಯೋ 97 ಬೆಂಗಳೂರು ತಗೊಂಡೆ. ಬೆಂಗಳೂರಲ್ಲಿ
5: 97
8: 97 ಮೇಡಮ್ ನನ್ನ SLC ಕಂಪ್ಲೀಟ್ ಆಯ್ತಲ್ವಾ. ನಾವು ಊರಿಗೆ ಬರೋಣ ಅಂತ ಬರ್ತಿದ್ದೆ. ಮೆಜೆಸ್ಟಿಕಲ್ ತಗೊಂಡೆ ಮೇಡಮ್, ಬೆಂಗಳೂರು ಮೆಜೆಸ್ಟಿಕಲ್ ಅಂತ ತಗೊಂಡೆ ಮೇಡಮ್. ಒಂದು 100-200 ಕೊಟ್ಟ ಅವಾಗ ಕೊಟ್ಟ. ಅದು ನನ್ನ ಮೊದಲ ರೇಡಿಯೋ ಅದೇ ಮೇಡಮ್.
5: ಮೊದಲ ರೇಡಿಯೋ ಈಗ
8: ಇವಾಗಿಲ್ಲ ಮೇಡಮ್. ಇವಾಗ ಅದು ರೆಡಿ ಮೇಡಮ್. ಅವೆಲ್ಲ ಎಲ್ಲೆಲ್ಲ ಹೋಗ್ಬಿಟ್ಟು ಹೋಗು. ಆಮೇಲೆ ಅದಾದ್ಮೇಲೆ ಮೇಡಮ್ ಹಾಸನಕ್ಕೆ ಕಾಲೇಜ್ ಸೇರ್ಕೊಂಡೆ. ಹಾಸನದಲ್ಲಿ ಸೈರೆ ಟೆಕ್ಸ್ ಹತ್ರ ಒಂದು ತಪ್ಪಸ್ ಎರಡು ಸಲ ರೇಡಿಯೋ ತಗೊಂಡೆ ತೊಂಬತ್ತೆಂಟರ ತಗೊಂಡೆ ಮೇಡಮ್ 98 ಅಲ್ಲಿ. ಅದಾದ್ಮೇಲೆ ಈ ಕ್ರಿಕೆಟ್ ಕೇಳು ಉಚ್ಚಲ್ ಮೇಡಮ್, ಕ್ರಿಕೆಟ್ ಕೇಳಿ ಕೇಳಿ ಇಂಡಿಯಾ ಸೋತಾಗೆಲ್ಲ ರೇಡಿಯೋ ಕೋಪದಿಂದ ವಸ್ತು ವಸ್ತು ಒಂದ್ ಐದಾರು ಹೊರದಕ್ಕೆ ಮೇಡಮ್, ನಾನು ಹೊರದಕ್ಕೆ ಬಿಡಿದೀನಿ.
5: ಲಾಸ್ ಯಾರಿಗೆ ಆಯ್ತು?
8: ಓ ಮೇಡಮ್, ಯಾಕಂದ್ರೆ ಮೇಡಮ್ ಲಾಸ್ ನನಗೆ ಮೇಡಮ್, ಅಂದ್ರೆ ಸಿಟ್ಟು ಮೇಡಮ್ ಇಂಡಿಯಾ ಸೋತ್ ಬಿಡಲ್ಲ ಅಂತ. ಅಣ್ಣ ಸಚಿನ್ ಗಂಗೂಲಿ ಎಲ್ಲ ಹಿಂಗ ಇಂಥದ್ದು ಸೋತ್ ಬಿಡಲ್ಲ ಅಂತ ಕ್ರಿಕೆಟ್ ಹುಚ್ಚು ಬಹಳ ಇತ್ತು ಮೇಡಮ್ ನನಗೆ. ಆ ಹೊಡೆದಾಕ್ ಬಿಟ್ಟೆ ಮೇಡಮ್ ಅಂತ ಹೇಳಿ ಹೊಡೆದಕ್ಕೆ ಆರಾಮ ಬಿಟ್ಟೆ. ಆಮೇಲೆ ಈಗ ಯಾವಾಗ ಮೊಬೈಲ್ ಆಪಲ್ ಅಲ್ಲಿ ಬಂತು ರೇಡಿಯೋ ಎಲ್ಲ ಬಿಟ್ಟೆ ಮೇಡಮ್. ಈಗ ಮೊಬೈಲ್ ಎಲ್ಲ ಕೇಳ್ತೀನಿ.
5: ಮೊಬೈಲ್ ಎಷ್ಟಿಲ್ಲ ತಾನೆ?
8: ಹಾ ಮೇಡಮ್, ಮೊಬೈಲ್ ಎಷ್ಟಿಲ್ಲ ಮೇಡಮ್. ಈಗ ಈಗ ಇಲ್ಲ ಮೇಡಮ್, ಕ್ರಿಕೆಟ್ ಮಾಡಲ್ಲ ಈಗ ಕೈಗೊಚ್ಚಿ ಕೈ ಬಿಟ್ಟೆ ಮೇಡಮ್. ಅದರಿಂದ ರೇಡಿಯೋ ಹಾಳಾಯ್ತಲ್ಲ ಕೈ ಬಿಟ್ಟೆ, ಬೇಡ ಹುಚ್ಚು ಅಂತ. ಎಷ್ಟು ಕಷ್ಟ ನೋಡ್ತೀನಿ ಮೇಡಮ್, ಈಗ ಮುಂಚೆ ತರ ಅಷ್ಟು ಹುಚ್ಚಿಟ್ಕೊಂಡು ನೋಡಲ್ಲ ಮೇಡಮ್ ಅದನ್ನ. ಮೇಡಮ್ ನಿಮ್ಮ ಶಿವಮೊಗ್ಗ ಆಕರ್ಷಣೆ ಕೇಳಕ್ ಹಿಡ್ದು ಮೇಡಮ್, ನಾನು ಯಾವಾಗ ಅಲ್ಲಿ ಕಾರ್ಕಳದಲ್ಲಿ ಇದ್ದ ಮೇಡಮ್ ನಮ್ಮ ಮುಂಚೆ ಡ್ಯೂಟಿ. ಬಹುಶಃ ಒಂದ್ ಮೂರ್ನಾಲ್ಕು ವರ್ಷ ಆಯ್ತು ಮೇಡಮ್ ಕೇಳಕ್ ಹಿಡ್ದು.
5: ಆಗಿರ್ಬೋದು
8: ಕಾರ್ಕಳದಿಂದ ಕೇಳ್ತೀನಿ, 4 ವರ್ಷ ಆಯ್ತು ಅನ್ಸುತ್ತೆ ಮೇಡಮ್ ನಾನು ಕೇಳಕ್ ಹಿಡ್ದು.
5: ರೇಡಿಯೋ ಪ್ರಾರಂಭ ಆದಾಗಿಂದ ಜೊತೆಗೆ ಇದ್ದೀರಾ ನೀವು?
8: ಜೊತೆಗೆ ಇದ್ದೀನಿ ಮೇಡಮ್ ನಾನು. ಅವಾಗ ಮೇಡಮ್ ಇದು ಇದು ಬೆಳಿಗ್ಗೆ ಭಾನುವಾರ ನಡೆಸ್ಕೊಡ ಇವರು ಇದು ಮೇಡಮ್ ಮಧುರಗಾನ ಅಂತ.
5: ಮಧುರಗಾನ
8: ಅಂದ್ರೆ ಕೇಳ್ತಿದ್ದೆ ಮೇಡಮ್. ಈಗ ನಿಮ್ ಪ್ರೋಗ್ರಾಮ್ ಮೇಡಮ್, ನಾನು ಬೆಳಿಗ್ಗೆ ಪ್ರೋಗ್ರಾಮ್ ಕೇಳ್ತೀನಿ, ಅದ್ ಬಿಟ್ರೆ ನಿಮ್ದು ವಚನಗಾನೆ ಕೇಳಿ ಕಂಪಲ್ಸರಿ ಕೇಳ್ತೀನಿ, ನಾನು ಬಿಡಲ್ಲ ನಂಗೆ ವಚನ ಇಷ್ಟ ಅಲ್ಲ. ಅದಕ್ಕೆ ಮೇಡಮ್ ಇನ್ನ ಮತ್ತೆ ಅದ್ ಬಿಟ್ರೆ ಟೈಮ್ ಇದೆ ನಮ್ಮ ಇವ್ರು ಕೇಳ್ತೀವಿ ಮೇಡಮ್ 8 ವರೆಗೆ ನಮ್ಮ ಅರ್ಪಿತಾ ಮೇಡಮ್ ಪರಿಸರ
5: ಪರಿಚಯ ಕಾರ್ಯಕ್ರಮ.
8: ಮೇಡಮ್ ಮತ್ತೆ ರಕ್ಷಿತಾ ಮೇಡಮ್ ಪ್ರೇಕ್ಷಣೀಯ ಸ್ಥಳಗಳ ಬಗ್ಗೆ ಕೇಳ್ತೀನಿ. ಅದ್ ಬಿಟ್ಟು ನಮ್ಮ ಮಹಾಲಕ್ಷ್ಮಿ ಮೇಡಮ್ ಸಾಹಿತ್ಯ ಲೋಕಂದ್ರೆ ತುಂಬಾ ಚೆನ್ನಾಗಿರುತ್ತೆ, ಅದನ್ನ ಕೇಳ್ತೀನಿ. ಆಮೇಲೆ ಮೇಡಮ್ ಅದ್ ಬಿಟ್ರೆ 3-4 ಓಲ್ಡ್ ಚಿತ್ರಗೀತೆ ಕೇಳ್ತೀನಿ. ಓಲ್ಡ್ ಚೆನ್ನಾಗಿರುತ್ತೆ ಮೇಡಮ್ ಚಿತ್ರಗೀತೆ ನಿಮ್ಮ
5: ಹಳೆ ಚಿತ್ರಗೀತೆ.
8: ಅದ್ ಬಿಟ್ರೆ ಮೇಡಮ್ ರಾತ್ರಿ ಬಿಂದಾಸ್ ಇದು ಅರ್ಜೆ ಕಾಫಿ ಅಥವಾ ಇದು ಇದು ಕಂಪಲ್ಸರಿ ಕೇಳ್ತೀನಿ.
5: ಒಟ್ಟು ಎಲ್ಲ ಕಾರ್ಯಕ್ರಮನು ಕೇಳ್ತಾ ಇದ್ದೀರಾ?
8: ನೈಟ್ ಮೇಡಮ್, ನೈಟ್ ಇದ್ ಕೇಳ್ತೀನಿ ಮೇಡಮ್. ಅದೇ ಸುಬ್ರಹ್ಮಣ್ಯ
5: ಐತಾಳ್ರಿ ಸರ್,
8: ಐತಾಳ್ ಯಾರು ನೆನೆಸ್ಕೊಡ್ತಾರಲ್ಲ, ಒಳ್ಳೊಳ್ಳೆ ಆಡಕ್ತಾರೆ ಮೇಡಮ್. ಹೇಳಕ್ ಒಂದು ಅನಾನಾತ್ಮ ಮೇಡಮ್. ಮತ್ ನಿದ್ದೆ ಬಂದಿಲ್ಲ ಅಂದ್ರೆ ನೈಟ್ ಎಲ್ಲ ಕೇಳ್ತೀನಿ, ಹರಿ ಕತೆ ನಿಮ್ಮ ಹಾಡುಗಳು ಎಲ್ಲ ಕೇಳ್ತಾನೆ, ಅದು ಬಿಡಲ್ಲ ಮೇಡಮ್.
5: ಎಲ್ಲ ಕಾರ್ಯಕ್ರಮವನ್ನು ಕೇಳ್ತಿದ್ದೀರಾ?
8: ಎಲ್ಲ ಕೇಳ್ತೀನಿ ಮೇಡಮ್, ಎಲ್ಲ ಕೇಳ್ತೀನಿ. ಜಾಸ್ತಿ ಕೇಳದೆ ಶಿವಮೊಗ್ಗ ನಾನು, ಅದ್ ಬಿಟ್ರೆ ವಿವಿಧ ಭಾರತಿ, ಅದ್ ಬಿಟ್ರೆ ಮೈಸೂರು ಮೇಡಮ್. ಇವ್ ಮೂರೇ ಕೇಳೋದು, ಜಾಸ್ತಿ ಕೇಳೋದು ಶಿವಮೊಗ್ಗ ಅದ್ರಲ್ಲಿ ಮೇಡಮ್.
5: ತುಂಬಾ ಖುಷಿ ಆಯ್ತು ಸರ್, ಹೀಗೆ ಎಲ್ಲ ಕಾರ್ಯಕ್ರಮವನ್ನು ಕೇಳ್ತಾ ಇರಿ, ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿ.
8: ನಮ್ಮ ಸಿಬ್ಬಂದಿ ವರ್ಗ ನಮ್ಮ ಸ್ವಂತ ನಮ್ಮ ಮನೆ ಕುಟುಂಬದವ್ರು ಆಗಿಬಿಟ್ರೆ ನಮ್ಗೆ ಎಲ್ಲರೂ, ಹಂಗಾಗಿ ನಿಮ್ಗೆ ಎಫ್ಎಂ ಬಿಡಕ್ ಆಗಲ್ಲ ಮೇಡಮ್ ನಮ್ಗೆ.
5: ಹೀಗೆ ಎಲ್ಲ ಕೇಳ್ತಾನೆ ಇರಿ ಸರ್, ಎಲ್ಲ ಕಾರ್ಯಕ್ರಮ ಹೀಗೆ ಕರೆ ಮಾಡ್ತಾ ಇರಿ. ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ.
8: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್.
5: ಕೃಷ್ಣಪ್ಪ ಸರ್ ಅವ್ರು ಕರೆ ಮಾಡಿದ್ರು, ಅವರು ಕೂಡ ರೇಡಿಯೋದ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಹೇಳಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ,
9: ನಮಸ್ತೆ ಮೇಡಮ್.
5: ನಮಸ್ತೆ ಸೌಮ್ಯರ, ಹೇಗಿದ್ದೀರಾ?
9: ಆರಾಮಿದ್ದೀವ್ರಿ. ನಿಮ್ ದನಿ ಸ್ಲೋ ಬರಕತ್ತದ್ರಿ.
5: ಹೌದಾ? ಈಗ
9: ಈಗ ಒಂದ್ ಸ್ವಲ್ಪ ಪರವಾಗಿಲ್ಲ.
5: ಕೇಳ್ತಿದ್ಯಾ?
9: ಕೇಳಿಸ್ತದ್ರಿ ಮೇಡಮ್. ನೀವ್ ಹಾಕಿದ್ದೀರಿ? ಆರಾಮಿದ್ದೀರಿ?
5: ನಾವ್ ಆರಾಮಾಗಿದ್ದೀವಿ. ಚಾ ಕುಡಿದ್ರಾ?
9: ನಮ್ದಾಯ್ತುರಿ, ನಿಮ್ದಂತೂ ಇನ್ನ ಇಲ್ಲ ಅಂತ ಹೇಳ್ತೀರಿ ನಾ ಕೇಳಿದ್ರು. ನೀವು ಡ್ಯೂಟಿ ಮುಗಿದ್ಮೇಲೆ ಡ್ಯೂಟಿ ಅಂತ ಹೇಳ್ತೀರಿ.
5: ಸೌಮ್ಯವ್ರಿಗೆ ಚಾ ಕುಡಿದ್ರೆ ಎನರ್ಜಿ ಬರುತ್ತೆ ಅಂತ ಹೇಳಿದ್ರಲ್ಲ.
9: ಅದು ಏನೋ ಗೊತ್ತಿಲ್ಲ ಮೇಡಮ್, ನನಗ ಅದೊಂಥರ ರೂಢಿ, ಯಾವ್ದೇ ರೂಢಿ ಮೇಲೆ ಹೋಗ್ತೈತಿ ಅಂತ ಹೇಳ್ತೀವಿ ನಾವು ಹಳ್ಳಿದೊಳಗ.
5: ಅಭ್ಯಾಸ ಮಾಡ್ಕೊಂಡ ಹಾಗೆ
9: ಅಭ್ಯಾಸ. ಅದು ನಾವು ಚಾ ಕುಡಿದ್ ಬಂದೇವ್ ಅಂದ್ರೆ ಒಂಥರ ಹೊಸ ಮನುಷ್ಯ, ಮತ್ತೊಂದ್ ಸ್ವಲ್ಪ ಹೊಲಿಬೇಕಂತೇಳಿ ಮನಸ್ಸಾಗ್ತೈತಿ. ಅಥವಾ ಇದು ಶಿವಮೊಗ್ಗ FM ಕೇಳ್ಬೇಕಂತಾನು ಮನಸ್ಸಾಗ್ತೈತಿ ಈ ತರ.
5: ಹಾಗೆ ಸೌಮ್ಯ FM ಕೇಳ್ತಾ ಎಷ್ಟು ವರ್ಷ ಆಯ್ತು?
9: ಮೇಡಮ್ ಸುಮಾರು ಒಂದ್ 2 ವರ್ಷ ಆಗಿರ್ಬೇಕು, ಯಾಕಂದ್ರ ಹೋದ ವರ್ಷದಿಂದ 10 ವರ್ಷ ನನಗ ಶಿವಮೊಗ್ಗ ಕರೆದಿದ್ರಿ ಹುಟ್ಟುಹಬ್ಬಕ್ಕ. ಅದಕ್ಕಿಂತ ಮುಂಚೆ
5: ರೇಡಿಯೋ ಹಬ್ಬಕ್ಕೆ ಬಂದಿದ್ರ ನೀವು?
9: ಇಲ್ಲ ಮೇಡಮ್, ಬರ್ಲಿಲ್ಲ. ನಮ್ ಸ್ನೇಹಿತರೆಲ್ಲ ಬಂದಿದ್ರು, ನಾನ್ ಬರ್ಲಿಲ್ಲ. ಹಂಗಾಗಿ ಒಂದ್ 2 ವರ್ಷ ಆಗಿರ್ಬೋದು. ಆದ್ರನ್ನ ಆಕಾಶವಾಣಿ ಕೇಳಕತ್ತಿ ಒಂದ 15-18 ವರ್ಷ ಆಯ್ತು. ನನಗ್ ಸ್ನೇಹಿತರೆಲ್ಲ ಚಿಕ್ಕು, 18-20 ವರ್ಷನೇ ಅವ್ರ ಅದಾರ ನೋಡು.

0: ಸಂತೋಷನ ಹೊಸ ತಗೋಬರದ?
1: ಅಲ್ಲ ಮೇಡಮ್, ಹಾಳಾಗಕ್ಕಿಂತ ಮುಂಚೆನೆ
0: ತಗೊಂಡಿಟ್ಕೊಂಡಿರ್ತೆ. ಹಾ, ಈಗ ಹಂಗಾದ್ರೆ ಎಷ್ಟು ರೇಡಿಯೋ ಇದೆ ನಿಮ್ಮ ಹತ್ರ?
1: ಈ ಸದ್ಯ ಸುಮಾರು ಬಾದಾಗಿದ್ದಂದ್ರೆ ಒಂದ್ 3-4 ರೇಡಿಯೋ ಅದಾವ. ವೇಸ್ಟ್ ಆಗಿದ್ದು. ಮತ್ ಈಗಂತೂ ಮೊಬೈಲ್ ದಳು ಬಂತ ಅಂತ ಹೇಳಿ ರೇಡಿಯೋನೇ ಹತ್ತಂಗಿಲ್ಲ.
0: ಹಾಗಾಗಿ
1: ನನ್ನ ಸ್ನೇಹಿತರಿಗೆಲ್ಲ ಗಿಫ್ಟ್ ಕೊಡುದು, ನಾನು ರೇಡಿಯೋನೇ ಗಿಫ್ಟ್ ಕೊಡುತ್ತಿದ್ದೆ ಮೇಡಮ್.
0: ಸೂಪರ್ ಸೂಪರ್. ಹಾಗಾದ್ರೆ
1: ಬಂದವ್ರಿಗೆಲ್ಲ ಐ ತಗೋರ್, ಇದು ಹೊಸ ಬೇಕು, ನಾ ಮತ್ತೊಂದು ತಗೊಂಡ್ ಬರ್ರಿ. ನನಗ್ ಯಾರು ಭೇಟಿ ಆಗ್ಲಕ್ ಬಂದ್ರಂದ್ರೆ ತಗೊಂಡ್ ಹೋಗ್ರಿ, ಇದು ಹೊಸ ತಂದಿತೀನಿ, ಇನ್ನು ಮತ್ತೊಂದ್ ತಗೋತೀನಿ ಅಂತ ಹೇಳ್ತೀನಿ. ಈ ತರ ಒಂದ್ 15-20 ರೇಡಿಯೋ ನಾ ಗಿಫ್ಟ್ ಕೊಟ್ಟಿನಿ.
0: ಗಿಫ್ಟ್ ಕೊಟ್ಬಿಟ್ಟಿದೀರಾ? ಒಳ್ಳೆ ಅಭ್ಯಾಸ ನೋಡಿ.
1: ಒಳ್ಳೆ ಹವ್ಯಾಸ ಮೇಡಮ್. ಮತ್ತೆ ಇನ್ನೊಂದ್ ಹೇಳ್ಬೇಕಂದ್ರೆ, ನನಗ್ ರೇಡಿಯೋ ಬಗ್ಗೆ ಏನ್ ಉಪಯೋಗ ಆಯ್ತಪ್ಪ, ಏನ್ ನನಗ್ ಸಹಾಯ ಆಯ್ತಂದ್ರ, ನಾನ್ ಮಾತಾಡತಿದ್ದಿಲ್ಲ, ಮತ್ತೆ ಯಾರ ಜೊತೆಗೂ ಮಾತಾಡ್ತಿದ್ದಿಲ್ಲ. ಈ ರೇಡಿಯೋ ಬಂದ್ಮೇಲೆ ನನ್ ಬಾಯ್ಬಳಿಕೆ ಅಂತ ಕರಿಬಹುದು ಎಲ್ಲಾರು.
0: ಇದಕ್ಕೆ ಲೈವ್ಗೆಲ್ಲ ಕಾಲ್ ಮಾಡ್ತಿರಲ್ಲ, ಹಾಗಾಗಿ ಮಾತಾಡೋದು ಅಭ್ಯಾಸ ಆಯ್ತು.
1: ಮೊದ್ಲು ಯಾರ ತಗೊಂಡು ಮಾತಾಡೋದಿಲ್ಲ, ಎಲ್ಲಿ ಯಾರ ಜೊತೆಗೆ ಇರುದಿಲ್ಲ, ಏನು ಇಲ್ಲ. ಈಗ ರೇಡಿಯೋ ಬಂದ್ಮೇಲೆ ಸ್ನೇಹಿತರು ಸಿಕ್ರು, ಮತ್ತೆ ಸದಾ ಕಾಲ ನನ್ ಜೊತೆಗೆ ರೇಡಿಯೋ ಮಾತಾಡ್ಕಂತಾನೆ ಇರ್ತೈತಿ. ನಾ ಅದನ್ನ ಹಾಡ ಕೇಳೋದಾಯ್ತು. ಈಗ ಯಾವ್ದಾದ್ರು ಒಂದ್ ಹವ್ಯಾಸ ನನಗ ಅಂದ್ರ ಬಹಳ ಖುಷಿ ತಿಂತಿದ್ದಂದ್ರ ನನಗ ರೇಡಿಯೋ ಬಂದ್ಮೇಲೆ
0: ಅಂತ.
1: ಸ್ನೇಹಿತರು ಸಿಕ್ಕಂಗಾಯ್ತು ಅಂದ್ರ ಪೈಲ ಏನಪ್ಪ ಅಲರ್ಜಿ ಇದ್ದಂಗೆ ಇದ್ದೆ ನಾನು ಒಂಥರ. ಏ ಈಕೇನ ಮುಖ ಬಸವಣ್ಣದಾಳಂತ ಅನ್ಕೋಬೇಕು ಮಂದಿ.
0: ಈಗ ಹೇಳ್ತಾರ
1: ನಮ್ ಭಾಷೆ ನಿಮ್ಗ, ಅಲ್ಲ ನಮ್ ಭಾಷೆ ನಿಮ್ಗೆ ಅರ್ಥ ಆಗ್ತೈತಿಲ್ಲ ಗೊತ್ತಿಲ್ಲ. ಮೂರ್ಖ ಬಸವಣ್ಣ ಅಂದ್ರೆ ಯಾರ ಜೊತೆಗೆ
0: ಮಾತಾಡೋದಿಲ್ಲ ಅಂತ ಹೇಳಿ ಅಂತ ಸೈಲೆಂಟ್ ಆಗಿರ್ತಾರ ಅವ್ರ ಪಾಡಿಗೆ ಅವರು ಅಂತ ಹೇಳಿ.
1: ಅವ್ರಟ್ಟಿಗೆ ಅವ್ರು ಇರ್ತಿದ್ರು. ಈಗಂತೂ ಇಲ್ಲಿ ಜೊತೆಗೆ ಯಾರಾದ್ರು ಬಂದ್ರೆ ಇನ್ನೇಂದ್ರೆ ಇನ್ನಂದ್ರ ಇಲ್ಲಿ ಶಿವಮೊಗ್ಗ ಆಕಾಶವಾಣಿ ಐತಿ ಅಂತ ಮುಗಿಸ್ಬಿಟ್ಟು ನಿಮ್ ಜೊತೆ ಮಾತಾಡ್ತೇನೆ ಹೇಳ್ತೇನೆ
0: ನೋಡಿ. ಅಷ್ಟು ಫಾಸ್ಟ್ ಆದ್ರಿ ಹಾಗಾದ್ರೆ ಫೋನ್ ಅಲ್ಲಿ ಮಾತಾಡಿ.
1: ಹೌದು ಮೇಡಮ್, ಹೌದು ಮೇಡಮ್. ನನಗ ಮತ್ತೆ ಇನ್ನೊಂದು ನಿರ್ಧಾರ ಏನಪ್ಪ ಅಂದ್ರೆ, ನನ್ಗೆ ಎಲ್ಲಿ ತನಕ ನನಗೆ ಅವಶ್ಯ ಇರ್ತೈತಿ ಅಲ್ಲಿ ತನಕ ನಾ ರೆಡಿ ಕೇಳೋದೇ ಬಿಡಂಗಿಲ್ಲ ಅಂತ ಹೇಳಿನಿ.
0: ಈಗ ಕೇಳ್ತಾ ಇರಿ, ಖುಷಿ ಆಯ್ತು ಕರೆ ಮಾಡಿದ್ದು. ಧನ್ಯವಾದ ಸೌಮ್ಯ ಅವರೇ.
1: ಓಕೆ ಮೇಡಮ್, ನಮಸ್ತೆ.
0: ನಮಸ್ತೆ. ವಿಜಯಪುರದಿಂದ ಸೌಮ್ಯ ಅವ್ರು ಕರೆ ಮಾಡಿದ್ರು. ಅವರು ಕೂಡ ಎಫ್ ಎಂ ರೇಡಿಯೋದ ಬಗ್ಗೆ ಇರ್ಬೋದು ಅಥವಾ ರೇಡಿಯೋ ಯಾವಾಗಿಂದ ಕೇಳ್ತಿದ್ದಾರೆ ಎಲ್ಲ ಮಾಹಿತಿಯನ್ನು ತಿಳಿಸಿದ್ರು. ಈಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಕಾಫಿ ವಿತ್ ಆರ್ ಜೆ ಎಸ್ ಲೈವ್ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಇನ್ನೂರು ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ. ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ. ಅಷ್ಟೇ ಅಲ್ಲ, ಈ ಶ್ರಾವಣ ಸಂಭ್ರಮದಲ್ಲಿ ಸೋಲಾರ್ ಅಳವಡಿಸಿದರೆ 5,000 ರು ಮೌಲ್ಯದ ಪ್ಯೂರ್ ರೇಷ್ಮೆ ಸೀರೆ ನಿಮ್ಮ ಕೈ ಸೇರಲಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449846798.
3: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಇವತ್ತಿನ ಜಗತ್ತಿಗೆ ಬೇಕಿರೋದು ಬರೀ ಡಿಗ್ರಿ ಅಲ್ಲ, ಜಗತ್ತಿನ ಸವಾಲುಗಳಿಗೆ ಪರಿಹಾರ ಕಂಡುಹಿಡಿಯುವ ಪವರ್ಫುಲ್ ನಾಲೆಡ್ಜ್. ಕ್ಲೈಮೇಟ್ ಚೇಂಜ್ ಮತ್ತು ಪರಿಸರ ಸವಾಲುಗಳನ್ನು ಮೆಟ್ಟಿ ನಿಂತು ರಿಸರ್ಚ್ ಮತ್ತು ಡೇಟಾ ಸೈನ್ಸ್ನಲ್ಲಿ ಸೂಪರ್ ಕೆರಿಯರ್ ಕಟ್ಟಿಕೊಳ್ಳಬೇಕಾ? ಹಾಗಾದ್ರೆ ದಿಸ್ ಈಸ್ ಯುವರ್ ಬೆಸ್ಟ್ ಚಾನ್ಸ್. ಶಂಕರಘಟ್ಟ ಶಿವಮೊಗ್ಗದಲ್ಲಿರುವ ಕುವೆಂಪು ವಿಶ್ವವಿದ್ಯಾಲಯ ನಿಮಗಾಗಿ ತಂದಿದೆ ಎಂಎಸ್ಸಿ ಇನ್ ಎನ್ವಿರೋನ್ಮೆಂಟಲ್ ಸೈನ್ಸ್. ಇಲ್ಲಿ ಪಶ್ಚಿಮ ಘಟ್ಟಗಳೇ ನಿಮ್ಮ ಕ್ಲಾಸ್ ರೂಮ್, ಭದ್ರಾ ಅಭಯಾರಣ್ಯವೇ ಲೈವ್ ಲ್ಯಾಬ್, ಫೋಟೋ ಸಿಂಥೆಸಿಸ್ ಅನಲೈಸರ್, ಕ್ಲೈಮೇಟ್ ಸೆನ್ಸರ್ಸ್ಗಳಂತಹ ಹೈಟೆಕ್ ಉಪಕರಣಗಳ ಮೂಲಕ ಕಲಿಯಿರಿ ರಿಯಲ್ ಟೈಮ್ ರಿಸರ್ಚ್. ಗುಡ್ ನ್ಯೂಸ್ ಅಂದ್ರೆ ಯಾವುದೇ ಯೂನಿವರ್ಸಿಟಿಯ ಯಾವುದೇ ಬಿಎಸ್ಸಿ ಗ್ರಾಜ್ಯುಯೇಟ್ಸ್ ಕೂಡ ಅಪ್ಲೈ ಮಾಡಬಹುದು. ಅರ್ಜಿ

0: ಸಲ್ಲಿಸಲು ಕೊನೆಯ ದಿನಾಂಕ ಆಗಸ್ಟ್ 28, 2026. ಸೀಟುಗಳು ಸೀಮಿತವಾಗಿವೆ. ಈಗಲೇ ಕರೆ ಮಾಡಿ 9448149461. ಸಂಖ್ಯೆ ಮತ್ತೊಮ್ಮೆ 9448149461.
1: ಮತ್ತೊಮ್ಮೆ ಕಾಫಿ ವಿತ್ ಆರ್ಜೆಸ್ ಲೈವ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ಇವತ್ತು ರಾಷ್ಟ್ರೀಯ ರೇಡಿಯೋ ದಿನ ಇರೋದ್ರಿಂದ ಎಲ್ಲರೂ ಕೂಡ ರೇಡಿಯೋದನ್ನು ಕೇಳಿದಂಥ ಅನುಭವವನ್ನು ಹೇಳ್ತಾ ಇದ್ರು. ಈಗ ಸಹ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ
2: ಹಲೋ
1: ಹಲೋ ಸರ್, ನಮಸ್ತೆ.
2: ನಮಸ್ಕಾರ ಮೇಡಮ್.
1: ಸರ್, ಹೆಸರು ಗೊತ್ತಾಗಿಲ್ಲ.
2: ಶಾಂತಾಚಾರ್ ಬಡಗೇರ್ ಅಂತ, ಹರಿಹರ ತಾಲೂಕು.
1: ಶಾಂತಾಚಾರ್, ಹೇಗಿದ್ದೀರಾ?
2: ಕುಕ್ಮೂರ್ ಚೆನ್ನಾಗದ ಮೇಡಮ್, ನೀವೇ ಹೇಗಿದ್ದೀರಾ?
1: ನಾವು ಚೆನ್ನಾಗಿದ್ದೀವಿ ಸರ್.
2: ಟೀ ಕಾಫಿ ಆಯ್ತು ಮೇಡಮ್?
1: ಆಗಿಲ್ಲ ಸರ್, ಆಮೇಲೆ. ನಿಮ್ದು ಆಯ್ತಾ?
2: ನಮ್ದು ಆಯ್ತು ಸಾಯಂಕಾಲ.
1: ಹಾಂ ಸರ್. ಸರ್, ಇವತ್ತು ರೇಡಿಯೋದ ಬಗ್ಗೆ ಮಾತಾಡ್ತಾ ಇದ್ವಿ.
2: ಹೌದು ಮೇಡಮ್.
1: ಹಾಂ ಸರ್,
2: ಒಳ್ಳೆ ವಿಷಯ ಕೊಟ್ಟರು ಇವತ್ತು.
1: ಹಾಂ ಸರ್, ರಾಷ್ಟ್ರೀಯ ರೇಡಿಯೋ ದಿನ ಇವತ್ತು.
2: ಹೌದೌದ್ರಿ, ಅದು ಶುಭಾಶಯ ಕೊಡ್ರಿ.
1: ಹಾಂ, ಥ್ಯಾಂಕ್ ಯು ಸರ್.
2: ಇವತ್ತು ಒಳ್ಳೆ ವಿಷಯ ಕೊಟ್ರಿ. ನಾವು 86 ರೇಡಿಯೋ ಕೇಳ್ತಿದ್ರಿ ಮೇಡಮ್. ಹಾಂ
1: ಹಾಂ.
2: 86 ಧಾರವಾಡ ಕೆಟ್ಟಿದ್ರೆ, ಧಾರವಾಡದಿಂದ ಧಾರವಾಡ ಬಿಟ್ಟರೆ ಮೈಸೂರು ಬರ್ತದೆ ಅವಾಗ, ಅದನ್ನ ಕೆಟ್ಟಿದ್ವಿ. ಈಗ ನಡತರ ಸ್ವಲ್ಪ ಬ್ರೇಕ್ ಆಗಿತ್ತು. ಈಗ ಮತ್ತೆ ಈಗ ನಾಲ್ಕೈದು ವರ್ಷದಿಂದ ಮತ್ತೆ ಜೋರಾಗಿ ಬಿಡ್ತಾರೆ FM ಕೇಳೋದು.
1: FM ಕೇಳ್ತಾ ಇದ್ದಾರೆ, ಶಿವಮೊಗ್ಗ FM ಕೇಳ್ತಾ ಇದ್ದೀರಾ?
2: ಹಾಗೆ ಕೇಳ್ತಾರೆ. ಡೈಲಿ ಕೇಳ್ತೇವೆ ಅಂದ್ರೆ ಟೈಮಿಂಗ್ ಇಲ್ಲರಿ ಮೇಡಮ್, ಅದನ್ನೇ ಕೇಳ್ಬೇಕು. ಇದನ್ನ ಕೇಳಲ್ಲ, ನಮಗೆ ಇಲ್ಲಿ ವರ್ಕ್ಶಾಪ್ ಇದೆಲ್ಲ, ನಾವು ವರ್ಕ್ಶಾಪ್ ನ ಕೆಲಸ ಮಾಡ್ಕೊಂತ ಕೇಳ್ತಿರ್ತಾವ್ರ.
1: ಯಾವ ಫ್ರೀ ಆಗ್ತೀರಾ ಅವಾಗ
2: ಕೇಳ್ತಾ ಕೇಳ್ಕೊಂತ ಇರ್ತೀವಿ. ಅಲ್ಲೇ ನಾವು ಸಾಯಂಕಾಲ 8 ನಿಮ್ ಸಾಯಂಕಾಲ 4 ಬೆಳಗ್ಗೆ 9 ಗುಡ್ ಮಾರ್ನಿಂಗ್ ಬರ್ತಾವಲ್ಲ, ಅವೆಲ್ಲ ಕಾರ್ಯಕ್ರಮ ನೋಡ್ತಾವ್ರಿ, ಕೇಳ್ತಾವ್ರಿ, ಸಂದೇಶ ಕಳಿಸ್ತಾವಲ್ರಿ ಮೇಡಮ್ ಕಾರ್ಯಕ್ರಮದ ಬಗ್ಗೆ.
1: ಹೌದು, ನೀವು ಕಳಿಸಿದಂತ ಅನಿಸಿಕೆ ಅಭಿಪ್ರಾಯಗಳನ್ನ ಕೂಡ ಭಾವ ಬಾನುಲಿ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾರೆ.
2: ಭಾನುವಾರ ಸಾಯಂಕಾಲ ಪ್ರಸಾರ ಮಾಡ್ತಾರೆ.
1: ಹೌದು ಹೌದು ಸರ್.
2: ಹೌದು ಮೇಡಮ್,
1: ಧನ್ಯವಾದ.
2: ಬಹಳ ಚೆನ್ನಾಗಿ ಬರ್ತಾವ್ರಿ ಮೇಡಮ್.
1: ಹಾ ಸರ್,
2: ನಿಮ್ ನಿರೂಪಣೆ ಚೆನ್ನಾಗಿ ನಡೆಸ್ತೀರಿ. ಅಂದ್ರೆ ನಿಮಗೆ ನಿಮ್ಮಲ್ಲಿ ಭೇದ ಭಾವ ಇಲ್ಲ. ಅವ್ರು ಮಾಡಿದ್ರು, ಇವ್ರು ಮಾಡಿದ್ರು, ಅವ್ರು ಫೋನ್ ಮಾಡಿದ್ರು, ಇವ್ರು ಫೋನ್ ಮಾಡಿದ್ರು, ಅವ್ರನ್ನ ಯಾಕೆ ಮಾಡ್ಬೇಕು, ಇವ್ರಿಗೆ ಯಾಕೆ ಮಾಡ್ಬೇಕು, ಆ ತರ ಏನು ಭೇದ ಭಾವ ಇಲ್ಲ ನಿಮ್ಮಲ್ಲಿ.
1: ಸ್ವೀಕರಿಸ್ತೀವಿ
2: ಎಲ್ಲಾ ಸೋತ್ರಗಳು, ನಮ್ಮವರು ಅಂತ ತಿಳ್ಕೊಂಡಿರ್ತೀವಿ ನೀವು.
1: ಹೌದು ಸರ್.
2: ಕಾರ್ಯಕ್ರಮ ಬಹಳ ಚೆನ್ನಾಗಿ ಮಾಡ್ತಾವ್ರ.
1: ಹೀಗೆ ಕಾರ್ಯಕ್ರಮವನ್ನ ಕೇಳ್ತಾ ಇರಿ ಸರ್, ಎಲ್ಲಾ ಕಾರ್ಯಕ್ರಮ
2: ಮಾತಾಡ್ತಾ ಇರಲ್ಲ, ನಮ್ಗೆ ಕೂಡ ಖುಷಿ ಆಯ್ತು ಮೇಡಮ್.
1: ಓಕೆ ಸರ್, ಧನ್ಯವಾದ.
2: ಧನ್ಯವಾದ ಮೇಡಮ್.
1: ಶಾಂತಾಚಾರ್ ಅವರು ಕರೆ ಮಾಡಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ ಹಲೋ
3: ಹಲೋ
1: ಸರ್, ನಮಸ್ತೆ. ಬ್ರಹ್ಮಾನಂದ
3: ರಾನಡಿ ವಿದ್ಯಾನಗರ ಶಿವಮೊಗ್ಗ ಮಾತಾಡ್ತಿದ್ದೀನಿ.
1: ಓಕೆ ಸರ್. ಸರ್, ಇವತ್ತು ರಾಷ್ಟ್ರೀಯ ರೇಡಿಯೋ ದಿನದ ಬಗ್ಗೆ ಮಾತಾಡ್ತಾ ಇದ್ವಿ. ಹಲೋ.
3: ಹೌದು ಮೇಡಮ್, ಇವತ್ತು ರಾಷ್ಟ್ರೀಯ ರೇಡಿಯೋ ದಿನಕ್ಕೆ.
1: ಹಾಂ ಸರ್.
3: ಹಲೋ.
1: ಹಾ, ಕೇಳ್ತಿದೆ ಸರ್ ವಾಯ್ಸ್.
3: ಇವತ್ತು ರಾಷ್ಟ್ರೀಯ ರೇಡಿಯೋ ದಿನ ಇದೆ. ಮೋಸ್ಟ್ಲಿ ಒಂದು 2 ಅಥವಾ 1 ಬ್ಯಾಕ್ ವಿಶ್ವ ರೇಡಿಯೋ ದಿನ ಕೂಡ
1: ಪ್ರಸಾರಣಾ ದಿನ ಇತ್ತು. ಹೌದು, ಜುಲೈ 23.
3: ನಾನು ಅದೇ ಇವತ್ತು ಆಶ್ಚರ್ಯ ಆಯ್ತು, ಅದೇ ಮತ್ತೆ ರೇಡಿಯೋ ದಿನ ಬಂದಿದೆ ಅಂತ ಆಮೇಲೆ ಗೊತ್ತಾಯ್ತು.
1: ರೇಡಿಯೋ ಪ್ರಸಾರಣಾ ದಿನ ಇತ್ತು 23 ಜುಲೈ. ಹೌದು ಸರ್.
3: ಹೌದು ಹೌದು ಮೇಡಮ್, ಇದು ಆಕ್ಚುಲಿ ರಾಷ್ಟ್ರೀಯ ರೇಡಿಯೋ
1: ದಿನ.
3: ನಿಜವಾಗ್ಲೂ ಒಂದು ಒಳ್ಳೆ ದಿನ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ನಮ್ಗೆ ಏನೇ ಒಂದು ಮಾಹಿತಿ, ಇಲ್ಲೊಂದು ವಿಶೇಷ ಸುದ್ದಿಗಳನ್ನ ಎಲ್ಲ ಕೊಡ್ತಕ್ಕಂಥದ್ದು ಆಕಾಶವಾಣಿನೇ. ಈಗ ನಾವು ಇದು ಟಿವಿಗೆ ಅಥವಾ ಮೊಬೈಲ್ಗೆ ಹೋಲಿಸಿದ್ರೆ ಆಕಾಶವಾಣಿ ಬೆಸ್ಟ್ ಮೇಡಮ್. ಯಾಕಂದ್ರೆ ಇದು ಹಳ್ಳಿ ಹಳ್ಳಿ, ಮನೆ ಮನೆ, ಎಲ್ಲಾ ಕಡೆನೂ ಇದೆ. ಈಗ ಮೊದಲೆಲ್ಲ ಇಷ್ಟು ಸಮೂಹ ಮಾಧ್ಯಮ ಬೆಳೆದೇ ಇರಲಿಲ್ಲ. ಒಂದು ಸಣ್ಣ ಹಳ್ಳಿಯಿಂದ ಹಿಡಿದು ನಗರದವರೆಗೂ ಎಲ್ಲರೂ ರೇಡಿಯೋವನ್ನೇ ಬಳಸಿ ರೇಡಿಯೋದಲ್ಲೇ ಎಲ್ಲವನ್ನು ತಿಳ್ಕೊಂತಿದ್ರು. ಆಮೇಲೆ ಎಷ್ಟೋ ಜನ ಈ ರೇಡಿಯೋ ಕೇಳ್ಸಲ್ಲ ಅಂತೇಳಿ ಮನೆ ಮೇಲೆ ಮರದ ಮೇಲೆ ಎಲ್ಲ ಆಂಟೆನ ರೇಡಿಯೋದ ಆಂಟೆನ ಇಟ್ಟು ಜೋಡಿಸಿ ಕೇಳ್ತೀನಿ. ಯಾಕಂದ್ರೆ ಅದು ಒಂದೇ ಇದ್ದಿದ್ದು ಮನೋರಂಜನೆ ಸಾಧನ, ಬೇರೆ ಏನಿರ್ಲಿಲ್ಲ. ತುಂಬಾ ನಾನು ಹಳ್ಳಿಗಳಲ್ಲೂ ನೋಡಿದ್ದೀನಿ, ಅವಾಗೆಲ್ಲ ಕರೆಂಟ್ ಕೂಡ ಇರ್ತಿರ್ಲಿಲ್ಲ, ಆದ್ರೂ ಶೆಲ್ಗಿಲ್ ಹಾಕೊಂಡು ಕಟ್ಟಾಡು ಹಳ್ಳಿ ಪ್ರತಿಯೊಂದು ಜಾಗದಲ್ಲೂ ರೇಡಿಯೋಗಳನ್ನ ಕೇಳ್ತಿದ್ರು. ಮತ್ತೆ ಇನ್ನೊಂದು ವಿಶೇಷ ಏನಂದ್ರೆ, ನಾವು ಈಗ ಸ್ವಲ್ಪ ಹಳೆ ವರ್ಷಗಳಿಗೆ ಹೋದ್ರೆ ಈ ರೇಡಿಯೋ ಮಾಡೆಲ್ಗಳನ್ನ ನೋಡ್ಬಿಟ್ರೆ ಖುಷಿ ಆಗತ್ತೆ. ಒಂದ್ ದೊಡ್ಡ ಎಕ್ಸಿಬಿಷನ್ ಮಾಡಬಹುದು ಅಂತ, ದೊಡ್ಡದು ಚಿಕ್ಕದು
1: ಬೆಂಗಳೂರಲ್ಲೊಬ್ರು ಎಕ್ಸಿಬಿಷನ್ ಮಾಡಿದ್ದಾರೆ ಅಂತ ಹೇಳಿದ್ರು.
3: ಹಾ ಮೇಡಮ್, ಹ್ಞೂ ಮೇಡಮ್, ಅದೇ ರೇಡಿಯೋಗಳಿಂದ ತರ ತರ ವಿವಿಧ ನಮೂನೆಗಳ ರೇಡಿಯೋಗಳನ್ನ ಕೂಡ ನೋಡ್ಬೋದು. ಮೊದ್ಲೆಲ್ಲ ದೊಡ್ಡ ದೊಡ್ಡ ದೊಡ್ಡ ಸೈಜಿಂದ ರೇಡಿಯೋಗಳು ಇದ್ವು ನಾವು ಚಿಕ್ಕವರಿದ್ದಾಗ. ಅದಕ್ಕೆ ಅದಕ್ಕೊಂದು ಆಂಟೆನ ಬೇರೆ ಕಟ್ತಿದ್ರು, ವೈರ್ ಎಂಟಿಸ್ತಿದ್ರು, ತರ ವಿಶೇಷವಾಗಿತ್ತು. ಆಮೇಲೆ ಆಮೇಲೆ ಆಮೇಲೆ ಆಮೇಲೆ ಸಣ್ಣ ಸಣ್ಣ ಸಣ್ಣ ಸಣ್ಣ ಆಗಿ ಬಂತು. ಇವಾಗ ಏನಾಗಿದೆ ಅಂದ್ರೆ ಮೊಬೈಲ್ ಅಲ್ಲೇ ರೇಡಿಯೋ ಶುರು ಆಗಿ.
1: ಹಾಗೆ ಸರ್, ಬ್ರಹ್ಮಾನಂದ ಸರ್, ನೀವು ನಮ್ಮ ಎಫ್ಎಂ ಕೇಳ್ತಾ ಎಷ್ಟು ವರ್ಷ ಆಯ್ತು ಸರ್?
3: ಮೇಡಮ್ ಶುರುವಾದಾಗಿಂದನೇ ಕೇಳ್ತಾ ಇದ್ದೀನಿ.
1: ಸ್ಟಾರ್ಟಿಂಗ್ ಇಂದನೇ ಕೇಳ್ತಿದ್ದೀರಾ?
3: ಅದು ಮೊಬೈಲ್ ಅಲ್ಲೇ ಬರುತ್ತಲ್ಲ, ರೇಡಿಯೋದಲ್ಲಿ ಬರುತ್ತಾ ಇಲ್ಲ ಗೊತ್ತಿಲ್ಲ, ಯಾಕಂದ್ರೆ ನಮ್ಮ ಮೊಬೈಲ್ ಅಲ್ಲೇ ಕೇಳ್ತೀವಲ್ಲ. ಆಕ್ಚುಲಿ ಮೊಬೈಲ್ ಅಲ್ಲಿ ಸ್ಪಷ್ಟವಾಗಿ ಬರುತ್ತೆ ರೇಡಿಯೋಗಿಂತ. ರೇಡಿಯೋದಲ್ಲಿ ಏನಾಗುತ್ತೆ ಅಂದ್ರೆ ಅಲ್ಲಿ ತರಂಗಾಂತರಗಳು ಬರುವಾಗ
1: ಡಿಸ್ಟರ್ಬೆನ್ಸ್ ಆಗುತ್ತೆ,
3: ಹೌದು. ಮೊಬೈಲ್ ಅಲ್ಲಿ ಹಾಗಲ್ಲ, ತುಂಬಾ ಚೆನ್ನಾಗಿ ಬರುತ್ತೆ, ಸ್ಪಷ್ಟವಾಗಿ ಬರುತ್ತೆ. ನಿಮ್ ಎಫ್ಎಂ ಅಂತೂ ಹೇಳದೆ ಬೇಡಬೇಡಿ, ತುಂಬಾ ತುಂಬಾ ತುಂಬಾ ಚೆನ್ನಾಗಿ ಬರುತ್ತೆ. ಏನೇ ಆಗ್ಲಿ ಇನ್ನೊಂದೇನಪ್ಪ ಅಂದ್ರೆ ನಾವು ರೇಡಿಯೋದಲ್ಲಿ ನಮ್ಮ ಕೆಲಸಗಳನ್ನ ಮಾಡ್ಕೊಂತ ಕೇಳ್ಬೋದು,
1: ಹೌದು.
3: ಅದ್ರ ಜೊತೆಗೆ ಮತ್ತೆ ನಾವು ದೃಶ್ಯ ಮಾಧ್ಯಮಕ್ಕಿಂತ ಈ ಶ್ರವಣ ಮಾಧ್ಯಮದಲ್ಲಿ ಕೇಳೋದ್ರಿಂದ ನಮ್ಮ ಮನಸ್ಸಿಗೆ ಹೆಚ್ಚು ನಾಟುತ್ತೆ, ಮತ್ತೆ ನಾವು ತಿಳ್ಕೊಳ್ಳೋ ವಿಷಯಗಳೆಲ್ಲ ತುಂಬಾ ಮನಸ್ಸಿನಲ್ಲೇ ಹಾಗೆ ಉಳಿತವೆ. ಮತ್ತೆ ನಮ್ಮ ನಾವು ಅದನ್ನ ಕರೆಕ್ಟ್ ಆಗಿ ಮೈಂಡ್ ಡೈವರ್ಷನ್ ಮಾಡ್ಲಿಲ್ಲ ಅಂದ್ರೆ ಪಕ್ಕ ಎಲ್ಲ ಮಾಹಿತಿಗಳನ್ನ ಹಾಗೆ ಕೇಳ್ತಿ ತಿಳ್ಕೊಬಹುದು. ಹಾಗಾಗಿ ಈ ಮೊಬೈಲು ಟಿವಿಗಿಂತ ಈ ಮಾಧ್ಯಮ ಇದೆಯಲ್ಲ ರೇಡಿಯೋ ಮಾಧ್ಯಮ, ಅದು ಯಾವತ್ತಿಗೂ ಅಳಸಲ್ಲ, ನಿತ್ಯ ನಿರಂತರ ಯಾವಾಗ್ಲೂ ಹೀಗೆ ಒಂದು ನದಿಯ ಪ್ರವಾಸಕ್ಕೆ ಹೋಗ್ತಾನೆ ಇರುತ್ತೆ. ಮತ್ತೆ ಇದು ಎಲ್ಲಾ ಕಾಲದಲ್ಲೂ ಇದು ಇದ್ರ ಪ್ರಾಮುಖ್ಯತೆ ಯಾವತ್ತೂ
1: ಕಡಿಮೆ ಆಗಲ್ಲ ಅಂತೀರ?
3: ನಿಜವಾಗ್ಲ ಅಷ್ಟು ಮಹತ್ವ ಇದೆ ರೇಡಿಯೋಗೆ. ಏನೇ ಬರ್ಲಿ, ಹೊಸ ಎಕ್ವಿಪ್ಮೆಂಟ್ ಬರ್ಲಿ, ಯಾವುದೇ ಸಾಧನ ಬರ್ಲಿ, ರೇಡಿಯೋಕ್ಕೆ ಮಿಗಿಲಾದ್ದು ಮತ್ತೊಂದಿಲ್ಲ ಮೇಡಮ್.
1: ಖಂಡಿತ, ಹೌದು ಸರ್, ಒಳ್ಳೆ ವಿಚಾರವನ್ನು ತಿಳಿಸಿದ್ರೆ ಧನ್ಯವಾದ ಸರ್, ಕರೆ ಮಾಡಿದ್ದೆ.
3: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್.
1: ಶಿವಮೊಗ್ಗದ ವಿದ್ಯಾನಗರದಿಂದ ಬ್ರಹ್ಮಾನಂದರ ನಡೆಯವರು ಕರೆ ಮಾಡಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ,
4: ಹಲೋ,
1: ನಮಸ್ತೆ ಶುಭ ಅವರೇ. ಆಯ್ತಾ ಕಾಫಿ ಆಯ್ತಾ?
4: ಇಲ್ಲ, ಆಗ್ಬೇಕಿನ್ನು.
1: ಈಗ ಆಗ್ಬೇಕಾ?
4: ಪ್ರೋಗ್ರಾಮ್ ಕೇಳ್ತಾ ಕೆಲಸ ಮಾಡ್ತಾ ಇದ್ದೆ. ನಾಳೆಗೆಲ್ಲ
1: ಪ್ರಿಪರೇಷನ್ ಆಗ್ತಾ ಇತ್ತು, ಹಾಗಾದ್ರೆ ವರಮಹಾಲಕ್ಷ್ಮಿ ಜೋರಾಗಿದೆ.
4: ನಂಗೂ ಎರಡು ಮಾತಾಡೋಣ ಅನ್ಸುತ್ತೆ ಕಡೆಗೆ. ಇವತ್ತು ರೇಡಿಯೋ ಮಾಧ್ಯಮದ ದಿನಾಚರಣೆಗೆ ನಿಮಗೆ ಶುಭಾಶಯಗಳು.
1: ಥ್ಯಾಂಕ್ ಯು ಮೇಡಮ್.
4: ನಾನು ಹೇಳ್ಬೇಕು ಅಂದ್ರೆ, ನಾನು 3ನೇ ಕ್ಲಾಸ್ ಹುಡುಗಿ ಅಂದ್ರೆ, ಈಗ ಹೆಚ್ಚು ಕಮ್ಮಿ 43 ವರ್ಷದಿಂದಲೂ ನಾನು ಈ ರೇಡಿಯೋ ಪ್ರೋಗ್ರಾಮ್ಗಳನ್ನೆಲ್ಲ ಕೇಳ್ತಾ ಬಂದಿದ್ದೀನಿ. ಅವಾಗಿರೋ ರೇಡಿಯೋನೆ ಇವಾಗೂ ಇರೋದು ನಮ್ಮ ಮನೆಯಲ್ಲಿ.
1: ಅಷ್ಟು ವರ್ಷದಿಂದ
4: ಅಂದ್ರೆ ನಮ್ಮ ತಂದೆ ತಾಯಿ ಮನೇಲಿ ಇರುವಾಗ ನಾನು ಕೇಳ್ತಾ ಇದ್ದೆ. ಆಮೇಲೆ ನನ್ನ ಮದುವೆ ಆದ್ಮೇಲೆ ನನಗೆ ರೇಡಿಯೋ ಗೊತ್ತಿತ್ತು, ಅದನ್ನ ನನಗೆ ಗಿಫ್ಟ್ ಆಗಿ ಕೊಟ್ಬಿಟ್ರು. ಅದನ್ನ ಇಟ್ಕೊಂಡು ಅದನ್ನ ಆರಂಭ ಮಾಡ್ತಾ ಬಂದೆ. ಹೌದು, ನನ್ಗಾಗಿ ನನ್ಗೆ ರೇಡಿಯೋ ಪ್ರೋಗ್ರಾಮ್ ನಂಗೆ ಟಿವಿಗಳೆಲ್ಲ ಇತ್ತೀಚೆಗೆ ಬಂದಿರೋದು, ನಿಮ್ಮ ಮೊಬೈಲ್ ಟಿವಿಗಳೆಲ್ಲ ಮುಂಚಿಂದಲೂ ನಾನು ಕೇಳ್ತಾ ಬಂದಿದ್ದೆ ರೇಡಿಯೋನ. ಒಳ್ಳೊಳ್ಳೆ ವಿಚಾರಗಳೆಲ್ಲ ಬರ್ತಾ ಇತ್ತು. ಹೇಳ್ಬೇಕಂದ್ರೆ ದೇಶ ಮೂಲೆ ಮೂಲೆಗಳೆಲ್ಲ ಇರುವಂತಹ ವಿಚಾರಗಳೆಲ್ಲ ನಮ್ಮ ರೇಡಿಯೋದಲ್ಲಿ ಕೇಳ್ತಾ ಇದ್ವಿ. ಒಂದು ಶಿಕ್ಷಣದ್ದೇ ಆಗಿರ್ಬೋದು, ಒಂದು ಕೃಷಿದೇ ಆಗಿರ್ಬೋದು, ಆರೋಗ್ಯದ ಬಗ್ಗೆ ಆಗ್ಬೋದು, ಜನ ಜಾಗೃತಿ ಮೂಡಿಸುವಂತದ್ದೇ ಆಗಿರ್ಬೋದು, ಸಂಗೀತ, ನಾಟಕ, ಮನರಂಜನೆ, ಸಾಮಾಜಿಕ ವಿಚಾರಗಳು ಆಗ್ಲಿ, ಯಾವ್ದು ಇದು ಯಾವ್ದು, ಎಲ್ಲಾ ವರ್ಗದವರಿಗೂ ಒಂದು ಮೀಸಲಾಗಿರುತ್ತೆ ಅಂತಾರಲ್ಲ, ಅಂತ ಒಂದು ಮನೋರಂಜಿಸುವಂತ ಕಾರ್ಯಕ್ರಮಗಳು ಈ ನಮ್ಮ ರೇಡಿಯೋ ಮಾಧ್ಯಮದಲ್ಲೇ ಕೇಳ್ಬಹುದು. ಮತ್ತೆ ಸ್ಥಳೀಯರ ಭಾಷೆಗಳು, ಕಲೆ, ಸಂಸ್ಕೃತಿ ಉಳಿಸುವಂತಹ ಬೆಳೆಸಲು ಇದೇ ಮಾಧ್ಯಮ ತುಂಬಾ ಉಪಯೋಗ ಆಗಿದೆ.
1: ನೀವ್ ಎಷ್ಟು ವರ್ಷ ಆಯ್ತು ಕಲಿತಾ ಅಂದ್ರೆ ಕೇಳ್ತಾ ರೇಡಿಯೋ?
4: ನಾನು ಶಿವಮೊಗ್ಗದ ಎಫ್ಎಂ ನಾನು ಕೇಳಕ್ ಹಿಡಿದು ಈಗ 2.5 ವರ್ಷ ಆಯ್ತು. ಗೊತ್ತಾಗಿ ನನ್ಗೆ ಯಾವ ಮುಂಚಿಂದ ಗೊತ್ತಿರ್ಲಿಲ್ಲ. ನಂತರ ಗೊತ್ತಾದ್ಮೇಲೆ 24 ಗಂಟೆ ಇದ್ರಲ್ಲಿ ಕಾರ್ಯಕ್ರಮ ಇದೆ ಅಂತ ಗೊತ್ತಾದಾಗ ಒಂದ್ಸಾರಿ ನಾನು ಆಂಧ್ರಕ್ಕೆ ಹೋಗೋದು ಇತ್ತು. ಆಂಧ್ರಕ್ಕೆ ಹೋಗ್ಬೇಕಾದ್ರೆ ನಿಮ್ ರೇಡಿಯೋ ಪ್ರಸಾರನ ಕೇಳ್ಕೊತಾ ಹೋಗಿದ್ದೀವಿ. ಅವತ್ತು ನನ್ನ ಪಕ್ಕದಲ್ಲಿ ಕೂತವ್ರೆ ನಮ್ಸಲಿ ಇವ್ರಿಗೆ ನಿಂತ ರೇಡಿಯೋ ಹುಚ್ಚು ರೇಡಿಯೋ ಕೇಳ್ತಾ ಇದ್ರಲ್ಲ ಅಂತೇಳಿ ಅವ್ರು ಕೂಡ ನಮ್ ಜೊತೆನಲ್ಲಿ ಪ್ರೋಗ್ರಾಮ್ ಎಲ್ಲ ಕೇಳ್ಕೊಳ್ತಾ ಇದ್ರು. ಕೆಲವರೆಲ್ಲ ಕನ್ನಡ ಬರುತ್ತವರೆಲ್ಲ ಒಂಥರ ಖುಷಿ ಪಡ್ತಾ ಇದ್ರು, ಓ ನಿನ್ಗೆ ಎಂತ ಒಳ್ಳೆ ರೇಡಿಯೋ ಅಭಿಮಾನಿ ನೀವು ಅಂತ ನಂಗೂ ಕೂಡ ಮಾತಾಡ್ತಾ ಇದ್ರು. ಅವರಿಂದ ನನಗೆ ಹೊಸ ಪರಿಚಯಗಳಾಯ್ತು ಈ ರೇಡಿಯೋದಿಂದ. ಹೇಳ್ಬೇಕು ಅಂದ್ರೆ ಒಂಥರ ಒಂದ್ ಪ್ರವಾಸಕ್ಕಂತ ಹೊರಟಾಗ ಆ ಪ್ರವಾಸ ಮುಗಿಸಿ ಬರೋ ತನಕ ನನ್ ಜೊತೆನಲ್ಲಿ ಇತ್ತು ನನ್
1: ರೇಡಿಯೋ.
4: ನನ್ ಬಾಳ ಸಂಗಾತಿ ನನ್ ಗಂಡ ಆದ್ರೆ ನನ್ ಜೀವನ ಸಂಗಾತಿ ನನ್ ರೇಡಿಯೋ.
1: ಸೂಪರ್, ರೇಡಿಯೋ ಪ್ರೀತಿ.
4: ಹೌದು, ರೇಡಿಯೋದ ಬಗ್ಗೆ ಎಷ್ಟು ಹೇಳದಷ್ಟು ಇದೆ ವಿಷಯಗಳು, ಮುಗಿಯೋದೇ ಇಲ್ಲ.
1: ಹೌದು,
4: ಅಂತೂ ನನ್ಗಂತೂ ಈ ಒಂದೆರಡು ಮಾತಾಡಕ್ ಅವಕಾಶ ಕೊಟ್ಟಿದ್ದೀರಪ್ಪ, ತುಂಬಾ ಖುಷಿ ಆಯ್ತು ನಂಗೆ.
1: ನಮಗೂ ಖುಷಿ ಆಯ್ತು ಕರೆ ಮಾಡಿದ್ದಕ್ಕೆ. ಇವತ್ತಿನ ಕೊನೆಯ ಕಾಲರ್ ನೀವೇ.
4: ಹೌದಾ? ಓ, ಟೈಮ್ ಆಗಿದೆ
1: ಗೊತ್ತಾಗಲಿಲ್ಲ. ಹೌದು ಹೌದು, ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್ ಕರೆ ಮಾಡಿದ್ದಕ್ಕೆ.
4: ಓ, ತುಂಬಾ ಥ್ಯಾಂಕ್ಸ್.
1: ಶಿವಮೊಗ್ಗದ ಕೃಷಿ ನಗರದಿಂದ ಶುಭ ಅವ್ರು ಕರೆ ಮಾಡಿದ್ರು. ಅವರು ಕೂಡ ಹೇಳ್ತಿದ್ರು ರೇಡಿಯೋದ ತುಂಬಾ ಅಭಿಮಾನಿ ನಾನು ಅಂತ ಕೂಡ ತಿಳಿಸಿದ್ರು. ಈಗ ಕಾರ್ಯಕ್ರಮ ಮಾಡ್ತಾ ಮಾಡ್ತಾ ಸಮಯ ಹೋಗಿದ್ದೆ ಗೊತ್ತಾಗ್ಲೇ ಇಲ್ಲ. ಇವತ್ತಿನ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಮಾತಾಡಿದ್ರು. ಎಷ್ಟು ವರ್ಷದಿಂದ ರೇಡಿಯೋನ ಕೇಳ್ತಿದೀವಿ, ಹಾಗೆ ನಮ್ಮ FM ಕೂಡ ಅದ್ರ ಜೊತೆ ಜೊತೆಗೆ ಕೇಳ್ಕೊಂಡು ಬಂದಂತ ಅನುಭವವನ್ನ ಕೂಡ ತುಂಬಾ ಚೆನ್ನಾಗಿ ತಿಳಿಸಿದ್ರು. ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸುವಂತ ಸಮಯ ಆಯಿತು. ನಂತರದಲ್ಲಿ ಪೇಟೆ ಸಂಚಾರ ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
5: ಮಗ, ಅದೇ ಕೆಲಸ, ಅದೇ ಸ್ಯಾಲರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗಬೇಕು ಅಂದ್ರೆ ಏನ್ ಮಾಡಬೇಕು?
6: ಓಕೆ,
7: ಎಷ್ಟು ದಿನ ಅಂತ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದು? ನಮ್ಮ ಓನರ್ ಹತ್ರ ಬೈಸ್ಕೊಂಡು ಬೈಸ್ಕೊಂಡು ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
6: ಓಕೆ,
1: ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡಿಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವು ಯಾಕೆ ಈ ಸ್ವೀಟ್ ಬಿಸ್ನೆಸ್ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
6: ಓಕೆ
8: ಡ್ಯೂಡ್, ನಾನು ಯಾಕೆ ಯಾವುದಾದ್ರೂ ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗೆ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
6: ಓಕೆ ಡ್ಯೂಡ್,
9: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
6: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗಬೇಕು ಅಂದ್ರೆ
9: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ. ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ,
10: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನು ಕಂಡುಕೊಂಡ ರೈತರ ಅನುಭವಗಳು,
11: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ, ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ,
12: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ,
13: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7:00 RJ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
14: ನೋಡಲ್ಲೇ, ಲೈಟ್ಗಳು ಆಫ್ ಮಾಡಿಲ್ಲ.
15: ಅಯ್ಯೋ ಬಿಡಜ, ಪವರ್ ಬಿಲ್ ನಾನ್ ತಾನೆ ಕಟ್ಟೋದು.
14: ಹಾಗಲ್ಲೋ, ದುಡ್ಡಿನ ಪ್ರಶ್ನೆ ಅಲ್ಲ, ಅದು ಪವರ್ ವೇಸ್ಟ್ ಯಾಕೆ ಮಾಡ್ತೀಯೋ? ಇದರಿಂದ ಜಗತ್ತಿಗೆ ಎಷ್ಟು ಸಮಸ್ಯೆ ಆಗ್ತಿದೆ ಅಂತ ನಿಂಗೆ ಗೊತ್ತಿಲ್ವೇನೋ?
15: ಹೌದೌದು, ನಾನು ಒಬ್ಬ ಲೈಟ್ ಆಫ್ ಮಾಡೋದ್ರಿಂದ ಜಗತ್ತಿನ ಪವರ್ ಸಮಸ್ಯೆ ಎಲ್ಲ ಬಗೆಹರುತ್ತೆ ಅಲ್ವಾ?
14: ಏ ನೋಡಪ್ಪ, ಹೀಗ ಅನ್ಕೋಬಾರ್ದು. ಎಲ್ಲರೂ ತಿಳ್ಕೊಂಡು ಪವರ್ ಯೂಸೇಜ್ ಕಡಿಮೆ ಮಾಡಿದ್ರೆ ಜಗತ್ತು ಪರಿಸರ ಎಷ್ಟು ಸುಂದರವಾಗುತ್ತೆ ಯೋಚಿಸು.
15: ಓ ಹೌದಲ್ವಾ ಅಜ್ಜ, ಇದ್ರ ಬಗ್ಗೆ ನಾನು ಯೋಚನೆ ಕೂಡ ಮಾಡಿರ್ಲಿಲ್ಲ. ಹೌದು, ಇನ್ಮೇಲೆ ಪವರ್ ಉಳಿಸಿ ಎಲ್ಲರಿಗೂ ಮಾದರಿ ಆಗ್ತೀನಿ.
16: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನು ನೀಡುತ್ತಿದೆ.
17: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
18: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
17: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
19: ಹೌದು, ಪ್ರಾರಂಭ ಆಗಿ 8 ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
17: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
19: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
18: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
20: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
21: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
22: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
21: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
23: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್.
6: ಬ್ರೋ, ನಿನ್ನೆ ರಾತ್ರಿ ಒಂದ್ 10 ಗಂಟೆ ಇರಬಹುದು, ಆಫೀಸ್ ಇಂದ ಮನೆಗ್ ಹೊರಟಿದ್ದೆ. ನನ್ ಮುಂದೆನೆ ಒಂದ್ ಕಾರು ಡಿವೈಡರ್ ಗೆ ಡಿಕ್ಕಿ ಹೊಡಿತು. ಒಂದ್ 10 ಜನ ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ.
0: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976988 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-0309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.

ಗುಡ್ ಈವ್ನಿಂಗ್, ಶುಭ ಸಂಜೆ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ರಕ್ತದಾನಿಗಳು ಸಮಾಜದಲ್ಲಿ ನಿಜವಾದ ಹೀರೋಗಳು. ರಕ್ತದಾನಕ್ಕಿಂತ ಬೇರೆ ದಾನ ಇನ್ನೊಂದಿಲ್ಲ. ಯುವಜನರು ಈ ಮಹತ್ ಕಾರ್ಯಕ್ಕೆ ಕೈಜೋಡಿಸಬೇಕು. ಕೇವಲ ಒಂದು ಯೂನಿಟ್ ರಕ್ತ 4 ಜನರ ಜೀವವನ್ನು ಉಳಿಸಬಲ್ಲದು. ರಕ್ತವನ್ನು ಕೃತಕವಾಗಿ ತಯಾರಿಸಲು ಇನ್ನೂ ಸಾಧ್ಯವಾಗಿಲ್ಲದ ಕಾರಣ ರಕ್ತಕ್ಕೆ ಬಹಳ ಬೇಡಿಕೆ ಇದೆ ಎಂದು ಕಾಲೇಜಿನ ಪ್ರಾಂಶುಪಾಲರಾದ ಡಾ ಕೆಎಲ್ ಅರವಿಂದ್ ಕರೆ ನೀಡಿದರು. ರಾಷ್ಟ್ರೀಯ ಶಿಕ್ಷಣ ಸಮಿತಿಯ ಎಸ್ಆರ್ಎನ್ಎಂ ಕಾಲೇಜಿನ ಆವರಣದಲ್ಲಿ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನಾ ಘಟಕದ ಹಾಗೂ ಯುವ ರೆಡ್ ಕ್ರಾಸ್ ಘಟಕದ ವತಿಯಿಂದ ರೆಡ್ ಕ್ರಾಸ್ ಸಂಜೀವಿನಿ ರಕ್ತ ನಿಧಿಯ ಸಹಯೋಗದೊಂದಿಗೆ ಆಯೋಜಿಸಲಾಗಿದ್ದ ರಕ್ತದಾನ ಶಿಬಿರಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ನಮ್ಮ ಕಾಲೇಜಿನ ವತಿಯಿಂದ ರಕ್ತದಾನ ಶಿಬಿರ ಹಾಗೂ ರಕ್ತದ ಗುಂಪು ತಪಾಸಣಾ ಸೇರಿದಂತೆ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಬಂದಿದ್ದೇವೆ. ಯುವಜನರು ಈ ಮಹತ್ ಕಾರ್ಯಕ್ಕೆ ಹೆಚ್ಚು ಆಸಕ್ತಿಯಿಂದ ಕೈಜೋಡಿಸಬೇಕು ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಶಿವಮೊಗ್ಗ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ಉಪಾಧ್ಯಕ್ಷರಾದ ಜಿ ವಿಜಯ್ ಕುಮಾರ್ ಮಾತನಾಡಿ, ರಕ್ತದಾನದಿಂದ ಹೃದಯಾಘಾತ ಕಡಿಮೆ ಆಗುವುದರ ಜೊತೆಗೆ ದೇಹದಲ್ಲಿ ರಕ್ತದಾನದಿಂದ ಕೊಬ್ಬಿನಾಂಶ ಹೊರಹೋಗುವುದರಿಂದ ಸದಾ ಲವಲವಿಕೆಯಿಂದ ಇರಲು ಅನುಕೂಲವಾಗುತ್ತದೆ. ಜೊತೆಗೆ ದೀರ್ಘಾಯುಷ್ಯ ಉಳ್ಳವರಾಗಿರುತ್ತಾರೆ. ಜಿಲ್ಲೆಯಲ್ಲಿ ರಕ್ತದ ಕೊರತೆ ತುಂಬಾ ಹೆಚ್ಚಾಗಿದ್ದು ಇದನ್ನು ನೀಗಿಸಲು ಯುವಕರು ರಕ್ತದಾನ ಮಾಡುವುದರಲ್ಲಿ ಮುಂದಾಗಬೇಕು. ಮೂಢನಂಬಿಕೆಯಿಂದ ಹೊರಬಂದು ರಕ್ತದಾನ ಮಾಡಬೇಕು ಎಂದು ಯುವಜನತೆಗೆ ಕರೆ ನೀಡಿದರು. ಮುಂದಿನ ವಿವರ. ಸೌಹಾರ್ದತೆ, ಶಾಂತಿ, ರಾಷ್ಟ್ರೀಯ ಏಕತೆಗಳ ಮಹತ್ವವನ್ನು ಸಾರುವ ಈ ಸದ್ಭಾವನಾ ದಿನಾಚರಣೆ ಈಗಿನ ದಿನಕ್ಕೆ ಅತಿ ಅಗತ್ಯವಾಗಿದೆ ಎಂದು ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ನ ಸ್ಕೌಟ್ ಪ್ರಧಾನ ಆಯುಕ್ತರಾದ ಶ್ರೀಮತಿ ಶಕುಂತಲಾ ಚಂದ್ರಶೇಖರ್ ಅಭಿಮತ ವ್ಯಕ್ತಪಡಿಸಿದರು. ದೇಶಗಳ ಮಧ್ಯೆ ಯುದ್ಧಗಳು, ಭಿನ್ನಾಭಿಪ್ರಾಯಗಳು ಹೆಚ್ಚುತ್ತಿರುವುದರಿಂದ ಸಾಕಷ್ಟು ಸಾವು ನೋವುಗಳು ಉಂಟಾಗುತ್ತಿವೆ. ಪ್ರಕೃತಿ, ಪರಿಸರ ಹಾಗೂ ವಾತಾವರಣ ಸಂಪೂರ್ಣ ನಾಶವಾಗುತ್ತಿದೆ. ಈ ನಿಟ್ಟಿನಲ್ಲಿ ನಾವು ಎಲ್ಲವನ್ನೂ ಮರೆತು ಪರಸ್ಪರರಲ್ಲಿ ಪ್ರೀತಿ, ವಿಶ್ವಾಸ, ಶಾಂತಿ ನೆಲೆಸುವಂತಹ ಕಾರ್ಯದಲ್ಲಿ ಮುಂದಾಗೋಣ. ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಹಾಗೂ ದೇವರಾಜ್ ಅರಸ್ ಅವರ ಜನ್ಮದಿನವೂ ಕೂಡ ಹೌದು ಎಂದು ನುಡಿದರು. ಮುಂದಿನ ವಿವರ. ಇಂಟರಾಕ್ಟ್ ಕ್ಲಬ್ ಮಕ್ಕಳಿಗೆ ಶಾಲಾ ಹಂತದಲ್ಲಿಯೇ ಸಮುದಾಯದ ಸಂಪರ್ಕದ ಬಗ್ಗೆ ಕಲಿಸುತ್ತದೆ. ರೋಟರಿ ಸಂಸ್ಥೆಯ ಕಾರ್ಯಕ್ರಮಗಳು ಶ್ಲಾಘನೀಯ ಎಂದು ರೋಟರಿ ಕ್ಲಬ್ ಶಿವಮೊಗ್ಗ ಈಸ್ಟ್ ಅಧ್ಯಕ್ಷರಾದ ಶೇಷಗಿರಿ ಡಿಕೆ ಅವರು ತಿಳಿಸಿದರು. ಸರ್ಕಾರಿ ಪ್ರೌಢಶಾಲೆ ಕೊಮ್ಮನಾಳು ಇವರು ಏರ್ಪಡಿಸಿದ್ದ ಕೊಮ್ಮನಾಳು ಶಿವಮೊಗ್ಗ ಇಲ್ಲಿ ನಡೆದ 2026-27 ಸಾಲಿನ ರೋಟರಿ ಕ್ಲಬ್ ಶಿವಮೊಗ್ಗ ಈಸ್ಟ್ನ ಸರ್ಕಾರಿ ಪ್ರೌಢಶಾಲೆ ಕೊಮ್ಮನಾಳು ಇಂಟರಾಕ್ಟ್ ಕ್ಲಬ್ ಪದಗ್ರಹಣ ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಅವರು, ಸಾರ್ವಜನಿಕ ಭಾಷಣ, ಯೋಜನೆ, ಬಜೆಟ್ ಮತ್ತು ತಂಡ ನಿರ್ವಹಣಾ ಕಾರ್ಯಾಗಾರಗಳ ಸಮುದಾಯ ಸಂಪರ್ಕದ ಬಗ್ಗೆ ಕಲಿಸುತ್ತದೆ. ಶಿಕ್ಷಣ ಪರಿಸರ ಸುಸ್ಥಿರತೆ ಮತ್ತು ಸಾರ್ವಜನಿಕ ಆರೋಗ್ಯದಂತಹ ಸ್ಥಳೀಯ ಸಮಸ್ಯೆಗಳ ಸೇವಾ ಯೋಜನೆಗಳನ್ನು ಕಾರ್ಯಗತಗೊಳಿಸುತ್ತದೆ ಎಂದು ತಿಳಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಮುಖ್ಯೋಪಾಧ್ಯಾಯರಾದ ಗುರುರಾಜ್ ಎಂಒ ಅವರು ಇಂಟರಾಕ್ಟ್ ಕ್ಲಬ್ ಮಹತ್ವದ ಬಗ್ಗೆ ವಿವರಿಸುತ್ತಾ, ಇದರ ಮುಖಾಂತರ ವಿದ್ಯಾರ್ಥಿಗಳು ನಾಯಕತ್ವ ಕೌಶಲ್ಯಗಳನ್ನು ಬೆಳೆಸಬಹುದು, ಜೊತೆಗೆ ಟೀಮ್ ವರ್ಕ್ ಕಲಿಯಬಹುದು, ಸಮಾಜದ ಸಮಸ್ಯೆಗಳನ್ನು ಪರಿಹರಿಸಲು ಮುಂದಾಗಬಹುದು. ಇದು ವ್ಯಕ್ತಿತ್ವ ನಿರ್ಮಾಣದ ಮಾರ್ಗವಾಗಿದೆ ಎಂದು ತಿಳಿಸಿದರು. ಮುಂದಿನ ವಿವರ. ಒಳ್ಳೆಯ ಛಾಯಾಚಿತ್ರ 1000 ಪದಗಳಿಗೆ ಸಮಾನವಾಗಿರುತ್ತದೆ ಎಂದು ಮಾಜಿ ಉಪಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪ ಹೇಳಿದರು. ಅವರು ಶಿವಮೊಗ್ಗ ತಾಲೂಕು ವಿಡಿಯೋ ಮತ್ತು ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ವತಿಯಿಂದ ವೀರಶೈವ ಕಲ್ಯಾಣ ಮಂದಿರದಲ್ಲಿ ಆಯೋಜಿಸಿದ್ದ ಛಾಯಾಚಿತ್ರ ಪ್ರದರ್ಶನ ಮತ್ತು ವಿಶ್ವ ಛಾಯಾಗ್ರಹಣ ದಿನಾಚರಣೆ ಉದ್ಘಾಟಿಸಿ ಮಾತನಾಡಿ, ಒಬ್ಬ ಫೋಟೋಗ್ರಾಫರ್ ಕಲಾವಿದನೂ ಆಗಿರುತ್ತಾನೆ, ಅವನು ಸಮಾಜದ ಕನ್ನಡಿಯಾಗಿದ್ದಾನೆ. ದುಡಿಮೆ ಒಂದು ವೃತ್ತಿಯಾಗದೆ ಪ್ರವೃತ್ತಿ ಬಹಳ ಮುಖ್ಯವಾಗುತ್ತದೆ. ಪ್ರವೃತ್ತಿಗೆ ಪ್ರೋತ್ಸಾಹ ಕೊಡುವುದರಿಂದ ಅವರು ಮಾಡುವ ವೃತ್ತಿಯೂ ಕೂಡ ಸ್ವಾಭಾವಿಕವಾಗಿ ಉನ್ನತ ಸ್ಥಾನಕ್ಕೆ ಏರುತ್ತೆ ಎಂದರು. ಅನೇಕ ವೈವಿಧ್ಯಗಳು ಛಾಯಾಚಿತ್ರದ ಮೂಲಕ ಕಾಣಬಹುದು. ಒಂದು ದೊಡ್ಡ ವಿಷಯವನ್ನು ಒಂದು ಛಾಯಾಚಿತ್ರ ಮೂಲಕ ಹೇಳಬಹುದು. ಛಾಯಾಗ್ರಾಹಕ ಸಂಘ ಕೇವಲ ವೃತ್ತಿಗೆ ಮಾತ್ರ ಸೀಮಿತಗೊಳ್ಳದೆ ರಕ್ತದಾನ ಶಿಬಿರ ಮತ್ತು ಪ್ರತಿಭಾ ಪುರಸ್ಕಾರ ಹಾಗೂ ಕ್ರೀಡಾಕೂಟವನ್ನು ಹಮ್ಮಿಕೊಳ್ಳುವ ಮೂಲಕ ಅರ್ಥಪೂರ್ಣವಾಗಿ ದಿನಾಚರಣೆ ಮಾಡಿದೆ ಎಂದರು.
ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ವಿರಾಮ. ನೀವ್ ಕೇಳ್ತಾ ಇದ್ದೀರಾ ಪೇಟೆ ಸಂಚಾರ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಅವಧಿ ಮೀರಿದ ಔಷಧಿಗಳಿಗೆ ಹೊಸ ಲೇಬಲ್ ಅಂಟಿಸಿ ಮರು ಮಾರಾಟ ಮಾಡುವಂತಹ ಜಾಲ ಸಕ್ರಿಯವಾಗಿರುವುದು ಆತಂಕಕಾರಿ ಬೆಳವಣಿಗೆಯಾಗಿದ್ದು ಈ ಬಗ್ಗೆ ಕಠಿಣ ಕ್ರಮ ಕೈಗೊಳ್ಳಬೇಕಿದೆ ಎಂದು ರಾಷ್ಟೀಯ ಶಿಕ್ಷಣ ಸಮಿತಿ ಅಧ್ಯಕ್ಷ ಜಿಎಸ್ ನಾರಾಯಣರಾವ್ ಹೇಳಿದರು. ನಗರದ ರಾಷ್ಟೀಯ ಔಷಧ ಮಹಾವಿದ್ಯಾಲಯದಿಂದ ಕುವೆಂಪು ರಂಗಮಂದಿರದಲ್ಲಿ ಏರ್ಪಡಿಸಿದ್ದ ವಾರ್ಷಿಕೋತ್ಸವ ಸಮಾರಂಭ ಹಾಗೂ ಪ್ರತಿಭಾ ಪುರಸ್ಕಾರ ವೈಭವಂ 2026 ಈ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ನಕಲಿ ಔಷಧಗಳು ವ್ಯಾಪಾರದಂತೆಯೇ ಕೊಳೆತ ಹಾಗೂ ಕಳಪೆ ಆಹಾರ ಪದಾರ್ಥಗಳಿಂದ ಅಡುಗೆ ತಯಾರಿಸಿ ಜನರಿಗೆ ಬಡಿಸುವ ವ್ಯವಸ್ಥೆಯೂ ಕೆಲವೆಡೆ ಇದೆ. ಇಂತಹ ಚಟುವಟಿಕೆಗಳು ಜನರ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತಿದೆ. ಆದ್ದರಿಂದ ಜನರ ಆರೋಗ್ಯದ ಬಗ್ಗೆ ಬಾವಿ ಫಾರ್ಮಸಿಸ್ಟ್ಗಳು ಕಾಳಜಿ ವಹಿಸಬೇಕಿದೆ ಎಂದರು. ಸಮಾಜದಲ್ಲಿ ಆರೋಗ್ಯ ಮತ್ತು ಶಿಕ್ಷಣ ಪರಿಣಾಮಕಾರಿಯಾಗಿ ಬೇರೂರಿದಾಗ ಮಾತ್ರ ದೇಶದ ಪ್ರಗತಿ ಸಾಧ್ಯ. ಈ ಹಿನ್ನೆಲೆ ಭವಿಷ್ಯದ ಫಾರ್ಮಸಿಸ್ಟ್ಗಳು ಕೇವಲ ಔಷಧ ವಿವರಿಸುವ ವೃತ್ತಿ ಮಾಡದೆ ಅನ್ಯಾಯ, ನಕಲಿ ಔಷಧಗಳ ವ್ಯಾಪಾರ ಹಾಗೂ ಆರೋಗ್ಯಕ್ಕೆ ಹಾನಿಕಾರಕ ಚಟುವಟಿಕೆಗಳ ವಿರುದ್ದ ಜಾಗೃತಿ ಮೂಡಿಸುವ ಹೊಣೆಗಾರಿಕೆ ಬೆಳೆಸಿಕೊಳ್ಳಬೇಕು ಎಂದು ತಿಳಿಸಿದರು. ಮುಂದಿನ ವಿವರ. ಶಾಪದಿಂದ ಯಾರೂ ಸತ್ತಿಲ್ಲ, ಆಶೀರ್ವಾದದಿಂದ ಯಾರೂ ಸ್ವರ್ಗಕ್ಕೆ ಹೋದವರಿಲ್ಲ. ಮೂಢನಂಬಿಕೆ ಹಾಗೂ ಡಾಂಬಿಕತೆಯ ಹುನ್ನಾರದ ವಿರುದ್ದ ವೈಚಾರಿಕ ಚಿಂತನೆಗಳ ಮೂಲಕ ಜನಜಾಗೃತಿ ಮೂಡಿಸಬೇಕಿದೆ ಎಂದು ಸಾಹಿತಿ ಜಿವಿ ಸಂಗಮೇಶ್ವರ್ ಹೇಳಿದರು. ಜಿಲ್ಲಾ ಕಸಾಪದಿಂದ ಸಾಹಿತ್ಯ ಗ್ರಾಮದಲ್ಲಿ ಆಯೋಜಿಸಿದ್ದ ವಸುದೇವ ಭೂಪಾಳಂ ಸ್ಮರಣೆಯ ದತ್ತಿ ಅಂಗವಾಗಿ ಅವರು ಬರೆದ ಕವನಗಳ ಗಾಯನ, ವಾಚನ ಸ್ಪರ್ಧೆ ಹಾಗೂ ಕ್ವಿಟ್ ಇಂಡಿಯಾ ಸ್ಮರಣೆ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ನಾವು ಮಾಡುವ ಒಳ್ಳೆಯ ಕೆಲಸಗಳೇ ದೇವರ ಸ್ವರೂಪವಾಗಬೇಕು. ದೇವರಿಲ್ಲ ಎನ್ನುವ ಕಾಲದಲ್ಲಿ ಮನುಷ್ಯರು ದೇವರಾಗಬೇಕು. ವಸುದೇವ ಭೂಪಾಳಂ ವೈಚಾರಿಕ ಚಿಂತಕರಾಗಿದ್ದರು. ಅವರು ರಚಿಸಿರುವ ದೇವರು ಸತ್ತ ಕೃತಿ 18 ಅಧ್ಯಾಯಗಳನ್ನು ಒಳಗೊಂಡಿದೆ. ದೇವರ ಹೆಸರಿನಲ್ಲಿ ಗಂಟೆ ಅಲ್ಲಾಡಿಸಿ ಬದುಕು ಕಟ್ಟಿಕೊಳ್ಳುವವರಿಗೂ ವಾಸ್ತವವಾಗಿ ದೇವರಿಲ್ಲ ಎಂಬ ಸತ್ಯ ತಿಳಿದಿದೆ ಎಂದರು. ಬೆಜವಳ್ಳಿ ಕಲಂದರ್ ರಿಜ್ವಾ ಮಾತನಾಡಿ, ಎಲ್ಲ ಧರ್ಮಗಳು ಒಳ್ಳೆಯದನ್ನೇ ಬೋಧಿಸುತ್ತವೆ. ಸಾಹಿತ್ಯಕ್ಕೆ ಯಾವುದೇ ಗೋಡೆಗಳಿಲ್ಲ. ಆಚಾರ ವಿಚಾರಗಳು ಬೇರೆ ಆಗಿರಬಹುದು, ಆದರೆ ದುಃಖವಾದಾಗ ಬರುವ ಕಣ್ಣೀರು ಮತ್ತು ಗಾಯವಾದಾಗ ಹರಿಯುವ ರಕ್ತದ ಬಣ್ಣ ಒಂದೇ ಆಗಿರುತ್ತದೆ ಎಂದು ತಿಳಿಸಿದರು. ಮುಂದಿನ ವಿವರ. ರೈತರು ಬದುಕಿನ ಅಪಾರ ಅನುಭವ ಉಳ್ಳವರು. ಅವರ ಯೋಗಕ್ಷೇಮ ನೋಡಿಕೊಳ್ಳುವುದು ಸಮಾಜದ ಕರ್ತವ್ಯವಾಗಿದೆ ಎಂದು ಬೆಕ್ಕಿನ್ ಕಲ್ಮಠದ ಶ್ರೀ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಸ್ವಾಮೀಜಿ ಸಲಹೆ ನೀಡಿದರು. ಅಂಬೇಡ್ಕರ್ ಭವನದಲ್ಲಿ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ರೈತ ಸಂಘದ ಸಂಸ್ಥಾಪಕ ಡಾಕ್ಟರ್ ಎಚ್ಎಸ್ ರುದ್ರಪ್ಪ ಅವರ ಸವಿ ನೆನಪಿನ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಎಚ್ಎಸ್ ರುದ್ರಪ್ಪ ಅವರು ಸದಾ ರೈತರ ಪರ ಚಿಂತನೆ ಮಾಡುವವರು. ಶಿವಮೊಗ್ಗದಲ್ಲಿ ನೂತನ ಎಪಿಎಂಸಿ ಮಾರುಕಟ್ಟೆ ಆದಾಗ ಅಲ್ಲಿ ಹೋಗಲು ಯಾವ ವರ್ತಕರೂ ತಯಾರಿರಲಿಲ್ಲ. ಆಗ ರುದ್ರಪ್ಪ ಅವರು ಅಲ್ಲಿ ರೈತರು ಮತ್ತು ವರ್ತಕರ ಸಭೆ ನಡೆಸಿ ಎಪಿಎಂಸಿಗೆ ಎಲ್ಲರೂ ಬರಬೇಕು ಎಂದು ಕರೆ ಕೊಟ್ಟರು. ಆಗ ಎಲ್ಲರೂ ಅಲ್ಲಿಗೆ ಬಂದು ವ್ಯಾಪಾರ ವಹಿವಾಟು ಶುರು ಮಾಡಿಕೊಂಡರು. ಅವರ ಮಾತಿಗೆ ಅಂದು ಬೆಲೆ ನೀಡಿದ್ದರಿಂದ ಎಪಿಎಂಸಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿದೆ. ಅದು ಅವರ ನಾಯಕತ್ವದ ಗುಣ ಎಂದರು. ರೈತ ಸಂಘದ ಆರಂಭಿಕ ಚಳವಳಿ ನೆನಪು ಮಾಡಿಕೊಂಡಾಗ ಸ್ವಾತಂತ್ರ್ಯ ಹೋರಾಟ ಸ್ಮರಣ ಪಟಲದ ಮೇಲೆ ಬರುತ್ತದೆ. ಒಬ್ಬ ರೈತ ಪ್ರಜಾಪ್ರಭುತ್ವದಲ್ಲಿ ಪ್ರಭು ಆಗಲು ಸಾಧ್ಯವಿದೆ ಎಂದು ತೋರಿಸಿಕೊಟ್ಟದ್ದು

ಆಗಿನ ರೈತ ಚಳವಳಿ. ರೈತರು ಸಂಘಟಿತರಾದಾಗ ಸ್ವಾಭಿಮಾನದ ಬದುಕನ್ನು ಗಳಿಸಬಹುದು. ರೈತ ಸಂಘ ಚಳುವಳಿಗೆ ಹೊಸತನ ನೀಡಿತ್ತು. ಈ ರೈತ ಸಂಘಟನೆಗಳು ಮತ್ತು ಚಳುವಳಿಗಳು ಬೇರೆ ಬೇರೆ ದಾರಿ ಹಿಡಿದಿದೆ. ಯಾವುದೇ ಕ್ಷೇತ್ರದಲ್ಲಿ ಹಿನ್ನಡೆಯಾದರೂ ಕೃಷಿ ಕ್ಷೇತ್ರದಲ್ಲಿ ಮಾತ್ರ ಹಿನ್ನಡೆಯಾಗಬಾರದು ಎಂದು ಆಶಯ ವ್ಯಕ್ತಪಡಿಸಿದರು. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮ. ನೀವು ಕೇಳ್ತಾ ಇದ್ದೀರಾ ಪೇಟೆ ಸಂಚಾರ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಶಿವಮೊಗ್ಗ ನಗರದ ಡಾಕ್ಟರ್ ಶರತ್ ಮರಿಯಪ್ಪ ಫೌಂಡೇಶನ್ನಿಂದ ಸೆಪ್ಟೆಂಬರ್ 19ರಂದು ಬೆಳಗ್ಗೆ 9ರಿಂದ ಸಂಜೆ 5ರವರೆಗೆ ಮಲೆನಾಡು ಮೆಗಾ ಜಾಬ್ಥಾನ್ 2026 ಹೆಸರಿನಲ್ಲಿ ಎನ್ಇಎಸ್ ಮೈದಾನದಲ್ಲಿ ಉದ್ಯೋಗ ಮೇಳ ಆಯೋಜಿಸಲಾಗಿದೆ ಎಂದು ಫೌಂಡೇಶನ್ ಅಧ್ಯಕ್ಷ ಡಾಕ್ಟರ್ ಶರತ್ ಮರಿಯಪ್ಪ ತಿಳಿಸಿದರು. ಪತ್ರಿಕಾಭವನದಲ್ಲಿ ಬುಧವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಎಲ್ಲಿ ಉದ್ಯೋಗ ಹುಡುಕಬೇಕು ಎಂದು ಬಹಳಷ್ಟು ಜನರಿಗೆ ಮಾಹಿತಿ ಇರುವುದಿಲ್ಲ. ಇವರಿಗೆ ಅನುಕೂಲ ಕಲ್ಪಿಸಿಕೊಡುವ ಉದ್ದೇಶದಿಂದ ಈ ಮೇಳ ಹಮ್ಮಿಕೊಳ್ಳಲಾಗಿದೆ. 100ಕ್ಕೂ ಹೆಚ್ಚು ಕಂಪನಿಗಳು ಭಾಗವಹಿಸಲಿದ್ದು 2500ಕ್ಕೂ ಹೆಚ್ಚು ಉದ್ಯೋಗಾವಕಾಶಗಳಿವೆ. ಆಯ್ಕೆಯಾದವರಿಗೆ ಸ್ಥಳದಲ್ಲಿಯೇ ನೇಮಕಾತಿ ಪತ್ರ ನೀಡಲಾಗುವುದು ಎಂದರು. ಅಕ್ಷರ ಫೌಂಡೇಶನ್ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಮುಖ್ಯಸ್ಥ ಕುಮಾರ್ ಮಾತನಾಡಿ, ಮೇಳದಲ್ಲಿ ಸಾಫ್ಟ್ವೇರ್ ಕಂಪನಿಗಳು, ಹಣಕಾಸು ಸಂಸ್ಥೆಗಳು, ಆಸ್ಪತ್ರೆಗಳು, ಮೆಕ್ಯಾನಿಕಲ್, ಸೆಕ್ಯೂರಿಟಿ, ಹೆಚ್ಆರ್ ವಿಭಾಗ, ಆಡಳಿತಾತ್ಮಕ ಹುದ್ದೆಗಳು, ಬಿಪಿಒ, ಫಾರ್ಮಸಿ ಸೇರಿದಂತೆ 100ಕ್ಕೂ ಹೆಚ್ಚು ಉದ್ಯಮಗಳು ಭಾಗವಹಿಸಲಿವೆ. 8ನೇ ತರಗತಿಯಿಂದ ಸ್ನಾತಕೋತ್ತರ ಮತ್ತು ತಾಂತ್ರಿಕ ಕೋರ್ಸುಗಳಲ್ಲಿ ಉತ್ತೀರ್ಣರಾದ 18-45 ವರ್ಷದ ಒಳಗಿನ ಉದ್ಯೋಗಾಕಾಂಕ್ಷಿಗಳು ಭಾಗವಹಿಸಬಹುದು ಎಂದು ತಿಳಿಸಿದರು. ರಾಜೇಶ್, ಡಾಕ್ಟರ್ ಚೇತನ್, ವಿಶ್ವಾಸ್ ಕಾಮತ್, ವಿನಯ್, ರಂಗನಾಥ್ ಮತ್ತಿತರರಿದ್ದರು. ಮುಂದಿನ ವಿವರ. ಶಿವಮೊಗ್ಗದ ನೆಹರು ಕ್ರೀಡಾಂಗಣದಲ್ಲಿ ಸೋಮವಾರ ನಡೆದ ಜಿಲ್ಲಾ ಮಟ್ಟದ ಪಿಯು ಕಾಲೇಜುಗಳ ಕ್ರೀಡಾಕೂಟದಲ್ಲಿ ಆಯನೂರಿನ 20 ವಿದ್ಯಾರ್ಥಿಗಳು ವಿಜೇತರಾಗಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಬಾಲಕಿಯರ 50 ಕೆಜಿ ವಿಭಾಗದ ಕುಸ್ತಿಯಲ್ಲಿ ಪ್ರಥಮ ಪಿಯು ವಿದ್ಯಾರ್ಥಿನಿ ಮಮತಾಬಾಯಿ ಪ್ರಥಮ, ಬಾಲಕರ ವಿಭಾಗದ 57 ಕೆಜಿ ವಿಭಾಗದ ಕುಸ್ತಿಯಲ್ಲಿ ಗಿರಿಸಿದ್ದೇಶ್ ಪ್ರಥಮ ಸ್ಥಾನ ಗಳಿಸಿದ್ದಾರೆ. ಬಾಲಕಿಯರ ಜೂಡೋ ಪಂದ್ಯಾವಳಿಯ 63 ಕೆಜಿ ವಿಭಾಗದಲ್ಲಿ 44 ಕೆಜಿ ವಿಭಾಗದಲ್ಲಿ ಕವನ, 36 ಕೆಜಿ ವಿಭಾಗದಲ್ಲಿ ವಿದ್ಯಾ, 52 ಕೆಜಿ ವಿಭಾಗದಲ್ಲಿ ಯಶೋಧ, 57 ಕೆಜಿ ವಿಭಾಗದಲ್ಲಿ ಚೈತ್ರ ಹಾಗೂ 70 ಕೆಜಿ ವಿಭಾಗದಲ್ಲಿ ಮಾನಸ ಪ್ರಥಮ ಸ್ಥಾನ ಗಳಿಸಿದ್ದಾರೆ. ಬಾಲಕರ ಜೂಡೋ ಪಂದ್ಯಾವಳಿಯಲ್ಲಿ 50 ಕೆಜಿ ವಿಭಾಗದಲ್ಲಿ ಕೆಜಿವನ್, 66 ಕೆಜಿ ವಿಭಾಗದಲ್ಲಿ ನವೀನ್ ಹಾಗೂ 80 ಕೆಜಿ ವಿಭಾಗದಲ್ಲಿ ದೀಕ್ಷಿತ್ ಪ್ರಥಮ ಸ್ಥಾನ ಗಳಿಸಿದ್ದಾರೆ. ಟೆಕ್ವಾಂಡೋ ಪಂದ್ಯಾವಳಿಯಲ್ಲಿ ಬೆನಕೇಶ್, ಸಂಜಯ್, ಸಂತೋಷ್, ಸಾನಿಧ್ಯ, ಲಕ್ಷ್ಮಿತಾ ಪ್ರಥಮ ಸ್ಥಾನ ಗಳಿಸಿದ್ದಾರೆ. ಬೆಲ್ಟ್ ಕುಸ್ತಿಯಲ್ಲಿ ತರುಣ್, ಪ್ರಾರ್ಥನಾ, ಕೀರ್ತನಾ, ಸಿಂಧು ಪ್ರಥಮ ಸ್ಥಾನ ಗಳಿಸಿದ್ದಾರೆ. ಎಲ್ಲಾ ವಿದ್ಯಾರ್ಥಿಗಳಿಗೆ ಕಾಲೇಜಿನ ಪ್ರಾಂಶುಪಾಲರಾದ ಪಿ ಕುಮಾರಪ್ಪ ಹಾಗೂ ಎಲ್ಲಾ ಉಪನ್ಯಾಸಕರು ಅಭಿನಂದಿಸಿದ್ದಾರೆ. ಮುಂದಿನ ವಿವರ. ಮಕ್ಕಳಿಗೆ ನಮ್ಮ ಸಂಸ್ಕೃತಿ, ಸಂಸ್ಕಾರ, ಸಾಂಸ್ಕೃತಿಕ ಮಹತ್ವವನ್ನ ಪಾಲಕರು ಅರಿವು ಮೂಡಿಸಬೇಕು ಎಂದು ಹೆಚ್ಚುವರಿ ಸರ್ಕಾರಿ ಅಭಿಯೋಜಕ ವಿ ಶಂಕರ್ ಹೇಳಿದರು. ಸಾಗರದಲ್ಲಿ ನೃತ್ಯ ಭಾಸ್ಕರ ಸಭಾಂಗಣದಲ್ಲಿ ನಾಟ್ಯ ತರಂಗ ಸಂಸ್ಥೆಯಿಂದ ಆಯೋಜಿಸಿದ್ದ ಋತು ನೃತ್ಯ ಮಾಲಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಮಕ್ಕಳು ಮೊಬೈಲ್ ಗೀಳಿನಿಂದ ವಾಸ್ತವತೆ ಮರೆಯುತ್ತಿದ್ದಾರೆ. ಅವರಿಗೆ ವಾಸ್ತವ ಸ್ಥಿತಿಯನ್ನು ತಿಳಿಸಿಕೊಡುವ ಕೆಲಸ ಶಾಲೆ ಮತ್ತು ಮನೆಗಳಲ್ಲಿ ಮೂಡಬೇಕು. ಪಾಠದ ಜೊತೆಗೆ ಕ್ರೀಡೆ, ಸಾಹಿತ್ಯ, ರಂಗಭೂಮಿ, ನೃತ್ಯ, ಸಂಗೀತದಂತಹ ಚಟುವಟಿಕೆಗಳಲ್ಲಿ ಅವರು ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು. ಮಕ್ಕಳು ದೈಹಿಕ ಮಾನಸಿಕ ಬೆಳವಣಿಗೆಗೆ ಹೆಚ್ಚಿನ ಒತ್ತು ನೀಡಬೇಕು ಎಂದರು. ನಾಟ್ಯ ತರಂಗ ಸಂಸ್ಥೆಯ ವಿದ್ವಾನ್ ಜಿಬಿ ಜನಾರ್ದನ್ ಉಪಸ್ಥಿತರಿದ್ದರು. ಬೆಂಗಳೂರಿನ ಅನ್ವಿತಾ ಎಂ ಕೋಟೆ ಹಾಗೂ ಪಲ್ಲವಿ ಜಿ ಗಾಯತ್ರಿ ಅವರಿಂದ ಭರತನಾಟ್ಯ ಪ್ರದರ್ಶನ ನಡೆಯಿತು. ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮ ಮುಕ್ತಾಯವಾಗಿದೆ. ಇಂತಹ ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಇವತ್ತಿನ ಜಗತ್ತಿಗೆ ಬೇಕಿರೋದು ಬರೀ ಡಿಗ್ರಿ ಅಲ್ಲ, ಜಗತ್ತಿನ ಸವಾಲುಗಳಿಗೆ ಪರಿಹಾರ ಕಂಡುಹಿಡಿಯುವ ಪವರ್ಫುಲ್ ನಾಲೆಡ್ಜ್. ಕ್ಲೈಮೇಟ್ ಚೇಂಜ್ ಮತ್ತು ಪರಿಸರ ಸವಾಲುಗಳನ್ನ ಮೆಟ್ಟಿ ನಿಂತು ರಿಸರ್ಚ್ ಮತ್ತು ಡೇಟಾ ಸೈನ್ಸ್ ನಲ್ಲಿ ಸೂಪರ್ ಕೆರಿಯರ್ ಕಟ್ಟಿಕೊಳ್ಳಬೇಕಾ? ಹಾಗಾದ್ರೆ ದಿಸ್ ಇಸ್ ಯುವರ್ ಬೆಸ್ಟ್ ಚಾನ್ಸ್. ಶಂಕರಘಟ್ಟ ಶಿವಮೊಗ್ಗದಲ್ಲಿರುವ ಕುವೆಂಪು ವಿಶ್ವವಿದ್ಯಾಲಯ ನಿಮಗಾಗಿ ತಂದಿದೆ ಎಂಎಸ್ಸಿ ಇನ್ ಎನ್ವಿರೋನ್ಮೆಂಟಲ್ ಸೈನ್ಸ್. ಇಲ್ಲಿ ಪಶ್ಚಿಮ ಘಟ್ಟಗಳೇ ನಿಮ್ಮ ಕ್ಲಾಸ್ ರೂಮ್, ಭದ್ರಾ ಅಭಯಾರಣ್ಯವೇ ಲೈವ್ ಲ್ಯಾಬ್, ಫೋಟೋ ಸಿಂಥೆಸಿಸ್ ಅನಲೈಸರ್, ಕ್ಲೈಮೇಟ್ ಸೆನ್ಸರ್ಸ್ ಗಳಂತಹ ಹೈಟೆಕ್ ಉಪಕರಣಗಳ ಮೂಲಕ ಕಲಿಯಿರಿ ರಿಯಲ್ ಟೈಮ್ ರಿಸರ್ಚ್. ಗುಡ್ ನ್ಯೂಸ್ ಅಂದ್ರೆ ಯಾವುದೇ ಯೂನಿವರ್ಸಿಟಿಯ ಯಾವುದೇ ಬಿಎಸ್ಸಿ ಗ್ರಾಜ್ಯುಯೇಟ್ಸ್ ಕೂಡ ಅಪ್ಲೈ ಮಾಡಬಹುದು. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಸ್ಟ್ 28, 2026. ಸೀಟುಗಳು ಸೀಮಿತವಾಗಿವೆ, ಈಗಲೇ ಕರೆ ಮಾಡಿ 9448149461. ಸಂಖ್ಯೆ ಮತ್ತೊಮ್ಮೆ 9448149461.
1: ದ್ವಾಪರ ಯುಗದಲ್ಲಿ ಮುದ್ದು ಕೃಷ್ಣ ಬೆಣ್ಣೆ ಕಳ್ಳಾಗಿದ್ದ, ಅದನ್ನ ರಾಧೆಯಿಂದ ತಡೆಯಕ ಆಗ್ಲೇ ಇಲ್ಲ. ಅದೇ ರೀತಿ ನಮ್ಮ ಮನೆ ಮುದ್ದು ಕೃಷ್ಣ ಬೆಣ್ಣೆ ಕದಿಯೋದನ್ನ ತಡೆಯಕ್ಕಾಗಲ್ಲ, ಯಾಕಂದ್ರೆ ಸ್ವಾದಿಷ್ಟ, ಪರಿಶುದ್ಧ ಹಾಗೂ ರುಚಿಕರ ನಂದಿನಿ ಬೆಣ್ಣೆ ಇದ್ಮೇಲೆ ಪ್ರತಿಯೊಬ್ಬರ ಮನೆಯಲ್ಲೂ ಒಬ್ಬ ಕೃಷ್ಣ ಹುಡ್ಕೋತಾನೆ. ಮನ ಮನೆಗಳಲ್ಲೂ ನಂದಿನಿ.
2: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
0: ಗುಡ್ ಈವ್ನಿಂಗ್, ಶುಭ ಸಂಜೆ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನನ್ನ ಪ್ರೀತಿಯ ಕೇಳುಗರೆ, ಪ್ರತಿಯೊಂದು ಸಮಸ್ಯೆದಲ್ಲೂ ಇರುತ್ತೆ ಒಂದು ದಾರಿ. ಆ ದಾರಿಯನ್ನು ಹುಡುಕುವ ಧೈರ್ಯ ನಮ್ಮಲ್ಲಿದೆ. ಕತ್ತಲು ಕಳೆದು ಬೆಳಕಿನ ಕಡೆಗೆ ಸಾಗೋಣ. ನಮ್ಮ ಗುರಿ ಒಂದೇ, ಅದು ಪರಿಹಾರ. ಹೌದು ಸ್ನೇಹಿತರೆ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಕಾಫಿ ಟೀ ಆಯ್ತಾ? ಅಡುಗೆ ಮನೆಯಲ್ಲಿ ಸಂಜೆಯ ಗಡಿಬಿಡಿಯ ಕೆಲಸ ನಡೀತಾ ಇದೆಯಾ? ಹಾಗಾದ್ರೆ ನನ್ನ ಇವತ್ತಿನ ಮಾತುಗಳನ್ನ ನೀವು ಕೇಳಲೇಬೇಕು. ಹೌದು ಸ್ನೇಹಿತರೆ, ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ತಲೆಗೆ ಬರುವ ದೊಡ್ಡ ಟೆನ್ಷನ್ ಅಂದ್ರೆ, ಅಯ್ಯೋ ಕಸದ ಗಾಡಿ ಬಂತ, ಇವತ್ತು ಕಸ ಹಾಕ್ಲಿಲ್ಲ ಅಂತಂದ್ರೆ ಮನೆ ತುಂಬಾ ವಾಸನೆ ಹರಡುತ್ತೆ ಅಂತ ಅನ್ಕೊಳ್ತಾ ಇರ್ತೀವಿ. ಹೌದಲ್ವಾ? ಪ್ರತಿದಿನ ಅಡುಗೆ ಮನೆಯಲ್ಲಿ ನಾವು ತರಕಾರಿ ಹೆಚ್ಚುತ್ತೇವೆ, ಹಣ್ಣುಗಳನ್ನ ಸುಲಿತೇವೆ, ಹಾಗೆ ಆ ಸಿಪ್ಪೆಗಳನ್ನೆಲ್ಲ ಏನ್ ಮಾಡ್ತೀವಿ ಹೇಳಿ? ನೇರವಾಗಿ ಡಸ್ಟ್ಬಿನ್ ಗೆ ಎಸಿತೀವಿ. ಆದ್ರೆ ಸ್ವಲ್ಪ ಯೋಚನೆ ಮಾಡಿ ಸ್ನೇಹಿತರೆ, ನಾವು ಎಸಿತಾ ಇರುವ ಆ ತರಕಾರಿ ಮತ್ತು ಹಣ್ಣಿನ ಸಿಪ್ಪೆ ಕೇವಲ ಕಸನ? ಖಂಡಿತ ಅಲ್ಲ, ಅದು ನಮ್ಮ ಗಿಡಗಳಿಗೆ ಸಂಜೀವಿನಿ. ಅದೇ ಬ್ಲ್ಯಾಕ್ ಗೋಲ್ಡ್ ಅಥವಾ ಕಪ್ಪು ಬಂಗಾರ ಅಂತಾನೆ ಹೇಳ್ಬಹುದು. ಹೌದು ಸ್ನೇಹಿತರೆ, ಇವತ್ತಿನ ನಮ್ಮ ಕಾರ್ಯಕ್ರಮದ ಥೀಮ್ ಸೊ ಇವತ್ತಿನ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಕಸವನ್ನು ರಸವಾಗಿಸೋಣ. ರೋಟರಿ ಕ್ಲಬ್ ಶಿವಮೊಗ್ಗ ಸೆಂಟ್ರಲ್ ವತಿಯಿಂದ ಡಿಸ್ಟ್ರಿಕ್ಟ್ ಪ್ರಾಜೆಕ್ಟ್ಸ್ ಗಳಲ್ಲಿ ಒಂದಾದ ಶುದ್ಧ ಪರಿಸರ ಮತ್ತು ತ್ಯಾಜ್ಯ ನಿರ್ವಹಣೆ ಅಡಿಯಲ್ಲಿ ನಮ್ಮ ಶಿವಮೊಗ್ಗದ ಗೋಪಾಲಗೌಡ ಬಡಾವಣೆಯಲ್ಲಿ 28/8/2026 ರೋಟರಿ ಕ್ಲಬ್ ಶಿವಮೊಗ್ಗ ಸೆಂಟ್ರಲ್ ರೋಟರಿ ಭವನದಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು. ರೋಟರಿ ಕ್ಲಬ್ನ ಎದುರಿಗೆ ಇರುವ ಕ್ಲಬ್ನ ಸದಸ್ಯರಾದ ರೋಟರಿಯನಾದ ಡಾಕ್ಟರ್ ಚನ್ನಪ್ಪ ಅವರ ಒಡೆತನದ ವಾಲೆಮನೆ ಲೇಡೀಸ್ ಪಿಜಿಯಲ್ಲಿ ಪೈಪ್ ಕಾಂಪೋಸ್ಟ್ ಉಪಕರಣವನ್ನ ಇನ್ಸ್ಟಾಲೇಷನ್ ಕಾರ್ಯಕ್ರಮವೂ ಜರುಗಿತ್ತು. ಪೈಪ್ ಕಂಪೋಸ್ಟ್ ಅಳವಡಿಸುವ ವಿಧಾನದ ಬಗ್ಗೆ ಪರಿಸರ ಪ್ರೇಮಿ ಪೈಪ್ ಕಂಪೋಸ್ಟ್ ಪರಿಣಿತರಾದ ಟಿಎಸ್ ಮಹಾದೇವ ಸ್ವಾಮಿ ಅವರು ಕಂಪ್ಲೀಟ್ ಡೀಟೇಲ್ಸ್ ಅನ್ನ ತಿಳಿಸಿಕೊಟ್ರು. ಆ ಒಂದು ಮಾಹಿತಿಯನ್ನ ಕೇಳೋಕ್ಕೂ ಮುಂಚೆ ರೋಟರಿ ಕ್ಲಬ್ ಶಿವಮೊಗ್ಗ ಸೆಂಟ್ರಲ್ ಅಧ್ಯಕ್ಷರಾದ ವಿನುತಾ ಅಶ್ವಿನ್ ಅವರು ಈ ಕಾರ್ಯಕ್ರಮದ ಉದ್ದೇಶದ ಬಗ್ಗೆ ಒಂದೆರಡು ಮಾತನ್ನಾಡಿದ್ದಾರೆ, ಬನ್ನಿ ಕೇಳೋಣ.
3: ನಮಸ್ತೆ ಮ್ಯಾಮ್. ನಿಮ್ಗೆ ಗೊತ್ತಿರೋ ಹಾಗೆ ನಮ್ಮ ರೋಟರಿಯಲ್ಲಿ ನಿಸ್ವಾರ್ಥ ಸೇವೆ ಮೊದಲ ನಮ್ಮ ಉದ್ದೇಶ. ನಿಸ್ವಾರ್ಥ ಸೇವೆ ನಮ್ಮ ಜಿಲ್ಲಾ ಗವರ್ನರ್ ಆದ BM ಭಟ್ ಸರ್ ಅವರು ನಮಗೆ ಡಿಸ್ಟಿಕ್ ಪ್ರಾಜೆಕ್ಟ್ನ ಈ ವರ್ಷ ಕೊಟ್ಟಿದ್ದಾರೆ. ಆ ಡಿಸ್ಟಿಕ್ ಪ್ರಾಜೆಕ್ಟ್ಗಳಲ್ಲಿ ಒಂದಾದ ಸ್ವಚ್ಛ ಭಾರತ ಮತ್ತು ತ್ಯಾಜ್ಯ ನಿರ್ವಹಣೆ ಅಡಿಯಲ್ಲಿ ನಾವಿವತ್ತು ಪೈಪ್ ಕಾಂಪೋಸ್ಟ್ ಪ್ರಾಜೆಕ್ಟ್ನ ಶಿವಮೊಗ್ಗ ಸೆಂಟ್ರಲ್ ಕ್ಲಬ್ನಿಂದ ಹಮ್ಮಿಕೊಂಡಿದ್ದೀವಿ. ಪೈಪ್ ಕಾಂಪೋಸ್ಟ್ ಅಂದರೆ ಉತ್ತಮವಾದ ರಾಸಾಯನಿಕ ಗೊಬ್ಬರನ ಮಾಡೋದು, ಹಸಿ ಕಸ ಮತ್ತು ಉಳಿದಂಥ ಆಹಾರಗಳನ್ನ ಯೂಸ್ ಮಾಡಿ ಅದರಿಂದ ರಾಸಾಯನಿಕ ಗೊಬ್ಬರನ ತಯಾರು ಮಾಡ್ತಾರೆ. ಇದರಿಂದ ಪರಿಸರಕ್ಕೂ ಒಳ್ಳೆಯದು, ಹಾಗೆ ನಮಗೂ ಒಳ್ಳೆಯದು. ನಮ್ಮ ಉದ್ದೇಶ ಪರಿಸರನೂ ಸ್ವಚ್ಛವಾಗಿಟ್ಕೊಳ್ಳೋಣ, ಹಾಗೆ ನಮ್ಮ ಆರೋಗ್ಯನೂ ಚೆನ್ನಾಗಿಟ್ಕೊಳ್ಳೋಣ ಅನ್ನೋದೇ ನಮ್ಮ ಉದ್ದೇಶ. ಸೊ ಅದರ ಅಡಿಯಲ್ಲಿ ಇವತ್ತು ಈ ಪ್ರೋಗ್ರಾಮ್ನ ಇಟ್ಕೊಂಡಿದ್ದೀವಿ. ಇದ್ರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಪರಿಸರ ಪ್ರೇಮಿ ಮಹದೇವ್ ಸ್ವಾಮಿ ಅವರು ನಿಮಗೆ ಡೀಟೇಲ್ ಆಗಿ ಹೇಳ್ತಾರೆ. ಓಕೆ ಮೇಡಮ್, ಥ್ಯಾಂಕ್ ಯು.
0: ಕೇಳಿಸ್ಕೊಂಡಲ್ವಾ ಸ್ನೇಹಿತರೆ, ರೋಟರಿ ಕ್ಲಬ್ ಶಿವಮೊಗ್ಗ ಸೆಂಟ್ರಲ್ ವತಿಯಿಂದ ಪೈಪ್ ಕಂಪೋಸ್ಟ್ ಅಳವಡಿಸುವ ಉದ್ದೇಶದ ಬಗ್ಗೆ ಮಾತನಾಡಿದ ರೋಟರಿ ಕ್ಲಬ್ನ ಅಧ್ಯಕ್ಷರಾದ ವಿನುತಾ ಅಶ್ವಿನ್ ಅವರಿಗೆ ಧನ್ಯವಾದಗಳು ಅಂತ ಹೇಳ್ತಾ, ಈಗ ರೋಟರಿಯ ಮಾಜಿ ಜಿಲ್ಲಾ ರಾಜ್ಯಪಾಲರಾದ GN ಪ್ರಕಾಶ್ ಅವರು ಈ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತನಾಡಿದ್ದಾರೆ, ಬನ್ನಿ ಕೇಳೋಣ.
4: ಸರ್, ತಮ್ಮ ಹೆಸರು?
5: ನನ್ನ ಹೆಸರು GN ಪ್ರಕಾಶ್ ಅಂತ. ನಾನು ರೋಟರಿ ಇಂಟರ್ನ್ಯಾಷನಲ್ ಡಿಸ್ಟ್ರಿಕ್ಟ್ 318 ಮಾಜಿ ಜಿಲ್ಲಾ ರಾಜ್ಯಪಾಲ. ಈ ಜಿಲ್ಲೆ ಅಂತ ರೋಟರಿ ಜಿಲ್ಲೆ 3182 ಅಂತಂದರೆ 4 ಕಂದಾಯ ಜಿಲ್ಲೆಗಳಾದಂಥ ಚಿಕ್ಕಮಗಳೂರು, ಹಾಸನ, ಶಿವಮೊಗ್ಗ ಮತ್ತು ಉಡುಪಿ ಜಿಲ್ಲೆ ಸೇರಿ 4 ಜಿಲ್ಲೆಗಳಾಗಿರುತ್ತೆ. ಪ್ರತಿ ವರ್ಷ July 1 ಒಬ್ಬ ಹೊಸ ಗವರ್ನರ್ ಅಪಾಯಿಂಟ್ ಆಗ್ತಾರೆ. ಆ ಗವರ್ನರ್ ಅಪಾಯಿಂಟ್ ಆದಾಗ ಅವರು ಪ್ರತಿ ವರ್ಷ ಅವರಿಗೆ ಅಂತಾರಾಷ್ಟ್ರೀಯ ರೋಟರಿ ಅಧ್ಯಕ್ಷರಿಂದ ಬಂದಂಥ ಕೆಲವು ಗೈಡ್ಲೈನ್ಸು ಜೊತೆಗೆ ಅವರು ಹಾಕ್ಕೊಂಡಿರೋ ಕೆಲವು ಕನಸುಗಳು, ಸಮಾಜಕ್ಕೆ ಏನು ಸೇವೆಗಳನ್ನ ಮಾಡಬಹುದು ಅಂತ ಆ ಪ್ರಕಾರ ಹಲವಾರು ಯೋಜನೆಗಳನ್ನ ಹಾಕ್ಕೊಂಡಿರ್ತಾರೆ. ಈ ವರ್ಷ ಒಟ್ಟು 6 ಯೋಜನೆಗಳನ್ನ ಹಾಕ್ಕೊಂಡಿದ್ದಾರೆ. ಅದರಲ್ಲಿ ಸ್ವಚ್ಛ ಪರಿಸರ ಮತ್ತು ಗ್ರೀನ್ ಮೂವ್ಮೆಂಟ್ ಬಗ್ಗೆ ಒಂದು ಯೋಜನೆ ಹಾಕ್ಕೊಂಡಿದ್ದಾರೆ. ಈ ಒಂದು ಯೋಜನೆ ಅಡಿಯಲ್ಲಿ ನಾವು ಇವತ್ತಿನ ದಿವಸ ಈ ತ್ಯಾಜ್ಯ ವಿಲೇವಾರಿನ ಸುಮ್ಮನೆ ವೇಸ್ಟ್ ಮಾಡಿಬಿಡ್ತಾರೆ, ಅದರ ಬದಲು ಅದನ್ನು ಒಂದು ಸದುಪಯೋಗ ಪಡಿಸ್ಕೋಬೇಕು, ಅದನ್ನು ಗೊಬ್ಬರದ ರೂಪದಲ್ಲಿ ಹೇಗೆ ಕನ್ವರ್ಷನ್ ಮಾಡಬೇಕು ಅನ್ನೋದಕ್ಕೆ ಒಂದು ಕೊಳವೆ ಪೈಪ್ನಲ್ಲಿ ಈ ಹಸಿ ತ್ಯಾಜ್ಯಗಳನ್ನೆಲ್ಲ ಕಲೆಕ್ಟ್ ಮಾಡಿ ಅದನ್ನು ಗೊಬ್ಬರವಾಗಿ ಪರಿವರ್ತನೆ ಮಾಡಿ ಅದನ್ನು ಸುತ್ತಮುತ್ತಲು ಗಿಡಗಳಿಗೆ ಹಾಕಿ ಅದರಿಂದ ಗ್ರೀನ್ ವೆಜಿಟೇಷನ್ನ ಇಂಪ್ರೂವ್ ಮಾಡೋದು, ಹಾಗೂ ಆ ತ್ಯಾಜ್ಯನ ಎಲ್ಲೂ ಬೀದಿಲಿ ಬಿದ್ದು ಕೊಳತು ವಾಸನೆ ಮತ್ತು ಇದು ಆಗಬಾರ್ದು ಅಂತ ಹೇಳಿ ಪರಿಸರನ ಕ್ಲೀನಾಗಿ ಇಟ್ಕೋಬೇಕು ಅನ್ನೋದಕ್ಕೆ ಈ ಯೋಜನೆ ಹಾಕ್ಕೊಂಡಿದ್ದೀವಿ. ಇದು ಇಲ್ಲಿ ಇಡೀ 4 ಜಿಲ್ಲೆಗಳಲ್ಲೂ ತುಂಬ ಯಶಸ್ವಿಯಾಗಿ ನಡೀತಾ ಇದೆ. ಇತ್ತೀಚೆಗೆ ತಾನೇ ಎಲ್ಲ ಸಮಾಜದ ಗಮನಕ್ಕೆ ಬಂದ ಹಾಗೆ ನಾವು ಟ್ರಾಫಿಕ್ ಸೇಫ್ಟಿ ಬಗ್ಗೆನೂ ಕೆಲವು ಹಲವಾರು ಕೆಲಸಗಳನ್ನು ಮಾಡಿದ್ವಿ. ಅದು ಜನಕ್ಕೆ ಸಾರ್ವಜನಿಕ ತುಂಬ ಉಪಯೋಗ ಆಗ್ತಾ ಇದೆ. ಅದೇ ನಿಟ್ಟಿನಲ್ಲಿ ನಮ್ಮ ಕ್ಲಬ್ನವರು ಎಲ್ಲ ಕ್ಲಬ್ಬಿನ ಸಹೃದಯ ಸದಸ್ಯರು ತಮ್ಮ ದುಡಿಮೆಯ ಒಂದು ಅಂಶವಾದಂಥ ಹಣದಲ್ಲೇ ಈ ಒಂದು ತ್ಯಾಜ್ಯ ವಿಲೇವಾರಿ ಘಟಕನ ಇವತ್ತು ನಮ್ಮ ಕ್ಲಬ್ಬಿನ ಸದಸ್ಯರೇ ಆದಂಥ ಚನ್ನಪ್ಪ ವಾಲೆಮನೆ ಅವರ ಲೇಡೀಸ್ PG ಸುತ್ತಮುತ್ತಲು ಒಂದು 4 ಘಟಕಗಳನ್ನ ಇವತ್ತು ಸ್ಥಾಪನೆ ಮಾಡ್ತಾ ಇದ್ದೀವಿ. ಇದರ ಉಪಯೋಗ ತುಂಬ ಚೆನ್ನಾಗಾಗತ್ತೆ ಅಂತ ನಾವು ಆಂಟಿಸಿಪೇಟ್ ಮಾಡ್ತಾ ಇದ್ದೀವಿ. ಯಾಕೆಂದರೆ ಅಲ್ಲಿಯ ಆ ಶಾಲೆನ ಆ ಒಂದು ಹಾಸ್ಟೆಲ್ನಲ್ಲಿ ಒಂದು 40 ಹೆಣ್ಮಕ್ಕಳು ಪ್ರತಿ ದಿವಸ ಅಲ್ಲಿ ಇಲ್ಲಿ ನೆಲೆಸಿದ್ದಾರೆ. ಅವರೆಲ್ಲರೂ ಇದ್ರ ಬಗ್ಗೆ ಮಾಹಿತಿ ತಗೋತಾ ಇದ್ದಾರೆ. ಅವರು ನೆಕ್ಸ್ಟು ಇಲ್ಲಿಂದ ತಮ್ಮ ತಮ್ಮ ಮನೆಗಳಿಗೆ ಹೋದ್ಮೇಲೆ ತಮ್ಮ ಊರುಗಳಿಗೆ ಹೋದ್ಮೇಲೆ ಇದೇ ರೀತಿಯಾದಂಥ ಒಂದು ತ್ಯಾಜ್ಯ ವಿಲೇವಾರಿ ಘಟಕಗಳನ್ನ ತಮ್ಮ ಮನೆ ಸುತ್ತಮುತ್ತಲು ಹಾಕ್ಕೊಂಡು ತಮ್ಮ ಜಮೀನು ತೋಟ ಅದ್ರ ಪಕ್ಕದಲ್ಲಿ ಹಾಕ್ಕೊಂಡು ಆ ತ್ಯಾಜ್ಯನ ವೇಸ್ಟ್ ಆಗದಾಗೆ ಮಾಡಿ ಅದನ್ನು ಸದ್ಬಳಕೆ ಮಾಡೋದಕ್ಕೆ ಅವರಿಗೂ ಉಪಯೋಗ ಆಗುತ್ತೆ. ಇದರ ಮಾಹಿತಿನ ಸಹಿತ ನಾವು ಅವರಿಗೆ ಕೊಡ್ತಾ ಇದ್ದೀವಿ.
4: ಧನ್ಯವಾದಗಳು ಸರ್.
5: ಥ್ಯಾಂಕ್ ಯು ವೆರಿ ಮಚ್.
0: ಕೇಳಿಸ್ಕೊಂಡಲ್ವಾ ಸ್ನೇಹಿತರೆ, ರೋಟರಿ ಇಂಟರ್ನ್ಯಾಷನಲ್ ಡಿಸ್ಟ್ರಿಕ್ಟ್ 3182 ಮಾಜಿ ಜಿಲ್ಲಾ ರಾಜ್ಯಪಾಲರಾದ GN ಪ್ರಕಾಶ್ ಅವರು ಡಿಸ್ಟ್ರಿಕ್ಟ್ ಗವರ್ನರ್ ಆದ BM ಭಟ್ ಸರ್ ಅವರ 6 ಯೋಜನೆ ಒಂದರಲ್ಲಿ ಶುದ್ಧ ಪರಿಸರ ಮತ್ತು ತ್ಯಾಜ್ಯ ನಿರ್ವಹಣೆ ಅಡಿಯಲ್ಲಿ ಪೈಪ್ ಕಾಂಪೋಸ್ಟ್ನ ಅಳವಡಿಕೆಯ ಬಗ್ಗೆ ಮಾತನಾಡಿದರು. ಅವರಿಗೆ ಧನ್ಯವಾದಗಳು ಹೇಳ್ತಾ, ಇನ್ನು ಮುಂದಿನ ಭಾಗದಲ್ಲಿ ಪೈಪ್ ಕಾಂಪೋಸ್ಟ್ ಅಂದರೆ ಏನು, ಇದರಿಂದ ಯಾರಿಗೆ ಉಪಯೋಗ, ಹಾಗೆ ಪೈಪ್ ಕಾಂಪೋಸ್ಟ್ ಅಳವಡಿಸುವುದು ಹೇಗೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು RJ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಆಗಸ್ಟ್ 20ರಂದು ಶಿವಮೊಗ್ಗದ ಗೋಪಾಲಗೌಡ ಬಡಾವಣೆಯ ರೋಟರಿ ಭವನದಲ್ಲಿ ರೋಟರಿ ಕ್ಲಬ್ ಶಿವಮೊಗ್ಗ ಸೆಂಟ್ರಲ್ ವತಿಯಿಂದ ಪೈಪ್ ಕಂಪೋಸ್ಟ್ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ರೋಟರಿ ಕ್ಲಬ್ನ ಎದುರಿಗಿರುವ ಕ್ಲಬ್ನ ಸದಸ್ಯರಾದ ರೋಟರಿಯನ್ ಡಾಕ್ಟರ್ ಚನ್ನಪ್ಪ ಅವರ ಒಡೆತನದ ವಾಲೆ ಮನೆ ಲೇಡೀಸ್ ಪಿಜಿಯಲ್ಲಿ ಪೈಪ್ ಕಂಪೋಸ್ಟ್ ಉಪಕರಣವನ್ನ ಇನ್ಸ್ಟಾಲೇಷನ್ ಕಾರ್ಯಕ್ರಮವೂ ಜರುಗಿತ್ತು. ಪೈಪ್ ಕಂಪೋಸ್ಟ್ ಅಳವಡಿಸುವ ವಿಧಾನದ ಬಗ್ಗೆ ಪರಿಸರ ಪ್ರೇಮಿ ಪೈಪ್ ಕಂಪೋಸ್ಟ್ ಪರಿಣಿತರಾದ ಟಿಎಸ್ ಮಹಾದೇವ ಸ್ವಾಮಿ ಅವರು ಇದರ ಬಗ್ಗೆ ಮಾಹಿತಿ ನೀಡಿದ್ರು. ಏನಪ್ಪಾ ಅಂದ್ರೆ ಪೈಪ್ ಕಾಂಪೋಸ್ಟ್ ಅಂದ್ರೆ ಏನು? ಹೆಸರಲ್ಲೇ ಇರುವ ಹಾಗೆ ನಮ್ಮ ಮನೆಯಲ್ಲಿ ಮಿಕ್ಕ ಹಸಿ ಕಸವನ್ನು ಒಂದು ಪಿವಿಸಿ ಪೈಪ್ನೊಳಗೆ ಹಾಕಿ ಅದನ್ನ ಅತ್ಯುತ್ತಮವಾದ ಸಾವಯವ ಗೊಬ್ಬರವನ್ನಾಗಿ ಪರಿವರ್ತಿಸುವ ಒಂದು ಸರಳ, ಸುಂದರ ಹಾಗೂ ವಾಸನೆ ರಹಿತ ವಿಧಾನವೇ ಪೈಪ್ ಕಾಂಪೋಸ್ಟ್ ಅಂತ ತಿಳಿಸ್ಕೊಟ್ರು. ಹಾಗೆ ಇದರ ಉದ್ದೇಶ ಏನು? ಮನೆಯಿಂದ ಹೊರ ಹೋಗುವ ಕಸದ ಪ್ರಮಾಣವನ್ನು ಶೂನ್ಯಕ್ಕೆ ಇಳಿಸುವುದು. ಅಂದ್ರೆ ಈಗ ಕಸದ ತೊಟ್ಟಿಗಳಲ್ಲಿ ಕೊಳೆತು ಪ್ಲಾಸ್ಟಿಕ್ ಜೊತೆ ಬೆರೆತು ಪರಿಸರ ಹಾಳಾಗುವುದನ್ನ ತಡೆಯುವುದು, ಹಾಗೆ ನಮ್ಮ ಮನೆಯ ಕುಂಡಗಳಲ್ಲಿರುವ ಗಿಡಗಳಿಗೆ ನಾವೇ ಮನೆಯಲ್ಲಿ ಯಾವುದೇ ರಾಸಾಯನಿಕವಿಲ್ಲದೆ ತಯಾರಿಸಬಹುದು ಅಂತ ತಿಳಿಸಿದ್ರು. ಹಾಗೇನೆ ಯಾರಿಗಿದ್ರಿಂದ ಉಪಯೋಗ ಆಗುತ್ತೆ ಅಂತಾನು ತಿಳಿಸ್ಕೊಟ್ರು. ನೇರವಾಗಿ ನಮಗೆ ಮತ್ತು ನಮ್ಮ ಸಮಾಜಕ್ಕೆ ಉಪಯೋಗವಿದೆ. ಮನೆಯಲ್ಲಿ ಗಿಡ ಬೆಳೆಸೋರಿಗೆ ಪುಕ್ಕಟೆಯಾಗಿ ಗೊಬ್ಬರ ಸಿಗುತ್ತೆ. ಕಸ ವಿಂಗಡಣೆಯ ತಲೆನೋವು ಇರೋದಿಲ್ಲ. ಇನ್ನು ನಮ್ಮ ಮಹಾನಗರ ಪಾಲಿಕೆಯ ಪೌರ ಕಾರ್ಮಿಕರಿಗೆ ಕಸದ ಹೊರೆ ಕಡಿಮೆಯಾಗುತ್ತೆ. ಒಟ್ಟಾರೆಯಾಗಿ ನಮ್ಮ ಶಿವಮೊಗ್ಗ ನಗರ ಸ್ವಚ್ಛವಾಗಿ ಹಾಗೂ ಸುಂದರವಾಗಿ ಕಂಗೊಳಿಸುತ್ತೆ ಅಂತ ತಿಳಿಸಿದ್ರು. ಹಾಗೆ ಈಗ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡಿರುತ್ತೆ. ಹೌದು ಶ್ವೇತಾ, ಈ ಪೈಪ್ ಕಂಪೋಸ್ಟ್ ಮಾಡೋದು ಕಷ್ಟನಾ? ಇದನ್ನ ಅಳವಡಿಸೋದು ಹೇಗೆ ಅಂತ? ಖಂಡಿತ ಕಷ್ಟ ಇಲ್ಲ ಸ್ನೇಹಿತರೆ. ಯಾಕಂದ್ರೆ ನಾನು ಕೂಡ ಆ ಒಂದು ಸುಂದರವಾದ ಕಾರ್ಯಕ್ರಮಕ್ಕೆ ನಾನು ಹೋಗಿದ್ದೆ. ಅಲ್ಲಿ ಪೈಪ್ ಕಂಪೋಸ್ಟ್ ಪರಿಣಿತರಾದ ಟಿಎಸ್ ಮಹಾದೇವ ಸ್ವಾಮಿ ಅವರು ಪೈಪ್ ಕಾಂಪೋಸ್ಟ್ ಅಳವಡಿಸುವ ವಿಧಾನದ ಬಗ್ಗೆ ತಿಳಿಸ್ಕೊಡ್ತಾ ಇದ್ರು. ಏನಪ್ಪಾ ಅಂದ್ರೆ 6 ಇಂಚ್ ದಪ್ಪ 6 ಅಡಿ ಎತ್ತರದ ಸಿಮೆಂಟ್ ಅಥವಾ ಮಣ್ಣಿನ ಅಥವಾ ಪ್ಲಾಸ್ಟಿಕ್ ಪೈಪ್ ಅನ್ನ 1.5 ಅಡಿ ಆಳದಲ್ಲಿ ನೆಡಬೇಕು. ಪೈಪ್ ಒಳಗೆ ಕಸ ಹಾಕುವ ಮೊದಲು 1 ಕೆಜಿ ಬೆಲ್ಲ ಮತ್ತು ಸೆಗಣಿ ನೀರನ್ನ ಹಾಕಬೇಕು. ಇದರಿಂದ ಜೈವಿಕ ಹುಳಗಳು ಉತ್ಪತ್ತಿಯಾಗುತ್ತೆ. ನಂತರ ಮನೆಯಲ್ಲಿ ನಿತ್ಯ ಉತ್ಪತ್ತಿಯಾಗುವ ಬೇಡವಾದ ಜೈವಿಕ ಕಸವನ್ನು ಹಾಕಬೇಕು ಅಂತ ತಿಳಿಸ್ತಾ ಇದ್ರು. ನಂತರ ಭೂಮಿಯಲ್ಲಿ ಕರಗದ ಯಾವುದೇ ವಸ್ತುಗಳನ್ನ ಪೈಪ್ ಒಳಗಡೆ ಹಾಕಬಾರದು. ಈಗ ಪ್ಲಾಸ್ಟಿಕ್ ಕವರ್ಸ್ ಆಗಿರ್ಬೋದು ಅಥವಾ ಹಾಲಿನ ಪ್ಯಾಕೆಟ್ ಆಗಿರ್ಬೋದು, ಹೀಗೆ ಪ್ಲಾಸ್ಟಿಕ್ಸ್ ಬಳಸಬಾರದು. ವಾರಕ್ಕೊಂದ್ಸರಿನಾದ್ರೂ 1/2 ಮೊಗ್ ನೀರು ಮತ್ತು 1 ಹಿಡಿ ಮಣ್ಣನ್ನ ಪೈಪ್ ಒಳಗಡೆ ಹಾಕಬೇಕು. ಪೈಪ್ ಮೇಲ್ಭಾಗವನ್ನು ಮರತುಂಡು ಅಥವಾ ಹೆಂಚಿನಿಂದ ಮುಚ್ಚಬೇಕು ಅಂತ ತಿಳಿಸ್ತಾ ಇದ್ರು. ಹಾಗೇನೆ ಸ್ನೇಹಿತರೆ, ಇದರಿಂದ ಉಪಯೋಗ ಏನು ಅಂತ ಕೇಳಿದಕ್ಕೆ ಅವರು ಬಹಳ ಚೆನ್ನಾಗಿ ಉತ್ತರವನ್ನ ಕೊಟ್ಟಿದ್ದಾರೆ. ಅದನ್ನ ಕೇಳೋಕ್ಕಿಂತ ಮುಂಚೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತಿನ ನಮ್ಮ ಎಪಿಸೋಡ್ನಲ್ಲಿ ಕಸವನ್ನು ರಸವಾಗಿಸೋಣ ಎಂಬ ಕಾರ್ಯಕ್ರಮದಲ್ಲಿ ರೋಟರಿ ಕ್ಲಬ್ ಶಿವಮೊಗ್ಗ ಸೆಂಟ್ರಲ್ ವತಿಯಿಂದ ಶುದ್ಧ ಪರಿಸರ ಮತ್ತು ತ್ಯಾಜ್ಯ ನಿರ್ವಹಣೆ ಕಾರ್ಯಕ್ರಮವನ್ನು ಶಿವಮೊಗ್ಗದ ಗೋಪಾಲಗೌಡ ಬಡಾವಣೆಯ ರೋಟರಿ ಭವನದ ಎದುರಿಗೆ ಇರುವ ಕ್ಲಬ್ನ ಸದಸ್ಯರಾದ ರೋಟರಿಯನ್ ಡಾಕ್ಟರ್ ಚನ್ನಪ್ಪ ಅವರ ಒಡೆತನದ ವಾಲೆಮನೆ ಲೇಡೀಸ್ ಪಿಜಿಯಲ್ಲಿ ಪೈಪ್ ಕಾಂಪೋಸ್ಟ್ ಉಪಕರಣವನ್ನು ಇನ್ಸ್ಟಾಲೇಷನ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಪೈಪ್ ಕಾಂಪೋಸ್ಟ್ ಅಳವಡಿಸುವ ವಿಧಾನದ ಬಗ್ಗೆ ಪರಿಸರ ಪ್ರೇಮಿ ಪೈಪ್ ಕಾಂಪೋಸ್ಟ್ ಪರಿಣಿತರಾದ ಟಿಎಸ್ ಮಹಾದೇವ ಸ್ವಾಮಿ ಅವರು ಮಾಹಿತಿಯನ್ನ ತಿಳಿಸಿದ್ರು. ಹಾಗೇನೆ ಅವರು ಇನ್ನಷ್ಟು ಮಾಹಿತಿಯನ್ನ ತಿಳಿಸಿದ್ದಾರೆ, ಬನ್ನಿ ಕೇಳೋಣ.
3: ನಮಸ್ಕಾರ.
4: ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಡೀಟೇಲ್ಸ್
3: ಅಂದ್ರೆ, ರೋಟರಿ ಅವರು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್, ಇದರ ಬಗ್ಗೆ ಅನುಷ್ಠಾನ ತರುವ ನಿಟ್ಟಿನಲ್ಲಿ ಬಂದಿದ್ದೀನಿ ಮೇಡಮ್.
4: ಈಗ ಸಾಮಾನ್ಯವಾಗಿ ಸಿಟಿಯಲ್ಲಿ ಜಾಗದ ಕೊರತೆ ಇರುತ್ತೆ, ಹೀಗಿರುವಾಗ ಸಣ್ಣ ಮನೆಗಳು, ಬಾಡಿಗೆ ಮನೆಗಳು ಅಥವಾ ಅಪಾರ್ಟ್ಮೆಂಟ್ಗಳ ಕಿರಿದಾದ ಜಾಗದಲ್ಲೂ ಈ ಪೈಪ್ ಕಾಂಪೋಸ್ಟ್ ಅನ್ನ ಎಷ್ಟು ಸುಲಭವಾಗಿ ಅಳವಡಿಸ್ಕೊಳ್ಬಹುದು ಅಂತ ಹೇಳ್ಬೋದಾ?
3: ಓಕೆ ಮೇಡಮ್, ಒಳ್ಳೆ ಪ್ರಶ್ನೆ ಕೇಳಿದ್ರೆ. ಇದು ನೀವೇ ಹೇಳ್ದಂಗೆ ಪೈಪ್ ಕಾಂಪೋಸ್ಟ್ ಅಂತ, ಪೈಪ್ ಮುಖಾಂತರ ನಮ್ಮ ಮನೆಯ ಹಸಿ ಕಸನ ಗೊಬ್ಬರ ಮಾಡೋಕೊಳ್ಳೋವಂಥ ಒಂದು ಸರಳ ವಿಧಾನ. ಈಗ ಮನೆಗಾದರೆ 4 ಅಡಿ ಉದ್ದ, 9x7x6 ಇಂಚು ಅಗಲ ಪೈಪ್ ಸಾಕು ಮೇಡಮ್. ಇದನ್ನು ಏನು ಮಾಡ್ತೀವಿ, 1 ಅಡಿ ಭೂಮಿನಲ್ಲಿ ಹೂತ್ಬಿಡ್ತೀವಿ. ಹೂತ್ಬಿಟ್ಟು ಇದಕ್ಕೇನು ಮಾಡ್ತೀವಿ, ಸಗಣಿ ಮತ್ತು ಬೆಲ್ಲ ಎರಡನ್ನು ಮಿಕ್ಸ್ ಮಾಡಿ, ಇದು ನಾವು ಮಾಡೋದು ಸಾವಯವ ಗೊಬ್ಬರ, ಅದರಿಂದ ಸಗಣಿ ಮತ್ತು ಬೆಲ್ಲನ ಮಿಕ್ಸ್ ಮಾಡಿ ಆ ಒಂದು ಪೈಪಿಗೆ ಒಂದು 8-10 ಲೀಟ್ರು ಅದನ್ನು ಸುರಿದು ಬಿಡ್ತೀವಿ, 24 ಗಂಟೆ ಬಿಡ್ತೀವಿ. ಯಾಕಂದರೆ ಅದು ಕೊಳೆತು ಫರ್ಮೆಂಟೇಷನ್ ಆಗಿ ಬ್ಯಾಕ್ಟೀರಿಯಾಸ್ ಕ್ರಿಯೇಟ್ ಆಗಬೇಕು. ಆ ನಿಟ್ಟಿನಲ್ಲಿ ನಾವು ಅದನ್ನು 24 ಗಂಟೆ ಬಿಟ್ಟರು ಒಳ್ಳೆಯದು, 48 ಗಂಟೆ ಬಿಟ್ಟರೆ ಇನ್ನೂ ಒಳ್ಳೆಯದು. ಆಮೇಲಿಂದ ಅವ್ರ ಮನೆ ಹಸಿ ಕಸನ ಡೈಲಿ ಅದಕ್ಕೆ ಹಾಕ್ತಾ ಹೋಗಬೇಕು. ವಾರಕ್ಕೊಂದು ದಿವಸ ಮಣ್ಣಿರತ್ತಲ್ಲ ಅಲ್ಲಿರೋ ಮಣ್ಣನ್ನೇ 1-2 ಇಡಿ ಮಣ್ಣನ್ನು ಅದಕ್ಕೆ ಹಾಕಬೇಕು. ಅದಾಗ್ತಿದ್ದಂಗೆ ಒಂದು 15-20 ದಿವಸ ಅವ್ರವ್ರ ಮನೆ ಕಸದ ಮೇಲೆ ಡಿಪೆಂಡು. ಅದು ಆ್ಯಕ್ಚುಲಿ ಇದು ಪೈಪ್ ಕಾಂಪೋಸ್ಟಲ್ಲಿ ನಿಮ್ಮನೆ 1 ಕೆಜಿ ಕಸ 100 ಗ್ರಾಮ್ ಗೊಬ್ಬರ ಆಗೋದು. ನಮ್ಮದು ಪ್ರಾಜೆಕ್ಟ್ ಏನಂದರೆ ನಿಧಾನಕ್ಕೆ ಗೊಬ್ಬರ ಆಗಬೇಕು, ಬೇಗ ತುಂಬಿದ್ರೂ ಕಷ್ಟ. ಆ ನಿಟ್ಟಿನಲ್ಲಿ ಮಾಡಿರೋದು ಇದು. ಅವರೇನು ಮಾಡಬೇಕು, 1-2 ತಿಂಗಳು ಆಗ್ತಿದ್ದಂಗೆ ಮೇಲ್ ಬಂದಂಗೆ ಇರತ್ತದು ಕಸ ಹಾಕಿದ್ದು. ಅವಾಗ ಒಂದು ಮಾಪ್ ಇಟ್ಕೊಂಡು ಅದನ್ನು 2-3 ತಿಂಗಳಿಗೆ ಒಂದ್ಸತಿ ಚುಚ್ಚಬೇಕು. ಅಕಸ್ಮಾತ್ ಅವ್ರಿಗೇನಾದ್ರು ಗೊಬ್ಬರ ಬೇಗ ಆಗಬೇಕು ಅಂದರೆ ಅಗ್ರಿಕಲ್ಚರ್ ಯೂನಿವರ್ಸಿಟಿಲಿ ಕಲ್ಚರ್ ಅಂತ ಸಿಗತ್ತೆ, ಸಾವಯವ ಕಲ್ಚರೇ ಸಿಗತ್ತೆ, ಅದನ್ನು ತಂದು ಒಂದು ಬಕೆಟು 5-6 ಲೀಟರ್ ನೀರಿಗೆ ಮಿಕ್ಸ್ ಮಾಡಿ ಹಾಕ್ಬಿಟ್ರೆ ನಿಮಗೆ ಒಂದು ವಾರದಲ್ಲಿ ಗೊಬ್ಬರ ಆಗುತ್ತೆ.
4: ಓಕೆ ಸರ್, ಈಗ ಹಸಿ ಕಸವನ್ನು ಪೈಪ್ನಲ್ಲಿ ಹಾಕಿದಾಗ ದುರ್ವಾಸನೆ ಬರುತ್ತೆ ಅಥವಾ ಈ ಹುಳುಗಳು ಆಗುತ್ತೆ ಅನ್ನೋ ಒಂದು ಭಯ ಜನರಲ್ಲಿ ಇರುತ್ತೆ. ಇದನ್ನು ತಡೆಯೋದಕ್ಕೆ ಅನುಸರಿಸಬೇಕಾದಂತಹ ಸಿಂಪಲ್ ಟ್ರಿಕ್ಸ್ ಏನಾದರೂ ಇದೆಯಾ?
3: ಇದೆ ಮೇಡಮ್. ಏನಂದರೆ ಅದು ಏನೇ ಹಾಕಿದ್ರೂ ಕಸ ಆದಾಗ ಹುಳಗಳು ಒಂದೇ ಬರುತ್ತೆ. ಆಮೇಲೆ ಇದು ನೀವು ಇನ್ನೊಂದು ಕೇಳಿದ್ರಿ, ವಾಸನೆ ಯಾವ ಕಾರಣಕ್ಕೂ ಬರಲ್ಲ. ಯಾಕೆ ಅಂದರೆ ಹಂಗೇನಾದ್ರು ಆದಾಗ ನಾನು ಈಗ ಡೆಮೋ ಮಾಡುವಾಗ ಹೇಳ್ತೀನಿ ಅವ್ರಿಗೆ, ಅದಕ್ಕೆ ಏನು ಮಾಡಬೇಕಂದ್ರೆ ಅವರು ಮಣ್ಣನ್ನು ಜಾಸ್ತಿ ಹಾಕಬೇಕು. ನೋಡಿ, ಎಲ್ಲದಕ್ಕೂ ಮಣ್ಣೇ ಬೇಸು, ಮಣ್ಣಿಗೆ ನಾವು ದುಡ್ಡು ಕೊಡೋಂಗಿಲ್ಲ. ಮಣ್ಣನ್ನು ಒಂದು ಸ್ವಲ್ಪ ಜಾಸ್ತಿ ಹಾಕಬೇಕಷ್ಟೆ. ಆಮೇಲೆ ಅದಕ್ಕೆ ನಾವೇನು ಮಾಡಿದ್ದೀವಿ, ಪೈಪ್ಗಳಲ್ಲಿ ಗಾಳಿ ಹೋಗೋಕ್ಕೆ ಅದು ಸಣ್ಣ ಸಣ್ಣ ಹೋಲ್ ಮಾಡಿದ್ದೀವಿ ಕೆಂಡ್ ಕ್ಯಾಪಲ್ಲಿ. ಅದ್ರ ಮುಖಾಂತರ ಅದು ಏನು ಮೀಥೇನ್ ಗ್ಯಾಸ್ ಫಾರಮ್ ಆಗುತ್ತೆ, ಅದಲ್ಲಿಂದ ರಿಲೀಸ್ ಆಗುತ್ತೆ. ಅದರಿಂದ ಏನು ತೊಂದರೆ ಇಲ್ಲ. ನಾನು ನೋಡಿದಾಗ ಹಂಗೇನಾದ್ರು ಸ್ಮೆಲ್ಲು ಎಲ್ಲೂ ಕೇಳಿಲ್ಲ ನಾನು. ಬಟ್ ನೀವು ಹೇಳ್ದಂಗೆ ಹುಳಗಳು, ಬಿಳಿ ಹುಳಗಳು ಕಾಣುತ್ತೆ. ಆ ಸಮಯದಲ್ಲಿ ಒಂದು ಸ್ವಲ್ಪ ಮಣ್ಣನ್ನು ಜಾಸ್ತಿ ಹಾಕಬೇಕು ಅಷ್ಟೇ.
4: ಈಗ ಒಂದು ಸಾಮಾನ್ಯ ಕುಟುಂಬ ತಮ್ಮ ಮನೆಯಲ್ಲಿ ಪ್ರತಿದಿನ ಉತ್ಪತ್ತಿಯಾಗೋ ಹಸಿ ಕಸದಿಂದ ಎಷ್ಟು ದಿನಕ್ಕೊಮ್ಮೆ ಉತ್ತಮ ಗುಣಮಟ್ಟದ ಸಾವಯವ ಗೊಬ್ಬರವನ್ನು ಪಡಿಬಹುದಾಗಿದೆ ಅಂತ ಹೇಳ್ಬೋದು?
3: ಈಗ ನಾನು ಹೇಳಿದ್ನಲ್ಲ ಆಗಲೇ, ಅವ್ರ ಮನೆ 1 ಕೆಜಿ ಕಸ 100 ಗ್ರಾಮ್ ಆಗತ್ತೆ ಅಂತ. ಅದು ಬೇಗ ಹಾಕಬೇಕು ಅಂದರೆ, ಸಾವಯವ ಬೇಗ ಹಾಕಬೇಕಂದ್ರೆ ಕಲ್ಚರ್ ಯೂಸ್ ಮಾಡಿ 1-3 ತಿಂಗಳಲ್ಲಿ ಗೊಬ್ಬರ ತೆಗಿಬೋದು. ಆಮೇಲೆ ನಮ್ಮದು ಮೇನ್ ಇಂಟೆನ್ಷನ್ನು, ನಾವು ಪೈಪ್ ಕಾಂಪೋಸ್ಟ್ ಹಾಕಿದ್ದೀವಿ ಅಂದ ತಕ್ಷಣ ಕಸನ ಉತ್ಪತ್ತಿ ಮಾಡಿ ಇದೇ ಬಿಡು ಅಲ್ಲಿ ಅಂತೇಳಿ ಅದನ್ನು ಹಂಗೆ ತಂತನ್ ಸುರಿಯೋಂಗಿಲ್ಲ. ಹೌ ಟು ಮಿನಿಮೈಸ್ ವೆಟ್ ವೇಸ್ಟ್ ಇನ್ ಹೌಸ್ ಅಂತೇಳಿ ಅದ್ರ ಬಗ್ಗೆನೂ ನಾವು ಹೇಳ್ತೀವಿ. ಈಗ ನಿಮ್ಮ ಮನೇಲಿ 1 ಕೆಜಿ ಕಸ ಆಗುತ್ತೆ ಅಂದರೆ ವಿ ಹ್ಯಾವ್ ಟು ರೆಡ್ಯೂಸ್ ಇಟ್ಟು ಒಂದು 700 ಆ ಲೆವೆಲ್ಗೆ ತರೋ ನಿಟ್ಟಿನಲ್ಲಿ ಜನಕ್ಕೆ ಅವೇರ್ನೆಸ್ ಮಾಡಬೇಕು ಅನ್ನೋದೇ ನನ್ನ ಅಭಿಪ್ರಾಯ.
4: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.
2: ಓಕೆ ಸ್ನೇಹಿತರೆ, ಕೇಳಿಸ್ಕೊಂಡ್ರಿ ಅಲ್ವಾ, ಪೈಪ್ ಕಾಂಪೋಸ್ಟ್ ಪರಿಣಿತರಾದ TS ಮಹಾದೇವ ಸ್ವಾಮಿ ಅವರು ರೋಟರಿ ಕ್ಲಬ್ ಶಿವಮೊಗ್ಗ ಸೆಂಟ್ರಲ್ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಪೈಪ್ ಕಾಂಪೋಸ್ಟ್ ಕಾರ್ಯಕ್ರಮದಲ್ಲಿ ಅವರು ಸಂಪೂರ್ಣವಾಗಿ ಮಾಹಿತಿಯನ್ನ ತಿಳಿಸಿಕೊಟ್ಟರು. ಅವರಿಗೆ ಧನ್ಯವಾದಗಳು ಹೇಳ್ತಾ ಈಗ ರೋಟರಿ ಕ್ಲಬ್ ಸದಸ್ಯರಾದ ಡಾಕ್ಟರ್ ಚನ್ನಪ್ಪ ಅವರ ಒಡೆತನದ ವಾಲೆಮನೆ ಲೇಡೀಸ್ PGಯಲ್ಲಿ ಪೈಪ್ ಕಾಂಪೋಸ್ಟ್ ಉಪಕರಣವನ್ನ ಇನ್ಸ್ಟಾಲೇಷನ್ ಮಾಡಿದ್ದಾಯ್ತು. ಹಾಗಾದ್ರೆ ಈಗ ಡಾಕ್ಟರ್ ಚನ್ನಪ್ಪ ಅವರ ಮಿಸ್ಸೆಸ್ ಆದ ರೂಪಾ ಅವರು ಈ ಒಂದು ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತನ್ನಾಡಿದ್ದಾರೆ, ಬನ್ನಿ ಕೇಳೋಣ.
5: ಮೇಡಮ್ ನಿಮ್ ಹೆಸರು?
6: ರೂಪಾ. ಅದೇ ಖುಷಿ ಆಗತ್ತೆ, ಇದು ವೇಸ್ಟ್ ಆಗ್ದಂಗೆ ಈ ತರ ಎಲ್ಲ ಮಾಡೋದು, ಒಂದು ಸಮಾಜ ಸೇವೆ ಪ್ಲಸ್ ವೇಸ್ಟ್ ಆಗ್ದಂಗೆ, ಅದು ತುಂಬಾ ಖುಷಿ ಇದೆ ಮೇಡಮ್. ರೋಟರಿಯಿಂದ ಮಾಡಿದ್ದು ಭಾರಿ ಖುಷಿ ಆಯ್ತು. ಬಟ್ ವೇಸ್ಟ್ ಮಾಡೋ ಕಸನ ಈ ತರನೂ ಉಪಯೋಗಿಸ್ಬೋದು ಅಂತ ಒಂದು ಡೆಮೊ ಕೊಟ್ಟಿದ್ದಾರೆ, ತುಂಬಾ ಖುಷಿ ಆಗುತ್ತೆ. ಬಟ್ ನೀವು ಬಂದು ಇಷ್ಟೆಲ್ಲ ಮಾಡಿದ್ನಿ, ಅದು ಸಂತೋಷ ಆಯ್ತು.
4: ಈಗ ಪೈಪ್ ಕಾಂಪೋಸ್ಟ್ ಅಳವಡಿಸುವ ಮೂಲಕ ಇಡೀ ಊರಿನ ಪರಿಸರದ ಆರೋಗ್ಯ
6: ಕಾಪಾಡ್ಕೊ, ಒಂದು ಒಳ್ಳೆ ಐಡಿಯಾ, ತುಂಬಾ ಚೆನ್ನಾಗಿದೆ.
4: PGಯಲ್ಲಿ ಇರುವ ಯುವ ವಿದ್ಯಾರ್ಥಿಯರಿಗೆ ನೀವು ಹಸಿ ಕಸ ಮತ್ತೆ ಒಣ ಕಸವನ್ನ ಸಪರೇಟ್,
6: ಅದು ಡೇ 1 ನಿಂದನೂ ನಾವು ಹೇಳಿದ್ದಾರೆ, ಡೇ 1 ನಿಂದನೂ ಅದು ನಮಗೆ ಅದು ಇದೆ. ಬಟ್ ಅದೇ ತರನೇ ನಾವು ಅಲ್ಲಿ ಒಳಗಡೆ ಯಾವುದೇ ತರದ್ದು ಓನ್ಲಿ ಡ್ರೈ ಆಗ್ತಾರೆ, ಮೇಲ್ಗಡೆ ಮಾತ್ರ ಹಸಿ ಕಸ ಇರುತ್ತೆ. ಅದನ್ನ ನಾವು ಈ ತರ ಗೊಬ್ಬರವಾಗಿ ಮಾಡ್ಕೋತಾ
4: ಇದ್ದೀವಿ.
6: ಎಲ್ಲ ಒಳ್ಳೆಯವರಿದ್ದಾರೆ, ತುಂಬ ಚೆನ್ನಾಗಿದೆ. ಬಟ್ ಎಲ್ಲ ಕೋಪ್ರೇಟ್ ಮಾಡ್ತಾರೆ, ಅದೊಂದು ಖುಷಿ ಇದೆ. ಬಟ್ ಈ ಥರದ್ದೊಂದೆಲ್ಲ ಸೇರಿ ತುಂಬ ಚೆನ್ನಾಗಿರುತ್ತೆ. ಬಟ್ ಅಷ್ಟೂ ವೇಸ್ಟ್ ಮಾಡ್ತಿದ್ವಲ್ಲ, ಅದನ್ನು ವೇಸ್ಟ್ ಮಾಡ್ದಂಗೆ ಮಾಡೋ ಥರ ಮಾಡಿದ್ರಲ್ಲ ರೋಟ್ರಿ ಕಡೆ, ಅದಕ್ಕೆ ನಂಗೆ ಖುಷಿ ಆಗುತ್ತೆ.
5: ಥ್ಯಾಂಕ್ ಯು.
2: ಸೊ ಸ್ನೇಹಿತರೆ, ಕೇಳಿಸ್ಕೊಂಡ್ರಿ ಅಲ್ವಾ, ನಮ್ಮ ಶಿವಮೊಗ್ಗದ ಗೋಪಾಲಗೌಡ ಬಡಾವಣೆಯ ರೋಟರಿ ಭವನ ಎದುರಿಗೆ ಕ್ಲಬ್ನ ಸಕ್ರಿಯ ಸದಸ್ಯರಾದ ರೋಟರಿಯನ್ ಡಾಕ್ಟರ್ ಚನ್ನಪ್ಪ ಅವರ ಒಡೆತನದ ವಾಲೆಮನೆ ಲೇಡೀಸ್ PGಯಲ್ಲಿ ಈ ಪೈಪ್ ಕಾಂಪೋಸ್ಟ್ ಉಪಕರಣಗಳ ಇನ್ಸ್ಟಾಲೇಷನ್ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಜರುಗಿತು. ಲೇಡೀಸ್ PG ಅಂದ ಮೇಲೆ ಅಲ್ಲಿ ಪ್ರತಿದಿನ ಸಾಕಷ್ಟು ಹಸಿ ಕಸ ಉತ್ಪತ್ತಿಯಾಗುತ್ತೆ. ಆ ಕಸವನ್ನು ಅಲ್ಲೇ ವೈಜ್ಞಾನಿಕವಾಗಿ ನಿರ್ವಹಣೆ ಮಾಡೋದಕ್ಕೆ ಡಾಕ್ಟರ್ ಚನ್ನಪ್ಪ ಅವರು ತೆಗೆದುಕೊಂಡ ಈ ನಿರ್ಧಾರ ನಿಜಕ್ಕೂ ಎಲ್ಲರಿಗೂ ಮಾದರಿ ಅಂತಾನೆ ಹೇಳಬಹುದು. ಈ ಕಾರ್ಯಕ್ರಮದಲ್ಲಿ ಪರಿಸರ ಪ್ರೇಮಿ ಹಾಗೂ ಪೈಪ್ ಕಾಂಪೋಸ್ಟ್ ಪರಿಣಿತರಾದ TS ಮಹಾದೇವ ಸ್ವಾಮಿ ಅವರು ಉಪಸ್ಥಿತರಿದ್ದು ಪೈಪ್ ಕಾಂಪೋಸ್ಟ್ ಅಳವಡಿಸುವ ವಿಧಾನ, ಅದರ ಉಪಯೋಗಗಳು ಮತ್ತು ನಿರ್ವಹಣೆಯ ಬಗ್ಗೆ ನೆರೆದಿದ್ದವರಿಗೆ ಪ್ರಾತ್ಯಕ್ಷಿಕೆಯ ಮೂಲಕ ಸುದೀರ್ಘವಾದ ಮಾಹಿತಿಯನ್ನ ನೀಡಿದರು. ರೋಟರಿ ಕ್ಲಬ್ನ ಈ ಹೆಜ್ಜೆ ನಮ್ಮೆಲ್ಲರಿಗೂ ಒಂದು ದೊಡ್ಡ ಸ್ಫೂರ್ತಿ ಸಿಕ್ಕಂತಾಯ್ತು ಅಲ್ವಾ? ಎಸ್, ಹೌದು ಸ್ನೇಹಿತರೆ, ಬದಲಾವಣೆ ಅನ್ನೋದು ಬೇರೆ ಎಲ್ಲಿಂದಲೋ ಬರೋದಿಲ್ಲ, ಅದು ನಮ್ಮ ಮನೆಯ ಅಡುಗೆ ಮನೆಯಿಂದಲೇ ಶುರುವಾಗಬೇಕು. ನಾವು ಎಸೆಯುವ ಕಸದ ಜವಾಬ್ದಾರಿ ನಮ್ಮದ್ದೇ ಆಗಬೇಕು. ವಾಲೆಮನೆ ಲೇಡೀಸ್ PGಯಲ್ಲಿ ಶುರುವಾದ ಈ ಕಸದಿಂದ ರಸ ತೆಗೆಯುವ ಕಾರ್ಯ ನಮ್ಮ ಶಿವಮೊಗ್ಗದ ಪ್ರತಿಯೊಂದು ಮನೆ ಮನೆಗೂ ತಲುಪಬೇಕು. ಸೊ ನಿಮ್ಮ ಮನೆಯಲ್ಲೂ ಒಂದು ಪೈಪ್ ಕಾಂಪೋಸ್ಟ್ ಅಳವಡಿಸಿ ಕಸವನ್ನು ಗೊಬ್ಬರವಾಗಿಸಿ ನಿಮ್ಮ ಕೈತೋಟವನ್ನು ಹಸಿರಾಗಿಸಿ. ನಾವು ಪ್ರಕೃತಿಯನ್ನು ರಕ್ಷಿಸಿದರೆ ಪ್ರಕೃತಿ ನಮ್ಮನ್ನು ರಕ್ಷಿಸುತ್ತೆ. ರೋಟರಿ ಕ್ಲಬ್ ಶಿವಮೊಗ್ಗ ಸೆಂಟ್ರಲ್ ಮತ್ತು ಡಾಕ್ಟರ್ ಚನ್ನಪ್ಪ ಅವರ ಈ ಪರಿಸರ ಕಾಳಜಿಗೆ ನಮ್ಮದೊಂದು ದೊಡ್ಡ ಸಲ್ಯೂಟ್ ಅಂತ ಹೇಳ್ತಾ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಕಸವನ್ನು ರಸವಾಗಿಸೋಣ ಮಾಹಿತಿ ನಿಮ್ಮೆಲ್ಲರಿಗೂ ಉಪಯೋಗ ಆಯ್ತು ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು RJ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
0: ನಾಡಿನ ಸಮಸ್ತ ಜನತೆಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಸೆಪ್ಟೆಂಬರ್ 4, 2026 ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಶಿವಮೊಗ್ಗದ ಇಸ್ಕಾನ್ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮಹೋತ್ಸವದ ಅಂಗವಾಗಿ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಶ್ರೀಕೃಷ್ಣ ಸನ್ನಿಧಿಯಲ್ಲಿ ಹರಿನಾಮ ಸಂಕೀರ್ತನೆ, ಸಾಂಸ್ಕೃತಿಕ ಕಾರ್ಯಕ್ರಮ, ಮಹಾಭಿಷೇಕ, ಪ್ರವಚನ, ವೈಭವ ಆರತಿ, ತೊಟ್ಟಿಲೋತ್ಸವ, ನಂತರ ಸರ್ವರಿಗೂ ಮಹಾಪ್ರಸಾದ ವಿತರಣೆಯಾಗಲಿದೆ. ದರ್ಶನ ಮತ್ತು ಪ್ರಸಾದ ವಿತರಣೆ ಸಮಯ 8:00 to 8:00. ಸರ್ವರಿಗೂ ಭಕ್ತಿಪೂರ್ವಕ ಸ್ವಾಗತ. ಸ್ವಾಗತ ಕೋರುವವರು ಇಸ್ಕಾನ್ ಶಿವಮೊಗ್ಗ, ದಕ್ಷಿಣ ಶ್ರೀ ಮಾಯಾಪುರ ಧಾಮ, ಬಿಎಚ್ ರಸ್ತೆ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ ಎದುರು, ಬಿದರೆ, ಶಿವಮೊಗ್ಗ. ಹರೇ ಕೃಷ್ಣ.
5: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವೆಲ್. ಭೇಟಿ ಕೊಡಿ ಮೈತ್ರಿ ಮೈಚುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈಚುವೆಲ್.
7: ಯಾರಿಗಾದ್ರೂ ಬ್ರೈನ್ ಸ್ಟ್ರೋಕ್ ಆಗಿದ್ದನ್ನ ನಾನು ಇದುವರೆಗೂ ನೋಡೇ ಇರ್ಲಿಲ್ಲ. ಇದು ಪ್ಯಾರಾಲಿಸಿಸ್ ಅಟ್ಯಾಕ್ ತರನೇ ಇತ್ತು. ಅಪ್ಪನ ಮುಖ ಇದ್ದಕ್ಕಿದ್ದಂಗೆ ಸೊಟ್ಟಗಾಯಿತು. ನೋಡೋದಕ್ಕೆ ಭಯ ಆಯ್ತು.
0: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538897698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
8: ಹಾಯ್, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ, ನಾಡಿ ಪುನಡ ಫ್ಯಾಮ್ ಸಮುದಾಯ. ಬರಲಿ ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬರಲಿ. ನಾನು ಆರ್ಜಿ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಸಂಜೆಯ ಸಮಯ 6 ಆಗಿದೆ. ಮಿಸ್ ಮಾಡಿದ್ರೆ ನಾನಂತೂ ಬಂದಾಯ್ತು. ಆ್ಯಂಡ್ ನೀವು ಕೂಡ ಇವತ್ತಿನ ಕಾರ್ಯಕ್ರಮವನ್ನು ಕೇಳಿಸ್ಕೊಳ್ತಾ ಇದ್ರೆ, ಕಾರ್ಯಕ್ರಮವನ್ನು ಕೇಳಿಸ್ಕೊಳ್ತಾ, ಹಾಗೆ ಸಂಜೆಯ ಸಮಯ ಆಗಿರೋದ್ರಿಂದ ಕಾಫಿನ ಕುಡಿದು ಎಲ್ಲರೂ ವಾಕ್ ಮಾಡ್ತಾ ಇದ್ರೆ ಅಂದರೆ ವಾಕ್ ಮಾಡ್ತಾ ನಮ್ಮ ಶೋನ ಕೂಡ ಕೇಳಿಸ್ಕೊಳ್ಳಿ. ಆ್ಯಂಡ್ ಹಾಗೆ ನೀವು ನೋಡಿರೋ ಹಾಗೆ ಸುತ್ತಮುತ್ತದಲ್ಲಿ ಏನಾದ್ರು ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳು ಕಾಣಿಸಿದ್ರೆ ಸೊ ಅವುಗಳನ್ನು ಕೂಡ ನಮ್ಮ ಜೊತೆಯಲ್ಲಿ ಹಂಚ್ಕೊಳ್ಬೋದು. ಹಾಗೆ ಕಾಫಿ ಕುಡಿತಾ, ಕಾಫಿ ಕುಡಿಯೋ ಟೈಮಲ್ಲಿ ಏನಾದರೂ ನಿಮಗೆ ತಲೆ ಟಣ್ಣ ಅಂತ ಏನಾದರೂ ಹೊಳಿತು ಅಂದರೆ ಸೊ ಆ ವಿಚಾರಗಳನ್ನು ಕೂಡ ನಮ್ಮ ಜೊತೆಯಲ್ಲಿ ಹಂಚ್ಕೊಳ್ಬೋದು. ಆ್ಯಂಡ್ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳ ಜೊತೆಗೆ ವಿಸ್ಮಯಕಾರಿ ವಿಚಾರಗಳನ್ನ ತಿಳಿಸೋದಕ್ಕೆ ನಾನು ಮಿಸ್ ಮಾಡ್ದೇ ಬರ್ತಾ ಇರ್ತೀನಿ. ಪ್ರತಿದಿನ ಸಂಜೆ 6 ನಾನು ಆರ್ ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ. ಸೊ ಹಾಗೇನೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಕೂಡ ನಿಮಗೆ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯದ ಬಗ್ಗೆ ಹೇಳೋದಕ್ಕೆ ಬಂದಿದ್ದೀನಿ. ಈ ವಿಷಯದ ಬಗ್ಗೆ ನೀವು ಕೂಡ ಸುಮಾರು ಕಡೆಗಳಲ್ಲಿ ಕೇಳಿರ್ತೀರ, ಆದರೆ ಯಾಕೆ ಈ ರೀತಿ ಮಾಡ್ತಾರೆ ಅಂತ ತಲೆಯಲ್ಲಿ ಯೋಚನೆ ಬಂದಿರುತ್ತೆ. ಬಟ್ ಅದನ್ನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಟ್ರೈ ಮಾಡಿರಲ್ಲ. ಕೆಲವೊಂದು ಸರಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ಟ್ರೈ ಮಾಡಿದರೂ ಕೂಡ ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮಗೆ ಸಿಕ್ಕಿರಲ್ಲ ಅಂದ್ಕೊಳ್ತೀನಿ. ಆ್ಯಂಡ್ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯದ ಬಗ್ಗೆ ನಾನು ನಿಮಗೆ ತಿಳಿಸೋದಕ್ಕೆ ಬಂದಿದ್ದೀನಿ. ಹಾಗೆಯೇ ನೀವು ಕೂಡ ನಿಮ್ಮ ಸುತ್ತಮುತ್ತ ಅಥವಾ ನೀವು ನೋಡಿರೋ ಹಾಗೆ ಏನಾದರೂ ನಿಮ್ಮ ತಲೆಗೆ ಬಂದಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳಿದ್ರೆ ಅಥವಾ ವಿಸ್ಮಯಕಾರಿ ವಿಚಾರಗಳನ್ನ ನೋಡಿ ಇನ್ನೂ ಅದ್ರ ಬಗ್ಗೆ ತಿಳ್ಕೋಬೇಕು ಅಂತ ಅನಿಸಿದ್ರೆ ಆ ವಿಚಾರಗಳನ್ನ ನಮಗೆ ತಿಳಿಸಿ, ನಾವು ಕೂಡ ಅದ್ರ ಬಗ್ಗೆ ಸರ್ಚ್ ಮಾಡಿ ಆ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಸ್ಮಯಕಾರಿ ವಿಚಾರಗಳನ್ನ ಎಕ್ಸ್ಪ್ಲೋರ್ ಮಾಡುವಂತಹ ಪ್ರಯತ್ನವನ್ನು ಮಾಡ್ತೀವಿ. ಸೊ ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ, ನಾವೆಲ್ಲ ನೋಡೋ ಹಾಗೆ ನಮ್ಮ ಜಗತ್ತು ಎಷ್ಟೊಂದು ಅಡ್ವಾನ್ಸ್ ಆಗಿದೆ, ಅದರಲ್ಲೂ ಕೂಡ ನಮ್ಮ ಇಂಡಿಯಾದಲ್ಲಿ ನಾವು ನೋಡ್ತೀವಿ ಅಂತಂದರೆ ದಿನೇ ದಿನೇ ವೆಹಿಕಲ್ಸ್ಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಅದರ ಜೊತೆಗೆ ಟೆಕ್ನಾಲಜಿ ಕೂಡ ದಿನದಿಂದ ದಿನಕ್ಕೆ ಇಂಪ್ರೂವ್ ಆಗ್ತಾನೆ ಇದೆ. ಅಡ್ವಾನ್ಸ್ ಆಗಿರುವಂತಹ ಟೆಕ್ನಾಲಜಿ ಈಗ ನಮ್ಮ ಇಂಡಿಯಾದಲ್ಲಿ ಕೂಡ ಇರುವಂಥದ್ದು. ಅಷ್ಟೇ ಅಲ್ಲದೆ ನಮ್ಮ ಇಂಡಿಯಾದಲ್ಲೇ ಎಐನ ಕೂಡ ಬಳಸ್ಕೊಂಡು ಎಷ್ಟು ಆವಿಷ್ಕಾರಗಳು ಕೂಡ ಆಗ್ತಾ ಇದೆ. ಎಷ್ಟೆಲ್ಲ ಅಡ್ವಾನ್ಸ್ಡ್ ಆಗಿರುವಂತಹ ಟೆಕ್ನಾಲಜಿಯ ಜೊತೆಗೆ ಎಲ್ಲ ಹಳ್ಳಿಗಳಲ್ಲೂ ಕೂಡ ಡಿಜಿಟಲೀಕರಣ ಆಗಿರುವಂಥದ್ದು, ಹಾಗೆ ಎಲ್ಲರೂ ಕೂಡ ಒಂದು ಟೆಕ್ನಾಲಜಿಗೆ ಹೊಂದ್ಕೊಳ್ತಾ ಇರೋದು, ಆಧುನಿಕತೆಯನ್ನು ಅಳವಡಿಸ್ಕೊಳ್ತಾ ಇರೋದು, ಇದೆಲ್ಲದನ್ನ ನೋಡ್ತೀವಿ ಅಂತಂದರೆ ಈಗ ಎಲ್ಲರೂ ಕೂಡ ಒಂದು ಸ್ಮಾರ್ಟಾಗಿ ಥಿಂಕ್ ಮಾಡ್ತಾರೆ, ಜೊತೆಗೆ ಲೈಫ್ ಸ್ಟೈಲ್ನ ಕೂಡ ಚೇಂಜ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಪ್ರತಿಯೊಬ್ಬರ ಹತ್ರನೂ ಈಗ ನೋಡ್ತೀವಿ ಅಂತಂದರೆ ಒಂದು ಕುಟುಂಬ ಅಂತಂದರೆ ಒಂದು ಮನೆ ಅಂತಂದರೆ ಆ ಮನೆಗೆ ಒಂದು ಕಾರ್ ಇರಬೇಕು ಅನ್ನೋದು ಒಂದು ಮೈಂಡ್ ಸೆಟ್ ಬಂದ್ಬಿಟ್ಟಿದೆ. ಸೊ ಹಾಗಾಗಿ ಎಷ್ಟೋ ಜನ ವೆಹಿಕಲ್ಗಳನ್ನ ಪರ್ಚೇಸ್ ಮಾಡೋದ್ರಲ್ಲಿ ಮುಂದಾಗಿದ್ದಾರೆ. ಮತ್ತು ಆಫ್ಟರ್ ಕೊರೋನಾ ನಾವು ನೋಡ್ತೀವಿ ಅಂತಂದರೆ ವೆಹಿಕಲ್ಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ನಮ್ಮ ನಗರೀಕರಣ ಕೂಡ ನೋಡ್ತೀವಿ ಅಂತಂದರೆ ದೊಡ್ಡದಾಗಿ ಬೆಳೀತಾ ಇದೆ ನಗರಗಳು, ಹಾಗೆ ನಗರಗಳ ಸುತ್ತಮುತ್ತ ಇರುವಂತಹ ಹಳ್ಳಿಗಳಲ್ಲೂ ಕೂಡ ಈ ವೆಹಿಕಲ್ಗಳ ಸಂಖ್ಯೆ ಜಾಸ್ತಿನೇ ಆಗ್ತಾ ಇದೆ. ಮನೆಗೆ ಒಂದೆರಡು ಬೈಕ್ ಆಗಿರ್ಬೋದು, ಹಾಗೆ ಕಾರ್ಗಳು ಕೂಡ ಅಷ್ಟೇ ಕುಟುಂಬದಲ್ಲಿ ಯಾರು ಹೊರಗಡೆ ಕೆಲಸ ಮಾಡ್ತಿರಂದ್ರೆ ಅವ್ರ ಹತ್ರ ಒಂದು ಕಾರು, ಮನೇಲಿ ಹಿರಿಯರು ಇರ್ತಾರೆ ಅಂತಂದ್ರೆ ಅವರಿಗೊಂದು ಕಾರ್ನ ಇಟ್ಟಿರ್ತಾರೆ. ಸೊ ಹೀಗೆ ಈ ಟೆಕ್ನಾಲಜಿಯ ಜೊತೆಗೆ ವೆಹಿಕಲ್ಗಳು ಕೂಡ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ, ನಗರ ಕೂಡ ಬೆಳೀತಾನೆ ಇದೆ. ಇಷ್ಟೆಲ್ಲ ಆಗ್ತಾ ಇರುವಾಗ ಇದರ ಮಧ್ಯದಲ್ಲಿ ಒಂದು ವಿಚಾರ ಸುಮಾರು ಕಡೆ ಹರಿದಾಡಿರುತ್ತೆ. ಮತ್ತೆ ಇದು ಆಕ್ಚುಲ್ ಆಗಿ ಐಷಾರಾಮಿ ಕಾರುಗಳನ್ನ ಇಟ್ಕೊಂಡಿರುವಂಥವ್ರಿಗೆ, ಹಾಗೆ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ಗಳಿಗೆ, ಮತ್ತೆ ಒಂದು ಕ್ರೇಜ್ ಇಟ್ಕೊಂಡು ವೆಹಿಕಲ್ಗಳನ್ನ ಪರ್ಚೇಸ್ ಮಾಡುವಂಥವ್ರಿಗೆ ಇದರ ಒಂದು ನ್ಯಾಕ್ ಗೊತ್ತಿರುತ್ತೆ. ಮತ್ತೆ ಈ ಒಂದು ವಿಚಾರದ ಬಗ್ಗೆ ಅವರು ಹೆಚ್ಚಿಗೆ ತಲೆ ಕೆಡಿಸ್ಕೊಳ್ತಾ ಇರ್ತಾರೆ. ಏನಪ್ಪ ಈ ವಿಚಾರ ಆ ವಿಚಾರ ಅಂತ ಶ್ರೀಧರ್ ಹೇಳ್ತೀರ ಅಂತ ಯೋಚನೆ ಮಾಡ್ತಾ ಇರ್ಬೋದು. ಇವತ್ತು ನಾನು ನಿಮಗೆ ತಿಳಿಸ್ತಾ ಇರೋದು ನಂಬರ್ ಪ್ಲೇಟ್ಗಳ ಬಗ್ಗೆ. ನೀವು ಅನ್ಕೊಳ್ಬೋದು HSRP ನಂಬರ್ ಪ್ಲೇಟ್ಗಳನ್ನ ಈಗಷ್ಟೇ ಹಾಕ್ಸಿದೀವಿ, ಇನ್ನೇನಪ್ಪ ಹೊಸ ಅಪ್ಡೇಟು ಅಂತ ಯೋಚನೆ ಮಾಡ್ತಿದ್ದೀರಾ. ಆ ಥರದ ಅಪ್ಡೇಟ್ ಅಲ್ಲ ಇದು. ಸೊ ಇದು ಫ್ಯಾನ್ಸಿ ನಂಬರ್ ಪ್ಲೇಟ್ಗಳ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಷನು. ಸೊ ನೋಡಿ, ಈ ಫ್ಯಾನ್ಸಿ ನಂಬರ್ ಪ್ಲೇಟ್ಗಳು ಅಂತ ಏನು ಹೇಳ್ತೀವಿ, ಇದು ಒಂದು VIPಗಳು ಹಾಕ್ಕೊಳ್ಳುವಂತಹ ನಂಬರ್ ಪ್ಲೇಟ್ಗಳಾಗಿರುತ್ತೆ. ಅವರ ವೆಹಿಕಲ್ಗಳಲ್ಲಿ ಇದನ್ನು ಹಾಕ್ಕೊಂಡಿರ್ತಾರೆ. ಅದು ಕೂಡ ಕಸ್ಟಮೈಸ್ ಮಾಡಿ ಇದೇ ನಂಬರ್ ಬೇಕು ಅಂತೇಳಿ ಅದಕ್ಕೆ ಕೋಟ್ಯಾಂತರ ರೂಪಾಯಿ ಲಕ್ಷಾಂತರ ರೂಪಾಯಿ ಹಣವನ್ನು ಕೊಟ್ಟು ಈ ಫ್ಯಾನ್ಸಿ ನಂಬರ್ಗಳನ್ನ ಪಡ್ಕೊಂಡಿರ್ತಾರೆ. ಸೊ ಈ ಫ್ಯಾನ್ಸಿ ನಂಬರ್ ಯಾಕೆ ತಗೊಳ್ತಾರೆ, ಇದರದ್ದು ಯೂಸಸ್ ಏನಿದೆ, ಯಾಕೆ ಈ ಫ್ಯಾನ್ಸಿ ನಂಬರ್ಗೆ ಇಷ್ಟೊಂದು ದುಡ್ಡಿರುತ್ತೆ. ಕೆಲವೊಂದ್ಸರಿ ನೀವು ಗಮನಿಸಿದ್ರೆ ಕಾರ್ನ ಬೆಲೆಗಿಂತ ಫ್ಯಾನ್ಸಿ ನಂಬರ್ ಪ್ಲೇಟ್ನ ಬೆಲೆ ಸಿಕ್ಕಾಪಟ್ಟೆ ಇರುತ್ತೆ. ಇದರ ಹಿಂದಿನ ಗುಟ್ಟೇನು, ಮತ್ತೆ ಯಾಕೆ ಇಷ್ಟು ರೇಟ್ ಇರುತ್ತೆ, ಇದ್ರ ಬಗ್ಗೆ ನಾನು ಇವತ್ತಿನ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದೀನಿ. ಸೊ ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮವನ್ನು ಕೇಳಿಸ್ಕೊಳ್ತಾ ನೀವು ಕೂಡ ಇವತ್ತಿನ ಈ ವಿಷಯದ ಬಗ್ಗೆ ತಿಳ್ಕೊಳ್ಳಿ. ನಿಮಗೇನಾದ್ರು ಈ ಒಂದು ಫ್ಯಾನ್ಸಿ ನಂಬರ್ ಪ್ಲೇಟ್ಗಳು ಅಥವಾ VIP ನಂಬರ್ ಪ್ಲೇಟ್ಗಳ ಬಗ್ಗೆ ಗೊತ್ತಿದೆ ಅಂತಂದ್ರೆ ಅವುಗಳನ್ನು ನಮಗೂ ಕೂಡ ಮೆಸೇಜ್ ಮಾಡಿ ತಿಳಿಸ್ಕೊಡಿ ಅಂತ ಹೇಳ್ತಾ ನಮ್ಮ ಸಂಖ್ಯೆಗೆ ವಾಟ್ಸಪ್ ಮಾಡಿ ಈ ಒಂದು ಸೂಪರ್ ಆಗಿರುವಂತಹ ಸಾಂಗ್ನ ಕೂಡ ಎಂಜಾಯ್ ಮಾಡಿ. ನಾನು ಆರ್ ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ ಕೇಳ್ತಾ ರೇಡಿಯೋ ಶಿವಮೊಗ್ಗ ರಾಣಿಪುರ FM ಸಮುದಾಯ ಬರಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬರಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜಿ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನಾಗಲೇ ಹೇಳ್ತಾ ಇದ್ದೆ ಒಂದು ಫ್ಯಾನ್ಸಿ ನಂಬರ್ ಪ್ಲೇಟ್ಗಳ ಬಗ್ಗೆ. ಆ್ಯಂಡ್ ಫ್ಯಾನ್ಸಿ ನಂಬರ್ ಪ್ಲೇಟ್ಗಳ ಬಗ್ಗೆ ಹೇಳೋದಕ್ಕೂ ಮುಂಚೆ ಕಡ್ಡಾಯವಾಗಿ ನಂಬರ್ ಪ್ಲೇಟ್ಗಳನ್ನ ಎಲ್ಲಾ ವಾಹನಗಳಿಗೂ ಕೂಡ ಅಳವಡಿಸ್ಕೊಳ್ಬೇಕಾಗತ್ತೆ. ಅದು ಬರೀ ನಮ್ಮ ದೇಶ ಅಷ್ಟೇ ಅಲ್ಲ, ಪ್ರಪಂಚದಾದ್ಯಂತ ಎಲ್ಲೇ ಹೋಗ್ತೀವಿ ಅಂತಂದ್ರೂ ಎಲ್ಲಾ ವೆಹಿಕಲ್ಗಳಿಗೂ ಕೂಡ ನಂಬರ್ ಪ್ಲೇಟ್ ಅನ್ನೋದು ಕಡ್ಡಾಯವಾಗಿರುತ್ತೆ. ಸೊ ಈ ನಂಬರ್ ಪ್ಲೇಟ್ಗಳಲ್ಲೂ ಕೂಡ ಸ್ಪೆಷಾಲಿಟಿನ ನೋಡ್ತೀವಿ ಅಂತಂದರೆ ಸುಮಾರು ಬಣ್ಣಗಳಲ್ಲಿ ನೀವು ನಂಬರ್ ಪ್ಲೇಟ್ಗಳನ್ನ ಬೇರೆ ಬೇರೆ ದೇಶಗಳಲ್ಲಿ ನೋಡಬಹುದು. ಆ್ಯಂಡ್ ನಮ್ಮ ದೇಶದಲ್ಲಿ ಬಿಳಿ, ಹಳದಿ ಮತ್ತು ಹಸಿರು ಬಣ್ಣದಲ್ಲಿ, ಹಾಗೆ ನೀಲಿ, ಕೆಂಪು ಬಣ್ಣದಲ್ಲಿ ಕೂಡ ನಾವು ನೋಡ್ಬೋದು. ಅದರಲ್ಲಿ ಹಳದಿ ಬಣ್ಣದ ವೆಹಿಕಲ್ಗಳು ಆಲ್ ಇಂಡಿಯಾ ಪರ್ಮಿಟ್ ಆಗಿರುವಂತಹ ವೆಹಿಕಲ್ಗಳಾಗಿರುತ್ತೆ, ಅಥವಾ ಟೂರಿಸ್ಟ್ ವೆಹಿಕಲ್ಗಳೇ ಆಗಿರ್ಬೋದು, ಹಾಗೆ ಬಾಡಿಗೆ ಓಡಿಸುವಂತಹ ವೆಹಿಕಲ್ಗಳೇನಿರ್ತವೆ ಅಂತಹ ವೆಹಿಕಲ್ಗಳಿಗೆ ಆಗಬೇಕಾಗತ್ತೆ. ಹಸಿರು ಬಣ್ಣದ ನಂಬರ್ ಪ್ಲೇಟ್ಗಳು ನಮಗೆಲ್ಲ ಗೊತ್ತಿದೆ. ಸೊ ಇದು ಎಲೆಕ್ಟ್ರಿಕಲ್ ವೆಹಿಕಲ್ಗಳಿಗೆ ಇರುವಂಥದ್ದು. ಎಲೆಕ್ಟ್ರಿಕಲ್ ವೆಹಿಕಲ್ ಯಾವುದೇ ಇರಲಿ, ಅದಕ್ಕೆ ಹಸಿರು ಬಣ್ಣದ ಏನು ನಂಬರ್ ಪ್ಲೇಟ್ಗಳನ್ನ ಅಳವಡಿಸಬೇಕಾಗತ್ತೆ. ಅದೇ ರೀತಿಯಲ್ಲೇ ಬಿಳಿ ಬಣ್ಣದ ನಂಬರ್ ಪ್ಲೇಟ್ಗಳಿರುತ್ತೆ. ಆ ಬಿಳಿ ಬಣ್ಣದ ನಂಬರ್ ಪ್ಲೇಟ್ಗಳನ್ನ ನಾವು ನಮ್ಮ ಪರ್ಸನಲ್ ಯೂಸಿಗೆ ಏನು ಬಳಸ್ಕೊಳ್ತೀವಿ ಆ ರೀತಿಯ ವೆಹಿಕಲ್ಗಳಿಗೆ ಹಾಕುವಂಥದ್ದು. ಅದೇ ರೀತಿಯಲ್ಲೇ ನಮ್ಮ ಭಾರತದಲ್ಲಿ ಕೆಂಪು ಬಣ್ಣದ ನಂಬರ್ ಪ್ಲೇಟ್ಗಳನ್ನ ನೋಡ್ಬೋದು. ಇದು ರಾಷ್ಟ್ರಪತಿಗಳು ಹಾಗೆ ರಾಜ್ಯದ ಗವರ್ನರ್ಗಳು ಬಳಸುವಂತಹ, ಅಧಿಕೃತವಾಗಿ ಬಳಸುವಂತಹ ಕಾರ್ಗಳಿಗೆ ಈ ರೀತಿಯ ನಂಬರ್ ಪ್ಲೇಟ್ಗಳನ್ನ ಹಾಕಲಾಗುತ್ತೆ. ಇದರಲ್ಲಿ ರಾಷ್ಟ್ರ ಲಾಂಛನವನ್ನು ಹಾಕಿರಲಾಗುತ್ತೆ. ಸೊ ಅದರ ಜೊತೆಗೆ ನೀಲಿ ನಂಬರ್ ಪ್ಲೇಟ್ಗಳನ್ನು ನೋಡ್ತೀವಿ ಅಂತಂದರೆ ವಿದೇಶದಿಂದ ಬಂದಿರುವಂತಹ ಗೆಸ್ಟ್ಗಳೇನಿರ್ತಾರೆ. ಸೊ ಅವರು ಆಯಾ ಪ್ರಾಧಿಕಾರದಿಂದ ಬಿಳಿ ಅಕ್ಷರದ ಜೊತೆಗೆ ಈ ನೀಲಿ ಬಣ್ಣದ ನಂಬರ್ ಪ್ಲೇಟ್ಗಳನ್ನ ಆ ವೆಹಿಕಲ್ಗಳಿಗೆ ಅಳವಡಿಸಿರಲಾಗುತ್ತೆ. ಅದೇ ರೀತಿಯಲ್ಲೇ ನಾವು ನೋಡ್ತೀವಿ ಅಂತಂದರೆ ಸ್ಪೆಷಲ್ ಆಗಿ ನಂಬರ್ ಪ್ಲೇಟ್ಗಳ ಮೇಲೆ ಬಾಣದ ಗುರುತಿರೋದನ್ನು ನೋಡ್ಬೋದು. ಈ ರೀತಿಯ ನಂಬರ್ ಪ್ಲೇಟ್ಗಳನ್ನ ನೀವೆಲ್ಲರೂ ನೋಡ್ತೀರಾ ಅಂತಂದರೆ ಅದು ದೆಹಲಿಯ ರಕ್ಷಣಾ ಸಚಿವಾಲಯದಿಂದ ನೋಂದಾಯಿಸಲಾಗಿರುವಂತಹ ಮಿಲಿಟರಿ ವಾಹನಗಳಿಗೆ ಈ ರೀತಿಯ ನಂಬರ್ ಪ್ಲೇಟ್ಗಳನ್ನ ಕೊಟ್ಟಿರ್ತಾರೆ. ಸೊ ಹೀಗೆ ಬೇರೆ ಬೇರೆ ರೀತಿಯ ನಂಬರ್ ಪ್ಲೇಟ್ಗಳನ್ನ ನಾವು ನೋಡ್ಬೋದು. ಆದರೂ ಕೂಡ ಈ ನಂಬರ್ ಪ್ಲೇಟ್ಗಳಲ್ಲಿ ನಂಬರ್ಗಳನ್ನ ಚೂಸ್ ಮಾಡುವಂಥದ್ದು ಈಗ ಸರ್ಕಾರಿ ವಾಹನಗಳಾದರೆ ಅವುಗಳಿಗೆ ಅದರದ್ದೇ ಆದಂತಹ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಅದೇ ರೀತಿಯಲ್ಲೇ ವಾಹನಗಳಿಗೆ ನಂಬರ್ ಪ್ಲೇಟ್ಗಳನ್ನ ಆಯ್ಕೆ ಮಾಡಿ ಅಳವಡಿಸಿರ್ತಾರೆ. ಸೊ ಅದೇ ರೀತಿಯಲ್ಲೇ ಈಗ ನಾವು ಫ್ಯಾನ್ಸಿ ನಂಬರ್ ಪ್ಲೇಟ್ಗಳಂತ ನೋಡ್ತೀವಿ ಅಂತಂದರೆ ಇದನ್ನು ಯಾರು ಯೂಸ್ ಮಾಡ್ತಾರೆ ಅನ್ನೋದಂತಹ ಪ್ರಶ್ನೆ ನಿಮ್ಮಲ್ಲಿ ಕಾಡ್ತಾ ಇರ್ಬೋದು. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಇದನ್ನು ತಿಳಿಸೋದಕ್ಕೆ ಅಂತ ಬಂದಿದ್ದೀನಿ. ಸೊ ಈ ಒಂದು ಫ್ಯಾನ್ಸಿ ನಂಬರ್ ಪ್ಲೇಟ್ಗಳನ್ನ ಯಾರೆಲ್ಲ ಯೂಸ್ ಮಾಡ್ತಾರೆ, ಮತ್ತು ಫ್ಯಾನ್ಸಿ ನಂಬರ್ ಅಂತಂದರೆ ಯಾವ್ದ್ಯಾವುದು, ಮತ್ತು ಈ ಒಂದು ನಂಬರ್ ಪ್ಲೇಟ್ಗಳನ್ನ ಯೂಸ್ ಮಾಡೋದ್ರಿಂದ ಏನು ಉಪಯೋಗ ಆಗುತ್ತೆ, ಯಾಕೆ ಇದಕ್ಕೆ ಇಷ್ಟು ಕಾಸ್ಟ್ ಇರುತ್ತೆ, ಇದ್ರ ಬಗ್ಗೆ ನಾನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮವನ್ನು ನೀವು ಕೂಡ ಕೇಳಿಸ್ಕೊಳ್ತಾ ಇದ್ರೆ, ನೀವು ಕೂಡ ಇದ್ರ ಬಗ್ಗೆ ಏನಾದ್ರು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಗೊತ್ತಿದೆ ಅಂತಂದರೆ ಅದನ್ನು ನೀವು ಕೂಡ ನಮಗೆ ಒಂದು ಮೆಸೇಜ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಫ್ಯಾನ್ಸಿ ನಂಬರ್ ಪ್ಲೇಟ್ಗಳಲ್ಲಿ ಏನೆಲ್ಲ ಸ್ಪೆಷಾಲಿಟಿ ಇದೆ, ಮತ್ತು ಯಾರೆಲ್ಲ ಇದನ್ನು ಯೂಸ್ ಮಾಡ್ತೇನೆ ಅಂತ ನಾನೀಗ ಹೇಳ್ತಾ ಇದ್ದೀನಿ. ಈ ಫ್ಯಾನ್ಸಿ ನಂಬರ್ ಪ್ಲೇಟ್ ಅಂತಂದರೆ, ಸೊ ಮೊದಲನೇದಾಗಿ ಅವರ ಸ್ಟೇಟಸ್ ಮತ್ತು ಪ್ರೆಸ್ಟೀಜ್ನ ಸಿಂಬಾಲಿಕ್ ಆಗಿ ತೋರಿಸ್ಕೊಳ್ಳೋದಕ್ಕೆ ಅವರು ಫ್ಯಾನ್ಸಿ ನಂಬರ್ಗಳನ್ನ ಚೂಸ್ ಮಾಡ್ತಾರೆ. ಸೊ ಅವರ ವೆಹಿಕಲ್ಗಳು ಎಲ್ಲದಕ್ಕೂ ಕೂಡ ಒಂದೇ ರೀತಿಯ ನಂಬರ್ಗಳನ್ನ ಚೂಸ್ ಮಾಡಿ ಅವರು ವೆಹಿಕಲ್ಗಳನ್ನ ಬಳಕೆ ಮಾಡ್ಕೊಳ್ತಾ ಇರ್ತಾರೆ. ಈ ರೀತಿ ನಾವು ನೋಡೋದಾದರೆ ನಮ್ಮ ದೊಡ್ಡ ದೊಡ್ಡ ನಗರಗಳು ಅಂದರೆ ಬೆಂಗಳೂರು ಆಗಿರ್ಬೋದು, ಹಾಗೆ ಡೆಲ್ಲಿ, ಮುಂಬೈ, ಹೈದರಾಬಾದ್, ಈ ಥರದ ದೊಡ್ಡ ದೊಡ್ಡ ನಗರಗಳಲ್ಲಿ ನಾವು ಈ ರೀತಿಯ ಏನು ಫ್ಯಾನ್ಸಿ ನಂಬರ್ ಪ್ಲೇಟ್ಗಳನ್ನ ನೋಡೋದಕ್ಕೆ ಸಾಧ್ಯ ಇದೆ. ಅಂದರೆ ಐಷಾರಾಮಿ ಕಾರ್ಗಳನ್ನ ಇಟ್ಕೊಂಡಿರ್ತಾರೆ, ಮತ್ತು ಅವರಿಗೆ ಅವರ ಸ್ಟೇಟಸ್ನ ಪ್ರೆಸೆಂಟ್ ಮಾಡೋದಕ್ಕೆ ಈ ಒಂದು ಸಿಂಬಾಲಿಕ್ ಆಗಿ ನಂಬರ್ ಪ್ಲೇಟ್ಗಳನ್ನ ಚೂಸ್ ಮಾಡ್ತಾರೆ. ಅದಕ್ಕಾಗಿಯೇ ಈ ಒಂದು RTOದಿಂದ ಬರುವಂತಹ ನಂಬರ್ ಪ್ಲೇಟ್ಗಳಿಗಿಂತ ಈ ಒಂದು ಫ್ಯಾನ್ಸಿ ನಂಬರ್ ಪ್ಲೇಟ್ಗಳು ಸಿಕ್ಕಾಬಿಟ್ಟೆ ದುಬಾರಿ ಆಗಿರುತ್ತೆ. ಅದು ಲಕ್ಷಗಳಲ್ಲೂ ಕೂಡ ಆಗಿರಬಹುದು. ಕಂಪ್ಯಾರಿಟಿವ್ಲಿ RTO ರಿಜಿಸ್ಟ್ರೇಷನ್ ನಂಬರ್ಗಳಿಗಿಂತ ಇದು ದುಬಾರಿ ಆಗಿರುತ್ತೆ, ಅದು ಲಕ್ಷಗಳಲ್ಲಿ ಕೂಡ ಆಗಿರುತ್ತೆ. ಹಾಗಾದರೆ ಯಾವ ನಂಬರ್ಗಳನ್ನ ಈ ರೀತಿ ಫ್ಯಾನ್ಸಿ ನಂಬರ್ಗಳು ಅಂತ ಕರೀತಾರೆ, ಮತ್ತು ಇದು RTOದಿಂದ ಹೇಗೆ ರಿಜಿಸ್ಟರ್ ಆಗುತ್ತೆ, ಎಷ್ಟು ಹಣದವರೆಗೆ ಈ ಒಂದು ನಂಬರ್ ಪ್ಲೇಟ್ಗಳು ಸಿಗುತ್ತೆ, ಮತ್ತು ಇದಕ್ಕೆ ಕಾನೂನುಬದ್ಧವಾಗಿ ಏನೆಲ್ಲ ನಿಯಮಗಳಿದ್ದಾವೆ, ಇದರ ಬಗ್ಗೆನೂ ಕೂಡ ನಾನು ಇವತ್ತಿನ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದೀನಿ. ಸೊ ಈ ರೀತಿಯ ನಂಬರ್ ಪ್ಲೇಟ್ಗಳನ್ನ ನಿಮಗೂ ಏನಾದ್ರು ತೊಗೊಳ್ಬೇಕು ಅಂತ ಅನಿಸಿದ್ರೆ ಅದನ್ನು ಯಾವ ರೀತಿಯಲ್ಲಿ ನೀವು ತೊಗೊಳ್ಬೇಕು ಅನ್ನೋದನ್ನು ಕೂಡ ನಾನು ಹೇಳ್ತೀನಿ. ಸೊ ಹಾಗಿದ್ರೆ ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಸೂಪರ್ವಾಗಿರುವಂತಹ ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬಂದಿದ್ದೆ. ನಾನು ಆರ್ ಜಿ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ರ ರೇಡಿಯೋ ಶೋ ಮೊಗ್ಗ ರಾಣಿ ಪುನರ್ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್. ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನಾಗಲೇ ಹೇಳ್ತಾ ಇದ್ದೆ ವೆಹಿಕಲ್ಗಳ ಫ್ಯಾನ್ಸಿ ನಂಬರ್ ಪ್ಲೇಟ್ಗಳ ಬಗ್ಗೆ. ಸೊ ಈ ಒಂದು ಫ್ಯಾನ್ಸಿ ನಂಬರ್ ಪ್ಲೇಟ್ಗಳನ್ನ ಯಾರೆಲ್ಲ ಹಾಕೊಳ್ತಾರೆ ಮತ್ತು ಯಾಕಾಗಿ ಹಾಕೊಳ್ತಾರೆ ಅನ್ನೋದ್ರ ಬಗ್ಗೆ ಹೇಳಿದೆ. ಆ್ಯಂಡ್ ನೀವೇನಾದರೂ ಈ ರೀತಿ ಫ್ಯಾನ್ಸಿ ನಂಬರ್ ಪ್ಲೇಟ್ಗಳನ್ನ ನೋಡಬೇಕು ಅಂತಂದರೆ ದೊಡ್ಡ ದೊಡ್ಡ ನಗರಗಳಿಗೆ ಹೋದರೆ ಕಾಣಿಸುತ್ತೆ. ಅಂದರೆ ಅಲ್ಲಿರುವಂತಹ ರಿಚ್ ಪೀಪಲ್ಸ್ ಆಗಿರ್ಬೋದು, ಸ್ವಲ್ಪ ಕಾರ್ಗಳ ಬಗ್ಗೆ ಅಥವಾ ಈ ನಂಬರ್ ಪ್ಲೇಟ್ಗಳ ಬಗ್ಗೆ ಒಂದು ಕ್ರೇಜ್ ಇಟ್ಕೊಂಡಿರುವಂಥವ್ರು. ಸೊ ಇಂಥವರು ಈ ಒಂದು ನಂಬರ್ ಪ್ಲೇಟ್ಗಳನ್ನ ಬಳಕೆ ಮಾಡ್ತಾರೆ. ಹಾಗೆಯೇ ಈ ರೀತಿಯ ಫ್ಯಾನ್ಸಿ ನಂಬರ್ ಪ್ಲೇಟ್ಗಳೇನಿರುತ್ತೆ ಅವರಿಗೆ ಇಷ್ಟವಾಗಿರುವಂತಹ ನಂಬರ್ಗಳಲ್ಲಿ ಸಿಗುವಂಥದ್ದು, ಅದನ್ನು ಅವರ ಸ್ಟೇಟಸ್ನ ತೋರಿಸ್ಕೊಳ್ಳೋದಕ್ಕೆ ಆ ರೀತಿಯ ಒಂದು ನಂಬರ್ಗಳನ್ನ ಚೂಸ್ ಮಾಡಿ ಅವರೇ ಒಂದು ನಂಬರ್ ಪ್ಲೇಟ್ಗಳನ್ನ ಹಾಕೊಂಡಿರ್ತಾರೆ. ಸೊ ಅದಕ್ಕೆ ನಾವು ಫ್ಯಾನ್ಸಿ ನಂಬರ್ ಪ್ಲೇಟ್ಗಳು ಅಂತ ಹೇಳ್ತೀವಿ. ಅದೇ ರೀತಿನಲ್ಲೇ ನಾನಾಗಲೇ ಕೂಡ ನಿಮಗೆ ಹೇಳಿದೆ, ಈ ಫ್ಯಾನ್ಸಿ ನಂಬರ್ ಪ್ಲೇಟ್ಗಳು ಸಿಕ್ಕಾಪಟ್ಟೆ ದುಬಾರಿ ಆಗಿರುತ್ತೆ. ಇದು ಲಕ್ಷಗಟ್ಟಲೆ ಹಣವನ್ನು ಕೊಟ್ಟು ಕೂಡ ತಗೊಳ್ತಾರೆ ಅಂತ ಹೇಳಿ. ಯಾಕೆ ಆ ರೀತಿಯ ನಂಬರ್ ಪ್ಲೇಟ್ಗಳು ಅಷ್ಟು ದುಬಾರಿ ಆಗಿರುತ್ತೆ ಅಂತ ಕೇಳೋದಾದರೆ, ಸೊ ಆರ್ ಟಿ ಓದಿಂದಲೂ ಕೂಡ ಈ ರೀತಿಯ ಏನು ಫ್ಯಾನ್ಸಿ ನಂಬರ್ಗಳನ್ನ ಕೊಡ್ತಾರೆ. ಆದರೆ ಆ ಫ್ಯಾನ್ಸಿ ನಂಬರ್ಗಳಿಗಿಂತ ಇನ್ನೂ ಡಿಫ್ರೆಂಟ್ ಆಗಿರುವಂತಹ ನಂಬರ್ಗಳು ಬೇಕು ಅಂತೇಳಿ ಕಸ್ಟಮೈಸ್ ಆಗಿರುವಂತಹ ನಂಬರ್ಗಳನ್ನ ಕೇಳಿದಂಥ ಸಮಯದಲ್ಲಿ ಆರ್ ಟಿ ಓ ನೋಂದಣಿ ಸಂಖ್ಯೆಗಳಿಗಿಂತ ಹೆಚ್ಚು ದುಬಾರಿ ಆಗಿರುವಂತಹ ನಂಬರ್ಗಳಿದಾಗಿರುತ್ತೆ. ಸೊ ಇವುಗಳಿಗೆ ಬೇಡಿಕೆ ಇಟ್ಟಂತಹ ನಂಬರ್ಗಳನ್ನೇ ಅವರು ಕೊಡೋದ್ರಿಂದ ಅದಕ್ಕೆ ಲಕ್ಷಾಂತರ ರೂಪಾಯಿಗಳ ಬೆಲೆನ ಕಟ್ಟಬೇಕಾಗತ್ತೆ. ಹಾಗಾದರೆ ಇಷ್ಟು ತನಕ ಫ್ಯಾನ್ಸಿ ನಂಬರ್ ಅಂತ ಹೇಳ್ತಾ ಇದ್ರೆ ಯಾವುದು ಫ್ಯಾನ್ಸಿ ನಂಬರ್ ಅಂತ ಕೇಳೋದಾದರೆ, ಸೊ ಈ ಫ್ಯಾನ್ಸಿ ನಂಬರ್ಗಳಲ್ಲಿ 0001 ನಂಬರ್ ಪ್ಲೇಟ್ ಏನಿರುತ್ತೆ, ಇದು ಸೂಪರ್ ಎಲೈಟ್ ಅನ್ನುವಂತಹ ಒಂದು ನಂಬರ್ ಪ್ಲೇಟ್ ಆಗಿರುತ್ತೆ. ಇದು ಸೂಪರ್ ಎಲೈಟ್ ವಿಭಾಗದಲ್ಲಿ ಇರುವಂಥದ್ದು. ಕರ್ನಾಟಕದಲ್ಲಿ ಇದರ ಕನಿಷ್ಠ ಬೆಲೆ 5 ಲಕ್ಷ ರೂಪಾಯಿಯಿಂದ ಆರಂಭ ಆಗುತ್ತೆ. ಇದನ್ನು ಸೂಪರ್ ಎಲೈಟ್ ವಿಭಾಗದಲ್ಲಿ ನಾವು ನೋಡ್ಬೋದು. ಇನ್ನು ನೆಕ್ಸ್ಟ್ ನಾವು ನೋಡ್ತೀವಿ ಅಂತಂದರೆ 0786 ಈ ನಂಬರ್ ಏನಿದೆ, ಇದು ಬೇರೆ ಬೇರೆ ಕಾರಣಗಳಿಂದಾಗಿ ಯೂಸ್ ಮಾಡ್ತಾರೆ, ಅಂದರೆ ಅವರ ವೆಹಿಕಲ್ಗಳಿಗೆ ಹಾಕ್ಕೊಳ್ತಾರೆ. ಇದು ಧಾರ್ಮಿಕತೆಯಿಂದಾಗಿ ಕೂಡ ಆಗಿರ್ಬೋದು, ಹಾಗೆಯೇ ಅವರಿಗೆ ಈ ಅದೃಷ್ಟದ ಸಂಕೇತಗಳಾಗಿರುವಂತಹ ಸಂಖ್ಯೆಗಳಿರುತ್ತೆ. ಸೊ ಅಂಥದ್ರನ್ನು ಕೂಡ ಈ ರೀತಿಯಲ್ಲಿ ಚೂಸ್ ಮಾಡಿ ಹಾಕ್ಕೊಳ್ತಾರೆ. ಇನ್ನು ಇದನ್ನು ಹೊರತುಪಡಿಸಿದ್ರೆ 9999 ಆಗಿರ್ಬೋದು, ಹಾಗೆ 1111 ಆಗಿರ್ಬೋದು, 7777 ಆಗಿರ್ಬೋದು, ಈ ರೀತಿಯ ಪುನರಾವರ್ತಿತ ನಂಬರ್ಗಳೇನಿರ್ತವೆ ಅಥವಾ 1234 ಈ ರೀತಿಯ ಅನುಕ್ರಮ ಇರುವಂತಹ ಸಂಖ್ಯೆಗಳಾಗಿರ್ಬೋದು. ಈ ರೀತಿಯ ಸಂಖ್ಯೆಗಳನ್ನು ಚೂಸ್ ಮಾಡುವಂಥವ್ರು ಕೂಡ ಹೆಚ್ಚಿನ ಹಣವನ್ನು ಕೊಟ್ಟು ಈ ಒಂದು ನಂಬರ್ ಪ್ಲೇಟ್ಗಳನ್ನು ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ. ಈಗ ನಾನು ಹೇಳಿದ್ರಲ್ಲಿ ಈ 9999 ಆಗಿರ್ಬೋದು, 7777 ಆಗಿರ್ಬೋದು, ಈ ರೀತಿ ಏನು ಒಂದೇ ಸಂಖ್ಯೆ ಪುನರಾವರ್ತಿತ ಆಗ್ತಾ ಇರುತ್ತೆ, ಈ ರೀತಿಯ ಸಂಖ್ಯೆಗಳು ಮತ್ತು 1234 ಈ ರೀತಿಯ ಏನು ಸಂಖ್ಯೆಗಳಿರ್ತವೆ, ಇಂತಹ ಸಂಖ್ಯೆಗಳು ಇತ್ತೀಚೆಗೆ ಹೆಚ್ಚು ಜನಪ್ರಿಯ ಆಗ್ತಾ ಇರುವಂಥದ್ದು. ಬಹಳ ಜನರು ಇದರ ಕಡೆಗೆ ಹೆಚ್ಚಿನ ಒಲವನ್ನು ತೋರಿಸ್ತಾ ಇರೋದು. ಹಾಗೆ ಇನ್ನು ಕೆಲವರು ಬೇರೆ ಬೇರೆ ರೀತಿಯ ಕ್ರೇಜ್ನ ಇಟ್ಕೊಂಡಿರ್ತಾರೆ. ಲೈಕ್ ಅದು ಬಾಸ್ ಎನ್ನುವಂತಹ ಒಂದು ಹೆಸರು ಬರಬೇಕು ಅಂತೇಳಿ 8055 ಎನ್ನುವಂತಹ ಒಂದು ನಂಬರ್ಗಳನ್ನು ಕೂಡ ಆಯ್ಕೆ ಮಾಡ್ಕೊಳ್ಳುವಂಥದ್ದು. ಹಾಗೆ ಪಾಪ ಅಂಥೇಳಿ ಮಾಡ್ಕೊಳ್ಳೋದಾದರೆ 4141 ಅಂಥೇಳಿ ಏನೋ ನಂಬರ್ಗಳನ್ನು ಹಾಕ್ಕೊಳ್ಳುವಂಥದ್ದು. ಈ ರೀತಿಯ ಪದಗಳಿಗೆ ಹೋಲಿಕೆ ಆಗುವಂತಹ ನಂಬರ್ಗಳನ್ನು ಕೂಡ ಆಯ್ಕೆ ಮಾಡಿಕೊಂಡು ಅವರ ವೆಹಿಕಲ್ಗಳಲ್ಲಿ ಫ್ಯಾನ್ಸಿ ನಂಬರ್ಗಳನ್ನು ಹಾಕಿಸ್ಕೊಳ್ತಾರೆ. ಸೊ ಈ ರೀತಿ ಕ್ರೇಜ್ ಇರುವಂಥವ್ರು ಸಿಕ್ಕಾಪಟ್ಟೆ ಜನ ಇದ್ದಾರೆ, ಮತ್ತು ಅದಕ್ಕೆ ಕೂಡ ಹೆಚ್ಚಿನ ಹಣವನ್ನು ಪಾವತಿ ಮಾಡ್ತಾರೆ. ಅದು ಕೂಡ ನೆಕ್ಸ್ಟ್ ಸೇಲಾಗುವಾಗ ಇನ್ನೂ ಹೆಚ್ಚಿನ ಹಣಕ್ಕೆ ಸೇಲಾಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಅದೇ ರೀತಿಯಲ್ಲಿ ಈ ರೀತಿ ಫ್ಯಾನ್ಸಿ ನಂಬರ್ಗಳನ್ನ ನಾವೇನಾದ್ರು ಚೂಸ್ ಮಾಡ್ಕೊಳ್ತಾ ಇದ್ದೀವಿ ಅಂತಂದಾಗ ಅದಕ್ಕೆ ಕಾನೂನಾತ್ಮಕವಾಗಿ ಕೂಡ ಒಂದಷ್ಟು ನಿಯಮಗಳಿದ್ದಾವೆ. ಆ ಕಾನೂನಿನ ನಿಯಮಗಳು ಏನೇನಂತ ನೋಡೋದಾದರೆ, ಈಗ ಫ್ಯಾನ್ಸಿ ನಂಬರ್ ಪ್ಲೇಟ್ಗಳನ್ನ ಕಾನೂನುಬದ್ಧವಾಗಿದ್ದರೂ ಕೂಡ ಅವು ಕಡ್ಡಾಯವಾಗಿ ಭಾರತೀಯ ಮೋಟಾರ್ ವಾಹನ ಕಾಯ್ದೆ ಅಂದರೆ ಸೆಂಟ್ರಲ್ ಮೋಟಾರ್ ವೆಹಿಕಲ್ ರೂಲ್ಸ್ ಏನಿರುತ್ತೆ 1989 ಆ ನಿಯಮವನ್ನು ಪಾಲನೆ ಮಾಡೋ ರೀತಿಯಲ್ಲಿ ಇರಬೇಕಾಗತ್ತೆ. ಅದರ ಜೊತೆಗೆ ನಂಬರ್ ಪ್ಲೇಟ್ನಲ್ಲಿ ಇಂಗ್ಲಿಷ್ ಅಕ್ಷರಗಳು ಮತ್ತು ಅರೇಬಿಕ್ ಸಂಖ್ಯೆಗಳನ್ನು ಮಾತ್ರ ಬಳಸಬೇಕಾಗತ್ತೆ. ಯಾವುದೇ ಪ್ರಾದೇಶಿಕ ಭಾಷೆಗಳನ್ನಾಗಿರಲಿ ಅಥವಾ ಸ್ಟಿಕ್ಕರ್ಗಳನ್ನಾಗಿರಲಿ ಫ್ಯಾನ್ಸಿ ಫಾಂಟ್ಸ್ಗಳನ್ನ ಬಳಸುವಂಥದ್ದಾಗಿರಲಿ ಇದು ಕಾನೂನಿಗೆ ವಿರುದ್ಧವಾಗಿರುತ್ತೆ. ಇದಕ್ಕೆ ನಮ್ಮ ಕಾನೂನ ಅಡಿಯಲ್ಲಿ ದಂಡವನ್ನು ಕೂಡ ಪಾವತಿ ಮಾಡಬೇಕಾಗತ್ತೆ. ನೀವು ಫ್ಯಾನ್ಸಿ ನಂಬರ್ಗಳನ್ನ ಯಾವುದೇ ರೀತಿ ಚೂಸ್ ಮಾಡಿ ಹಾಕೊಂಡ್ರು ಕೂಡ ಅದು ಸೇಮ್ ಫಾಂಟಲ್ಲಿ, ಈಗ ಏನು HSRP ನಂಬರ್ ಪ್ಲೇಟ್ಗಳನ್ನ ಮಾಡಿದರೆ ಸೊ ಒಂದೇ ಫಾಂಟಲ್ಲಿ ಮತ್ತು ಒಂದೇ ಒಂದು ಡಿಸೈನಲ್ಲಿ ಬರಬೇಕಾಗತ್ತಲ್ಲ, ಸೊ ಅದೇ ರೀತಿಯಲ್ಲೇ ಬರಬೇಕಾಗತ್ತೆ. ಈಗ HSRP ಕೂಡ ಬಂದಿರೋದ್ರಿಂದ HSRPನಲ್ಲಿ ಕೂಡ ಫ್ಯಾನ್ಸಿ ನಂಬರ್ಗಳನ್ನು ಪಡೆದಿದ್ದರೂ ಅದೇ ಗುಣಮಟ್ಟದ ನಂಬರ್ ಪ್ಲೇಟ್ಗಳನ್ನು ಅಳವಡಿಕೆ ಮಾಡ್ಕೊಳ್ಬೇಕಾಗತ್ತೆ. ಸೊ ಈ ಒಂದು ನಂಬರ್ ಪ್ಲೇಟ್ಗಳ ಕ್ರೇಜು ಇಷ್ಟಕ್ಕೆ ಮುಗಿಯಲ್ಲ. ನಾವು ಜಾಗತಿಕ ಮಟ್ಟದಲ್ಲಿ ಏನಾದರೂ ಒಂದು ಒಳ್ಳೆಯ ನಂಬರ್ನೇ ಆಯ್ಕೆ ಮಾಡಿಕೊಂಡು ನಾವು ಹಾಕ್ಕೊಳ್ಬೇಕು ಅಂತ ಅಂದರೆ ಅದಕ್ಕೂ ಕೂಡ ಅವಕಾಶ ಇದೆ. ಸೊ ಇದು ಅವಕಾಶ ಹೇಗೆ ಅಂತಂದರೆ, ವಿಶ್ವಾದ್ಯಂತ ಅಂದರೆ VIP ನಂಬರ್ ಪ್ಲೇಟ್ ಅಂತ ಹೇಳಿ ಕರೆಸ್ಕೊಳತ್ತೆ ಅದು. ಸೊ ಈ ಒಂದು VIP ನಂಬರ್ ಪ್ಲೇಟ್ಗಳೇನಿದೆ ಇವುಗಳಿಗೆ ಭಾರಿ ಬೇಡಿಕೆ ಇರುವಂಥದ್ದು. ಉದಾಹರಣೆಗೆ UAE-ನಲ್ಲಿ P7 ಎನ್ನುವಂತಹ ಒಂದೇ ಸಂಖ್ಯೆಯ ನಂಬರ್ ಪ್ಲೇಟ್ $15 million ಸೇಲ್ ಆಗಿದೆ ಅಂತೆ. ಅಂದರೆ ಸುಮಾರು 125 crore rupees ಈ ಒಂದು ನಂಬರ್ ಪ್ಲೇಟ್ ಮಾರಾಟ ಆಗಿರುವಂಥದ್ದು. ಈ ರೀತಿಯಲ್ಲಿ ಈ ನಂಬರ್ ಪ್ಲೇಟ್ಗಳ ಬೆಲೆ ಕೂಡ ಜಾಸ್ತಿ ಆಗಿರುತ್ತೆ, ಅದು ಕೂಡ ಲಕ್ಷದಿಂದ ಕೋಟಿಯವರೆಗೂ ಕೂಡ ಆಗಿರುತ್ತೆ. ಸೊ ಈ ರೀತಿ ನಂಬರ್ ಪ್ಲೇಟ್ಗಳನ್ನ ನೀವೇನಾದರೂ ಪಡ್ಕೊಳ್ಬೇಕು ಅಂತಂದರೆ, ಅಥವಾ ನೀವು ನಿಮ್ಮ ವೆಹಿಕಲ್ಗಳಿಗೆ ಹಾಕ್ಸ್ಕೊಳ್ಬೇಕು ಅಂದರೆ ಅದಕ್ಕೂ ಕೂಡ ಲಭ್ಯ ಇರುತ್ತೆ. ನೀವು ಹೆಚ್ಚಿನ ಇನ್ಫಾರ್ಮೇಷನ್ ಬೇಕು ಅಂತ ಅಂದರೆ ನಮ್ಮ ಕರ್ನಾಟಕ ರಸ್ತೆ ಸಾರಿಗೆ ಇಲಾಖೆ ಏನಿದೆ ಅಥವಾ ನಮ್ಮ ಕರ್ನಾಟಕ ಸಾರಿಗೆ ಇಲಾಖೆ ಏನಿದೆ ಅವರ ಅಧಿಕೃತವಾದಂತಹ ವೆಬ್ಸೈಟ್ಗೆ ನೀವು ಹೋದ್ರಿ ಅಂತಂದರೆ ಅಲ್ಲಿ ಪರಿವಾಹನ್ ಸೇವಾ ಪೋರ್ಟಲ್ ಇರುತ್ತೆ. ಅಲ್ಲಿ ನಿಮಗೆ ಈ ಒಂದು ಫ್ಯಾನ್ಸಿ ನಂಬರ್ಗಳ ಡೀಟೇಲ್ ಎಲ್ಲದೂ ಕೂಡ ಸಿಗುತ್ತೆ. ನಿಮಗೆ ಯಾವ ಫ್ಯಾನ್ಸಿ ನಂಬರ್ ಬೇಕು ಅದೆಲ್ಲದನ್ನು ಕೂಡ ಅಲ್ಲಿ ಲಿಸ್ಟ್ ಔಟ್ ಆಗಿರುತ್ತೆ. ಯಾವುದಾದ್ರು ಸೇಲ್ ಆಗಿದೆ, ಯಾವುದಾದ್ರು ಇನ್ನೂ ಬಾಕಿ ಇದೆ, ಈ ಥರದ್ದೆಲ್ಲ ಇನ್ಫಾರ್ಮೇಷನ್ ನಿಮಗೆ ಅಲ್ಲಿ ಸಿಗುತ್ತೆ. ಇನ್ನೂ ಇದ್ರ ಬಗ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಬೇಕು ಅಂತಂದರೆ ನೀವು RTO ಆಫೀಸಿಗೆ ಹೋದ್ರಿ ಅಂತಂದರೆ ಸೊ ಅಲ್ಲಿ ಡೀಟೇಲ್ ಆಗಿರುವಂತಹ ಇನ್ಫಾರ್ಮೇಷನ್ನ ಕೊಡ್ತಾರೆ, ಮತ್ತು ಅದನ್ನು ಹೇಗೆ ಪರ್ಚೇಸ್ ಮಾಡಬೇಕು ಅಂತ ಅವರು ಕೂಡ ಹೇಳ್ತಾರೆ. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ತಿಳಿಸಿದಂತಹ ಈ ಒಂದು ಫ್ಯಾನ್ಸಿ ನಂಬರ್ ಪ್ಲೇಟ್ನ ಕ್ರೇಜು, ನಂಬರ್ ಪ್ಲೇಟ್ಗಳದ ಸೇಲಿಂಗ್ ಪ್ರೈಸು ಇದೆಲ್ಲದೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇದ್ರ ಬಗ್ಗೆ ನಿಮಗೆ ನೀವು ಏನಾದರೂ ಇನ್ಫಾರ್ಮೇಷನ್ ಗೊತ್ತಿದ್ದು ಅಂತಂದರೆ ಅದನ್ನು ನಮಗೆ ಮೆಸೇಜ್ನ ಮಾಡಿ ತಿಳಿಸ್ಕೊಡಿ ಅಂತ ಹೇಳ್ತಾ ನಮ್ಮ ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮ ಅಲ್ಲಿಗೆ ಮುಗಿಸ್ತಾಯಿದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಡಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಡಿ.

0: சுமாரி சித்தா.
1: ಅಮ್ಮಾ, ನಾನ್ ದೊಡ್ಡಾಳಾದ್ಮೇಲೆ ಡಾಕ್ಟರ್ ಆಗ್ತೀನಿ.
2: ಟ್ರೀಟ್ಮೆಂಟ್ ಹೇಗ್ ಕೊಡ್ತೀಯಾ?
1: ಬೆಳಿಗ್ಗೆ ರಾತ್ರಿ ನಂದಿನಿ ಹಾಲನ್ನೇ ಕುಡಿರಿ ಅಂತ ಸ್ಲಿಪ್ ಅಲ್ಲಿ ಬರ್ದು ಕೊಡ್ತೀನಿ.
2: ಇಂದಿನ ಮಕ್ಕಳಿಗೆ ಆರೋಗ್ಯ ಮತ್ತು ಶಕ್ತಿ ಯಾವ್ದ್ರಿಂದ ಸಿಗುತ್ತೆ ಅಂತ ಚೆನ್ನಾಗಿ ತಿಳಿದಿರುತ್ತೆ.
3: ಸ್ವಾದಿಷ್ಟ ಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ
4: ನಂದಿನಿ,
2: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು. ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
5: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
6: ಹೂನೆ ರೆಡಿ ಆಗ್ತಾ ಇದೆ.
5: ಏ ಅದ್ಯಾಕೆ ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
7: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
8: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಇಂದೇ ಬನ್ನಿ ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
9: ಹಾಯ್, ಹ್ಯಾಲೋ, ನಮಸ್ತೆ, ಗುಡ್ ಈವ್ನಿಂಗ್ ಶಿವಮೊಗ್ಗ, ಶುಭ ಸಂಜೆ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಡಿಯರ್ ಲಿಸ್ನರ್ಸ್, ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ? ಕಾಫಿ ಟೀ ಆಯ್ತಾ? ಬಿಸಿ ಬಿಸಿ ಬೋಂಡಾ ಬಜ್ಜಿ ತಿಂತ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಾ? ಓಕೆ ಓಕೆ, ಕಾರ್ಯಕ್ರಮವನ್ನ ಕೇಳಿ. ಹಾಗಿದ್ಮೇಲೆ ನಮ್ಮ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಪ್ರತಿ ಒಂದಿನ ಒಂದಲ್ಲ ಒಂದು ಬಿಸ್ನೆಸ್ ಬಗ್ಗೆ ಮಾತಾಡ್ತಾನೆ ಇರ್ತೀವಿ, ಮಾಹಿತಿಯನ್ನ ಕೂಡ ಕೊಡ್ತಾನೆ ಇರ್ತೀವಿ. ಆಫ್ ಕೋರ್ಸ್ ಇವತ್ತು ಕೂಡ ಒಂದು ಬಿಸ್ನೆಸ್ ಬಗ್ಗೆ ಮಾತಾಡ್ತೀನಿ, ಆಯ್ತಾ? ಈ ಬಿಸ್ನೆಸ್ ಮ್ಯಾನ್ ಸ್ಟೋರಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಗೊತ್ತಾ? ಯಾಕಂದ್ರೆ ಒಂದು ಬಿಸ್ನೆಸ್ ನ ಯಶಸ್ವಿ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಇದೆ, ಅದು ಈಗಿನ ಕಾಂಪಿಟೇಷನ್ ಯುಗದಲ್ಲಿ. ಅದರಲ್ಲೂ ಇವರು ಮೊದಲು ಒಂದು ಲಾಡ್ಜ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ, ನಂತರದಲ್ಲಿ ಹಾಗೆ ಹೋಟೆಲ್ ಬಿಸ್ನೆಸ್, ಹಾಗೆ ಮತ್ತೊಂದು ಒಂದು ರೆಸ್ಟೋರೆಂಟ್ ಪ್ರಾರಂಭ ಮಾಡ್ತಾ ಇದ್ದಾರೆ. ಹೀಗೆಲ್ಲ ಇರುವಾಗ ಯಾವ ಬಿಸ್ನೆಸ್ ಏನು ಅಂತ ನೀವು ಥಿಂಕ್ ಮಾಡೋದಾದ್ರೆ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಶ್ರೀರಾಮ ಕೃಷ್ಣ ಲಾಡ್ಜ್ನ ಮಾಲೀಕರಾಗಿರುವಂತಹ ರಾಜಮೋಹನ್ ಹೆಗಡೆ ಅವರಿದ್ದಾರೆ, ಅವರೊಟ್ಟಿಗೆ ಮಾತಾಡೋಣ, ಅವರ ಬಿಸ್ನೆಸ್ ಬಗ್ಗೆ ತಿಳ್ಕೊಳ್ಳೋಣ. ಹಾಗಿದ್ಮೇಲೆ ರಾಜಮೋಹನ್ ಹೆಗಡೆ ಅವರೇ, ನಮಸ್ತೆ.
10: ನಮಸ್ತೆ.
9: ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
10: ಥ್ಯಾಂಕ್ ಯು.
9: ಓಕೆ, ರಾಜಮೋಹನ್ ಸರ್ ಹೇಗಿದ್ದೀರಾ?
10: ಚೆನ್ನಾಗಿದ್ದೇನೆ.
9: ಚೆನ್ನಾಗಿದ್ದೇನೆ. ಓಕೆ, ಸೊ ಈಗ ನಮಗೆ ನಿಮ್ಮ ಪರಿಚಯವನ್ನ ಮಾಡ್ಕೊಡ್ಬೋದಾ ಸರ್? ನೀವು ಹುಟ್ಟಿ ಬೆಳೆದಿದ್ದು ಓದಿದ್ದೆಲ್ಲ ಎಲ್ಲಿ?
10: ನಾನು ಹುಟ್ಟಿದ್ದು ನಮ್ಮ ಉಡುಪಿ, ಆವಾಗ ದಕ್ಷಿಣ ಕನ್ನಡ ಜಿಲ್ಲೆ ಇತ್ತು, ಉಡುಪಿ ಇದರಲ್ಲಿ ಡಿಸ್ಟ್ರಿಕ್ಟ್ ಅಲ್ಲಿ ಪಡುಬಿದ್ರಿ ಎಂಬ ಊರಲ್ಲಿ, ನರ್ಸಾಲ್ ಗ್ರಾಮ ಅಂತೇಳಿ. ಅಲ್ಲಿ ನಾನು SLC ವರೆಗೆ ಅದೇ ಪಡುಬಿದ್ರಿಯಲ್ಲಿ ಎಜುಕೇಷನ್ ಮಾಡಿ ನಂತರ ವಿಜಯ ಕಾಲೇಜಲ್ಲಿ ಡಿಗ್ರಿ ಮಾಡಿದೆ. ಡಿಗ್ರಿ ಮಾಡಿ ನಂತರ ಕೆಲಸಕ್ಕಾಗಿ ನಾನು ಬ್ಯಾಂಗ್ಳೂರು ಹೋದೆ. ಬ್ಯಾಂಗ್ಳೂರಲ್ಲಿ ಒಂದು 4 ವರ್ಷ ಸರ್ವಿಸ್ ಮಾಡಿ ಮತ್ತೆ ಬಿಸ್ನೆಸ್ ಮಾಡಬೇಕಂತೇಳಿ ಆ ಇಂಟೆನ್ಷನಿಂದ ಶಿವಮೊಗ್ಗಕ್ಕೆ ಬಂದೆ ನಾನು.
9: ಸೂಪರ್. ಸೊ ಹುಟ್ಟಿದ್ದು ಒಂದು ಕಡೆ, ಎಜುಕೇಷನ್ ಮಾಡಿದ್ದು ಮತ್ತೊಂದು ಕಡೆ, ಈಗ ಬಿಸ್ನೆಸ್ ಮಾಡ್ತಿರೋದು ಇನ್ನೊಂದು ಕಡೆ, ಹೇಗಿದೆ ಸರ್ ಈ ಜರ್ನಿ?
10: ತುಂಬ ಚೆನ್ನಾಗಿದೆ.
9: ತುಂಬ ಚೆನ್ನಾಗಿದೆ ಸರ್. ಫೈನಲಿ ಬಿಸ್ನೆಸ್ ಮಾಡಬೇಕು ಅನ್ನುವಾಗ ನಮ್ಮ ಶಿವಮೊಗ್ಗವನ್ನು ಯಾಕೆ ಆಯ್ಕೆ ಮಾಡ್ಕೊಂಡಿದ್ದು ಸರ್?
10: ಏನೋ ಅದು ಆಟೋಮೆಟಿಕ್ ಆಗಿ ನನ್ನನ್ನು ಇಲ್ಲಿಗೆ ಬರ್ಲಿಕ್ಕೆ ಬರುವಂಗೆ ಮಾಡ್ತಂಗೆ. ಅಂದರೆ ನಮ್ಮ ಒಬ್ಬರು ರಿಲೇಷನ್ ಇದ್ದರು, ಅವರು ಇಲ್ಲಿ ಶಿವಮೊಗ್ಗದಲ್ಲಿ ಏನಾದರೂ ಮಾಡಂತ ಹೇಳಿದರು, ಹಾಗಾಗಿ ಶಿವಮೊಗ್ಗಕ್ಕೆ ನಾನು ಬಂದೆ, ಶಿವಮೊಗ್ಗದಲ್ಲಿ ಸ್ಟಾರ್ಟ್ ಮಾಡಿ.
9: ಹಾಗಾಗಿ ನಮ್ಮ ಶಿವಮೊಗ್ಗದಲ್ಲಿ ಬಿಸ್ನೆಸ್ ಪ್ರಾರಂಭ ಮಾಡಿದ್ರಿ. ಓಕೆ, ನಮಗೀಗ ಶ್ರೀರಾಮಕೃಷ್ಣ ಲಾಡ್ಜ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್. ಈ ಒಂದು ಲಾಡ್ಜ್ ಪ್ರಾರಂಭ ಆಗಿ ಎಷ್ಟು ವರ್ಷ ಆಯಿತು, ಹೇಗಿದೆ?
10: ಅದು 86 ಇದು ಸ್ಟಾರ್ಟ್ ಆಗಿತ್ತು. ನಾನು 95 ನಾನು ಇದನ್ನು ಮ್ಯಾನೇಜ್ ಮಾಡಿಕೊಂಡು ನಾನು ನಡೆಸ್ಕೊಂಡು ಹೋಗ್ತಾ ಇದ್ದೇನೆ. 95
9: ಸುಮಾರು 30 ವರ್ಷ ಅಂತೂ ಆಗಿದೆ.
10: 30 ವರ್ಷದಿಂದ
9: ಈ ಒಂದು ಶ್ರೀರಾಮಕೃಷ್ಣ ಲಾಡ್ಜ್ನ ನೋಡ್ಕೊಳ್ತಾ ಇದ್ದೀರಾ. ಹಾಗೆ ಅದ್ರ ಕೆಳಗೆ ಒಂದು ಹೋಟೆಲ್ ಕೂಡ ಇದೆ ಸರ್, ಪಂಚಮಿ ಹೋಟೆಲ್ ಅಂತ. ಸೊ ಅದ್ರ ಬಗ್ಗೆ ಹೇಳಿ.
10: ಪಂಚಮಿ ಹೋಟೆಲ್ ಅಂದರೆ ವೆಜ್, ಪ್ಯೂರ್ ವೆಜ್ ಹೋಟೆಲ್ ಅದು. ನಮಗೆ ಅಂದರೆ ಅಕ್ಕಪಕ್ಕ ಎಲ್ಲ 2-3 ಲಾಡ್ಜ್ಗಳಿದ್ದಾವೆ. ತುಂಬ ಮೊದಲು ತುಂಬ ಚೆನ್ನಾಗಿತ್ತು ಅದು. ಈಗ ಮಧ್ಯದಲ್ಲಿ ಒಂದು ರೋಡ್ ಡಿವೈಡರ್ ಎಲ್ಲ ಬಂದಿದ್ದರೆ ಇವಾಗ ಬಿಸ್ನೆಸ್ಗೆ ಸ್ವಲ್ಪ ಇದಾಗಿದೆ. ಆದರೂ ಮೇಂಟೈನ್ ಮಾಡ್ತಾ, ಹೋರಾಟ ಮಾಡಿಕೊಂಡು ಮೇಂಟೈನ್ ಮಾಡ್ತಾ ಇದ್ದೇನೆ ನಾನು.
9: ಓಕೆ ಸರ್, ಹಾಗೆ ಈ ಒಂದು ಲಾಡ್ಜಿಂಗ್ ಬಿಸ್ನೆಸ್ ಪ್ರಾರಂಭ ಮಾಡಬೇಕು ಅನ್ನೋದು ಅಷ್ಟು ಸುಲಭದ ಮಾತಲ್ಲ ಸರ್, ಯಾಕಂದರೆ ಇದು ಸಿಟಿ ಸೆಂಟ್ರಲ್ಲಿ ಮಾಡಿರುವಂಥದ್ದು. ಸೊ ಹೇಗೆ ಸಾಧ್ಯ ಆಯಿತು ಸರ್ ಇದೆಲ್ಲ?
10: ಸಾಧ್ಯ ಆಯ್ತು ಅಂದರೆ ಇದು ನನಗೆ ಆ ಜನರಿಗೆ ಒಂದು ಸರ್ವಿಸ್, ಒಳ್ಳೆಯ ಸರ್ವಿಸ್ ಕೊಡಬೇಕಂತೇಳಿ. ಬೇರೆ ಊರಿಂದ ಬರ್ತಾರೆ, ಬಂದವರಿಗೆ ಒಂದು ಅವರಿಗೆ ಒಂದು ಎಟಕುವಂಥ ರೇಟಲ್ಲಿ ಒಂದು ರೂಮ್ಗಳನ್ನು ಕೊಟ್ಟು ಅವರ ಸರ್ವಿಸ್ ಮಾಡಬೇಕಂತ ಒಂದು ಇಂಟೆನ್ಷನ್ ಇತ್ತು. ಹಂಗಾಗಿ ಅದರಲ್ಲಿ ನಾನು ಒಂಚೂರು ಸಕ್ಸಸ್ ಆದೆ ಅಂತ ಹೇಳ್ಬೋದು. ನನಗೆ
9: ಸೂಪರ್. ಈಗ ಪ್ರೆಸೆಂಟು ಶ್ರೀರಾಮಕೃಷ್ಣ ಲಾಡ್ಜಲ್ಲಿ ಎಷ್ಟು ರೂಮ್ಸ್ಗಳು ಅವೈಲೇಬಲ್ ಇದೆ, ಸರ್ವಿಸ್ ಎಲ್ಲ ಹೇಗಿದೆ ಸರ್?
10: ಸರ್ವಿಸ್ ಬಂದವರು ಹೇಳಬೇಕು ಹೇಗಿದೆ ಅಂತೇಳಿ, ಯಾಕೆಂದರೆ ಒಂದು ಸಲ ಬಂದವರು ಇನ್ನೊಂದು ಸಲ ಬರಬೇಕಾದ್ರೆ ಸರ್ವಿಸ್ ಚೆನ್ನಾಗಿದೆ ಅಂತೇಳಿ ತಿಳ್ಕೊಂಡೇ ಅವರು ಇನ್ನೊಂದು ಸಲ ಬರ್ತಾ ಇದ್ದಾರೆ. ನಮ್ಮಲ್ಲಿ ಸಾಧಾರಣ ಆಲ್ಮೋಸ್ಟ್ ಹೆಚ್ಚಿನಾಗಿ ಬಿಸ್ನೆಸ್ ಪೀಪಲ್ ಇರೋದು, ಅಂದರೆ ಅವರ ಬಿಸ್ನೆಸ್ಸಿಗೆ ಬಂದು ಅವರಿಗೆ ಅವರ ಇದಕ್ಕೆ ಸರಿಯಾದ ಒಂದು ಬಜೆಟಲ್ಲಿ ಅವರಿಗೆ ರೂಮ್ಗಳು ಸಿಗ್ತಾ ಇರೋದರಿಂದ ನಮ್ಮಲ್ಲಿ ಬರ್ತಾ ಇದ್ದಾರೆ. ಅವರಿಗೆ ಮತ್ತೊಂದು ಅಂದರೆ ಕ್ಲೀನ್ ಮೇಂಟೆನೆನ್ಸ್ ಬೇಕು, ಕ್ಲೀನ್ ಅದೊಂದು ನಾವು ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದೇವೆ, ಹಂಗಾಗಿ ಚೆನ್ನಾಗಿ ನಡೀತಾ ಇದೆ.
9: ಎಷ್ಟು ರೂಮ್ಸ್ ಅವೈಲೇಬಲ್ ಇದೆ ಸರ್?
10: ಒಟ್ಟಿಗೆ ಈಗ 40 ರೂಮ್ ಇದೆ, 40 ರೂಮ್ಗಳು ಇದ್ದಾವೆ.
9: ಹೌದು, 40 ರೂಮ್ ಇದೆ ಸರ್. ಯಾವಾಗಲೂ ಅದೆಲ್ಲ ಫಿಲ್ ಇರುತ್ತಾ ಅಥವಾ ಸೀಸನ್ ವೈಸ್ ಅಲ್ಲಿ ಅದೆಲ್ಲ ಫಿಲ್ ಇರುತ್ತಾ ಸರ್?
10: ಇಲ್ಲ, ಹೇಳಿಕಾಗಿಲ್ಲ ನಮಗೆ. ಸೀಸನ್ಗಿಂತಲೂ ನಮಗೆ ರೆಗ್ಯುಲರ್ ಕಸ್ಟಮರ್ ಜಾಸ್ತಿ. ರೆಗ್ಯುಲರ್ ಅಂದರೆ ಅದೇ ಬಿಸ್ನೆಸ್ ಪೀಪಲ್ಲು, ಈಗ ಟೆಕ್ಸ್ಟೈಲ್ ಬಿಸ್ನೆಸ್ನವರು, ಆಮೇಲೆ ಮೆಡಿಕಲ್ ರೆಪ್ನವರು, ಅವರೆಲ್ಲ ಅವರಿಗೆ ಒಂದು ಬಂದಾಗ ಒಂದು ನಮ್ಮಲ್ಲಿ ಸಾಧಾರಣ ರೆಗ್ಯುಲರ್ ಆಗಿ ಸಿಗ್ತದೆ. ಫುಲ್ 100% ಫುಲ್ ಇರೋದಿಲ್ಲ, ತೊಂದರೆ ಇಲ್ಲ, ಒಂದು 70%ಗೆ ಏನು ತೊಂದರೆ ಇಲ್ಲ.
9: ಸರ್, ನೀವೇ ಹೇಳಿದ ಹಾಗೇ ಸುಮಾರು 30 ವರ್ಷದ ಬಿಸ್ನೆಸ್ ಎಕ್ಸ್ಪೀರಿಯನ್ಸ್ ಅಂತೂ ನಿಮಗಿದೆ. ಈ ಲಾಡ್ಜಿಂಗ್ ಬಿಸ್ನೆಸ್ ಜೊತೆಗೆ ಹೋಟೆಲ್ ಬಿಸ್ನೆಸ್ ಹೇಗೆ ಪ್ರಾರಂಭ ಮಾಡಿದ್ರಿ ಸರ್? ಆ ಒಂದು ಥಾಟ್ ಹೇಗೆ ಬಂತು?
10: ಇಲ್ಲ, ಅಲ್ಲೇ ಮೊದಲೇ ಹೋಟ್ಲ್ ಇತ್ತು, ಮತ್ತೆ ಲಾಡ್ಜ್ನಲ್ಲಿ ಇದ್ದವರಿಗೆ ಒಂದು ಊಟ ತಿಂಡಿ ಬೇಕೇ ಬೇಕು. ಹಾಗಾಗಿ ಅದು ಅಲ್ಲದೆ ನಮ್ಮದು ಲಾಡ್ಜ್ ಅಲ್ಲದೆ ಪಕ್ಕದ ಅಕ್ಕಪಕ್ಕದಲ್ಲಿ ಇನ್ನೊಂದು 2 ಲಾಡ್ಜ್ ನಮ್ಮ ಬಿಲ್ಡಿಂಗ್ ತಾಗಿನೇ ಇದೆ. ಹಾಗಾಗಿ ಅವರಿಗೂ ತುಂಬ ಊಟಕ್ಕೆ ತಿಂಡಿಗೆ ಎಲ್ಲ ವ್ಯವಸ್ಥೆ ಬೇಕೇ ಬೇಕು. ಆ ಇದರಲ್ಲಿ ನಾವು ನಮ್ಮಲ್ಲೂ ಸ್ಟಾರ್ಟ್ ಮಾಡಿದೆ.
9: ಸರ್, ಅಟ್ ಪ್ರೆಸೆಂಟ್ ಈಗ ಶ್ರೀರಾಮಕೃಷ್ಣ ಲಾಡ್ಜಲ್ಲಿ ಎಷ್ಟು ಜನ ಎಂಪ್ಲಾಯ್ಸ್ ವರ್ಕ್ ಮಾಡ್ತಾರೆ? ನೀವೇ ಹೇಳ್ದಂಗೆ ಅಲ್ಲಿ ತುಂಬ ಕ್ಲೀನೆಸ್ ಮೇಂಟೈನ್ ಮಾಡಬೇಕು ಅಂತೆಲ್ಲ ಹೇಳಿದ್ರಿ. ಸೊ ಮೇಂಟೆನೆನ್ಸ್ ಅನ್ನುವಾಗ ಅದರಲ್ಲೂ 40 ರೂಮ್ಸ್ ಇದೆ ಅನ್ನುವಾಗ ಆಬ್ವಿಯಸ್ಲಿ ಎಂಪ್ಲಾಯ್ಸ್ಗಳು ಬೇಕಾಗುತ್ತೆ. ನಿಮ್ಮಲ್ಲಿ ಎಷ್ಟು ಜನ ಎಂಪ್ಲಾಯ್ಸ್ ಇದ್ದಾರೆ ಸರ್?
10: ಲಾಡ್ಜ್ಗಳಿಗೆ ಜಾಸ್ತಿ ಜನ ಬೇಕಾಗಿರೋ ಅಂದರೆ ಬೇರೆ ಇದಕ್ಕೆ ಲೆಕ್ಕ ಮಾಡಬೇಕಾದ್ರೆ ಜಾಸ್ತಿ ಜನ ಬೇಕಾಗಿಲ್ಲ. ಮ್ಯಾನೇಜರ್ ಒಂದು 2 ಮ್ಯಾನೇಜರ್ಗಳು, ಆಮೇಲೆ ಸೂಪರ್ವೈಸರ್ ಒಂದು 2, ಅದು ಬಿಟ್ಟು ಒಂದು 4 ಕ್ಲೀನ್ ಮಾಡಲಿಕ್ಕೆ, ಅಷ್ಟು ಜನ ಸಾಕಾಗುತ್ತೆ.
9: ಓಕೆ, ಕೇಳ್ತಾ ಇದ್ರಲ್ಲ ಸ್ನೇಹಿತರೆ, ರಾಜಮೋಹನ್ ಹೆಗಡೆ ಅವರು ಅವರ ಬಿಸ್ನೆಸ್ ಜರ್ನಿಯನ್ನು ನಮ್ಮೊಟ್ಟಿಗೆ ಹಂಚ್ಕೊಳ್ತಾ ಇದ್ರು. ಹಾಗೆ ಇಂಟ್ರೆಸ್ಟಿಂಗ್ ಆಗಿ ಕೂಡ ಇದೆ ಅಲ್ವಾ? ಸೊ ಇವ್ರ ಜೊತೆ ಮಾತುಕತೆಯನ್ನು ಮುಂದುವರಿಸೋಣ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಟ್ರ್ಯಾಕ್ ಅನ್ನು ಕೇಳ್ಕೊಂಡು ಬನ್ನಿ. ನೀವು ಕೇಳ್ತಾ ಇದ್ದೀರಾ ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ RJ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಡಿಯರ್ ಲಿಸನರ್ಸ್, ಇವತ್ತಿನ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ನಾವು ಶ್ರೀರಾಮಕೃಷ್ಣ ಲಾಡ್ಜ್ ಬಗ್ಗೆ ಮಾತಾಡ್ತಾ ಇದ್ವಿ. ಹಾಗೆ ಇದರ ಮಾಲೀಕರಾಗಿರುವ ಶ್ರೀಯುತ ರಾಜಮೋಹನ್ ಹೆಗಡೆ ಅವರು ನಮ್ಮೊಟ್ಟಿಗೆ ಮಾತಾಡ್ತಾ ಇದ್ರು. ಅವರ ಜೊತೆ ಬಿಸ್ನೆಸ್ ಮಾತುಕತೆಯನ್ನ ಮುಂದುವರೆಸೋಣ. ರಾಜಮೋಹನ್ ಹೆಗಡೆ ಅವರ, ಈಗ ನೀವ್ ಹೇಳ್ದ ಹಾಗೇನೆ ನೀವು ಹುಟ್ಟಿ ಓದಿದ್ದು ಬೆಳೆದಿದ್ದೆಲ್ಲ ಉಡುಪಿಯಲ್ಲಿ, ನಂತರದಲ್ಲಿ ಎಜುಕೇಶನ್ ಅನ್ನ ಬ್ಯಾಂಗ್ಳೂರಲ್ಲಿ ಮಾಡಿದ್ರಿ, ಆಮೇಲೆ ಬಿಸ್ನೆಸ್ ಗಾಗಿ ಶಿವಮೊಗ್ಗವನ್ನ ಆಯ್ಕೆ ಮಾಡ್ಕೊಂಡ್ರಿ. ಈ ಒಟ್ಟಾರೆ 30 ವರ್ಷದ ಬಿಸ್ನೆಸ್ ಎಕ್ಸ್ಪೀರಿಯನ್ಸ್ ಅಲ್ಲಿ ನಿಮಗೆ ಒಂದು ದಿನ ತುಂಬಾ ಖುಷಿ ಆಯ್ತು, ಪರವಾಗಿಲ್ಲ ನಾನು ಶಿವಮೊಗ್ಗಕ್ಕೆ ಬಂದು ಬಿಸ್ನೆಸ್ ಮಾಡಿದ್ಕೂ ಒಂದು ಸಾರ್ಥಕತೆ ಸಿಕ್ತು ಅಂತ ಯಾವಾಗ ಅನ್ನಿಸ್ತು ಸರ್, ಅದ್ರ ಬಗ್ಗೆ ಹೇಳ್ಬೋದಾ?
3: ಇಲ್ಲ, ಮೇನ್ ಅಂದ್ರೆ ನಾನೀಗ ಪಕ್ಕದಲ್ಲಿ ಅದರ ಜೊತೆಗೇನೆ ಅದರಲ್ಲಿ ಸ್ವಲ್ಪ ಜನರ ಸರ್ವಿಸ್ ಮಾಡಿ ನಾನು ಇಂಪ್ರೂವ್ ಮಾಡಿ ಈಗ ಪಕ್ಕದಲ್ಲಿ ಪಿಂಗಾರ ಪ್ಯಾರಡೈಸ್ ಅಂತೇಳಿ ಒಂದು ಹೋಟ್ಲು, ಇನ್ನೊಂದು ಲಾಜ್ ಮಾಡ್ಬೋದು, ಇದರಲ್ಲಿದ್ದೇನೆ. ಶಾರ್ಟ್ಲಿ ಅದು ಓಪನ್ ಆಗ್ತದೆ, ಇನ್ನೊಂದು ತಿಂಗಳಲ್ಲಿ ಓಪನ್ ಆಗುತ್ತೆ ಅದು. ಯಾಕೆಂದರೆ ತುಂಬ ಜನ ಬಂದವರು ನಮ್ಮಲ್ಲಿ ಇದರಲ್ಲಿ, ಈಗ ರಾಮಕೃಷ್ಣ ಲಾಡ್ಜಲ್ಲಿ ಯಾವುದು ಇದಿಲ್ಲ, ಯಾವುದು ಎ ಸಿ ರೂಮ್ಗಳು ಎಲ್ಲ ಇಲ್ಲ. ಹಾಗಾಗಿ ಈಗ ಪಿಂಗಾರ ಪ್ಯಾರಡೈಸ್ ಅಂತೇಳಿ ಮಾಡಿಬಿಟ್ಟು ಅದರಲ್ಲಿ ಒಂದು 20 ರೂಮ್ಗಳು ಎ ಸಿ ರೂಮ್ಗಳು ಜನರ ಸರ್ವಿಸ್ಗೆ, ಜನರ ಅನುಕೂಲಕ್ಕೆ ಸರಿಯಾಗಿ ಅದು ಆ ಥರನೇ ಒಂದು ಮಾಡ್ತಾ ಇದ್ದೇನೆ. ಅದು ಅಲ್ಲದೆ ಅದರ ಜೊತೆಗೆ ಒಂದು ಪಾರ್ಟಿ ಹಾಲ್ ಕೂಡ ಮಾಡ್ತಾ ಇದ್ದೇನೆ.
2: ಸೂಪರ್. ಸೊ ಯಶಸ್ವಿಯಾಗಿ ಮುನ್ನುಗ್ತಾ ಇದ್ರ. ಸೊ ಈ ಒಂದು ಹೊಸ ಪ್ರಾಜೆಕ್ಟ್ನ ಮಾಡೋಕ್ಕೆ ಪ್ರಾರಂಭ ಮಾಡಿದಾಗ ನಿಮಗೆ ಇನ್ನಷ್ಟು ಖುಷಿ ಆಯಿತು, ಪರವಾಗಿಲ್ಲ ನಾನು ಇಲ್ಲಿ ಬಿಸ್ನೆಸ್ ಮಾಡ್ತಾ ಇರೋದಕ್ಕೊಂದು ಸಾರ್ಥಕತೆ ಸಿಗ್ತಾ ಇದೆ ಅಂತ ಅನಿಸಿದೆ ಅಲ್ವಾ ಸರ್?
3: ಖಂಡಿತವಾಗಿ, ಖಂಡಿತವಾಗಿ.
2: ಎಲ್ಲ ಬಿಸ್ನೆಸ್ಸಲ್ಲೂ ಪ್ರಾಫಿಟ್ ಜೊತೆ ಲಾಸ್ ಅನ್ನೋದಿರುತ್ತೆ, ಹ್ಯಾಪಿ ಮೂಮೆಂಟ್ ಜೊತೆ ಸ್ಟ್ರಗಲಿಂಗ್ ಮೂಮೆಂಟ್ ಅಂತ ಕೂಡ ಇರುತ್ತೆ. ನಿಮ್ಮ ಈ ಒಂದು ಬಿಸ್ನೆಸ್ ಜರ್ನಿಲಿ ತುಂಬ ಸವಾಲುಗಳನ್ನ ಎದುರಿಸ್ತೇ ಇಂತಹ ಒಂದು ಸಿಚುವೇಶನಲ್ಲಿ ಅಂದರೆ ಯಾವುದಿರ್ಬೋದು ಸರ್?
3: ಇಲ್ಲ, ಸವಾಲು ಅಂದರೆ ಈಗಿನ ಕಾಲ ಇದರಲ್ಲಿ ವರ್ಕರ್ಸ್ ಪ್ರಾಬ್ಲಮ್ ತುಂಬ ಇದೆ. ಇಂಥದಕ್ಕೆ ನಾವು ವರ್ಕರ್ಸನ್ನೇ, ಈಗ ಹೋಟೆಲ್ ಅಂದರೆ ಹೋಟೆಲ್ಗಳಿಗೆ ವರ್ಕರ್ಸನ್ನೇ ಡಿಪೆಂಡ್ ಆಗಿರಬೇಕು. ನಾವು ಎಲ್ಲ ನಾವೇ ಹೋಗಿ ಮಾಡಲಿಕ್ಕಾಗ್ದಿಲ್ಲ, ಅವರು ಬಂದಿಲ್ಲ ಅಂದರೆ ನಾವು ಮುಚ್ಚಬೇಕು ಅಂಥ ಪರಿಸ್ಥಿತಿಗಳು ಇದ್ದಾವೆ. ಅಂಥದ್ರಲ್ಲಿ ಇದನ್ನು ಫೇಸ್ ಮಾಡೋದು, ಅವರನ್ನು ತುಂಬ ಚೆನ್ನಾಗಿ ಇಟ್ಕೊಂಡ್ರೆ ಮಾತ್ರ ನಮಗೆ ಅದನ್ನು ಕಂಟಿನ್ಯೂ ಮಾಡಲಿಕ್ಕಾಗೋದು. ಇಲ್ಲಾಂದರೆ ಭಾರಿ ಕಷ್ಟ ಇದು. ವರ್ಕರ್ಸ್ ಚೆನ್ನಾಗಿದ್ದರೆ ನಮ್ಮದು ಬಿಸ್ನೆಸ್ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಏನು ಮಾಡಲಿಕ್ಕಾಗದಿಲ್ಲ.
2: ಸರ್, ಈಗ ನಿಮ್ಮ ಪಂಚಮಿ ಹೋಟೆಲ್ ಏನಿದೆ ಅಲ್ಲಿ ಏನು ಸ್ಪೆಷಾಲಿಟಿ ಇದೆ ಸರ್?
3: ಪಂಚಮಿ ವೆಜ್ ಹೋಟ್ಲಲ್ಲಿ ನಮ್ಮದು ಸ್ಪೆಷಾಲಿಟಿ ಅಂತೇಳಿಲ್ಲ, ಸೌತ್ ಕೆನರಾ, ಸೌತ್ ಕೆನರಾದ್ದು ಅದೇ ಮೀಲ್ಸ್ ಅಂಥದ್ದೆಲ್ಲ ಕೊಡ್ತಾ ಇದ್ದೇವೆ. ಇದು ಸ್ಪೆಷಲ್ ಆಗಿ ನಾರ್ತ್ ಅಂತೇಳಿ ಇದು ನಾರ್ತ್ ಫುಡ್ ಎಲ್ಲ ಸಿಗುತ್ತೆ, ನಾರ್ತ್ ಇಂಡಿಯನ್ ಫುಡ್.
2: ನಾರ್ತ್ ಫುಡ್ ಕೂಡ, ನಾರ್ತ್ ಇಂಡಿಯನ್ ಫುಡ್ ಕೂಡ ಸಿಗುತ್ತೆ. ಸರ್, ಅಟ್ಟೆ ಟೈಮಲ್ಲಿ ಲಾಡ್ಜಿಂಗು ಜೊತೆಗೆ ಹೋಟೆಲ್ಲು, ಆಮೇಲೆ ಈಗ ಹೊಸದಾಗಿ ಬೇರೆ ಒಂದು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಎಲ್ಲವನ್ನು ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ ಸರ್?
3: ಬ್ಯಾಲೆನ್ಸ್ ಸರಿಯಾದ ವರ್ಕ್, ನಮಗೆ ಸರಿಯಾದ ಅಸಿಸ್ಟೆಂಟ್ಗಳು ಅವರಿದ್ದರೆ ಅವರ ಸಹಕಾರದಿಂದಲೇ ನಾನು ಮಾಡಿದ್ದಕ್ಕಂತಲೂ ನನಗೆ ನಮ್ಮ ವರ್ಕರ್ಸ್ಗಳು ಚೆನ್ನಾಗಿ ನನ್ನ ಸಪೋರ್ಟ್ ಇದೆ, ಸಪೋರ್ಟ್ ಬೇಕು, ಸಪೋರ್ಟ್ ಇದ್ದದ್ರಿಂದ ನಾನು ಸ್ವಲ್ಪ ಇದರಲ್ಲಿ ಸ್ವಲ್ಪ ಮೇಲೆ ಬಿದ್ದಿದ್ದೇನೆ.
2: ಓಕೆ ಸರ್, ನಿಮ್ಮ ಪ್ರಕಾರ ಒಬ್ಬ ಬಿಸ್ನೆಸ್ ಮನಿಗೆ ಒಂದಿಷ್ಟು ಕ್ವಾಲಿಟೀಸ್ ಇರಬೇಕು ಅನ್ನೋದಾದರೆ ಏನಿರಬೇಕು ಸರ್?
3: ಕ್ವಾಲಿಟಿ ಇದರಲ್ಲಿ ತಾಳ್ಮೆ ಮೇನ್, ನನಗೆ ಯಾವುದಕ್ಕೂ ಹೆದರುವಂಥದ್ದು ಇರಬಾರ್ದು. ಬಿಸ್ನೆಸ್ ತುಂಬ ಜನ ಮಾಡ್ತಾರೆ, ಮಾಡಿ 2-3 ತಿಂಗಳಲ್ಲಿ ಹೆಚ್ಚಿನವರು ಬಿಸ್ನೆಸ್ಸನ್ನು ಕ್ಲೋಸ್ ಮಾಡಿ ಹೋಗ್ತಾರೆ, ಅವರಿಗೆ ತಾಳ್ಮೆ ಇಲ್ಲ. ತಾಳ್ಮೆ ಅಂದರೆ ಬಿಸ್ನೆಸ್ಸಲ್ಲಿ ಎರಡೂ ನಾವು ಇದ್ಬೇಕು, ಲಾಸ್ ಆದರೂ ಅದನ್ನು ನಾವು ಅದನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಹೋಗುವಂಥ ಕೆಪಾಸಿಟಿ ಇದ್ದರೆ ಯಾರು ಕೂಡ ಬಿಸ್ನೆಸ್ಸಲ್ಲಿ ಇದಾಗೋದಿಲ್ಲ. ಯಾಕಂದರೆ ಬಿಸ್ನೆಸ್ ಮಾಡುವ ಮೊದಲೇ ಅವನು ಡಿಸೈಡ್ ಮಾಡೇ ಬರೋದು ಇಂಥ ಬಿಸ್ನೆಸ್ ಮಾಡ್ತೇನೆ ಅಂತೇಳಿ. ತಾಳ್ಮೆ ಬೇಕು.

0: ಒಂದು ಮರುದಿವಸನೇ ಲಾಭ ಮಾಡೋದಾದ್ರೆ ಎಲ್ಲರೂ ಅದೇ ಬಿಸ್ನೆಸ್ ಮಾಡ್ತಿದ್ರು. ಹಂಗಾಗಿ ಸ್ವಲ್ಪ ತಾಳ್ಮೆ ಒಂದು ಇದ್ರೆ,
1: ಎಸ್ಪೆಷಲಿ ಹೋಟೆಲ್ ಅಥವಾ ಲಾಡ್ಜಿಂಗ್ ಬಿಸ್ನೆಸ್ ಮಾಡ್ತೀವಿ ಅನ್ನುವಾಗ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಹಾಗೆ ಪ್ಲೇಸ್ಮೆಂಟ್ ಎಲ್ಲ ಎಷ್ಟು ಮುಖ್ಯ ಆಗುತ್ತೆ. ಈಗ ನಾವೆಲ್ಲೋ ಒಂದು ಮೂಲೆಯಲ್ಲಿ ಒಂದು ಲಾಡ್ಜ್ ಮಾಡ್ತೀವಿ ಅನ್ನುವಾಗ ಅಲ್ಲಿ ಯಾರೂ ಬರ್ಲಿಕ್ಕಿಲ್ಲ, ಹಾಗಿರುವಾಗ ಪ್ಲೇಸ್ಮೆಂಟ್ ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ?
0: 100% ನೂರಕ್ಕೆ ನೂರು ನೀವು ಕೇಳಿದ ಪ್ರಶ್ನೆ ಸರಿ ಇದೆ. ಯಾಕಂದರೆ ಒಳ್ಳೆ ಜಾಗ ಇದ್ದರೆ ಮಾತ್ರ ಇದಕ್ಕೆಲ್ಲ ಈ ಬಿಸ್ನೆಸ್ಗೆ ಹೇಳ್ಬೋದು. ನಾನು ಅದೇ ಈ ಲಾಡ್ಜ್ಗಳು ಏನೋ ಇಂಟೀರಿಯರ್ ಇದ್ದರೆ ಖಂಡಿತ ನಮಗೆ ಮೇಂಟೈನ್ ಮಾಡೋಕ್ಕೆ ಸಾಧ್ಯವೂ ಇಲ್ಲ, ನಾನು ನಡೆಸ್ತಾನೂ ಇಲ್ಲ. ಇದು ನಮಗೆ ಸಿಟಿ ಸೆಂಟ್ರಲ್ಲಿದೆ, ಬಸ್ ಸ್ಟ್ಯಾಂಡಿಗೆ ಹತ್ತಿರ ಇದೆ. ಹಾಗಾಗಿ ನಾನು ಇದು ಜಾಗ ಇದು ಪ್ಲೇಸ್ ಅದು ಮೇಯ್ನ್ ಅದು ಇರಬೇಕಾಗಿರೋದು.
1: ಇನ್ವೆಸ್ಟ್ಮೆಂಟ್,
0: ಇನ್ವೆಸ್ಟ್ಮೆಂಟ್ಗೆ ಹೇಳಬೇಕಾದ್ರೆ ಈಗ ನೀವು ಯಾರೇ ಬಿಸ್ನೆಸ್ ಮಾಡಬೇಕಾದ್ರೆ ಹಾರ್ಡ್ ಕ್ಯಾಶ್ ಇಟ್ಕೊಂಡು ಬರೋದಲ್ಲ, ಬ್ಯಾಂಕ್ಗಳಿದ್ದಾವೆ, ಬೇಕಾದಷ್ಟು ಲೋನ್ಗಳು ಕೊಡ್ತಾರೆ. ನೀವು ಕರೆಕ್ಟಾಗಿದ್ದರೆ ಎಷ್ಟು ಕೂಡ ಲೋನ್ ತೊಗೊಳ್ಬೋದು. ಹಂಗೆ ಎಲ್ಲ ಗೌರ್ಮೆಂಟಿದು ಎಲ್ಲ ರೀತಿಯಲ್ಲೂ ನಮಗೆ ಸಪೋರ್ಟ್ಗಳು ಸಿಗ್ತವೆ. ನಾವು ಕರೆಕ್ಟ್ ಇರಬೇಕು, ಫಸ್ಟ್ ಆಫ್ ಆಲ್ ನಾವು ಕರೆಕ್ಟ್ ಇದ್ದರೆ ಎಲ್ಲ ಕೂಡ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು, ಸರಿಕೊಂಡು ಮಾಡ್ಕೊಂಡು ಹೋಗ್ಬೋದು.
1: ಓಕೆ ಸರ್, ಕಾರ್ಯಕ್ರಮನ ಕೇಳ್ತಾ ಇರುವಂಥ ಕೇಳುಗರು ಹೌದಲ್ವಾ, ನಾನು ಒಂದು ಹೊಸದಾಗಿ ಲಾಡ್ಜಿಂಗ್ ಪ್ರಾರಂಭ ಮಾಡ್ತೀನಿ ಅಂತ ಥಿಂಕ್ ಮಾಡ್ತಾ ಇರ್ತಾರೆ, ಆಯಿತಾ, ಅಂಥವ್ರಿಗೆ ನೀವು ಏನು ಸಲಹೆ ಕೊಡ್ತೀರಾ? ಒಂದು ಹೊಸದಾಗಿ ಲಾಡ್ಜಿಂಗ್ ಪ್ರಾರಂಭ ಮಾಡಬೇಕು ಅನ್ನುವಾಗ ಏನೆಲ್ಲ ಅಂಶಗಳನ್ನು ಮೈಂಡಲ್ಲಿ ಇಟ್ಕೋಬೇಕಾಗತ್ತೆ ಸರ್?
0: ಫಸ್ಟ್ ಆಫ್ ಆಲ್ ನೀವು ನಾನು ಈ ಮೊದಲೇ ಹೇಳಿದಾಗೆ ಪ್ಲೇಸ್ ಒಂದು ಜಾಗ, ಜಾಗ ಒಂದು ಎಲ್ಲ ಕಡೆಯಲ್ಲೂ ಹೋಗಿ ನೀವು ಯಾವುದೋ ಮೂಲೆಯಲ್ಲಿ ಹೋಗಿ ನಾನು ಲಾಡ್ಜ್ ಮಾಡ್ತೇನೆ ಅಂದರೆ ಮಾಡಲಿಕ್ಕೆ ಆಗೋದಿಲ್ಲ. ಒಂದು ಜಾಗವನ್ನು ಮೇಂಟೈನ್ ಮಾಡಬೇಕು. ಆಮೇಲೆ ಲಾಡ್ಜ್ ಅಂತೇಳಿ ಆದಮೇಲೆ ಜನರು ನೋಡೋದು ಇವಾಗ ಕ್ಲೀನ್ ಮೇಂಟೆನೆನ್ಸ್ ಅದೆಲ್ಲ ಚೆನ್ನಾಗಿದ್ದರೆ ಮಾಡ್ಬೋದು, ಯಾರು ಕೂಡ ಮಾಡಿಕೊಂಡು ಇದು ಮಾಡ್ಬೋದು. ಅದು ಈಗ ಡೇ ಬೈ ಡೇ ಬಿಸ್ನೆಸ್ಗಳು ಇದು ಈ ಫ್ಯಾಕ್ಟ್ರಿಗಳು ಅದು ಇದು ಎಲ್ಲ ಜಾಸ್ತಿ ಆಗ್ತಾ ಇದ್ದಾವೆ. ಜನರಿಗೆ ಬಂದವರಿಗೆಲ್ಲ ರೂಮ್ಗಳು ಕೆಲವು ಟೈಮಲ್ಲಿ ರೂಮೇ ಸಿಗ್ದಿಲ್ಲ, ಹಂಗಾಗಿ ಮಾಡಿದರೆ ಸಕ್ಸಸ್ ಆಗ್ತದೆ.
1: ಓಕೆ, ಕೇಳ್ತಾ ಇದ್ರಲ್ಲ ಸ್ನೇಹಿತರೆ, ರಾಜಮೋಹನ್ ಅವರು ಒಂದು ಲಾಡ್ಜಿಂಗ್ ಬಿಸ್ನೆಸ್ನ ಹೇಗೆಲ್ಲ ಸಕ್ಸಸ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ರು. ಹಾಗಿದ್ಮೇಲೆ ಇವ್ರ ಜೊತೆ ಮಾತಾಡೋಕೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳು ಬಾಕಿ ಇದೆ, ಖಂಡಿತವಾಗ್ಲೂ ಆ ಮಾತುಕತೆಯನ್ನ ಮುಂದುವರಿಸ್ತೀವಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ಸೂಪರ್ ಟ್ರ್ಯಾಕ್ ಅನ್ನ ಕೇಳ್ಕೊಂಡು ಬನ್ನಿ. ನೀವು ಕೇಳ್ತಾ ಇದ್ದೀರಾ ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಯಸ್, ಸೂಪರ್ ಸಾಂಗ್ ಏನೋ ಕೇಳಿದಾಯ್ತು. ಮತ್ತೊಮ್ಮೆ ನಿಮ್ಮೆಲ್ರಿಗೂ ಬಿಸ್ನೆಸ್ ಬಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕೇಳುಗರೆ, ಇವತ್ತಿನ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ನಾವು ಶ್ರೀ ರಾಮಕೃಷ್ಣ ಲಾಡ್ಜ್ ಬಿಸ್ನೆಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಇದರ ಮಾಲೀಕರಾಗಿರುವ ರಾಜ್ ಮೋಹನ್ ಹೆಗಡೆ ಅವರು ಅವರ ಬಿಸ್ನೆಸ್ ಜರ್ನಿಯನ್ನ ನಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ರು. ಇವರ ಜೊತೆ ಮಾತುಕತೆಯನ್ನ ಮುಂದುವರೆಸೋಣ. ರಾಜ್ಮೋಹನ್ ಅವರೇ, ಈಗೇನಪ್ಪ ಅಂದ್ರೆ ಈಗ ಒಂದು ಲಾಡ್ಜಿಂಗ್ ಬಿಸ್ನೆಸ್ ಮಾಡ್ತೀವಿ ಅನ್ವಾಗ ಸುಮ್ಸುಮ್ನೆ ಯಾರ್ಯಾರಿಗೂ ಲಾಡ್ಜ್ಗಳನ್ನ ಕೊಡ್ಲಿಕ್ಕಾಗಲ್ಲ. ಅದಕ್ಕೆ ಅಂತ ಒಂದಿಷ್ಟು ಮೆಷರ್ಸ್ಗಳಿರುತ್ತೆ, ಅಂದ್ರೆ ಸೆಕ್ಯೂರಿಟಿ ಪರ್ಪಸ್ ಇರುತ್ತೆ. ಹೀಗೆಲ್ಲ ಇರುವಾಗ ನೀವು ನಿಮ್ಮ ಒಂದು ಲಾಡ್ಜ್ಗೆ ಬರುವಂತ ಕಸ್ಟಮರ್ ಹತ್ರ ಸೆಕ್ಯೂರಿಟಿ ಪರ್ಪಸ್ ಅಂತ ಏನೆಲ್ಲ ಚೆಕ್ ಮಾಡ್ತೀರಾ, ಹಾಗೆ ಯಾವೆಲ್ಲ ಮೆಷರ್ಸ್ಗಳನ್ನ ತಗೊಂಡಿದ್ದೀರಾ ಸರ್, ಅದ್ರ ಬಗ್ಗೆ ಹೇಳ್ಬೋದಾ?
3: ಫಸ್ಟ್ ಆಫ್ ಆಲ್, ನಾವು ಬಂದ ಕೂಡಲೇ ಐ ಡಿ ಕೇಳ್ತೇವೆ. ಐ ಡಿ ಇಲ್ಲದೆ ಆಧಾರ್ ಕಾರ್ಡ್, ಮೇನ್ ಆಧಾರ್ ಕಾರ್ಡ್ ಕೇಳಿ ಕೇಳ್ತೇವೆ. ಮೊದಲೆಲ್ಲ ಭಾರಿ ಕಷ್ಟ ಆಗ್ತಾಯಿತ್ತು. ಸಿಸಿ ಕ್ಯಾಮರಾಗಳನ್ನು ಹಾಕಿದ್ದೇವೆ, ಹಾಗಾಗಿ ಸ್ವಲ್ಪ ಈಗ ಸ್ವಲ್ಪ ಜನರು ಸ್ವಲ್ಪ ಅದರ ಬಗ್ಗೆ ಒಂಚೂರು ಇದಿರ್ತದೆ. ಮತ್ತು ಆಧಾರ್ ಕಾರ್ಡ್ ಬೇಕೇ ಬೇಕು. ವಿದೌಟ್ ನಾವು ಸೆಕ್ಯೂರಿಟಿ ನಾವು ಇದು ನಮ್ಮ ಆಧಾರ್ ಇಲ್ಲದೆ ನಾವು ರೂಮೇ ಕೊಡೋದಿಲ್ಲ. ಮತ್ತು ಎಂಥದ್ದು ಈ ಕೆಲವರು ಅದನ್ನು ಯಾರು ತೊಂದರೆ ಮಾಡ್ಬೇಕಂತೇಳಿ ಬಂದವರು ಯಾವ ರೀತಿ ಎಲ್ಲ ತೊಂದರೆ ಮಾಡ್ತಾರೆ, ಮಾಡೋದಿಲ್ಲ ಅಂತೇಳಿ ಅಲ್ಲ. ಆದರೆ ಮೇಯ್ನ್ ಇಷ್ಟೊಂದು ಇದ್ದರೆ ಅಷ್ಟೊಂದು ಈಗ ಸ್ವಲ್ಪ
2: ಒಂದು ಐ ಡಿ ಕಾರ್ಡ್ ಮತ್ತೆ ಆಧಾರ್ ಕಾರ್ಡ್ನ ಎರಡು ಕಂಪಲ್ಸರಿ ಕೇಳ್ತೀರಾ, ಅದಿದ್ದಾಗ ಮಾತ್ರ ನೀವು ರೂಮ್ಸ್ಗಳನ್ನ ಕೊಡ್ತೀರಾ?
3: ಹೌದು, ಖಂಡಿತವಾಗಿ, ಖಂಡಿತ.
2: ಓಕೆ ಸರ್, ಹಾಗೆ ಈ ಒಂದು ಬಿಸ್ನೆಸ್ಗೆ ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಹೇಗಿದೆ ಸರ್?
3: ಫ್ಯಾಮಿಲಿ ಸಪೋರ್ಟ್ ಇದ್ರೆ ಅದನ್ನು ಮಾಡಲಿಕ್ಕೆ ಆಗೋದಿಲ್ಲ. ಫ್ಯಾಮಿಲಿ ಸಪೋರ್ಟ್ ಇದ್ದದ್ರಿಂದಲೇ ನಾವು ಈ ಬಿಸ್ನೆಸ್ಗಳನ್ನು ಮಾಡೋದು, ತೊಂದರೆ ಇಲ್ಲ ಇದಕ್ಕೆ.
2: ಅಟ್ ದ ಸೇಮ್ ಟೈಮ್ ನೀವು ನಿಮ್ಮ ಹೆಲ್ತ್ ಬಗ್ಗೆ ಹೇಗೆ ಕಾನ್ಸಂಟ್ರೇಟ್ ಮಾಡ್ತೀರಾ ಸರ್? ಯಾಕಂದ್ರೆ ಬಿಸ್ನೆಸ್ ಮನ್ ಅನ್ನುವಾಗ ಕೆಲವೊಮ್ಮೆ ಟೈಮ್ ಟೈಮಿಗೆ ಊಟ ತಿಂಡಿ ಮಾಡ್ಲಿಕ್ಕೆ ಕೂಡ ಆಗೋದಿಲ್ಲ. ಹೀಗೆಲ್ಲ ಇರುವಾಗ ನಿಮ್ಮ ಒಂದು ಹೆಲ್ತ್ ಬಗ್ಗೆ ಹೇಗೆ ಕಾನ್ಸಂಟ್ರೇಟ್ ಮಾಡ್ತೀರಾ?
3: ಇಲ್ಲ, ನಾನು ನಿಜವಾಗಿ ಆದರೂ ಹೇಳಬೇಕಂದ್ರೆ ನಾನು ಕಲಿತ ಶಾಲೆ ಏನೋ ಗೊತ್ತಿಲ್ಲ, ನಾನು ಇದರಲ್ಲೆಲ್ಲ ತುಂಬ ಪ್ರಾಂಪ್ಟ್ ಇದ್ದೇನೆ. ಯಾವುದರಲ್ಲಿ ಡ್ಯೂಟಿ ಬಗ್ಗೆ ಆಗಲಿ, ಡ್ಯೂಟಿಗೆ ಬರುವುದಾಗಲಿ, ಊಟ ಮಾಡೋದು, ತಿಂಡಿ ತಿನ್ನೋದು, ಅದರ ಬಗ್ಗೆ 100% ನಾನು ಪ್ರಾಂಪ್ಟ್ ಆಗಿದ್ದೇನೆ. ಆ ಟೈಮು ಏನು ಕೆಲಸ ಇದ್ದರೂ ಬಿಟ್ಕೊಂಡು ಹೋಗಿ ಊಟ ಮಾಡ್ತೇನೆ.
2: ಟೈಮ್ ಸೆನ್ಸ್ನ ಮೇಂಟೈನ್ ಮಾಡ್ತಾ ಇದ್ದೀರಾ ಅಲ್ವಾ ಸರ್, ಸೂಪರ್. ಹಾಗೆ ಸರ್, ಈಗ ನೀವು ಹೋಟೆಲ್ ಕೂಡ ಪ್ರಾರಂಭ ಮಾಡಿದ್ರೆ, ಅಂದರೆ ಇಲ್ಲಿ ಪಂಚಮಿ ವೆಜಿಟೇರಿಯನ್ ಹೋಟೆಲ್ ಕೂಡ ಇದೆ ಆಯಿತಾ, ಅಲ್ಲಿ ಕಾಂಪಿಟೇಷನ್ ಹೇಗಿದೆ ಸರ್? ನಮ್ಮ ಶಿವಮೊಗ್ಗದಲ್ಲಿ ಎಸ್ಪೆಷಲಿ ಫುಡ್ ಬಿಸ್ನೆಸ್ ಅನ್ನೋದು ತುಂಬಾ ಫಾಸ್ಟ್ ಮೂವಿಂಗ್ ಇದೆ ಸರ್, ಎಲ್ಲ ಕಡೆಯೂ ಹೊಸದಾಗಿ ಫುಡ್ ಬಿಸ್ನೆಸ್ ಪ್ರಾರಂಭ ಆಗ್ತದೆ, ನಿಮಗೆ ಕಾಂಪಿಟೇಷನ್ ಹೇಗಿದೆ ಸರ್?
3: ನನಗೆ ಕಾಂಪಿಟೇಷನ್ಗಿಂತ ನಾನು ಹೇಳಿದಲ್ಲ ಮೊದಲೇ, ನಮಗೆ ಡೊರೋ ಡಿವೈಡರ್ ಬಂದಾದಮೇಲೆ ಬಿಸ್ನೆಸ್ಗೆ ತುಂಬ ಹೊರತಾ ಇದೆ. ಅದು ಅಲ್ಲದೆ ನಮಗೆ ಕಾಂಪಿಟೇಷನ್ ಅಂತೇಳಿ ಕಾಣೋದಿಲ್ಲ, ಯಾಕಂದರೆ ನಮ್ಮದು ಬಸ್ ಸ್ಟ್ಯಾಂಡ್ ಹತ್ತಿರ ಇದ್ದರಿಂದ ನಮಗೆ ಲೋಕಲ್ ಕಸ್ಟಮರ್ ಬರೋದು ಭಾರಿ ಕಡಿಮೆ, ಬರುವುದೇ ಟೂರಿಸ್ಟ್. ನಮ್ಮಲ್ಲಿ ಬರುವ 70% ಕಸ್ಟಮರ್ ಎಲ್ಲ ಟೂರಿಸ್ಟ್ ಕಸ್ಟಮರ್, ಹಾಗಾಗಿ ಕಾಂಪಿಟೇಷನ್ ಅಂತೇಳಿ ಬರೋದಿಲ್ಲ ನಮ್ಮಲ್ಲಿ, ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೇವೆ.
2: ಓಕೆ ಸರ್, ನೀವು ಹೇಳಿದಾಗೆ ಲಾಡ್ಜಿಂಗ್ಗೆ ರೆಗ್ಯುಲರ್ ಕಸ್ಟಮರ್ಸ್ಗಳು ಬರ್ತಾ ಇರ್ತಾರೆ ಅಂತ ಹೇಳಿದ್ರೆ, ಎಲ್ಲೆಲ್ಲಿಂದ ಬರ್ತಾರೆ ಸರ್?
3: ಎಲ್ಲ ಕಡೆಯಿಂದಲೂ ಬರ್ತಾರೆ, ಈವನ್ ಕರ್ನಾಟಕ ಪೂರ ಬರ್ತಾರೆ. ಕರ್ನಾಟಕ ಪೂರ ಅಂದರೆ ಈಗ ಬಿಸ್ನೆಸ್ ಬೇಗ ಬಂದರೆ ಆ ಕಡೆ ಈ ಕಡೆ ಅಂತೇಳಿ ಎಲ್ಲ ಹುಬ್ಳಿಯಿಂದ ಬರ್ತಾರೆ, ಧಾರವಾಡದಿಂದ ಬರ್ತಾರೆ, ಮೈಸೂರಿಂದ, ಬೆಂಗಳೂರು, ಎಲ್ಲ ಕಡೆಯಿಂದಲೂ ಬರ್ತಾರೆ. ಕರ್ನಾಟಕ ಬಿಟ್ಟು ಕೇರಳದಿಂದಲೂ ಬರ್ತಾರೆ, ತಮಿಳುನಾಡಿಂದಲೂ ಬರ್ತಾರೆ, ಬಾಂಬೆಯಿಂದಲೂ ಬರ್ತಾರೆ, ಮಹಾರಾಷ್ಟ್ರದಿಂದಲೂ ಬರ್ತಾರೆ, ಎಲ್ಲ ಕಡೆ ಊರಿಂದ ಬರ್ತಾರೆ ಬಿಡಿ. ಕರ್ನಾಟಕ ಪೂರ ಕಡೆ ಊರಿನವ್ರು ಜಾಸ್ತಿ ಬರ್ತಾರೆ. ಅಂದರೆ ನಮ್ಮದು ಇವಾಗ ಸ್ವಲ್ಪ ಪಾಪ್ಯುಲರ್ ಆಗಿದೆ ಸ್ವಲ್ಪ ಊರಿನದ್ದು ಅಂತೇಳಿ, ಹಂಗಾಗಿ ಊರಿಂದ ಬಂದವರು ಫಸ್ಟ್ ನಮಗೆ ಒಂದು ಸ್ವಲ್ಪ ಪ್ರಿಫರೆನ್ಸ್ ಕೊಡ್ತಾ ಇದ್ದಾರೆ.
2: ಸರ್, ಹಾಗೆ ನೀವೊಬ್ಬರು ಬಿಸ್ನೆಸ್ ಮನ್ ಆಗಿ ಬರುವಂಥ ಕಸ್ಟಮರ್ ಜೊತೆ ನಿಮ್ಮ ಬಿಹೇವಿಯರ್ ಹೇಗಿರಬೇಕು ಸರ್?
3: ತುಂಬ ತಾಳ್ಮೆ ಬೇಕು. ಏನಿದ್ರೂ ಅದಕ್ಕೆ ಅವರು ಎಷ್ಟು ಕರೆಕ್ಟ್ ಇದ್ದರೂ ಏನಾದರೂ ಕಂಪ್ಲೇಂಟ್ ಹೇಳಿ ಹೋಗ್ತಾರೆ, ಅದಕ್ಕೆ ನಾವು ರಿಯಾಕ್ಷನ್ ಮಾಡೋದು ಹೌದು, ಅದನ್ನು ಸ್ಮೂತ್ ಆಗಿ ತೆಗೆದುಕೊಂಡು ಹೋದರೆ ಏನು ಪ್ರಾಬ್ಲಮ್ ಬರೋದಿಲ್ಲ.
2: ಸರ್, ಹಾಗೆ ಹೊಸದಾಗಿ ಈಗ ಬಿಸ್ನೆಸ್ ಪ್ರಾರಂಭ ಮಾಡಬೇಕು ಅಂತಿರ್ತಾರೆ, ಈಗಿನ ಯಂಗ್ ಜನ್ರೇಷನ್ ಅವರು ಎಜುಕೇಷನ್ ಕಂಪ್ಲೀಟ್ ಮಾಡಿರ್ತಾರೆ ಅಥವಾ ಹೊಸದಾಗಿ ಬಿಸ್ನೆಸ್ ಪ್ರಾರಂಭ ಮಾಡಬೇಕು ಅಂತ ಥಿಂಕ್ ಮಾಡ್ತಿರ್ತಾರೆ. ಬರೀ ಹೋಟೆಲ್ ಬಿಸ್ನೆಸ್ ಅಂತಲ್ಲ, ಲಾಡ್ಜಿಂಗ್ ಬಿಸ್ನೆಸ್ ಅಲ್ಲ, ಎನಿ ಬಿಸ್ನೆಸ್ ಪ್ರಾರಂಭ ಮಾಡ್ತೀವಿ ಅನ್ನುವಾಗ ಆ ಒಬ್ಬ ಬಿಸ್ನೆಸ್ ಮ್ಯಾನ್ ಒಂದಿಷ್ಟು ಅಂಶಗಳನ್ನು ತಲೆಯಲ್ಲಿ ಇಟ್ಕೋಬೇಕು ಅನ್ನೋದಾದರೆ ಏನು ಮಾಡ್ಬೋದು ಸರ್?
3: ಈಗ ಯಾವುದೇ ಬಿಸ್ನೆಸ್ ಮಾಡಬೇಕಾದ್ರೆ ಅವ ಮೊದಲೇ ಥಿಂಕ್ ಮಾಡಿಯೇ ಇಳಿಯೋದು, ಇದು ಸ್ಟಾರ್ಟ್ ಮಾಡೋದು, ಸ್ಟಾರ್ಟ್ ಮಾಡಿ ಅದೇ ನಾನು ಈ ಮೊದಲೇ ಹೇಳೋದಕ್ಕೆ ಸಜೆಷನ್ ಕೊಡೋದಾದರೆ, ಫಸ್ಟ್ ಆಫ್ ಆಲ್ ಒಂದು ಬಿಸ್ನೆಸ್ಸಲ್ಲಿ ಅವನಿಗೆ ತಾಳ್ಮೆ ಬೇಕು, ಒಂದು ಎಲ್ಲ ತಡ್ಕೊಳ್ಳುವಂಥ ತಾಳ್ಮೆ ಬೇಕು. ಬಿಸ್ನೆಸ್ ಸ್ಟಾರ್ಟ್ ಮಾಡಿದ ಮರು ದಿವಸನೇ ಲಾಭ ಬರುವಂಥದ್ದು ನಾವು ಆ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೇಬಾರ್ದು. ಸ್ವಲ್ಪ ತಾಳ್ಮೆ ಇಟ್ಕೊಂಡು ಒಂದು 5-6 ತಿಂಗಳು ನಾನು ಏನಾದರೂ ಮಾಡಿ ಇದನ್ನು ಇದು ಮಾಡ್ಕೊಳ್ಳೋ ಮೇಲೆ ತರಬೇಕಂತೇಳಿ ಇದ್ದರೆ ಸಕ್ಸಸ್ ಖಂಡಿತ ಆಗ್ತಾನೆ. ಖಂಡಿತ
2: ಮೇನ್ ಆಗಿ ತಾಳ್ಮೆ ಅನ್ನೋದು ಇರಬೇಕು. ಇವತ್ತು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ನೆಕ್ಸ್ಟ್ ಡೇನೆ ಪ್ರಾಫಿಟ್ ಆಗುತ್ತೆ ಅಂತ ಒಂದು ಗ್ಯಾರಂಟಿ ಇರೋಲ್ಲ, ಒಂದು 6 months ಆದ್ರೂ ಮಿನಿಮಮ್ ಪೇಷನ್ಸ್ ಇಂದ ವೇಟ್ ಮಾಡಬೇಕು ಅಲ್ವಾ?
3: ಖಂಡಿತ ಖಂಡಿತ ಖಂಡಿತ.
2: ಎನಿವೇ ಸರ್, ನಿಮ್ ಸಮಯನ ಬಿಡು ಮಾಡಿಕೊಂಡು ನಿಮ್ಮ ಬಿಸ್ನೆಸ್ ಜರ್ನಿ ಬಗ್ಗೆ ನಮಗೆ ಒಂದಿಷ್ಟು ಮಾಹಿತಿನ ಹಂಚ್ಕೊಂಡ್ರಿ. ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಸರ್.
3: ನಮಸ್ತೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು.
2: ಆಲ್ ರೈಟ್, ಕೇಳಿದ್ರಲ್ಲ ಸ್ನೇಹಿತರೆ, ರಾಜಮೋಹನ್ ಹೆಗಡೆ ಅವರು ಅವರ ಬಿಸ್ನೆಸ್ ಜರ್ನಿನ ನಮ್ಮೊಟ್ಟಿಗೆ ಹಂಚಿಕೊಂಡ್ರು. ಹಾಗೆ ಸಾಕಷ್ಟು ಬಿಸ್ನೆಸ್ ವಿಷಯಗಳನ್ನ ಮಾತಾಡಿದ್ರು, ಹೊಸದಾಗಿ ಬಿಸ್ನೆಸ್ ಪ್ರಾರಂಭ ಮಾಡೋರ್ಗೂ ಕೂಡ ಒಳ್ಳೆಯ ಸಜೆಷನ್ಸ್ ಗಳನ್ನ ಕೊಟ್ರು. ಸೊ ನಿಮಗೂ ಯೂಸ್ ಆಯ್ತು ಅಂತ ಅನ್ಕೊಳ್ತೀನಿ. ಹಾಗಿದ್ಮೇಲೆ ಕಾರ್ಯಕ್ರಮ ಹೇಗನ್ನಿಸ್ತು? ಈ ಒಂದು ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಸಂಖ್ಯೆ ಮತ್ತೊಮ್ಮೆ 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ತಿಳಿಸ್ತಾ ನಾನು ನಿಮ್ಮ ಆರ್ಜಿ ಅರ್ಪಿತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಸಿಗ್ತೀನಿ. ಆಂಟಿಲ್ ದೆನ್ ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್ ಅಂಡ್ ಕೀಪ್ ಲಿಸನಿಂಗ್ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ನಮ್ಮೆಲ್ಲರ ನೆಚ್ಚಿನ ಪೌಷ್ಟಿಕ ಅತ್ಯುತ್ತಮ ಗುಣಮಟ್ಟದ ಹಾಗೂ ಲಕ್ಷಾಂತರ ಜನರ ವಿಶ್ವಾಸವನ್ನ ಗಳಿಸಿರುವ ನಂದಿನಿ ಹಾಲು ಈಗ ಮತ್ತಷ್ಟು ಪೌಷ್ಟಿಕಾಂಶಗಳಿಂದ ಕೂಡಿದೆ. ನಮ್ಮೆಲ್ಲರ ನೆಚ್ಚಿನ ನಂದಿನಿ ಹಾಲು ಈಗ ವಿಟಮಿನ್ ಎ ಹಾಗೂ ವಿಟಮಿನ್ ಡಿ ಸಹಿತ ಬದಲಾಗದ ದರದಲ್ಲಿ. ನಂದಿನಿ ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
5: ನಂದಿನಿ. 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ, ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ. ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ. ಅಷ್ಟೇ ಅಲ್ಲ, ಈ ಶ್ರಾವಣ ಸಂಭ್ರಮದಲ್ಲಿ ಸೋಲಾರ್ ಅಳವಡಿಸಿದರೆ 5,000 ರೂ ಮೌಲ್ಯದ ಪ್ಯೂರ್ ರೇಷ್ಮೆ ಸೀರೆ ನಿಮ್ಮ ಕೈ ಸೇರಲಿದೆ.
6: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849678.
5: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
7: ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾನಂತೂ ಸೂಪರ್ವಾಗಿದ್ದೀನಿ. ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಸಂಜೆಯ ಸಮಯ 7 ಗಂಟೆ ಆಗಿದೆ. ನಿಮ್ಮ ಜೊತೆ ಮಾತಾಡೋದಕ್ಕೆ ನಾನು ಬಂದಿದ್ದೀನಿ ಆರ್ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡುವಂತಹ ಸಮಯ. ಹಾಗೆ ನೀವು ಕೂಡ ಮನೆಯಲ್ಲಿ ಆರಾಮಾಗಿ ಕೂತು ನಮ್ಮ ಕಾರ್ಯಕ್ರಮವನ್ನು ಕೇಳಬೇಕು ಅಂತ ಅನ್ಕೊಂಡಿದ್ರೆ, ಸೊ ನಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಹಾಗೆ ನೀವು ಕೂಡ ನಿಮ್ಮ ಕೃಷಿಯ ಜೀವನವನ್ನು, ನಿಮ್ಮ ಕೃಷಿಯ ಬದುಕನ್ನು ಕೂಡ ನಮ್ಮ ಜೊತೆ ಹಂಚ್ಕೊಳ್ಬೋದು. ಸೊ ಯಾವ ರೀತಿ ಅಂತ ಯೋಚನೆ ಮಾಡ್ತಾ ಇದ್ರೆ, ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ವಾಯ್ಸ್ ನೋಟ್ನ ಮಾಡಿ ಕಳಿಸೋದ್ರ ಮೂಲಕ, ಹಾಗೆ ನೀವು ಕೃಷಿಯನ್ನು ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಕೃಷಿಯ ಪದ್ಧತಿಯ ಬಗ್ಗೆ, ಹಾಗೆ ನೀವು ಯಾವ ಕೃಷಿಯನ್ನು ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ನಮ್ಮ ಮೊಬೈಲ್ ಸಂಖ್ಯೆಗೆ ಮೆಸೇಜ್ ಕೂಡ ಮಾಡಬಹುದು, ಹಾಗೆ ಕರೆ ಕೂಡ ಮಾಡಿ ಮಾತಾಡಬಹುದಾಗಿದೆ. ಹಾಗೆ ನೀವೇನಾದರೂ ಮೆಸೇಜ್ನ ಕಳಿಸಿರ ಅಂತಂದರೆ ನಾವೇ ನಿಮ್ಮನ್ನು ಕಾಂಟ್ಯಾಕ್ಟ್ ಕೂಡ ಮಾಡಿ ಮಾತಾಡ್ತೀವಿ ಅಂತ ಹೇಳ್ತಾ, ನಮ್ಮ ಕಾರ್ಯಕ್ರಮದಲ್ಲಿ ನೀವು ಕೂಡ ಮಾತಾಡಬೇಕು ಅಂತಾದರೆ, ನಿಮ್ಮ ಕೃಷಿಯ ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತಾದರೆ ನಮ್ಮ ಸಂಖ್ಯೆಗೆ ವಾಯ್ಸ್ ನೋಟ್ನ ಮಾಡಿ ಕಳಿಸ್ಕೊಡಿ ಅಥವಾ ಮೆಸೇಜ್ನ ಮಾಡಿ ಅಂತ ಹೇಳ್ತಾ, ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9686972799 ಈ ಸಂಖ್ಯೆಗೆ ನೀವು ಕರೆಯನ್ನು ಮಾಡಿ ಅಥವಾ ಮೆಸೇಜ್ನ ಮಾಡಿ ನಮ್ಮ ಜೊತೆ ಮಾತಾಡ್ಬೋದು ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಖುಷಿಯನ್ನು ಕಾಣ್ತಾ ತಮ್ಮ ಜೀವನವನ್ನು ಕಟ್ಕೊಂಡು ಬರುವಂತಹ ಅನುಭವಗಳನ್ನು ತಿಳಿಸುವಂತಹ ಪ್ರಯತ್ನ ನಮ್ಮದಾಗಿದೆ. ಸೊ ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕೆ ಇರುವ ಇವರು ಮೂಲತಃ ಕೃಷಿ ಕುಟುಂಬದಲ್ಲಿ ಬೆಳೆದು ನಂತರ ತಮ್ಮ ಓದನ ಮುಗಿಸಿ ಉಪನ್ಯಾಸಕರಾಗಿ ಪ್ರಸ್ತುತ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಹಾಗೆ ಇವರು ಕೃಷಿ ಕುಟುಂಬದಲ್ಲಿ ಬೆಳೆದಿದ್ದರಿಂದ ಕೃಷಿಯ ಬಗ್ಗೆ ಹೆಚ್ಚಿನ ಆಸಕ್ತಿ ಇರಲಿದೆ. ಹಾಗೆ ಇವರು ಕೂಡ ತಮ್ಮ ವೃತ್ತಿಯ ಜೊತೆಗೇ ಪ್ರವೃತ್ತಿಯಾಗಿ ಕೃಷಿಯಲ್ಲಿ ನಾನು ಕೂಡ ತೊಡಸ್ಕೊಳ್ಬೇಕು ಅಂಥೇಳಿ ಜೇನು ಕೃಷಿಯನ್ನು ಆರಂಭ ಮಾಡ್ತಾರೆ. ಜೇನು ಕೃಷಿಯನ್ನು ಆರಂಭದ ದಿನಗಳಲ್ಲಿ ಪ್ರವೃತ್ತಿಯಾಗಿ ಆರಂಭ ಮಾಡಿ ಈಗ ಅದನ್ನೇ ಉಪವೃತ್ತಿಯಾಗಿ ಮಾಡಿಕೊಂಡು ಮತ್ತೆ ಅದನ್ನೇ ಮುಖ್ಯ ವೃತ್ತಿಯಾಗಿ ಕೂಡ ಮಾಡಿಕೊಳ್ತಾ ಇದ್ದಾರೆ. ಸೊ ಅದೇ ರೀತಿಯಲ್ಲೇ ಸುಮಾರು 20 ವರ್ಷಗಳಿಗಿಂತ ಹೆಚ್ಚಿನ ಅನುಭವ ಈ ಜೇನು ಕೃಷಿನಲ್ಲಿ ಅವರಿಗಿದೆ. ಸೊ ಅವಾಗಲಿಂದಲೂ ಕೂಡ ಜೇನು ಕೃಷಿಯನ್ನು ಮಾಡ್ತಾ ಜೇನು ಸಾಕಾಣಿಕೆಯನ್ನು ಮಾಡ್ತಾ ಇದ್ದಾರೆ. ಹಾಗೆಯೇ ನಮ್ಗೆಲ್ಲ ಗೊತ್ತಿರೋ ಹಾಗೆ ಸಮಗ್ರ ಕೃಷಿಯ 5ನೇ ಪ್ರಮುಖ ಘಟಕ ಅಂದ್ರೆ ಅದು ಜೇನು ಕೃಷಿ. ಸೊ ಜೇನು ಕೃಷಿಯನ್ನ ಮಾಡ್ತಾ ಎಷ್ಟೋ ಜನ ಉತ್ತಮ ಆದಾಯವನ್ನು ಕೂಡ ಗಳಿಸ್ತಾ ಇದಾರೆ. ಜೇನು ಕೃಷಿಯಲ್ಲಿ ಬರೀ ಜೇನಿಗಷ್ಟೇ ಅಥವಾ ಜೇನಿನ ಹನಿಯಿಂದ ಮಾತ್ರ ನಾವು ಆದಾಯವನ್ನು ಗಳಿಸೋದಲ್ಲ, ಜೇನಿನಿಂದ ಹಲವಾರು ಉಪಯೋಗಗಳು ಕೂಡ ಇದೆ, ಹಾಗೆ ಉತ್ತಮ ಆದಾಯ ಕೂಡ ಜೇನು ತಂದುಕೊಡುತ್ತೆ ಅಂತಲೇ ಹೇಳ್ಬೋದು. ಸೊ ಜೇನನ್ನ ಸಾಕಾಣಿಕೆ ಮಾಡೋದ್ರಿಂದ ನಮ್ಮ ಹೊಲಗಳಲ್ಲಿ ತೋಟಗಳಲ್ಲಿ ನಾವು ಪರಾಗಸ್ಪರ್ಶದಿಂದ ಉತ್ತಮ ಇಳುವರಿಯನ್ನು ಪಡೆಯೋದಕ್ಕೂ ಕೂಡ ಸಾಧ್ಯ ಇದೆ, ಹಾಗೆ ನಮ್ಮ ಸುತ್ತಮುತ್ತಲಿನ ಪರಿಸರ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಜೇನು ಕೃಷಿಯನ್ನು ಮಾಡೋದು ಯಾವತ್ತೂ ಕೂಡ ಲಾಸ್ ಅಲ್ಲ, ಹಾಗೆ ಜೇನು ಕೃಷಿಯಿಂದ ನಾವು ತಿಳ್ಕೊಳ್ಳುವಂತಹ ವಿಚಾರಗಳು ಕೂಡ ಸುಮಾರಿದ್ದಾವೆ. ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಜೇನು ಕೃಷಿಯ ಕುರಿತಂತೆ ಮಾತಾಡೋದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಜೇನಿನ ಕೃಷಿಯನ್ನ ಮಾಡ್ತಾ ಅವರ ಜೇನು ಕೃಷಿನಲ್ಲಿ ಖುಷಿಯನ್ನ ಕಾಣ್ತಾ ಸೊ ನಮ್ಮ ಜೊತೆಗೆ ಅವರ ಅನುಭವಗಳನ್ನ ಹಂಚಿಕೊಳ್ಳೋದಕ್ಕೆ ಇರುವಂತಹ ಇವರು ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನವರು. ವೃತ್ತಿಯಲ್ಲಿ ಆಗ್ಲೇ ಹೇಳಿದಾಗೆ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವರ ಹೆಸರು ವಿಘ್ನೇಶ್ ಅಂತ ಹೇಳಿ. ಸೊ ವಿಘ್ನೇಶ್ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ಅವರು ಜೇನು ಕೃಷಿನ ಯಾವ ರೀತಿಯಲ್ಲಿ ಆರಂಭ ಮಾಡಿದ್ರು, ಹಾಗೆ ಅವರ ಆರಂಭದ ದಿನಗಳು ಹೇಗಿತ್ತು, ಎಷ್ಟು ಜೇನು ಪೆಟ್ಟಿಗೆಗಳಿಂದ ಅವರ ಜೇನು ಕೃಷಿಯನ್ನು ಆರಂಭ ಮಾಡಿದ್ರು, ಇದೆಲ್ಲದರ ವಿಚಾರವಾಗಿ ಅವರ ಜೊತೆ ಮಾತಾಡೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಘ್ನೇಶ್ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ವಿಘ್ನೇಶ್ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸರ್, ತಮ್ಮ ಪರಿಚಯವನ್ನು ತಿಳಿಸ್ಕೊಡಿ, ಹಾಗೆ ನಿಮ್ಮ ಜೇನು ಕೃಷಿ ಆರಂಭದ ದಿನಗಳು ಹೇಗಿತ್ತು, ಮತ್ತೆ ಎಷ್ಟು ಪೆಟ್ಟಿಗೆಯಿಂದ ನೀವು ಜೇನು ಕೃಷಿಯನ್ನು ಆರಂಭ ಮಾಡಿದ್ರಿ, ಇದ್ರ ಬಗ್ಗೆ ಹೇಳ್ಬೋದಾ?
8: ನನ್ನ ಹೆಸರು ವಿಘ್ನೇಶ, ಊರು ತಲಕಾಲ್ಕೊಪ್ಪ. ವೃತ್ತಿಯಲ್ಲಿ ನಾನು ಪದವಿ ಕಾಲೇಜು ಉಪನ್ಯಾಸಕ, ಆದರೆ ಜೇನು ಕೃಷಿ ನನ್ನ ಪ್ರವೃತ್ತಿ, ಹಾಗೆಯೇ ಇವತ್ತಿನ ದಿನಗಳಲ್ಲಿ ಇದು ಉಪವೃತ್ತಿ ಮತ್ತು ಮುಖ್ಯ ವೃತ್ತಿ ಕೂಡ ಆಗ್ತಾಯಿದೆ. ನಾನು 20-21 ವರ್ಷದಿಂದ ಜೇನು ಸಾಕಾಣಿಕೆಯಲ್ಲಿ ತೊಡ್ಕೊಂಡಿದ್ದೀನಿ. ನಾವು ಮಧ್ಯಮ ವರ್ಗ ಕುಟುಂಬದವಂಥವ್ರು, ಹಾಗಾಗಿ ರೈತ ಫ್ಯಾಮಿಲಿ. ಹಾಗೆಯೇ ನಮಗೆ ರೈತಾಪಿ ವರ್ಗದಲ್ಲಿ ಹೇಗೆ ದನ ಮತ್ತು ಎಮ್ಮೆ ಸಾಕೋದು, ಜೊತೆಗೆ ಜೇನು ಸಾಕಾಣಿಕೆ, ಇದೆಲ್ಲ ಉಪಕಸುಬಾಗಿ ಎಲ್ಲರೂ ಮಾಡುವಂಥದ್ದು. ಸೊ ನಾನು ಕೂಡ ಆ ಸಂದರ್ಭದಲ್ಲಿ ಜೇನು ಸಾಕಾಣಿಕೆಯನ್ನು ಪ್ರಾರಂಭ ಮಾಡಿದೆ. ಒಂದು 2-3 ಪೆಟ್ಟಿಗೆಯನ್ನು ಇಟ್ಟು ಸಾಕಾಣಿಕೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಹಾಗೆಯೇ ಮರದಲ್ಲಿ ಅಥವಾ ಹುತ್ತದಲ್ಲಿ ಇರುವಂತಹ ಜೇನು ಕುಟುಂಬಗಳನ್ನು ಹಿಡ್ಕೊಬಂದು ಪೆಟ್ಟಿಗೆಯಲ್ಲಿ ಸಾಕೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ ನಂತರದಲ್ಲಿ ಸೊರಬ ತೋಟಗಾರಿಕೆ ಇಲಾಖೆ ವತಿಯಿಂದ ನಾನು ಒಂದಿಷ್ಟು ಸಬ್ಸಿಡಿ ದರದಲ್ಲಿ ಒಂದು 20 ಜೇನು ಪೆಟ್ಟಿಗೆಯನ್ನು ತಗೊಂಡೆ. ಆ ನಂತರ ಜೇನು ಕೃಷಿಯನ್ನು ಪ್ರಾರಂಭ ಮಾಡಿದೆ. ನನ್ನ ದೃಷ್ಟಿಯಲ್ಲಿ ಜೇನು ಸಾಕಾಣಿಕೆ ಬೇರೆ ಮತ್ತು ಜೇನು ಕೃಷಿ ಬೇರೆ. ಸಾಕಾಣಿಕೆ ಅಂದರೆ ಪೆಟ್ಟಿಗೆಯನ್ನು ಇಡೋದು, ಇದರಲ್ಲಿ ಬರುವಂತಹ ತುಪ್ಪವನ್ನಷ್ಟೇ ಪಡೆದುಕೊಳ್ಳುವಂಥದ್ದು. ಆದರೆ ಜೇನು ಕೃಷಿ ಅಂದರೆ ಹಾಗಲ್ಲ, ಕೃಷಿ ಅಂದರೆ ವೈಜ್ಞಾನಿಕ ರೀತಿಯಲ್ಲಿ ಮಾಡುವಂಥದ್ದು. ಜೇನು ಕೃಷಿಯಲ್ಲಿ ಹೇಗೆ ಅಂತಂದರೆ, ಒಂದು ಜೇನು ಕುಟುಂಬವನ್ನು 3, 4, 5, 6 ರೀತಿ 6 ವಿಭಾಗಗಳಾಗಿ ವಿಂಗಡಿಸುವಂಥದ್ದು, ಅಂದರೆ ನಾವು ಡಿವಿಷನ್ ಮಾಡ್ತಾ ಹೋಗುವಂಥದ್ದು. ಜೊತೆಗೆ ಅದರಿಂದ ಸೀಸನ್ನಲ್ಲಿ ಬರುವಂತಹ ತುಪ್ಪವನ್ನು ಅಧಿಕ ಪ್ರಮಾಣದಲ್ಲಿ ತೆಗೆಯೋಕ್ಕೆ ಮಷಿನ್ ಯೂಸ್ ಮಾಡುವಂಥದ್ದು, ಇದೆಲ್ಲ ಸಹಿತ ಜೇನು ಕೃಷಿಯಲ್ಲಿ ಬಂದಿರುವಂಥದ್ದು. ನಾನು 5ನೇ ಕ್ಲಾಸು ಇಂದ ಪ್ರಾರಂಭ ಮಾಡಿದ್ದು ಜೇನು ಕೃಷಿಯನ್ನು, ಜೇನು ಸಾಕಾಣಿಕೆಯನ್ನು. ಫಸ್ಟಿಗೆ 4 ಅಥವಾ 5 ಪೆಟ್ಟಿಗೆಯಿಂದ ಸ್ಟಾರ್ಟ್ ಮಾಡಿದೆ. ಇವಾಗ ನನ್ನ ಹತ್ರ 150 ಜೇನು ಕುಟುಂಬಗಳಿದೆ. ಹಾಗೆ ಕಳೆದ ವರ್ಷ ಒಂದು 400 ಕುಟುಂಬಗಳನ್ನು ಸರಬರಾಜು ಅಂದರೆ ಮಾರಾಟ ಮಾಡಿದ್ದೀನಿ. ಹಾಗೆ ಒಂದು ಜೇನು ಕುಟುಂಬದಲ್ಲಿ ಅಂದರೆ ಸುಮಾರು ಮಾರ್ಚ್, ಏಪ್ರಿಲ್, ಮೇ ಈ 3 ತಿಂಗಳಲ್ಲಿ ನಮಗೆ ಜೇನು ತುಪ್ಪ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಜೇನು ತುಪ್ಪ ನಾನು ಒಂದು ಪೆಟ್ಟಿಗೆಯಲ್ಲಿ ಸುಮಾರು ಒಂದು 5-6-7 ಕೆಜಿವರೆಗೂ ತುಪ್ಪವನ್ನು ತೆಗಿಬೋದು. ಸೀಸನ್ ತುಂಬ ಚೆನ್ನಾಗಿತ್ತು ಅಂತಂದರೆ 10 ಕೆಜಿವರೆಗೆ ಬಂದಿದ್ದು ಇದೆ. ಮುಖ್ಯವಾಗಿ ಜೇನಲ್ಲಿ 4 ವಿಭಾಗಗಳನ್ನು ನೋಡ್ತೀವಿ ಅಥವಾ 4 ಜಾತಿಯ ಜೇನನ್ನು ನೋಡ್ತೀವಿ. ಹೆಜ್ಜೇನು, ತುಡುವಿ ಜೇನು, ಕೋಲ್ ಜೇನು ಮತ್ತು ನಸರಿ ಜೇನು. ತುಡುವಿ ಜೇನು ಮತ್ತು ನಸರಿ ಜೇನು ಮಾತ್ರ ನಾವು ಸಾಕುವಂಥದ್ದು. ಈ ತುಡುವಿ ಜೇನಲ್ಲೂ ಕೂಡ ನಮ್ಮ ದೇಶದ ತಳಿ ಎಪಿಸೆರೆನಾ ಅಂತ ಕರಿತೀವಿ, ಮತ್ತು ವಿದೇಶಿ ತಳಿ ಅದನ್ನ ಮಲ್ಲಿಫೆರಾ ಅಂತ ಕರಿತೀವಿ. ಹಾಗಾಗಿ ನಮ್ಮ ಮಲೆನಾಡು ಭಾಗಕ್ಕೆ ಹೆಚ್ಚಾಗಿ ನಾವು ಸಾಕುವಂಥದ್ದು ನಾವು ಭಾರತೀಯ ತುಡುವಿ ಜೇನು ಮಾತ್ರ. ಮತ್ತು ನಸರಿ ಜೇನು ಅಥವಾ ಮುಜೆಂಟಿ ಜೇನು ಅಂತ ಕರಿತೀವಿ, ಅದನ್ನು ಕೂಡ ಸಾಕ್ಬೋದು. ಈ ನಾವು ತುಡುವಿ ಜೇನು ಸಾಕಲಿಕ್ಕೆ ಬೇಕಾಗುವಂಥ ಜೇನು ಪೆಟ್ಟಿಗೆ ಮಾದರಿ ಯಾವ ಥರ ಇರುತ್ತೆ ಅಥವಾ ಪೆಟ್ಟಿಗೆ ಪಾರ್ಟ್ಗಳು ಯಾವುದು ಅಂತ ನೋಡೋದಾದರೆ, ಒಂದು ಅಡಿಮಣೆ ಅಂತ ನೋಡ್ತೀವಿ, ಮತ್ತೊಂದು ಸಂಸಾರ ಕೋಣೆ ಅಂತ ನೋಡ್ತೀವಿ, ಮತ್ತು ತುಪ್ಪದ ಕೋಣೆ ಅಂತ ನೋಡ್ತೀವಿ, ಮುಚ್ಚಳ. ಇದಿಷ್ಟು ಒಂದು ಜೇನು ಪೆಟ್ಟಿಗೆಯ ಭಾಗಗಳು. ಒಂದು ಜೇನು ಕುಟುಂಬದಲ್ಲಿ ಮುಖ್ಯವಾಗಿ 3 ರೀತಿಯ ಜೇನುನೊಣವನ್ನು ನೋಡ್ಬೋದು. ಅದು ಯಾವುದ್ಯಾವುದು ಅಂದರೆ ರಾಣಿ ಜೇನು, ಗಂಡು ನೊಣ ಮತ್ತು ಹೆಣ್ಣು ಜೇನು ಅಥವಾ ಹೆಣ್ಣು ನೊಣ ಅಂತ ಕರಿತೀವಿ. ಅದನ್ನ ವರ್ಕರ್ ಬೇಸ್ ಅಂತ ಕೂಡ ಕರಿತೀವಿ. ರಾಣಿ ಮುಖ್ಯವಾಗಿ ಕಂಟ್ರೋಲ್ ಅಂದರೆ ಹೆಡ್ ಆಫ್ ದಿ ಫ್ಯಾಮಿಲಿ, ಫ್ಯಾಮಿಲಿಯನ್ನು ಕಂಟ್ರೋಲ್ ಮಾಡೋದೇ ರಾಣಿ ಆಗಿರುತ್ತೆ. ರಾಣಿ ಪ್ರತಿನಿತ್ಯ 100 ಮೊಟ್ಟೆಗಳನ್ನು ಇಡ್ತಾ ಹೋಗುತ್ತೆ. ಸೀಸನ್ನಲ್ಲಿ ಅಂದರೆ ತುಂಬ ವಾತಾವರಣ ಚೆನ್ನಾಗಿದ್ದಾಗ ಅಂದರೆ ಹೆಚ್ಚು ಪರಾಗ ಮಕರಂದ ಸಿಗುವಂಥ ಸಂದರ್ಭದಲ್ಲಿ 600 ಮೊಟ್ಟೆಗಳವರೆಗೂ ಇರುತ್ತೆ. ಮಳೆಗಾಲದಲ್ಲಿ ತುಂಬ ಕಡಿಮೆ ಮೊಟ್ಟೆಯನ್ನು ಇರುತ್ತೆ. ಮತ್ತು ಪೋಲಾನ್ ಮತ್ತು ನೆಕ್ಟರ್ ಅಂದರೆ ಪರಾಗ ಮಕರಂದ ಯಾವಾಗ ಸಿಗಲ್ವೋ ಆ ಸಂದರ್ಭದಲ್ಲಿ ತುಂಬ ಕಡಿಮೆ ಮೊಟ್ಟೆಗಳನ್ನು ಇಡುತ್ತೆ, ಕೆಲವೊಮ್ಮೆ ಮೊಟ್ಟೆಗಳನ್ನೇ ಇಡಲ್ಲ. ಹಾಗಾಗಿ ಮಳೆಗಾಲದಲ್ಲಿ ನಾವು ಅದಕ್ಕೆ ಕೃತಕ ಆಹಾರವನ್ನು ಕೊಡಬೇಕು. ಈಗ ಹೇಗೆ ಬೇಸಿಗೆಕಾಲ, ಮಳೆಗಾಲ ಮತ್ತು ಚಳಿಗಾಲ ಅಂತಿದೆಯೋ ಆ ಥರ ಜೇನು ಕೃಷಿಯಲ್ಲಿ ನೋಡೋದಾದರೆ ಅಭಾವಕಾಲ, ಅಭಿವೃದ್ಧಿ ಕಾಲ, ಜೇನುಕಾಲ ಅಂತ 3 ರೀತಿಯಲ್ಲಿ ವಿಭಾಗವನ್ನು ಮಾಡ್ಬೋದು.
7: ಓಕೆ ಸರ್, ಹಾಗಾದರೆ ನಿಮ್ಮ ಜೊತೆಗೆ ಮಾತನ್ನು ಮುಂದುವರಿಸ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬರೋಣ. ಸೊ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ವಿಘ್ನೇಶ್ ಅವ್ರ ಜೊತೆನಲ್ಲಿ ಮಾತಾಡ್ತಾ ಇದ್ವಿ. ಅವರು ಅವರ ಜೇನ ಕೃಷಿಯ ಬಗ್ಗೆ ಹೇಳ್ತಾ ಇದ್ರು. ಸೊ ಅವ್ರ ಜೊತೆನಲ್ಲಿ ಜೇನ ಕೃಷಿಯ ಕುರಿತಂತೆ ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಸಾಂಗ್ನ ಕೇಳ್ಕೊಂಡು ವಾಪಸ್ ಬನ್ನಿ. ನಾನು ವಾರ್ಜ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ರಾಣಿಪುರ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
1: ಏನಿಲ್ವ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
0: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನ್ ಕೂಡ್ಲೇ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ ಹೆಚ್ಡಿ ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ ವಿಮ್ಯಾಟ್ ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
4: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ರೆ ರೇಡಿಯೋ ಶೋ ಮುಗ್ಗ ನಾಡಿ ಪುನರ್ ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದ್ವಿ ವಿಘ್ನೇಶ್ ಅವ್ರ ಜೊತೆನಲ್ಲಿ. ಇವರು ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನವರು. ಸೊ ಇವರು ಇವರ ವೃತ್ತಿ ಉಪನ್ಯಾಸಕರಾಗಿದ್ರು ಕೂಡ ಜೇನು ಕೃಷಿಯನ್ನು ಮಾಡಬೇಕು ಅಂತೇಳಿ ತುಂಬ ಆಸಕ್ತಿಯಿಂದ ಜೇನು ಕೃಷಿಯನ್ನು ಆರಂಭ ಮಾಡ್ತಾರೆ. ಸೊ ಇವರು ಪ್ರವೃತ್ತಿಯಾಗಿ ಆರಂಭ ಮಾಡಿದಂತಹ ಈ ಒಂದು ಜೇನು ಕೃಷಿ ಈಗ ಉಪವೃತ್ತಿಯಾಗಿ ಹಾಗೆ ಮುಖ್ಯ ವೃತ್ತಿಯಾಗಿ ಕೂಡ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇವರ ಜೇನು ಕೃಷಿಯನ್ನು ಮಾಡ್ತಾ ಇವರು ಖುಷಿಯನ್ನು ಕಾಣ್ತಾ ಇದ್ದಾರೆ. ಹಾಗೆಯೇ ಇವರಿಗೆ ಒಂದು 20 ವರ್ಷಕ್ಕಿಂತ ಹೆಚ್ಚಿನ ಅನುಭವ ಈ ಒಂದು ಜೇನು ಕೃಷಿಯಲ್ಲಿರುವಂಥದ್ದು. ಸೊ ಹಾಗೆ ಇವರು ಜೇನು ಕೃಷಿಯನ್ನು ಮಾಡುವಂತಹ ಸಮಯದಲ್ಲಿ ಎಷ್ಟು ಪೆಟ್ಟಿಗೆಯಿಂದ ಆರಂಭ ಮಾಡಿದ್ರು, ಹಾಗೆ ಜೇನು ಕೃಷಿಯಲ್ಲಿ ಯಾವ ರೀತಿ ವೈಜ್ಞಾನಿಕ ಪದ್ಧತಿಗಳನ್ನು ಅಳವಡಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅವ್ರ ಜೊತೆನಲ್ಲಿ ಮಾತಾಡ್ತಾ ತಿಳ್ಕೊಳ್ಳೋಣ. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮಕ್ಕೆ ವಿಘ್ನೇಶ್ ಅವ್ರನ್ನ ಮತ್ತೊಮ್ಮೆ ಸ್ವಾಗತಿಸೋಣ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ವಿಘ್ನೇಶ್ ಅವರೇ. ನೀವಾಗಲೇ ಹೇಳ್ತಾ ಇದ್ರಿ ಜೇನು ಕೃಷಿನಲ್ಲಿ ಜೇನನ್ನು ಯಾವ ರೀತಿಯಲ್ಲಿ ಆಯ್ಕೆ ಮಾಡ್ಕೋಬೇಕಾಗತ್ತೆ, ಜೇನು ಪೆಟ್ಟಿಗೆಗಳನ್ನ ಹೇಗೆ ನಿರ್ವಹಣೆ ಮಾಡಬೇಕಾಗತ್ತೆ ಅಂತೇಳಿ. ಹಾಗೆ ಕೊನೆಯಲ್ಲಿ ನೀವು ಹೇಳ್ತಾ ಇದ್ರಿ ಜೇನು ಸಾಕಾಣಿಕೆನಲ್ಲಿ ಅಭಾವ ಕಾಲ, ಅಭಿವೃದ್ಧಿ ಕಾಲ ಮತ್ತು ಜೇನು ಕಾಲ ಅಂಥೇಳಿ ಮೂರು ವಿಭಾಗಗಳನ್ನು ಮಾಡ್ಕೊಳ್ತೀವಿ ಅಂಥೇಳಿ. ಸೊ ಇದ್ರ ಬಗ್ಗೆ ಹೇಳ್ಬೋದಾ ಸರ್, ಯಾಕೆ ಈ ರೀತಿಯಲ್ಲಿ ವಿಭಾಗ ಮಾಡ್ಕೊಳ್ತೀವಿ ಅನ್ನೋದ್ರ ಬಗ್ಗೆ?
5: ಜೇನು ಕೃಷಿಯಲ್ಲಿ ನೋಡೋದಾದರೆ ಅಭಾವ ಕಾಲ, ಅಭಿವೃದ್ಧಿ ಕಾಲ, ಜೇನು ಕಾಲ ಅಂತ ಮೂರು ರೀತಿಯಲ್ಲಿ ವಿಭಾಗವನ್ನು ಮಾಡ್ಬೋದು. ಅಭಾವ ಕಾಲ, ಮಳೆಗಾಲ, ಮಳೆಗಾಲದಲ್ಲಿ ಅದಕ್ಕೆ ಹೆಚ್ಚು ಆಹಾರಗಳು ಸಿಗಲ್ಲ, ಹಾಗಾಗಿ ಅಭಾವ ಕಾಲ ಅಂತ ಕರಿತೀವಿ. ಆ ನಂತರದಲ್ಲಿ ಚಳಿಗಾಲ ಅಥವಾ ನಾವು ಅಭಿವೃದ್ಧಿ ಕಾಲ, ಆ ಸಂದರ್ಭದಲ್ಲಿ ಹೆಚ್ಚು ಹೆಚ್ಚು ಮೊಟ್ಟೆಗಳನ್ನು ಇಟ್ಟು ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ. ಹಾಗೆ ಅಭಿವೃದ್ಧಿ ಕಾಲ, ಆ ಸಂದರ್ಭದಲ್ಲೇ ನಾವು ಜೇನನ್ನ ಡಿವೈಡ್ ಮಾಡುವಂಥದ್ದು, ಅಂದರೆ ಪಾಲು ಮಾಡುವಿಕೆ ಅಂತ ಕರಿತೀವಿ. ಪಾಲು ಮಾಡುವಂಥದ್ದು ಆ ಸಂದರ್ಭದಲ್ಲೇ ಮಾಡ್ತೀವಿ. ಮತ್ತು ಜೇನು ಕಾಲ, ಜೇನು ಕಾಲದಲ್ಲಿ ನಾವು ಅಂದರೆ ಡಿವೈಡನ್ನು ಮಾಡ್ತಾ ಹೋಗಲ್ಲ, ಜೇನು ತುಪ್ಪವನ್ನು ತೆಗಿತೀವಿ. ರಾಣಿ ಮೂರು ರೀತಿಯ ಮೊಟ್ಟೆಗಳನ್ನು ಇರುತ್ತೆ. ಒಂದು ರಾಣಿ ಮೊಟ್ಟೆ, ಮತ್ತು ಹೆಣ್ಣು ನೊಣಗಳ ಮೊಟ್ಟೆ, ಮತ್ತು ಗಂಡು ನೊಣಗಳ ಮೊಟ್ಟೆ. ಮುಖ್ಯವಾಗಿ ಸೈಂಟಿಫಿಕ್ಕಾಗಿ ನೋಡೋದಾದರೆ ರಾಣಿ ಇಡುವಂಥದ್ದು ಎರಡು ರೀತಿಯ ಮೊಟ್ಟೆಗಳು, ಒಂದು ಫರ್ಟೈಲ್ಡ್ ಎಗ್, ಇನ್ನೊಂದು ಅನ್ಫರ್ಟೈಲ್ಡ್ ಎಗ್. ಫರ್ಟೈಲ್ಡ್ ಎಗ್ಗಿಂದ ನಾವು ರಾಣಿ ಮತ್ತು ಕೆಲಸಗಾರ ನೊಣವನ್ನು ನೋಡ್ತೀವಿ, ಕೆಲಸಗಾರ ನೊಣಗಳು ಹೊರಬರೋದು ನೋಡ್ತೀವಿ. ಅನ್ಫರ್ಟೈಲ್ಡ್ ಎಗ್ಗಿಂದ ಗಂಡು ನೊಣಗಳು ಹೊರಗಡೆ ಬರುತ್ತೆ. 21 ದಿನಕ್ಕೆ ಕೆಲಸಗಾರ ನೊಣ ಮರಿಯಾಗಿ ಹೊರಗೆ ಬರುತ್ತೆ, ಅದೇ ಗಂಡು ನೊಣ ಆದರೆ ಅದು 24 ದಿನಕ್ಕೆ ಹೊರಗೆ ಬರುತ್ತೆ, ಮತ್ತು ರಾಣಿ ನೊಣ ಆದರೆ ಸುಮಾರು 15-16 ದಿನಕ್ಕೆ ಹೊರಗೆ ಬರುತ್ತೆ. ರಾಣಿ ಮೊಟ್ಟೆ ನಮ್ಗೆ ಹೇಗೆ ಗೊತ್ತಾಗುತ್ತೆ ಅಂದರೆ, ಕೆಳಗಡೆ ಭಾಗದಲ್ಲಿ ಒಂದು ರೀತಿಯ ಕುರಿ ಮೊಲೆ ಟೈಪಲ್ಲಿ ಕೆಳಗಡೆ ಉದ್ದವಾಗಿ ಬಂದಿರುತ್ತೆ, ಅದು ರಾಣಿ ನೊಣದ ಮೊಟ್ಟೆ ಅಂತ, ಅಂದರೆ ರಾಣಿ ಮತ್ತೊಂದು ರಾಣಿಯಾಗಿ ಹೊರಗೆ ಬರುತ್ತೆ ಅಂತ. ಗಂಡು ನೊಣ ಎಲ್ಲ ಸಂದರ್ಭದಲ್ಲಿ ಇರಲ್ಲ, ಕೆಲವೇ ಕೆಲವು ಸಂದರ್ಭದಲ್ಲಿ ಡಿವಿಷನ್ ಆಗುವಂಥ ಸಂದರ್ಭದಲ್ಲಿ. ಯಾಕೆಂತಂದರೆ ಹೊಸ ರಾಣಿ ಗೂಡಿಂದ ಹೊರಗೆ ಬಂತು ಅಂತಂದರೆ ಅದು ಫಸ್ಟು ಒಂದು 4-5 ದಿನಕ್ಕೆ ಗಂಡು ನೊಣದ ಜೊತೆ ಮೀಟ್ ಆಗುತ್ತೆ. ಗಂಡು ನೊಣದ ಜೊತೆ ಮೀಟ್ ಆಗಿ ಬಂದು ಮೊಟ್ಟೆ ಇಡಕ್ಕೆ ಪ್ರಾರಂಭ ಮಾಡುತ್ತೆ, ಅಂದರೆ ಮತ್ತೆ ಒಂದು ವಾರದೊಳಗೆ ಮೊಟ್ಟೆ ಇಡಕ್ಕೆ ಪ್ರಾರಂಭ ಮಾಡುತ್ತೆ. ಒಂದು ರಾಣಿ ಜೇನು 3 ವರ್ಷ ಬದುಕುತ್ತೆ. ಆ 3 ವರ್ಷದಲ್ಲಿ ಒಂದೇ ಸಲ ಏನು ಹುಟ್ಟಿ ಒಂದು ವಾರಕ್ಕೆ ಅದು ಗಂಡು ನೊಣ ಮೀಟ್ ಮಾಡುತ್ತೆ, ಮೀಟ್ ಆದ ನಂತರ ಮಾತ್ರ ಮೊಟ್ಟೆ ಇಡಕ್ಕೆ ಸ್ಟಾರ್ಟ್ ಆಗುತ್ತೆ. ಲೈಫಲ್ಲೇ ಒಂದೇ ಸಲ ಮಾತ್ರ ಗಂಡು ನೊಣವನ್ನು ಮೀಟ್ ಆಗುತ್ತೆ. ಹಾಗಾಗಿ ಗಂಡುನೋಣ ಮುಖ್ಯ ಕಾರ್ಯನೇ ಹೆಣ್ಣುನ ಅಂದರೆ ರಾಣಿ ನೋಣ ಜೊತೆಗೆ ಮೀಟ್ ಆಗುವಂಥದ್ದು ಅಂತ. ಎಲ್ಲ ಸಂದರ್ಭದಲ್ಲಲ್ಲ, ರಾಣಿ ಹೊಸ ರಾಣಿ ಬಂದಂತಹ ಸಂದರ್ಭದಲ್ಲಿ ರಾಣಿ ನೋಣದೊಂದಿಗೆ ಮೀಟ್ ಆಗಲಿಕ್ಕೆ ಮಾತ್ರ ಗಂಡುನೋಣ ಇರುವಂಥದ್ದು. ಹಾಗೆ ಕೆಲಸಗಾರ ನೋಣಗಳು 40-50 ದಿನ, ಹೆಚ್ಚು ಅಂದರೆ 60 ದಿನ ಕೂಡ ಬದುಕುವಂಥ ಸಂದರ್ಭ ಇರುತ್ತೆ. ಗಂಡು ನೋಣ ಹಾಗಲ್ಲ, ಟೈಮು ಅಂತ ನಾವು ಹೇಳಲಿಕ್ಕೆ ಬರಲ್ಲ, ಯಾಕೆಂದರೆ ಯಾವ್ಯಾವಾಗ ಬೇಕಾಗುತ್ತೆ ಆ ಟೈಮಲ್ಲಿ ಉತ್ಪತ್ತಿ ಮಾಡ್ಕೊಳ್ಳುತ್ತೆ. ಆಹಾರ ಅಭಾವ ಕಾಲ ಇದೆ ಅಂತಂದರೆ ಆಟೋಮೆಟಿಕ್ಕಾಗಿ ಗಂಡು ನೊಣಗಳನ್ನೆಲ್ಲ ಕಚ್ಚಿ ಸಾಯಿಸುತ್ತೆ, ಅಥವಾ ಅದನ್ನ ಆಟೋಮೆಟಿಕ್ಕಾಗಿ ಕಂಟ್ರೋಲ್ ಮಾಡ್ಕೊಳತ್ತೆ ಅಂತ ಹೇಳ್ಬೋದು. ಕೆಲಸಗಾರ ನೊಣವಿನ ಕಾರ್ಯ ಅಂತ ನೋಡೋದಾದರೆ 20-21 ದಿನಕ್ಕೆ ಏನು ಮೊಟ್ಟೆ ಒಡೆದು ಮರಿ ಹೊರಗೆ ಬರುತ್ತೆ, ಆ ನಂತರದಲ್ಲಿ ಅದು ಕೆಲಸವನ್ನು ಸ್ಟಾರ್ಟ್ ಮಾಡುತ್ತೆ. ಇಮಿಡಿಯೇಟಾಗಿ ಹೊರಗೆ ಬಂದ ತಕ್ಷಣದಿಂದಲೇ ತಾನು ಹೊರಗೆ ಬಂದ ಆ ಕಣವನ್ನು ಸ್ವಚ್ಛ ಮಾಡುತ್ತೆ, ಅಲ್ಲಿಂದಲೇ ಕೆಲಸ ಪ್ರಾರಂಭ ಮಾಡುತ್ತೆ. ಹಾಗೆಯೇ ನಂತರದಲ್ಲಿ ಅದರ ತಲೆಯಲ್ಲಿ ಒಂದು ರೀತಿಯ ಹಾರ್ಮೋನ್ ಅಥವಾ ರಾಜಶಾಹಿ ರಸ ಉತ್ಪತ್ತಿ ಆಗುತ್ತೆ, ರಾಯಲ್ ಜೆಲ್ಲಿ ಅಂತ ಕೂಡ ಕರಿತೀವಿ. ಅದನ್ನು ಅದು ಎಲ್ಲದಕ್ಕೂ ಉಣಬಡಿಸುತ್ತೆ, ಅಂದರೆ ದಾದಿ ನೊಣಗಳಾಗಿ ಕೆಲಸ ಮಾಡುತ್ತೆ. ಈವನ್ ರಾಣಿಗೆ ಕೂಡ ಆಹಾರವನ್ನು ತಿನ್ನಿಸೋದು ಕೆಲಸಗಾರ ನೊಣಗಳೇ, ಮತ್ತು ಎಲ್ಲ ಮೊಟ್ಟೆಗಳಿಗೆ ಫೀಡಿಂಗ್ ಮಾಡೋದು ಈ ಕೆಲಸಗಾರ ನೊಣಗಳೇ. ಹಾಗೆ ಬೇರೆ ಜೇನು ನೊಣಗಳಿಗೂ ಕೂಡ ಫೀಡಿಂಗ್ ಕೊಡುವಂಥದ್ದು ಕೆಲಸಗಾರ ನೊಣಗಳೇ. ಆ ನಂತರದಲ್ಲಿ ಒಂದು 10-20 ದಿನ ಆದ ನಂತರದಲ್ಲಿ ಅದು ಪರಾಗ ಮತ್ತು ಮಕರಂದ ತರಲಿಕ್ಕೆ ಹೊರಗಡೆ ಹೋಗುವಂಥದ್ದು. ಆದರೆ ಮಳೆಗಾಲ ಅಥವಾ ನಮ್ಮ ಅಭಾವ ಕಾಲದಲ್ಲಿ ಅದು ಹೆಚ್ಚಾಗಿ ಪರಾಗ ಮಕರಂದವನ್ನು ತರಲಿಕ್ಕೆ ಸಾಧ್ಯ ಆಗಲ್ಲ. ಅಂಥ ಸಂದರ್ಭದಲ್ಲಿ ನಾವು ಕೃತಕವಾಗಿ ಆಹಾರವನ್ನು ಕೊಡಬೇಕು. ಆಹಾರವನ್ನು ಕೊಡಲಿಕ್ಕೆ ನಾವು ಯಾವುದೋ ಒಂದು ಸಣ್ಣ ಈ ರೀತಿಯ ಬೌಲ್ಗಳನ್ನು ಮಾಡ್ಬೋದು. ಅದರಲ್ಲಿ ಒಂದು ದಿನಕ್ಕೆ ಸುಮಾರು ಒಂದು 50 ml ಅಷ್ಟು ನಾವು ಆಹಾರವನ್ನು ಕೊಡಬೇಕು. ಹಾಗಂತ ಪ್ರತಿನಿತ್ಯ 50 ml ಸಕ್ಕರೆ ಪಾಕವನ್ನು ಕೊಡಲಿಕ್ಕೆ ಸಾಧ್ಯ ಆಗಲ್ಲ. ವಾರಕ್ಕೆ ಒಂದ್ಸಲಿ ಅಥವಾ 5 ದಿನಕ್ಕೆ ಒಂದ್ಸಲಿ ಅಥವಾ 10 ದಿನಕ್ಕೆ ಒಂದ್ಸಲಿ ಈ ರೀತಿಯಲ್ಲಿ ಕೊಡಬೇಕು. ಸುಮಾರು ಅದೇ ರೀತಿ ಆವರೇಜ್ ವಾರಕ್ಕೆ ಕೊಡೋದಾದರೆ ಸುಮಾರು ಒಂದು 350 ml, ಅಥವಾ ನಾವು 10 ದಿನಕ್ಕೆ ಕೊಡೋದಾದರೆ ಒಂದು 600-700 ml ಈ ಥರ ಆಹಾರವನ್ನು ಕೊಡ್ತಾ ಬರಬೇಕು. ಆಹಾರ ಕೊಟ್ಟಂಥ ಸಂದರ್ಭದಲ್ಲಿ ಆ ಸಕ್ಕರೆ ಪಾಕದಲ್ಲಿ ಜೇನುನೊಣಗಳು ಬಿದ್ದು ಸಾಯುವಂಥ ಸಂದರ್ಭ ಇರುತ್ತೆ. ಹಾಗಾಗಿ ಸಾಯಬಾರದು ಅಂತ ಕಡ್ಡಿಗಳನ್ನು ಹಾಕ್ತೀವಿ. ಹಾಕಿ ಅಕಸ್ಮಾತಾಗಿ ಬಿದ್ದರೂ ಕೂಡ ಮೇಲ್ಭಾಗದಲ್ಲಿ ಹತ್ತಿ ಬರುತ್ತೆ. ಸಂಸಾರ ಕೋಣೆ ಅಂದರೆ ಜೇನು ಮೊಟ್ಟೆ ಮರಿ ಮತ್ತು ಜೇನುಗಳಿಗೆ ಬೇಕಾದಂತಹ ತುಪ್ಪಗಳನ್ನು ಮಾತ್ರ ಮಾಡಿಕೊಳ್ಳುತ್ತೆ. ಈ ಸಂಸಾರ ಕೋಣೆಯಲ್ಲಿ ಚೆನ್ನಾಗಿರುವಂಗೆ ನೋಡ್ಕೊಳ್ಳೋ ನಮ್ಮ ಜವಾಬ್ದಾರಿ ಇರುತ್ತೆ. ನಮ್ಮ ಹಕ್ಕು ಸಂಸಾರ ಕೋಣೆಯಲ್ಲಿ ಇಲ್ಲ. ನಮ್ಮ ಹಕ್ಕು ಏನಿದ್ರೂ ಕೂಡ ನಾವು ತುಪ್ಪ ಏನು ತಗೋತೀವಿ ಅದನ್ನೆಲ್ಲ ನಮ್ಮ ಹಕ್ಕು ಇರುವಂಥದ್ದು ಈ ತುಪ್ಪದ ಕೋಣೆಯಲ್ಲಿ. ತುಪ್ಪದ ಕೋಣೆಯಲ್ಲೂ ಕೂಡ ನಾವು ಫ್ರೇಮ್ಗಳನ್ನು ಇಟ್ಟಿರ್ತೀವಿ, ಆ ಫ್ರೇಮ್ಗಳಲ್ಲಿ ತುಪ್ಪವನ್ನು ಮಾಡಿರುತ್ತೆ. ಇದನ್ನು ನಾವು ಕೃತಕವಾಗಿ ಒಂದು ವ್ಯಾಕ್ ಶೀಟ್ ಅಂತ ಸಿಗುತ್ತೆ, ಅದು ಕೂಡ ಜೇನು ಮೇಣದಿಂದ ಮಾಡಿದ್ದು, ಅದನ್ನು ಕಟ್ಟಿದರೆ ಜಾಸ್ತಿ ಇಳುವರಿಯನ್ನು ತಗೋಬೋದು.
4: ಓಕೆ ಸರ್, ಹಾಗಾದರೆ ನಿಮ್ಮ ಜೊತೆ ಮಾತನ್ನು ಮುಂದುವರಿಸ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬರೋಣ ಸರ್. ಓಕೆ ಕೆಳಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ವಿಘ್ನೇಶ್ ಅವರು ಮಾತಾಡ್ತಾ ಇದ್ರು. ಹಾಗೆ ಅವರು ಮಾಡ್ತಾ ಇರುವಂತಹ ಜೇನು ಕೃಷಿಯ ಬಗ್ಗೆ ತುಂಬ ಚೆನ್ನಾಗಿ ಮಾಹಿತಿಗಳನ್ನ ನೀಡ್ತಾ ಇದ್ದಾರೆ. ಹಾಗೆ ಜೇನನ್ನ 3 ವಿಭಾಗಗಳಲ್ಲಿ ನಾವು ನೋಡ್ಬೋದು. ಸೊ ಅದೇ ರೀತಿನಲ್ಲೇ ಯಾವ ರೀತಿಯಲ್ಲಿ ಜೇನನ್ನ ನಾವು ನಿರ್ವಹಣೆ ಮಾಡಬೇಕಾಗತ್ತೆ ಅನ್ನೋದ್ರ ಬಗ್ಗೆಗಳು ಕೂಡ ತುಂಬ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಸೊ ಅವ್ರ ಜೊತೆಯಲ್ಲಿ ಮಾತನ್ನ ಮುಂದುವರ್ಸೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಸೂಪರ್ ಆಗಿರುವಂತಹ ಹಾಡನ್ನ ಕೇಳ್ಕೊಂಡು ವಾಪಸ್ ಬಂದಿದ್ದೆ. ನಾನು ಆರ್ ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ಶಿವಮೊಗ್ಗ ನಾಡಿ ಬೋರ್ನಾಡ್ FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ ರಾಣಿ ಪೊನ್ನಡ ಫ್ಯಾಮ್ ಸಮುದಾಯ ಬನ್ನಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬನ್ನಿ. ನಾನು ಆರ್ಜ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ವಿಘ್ನೇಶ್ ಅವರ ಜೊತೆನಲ್ಲಿ ಮಾತಾಡ್ತಾ ಇದ್ವಿ. ವಿಘ್ನೇಶ್ ಅವರು ಉಪನ್ಯಾಸಕರಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾ ಹಾಗೆ ಜೇನು ಕೃಷಿಯನ್ನು ಕೂಡ ಮುಖ್ಯ ಒಂದು ವೃತ್ತಿಯನ್ನಾಗಿ ಮಾಡಿಕೊಂಡಿದ್ದಾರೆ. ಹಾಗೆಯೇ ಇವರು ಜೇನು ಸಾಕಾಣಿಕೆಯ ಜೊತೆನಲ್ಲಿ ವೈಜ್ಞಾನಿಕವಾದಂತಹ ರೀತಿಯಲ್ಲಿ ಜೇನನ್ನು ಸಾಕಾಣಿಕೆ ಮಾಡೋದನ್ನು ಅಭ್ಯಾಸ ಮಾಡಿಕೊಂಡು ನಂತರದಲ್ಲಿ ಉತ್ತಮವಾದಂತಹ ಆದಾಯವನ್ನು ಕೂಡ ಅದರಿಂದ ಗಳಿಸ್ತಾರೆ. ಹಾಗೆಯೇ ಅವರ ತೋಟದಲ್ಲಿ ಕೂಡ ಉತ್ತಮ ಇಳುವರಿ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು. ಹಾಗೆ ಇವರ ಮಾಡ್ತಿರುವಂತಹ ಈ ಜೇನು ಕೃಷಿಯ ಬಗ್ಗೆ ಇವರ ಅನುಭವಗಳನ್ನು ಕೂಡ ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ತಾ ಇದ್ವಿ. ಹಾಗಾದರೆ ಮತ್ತೊಮ್ಮೆ ಇವತ್ತಿನ ಕಾರ್ಯಕ್ರಮಕ್ಕೆ ವಿಘ್ನೇಶ್ ಅವರ ಸ್ವಾಗತಿಸೋಣ. ವಿಘ್ನೇಶ್ ಅವರೇ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನೀವಾಗಲೇ ಹೇಳ್ತಾ ಇದ್ರಿ ಉತ್ತಮ ಇಳುವರಿ ಪಡಿಬೇಕು ಅಂತಂದರೆ ಯಾವ ರೀತಿಯಲ್ಲಿ ನಾವು ಜೇನುಗಳನ್ನು ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರಿ. ಸೊ ಹಾಗೆ ಜೇನು ಸಾಕಾಣಿಕೆಯನ್ನು ಮಾಡುವಂತಹ ಸಮಯದಲ್ಲಿ, ಸೊ ಈಗ ನಾವು ತೋಟದಲ್ಲಿ ಜೇನು ಪೆಟ್ಟಿಗೆಗಳನ್ನು ಇಟ್ಕೊಂಡಿದ್ವಿ ಅಂತಂದಾಗ, ಸೊ ಯಾವ್ಯಾವ ರೀತಿ ಚಾಲೆಂಜಸ್ಗಳನ್ನು ಎದುರಿಸ್ಬೇಕಾಗತ್ತೆ, ನಾವು ಯಾವ ರೀತಿ ಚಾಲೆಂಜಸ್ಗಳು ಬರುತ್ತೆ ಸರ್ ಈ ಒಂದು ಜೇನು ಕೃಷಿನಲ್ಲಿ?
3: ಕಣಜದ ಹುಳು ಅಂತ, ಕಣಜದ ಹುಳು ತುಂಬ ಜೇನುಗಳನ್ನು ತಿನ್ನುತ್ತೆ. ಒಂದು ಕಣಜದ ಹುಳು ಅಥವಾ ಒಂದು ಎರಡು ಕಣಜದ ಹುಳು ಇತ್ತು ಅಂದರೆ ಈ ಜಾಗದಿಂದ ಈ ಜೇನು ಕುಟುಂಬವನ್ನೇ ಹಾರೋ ರೀತಿಯಲ್ಲಿ ಮಾಡುತ್ತೆ, ಅಷ್ಟು ತೊಂದರೆ ಕೊಡುತ್ತೆ. ಯಾವಾಗಲೂ ಬಂದು ಈ ಎಂಟ್ರೆನ್ಸಲ್ಲಿ ಕೂತ್ಕೊಳ್ಳೋವಂಥದ್ದು, ಹಾಗೆಯೇ ಎಲ್ಲ ಕೆಲಸಗಾರ ನೊಣಗಳನ್ನು ತಿಂತಾ ಬರುವಂಥದ್ದು. ಆಗ ಜೇನು ಕುಟುಂಬ ಇಲ್ಲಿಂದ ಪಲಾಯನ ಮಾಡುತ್ತೆ. ಜೇನು ಕುಟುಂಬ ಒಂದು ಕಡೆಯಿಂದ ಒಂದು ಕಡೆಗೆ ಹಾರೋಗುತ್ತೆ ಅಂದರೆ ಮುಖ್ಯವಾಗಿ ಎರಡು ಕಾರಣಗಳಿರುತ್ತೆ. ಒಂದು ಕಾರಣ ಅದಕ್ಕೆ ಏನೋ ತೊಂದರೆ ಆಗ್ತಾ ಇದೆ ಅಂತ, ಇನ್ನೊಂದು ಕಾರಣ ಅಭಾವ, ಆಹಾರಗಳು ಸಿಗ್ತಾ ಇಲ್ಲ ಅಂತ. ಆಹಾರಗಳು ಸಿಗದೇ ಇರೋ ಸಂದರ್ಭದಲ್ಲಿ ನಾವು ಕೃತಕವಾಗಿ ಆಹಾರವನ್ನು ಕೊಡ್ತೀವಿ, ಸಕ್ಕರೆ ನೀರನ್ನು ಕೊಡ್ತೀವಿ, ಮತ್ತು ಕೃತಕವಾಗಿ ಪೋಲಾನ್ ಕೂಡ ಮಾಡಿಕೊಡುವಂಥ ವ್ಯವಸ್ಥೆ ಇದೆ. ಆದರೆ ತೊಂದರೆಗಳು ಬರದೇ ಇದ್ದ ಹಾಗೆ ಕೂಡ ನೋಡ್ಕೋಬೇಕಾಗತ್ತೆ. ಮತ್ತು ಇನ್ನು ಸ್ವಲ್ಪ ಚಳಿಗಾಲ ಸ್ಟಾರ್ಟ್ ಆದಮೇಲೆ ಹಕ್ಕಿಗಳು ಸ್ಟಾರ್ಟ್ ಆಗುತ್ತೆ. ಎರಡು ರೀತಿಯ ಹಕ್ಕಿಗಳನ್ನು ನೋಡ್ಬೋದು. ಒಂದು ನಮ್ಮ ಮಲೆನಾಡಲ್ಲಿ ಗಜರಾಜ ಪಕ್ಷಿ ಅಂತ ಕರಿತೀವಿ, ಹಸೂರು ಹಕ್ಕಿ, ಇಷ್ಟು ದಪ್ಪ ಇರುತ್ತೆ. ಅದು ಯಾವುದೋ ಒಂದು ಜಾಗದಲ್ಲಿ ಕೂತ್ಕೊಂಡು ಕೂಗಕ್ಕೆ ಸ್ಟಾರ್ಟ್ ಮಾಡುತ್ತೆ, ಒಂದು ರೀತಿ ವಿಚಿತ್ರವಾಗಿ ಕೂಗುತ್ತೆ. ಇದು ಅದನ್ನ ಅಟ್ಯಾಕ್ ಮಾಡೋಕ್ಕೆ ಹೋಗುತ್ತೆ, ಆಗ ಅಲ್ಲೇ ಹಿಡ್ಕೊಂಡು ತಿನ್ನುತ್ತೆ. ಇನ್ನೊಂದು ಈ ಲೈನ್ಗಳ ಮೇಲೆ ಕೂರುವಂತಹ ಬೀ ಈಟರ್ ಅಂತ, ಈ ಹೆಚ್ಚಾಗಿ ಈ ಥರ ಲೈನ್ಗಳು ಹೋದಲ್ಲಿ ಸಣ್ಣ ಸಣ್ಣ ಹಕ್ಕಿಗಳು ಕೂತಿರುತ್ತೆ, ಅದನ್ನ ಬೀ ಈಟರ್ ಅಂತ ಕರಿತೀವಿ. ಅದು ತುಂಬ ಸ್ಪೀಡಾಗಿ ಬಂದು ಇದನ್ನ ಹಿಡಿಯುತ್ತೆ. ಇದಿಷ್ಟು ನಮ್ಮ ಬಾಹ್ಯವಾಗಿ ಆಗುವಂಥ ತೊಂದರೆಗಳು. ಇನ್ನು ಆಂತರಿಕವಾಗಿ ಹಲವಾರು ತೊಂದರೆಗಳಿದೆ. ಯಾವ ಸಂದರ್ಭದಲ್ಲಿ ಆ ಏರಿಗಳು ಹಳತಾಗುತ್ತೆ, ಕಪ್ಪಾಗುತ್ತೆ, ಆ ಸಂದರ್ಭದಲ್ಲಿ ವ್ಯಾಕ್ಸ್ ಮೌತ್ ಅಂತ ಕರಿತೀವಿ, ಮೇಣದ ಚಿಟ್ಟೆ, ಅದು ತುಂಬ ತೊಂದರೆ ಕೊಡುತ್ತೆ. ಅಂದರೆ ದಿನ ದಿನ ಆ ಏರಿಗಳನ್ನೇ ತಿಂತಾ ಹೋಗ್ಬಿಡುತ್ತೆ, ಮೊಟ್ಟೆ ಮರಿಗಳನ್ನು ತಿಂತಾ ಹೋಗ್ಬಿಡುತ್ತೆ, ಅದೊಂದು. ಇನ್ನು ರೋಗಗಳು, ರೋಗಗಳು ಅಂತಂದರೆ ಮುಖ್ಯವಾಗಿ ಥೈಸ್ಯಾಕ್ ಬ್ರೂಡ್. ನಮ್ಮ ಮಲೆನಾಡು ಭಾಗದಲ್ಲಿ ಸದ್ಯಕ್ಕೆ ಥೈಸ್ಯಾಕ್ ಬ್ರೂಡ್ ಇಲ್ಲ, ಆದರೆ 92-93 ಇಸವಿಯಲ್ಲಿ ತುಂಬ ಕಡೆ ಥೈಸ್ಯಾಕ್ ಬ್ರೂಡಿಂದ ಜೇನು ಕೃಷಿಯ ನಾಶ ಆಗಿತ್ತು. ಥೈಸ್ಯಾಕ್ ಬ್ರೂಡ್ ಹೇಗೆ ಅಂದರೆ ಮೊಟ್ಟೆ ಕೊಳೆಯುವಂಥ ರೋಗ ಅಂತ. ರಾಣಿ ಮೊಟ್ಟೆ ಇಡುತ್ತೆ, 3 ದಿನಕ್ಕೆ ಮರಿಯಾಗಕ್ಕೆ ಸ್ಟಾರ್ಟ್ ಆಗುತ್ತೆ, 4-5 ದಿನಕ್ಕೆ ಲಾರ್ವಾ ಹಂತಕ್ಕೆ ಬರುತ್ತೆ, 7-8 ದಿನಕ್ಕೆ ಅದನ್ನ ಕ್ಯಾಪ್ ಮಾಡುತ್ತೆ. ಆ ಕ್ಯಾಪ್ ಮಾಡಿದಂಥ ಸಂದರ್ಭದಲ್ಲಿ ಮರಿಯಾಗಿ ಹೊರಗೆ ಬರಬೇಕು 21 ದಿನಕ್ಕೆ, ಆದರೆ ಮರಿಯಾಗಿ ಬರೋದೇ ಇಲ್ಲ, ಬದಲಾಗಿ ಅಲ್ಲೇ ಮೊಟ್ಟೆ ಕೊಳಿತಾ ಹೋಗುತ್ತೆ, ಅದು ಥೈಸ್ಯಾಕ್ ಬ್ರೂಡ್. ಇನ್ನು ಬ್ಯಾಕ್ಟೀರಿಯಲ್ ಡಿಸೀಸ್ ಅಂತ ಕರಿತೀವಿ. ಕೆಲವೊಂದು ಜೇನುನೊಣಗಳು ಅಂದರೆ ಮರಿ ಆಗೋದಕ್ಕಿಂತ ಮುಂಚೆ ಅಲ್ಲಲ್ಲೇ ತೂತು ಬೀಳುತ್ತೆ, ಆಗದು ಅಥವಾ ಅದೊಂದು ರೀತಿಯ ಒಂದು ಸಣ್ಣ ರೀತಿ ಹೇನು ರೀತಿಯಲ್ಲಿ ಆಗುತ್ತೆ, ಅದೆಲ್ಲ ಕೂಡ ಜೇನು ಕುಟುಂಬ ನಾಶ ಆಗೋಕ್ಕೆ ಕಾರಣ ಆಗುತ್ತೆ. ಹಾಗಾಗಿ ಇವೆರಡು ಮುಖ್ಯವಾದ ರೋಗಗಳು, ಬಾಹ್ಯವಾಗಿ ತೊಂದರೆ ಜಾಸ್ತಿ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಜೇನು ಕೃಷಿ ಅಥವಾ ಜೇನುಗಳಿಗೆ ಶತ್ರು ಅಂದರೆ ಮನುಷ್ಯರು ಅಂತ ಹೇಳ್ಬೋದು. ಜೇನಿದೆ ಅಂತಂದರೆ ಜೇನುನೊಣ ಚುಚ್ಚುತ್ತೆ ಅನ್ನೋ ಕಾರಣಕ್ಕೆ ಆ ಜೇನು ಕುಟುಂಬಕ್ಕೆ ಬೆಂಕಿ ಹಾಕ್ತಾರೆ, ಬೆಂಕಿ ಹಾಕಿ ಪೂರ್ತಿ ಜೇನು ಕುಟುಂಬ ನಾಶ ಮಾಡ್ತಾರೆ. 1 ಕೆಜಿ ತುಪ್ಪಕ್ಕಾಗಿ ಇಡೀ ಜೇನು ಕುಟುಂಬ ನಾಶ ಮಾಡ್ತಾರೆ. ಜೇನು ಕುಟುಂಬದ ವಿಭಜನೆ ಅಂದರೆ ಈ ಜೇನು ಅಭಿವೃದ್ಧಿ ಕಾಲದಲ್ಲಿ ನಾವು ಜೇನು ಕುಟುಂಬವನ್ನು ವಿಭಜನೆ ಮಾಡ್ತಾ ಹೋಗ್ತೀವಿ. ಮುಖ್ಯವಾಗಿ 6 ಫ್ರೇಮ್ ಪೆಟ್ಟಿಗೆ ಅಥವಾ 8 ಫ್ರೇಮ್ ಪೆಟ್ಟಿಗೆ ಯಾವುದರಲ್ಲಿ ನಾವು ಜೇನು ಸಾಕಿದ್ದೀವಿ ಅಂತ ನೋಡ್ಕೋಬೇಕಾಗತ್ತೆ. 6 ಫ್ರೇಮ್ ಪೆಟ್ಟಿಗೆ ಅಂತ ಅಂದ್ಕೊಳ್ಳೋಣ. 6 ಫ್ರೇಮ್ ಪೆಟ್ಟಿಗೆಯಲ್ಲಿ ಮೊದಲಿಗೆ ಅಂದರೆ ನಾವು ಹಬ್ಬದ ಅಂದರೆ ಚೌತಿ ಹಬ್ಬದಕ್ಕಿಂತ ಮುಂಚಿತವಾಗಿ 1 ತಿಂಗಳು ಮುಂಚಿತವಾಗಿ ಸುಮಾರು 8 ತಿಂಗಳಲ್ಲಿ ನಾವು ಅದರಲ್ಲಿರುವಂಥ ಹಳೆಯ ಏರಿಗಳನ್ನು ಕಟ್ ಮಾಡಿ ತೆಗಿಬೇಕಾಗತ್ತೆ. ಕಟ್ ಮಾಡಿ ತೆಗೆದು ಸಕ್ಕರೆ ನೀರನ್ನು ಫೀಡಿಂಗಾಗಿ ಕೊಡಬೇಕಾಗತ್ತೆ. ಆಗ ಅದು ಹೊಸ ಏರಿಗಳನ್ನು ಕಟ್ಟೋಕ್ಕೆ ಪ್ರಾರಂಭ ಮಾಡುತ್ತೆ, ಹಾಗೆ ಅದರಲ್ಲಿ ಮೊಟ್ಟೆಗಳನ್ನು ಇಡುತ್ತೆ. ಯಾವಾಗ ಸ್ಟ್ರೆಂತ್ ಜಾಸ್ತಿ ಆಯಿತು, ಗಂಡು ನೊಣಗಳು ಸ್ಟಾರ್ಟ್ ಆಗೋಕ್ಕೆ ಪ್ರಾರಂಭ ಆಯಿತು, ಆ ನಂತರದಲ್ಲಿ ನಾವು ವಿಭಜನೆಯನ್ನು ಮಾಡಬೇಕಾಗತ್ತೆ. ವಿಭಜನೆ ಮಾಡೋದು ಹೇಗೆ ಅಂತಂದರೆ, 6 ಫ್ರೇಮ್ ಇರೋವಂಥ ಪೆಟ್ಟಿಗೆಯಲ್ಲಿ ನಾವು 1 ಕಡೆಯಿಂದ 3 ಫ್ರೇಮನ್ನು ತೆಗಿಬೇಕು, ತೆಗೆದು ಇನ್ನೊಂದು ಪೆಟ್ಟಿಗೆಯಲ್ಲಿ ಹಾಕಬೇಕು. ರಾಣಿ ಯಾವುದ್ರಲ್ಲಿದೆ ಅಂತ ಚೆಕ್ ಮಾಡಬೇಕಾಗುತ್ತೆ. ರಾಣಿ ಇರುವಂತಹ ಪೆಟ್ಟಿಗೆಯನ್ನು ನಾವು ಇಲ್ಲಿಂದ ಸುಮಾರು ಒಂದು 500 ಮೀಟ್ರ್ ದೂರ ತಗೊಂಡು ಹೋಗಿ ಇಡಬೇಕು. ರಾಣಿ ಇಲ್ಲದ ಪೆಟ್ಟಿಗೆಯನ್ನು ಇಲ್ಲೇ ಇಡಬೇಕು. ಯಾಕೆ ಅಂತಂದರೆ ಇಲ್ಲಿ ಕೆಲಸಕ್ಕೆ ಹೋಗಿರುವಂಥ ಕೆಲಸಗಾರ ನೊಣಗಳು ವಾಪಸ್ ಇದೇ ಜಾಗಕ್ಕೆ ಬರುತ್ತೆ. ಹಾಗಾಗಿ ಕೆಲಸಕ್ಕೆ ಹೋದ ನೊಣಗಳೆಲ್ಲ ಬಂದು ಇದೇ ಜಾಗಕ್ಕೆ ಕೂತಿರೋದ್ರಿಂದ ರಾಣಿ ಇಲ್ಲದ ಪೆಟ್ಟಿಗೆಯಲ್ಲಿ ಸ್ಟ್ರೆಂತ್ ಜಾಸ್ತಿ ಇರುತ್ತೆ. ಆಗ ರಾಣಿ ಕಣವನ್ನು ಪ್ರಿಪೇರ್ ಮಾಡಿ ರಾಣಿಯನ್ನು ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ನಾವು 500 ಮೀಟ್ರ್ ತಗೊಂಡು ಹೋದಂತಹ ಪೆಟ್ಟಿಗೆಯಲ್ಲಿ ರಾಣಿ ಇರುತ್ತೆ. ಹಾಗಾಗಿ ಅಲ್ಲಿ ಸ್ವಲ್ಪ ಹುಳ ಕಡಿಮೆ ಇದ್ದರೂ ಕೂಡ, ಜೇನುನೊಣ ಕಡಿಮೆ ಇದ್ದರೂ ಕೂಡ ಅಲ್ಲಿ ರಾಣಿ ಮತ್ತೆ ಮತ್ತೆ ಮೊಟ್ಟೆ ಇಡುತ್ತಾ ಇರೋದ್ರಿಂದ ಅದು ಡೆವಲಪ್ ಆಗ್ತಾ ಹೋಗುತ್ತೆ. ಒಂದು ಜೇನುನೊಣ ಒಂದು ದಿನಕ್ಕೆ ಸುಮಾರು ದೂರ ಹೋಗಿಬರುತ್ತೆ. ನಾವು ಕಿಲೋಮೀಟ್ರ್ ಲೆಕ್ಕದಲ್ಲಾದರೆ ಸೈಂಟಿಫಿಕ್ಕಾಗಿ ಹೇಳ್ತಾರೆ 1.25 ಕಿಲೋಮೀಟ್ರ್ನ 1 ಕಿಲೋಮೀಟ್ರ್ ಹೋಗಿಬರುತ್ತೆ ಅಂತ ಒಂದು ಜೇನುನೊಣ ಒಂದು ಸಲ ಹೋಗಿ ಬಂದರೆ. ಈ ಕೆಲಸಗಾರ ನೊಣಗಳು ಗೂಡಿಯಿಂದ ಹೊರಗೆ ಹೋಗಬೇಕಾದ್ರೆ ರಾಣಿ ಒಂದು ರೀತಿಯಲ್ಲಿ ಪೆರಮೋನ್ ಉತ್ಪತ್ತಿ ಮಾಡುತ್ತೆ, ಅದನ್ನು ತಗೊಂಡು ಹೋಗುತ್ತೆ. ಹಾಗಾಗಿ ಈ ಕುಟುಂಬದಿಂದ ಹೋದಂತಹ ಜೇನುನೊಣ ಇದೇ ಕುಟುಂಬಕ್ಕೆ ಬರುತ್ತೆ. ಬೇರೆ ಕುಟುಂಬಕ್ಕೆ ಬಂದರೆ ಅಲ್ಲಿ ಅಕ್ಸೆಪ್ಟ್ ಮಾಡಲ್ಲ. ಎಷ್ಟೊಂದು 4 ಅಡಿ ಡಿಸ್ಟೆನ್ಸಲ್ಲಿ ನಾವು ಒಂದು ಪೆಟ್ಟಿಗೆ ಇಟ್ಟರು ಇಲ್ಲಿಂದ ಹೋಗಿ ಇಲ್ಲಿಗೆ ಬರುತ್ತೆ, ಬೇರೆ ಗೂಡಿ ಯಾವುದಕ್ಕೂ ಸೇರಲ್ಲ.
2: ಓಕೆ ಸರ್, ಹಾಗಾದರೆ ನಿಮ್ಮ ಜೊತೆಗೆ ಮಾತನ್ನು ಮುಂದುವರಿಸ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬರೋಣ ಸರ್. ಕೆಳಗರೆ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಘ್ನೇಶ್ ಅವ್ರ ಜೊತೆನಲ್ಲಿ ಮಾತಾಡ್ತಾ ಇದ್ವಿ. ಹಾಗೆ ಅವರು ಕೂಡ ಅವರ ಜೇನು ಕೃಷಿಯ ಬಗ್ಗೆ ಹೇಳ್ತಾ ಇದ್ರು, ಮತ್ತೆ ಜೇನು ಕೃಷಿಯನ್ನು ಮಾಡುವಾಗ ಏನೇನೆಲ್ಲ ಚಾಲೆಂಜಸ್ಗಳಿದೆ ಅನ್ನೋದ್ರ ಬಗ್ಗೆ ಈಗ ಹೇಳ್ತಾ ಇದ್ರು. ಸೊ ಹಾಗಾದ್ರೆ ಇವತ್ತು ಕಾರ್ಯಕ್ರಮದಲ್ಲಿ ಅವ್ರ ಜೊತೆ ಏನಷ್ಟು ಮಾತಾಡೋಣ, ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ರಾಣಿ ಪುರಾಣ ಫೆಮ್ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ ನಾಡಿ ಪುನಡ ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ವಿ ವಿಘ್ನೇಶ್ ಅವ್ರ ಜೊತೆನಲ್ಲಿ. ಇವರು ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನವರು. ಇವರು ಜೇನು ಕೃಷಿಯನ್ನು ಮಾಡ್ತಾ ಇದ್ದಾರೆ, ಆ್ಯಂಡ್ ಇವರು ಮಾಡ್ತಾ ಇರುವಂತಹ ಜೇನು ಕೃಷಿನಲ್ಲಿ ಉತ್ತಮ ಆದಾಯವನ್ನು ಕೂಡ ಗಳಿಸ್ತಾ ಇದ್ದಾರೆ. ಹಾಗೆ ಇವರ ಕೃಷಿ ಭೂಮಿಯಲ್ಲಿ ಕೂಡ ಉತ್ತಮ ಇಳುವರಿಯನ್ನು ಪಡಿತಾ ಇದ್ದಾರೆ. ಹಾಗೆ ಇವರು ಮಾಡ್ತಾ ಇರುವಂತಹ ಈ ಒಂದು ಜೇನು ಕೃಷಿನಲ್ಲಿ ಅವರು ಅಳವಡಿಸ್ಕೊಂಡಿರುವಂತಹ ಪದ್ಧತಿಗಳು, ಹಾಗೆ ಅವರಿಗೆ ಆದಂತಹ ಚಾಲೆಂಜಸ್ಗಳ ಬಗ್ಗೆ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ರು. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅವ್ರ ಜೊತೆ ಏನಷ್ಟು ಜೇನು ಕೃಷಿಯ ಕುರಿತಂತೆ ಮಾತಾಡೋಣ. ಮತ್ತೊಮ್ಮೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ವಿಘ್ನೇಶ್ ಅವರೇ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ವಿಘ್ನೇಶ್ ಅವರು, ನೀವಾಗಲೇ ಹೇಳ್ತಾ ಇದ್ರಿ ಈ ಜೇನು ಕೃಷಿಯನ್ನು ಮಾಡುವಾಗ ಏನೇನೆಲ್ಲ ಚಾಲೆಂಜಸ್ ಬರುತ್ತೆ ಅಂತೇಳಿ. ಸೊ ಈಗ ಜೇನು ಕೃಷಿಯನ್ನು ಆರಂಭ ಮಾಡ್ತಿದ್ವಿ ಅಂತಂದಾಗ ಯಾವ ರೀತಿಯ ಉಪಕರಣಗಳನ್ನ ಅದಕ್ಕೆ ಬಳಕೆ ಮಾಡಬೇಕಾಗತ್ತೆ, ಇದ್ರ ಬಗ್ಗೆ ಹೇಳ್ಬೋದಾ?
1: ಮೊದಲಿಗೆ ಜೇನು ಪೆಟ್ಟಿಗೆ ಬೇಕಾಗತ್ತೆ. ISI ಮಾದರಿಯ ಜೇನು ಪೆಟ್ಟಿಗೆ ಅಥವಾ ISI ಮಾದರಿಯ 8 ಫ್ರೇಮಿನ ಜೇನು ಪೆಟ್ಟಿಗೆ, ISI ಮಾದರಿಯ 6 ಫ್ರೇಮಿನ ಜೇನು ಪೆಟ್ಟಿಗೆ, ನಾನ್ ISI ಅಥವಾ ಇದನ್ನ ದಕ್ಷಿಣ ಕನ್ನಡಕರೇ ಯೂಸ್ ಮಾಡುವಂಥ ಬಾಕ್ಸ್ಗಳು, ಸಣ್ಣ ಪೆಟ್ಟಿಗೆ ಅಂತ, ಇದು ಕೂಡ ಇದರಲ್ಲೂ ಕೂಡ ಜೇನನ್ನ ಸಾಕ್ಬೋದು. ಹಾಗಾಗಿ ಬಾಕ್ಸಲ್ಲೂ ಇಷ್ಟು ವೆರೈಟಿಗಳು ಬರುತ್ತೆ. ಬಾಕ್ಸ್ ಮುಖ್ಯವಾಗಿ ಬೇಕೇ ಬೇಕು. ಹಾಗೆಯೇ ಜೇನು ಪೆಟ್ಟಿಗೆಯನ್ನು ಇಡಲಿಕ್ಕೆ ಬೇಕಾಗುವಂತಹ ಸ್ಟ್ಯಾಂಡ್, ಯಾಕೆ ಸ್ಟ್ಯಾಂಡ್ ಬೇಕು ಅಂತಂದರೆ, ಸ್ಟ್ಯಾಂಡಲ್ಲೂ ಕೂಡ ಹಲವಾರು ವೆರೈಟಿ ಇದೆ. ಸ್ಟ್ಯಾಂಡ್ ಯಾಕೆ ಬೇಕು ಅಂತಂದರೆ, ಇರುವೆಗಳು ಹತ್ತೇ ಇದ್ದ ಹಾಗೆ ಇಲ್ಲಿ ನೀರನ್ನು ಹಾಕುವಂಥ ವ್ಯವಸ್ಥೆ ಇರುತ್ತೆ, ಹಾಗಾಗಿ ಸ್ಟ್ಯಾಂಡ್ ಬೇಕಾಗುತ್ತೆ. ಹಾಗೆ ತುಪ್ಪ ತೆಗೆಯುವಂಥ ಸಂದರ್ಭದಲ್ಲಿ ಹನಿ ಎಕ್ಸ್ಟ್ರಾಕ್ಟರ್ ಅಂತ ಕರಿತೀವಿ, ತುಪ್ಪ ತೆಗೆಯುವ ಯಂತ್ರ ಅಂತ. ಆ ಫ್ರೇಮಲ್ಲಿ ಏನಿರುತ್ತೆ, ಅದು ಫ್ರೇಮ್ನ ಹಾಕ್ಕೊಂಡು ಇದನ್ನ ತಿರುಗಿಸಿದ್ರೆ ತುಪ್ಪ ಅಷ್ಟೇ ಹೊರಗೆ ಬರುತ್ತೆ, ಫ್ರೇಮ್ ಹಾಗೇ ಇರುತ್ತೆ. ಮಷಿನಲ್ಲಿ ತುಪ್ಪ ತೆಗೆದ್ರೆ ಅಧಿಕ ಇಳುವರಿಯನ್ನು ತಗೋಬೋದು ಅಂತ. ಇದ್ರ ಜೊತೆಗೆ ಹೊಸದಾಗಿ ಪ್ರಾರಂಭ ಮಾಡುವಂಥವರಿಗೆ ಇಂಥ ಸೇಫ್ಟಿ ಮೆಜರ್ಸ್, ಜೇನು ಕಚ್ಚಿತು ಅಥವಾ ಜೇನು ಚುಚ್ಚಿತು ಅಂತ ಹೆದರಿ ಬಿಟ್ಟು ಹೋಗೋದೇ ಜಾಸ್ತಿ. ನೂರಾರು ಜನ ಟ್ರೈನಿಂಗಿಗೆ ಬರ್ತಾರೆ, ಕೇವಲ ಒಂದು 10% ಅಷ್ಟೇ ಅದನ್ನ ಜೇನು ಕೃಷಿಯಾಗಿ ಬಳಸ್ಕೋತಾರೆ, ಮತ್ತೆಲ್ಲರೂ ಬಿಟ್ಬಿಡ್ತಾರೆ. ನಮಗೆ ಹೆದರಿಕೆ ಹೋಗಬೇಕು ಅಂತಂದರೆ ನಾವು ಕೆಲವೊಂದು ಸೇಫ್ಟಿ ಮೆಜರ್ಸ್ನ ಯೂಸ್ ಮಾಡ್ಬೋದು. ಅದಕ್ಕೆ ಕೈಗಳಿಗೆ ಹಾಕುವಂಥ ಹ್ಯಾಂಡ್ ಗ್ಲೌಸ್ಗಳು ಸಿಗುತ್ತೆ, ಹ್ಯಾಂಡ್ ಗ್ಲೌಸ್ ನಾರ್ಮಲಾಗಿ ಎಲ್ಲ ಕಡೆ ಸಿಗುವಂಥದ್ದು. ಮತ್ತು ಹೊಗೆ ತಿದಿ ಸಿಗುತ್ತೆ. ಹೊಗೆ ತಿದಿ ಅಂದರೆ ಈ ಜೇನು ತುಂಬ ರ್ಯಾಶ್ ಆಗಿ ಹೊಡೆಯುವಂಥ ಸಂದರ್ಭದಲ್ಲಿ ಇದರಿಂದ ಹೊಗೆಯನ್ನು ಹಾಕಿದಾಗ ಸಣ್ಣ ಪ್ರಮಾಣದಲ್ಲಷ್ಟೇ ಹೊಗೆ ಬರುತ್ತೆ, ಜೇನಿಗೇನು ಅಪಾಯ ಆಗಲ್ಲ. ಆದರೆ ನಮಗೆ ಜೇನು ಚುಚ್ಚುವಂಥದ್ದು ಕಡಿಮೆ ಆಗುತ್ತೆ. ಮತ್ತು ಮುಖಪರದೆ, ಮುಖಕ್ಕೆ ಹೊಡೆದ್ರೆ ಕೆಲವರಿಗೆ ಅಲರ್ಜಿ ಆಗುತ್ತೆ, ಹಾಗಾಗಿ ಮುಖಪರದೆಯನ್ನು ಕೂಡ ಯೂಸ್ ಮಾಡ್ಬೋದು. ಕೆಲವೊಂದಿಷ್ಟು ಬೇರೆ ಬೇರೆ ಇಕ್ವಿಪ್ಮೆಂಟ್ಸ್ ಅಂದರೆ ಜೇನು ಗೇಟ್ಗಳು ಬೇಕಾಗುತ್ತೆ, ರಾಣಿ ತಡೆಗೇಟು ಅಂತ ಕರಿತೀವಿ. ಈ ರಾಣಿ ತಡೆಗೇಟಲ್ಲಿ ಕೂಡ ಪ್ಲಾಸ್ಟಿಕ್ಕಿನ ರಾಣಿ ತಡೆಗೇಟು ಇದೆ, ಸ್ಟೀಲಿಂದ ಕೂಡ ಇದೆ. ಇದನ್ನ ಯಾಕೆ ಯೂಸ್ ಮಾಡ್ತೀವಿ ಅಂದರೆ, ಹೊಸದಾಗಿ ಕಾಡಿನಿಂದ ನಾವೇನಾದ್ರು ಜೇನು ಕುಟುಂಬವನ್ನು ಹಿಡುತ್ತಂದರೆ ಒಂದು ವಾರದ ಕಾಲ ಹಾರೋಗೋಂಥ ಸಾಧ್ಯತೆ ಇರುತ್ತೆ, ಅಂದರೆ ಬಾಕ್ಸಿಂದ ವಾಪಸ್ ಹೋಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನಾವು ರಾಣಿ ಜೇನುನೊಣ ಪಾಸ್ ಆಗದೇ ಇರೋ ಹಾಗೆ ಹೋಲಿರುವಂಥದ್ದಿದು, ಇದನ್ನು ಇಲ್ಲಿ ಅಳವಡಿಸ್ತೀವಿ. ಹಾಗಾಗಿ ರಾಣಿ ತಡೆಗೇಟ್ ಕೂಡ ಬೇಕಾಗತ್ತೆ. ಮತ್ತು ರಾಣಿ ಪಂಜರ ಅಂತ ಕರಿತೀವಿ. ರಾಣಿ ಪಂಜರ ಅಂದರೆ ಕ್ವೀನ್ ಕೇಜ್. ಇದು ನಮಗೆ ಎಲ್ಲೋ ಹೊರಗಡೆ ಒಂದು ಸ್ವಾಮಾಗಿ ಬಂದು ಕೂತಿರುವಂಥ ಜೇನಿರುತ್ತೆ, ರಾಣಿ ನೊಣ ಸಿಗುತ್ತೆ. ಆಗ ನಾವು ರಾಣಿ ನೊಣವನ್ನು ಇದ್ರ ಒಳಗಡೆ ಹಾಕ್ಕೊಬಂತಂದರೆ ಆ ರಾಣಿ ನೊಣಗಳು ಇದ್ದಂತಹ ಸಂದರ್ಭದಲ್ಲಿ ರಾಣಿ ಹೊರಗೆ ಬರಲ್ಲ, ಹಾಗೆ ಉಳಿಕೆ ಜೇನುನೊಣ ಅಷ್ಟು ಇದಕ್ಕೆ ಗುಂಪಾಗಿ ಕೂತ್ಕೊಳ್ಳುತ್ತೆ. ಆಗ ಇದನ್ನ ಹೀಗೆ ತಂದು ಪೆಟ್ಟಿಗೆಯಲ್ಲಿ ಹಾಕ್ಬೋದು. ಹಾಗಾಗಿ ಕ್ವೀನ್ ಕೇಜ್ ಅಂತ ನೋಡ್ತೀವಿ. ಈ ಕ್ವೀನ್ ಕೇಜಲ್ಲಿ 2-3 ವೆರೈಟಿಯ ಕ್ವೀನ್ ಕೇಜ್ ಇದೆ. ಕ್ವೀನ್ ಕೇಜಲ್ಲಿ ನಾವು ರಾಣಿಯನ್ನು ಇಟ್ಟಂಥ ಸಂದರ್ಭದಲ್ಲಿ ಅಥವಾ ಡಿವಿಷನ್ ಮಾಡಿ ನಾವು ರಾಣಿ ಮೊಟ್ಟೆಯನ್ನು ಇಟ್ಟಂಥ ಸಂದರ್ಭ

0: ಆ ಎಲ್ಲ ವರ್ಕರ್ಸ್ ಅಥವಾ ಕೆಲಸಗಾರ ನೊಣಗಳೇನಿರುತ್ತೆ ಅದು ಮೊಟ್ಟೆ ಇಡೋಕ್ಕೆ ಪ್ರಾರಂಭ ಮಾಡುತ್ತೆ. ಕೆಲಸಗಾರ ನೊಣಗಳು ಮೊಟ್ಟೆ ಇಟ್ಟರೆ ಅದನ್ನ ಅನ್ಫರ್ಟೈಲ್ಡ್ ಎಗ್ ಅಂತ ಕರಿತೀವಿ. ಹಾಗಾಗಿ ಅದು ಯಾವಾಗಲೂ ಕೂಡ ಮರಿಯಾಗಿ ಹೊರಗೆ ಬರಲ್ಲ. ಒಂದೊಂದು ರಂಧ್ರದಲ್ಲಿ 3-4 ಮೊಟ್ಟೆಗಳನ್ನು ಇಡುತ್ತೆ ಅಥವಾ 5-6 ಮೊಟ್ಟೆಗಳನ್ನು ಇಡುತ್ತೆ. ಸಪೋಸ್ ಯಾವುದೋ ಒಂದೇ ಮೊಟ್ಟೆ ಇಟ್ಟು ಅದು ಮರಿಯಾಗಿ ಬಂತು ಅಂದರೆ ಅದು ಗಂಡುಣ ಆಗಿರುತ್ತೆ ಹೊರತು ಹೆಣ್ಣುಣ ಆಗಿರಲ್ಲ. ಹಾಗಾಗಿ ರಾಣಿ ಒಂದು ಕುಟುಂಬದಲ್ಲಿ ಮುಖ್ಯ. ರಾಣಿ ಇಲ್ತಿದ್ರೆ ಆ ಕುಟುಂಬವೇ ನಾಶ ಆಗುತ್ತೆ. ಹಾಗೆ ನಾವು ಅದನ್ನು ಅವಾಗವಾಗ ಒಂದು 8 ಅಥವಾ 10 ದಿನಕ್ಕೊಂದ್ಸಲಿ ಅಬ್ಸರ್ವೇಷನ್ ಮಾಡ್ತಾ ಇರಬೇಕು.
1: ಓಕೆ ಸರ್, ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಒಂದು ಜೇನು ಕೃಷಿಯ ಕುರಿತಂತೆ ವಿಚಾರಗಳನ್ನ ತಿಳಿಸ್ತಾ ಇದ್ರಿ. ಹೇಗೆ ಜೇನು ಕೃಷಿಯನ್ನು ಮಾಡಬೇಕಾಗತ್ತೆ, ಇದರಲ್ಲಿ ಬರುವಂತಹ ಚಾಲೆಂಜಸ್ ಏನು, ಹಾಗೆ ಜೇನು ಕೃಷಿ ಮಾಡುವಂತಹ ಸಮಯದಲ್ಲಿ ಯಾವೆಲ್ಲ ವಿಚಾರಗಳನ್ನ ಗಮನದಲ್ಲಿಟ್ಕೋಬೇಕಾಗತ್ತೆ, ಯಾವ ರೀತಿಯ ಉಪಕರಣಗಳನ್ನ ಅದಕ್ಕೆ ನಾವು ಬಳಕೆ ಮಾಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಮಾಹಿತಿಗಳನ್ನ ತಿಳಿಸ್ತಾ ಇದ್ರಿ. ಸೊ ಹಾಗೆ ಯಾರೆಲ್ಲ ಜೇನು ಕೃಷಿಯನ್ನು ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ, ಈ ವಿಚಾರಗಳು ಕೂಡ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ನಿಮ್ಮ ಕೃಷಿ ನಮ್ಮ ಕೃಷಿಯ ಕಾರ್ಯಕ್ರಮವನ್ನು ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಹಾಗೆ ನೀವು ಕೂಡ ನಿಮ್ಮ ಕೃಷಿಯ ಅನುಭವಗಳನ್ನ ಹಂಚ್ಕೊಳ್ಬೇಕು ಅಂತಂದ್ರೆ ನಮ್ಮ ಸಂಖ್ಯೆಗೆ ಮೆಸೇಜ್ನ ಮಾಡಿ 9686609 9627 ಈ ಸಂಖ್ಯೆಗೆ ಮೆಸೇಜ್ ಮಾಡಿ ಅಂತ ಹೇಳ್ತಾ ನಾನೀಗ ಹೊರಡ್ತಾ ಇದ್ದೀನಿ. ಇದೇ ರೀತಿ ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ, ಎಂಜಾಯ್ ಮಾಡ್ತಾ ಇರಿ. ಇಷ್ಟೊತ್ತು ನೀವು ಕೇಳಿದ್ದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ನಾನು ಆರ್ಜೆ ಶ್ರೀಧರ್, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
1: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
0: ಹೌದಾ? ಅಲ್ವೋ ರಾಜು,

0: ಸಿಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
1: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ. ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
0: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
1: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ವಿಜ್ಞಾನದ ಹಲವು ವಿಸ್ಮಯಗಳ ಬಗ್ಗೆ ತಿಳಿಸುವ ಆವಿಷ್ಕಾರದ ಅಸ್ಮಿತೆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಉಪನ್ಯಾಸಕರು, ನಿವೃತ್ತ ಪ್ರಾಂಶುಪಾಲರು ಹಾಗೂ ಪರಿಸರ ಅಧ್ಯಯನ ಕೇಂದ್ರದ ಸದಸ್ಯರು ಆಗಿರುವ ಶ್ರೀತಾ ಶೇಖರ್ ಗೌಳೇರವರು.
4: ಮೈಸೂರು ದಸರೆಯ ಜಂಬೂ ಸವಾರಿಯಲ್ಲಿ ಅಂಬಾರಿ ಹೊರುತ್ತಿದ್ದ ಆನೆ ಬಲರಾಮ ಇನ್ನಿಲ್ಲ. ಮೈಸೂರು ದಸರಾ ಎಷ್ಟೊಂದು ಸುಂದರ, ಎಲ್ಲೆಲ್ಲಿ ನಗೆಯ ಪನ್ನೀರ ಎಂಬ ಚಿತ್ರಗೀತೆಯನ್ನು ನಾವೆಲ್ಲ ಕೇಳಿದ್ದೇವೆ. ದಸರಾ ಎಂದರೆ ಸಾಕು, ಮೈಸೂರು ಜಂಬೂರು ಸವಾರಿಯ ದೃಶ್ಯಗಳು ಕಣ್ಮುಂದೆ ಬಂದು ನಿಲ್ಲುತ್ತವೆ. ಜಂಬೂ ಸವಾರಿಯಲ್ಲಿ ಲಕ್ಷಾಂತರ ಪ್ರೇಕ್ಷಕರ ಗಮನ ಸೆಳೆದು ಗುರುತಿಸಲ್ಪಟ್ಟ ಆನೆ ಎಂದರೆ ಅದು ಬಲರಾಮ. ಇದೇ ಮೇ ತಿಂಗಳ 2023ರ 7ನೇ ತಾರೀಕು ಆ ಆನೆ ಬಲರಾಮ ತನ್ನ 67ನೇ ವಯಸ್ಸಿನಲ್ಲಿ ಕ್ಷಯರೋಗದಿಂದ ನರಳಿ ತೀರಿ ಹೋದದ್ದು ಮಾವುತರ ಕಣ್ಣಲ್ಲಿ ಕಂಬನಿ ಮಿಡಿಸಿತು. 1987ರಲ್ಲಿ ಈ ಬಲರಾಮ ಎಂಬ ಹೆಸರಿನ ಆನೆಯನ್ನು ಕೊಡಗಿನ ಸೋಮವಾರಪೇಟೆ ತಾಲೂಕಿನ ಕಟ್ಟೆಪುರ ಅರಣ್ಯದಿಂದ ಸೆರೆಹಿಡಿಯಲಾಗಿತ್ತು. ನಂತರ ಅರಣ್ಯ ಇಲಾಖೆಯವರು ಆ ಆನೆಯನ್ನು ಪಳಗಿಸಿ ತರಬೇತಿ ನೀಡಿದರು. ಮೈಸೂರು ದಸರಾದ ಜಂಬೂ ಸವಾರಿಗೆ ಬಲರಾಮನನ್ನು ತಯಾರಿ ಮಾಡಲಾಯಿತು. ದಸರಾ ಉತ್ಸವ ಚರಿತ್ರೆ ಪರಂಪರೆಯಲ್ಲಿ ಬಲರಾಮ ತನ್ನ ಛಾಪನ್ನು ನಿರಂತರವಾಗಿ ಕಾಪಾಡಿಕೊಂಡು ಬಂದ ಆನೆ. ಆನೆಗೆ ಬಲರಾಮ ಎಂದು ಕರೆಯುತ್ತಿದ್ದರು. ಬಲರಾಮ ಎಂದರೂ ಅದೊಂದು ಸೌಮ್ಯ ಸ್ವಭಾವದ ಪ್ರಾಣಿಯಾಗಿತ್ತು. ಹಸುವಿನಂಥ ಬಲರಾಮ ಚಿಕ್ಕ ಮಕ್ಕಳಿಗೆ, ಮುದುಕರಿಗೆ ಹಾಯದ, ಒದೆಯದ ಸಾಧು ಪ್ರಾಣಿಯಾಗಿತ್ತು. ಬಲರಾಮ ಅತಿ ಶಿಸ್ತಿನ ಪ್ರಾಣಿ. ಹಾಗಾಗಿಯೇ ಸುಮಾರು 19 ವರ್ಷಗಳ ಕಾಲ ಬಲರಾಮ ಮೈಸೂರು ದಸರೆಯ ಜಂಬೂ ಸವಾರಿಯಲ್ಲಿ ಯಶಸ್ವಿಯಾಗಿ ಅಂಬಾರಿಯನ್ನು ಹೊತ್ತು ನಿರ್ವಹಿಸಿತ್ತು. ಚಿಕ್ಕ ವಯಸ್ಸಿನಲ್ಲಿದ್ದಾಗ ಬಲರಾಮ ತುಂಟಾಟ ಪುಂಡಾಟದಿಂದ ಹಿಂಡಿನೊಂದಿಗೆ ತೋಟಗಳಿಗೆ ನುಗ್ಗಿ ಬೆಳೆ ಹಾಳು ಮಾಡುತ್ತಿತ್ತು. ಬಲರಾಮನಿಗೆ ಹೆಂಡಕುಡುಗ ಪುಂಡಾನೆ ಎಂದು ಜನ ಕರೆಯುತ್ತಿದ್ದರು. ಚಿಕ್ಕ ವಯಸ್ಸಿನಲ್ಲಿಯೇ ಬಲರಾಮ ಕಾಡಿನ ಆನೆಗಳೊಂದಿಗೆ ಸೆಣಸಾಟ ನಡೆಸಿ ತನ್ನ ಎಡಗಣ್ಣನ್ನು ಕಳೆದುಕೊಂಡಿತ್ತು. ಕೇವಲ ಬಲಗಣ್ಣಿನ ದೃಷ್ಟಿ ಮಾತ್ರ ಅದಕ್ಕಿತ್ತು. ಒಕ್ಕಣ್ಣಿನ ದೃಷ್ಟಿ ಇದ್ದರೂ ಅದು ಎಂದಿಗೂ ಜಂಬೂ ಸವಾರಿಯಲ್ಲಿ ಯಾವ ಧಕ್ಕೆಯನ್ನು ತರಲಿಲ್ಲ. ಕಳೆದ 5-6 ವರ್ಷಗಳಿಂದ ಅದರ ಒಕ್ಕಣ್ಣಿನ ದೃಷ್ಟಿಯೂ ಮಂದವಾಗಿತ್ತು. ಅದರ ಚಟುವಟಿಕೆಗಳು ಕಡಿಮೆಯಾಗಿದ್ದವು. ಕೇವಲ ಕಾಡಿಗೆ ಹೋಗಿ ಮತ್ತೆ ಕ್ಯಾಂಪಿಗೆ ಮಾತ್ರ ವಾಪಸ್ಸು ಬರುತ್ತಿತ್ತು. ಕ್ಯಾಂಪಿನಲ್ಲಿ ಚಿಕ್ಕ ಆನೆ ಮರಿಗಳಿಗೆ ತರಬೇತಿ ನೀಡುವಾಗ ಬಲರಾಮ ಆನೆಯನ್ನು ಬಳಸಲಾಗುತ್ತಿತ್ತು. ಅಂಬಾರಿ ಹೊರುತ್ತಿದ್ದ ಬಲರಾಮನು ನಗರದುದ್ದಕ್ಕೂ ಶಿಸ್ತುಬದ್ಧವಾಗಿ ವರ್ತಿಸುತ್ತಿದ್ದ. ಅದಕ್ಕೆ ಪ್ರಮುಖ ಕಾರಣವೇ ಬಲರಾಮನನ್ನು ನೋಡಿಕೊಳ್ಳುತ್ತಿದ್ದ ಮಾವುತ ತಿಮ್ಮ. ದ್ರೋಣ, ಅಭಿಮನ್ಯು ಎಂಬ ಆನೆಗಳು ಜಂಬೂ ಸವಾರಿಯಲ್ಲಿ ಅಂಬಾರಿ ಹೊರುತ್ತಿದ್ದುದನ್ನು ನಾವು ಇಲ್ಲಿ ಸ್ಮರಿಸಿಕೊಳ್ಳಬಹುದು. ಅರ್ಜುನ ಎಂಬ ಆನೆಯು ಕೂಡ ಅಂಬಾರಿ ಹೊರುತ್ತಿತ್ತು. ಈ ಆನೆಗಳ ನಂತರ ಬಂದ ಜಂಬೂ ಸವಾರಿಯಲ್ಲಿ ಭಾಗವಹಿಸುವ ಆನೆಯೇ ಬಲರಾಮ. 2022 ಡಿಸೆಂಬರ್ ತಿಂಗಳಿನಲ್ಲಿ ಬಲರಾಮನಿಗೆ ಭೀಮನಕಟ್ಟೆ ಕ್ಯಾಂಪ್ ಬಳಿ ತೋಟಕ್ಕೆ ನುಗ್ಗಿ ತಂದು ರೈತರೊಬ್ಬರು ಗುಂಡು ಹಾರಿಸಿದಾಗ ಅದು ಗಾಯಗೊಂಡಿತ್ತು. ಅದೇ ಗಾಯ ಮುಂದೆ ಉಲ್ಬಣಿಸಿತು. ಗಾಯಗೊಳ್ಳದಿದ್ದರೆ ಆನೆ ಇನ್ನೂ 20 ವರ್ಷ ಬದುಕುತ್ತಿತ್ತು ಎಂದು ಬಲರಾಮನ ಮಾವುತ ತಿಮ್ಮ ಇಂದಿಗೂ ದುಃಖಪಡುತ್ತಾನೆ. ತಿಮ್ಮ ಆನೆಯನ್ನು ಅತ್ಯಂತ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದ. ತನ್ನ ಹೆಂಡತಿ ಮಕ್ಕಳಿಗಿಂತ ಬಲರಾಮನನ್ನು ಆತ ಅತಿಯಾಗಿ ಕಾಳಜಿಯಿಂದ ಸಾಕುತ್ತಿದ್ದ. ಆನೆಯ ಭಾಷೆಯನ್ನು ಆಳವಾಗಿ ಆತ ಅರಿತಿದ್ದ. ಬಲರಾಮನೊಂದಿಗೆ ಮಧುರ ಬಾಂಧವ್ಯ ಹೊಂದಿದ್ದ. ಮಾವುತ ಮತ್ತು ಆನೆಯ ಪ್ರೀತಿ, ವಿಶ್ವಾಸ, ಬಾಂಧವ್ಯ ಎಂಥದ್ದು ಎಂಬುದನ್ನು ನಾವು ಇತ್ತೀಚಿನ ಗ್ರೀನ್ ಆಸ್ಕರ್ ಪ್ರಶಸ್ತಿ ವಿಜೇತ ಸಿನಿಮಾ ದ ಎಲಿಫೆಂಟ್ ವಿಸ್ಪರರ್ಸನ್ನು ನೆನಪಿಸಿಕೊಳ್ಳಬಹುದು. ಅಂತೂ ಒಂದು ಅತ್ಯುತ್ತಮವಾದ ಆನೆ ಬಲರಾಮನನ್ನು ನಾವು ಕಳೆದುಕೊಂಡಿದ್ದೇವೆ. ಈಗ ದಸರಾ ಸಂದರ್ಭದ ಜಂಬೂ ಸವಾರಿಯಲ್ಲಿ ಯಾವ ಆನೆ ಅಂಬಾರಿಯನ್ನು ಹೊರುತ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ.
3: ಇದುವರೆಗೂ ವಿಜ್ಞಾನದ ಆವಿಷ್ಕಾರದ ಅಸ್ಮಿತೆಯ ಬಗ್ಗೆ ತಿಳಿಸಿದಂತಹ ಶ್ರೀತಾ ಶೇಖರ್ ಗೌಳೇರವರಿಗೆ ಧನ್ಯವಾದಗಳು.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
1: ಹೂಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನು ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
1: ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತ

ಈಗ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಪ್ರಸಾರ ಮುಂದುವರಿಯಲಿದೆ. ಇದರಲ್ಲಿ ಹಳೆಯ ಚಿತ್ರಗೀತೆಗಳು, ಹರಿಕತೆ, ನಾಟಕ, ಬಯಲಾಟ, ದಾಸರ ಪದಗಳು, ವಚನ, ಭಕ್ತಿಗೀತೆಗಳು, ಚಿತ್ರಗೀತೆಗಳು, ಜನಪದ ಗೀತೆಗಳು, ಚೌಡಿಕೆ ಪದಗಳು, ಭಾವಗೀತೆಗಳು ಹಾಗೂ ಶಾಸ್ತ್ರೀಯ ಸಂಗೀತ, ಹೀಗೆ ವೈವಿಧ್ಯ ಕಾರ್ಯಕ್ರಮಗಳು ಇರುತ್ತವೆ. ಈ ಎಲ್ಲಾ ಕಾರ್ಯಕ್ರಮಗಳನ್ನು ತಪ್ಪದೆ ಕೇಳಿ ಆನಂದಿಸಿ. ನಿಮ್ಮ ಅನಿಸಿಕೆಗಳನ್ನು 9686096279 ಇದಕ್ಕೆ ತಿಳಿಸಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ, ತಪ್ಪದೇ ಕೇಳಿ.
4: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಉಷಾ ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಸಾವಿರ ತಾರೆಗಳ ಎನ್ನುವಂತಹ ಒಂದು ಸುಂದರವಾದಂತಹ ಗೀತೆಯನ್ನ ಎಸ್ ಜಾನಕಿ ಹಾಗೂ ವಾಣಿ ಜಯರಾಮ್ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ, ಚಿ ಉದಯಶಂಕರ್ ಅವರ ಒಂದು ಗೀತೆ, ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ, ಇದು ಸುಹಾಸಿನಿ ಅವರ ಒಂದು ನಟನೆಯ ಈ ಒಂದು ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಗೌರಿ ಕಲ್ಯಾಣ ಎನ್ನುವಂಥ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಪ್ರೀತಿಯಲ್ಲಿ ಎಂಥ ಎನ್ನುವಂಥ ಒಂದು ಸುಮಧುರವಾದಂಥ ಗೀತೆ ಇದು. ಎಸ್ ರಾಜ್ಕುಮಾರ್ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಗೀತೆ ಇದು. 1991 ತೆರೆ ಕಂಡಿರುವಂಥ ವರ್ಷದ ಈ ಒಂದು ಅಮೋಘವಾದಂಥ ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಮಾಗಿಯ ಕನಸು ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ. ಬಂದಿದೆ ಬದುಕಿನ ಎನ್ನುವಂತಹ ಒಂದು ಗೀತೆಯನ್ನ ವಾಣಿ ಜಯರಾಮ್ ಅವರ ಒಂದು ಮಧುರವಾದಂತಹ ಕಂಠಸಿರಿಯಲ್ಲಿ ದೊಡ್ಡರಂಗೇಗೌಡರ ಒಂದು ರಚನೆಯನ್ನು ಕೇಳೋಣ. ವಿಜಯ ಭಾಸ್ಕರ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಶ್ರೀನಾಥ್ ಹಾಗೂ ಆರತಿ ಅವರ ಒಂದು ಜೋಡಿಯ ಚಿತ್ರದ ಗೀತೆ. ಇದು 1977 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ. ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
1: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
2: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಒಂದು ಸಿನಿಮಾ ಕತೆ ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಬೆಳ್ಳಿ ಬೆಳಕು ಮೂಡುತ್ತಿದೆ ಎನ್ನುವಂತಹ ಒಂದು ಸುಮಧುರವಾದಂತಹ ಗೀತೆಯನ್ನ ಬಿ ಆರ್ ಛಾಯಾ ಹಾಗೂ ಸಂಗಡಿಗರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಚಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆಯನ್ನ ಇದೀಗ ಕೇಳೋಣ. ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ, ಇದು ಅಂಜನಾ ಹಾಗೂ ಅನಂತನಾಗ್ ಅವರ ಒಂದು ಜೋಡಿಯ ಈ ಒಂದು ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಸುಮಧುರವಾದಂತ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ದೀಪ ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ. ಕಂಡ ಕನಸು ನನಸಾಗಿ ಇದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಜಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆ. ವಿಜಯ ಭಾಸ್ಕರ್ ಅವರ ಒಂದು ಸಂಗೀತ ನಿರ್ದೇಶನ. ಇದು ಅಶೋಕ್ ಹಾಗೂ ಮಂಜುಳಾ ಅವರ ಒಂದು ಜೋಡಿಯ ಚಿತ್ರ. ಇದು 1977 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ. ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರಿಗೆ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ದೀಪ ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ. ಸಮಯ ಒಲಿದಿದೆ ಎನ್ನುವಂತ ಒಂದು ಸುಮಧುರವಾದಂತಹ ಗೀತೆ ಇದು. ವಾಣಿ ಜಯರಾಮ್ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಚಿ ಉದಯ ಶಂಕರ್ ಬರೆದಿರುವಂತಹ ಒಂದು ಗೀತೆ. ವಿಜಯ ಭಾಸ್ಕರ್ ಅವರ ಒಂದು ಸಂಗೀತ ನಿರ್ದೇಶನ ಇದು. ಮಂಜುಳಾ ಹಾಗೂ ಕೀರ್ತಿರಾಜ್ ಅವರ ಒಂದು ನಟನೆಯ ಚಿತ್ರ ಇದು. 1977 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರೂ ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಜೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
1: ಓಕೆ ಜೂಡ್,
4: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
6: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಗೋಪಿ ಕಲ್ಯಾಣ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಗೋಧುಳಿ ವೇಳೆಯಲ್ಲಿ ಎನ್ನುವಂತ ಒಂದು ಸುಮಧುರವಾದಂತಹ ಗೀತೆಯನ್ನ ESP ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರ ಒಂದು ಮಧುರವಾದಂತಹ ಕಂಠಸಿರಿಯಲ್ಲಿ ಹಂಸಲೇಖ ಬರೆದಿರುವಂತ ಒಂದು ರಚನೆ ಮತ್ತು ಸಂಗೀತ ನಿರ್ದೇಶನದ ಈ ಒಂದು ಗೀತೆ. ಇದು 1994 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರಿಗೆ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಚಿನ್ನಾರಿ ಮುತ್ತ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಮಣ್ಣಲ್ಲಿ ಬಿದ್ದನು ಎನ್ನುವಂತ ಒಂದು ಸುಮಧುರವಾದಂತಹ ಗೀತೆಯನ್ನ ಅಜಿತ್, ಬೇಬಿ ರೇಖಾ, ಸಂಗೀತ ಹಾಗೂ ಆರಾಧನಾ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ HS ವೆಂಕಟೇಶ್ ಮೂರ್ತಿಗಳ ಒಂದು ರಚನೆಯನ್ನ ಕೇಳೋಣ. ಸಿ ಅಶ್ವಥ್ ಅವರ ಒಂದು ಸಂಗೀತ ನಿರ್ದೇಶನ. ಇದು 1993ರಲ್ಲಿ ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅಂದರೆ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ ಈ ಒಂದು ಮಧುರವಾದಂತಹ ಗೀತೆಯನ್ನ ಇದೀಗ.

ಪ್ರೀತಿಯ ಶ್ರೋತೃ ಬಾಂಧವರಿಗೆ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಮಾಗಿಯ ಕನಸು ಎನ್ನುವಂಥ ಒಂದು ಚಿತ್ರದ ಗೀತೆಯತ್ತ ಸಾಗೋಣ. ಎಲ್ಲೆಲ್ಲೂ ನೀನೆ, ಇದು SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ SRavi ಬರೆದಿರುವಂತಹ ಒಂದು ಗೀತೆ. ಇದು ವಿಜಯ ಭಾಸ್ಕರ್ ಅವರ ಒಂದು ಸಂಗೀತ ನಿರ್ದೇಶನ. ಇದು ಶ್ರೀನಾಥ್ ಆರತಿ ಅವರ ಒಂದು ಜೋಡಿಯ ಚಿತ್ರ. ಇದು 1977 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ. ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಬಿಡುಗಡೆ ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಬಾನಿಗೆ ನೀಲಿಯ ಎನ್ನುವಂತಹ ಒಂದು ಸುಮಧುರವಾದಂತಹ ಗೀತೆಯನ್ನು ಡಾಕ್ಟರ್ ಪಿ.ಬಿ. ಶ್ರೀನಿವಾಸ ಹಾಗೂ ಪಿ. ಸುಶೀಲ ಅವರ ಒಂದು ಮಧುರವಾದಂತಹ ಕಂಠಸಿರಿಯಲ್ಲಿ ಚಿ. ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆಯನ್ನ ಇದೀಗ ಕೇಳೋಣ. ಎಂ. ರಂಗರಾವ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಭಾರತಿ ಅವರ ಒಂದು ಜೋಡಿಯ ಚಿತ್ರ. ಇದು 1973 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕಲಿಯುಗ ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ನಂಬಿ ಯಾರನ್ನು ಬಂದ ಭೂಮಿಗೆ ಎನ್ನುವಂತಹ ಒಂದು ಸುಮಧುರವಾದಂತಹ ಗೀತೆ. ಇದು ರಾಜೇಶ್ ಅವರ ಒಂದು ಅಭಿನಯದ ಈ ಒಂದು ಮಧುರವಾದಂತಹ ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಜೇಬಿನಲ್ಲಿ ಝಣ ಝಣಿಸೋ ಹಣಕಾಸು ತುಂಬಿರಲು ಸ್ವಾಗತಿಸಿ ಓಡಿ ಬಹರು ಆಗಲ್ಲ ಗಣಿಸರು ಗುಣವನ್ನು ನಮಿಪರು ಹಣವನ್ನು ಗಣಿಸರು ಗುಣವನ್ನು ನಮಿಪರು ಹಣವನ್ನು

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಬದುಕು ಬಂಗಾರವಾಯಿತು ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ. ಪ್ರಿಯತಮ ಎನ್ನುವಂತ ಒಂದು ಸುಮಧುರವಾದಂತಹ ಗೀತೆಯನ್ನ ಪಿ ಸುಶೀಲ ಅವರ ಒಂದು ಮಧುರವಾದಂತಹ ಕಂಠಸಿರಿಯಲ್ಲಿ ಜಿ ಉದಯ ಶಂಕರ್ ಬರೆದಿರುವಂತ ಒಂದು ಗೀತೆಯನ್ನ ಇದೀಗ ಕೇಳೋಣ. ಎಂ ರಂಗರಾವ್ ಅವರ ಒಂದು ಸಂಗೀತ ನಿರ್ದೇಶನ. ಇದು 1976ರಲ್ಲಿ ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅಂದರೆ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತಹ ಗೀತೆಯನ್ನ ಇದೀಗ ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
3: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಚಂಡ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ. ಸವಿ ಸವಿ ಎನ್ನುವಂತ ಒಂದು ಗೀತೆಯನ್ನ ಶಾನ್ ಹಾಗೂ KS ಚಿತ್ರ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಎಸ್ ನಾರಾಯಣ್ ಬರೆದಿರುವಂತ ಒಂದು ರಚನೆ, ಸಂಗೀತ ನಿರ್ದೇಶನ ಹಾಗೂ ಚಿತ್ರಕತೆ ಇವರದೇ ಆಗಿರುವ ಈ ಒಂದು ಮಧುರವಾದಂತಹ ಗೀತೆ, ಇದು 2007 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತಹ ಗೀತೆಯನ್ನ ಇದೀಗ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಪರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕಲಿಯುಗ ಭೀಮ ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಕೈತುತ್ತು ಕೊಟ್ಟೋಳು ಎನ್ನುವಂತಹ ಒಂದು ಸುಮಧುರವಾದಂತಹ ಗೀತೆಯನ್ನ SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಹಂಸಲೇಖ ಬರೆದಿರುವಂತಹ ಒಂದು ರಚನೆ ಮತ್ತು ಸಂಗೀತ ನಿರ್ದೇಶನದ ಈ ಒಂದು ಗೀತೆ. ಇದು ಟೈಗರ್ ಪ್ರಭಾಕರ್ ಹಾಗೂ ಖುಷ್ಬು ಅವರ ಒಂದು ಜೋಡಿಯ ಚಿತ್ರ. ಇದು 1991 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿಕ್ಷಣ ಹೊಸ ಧಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ರೇಡಿಯೋ ಸ್ಟೇಷನ್ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಒಂದು ಭಾವಗೀತೆಯತ್ತ ಸಾಗೋಣ. ಅದುವೇ ತನುವು ನಿನ್ನದು ಮನವು ನಿನ್ನದು. ಇದು ಮೈಸೂರು ಅನಂತ ಸ್ವಾಮಿ ಅವರ ಒಂದು ಮಧುರವಾದಂತಹ ಕಂಠಸಿರಿಯಲ್ಲಿ ಕುವೆಂಪು ಬರೆದಿರುವಂತಹ ಒಂದು ಗೀತೆಯನ್ನ ಇದೀಗ ಕೇಳೋಣ. ಹಾಗೆ ಮೈಸೂರು ಅನಂತ ಸ್ವಾಮಿ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಮಧುರವಾದಂತಹ ಭಾವಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅಂದರೆ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತಹ ಗೀತೆಯನ್ನ ಇದೀಗ ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲ್ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್.
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರೂ ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಜೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
1: ಓಕೆ ಜೂಡ್,
4: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹರಿಕಥೆಯನ್ನು ಕೇಳಲಿದ್ದೀರಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಹರಿಕಥಾ ವಿದ್ವಾಂಸ ಗುರುರಾಜಲು ನಾಯ್ಡು ಅವರ ಧ್ವನಿಯಲ್ಲಿ ಕೇಳಲಿದ್ದೀರಿ ಹರಿಕಥೆ 3.5 ವಜ್ರಗಳು.
7: ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ ಸರ್ವವಿಘ್ನೋಪಶಾಂತಯೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನವತಾಂ ಕಾಮಧೇನವೇ. ಮಾತಾಯ ಪಿತಾಯ ವದಸ್ತನಯಾಪಿ ಪೂಜಿ ಸರ್ವಂ ಯತೇವ ನಿಯವೇನ ವಧನ್ವಯಾನಾಂ. ಆದ್ಯಸ್ಸನ್ಗುಡೈರ್ಬಗುಳಾಭಿ ಶ್ರೀರಾಮತ್ತದಂಗರಿ ಪ್ರಣಮಾಮಿ ಯುಗಳಂ ನಮಾಮಿ. ಶ್ರೀಶೈಲೇಶದಯಾಪಾತ್ರಂ ದಿಭಕ್ತಿಯಾದಿಗುಣಾರ್ನವಂ ಯತೇಂದ್ರ ಪ್ರವಣಂ ವಂದೇ ರಮ್ಯಜಾಮಾದರ ಮುನಿಂ. ಲಕ್ಷ್ಮೀನಾಥ ಸಮಾರಂಭನಾದಯಾಮನ ಮಧ್ಯಮ ಅಶ್ವದಾಚಾರ್ಯ ಪರ್ಯಂತ ವಂದೇ ಗುರುಪರಂಪರಂ.

ಕೀರ್ತನಾರಂಭ ಕಾಲದಲ್ಲಿ ವಿಚಿತ್ರ ಲೀಲಾಮಯನಾಗಿರ್ತಕ್ಕಂಥ ಪರಮಾತ್ಮ ಲೋಕದಲ್ಲಿ ಹಲವಾರು ರೀತಿಯಲ್ಲಿ ತನ್ನ ಭಕ್ತರನ್ನು ಕಾಪಾಡುತ್ತಲೇ ಇರ್ತಾನೆ. ನಾವು ಭಾವಿಸುವುದು ಒಂದಾದರೆ ದೇವರ ಚಿತ್ತವೇ ಮತ್ತೊಂದು. ಸರ್ವದಾ ಭಕ್ತರಿಗಾಗಿ ತಾನು ನೆರವನ್ನೇ ನೀಡುತ್ತಿರ್ತಾನೆ. ಯಾವ ಕಾಲದಲ್ಲಿ ಯಾವ ರೂಪದಲ್ಲಿ ತನ್ನ ಭಕ್ತರ ಪ್ರತಿಭೆಯನ್ನ ಲೋಕಕ್ಕೆ ತೋರಲು ತಾನು ಯಾವ ನಾಟಕವನ್ನಾಡಲು ಸಿದ್ಧನಾಗ್ತಾನೆ. ಅದಕ್ಕಾಗಿಯೇ ಆತನಿಗೆ ಕಪಟನಾಟಕ ಸೂತ್ರಧಾರಿ ಎಂದು ಹೆಸರಾಗಿದೆ. ಅಂತಹ ಕಪಟನಾಟಕ ಸೂತ್ರಧಾರಿಯಾದ ಶ್ರೀ ಕೃಷ್ಣ ತಾನು ತನ್ನ ಭಕ್ತರಲ್ಲಿ ಉಂಟಾಗಬಹುದಾಗಿರ್ತಕ್ಕಂಥ ವಿಚಿತ್ರ ವರ್ತನೆಯ ಒಂದು ಲೀಲಾ ವಿನೋದ ಕಥಾಭಾಗವೇ 3.5 ವಜ್ರಗಳು ಎಂಬ

ಕಥಾಭಾಗ. ಅಂದ ಮೇಲೆ ಈ ಕಥಾಭಾಗವನ್ನು ಹೇಳುವುದು ಕೇಳುವುದು ಉಚಿತ ಎಂದಾಗ ನಾವು ಆ ಕಥಾಭಾಗವನ್ನು ಪಠಣ ಶ್ರವಣದಿಂದ ಶ್ರೀಹರಿಯ ಕೃಪೆಗೆ ಪಾತ್ರರಾಗೋಣ. ಮೆರವಪುರದೊಳಗೆ

ದ್ವಾಪರ ಯುಗದಲ್ಲಿ ಜಗದೊಡೆಯನಾಗಿರುವ ಶ್ರೀ ಕೃಷ್ಣ ಪರಮಾತ್ಮನ ಪ್ರಿಯ ಭಕ್ತನಾಗಿರುವ ಪಾಂಡವರು ದುರ್ಯೋಧನಾದಿಗಳ ಮೋಸ ಜೂತದಲ್ಲಿ ಸಿಕ್ಕಿ ತಾವು ವನವಾಸಕ್ಕಾಗಿ ಕಾಡಿಗೆ ಹೊರಟಿದ್ದಾರೆ. ಪರಬಾರದ ಕಷ್ಟಗಳನ್ನು ಪಡುತ್ತಾ ಕಾಡಿನಲ್ಲಿ ಅವರು ವಾಸ ಮಾಡಿಕೊಂಡಿದ್ದರೆ ಜಗದೊಡೆಯರಾಗಿರ್ತಕ್ಕಂಥ ಶ್ರೀಮನ್ ನಾರಾಯಣ ರೂಪಿಯಾದ ಕೃಷ್ಣನಿಗೆ ಭಕ್ತರ ಮೇಲೆ ಚಿಂತೆ. ಏನಾಯಿತೋ, ಏನು ಕಷ್ಟಪಡುತ್ತಿದ್ದಾರೋ? ಲೋಕದಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಚಿಂತೆ. ಮಕ್ಕಳಿಲ್ಲದವರಿಗೆ ಮಕ್ಕಳ ಚಿಂತೆ, ಧನವಿಲ್ಲದವರಿಗೆ ಧನದ ಚಿಂತೆ, ಒಬ್ಬೊಬ್ಬರಿಗೂ ಒಂದೊಂದು ಚಿಂತೆ ಇರುವಂತೆ ಪರಮಾತ್ಮರಿಗೂ ಒಂದು ಚಿಂತೆಯಂತೆ ತನ್ನ ಭಕ್ತರಿಗೆ ಯಾವ ವಿಧವಾದಂತಹ ದುಃಖ ಬಾರದೇ ಇರಲಿ, ಕಷ್ಟ ಪಡ್ತಾರಲ್ಲ ಅನ್ನುವ ಚಿಂತೆ. ದ್ವೈತವನದಲ್ಲಿ ಪಾಂಡವರು ಅನೇಕ ವಿಧವಾಗಿರುವ ಪುರಾಣ ಪುಣ್ಯ ಕಥೆಗಳನ್ನು ಕೇಳುತ್ತಾ ಕಾಲವನ್ನು ಕಳೆಯುತ್ತಿರುವಾಗ ಶ್ರೀಕೃಷ್ಣ ಸಂದರ್ಶನಾರ್ಥವಾಗಿ ಮಹಾನುಭಾವರಾದಂಥ ನಾರದ ಮಹರ್ಷಿಗಳು ಭಗವನ್ನಾಮ ಸಂಕೀರ್ತನೆಯನ್ನು ಪಾಡುತ್ತಾ ದ್ವಾರಕೆಗೆ ಬರ್ತಾ ಇದ್ದಾರೆ.

ಆ ದ್ವಾರಕಾ ನಗರದಲ್ಲಿ ಬಲರಾಮದೇವ ತನ್ನ ಹೆಂಡತಿಯಾದ ರೇವತಿ ದೇವಿಯಿಂದೊಡಗೂಡಿ ಕುಳಿತಿದ್ದ. ರೇವತಿ ದೇವಿ ಒಂದು ಪ್ರಶ್ನೆ ಮಾಡಿದ್ಲು, ಸ್ವಾಮಿ, ಲೋಕದಲ್ಲಿ ಬಹುಜನ ರಾಮರ ಹೆಸರನ್ನು ಕೇಳಿದ್ದೇನೆ, ಅದರಲ್ಲಿ ಶ್ರೀರಾಮ ಪರಶುರಾಮ ಇವರು ಬಹಳ ಪ್ರಖ್ಯಾತರು, ನೀವು ಬಲರಾಮ ಅಂತ ಹೆಸರು ಪಡೆದಿದ್ದೀರಲ್ಲ, ಇದು ಹೇಗೆ? ಸೋಮಪಾರದಲ್ಲಿ ತಲ್ಲೀನಾಗಿದ್ದ ಬಲರಾಮ ನಗನಗುತ್ತ ಹೇಳಿದರಂತೆ, ರೇವತಿ, ಹಲಾಯುಧವನ್ನು ಕರದೊಳಗೆ ಹಿಡಿದು ಯುದ್ಧಕ್ಕೆ ನಾನು ಎದುರಾಗಿ ನಿಂತರೆ ನನ್ನ ಎದುರಾಗಿ ನಿಲ್ಲುವ ಧೀರರು ಈ ತ್ರಿಭುವನದಲ್ಲಿಯೂ ಇಲ್ಲ. ಈಗ ಪ್ರಸಿದ್ಧರು ಎನಿಸಿಕೊಂಡಿರುವ ದುರ್ಯೋಧನ ಭೀಮಾದಿಗಳು ನನ್ನ ಶಿಷ್ಯರೇ. ಗದಾಯುದ್ಧದಲ್ಲಿ ಮಲ್ಲಯುದ್ಧದಲ್ಲಂತೂ ಬಹಳ ಪ್ರವೀಣ ನಾನು. ಆ ಮಲ್ಲಯುದ್ಧದ ವೈಖರಿ ಮೂರು ಲೋಕದಲ್ಲಿ ನಾರಿಗೂ ಇಲ್ಲ ಕಾಣೆ. ಆಗ ರೇವತಿ ದೇವಿ ಕೇಳಿದ್ಲು, ಹೌದೇನ್ರಿ, ಮಲ್ಲಯುದ್ಧ ಅಂದ್ರೆ ಕುಸ್ತಿ ಅಲ್ವೇ, ನಾನು ನೋಡ್ಬೇಕಲ್ರಿ. ನೋಡಬೇಕು ಎಂದಾಗ ಬಲರಾಮ ಹೇಳಿದ, ಸಮಯ ಸಿಕ್ಕಿಲಿ, ಅದರ ಅವಕಾಶವನ್ನು ಕಲ್ಪಿಸಿಕೊಡ್ತೇನೆ. ಅಯ್ಯೋ, ಇನ್ನು ನಾನು ನಿಮ್ಮ ಕುಸ್ತಿ ನೋಡೋದಕ್ಕೋಸ್ಕರ ಸಮಯ ಕಾಯ್ಬೇಕೆ? ಇಲ್ಲೇ ಯಾರಾದರೂ ಸೇವಕರಿದ್ದಾರಲ್ಲ, ಮಾಡಬಾರ್ದೇನ್ರಿ? ಛೇ ಛೇ ಛೇ ಛೇ, ಎಲ್ಲಾದರೂ ಉಂಟಾ? ನಮ್ಮ ಯೋಗ್ಯತೆಗೆ ಸರಿ ಸಮಾನವಾದವರು ಬಂದಾಗಲ್ವೇನೆ ಅದರ ವಿಚಾರ? ತಾಳು, ಯಾರಾದರೂ ಬರಲಿ, ಆಗ ವಿಚಾರ ತೋರ್ತೇನೆ. ಹಾಗನ್ನೋ ವೇಳೆಗೆ ಸರಿಯಾಗಿ ಬ್ರಹ್ಮ ಮಾನಸ ಪುತ್ರರಾದ ನಾರದರು ನಾರಾಯಣ ಅಂತ ಬಂದರು. ಕಂಡೊಡನೆಯೇ ನಾರದರನ್ನ ಬಲರಾಮ ಎದ್ದ. ಆಹಾ, ರೇವತಿ, ನಿನ್ನಾಶೆ ಈಡೇರುವ ಕಾಲ ಬಂದಿದೆ. ನನಗೆ ಸರಿಯಾದ ಜೊತೆ ಇಲ್ಲ ಅಂತಿದ್ದೆ. ನೋಡು, ಈ ಬ್ರಹ್ಮನ ಪುತ್ರ ನಾರದ ಬ್ರಹ್ಮಚಾರಿ ಸರಿಯಾಗಿದ್ದಾರೆ.

ನಾರದ್ರು ನೋಡಿದ್ರು, ನಾರಾಯಣ ನಾರಾಯಣ ನಾರಾಯಣ. ಹೋದಿಯಾ ಪಿಶಾಚಿ ಅಂದ್ರೆ ಬಂದೆ ಗವಾಕ್ಷಿಲಿಯಿಂದ ಹಾಗೆ ಶ್ರೀಕೃಷ್ಣ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ನಾನು ಬರ್ತಿದ್ರೆ ಈ ಬಲರಾಮ ಕುಸ್ತಿಗೆ ಕರೀತಿದ್ದಾನಲ್ಲ, ಬಲರಾಮ ದೇವ ನೀನು ಜಗದೇಕ ವೀರ, ನೀನು ಮಹಾಪರಾಕ್ರಮ ಪ್ರಖ್ಯಾತ, ನಾನು ಭಾಗವತೋತ್ತಮ, ನನಗೂ ನಿನಗೂ ಸಮವೇ, ಚಿಂತೆ ಇಲ್ಲವ, ನಿನ್ನನ್ನೊಂದು ಸಲ ಮೇಲೆ ಕೆತ್ತಿ ಬಿಸಾಡ್ತೀನಿ, ನೀನು ಕೆಳಗಡೆ ಹೇಗೆ ಬೀಳ್ತೀಯ ಅನ್ನೋದು ನನ್ನ ಹೆಂಡತಿಗೆ ತೋರಿಸ್ತೇನೆ, ಹಿರಿಯಿರಿ ಅವನನ್ನ. ನಾರದ್ರಿಗೆ ಭಯವಾಯಿತು, ವೀಣೆ ತೆಗೆದು ಕಂಕುಳಲ್ಲಿ ಹಾಕೊಂಡು ದಡ ದಡ ದಡ ದಡ ದಡ ದಡ ಅಂತ ಓಡ್ತಾ ಇದ್ದಾರೆ. ಹಿಡೀರಿ ಹಿಡೀರಿ ಅನ್ನೋದ್ರೊಳಗಾಗಿ ಮಹಾನುಭಾವನಾದಂತ ನಾರದ ಅರಮನೆ ಒಳಗಡೆ ನುಗ್ಗಿ ಉದ್ಯಾನವನಕ್ಕೆ ಬಂದನಂತೆ. ಉದ್ಯಾನವನಕ್ಕೆ ಬಂದರೆ ಜಗದೊಡೆಯನಾಗಿರ್ತಕ್ಕಂಥ ಕೃಷ್ಣ ಪರಮಾತ್ಮ ಕೂತಿದ್ದ. ಆಹಾ, ಸದ್ಯ ಕಂಡೆ ಕೃಷ್ಣನನ್ನ. ಹೇ ಒಡೆಯ ಕೃಷ್ಣ, ನಮೋ ನಮೋ ನಾರಾಯಣ, ಗೋವಿಂದ ಮುಕುಂದ ಅಚ್ಯುತ. ಯೋಚನೆಯನ್ನು ಮಾಡ್ತಾ ಕುಳಿತಿದ್ದಂಥ ಕೃಷ್ಣ, ಓಹೋ ಪೂಜ್ಯರೆ ದಯಮಾಡಿಸಿ. ಏನ್ ಪರಮಾತ್ಮ ಬಹಳ ಯೋಚನೆ ಮಾಡ್ತಾ ಇದೆಯಲ್ಲ? ಏನಿಲ್ಲ ನಾರದ್ರೆ, ಹೀಗೆ ಬೇಸರವಾಗ್ತಾ ಇದೆ. ನಿಮ್ಮನ್ನು ಕಂಡೆ ನನಗೊಂದು ಆಲೋಚನೆ ಬಂದಿದೆ ಗುರುಗಳೇ, ನಿಮ್ಮನ್ನೊಂದು ಮಾತು ಕೇಳಲೆ? ಏನು? ಏನಿಲ್ಲ, ನನ್ನ ಬೇಸರ ಕಳೆಯುವುದಕ್ಕೆ ಒಂದು ಕಥೆ ಹೇಳ್ತೀರಾ? ಕಥೆ? ಯಾವ ಕಥೆ ಪರಮಾತ್ಮ? ಕಥೆ ಚೆನ್ನಾಗಿರ್ಬೇಕು ನಾರದ್ರೆ. ಕಥೆ ಹೇಗಿರಬೇಕು ಅಂದ್ರೆ, ಹಿಂದೆ ಯಾರು ಕೇಳಿರಬಾರದು, ಮುಂದಕ್ಕೆ ಯಾರು ಕೇಳಬಾರದು, ಹಿಂದೆ ಎಲ್ಲೂ ನಡೆದಿರಬಾರದು, ಮುಂದಕ್ಕೆಲ್ಲೂ ನಡೆಯಬಾರದು ಅಂತ ಕಥೆ. ನಾರದರಂದ್ರೆ ಚೆನ್ನಾಗಿದೆ. ಬಲರಾಮನಿಗೆ ಬೇಕು ಒಂದು ಜೊತೆ, ಪರಮಾತ್ಮ ಕೃಷ್ಣನಿಗೆ ಬೇಕು ಒಂದು ಕಥೆ, ಮಧ್ಯ ಬಂದಿದೆಯಲ್ಲ ನನಗೆ ವ್ಯಥೆ. ಏನು ಮಾಡಲಿ ಪರಮಾತ್ಮ, ನಿನಗೆ ಕಥೆ ಬೇಕೋ ಹಾಗಾದ್ರೆ ನನಗೊಂದಿಷ್ಟು ಅವಕಾಶವನ್ನು ಕೊಡು, ಸ್ವಲ್ಪ ಕಾಲಾವಕಾಶವನ್ನು ಕೊಡು. ಆ ಕಾಲಾವಕಾಶದಲ್ಲಿ ನೀನು ಕೇಳಿದಂತಹ ಕಥೆಯನ್ನ ನೀನು ಕೇಳುವುದು ಬೇಡ, ನೋಡುವಂತೆ ಮಾಡ್ತೇನೆ. ಸದ್ಯ ನನಗೆ ಈಗ ಹೋಗ್ಲಿಕ್ಕೆ ಅವಕಾಶ ಕೊಡು ನಾರಾಯಣ ಅಂತ ಹೊರಟು ಬಿಟ್ಟರಂತೆ. ಪರಮಾತ್ಮ ಯೋಚನೆ ಮಾಡ್ತಿದ್ರೆ ಮಹಾನುಭಾವರಾದ ನಾರದರು ಗಗನ ಮಾರ್ಗದಲ್ಲಿ ಬರ್ತಾ ಯೋಚನೆ ಮಾಡ್ತಾರೆ. ಹೇ ಪರಮಾತ್ಮ, ಏನಪ್ಪಾ ನಿನ್ನ ವಿಚಿತ್ರ ಲೀಲಾ, ನೀನು ಹೇಳಿದಂತೆಲ್ಲ ಕೇಳಿ ಕಾಲವನ್ನು ಕಳೆಯತಕ್ಕಂಥ ನಾನು ನಿನಗೇ ಕತೆ ಹೇಳುವ ಕಾಲ ಬಂದಿದೆಯಲ್ಲ, ಹಾಗೆ ಆಗಲಿ ಎಂಬುದಾಗಿ ಪರಮಾತ್ಮನ ಧ್ಯಾನ ಮಾಡಿಕೊಂಡು ಬರ್ತಾ ಇದ್ದಾರೆ. ಮುರಳಿ

ಮುರಳೀಧರ ಶ್ಯಾಮಸುಂದರ, ನಿನಗೆ ಕಥೆಯ ಪೇಳುವ ಪರಿಯು ಎನಗಳವೇ ದೇವ, ನಿನಗೆ ನಾನು ಕಥೆಯನ್ನು ಹೇಳೋದೆ. ಎಲ್ಲರ ಜೀವನ ಚರಿತೆಗೂ ನೀನೇ ಮುಖಪುಟ, ಎಲ್ಲರ ಜೀವನ ರಥಕ್ಕೂ ನೀನೇ ಸಾರಥಿ, ಎಲ್ಲರ ದೇಹಾಂತರ್ಗತನಾಗಿರುವ ಶ್ರೀರಂಗ, ನಿನಗೆ ನಾನೊಂದು ವಿಚಿತ್ರ ಕಥೆ. ಎಷ್ಟು ವಿಚಿತ್ರವಾಗಿದೆ ನನ್ನ ಜೀವನ. ನಾರಾಯಣ ನಾರಾಯಣ ಅಂತ ಗಗನ ಮಾರ್ಗದಲ್ಲಿ ಹೋಗ್ತಿದ್ದಾರೆ. ಒಂದು ಸಲ ತಲೆ ಹಾಯಿಸಿ ಭೂಲೋಕವನ್ನು ನೋಡಿದರೆ ಇವರ ಶಿಷ್ಯ ಕೃತವರ್ಮ ಅರಮನೆಯ ಹೊರಬಾಗಿಲಲ್ಲಿ ತನ್ನ ಅರಮನೆಗೆ ಬರುತ್ತಿರುವ ಅನೇಕ ಜನ ಅತಿಥಿಗಳನ್ನು ಕಂಡು ಸತ್ಕರಿಸಿ ಕರಜೋಡಿಸಿ ಪ್ರಾರ್ಥನೆ ಮಾಡುತ್ತಿದ್ದಾನೆ. ದಯಮಾಡಿಸಿ ದಯಮಾಡಿಸಿ ದಯಮಾಡಿಸಿ. ನಾರದರು ನೋಡಿದರು, ಬಲರಾಮನಿಗೆ ಒಂದು ಜೊತೆ, ಜಗದೊಡೆಯನಾದ ಶ್ರೀ ಕೃಷ್ಣನಿಗೊಂದು ಕಥೆ. ಅದು ಪ್ರಾರಂಭಿಸಬೇಕಾದರೆ ಇದೇ ಸರಿಯಾದ ಸಮಯ. ಇಲ್ಲೇ

ಆರಂಭಿಸಬೇಕು ಅಂತ ಗಗನ ಮಾರ್ಗದಿಂದ ಸರ್ರದ ಭೂತಳ ಕಿಳಿದರಂತೆ ನಾರದ ಮಹರ್ಷಿಗಳು. ನಾರಾಯಣ ಶಿಷ್ಯ ಕಂಡ, ಗುರುಗಳನ್ನು ಕಂಡೊಡನೆ ಓಡೋಡಿ ಬಂದಿದ್ದೆ. ಜಯ ಗುರುದೇವ, ಮಂಗಳ ಮಸ್ತು. ಗುರುದೇವ, ನಿಮ್ಮ ಆಶೀರ್ವಾದವನ್ನು ಪಡೆದ ಶಿಷ್ಯ ಪ್ರತಿ ದಿವಸ ಸಹಸ್ರಾರು ಮಂದಿ ಸಾಧು ಸಂತರಿಗೆ ಬ್ರಾಹ್ಮಣಾದಿಗಳಿಗೆ ಭೋಜನವನ್ನು ಬಡಿಸಿ ಅನ್ನದಾನವನ್ನು ಮಾಡಿ ನಾನು ಕೃತಕೃತ್ಯನಾಗುತ್ತಿದ್ದೇನೆ. ದಯಮಾಡಿಸಿ ಗುರುಗಳೇ, ಈ ದಿನ ನೀವೇ ಬಂದಿದ್ದೀರಾ ಎಂದರೆ ಆನಂದವೋ ಆನಂದ. ದಯಮಾಡಿಸಿ ದಯಮಾಡಿಸಿ ಕರೆದುಕೊಂಡು ಹೋದ. ಅಂದಿನದಿನದ ಸಮಾರಾಧನೆಯಲ್ಲಿ ಅಗ್ರಾಸನದ ಮೇಲೆ ಗುರುಗಳನ್ನು ಕೂರಿಸಿದ್ದಾನೆ. ಸಾಲು ಸಾಲಾಗಿ ಕೂತಿದ್ದಾರೆ ಭೋಜನಕ್ಕೆ ಜನ. ಏನ್ ಅಡಿಗೆಗಳು ಬಡಿಸ್ತಾ ಇದ್ದಾರೆ? ಲಾಡು, ಚಿರೋಟಿ, ದೂದ್ಪಾಡ, ಕರಾಯಿ, ದಮರೋಟ, ಮೈಸೂರು ಬಾತ್, ಕೇಸರಿ ಬಾತ್, ಮಗಳು ಬಾತು, ರಾವಣ ಬಾತು, ಕುಂಕಡ ಬಾತು, ಸಣ್ಣಗೆ ಮಂಡಿಗೆ, ಗೂಳೂರಿಗೆ, ಬೆಂಗಳೂರಿಗೆ, ತುಮಕೂರಿಗೆ ಅಂತ ರಾಶಿ ರಾಶಿ ತಿಂಡಿಗಳನ್ನು ಮಾಡಿ ಬಡಿಸಿದ್ದಾರೆ. ಪಕ್ಕದಲ್ಲಿ ಕೂತಿರೋರಿಗೆಲ್ಲ ಬಾಯಿಗೆ ಹಾಕೊಂಡ್ರೆ ಸಾಕು ಅಂತ ಈ ನಾರದರು ಭೋಜನಕ್ಕಾಗಿ ಕುಳಿತಿದ್ದಾಗ ಬಂದಂತ ಕೃತವರ್ಮನು ನಮಸ್ಕಾರ ಮಾಡಿ ತನ್ನ ಹೆಂಡತಿಯನ್ನು ಕರೆದ. ಸತ್ಯ ಸತ್ಯ ಸತ್ಯ ಎಂದರೆ ಓಡೋಡಿ ಬರ್ತಿದ್ದಾಳಂತೆ ಸತ್ಯವತಿ. ದೊಡ್ಡವರು ಹೇಳ್ತಾರೆ, ಸತ್ಯವತಿ ಗುಣವತಿ ಪತಿಯೊಳಗೆ ಅತಿ ವಿಧದ ಭಕ್ತಿಯಲ್ಲಿ ಬಾಳುವ ನಿಜ ಸತಿ. ಆ ಸತ್ಯವತಿಯು ಓಡಿ ಬಂದಿದ್ದೆ. ಗುರುಗಳ ಚರಣಾರವಿಂದಕ್ಕೆ ನಮಸ್ಕಾರ ಮಾಡಿ ಕೈಗಳನ್ನು ಜೋಡಿಸಿ ನಿಂತಿದ್ದಾಳೆ. ಗುರುಗಳ ಕೈಯನ್ನೇ ನೋಡಿದರು. ಬಲರಾಮನಿಗೊಂದು ಜೊತೆ ಕೃಷ್ಣನಿಗೆ ಒಂದ ಅಪರೂಪವಾದ ಕಥೆ, ಇವೆರಡು ನಿರ್ಮಾಣ ಮಾಡುವುದಕ್ಕೆ ನನಗಿರುವುದು ಇದೊಂದೇ ಮಾರ್ಗ. ಕಾರಣ, ಕೃಷ್ಣ ನಾರಾಯಣಾಂಶ ಸಂಭೂತ, ಬಲರಾಮ ಆದಿಶೇಷಾವತಾರಿ. ಇವರಿಬ್ಬರನ್ನು ಅಲುಗಾಡಿಸುವ ಶಕ್ತಿ ಎಂದರೆ ತ್ರಿಮೂರ್ತಿಗಳನ್ನು ಅಲುಗಾಡಿಸುವ ಶಕ್ತಿ ಇರುವುದು ಒಂದೇ ಒಂದರಲ್ಲಿ, ಅದೇ ಪತಿವ್ರತ ಶಕ್ತಿ. ಈ ಸತಿಯಾಗಿರತಕ್ಕಂಥ ಸತ್ಯವತಿಯನ್ನ ಈ ನಾಟಕಕ್ಕೆ ನಾನೊಂದು ಕಾರಣಭೂತವಾಗಿಟ್ಟುಕೊಳ್ಳಬೇಕು. ನಾರಾಯಣ ನಾರಾಯಣ ಕೃಷ್ಣ, ನಾನಿನ್ನು ಮುಂದೆ ಮಾಡೋ ಕೆಲಸಕ್ಕೆ ನೀನೇ ನನಗೆ ಸಹಾಯ ಮಾಡಬೇಕು ಅಂತ ಭೋಜನವನ್ನು ಮಾಡದೆ ಸುಮ್ಮನೆ ಕುಳಿತಿದ್ದರೆ ಶಿಷ್ಯನಾದ ಕೃತವರ್ಮ ಬಂದು ಕೈಗಳನ್ನು ಜೋಡಿಸಿದ. ಗುರುಗಳೇ, ತಾವು ಪ್ರಾರಂಭವನ್ನು ಮಾಡದೆ ಆ ಕಾದಿರುವ ಜನಗಳ್ಯಾರು ಊಟ ಮಾಡೋ ಹಾಗಿಲ್ಲ. ನಾರದರು ಹೇಳಿದ್ರಪ್ಪ, ನನ್ನ ಮನಸ್ಸಿನಲ್ಲೊಂದು ಭಾವನೆ ಬಂದಿದೆ, ನಾನು ಕೇಳಿದ್ದನ್ನು ನೀನು ನೆರವೇರಿಸಿಕೊಡ್ತೇನೆ ಅಂತ ಅಭಯವನ್ನು ಕೊಟ್ಟರೆ ಊಟ ಮಾಡ್ತೇನೆಯ. ಗುರುಗಳೇ, ನಿಮಗಿಲ್ಲ ಅಂತ ನಾನೆಂದು ಹೇಳುವುದಿಲ್ಲ, ಅಗತ್ಯವಾಗಿ ಆಗಬಹುದು. ಹಾಗಾದರೆ ಪ್ರಮಾಣ ಮಾಡಿ ಹೇಳು. ಪ್ರಮಾಣವೇ ಕೇಳಿ, ನನಗೆ ಈ ಲೋಕದಲ್ಲಿ ಎಲ್ಲಕ್ಕಿಂತಲೂ ಸರ್ವಶ್ರೇಷ್ಠವಾದಂತಹ ಒಂದು ಶಕ್ತಿ ಎಂದರೆ ಅದೇ ಗುರುವು. ನನಗೆ ಎಲ್ಲಕ್ಕಿಂತಲೂ ಮಿಗಿಲಾದ ದೈವ ಎಂದರೆ ನನ್ನ ಗುರು. ಆ ಗುರುವಾದ ನಾರದ ನಿನ್ನ ಪಾದದಾಣಿಯಾಗಿ ನೆರವೇರಿಸಿ ಕೊಡ್ತೇನೆ. ಊಟವಾಗಲಿ ಊಟವಾಗಲಿ ಎನ್ನುವುದರೊಳಗಾಗಿ ಎಲ್ಲರೂ ಭೋಜನ ಮಾಡುತ್ತಿದ್ದಾರೆ. ನಾರದರು ಮುಗಿಸಿದರು. ನಾರಾಯಣ ನಾರಾಯಣ ಕರತಂದು ಅರಮನೆಯ ಒಂದು ಮೂಲೆಯಲ್ಲಿ ಕೂರಿಸಿ ಅವರ ಪಾದಗಳಿಗೆ ನಮಸ್ಕಾರ ಮಾಡಿ ರಾಜ ಕೇಳಿದ. ಗುರುಗಳೇ, ಏನಾಗಬೇಕು? ಏನು ಇಲ್ಲ, ಒಂದೇ ಒಂದು ಮುಖ್ಯವಾದ ವಿಚಾರ ಹೇಳಬೇಕು ನಿನಗೆ. ಗುರುಗಳೇ, ಅಪ್ಪಣೆಯನ್ನು ಕೊಡಿಸಿ.

0: ಅಯ್ಯ, ಇಂದಿನ ಇರುಳಿನ ಸೇವೆಗಾಗಿ ಅಪರೂಪ ಲಾವಣ್ಯವತಿಯು ಗುಣವತಿಯೂ ಆದ ನಿನ್ನ ಸತಿಯಾದ ಸತ್ಯವತಿಯನ್ನು ಕಳುಹಿಸಬೇಕು ಇಷ್ಟೇ. ಹಾಗಂದ ಕೂಡಲೇ ಅರಸ, ಏನಂದ್ರಿ ಗುರುಗಳೇ, ಇಂದಿನ ಇರುಳಿನ ಸೇವೆಗೆ ನನ್ನ ಸತಿಯನ್ನು ಕಳುಹಿಸುವುದೇ? ಇದೇನು ವಿಚಿತ್ರವಾದಂಥ ವರ್ತನೆ! ಬ್ರಹ್ಮಚಾರಿಗಳಾದ ನನ್ನ ಗುರುಗಳು ನನ್ನನ್ನು ಪರೀಕ್ಷೆ ಮಾಡುತ್ತಿದ್ದೀರಾ? ಗುರುಗಳೇ ಗುರುಗಳೇ ನನ್ನನ್ನು ಪರೀಕ್ಷೆ ಮಾಡುತ್ತಿದ್ದೀರಾ? ಲೋಕದಲ್ಲಿ ಹರಿಶ್ಚಂದ್ರ ಎಂಬ ಅರಸ ಗುರುವಿನ ದಕ್ಷಿಣೆಗೋಸ್ಕರವಾಗಿ ತನ್ನ ಹೆಂಡತಿ ಮಕ್ಕಳನ್ನು ಮಾರಿದ ಎಂಬ ಕಥೆಯನ್ನು ಕೇಳಿದ್ದೇನೆ ವಿನಃ, ಈ ರೀತಿಯಾಗಿ ಹೆಂಡತಿಯನ್ನು ಗುರುವಿಗೆ ಒಪ್ಪಿಸಿದ ಎಂಬ ಕಥೆಯನ್ನು ನಾನು ಇದುವರೆಗೂ ಕೇಳಿದ್ದಿಲ್ಲ. ಗುರುಗಳೇ ಇದೇನಿದು? ನಾರದರಿದ್ರು, ಅರಸ ನನಗಿದು ಗೊತ್ತಿತ್ತು, ಇದು ನಿನ್ನಿಂದ ಆಗೋದಿಲ್ಲ ಅಂತ. ಹೋಗಲಿ ಬಿಡು, ನಾನು ನೀನು ಪ್ರಮಾಣ ಮಾಡಿದ್ದು ಯಾರಿಗೂ ಹೇಳೋಲ್ಲ. ನಿಲ್ಲಿ ಗುರುಗಳೇ, ಆಡಿದ ಮಾತನ್ನು ತಪ್ಪಿ ನರಕಕ್ಕೆ ಹೋಗುವುದೇ? ಇಲ್ಲ ಇಲ್ಲ, ಇದು ಬಂದೇ ಎಂಬುದಾಗಿ ಅರಮನೆ ಒಳಗಡೆಗೆ ಬಂದ. ಆರತಿ ಹಿಡಿದು ನಿಂತಿದ್ದ ಸತೀ ಸತ್ಯವತಿ ಗಂಡನ ಮುಖವನ್ನು ನೋಡಿದಳು. ದೇವ, ಏಕೆ ಈ ರೀತಿ ಶೋಕಾಗ್ರಾಂತರಾಗಿರುವಿರಿ? ಏನಾಯಿತು?
1: ಸತ್ಯ, ಗುರುಗಳು ಬೇಡಿದ್ದನ್ನು ನೀಡುವುದಾದರೆ ಭೋಜನ ಮಾಡ್ತೇನೆ ಎಂದು ಪ್ರಮಾಣ ಮಾಡಿಸಿ ಒಂದು ಕಠಿಣವಾದ ವಾರ್ತೆಯನ್ನಾಡಿದರು. ಇಂದಿನ ಈರುಳ್ಳಿನ ಸೇವೆಗೆ ನಿನ್ನನ್ನು ಕಳುಹಿಸಬೇಕಂತೆ. ನಾನಿದನ್ನು ಹೇಗೆ ಸಹಿಸಲಿ? ಸತ್ಯ ಹೇಗೆ ಸಹಿಸಲಿ?
0: ಸತ್ಯವತಿ ಗಂಡನಿಗೆ ಹೇಳುತ್ತಾಳೆ, ಇದು ನಿಮ್ಮ ಅಪರಾಧವಲ್ಲ, ನಾನು ರೂಪವತಿಯಾದದ್ದು ನನ್ನ ಅಪರಾಧ. ಸ್ವಾಮಿ ನೀವು ಭಯಪಡಬೇಡಿ, ಈಗಲೇ ನಾನು ಬೆಂಕಿ ಹಾರಿಬಿಡ್ತೇನೆ. ನೀನು ಬೆಂಕಿಯಲ್ಲಿ ಹಾರಿದರೆ ನನ್ನ ಮಾತು ನಡೆದಂತಾಗಲಿಲ್ಲವಲ್ಲೇ? ಹಾಗಾದರೆ ಒಂದು ವರವನ್ನು ಕೊಡಿ. ಏನು? ನಾನು ನಿಮ್ಮ ಗುರುವಿನ ಸೇವೆಗೋಸ್ಕರವಾಗಿ ಹೋಗ್ತೇನೆ, ಆದರೆ ಬೆಳಗಾದರೆ ಈ ಮುಖವನ್ನು ನಿಮಗೆ ತೋರುವುದಿಲ್ಲ, ಇದು ಹೊರಟೆ ಎಂಬುದಾಗಿ ಅನೇಕ ವಿಧವಾದ ಹಣ್ಣು ಹಂಪಲುಗಳನ್ನು ಕೈನಲ್ಲಿ ಹಿಡಿದುಕೊಂಡಿದ್ದೆ. ತಟ್ಟೆಯನ್ನು ಹಿಡಿದುಕೊಂಡು ನೇರವಾಗಿ ನಾರದರಿರುವ ಎಡೆಗೆ ಬರುತ್ತಿದ್ದಾರೆ. ನಾರದರೊಂದು ಸಲ ಬಗ್ಗಿ ನೋಡಿದರು, ಸತ್ಯವತಿ ಬರುವುದನ್ನು ನೋಡಿದ್ದೆ. ಅದು ಅದು ಬರ್ತಾ ಇದ್ದಾಳೆ ಆಕೆ. ನಾರಾಯಣ ನಾರಾಯಣ ನಾರಾಯಣ, ನಾನು ಈಗ ಏನ್ ಮಾಡಬೇಕು ಅಂತ ಇದ್ದೀನೋ, ಅದು ನೀನೇ ಕಾಪಾಡಬೇಕು ಅಂತ ಕೂತಿದ್ದ. ನಾರದ ಮಹರ್ಷಿಗಳ ಬಳಿಗೆ ಆ ತಾಯಿ ಬಂದಳಂತೆ. ಜಯ ಗುರುದೇವ. ಆ ಸತ್ಯವತಿ ಬಂದೆಯಾ? ನಿನಗಾಗಿ ಕಾದಿದ್ದೆ ನಾನು. ಬಾಬಾ, ಹಣ್ಣು ಹಂಪಲಗಳನ್ನು ತಂದಿರುವೆಯಲ್ಲವೇ, ಕ್ಷಣಕಾಲ ನಿಲ್ಲು, ನಾನು ದೇವರ ಧ್ಯಾನವನ್ನು ಮಾಡಿ ಆನಂತರ ನಿನ್ನಲ್ಲಿ ಮಾತನಾಡ್ತೇನೆ ಅಂತ ಹೇಳಿ ನಾರಾಯಣ ನಾರಾಯಣ ಅಂತ ಕಣ್ಣು ಮುಚ್ಚಿದರಂತೆ. ಕಣ್ಣನ್ನು ಮುಚ್ಚಿದರೆ ಈ ಮಹಾನುಭಾವನಾದ ನಾರದ ಇರುಳೆಲ್ಲ ಕಣ್ಣನ್ನು ಮುಚ್ಚಿದ್ದಾನೆ.

ಕಣ್ಣನ್ನು ಮುಚ್ಚಿ ನಾರಾಯಣ ನಾರಾಯಣ ಅಂತ ಕುಳಿತವರು ರಾತ್ರಿಯೆಲ್ಲ ಹಾಗೆ ಕುಳಿತರಂತೆ. ಬೆಳಗಿನ ಜಾವವಾಗಲು ಪ್ರಾರಂಭವಾಯಿತು. ಅಲ್ಲಲ್ಲಿ ಪಕ್ಷಿಗಳ ಕಲರವವು ಕೇಳಿಸಿತು. ಕೇಳಿಸಿದ ಕೂಡಲೇ ಈ ತಾಯಿ ಸತ್ಯವತಿ ಯೋಚನೆ ಮಾಡ್ತಾಳೆ, ಗುರುಗಳು ಕೇಳಿದ್ದು ನನ್ನನ್ನು ರಾತ್ರಿಯ ಸೇವೆಗಾಗಿ ಎಂದು. ಈಗಾಗಲೇ ರಾತ್ರಿ ಕಳೆದಿದೆ, ಬೆಳಗಾಗುವ ಸಂದರ್ಭವಾದ್ದರಿಂದ ನಾನು ಇಲ್ಲಿರಬೇಕಾದ್ದು ಸರಿಯಿಲ್ಲ, ನಾನಿನ್ನು ಹೊರಟು ಹೋಗೋಣ ಎಂಬುದಾಗಿ ತೀರ್ಮಾನ ಮಾಡಿ ಆ ಕಡೆ ಈ ಕಡೆ ನೋಡಿ ಒಬ್ಬ ದಾದಿಯನ್ನು ಕರೆದಳಂತೆ. ಬಾಯಿಲಿ ತೆಗೆದುಕೋ ಈ ತಟ್ಟೆಯನ್ನು. ಗುರುಗಳು ಕಂಡುಬಿಟ್ಟು ಕೇಳಿದಾಗ ಸ್ವಾಮಿ ಇರುಳು ಕಳೆದು ಹೋಯ್ತಾದ್ದರಿಂದ ರಾಣಿ ಹೊರಟು ಹೋದ್ಲು ಅಂತ ಹೇಳು. ತಟ್ಟೆಯನ್ನು ಕೊಟ್ಟು ನೇರವಾಗಿ ಗಂಡನ ಕಡೆಗೆ ಹೋಡಿದ್ಲಂತೆ. ಇಲ್ಲಿ ಈ ಸಮಯವನ್ನೇ ಕಾದಿದ್ದ ನಾರದರು ಸತ್ಯವತಿಯು ಆ ಕಡೆಗೆ ಹೋದ ಕೂಡಲೇ ಥಟ್ಟನೆ ಕಣ್ಣನ್ನು ಬಿಟ್ಟರು. ಕಣ್ಣನ್ನು ಬಿಟ್ಟು ನೋಡಿ, ಆ ಸತ್ಯ ಬಾ, ನಾನು ನಿನ್ನೊಡನೆ ಮಾತನಾಡಬೇಕಾಗಿದೆ ಬಾ. ಆ ದಾದಿ ನಡುಗೋಕ್ ಪ್ರಾರಂಭಿಸಿಬಿಟ್ಲು. ಸ್ವಾಮಿ ನಾನು ದಾದಿ ಎಂದೊಡನೆ ನಾರದರು ಸುಮ್ಮನಾದರೂ ನಾಟಕವನ್ನಾಡುವಂತೆ, ಏನಂದೇ ದಾದಿ, ನಿಮ್ಮರಸಿಗೆ ಇಷ್ಟೊಂದು ಸೊಕ್ಕಾಯಿತೆ? ಮುನಿಯಾದ ನನ್ನನ್ನು ಅಪಮಾನಗೊಳಿಸಿ ತಟ್ಟೆಯನ್ನು ನಿನ್ನೊಳಗಿರಿಸಿ ಓಡಿ ಹೋದಳೆ, ಬರೆ ಹೇಳಾಕೆಯನ್ನ. ಈ ದಾದಿ ಓಡಿ ಬರ್ತಾ ಇದ್ದಾಳೆ. ಮಹಾರಾಜನ ಬಳಿಗೆ ಬಂದು ನಡೆದ ಸಂಗತಿಯನ್ನೆಲ್ಲ ಸತ್ಯವತಿ ಹೇಳುವುದರೊಳಗಾಗಿ ದಾದಿ ಬಂದತ್ತೆ. ಅಮ್ಮ ಅಮ್ಮ, ಕೆಲಸ ಕೆಟ್ಟ ಹೋಗಿದೆ, ಬನ್ರಮ್ಮ ಸ್ವಲ್ಪ ಬನ್ನಿ ಅಮ್ಮ. ಏನಾಯ್ತಮ್ಮ? ಆ ಮುನಿ ನೀವು ಹೋದ ಕೂಡಲೇ ಕಂಡುಬಿಟ್ಟು ಯಾರು ನೀನು ಅಂತ ನನ್ನನ್ನ ಏನೇನು ಅಂದು ಬೇಗ ಕರ್ಕೊಂಬ ಅಂದ. ಬನ್ನಿ ಅಮ್ಮ. ಹಾಗನ್ನೋ ವೇಳೆಗೆ ಸತ್ಯವತಿ ಕೃತವರ್ಮ ಇಬ್ಬರೂ ಬರುತ್ತಿದ್ದಾರೆ. ನಾರದರು ಆಲೋಚನೆ ಮಾಡಿದರಂತೆ, ಈಗ ಬಿಡಬಾರದು, ಬಂದೊಡನೆಯೇ ಮಾತನಾಡಲು ಅವಕಾಶ ಕೊಡದೆ ಶಾಪವನ್ನೇ ಕೊಟ್ಟು ಬಿಡಬೇಕು ಎಂಬುದಾಗಿ ಸಂಕಲ್ಪ ಮಾಡಿಕೊಂಡು ಎದುರು ನೋಡುತ್ತಿದ್ದಾರೆ. ಇವರಿಬ್ಬರು ಬಂದು ಗುರುಗಳೇ ಅಂದಾಗ, ನಿಲ್ಲು ನಿಲ್ಲು

ಗೆಲವೇ ಚಂಚಲ ಸ್ವಭಾವದವಳೇ. ಸೇವೆಯನ್ನು ಮಾಡಲು ಬಂದವಳು ಕ್ಷಣಕಾಲವೂ ನಿಲ್ಲದೆ ಚಂಚಲ ಸ್ವಭಾವದವಳಾಗಿ ನನ್ನನ್ನು ಬಿಟ್ಟು ಹೋದೆಯಂತೆ. ಅದಾವ ಚಂಚಲ ಸ್ವಭಾವದವಳಂತೆ ವರ್ತಿಸಿದೆಯೋ ಅದೇ ಚಂಚಲ ಸ್ವಭಾವದ ಹೆಗ್ಗುರುತನಂತಿರಬಹುದಾದ ಒಂದು ಹೆಣ್ಣು ಕುದುರೆಯಾಗಿ ಹೋಗು ಅಂತ ಶಾಪ ಕೊಟ್ಟ. ಕೂಡಲೇ ಗಡಗಡ ಗಡಗಡ ಗಡಗಡ ಗಡ ನಡುಗೋದ್ರೊಳಗಾಗಿ ಸತ್ಯವತಿಯು ಒಂದು ಹೆಣ್ಣು ಕುದುರೆಯಾಗಿ ನಿಂತಳು. ಕೃತವರ್ಮ ಕೇಳಿದ, ಗುರುಗಳೇ, ಲೋಕದಲ್ಲಿ ಗುರು ಸೇವೆಯನ್ನು ಮಾಡಿದರೆ ಜೀವನ ಉದ್ಧಾರವಾಗುತ್ತೆ ಅಂತಾರೆ. ನಾನು ಗುರು ಸೇವೆಯನ್ನು ಮಾಡಿದ್ದರಿಂದ ನನ್ನ ಸಂಸಾರವೇ ನಾಶವಾಯಿತಲ್ಲ. ನಾರದರ ಕ್ಷಣಕಾಲ ಯೋಚನೆ ಮಾಡಿ, ನಾರಾಯಣ ನಾರಾಯಣ, ಆ ಕೃತವರ್ಮ ಭಯಪಡಬೇಡ, ಯಾವುದೂ ಕಾರಣವಿಲ್ಲದೆ ಕಾರ್ಯ ನಡೆಯುವುದಿಲ್ಲ, ಹೀಗಾಗಿದೆ ಎಂದರೆ ವ್ಯಥೆ ಪಡಬೇಡ. ನಿನ್ನ ಹೆಂಡತಿಯ ಶಾಪ ವಿಮೋಚನೆಯನ್ನು ಹೇಳ್ತೇನೆ ಕೇಳು. ಮೂರುವರೆ ವಜ್ರಗಳು ನಿನ್ನ ಹೆಂಡತಿಗೆ ಸೋಂಕಿದಾಗ ನಿನ್ನ ಹೆಂಡತಿಯ ಶಾಪ ವಿಮೋಚನೆ ಆಗುತ್ತೆ. ಪಕ್ಕದಲ್ಲಿ ಮಂತ್ರಿ ಇದ್ದ, ಸ್ವಾಮಿ ಮೂರುವರೆ ವಜ್ರಕ್ಕೇನು ಕೊರತೆ ಸ್ವಾಮಿ, ನೀವು ಅಪ್ಪಣೆ ಕೊಟ್ರೆ 3,000 ವಜ್ರ ತಗೊಂಬಂದು ಸುರಿದು ಬಿಡ್ತೇವೆ. ಆಗ ನಾರದರು ಹೇಳ್ತಾರಯ್ಯ, ನಾನು ಹೇಳುವ ವಜ್ರಗಳೆಂದರೆ ಈ ಕಲ್ಲು ಮಣ್ಣುಗಳಲ್ಲಾಗಲಿ ಈ ಜಗತ್ತಿನ ಮಾನವನ ಸೃಷ್ಟಿ ಅಲ್ಲ ಕಣಪ್ಪ, ಆ ವಜ್ರಗಳೇ ಬೇರೆ. ಅದಕ್ಕೆ ಅವಕಾಶವಿದೆ, ಕಾಲ ಇದೆ, ಸಮಯವಿದೆ. ಶಿಷ್ಯ ಭಯಪಡಬೇಡ, ಅದನ್ನೆಲ್ಲವನ್ನು ನಾನೇ ನಿನಗೆ ಒದಗಿಸಿಕೊಡ್ತೇನೆ, ಬರ್ತೇನೆ. ನಾರಾಯಣ ಥರ್ಟ್. ಕೃತವರ್ಮ ಕುದುರೆಯಾಗಿರುವ ತನ್ನ ಹೆಂಡತಿಗೆ ಬಂಗಾರದ ಸರ್ಪಣಿಗಳನ್ನು ಹಾಕಿ ತನ್ನ ಅರಮನೆಯಲ್ಲಿ ಕಟ್ಟಿಕೊಂಡು ಆ ಹೆಂಡತಿಯ ಮೇಲಿನ ವ್ಯಾಮೋಹದಿಂದ ಸತ್ಯ ಸತ್ಯ ಸತ್ಯ ಅಂತ ಕಾವಲು ಕಾಯಿತಾ ಇದ್ದಾನೆ. ಸ್ವಲ್ಪ ಕಾಲ ಕಳೆಯುವುದೊಳಗಾಗಿ ಒಂದು ದಿನ ಆ ಕುದುರೆಯು ತನ್ನ ಸ್ವಭಾವಕ್ಕನುಗುಣವಾಗಿ ದೇಹವನ್ನೊಂದು ಸಲ ಒದರಿದೆ, ಬಂಗಾರದ ಸರಪಣಿಗಳನ್ನು ಕಿತ್ತೆಸೆದಿದೆ, ಅರಮನೆಯನ್ನು ಬಿಟ್ಟು ಕಾಡು ಮಾರ್ಗಕ್ಕೆ ಹೊರಟಿದೆ. ಗಂಡನಾದ ಕೃತವರ್ಮ ಹುಚ್ಚನಂತೆ ಸತ್ಯ ಸತ್ಯ ಅಂದರೆ ಬರ್ತಾ ಇದೆಯಂತೆ ಕ್ರೂರಗ, ದಡ ದಡ

ಕಾಡು ಮಾರ್ಗದಲ್ಲಿ ಹೊರಟು ಅನೇಕ ದೇಶಗಳನ್ನು ಸುತ್ತಾಡುತ್ತಿದೆ. ಕೃತವರ್ಮನು ಸಂಗಡಲ್ಲಿ ಬರುತ್ತಿದ್ದಾನೆ. ಬರುತ್ತಾ ಬರುತ್ತಾ ಈ ಕುದುರೆಯು ನೇರವಾಗಿ ಎಲ್ಲ ದೇಶವನ್ನು ಬಿಟ್ಟು ದ್ವಾರಕಾ ನಗರದ ಸಾಮಂತರಾಜನಾಗಿರ್ತಕ್ಕಂಥ ಸುಬುದ್ಧಿ ಎಂಬತಕ್ಕಂಥ ಮಹಾರಾಜನ ಅರಮನೆ ಮುಂದುಗಡೆ ಬಂದು ನಿಂತಿದೆ. ಉಪ್ಪರಿಕೆಯ ಮೇಲೆ ನಿಂತಿದ್ದರಸ ಸುಬುದ್ಧಿ ಯಾವುದೋ ಕಾರಣಕ್ಕಾಗಿ ಅರಮನೆಯ ಮುಂಭಾಗವನ್ನು ನೋಡುವಾಗ ಅಲ್ಲಿ ಓಡಾಡುತ್ತಿರುವ ಕುದುರೆ ಕಣ್ಣಿಗೆ ಕಾಣಿಸಿದೆ. ಕಾಣಿಸಿದ ಕೂಡಲೇ ಅರಸ ಹೇಳಿದ, ಯಾವುದು ಈ ಕುದುರೆ? ದೇವಲೋಕದ ಉಚ್ಛ್ರೈಶ್ರವಸ್ಸು ಕುದುರೆಯನ್ನು ಸಹ ಧಿಕ್ಕರಿಸುವಂತಹ ಸೌಂದರ್ಯವಾಗಿದೆಯಲ್ಲ. ಸೇವಕರೇ ಬಿಡಬೇಡಿ, ಹಿಡಿಯಿರಿ ಅದನ್ನ. ಸಾವಿರ ಜನ ಸೈನಿಕರು ಸುತ್ತುಗಟ್ಟಿದರು, ಬಲೆಗಳನ್ನು ಬೀಸಿದರು. ಆ ಅಪರೂಪವಾದ ಕುದುರೆಯನ್ನ ಹಾಗೂ ಹೀಗು ಮಾಡಿ ಹಿಡಿದು ತಂದು ಅರಮನೆಯಲ್ಲಿ ಕಟ್ಟಿ ಹಾಕಿದರು. ಮಹಾರಾಜ ಕುದುರೆಯನ್ನು ಕಂಡ, ನನ್ನ ಭಾಗ್ಯ, ಯಾವ ಜನ್ಮದಲ್ಲಿ ಮಾಡಿದ ಪುಣ್ಯವೋ ಈ ಕುದುರೆ ನನಗೆ ಸಿಕ್ಕಿದೆ ಎಂದು ಅದನ್ನು ಬಹುಭಕ್ತಿಯಿಂದ ಪ್ರೀತಿಯಿಂದ ಅದನ್ನು ಸಾಕತೊಡಗಿದ. ನಾರದರು ಇದನ್ನು ನೋಡಿದರು, ನಾರಾಯಣ ನಾರಾಯಣ, ಸರಿಯಾದ ಸ್ಥಳವನ್ನು ಸೇರಿದೆ, ಈಗ ನಾನು ಈ ವಿಚಾರವನ್ನು ಮುಟ್ಟಿಸಿ ಬರಬೇಕು ಎಂಬುದಾಗಿ ನಾರಾಯಣ ಅಂತ ಗಗನ ಮಾರ್ಗದಲ್ಲಿ ಹೊರಟು ಎಲ್ಲಿಗೆ ಬರುತ್ತಿದ್ದಾರೆ? ದ್ವಾರಕಾ ನಗರದಲ್ಲಿ ಬಲರಾಮ ದೇವರು ಒಡ್ಡೋಲಗದಲ್ಲಿ ಕುಳಿತಿದ್ದರು. ಅಲ್ಲಿಗೆ ಬಂದಿದ್ದೆ ನಾರಾಯಣ. ಬಲರಾಮನೇನು ಮಾಡದ, ಎದ್ದು ಪೂಜ್ಯರೇ ನಮೋ ನಮಃ ದಯಮಾಡಿಸಿ. ನಾರದರು ನೋಡಿದರು, ಸದ್ಯ ನಾರದ ಬಾ ಅನ್ಲಿಲ್ವಲ್ಲ, ಈ ದಿನ ದಯಮಾಡಿಸಿ ಅಂತಿದ್ದಾನೆ, ಪರವಾಗಿಲ್ಲ ಅಂತ ಬಂದವರೇನು ಮಾಡಿದ್ರಂತೆ, ನಾರಾಯಣ ದೇವರ ಸ್ಮರಣೆ ಮಾಡುತ್ತಾ ಬರುತ್ತಿದ್ದವರು ಅಂದು ದೇವರ ಸ್ಮರಣೆಯನ್ನು ಬಿಟ್ಟು ಕುದುರೆಯನ್ನು ಹೊಗಳಲು ಪ್ರಾರಂಭಿಸಿದರಂತೆ.

ಬಲರಾಮದೇವರು ನಕ್ಕರು. ಏನು ನಾರದ ಮಹರ್ಷಿಗಳೇ, ಯಾವಾಗಲೂ ನಾರಾಯಣ ನಾರಾಯಣ ಕೃಷ್ಣ ಎಂದು ಭಗವಂತನ ಧ್ಯಾನ ಮಾಡುವ ನೀವು ಈ ದಿನ ಕುದುರೆಯನ್ನು ವರ್ಣನೆ ಮಾಡ್ತಾ ಬರ್ತಿದ್ದೀರಲ್ಲ, ಯಾವುದಾ ಕುದುರೆ? ನಾರದರಂದರು, ಸ್ವಾಮಿ ಕುದುರೆಯ ಕಥೆಯಂತಿರಲಿ, ನಾನು ಎಲ್ಲಿಯೂ ಅಂತಹ ಕುದುರೆಯನ್ನು ಕಂಡಿಲ್ಲ. ಅದರ ಕಣ್ಣುಗಳನ್ನು ನೋಡಿದರೆ ಸೂರ್ಯ ಚಂದ್ರನಂತೆ ಹೊಳೆಯುತ್ತಿದೆ, ಅದರ ಬಾಲವನ್ನು ಕಂಡರೆ ನೀಲ ಮೇಘದಲ್ಲಿ ಸ್ವಚ್ಛಂದ ಬಣ್ಣದಲ್ಲಿ ಹೋರಾಡುವ ಮೋಡಗಳೋ ಎಂಬಂತೆ ಕಾಣುತ್ತಿದೆ. ಅಯ್ಯ, ಇನ್ನಂತಹ ಕುದುರೆ ಎಲ್ಲಿದೆ? ನಾರದರೇ, ನೀವು ಇಷ್ಟೆಲ್ಲ ವರ್ಣನೆಯನ್ನು ಮಾಡುವ ಕುದುರೆ ಎಲ್ಲಿದೆ? ನಾರದರಂದರು, ಅಯ್ಯ ಇದೆ, ಆದರೆ ಅದನ್ನು ಪಡ್ಕೊಳ್ಳೋ ಯೋಗ್ಯತೆ ನಿನಗಿಲ್ಲ. ಬಲರಾಮನಂದ, ಏನು ನಾರದರೇ, ಮಾತಿನ ಭರದಲ್ಲಿ ಮನಚುಚ್ಚುವ ಮಾತನ್ನಾಡುತ್ತಿದ್ದೀರಾ? ಏನೆಂದರೆ ಅದನ್ನು ಪಡೆಯುವ ಯೋಗ್ಯತೆ ಎಂದರೆ, ಯಾ ಅಂದರೆ ಆ ಕುದುರೆ ಇದೆ ಅದನ್ನು ನೀನು ಹೊಂದಲಾರೆ. ಕಾರಣ ಕಾರಣ ಎಂದರೆ ಅದು ನಿನ್ನ ಸಾಮಂತರಾಜನಾಗಿರ್ತಕ್ಕಂಥ ಸುಬುದ್ಧಿ ಎಂಬುವನ ಅರಮನೆಯಲ್ಲಿದೆ. ಬಲರಾಮ ದೇವರು ನಕ್ಕರು, ಇಷ್ಟೇನೆ? ನಾರದರೇ, ನನ್ನ ಸಾಮಂತರಾದನಲ್ಲಿರಬಹುದಾದ ಕುದುರೆಯನ್ನು ತರಿಸಿಕೊಳ್ಳಲು ನನ್ನಿಂದ ಸಾಧ್ಯವಿಲ್ಲವೆ? ನೋಡಿ, ಈಗಲೇ ತರಿಸ್ತೇನೆ. ಯಾರಲ್ಲಿ ಸೇವಕ, ಬರೀ ಪತ್ರವನ್ನ. ಒಬ್ಬ ಆತ ಪತ್ರವನ್ನು ಬರೆದ, ಕರಕರ ಕರನೆ ಗೀಚುತ್ತಿದ್ದಾನಂತೆ. ಆ ಬರೆದ ಪತ್ರವನ್ನ ಒಪ್ಪಿಸುವ ಸುಬುದ್ಧಿಗೆ. ಸುಬುದ್ಧಿಗೆ ಪತ್ರವನ್ನು ಮುಟ್ಟಿಸಲು ಕಂಚಿಗೆ ಹೊರಟ. ನಾರದರಿದ್ರು, ನಾರಾಯಣ. ಸಭೆಯಲ್ಲೇ ಕುಳಿತಿದ್ದ ಕೃಷ್ಣ ಪರಮಾತ್ಮ ಕೇಳಿದ, ನಾರದರೆ ನೀವು ಬಂದು ಕೆಲಸವಾಯಿತೆ? ನಾರದರಂದ್ರು, ನಾರಾಯಣ ನಾರಾಯಣ, ಎಲ್ಲಾಯ್ತು ಕೃಷ್ಣ, ಈಗ ಇನ್ನೂ ಪ್ರಾರಂಭವಾಯಿತು. ಆಗಲಿ ಆಗಲಿ, ನಿಮ್ಮಿಚ್ಛೆಯಂತೆ ಆಗಲಿ. ಅಂದರೆ ಕಂಚುಕಿ ಪತ್ರವನ್ನು ತೆಗೆದುಕೊಂಡು ಸುಬುದ್ಧಿರಾಜನಿಗೆ ಬಂದು ಆ ಪತ್ರವನ್ನು ಒಪ್ಪಿಸಿದ. ಸುಬುದ್ಧಿರಾಜ ಪತ್ರವನ್ನು ಓದಿದ. ಅದರಲ್ಲಿ ಬಲಭದ್ರದೇವ ಬರೆದಿದ್ದಾನೆ, ಅತ್ಯದ್ಭುತವೂ ಆಶ್ಚರ್ಯಕರವೂ ಆದ ತೊರಗವೊಂದು ನಿನ್ನಲ್ಲಿರುವ ಕಥೆಯನ್ನು ಕೇಳಿದವು. ಅಂತಹ ವಸ್ತುಗಳ ಪರಿಪಾಲನೆಯನ್ನು ಲೋಕವನ್ನಾಳುವ ದೊರೆಗಳಿಗೆ ಮಾತ್ರ ಸಾಧ್ಯವಾದ್ದರಿಂದ ನಿನ್ನಲ್ಲಿ ಇರಬಹುದಾಗಿರುವ ಆ ಕುದುರೆಯನ್ನು ತಂದು ಒಪ್ಪಿಸುವುದು, ತಪ್ಪಿದರೆ ಯುದ್ಧ. ಆ ಪತ್ರವನ್ನು ಓದಿದ್ದೆ ಸುಬುದ್ಧಿಗೂ ಸಿಟ್ಟಾಯಿತು. ಏನು ಈ ಕೃಷ್ಣ ಬಲರಾಮರಿಗಿದೇ ಕೆಲಸವೋ? ಕಂಡ ಕಂಡವರ ವಸ್ತುಗಳನ್ನೆಲ್ಲ ಕದ್ದು ತಂದು ತಾವೇ ಅದನ್ನು ಜಯಿಸಿದಿವಿ ಎಂದು ಹೇಳುವುದೇ ಇವರ ಅಭ್ಯಾಸವೋ? ಕಂಚುಕಿ, ಹೋಗಿ ಹೇಳು, ಕುದುರೆಯನ್ನು ಕೊಡಲು ಸಾಧ್ಯವಿಲ್ಲ. ಹಾಗನ್ನುವಾಗ ಆ ಕಂಚುಕಿ ಹೇಳಿದ, ಅರಸ ಯೋಚನೆಯನ್ನು ಮಾಡು, ನೀನು ಕುದುರೆಯನ್ನು ಕೊಡುವುದಿಲ್ಲ ಎಂದರೆ ಯುದ್ಧ. ಯುದ್ಧ ಎಂದರೆ ಈ ಅರಸ ಸಿಟ್ಟಿನಿಂದ ನಾವು ಸಿದ್ಧ. ಹಾಗೇನು? ಹಾಗಾದ್ರೆ ಇದು ಈ ವರ್ತಮಾನವನ್ನು ಮುಟ್ಟಿಸಿ ಬರ್ತೇನೆ ಎಂಬುದಾಗಿ ಕಂಚಿಗೆ ಹೊರಟ. ಕಂಚಿಗೆ ಹೊರಟ ಕೂಡಲೇ ಅದೇ ಸಮಯಕ್ಕೆ ನಾರದ ಮಹರ್ಷಿಗಳು ಅರಮನೆ ಒಳಗಡೆ ಪ್ರವೇಶ ಮಾಡಿದರು. ನಾರಾಯಣ, ಮಹಾರಾಜ ಕೇಳಿದ ಸುಬುದ್ಧಿ, ಗುರುಗಳೇ ದಯಮಾಡಿಸಿ ನನ್ನ ಈ ಆಪತ್ಕಾಲದಲ್ಲಿ ಎಂಥ ಸಮಯದಲ್ಲಿ ನೀವು ಬಂದ್ರಿ? ಗುರುಗಳೇ ನನ್ನನ್ನು ಕಾಪಾಡಿ. ಏನಪ್ಪ, ಒಂದು ಕುದುರೆ ನನ್ನಲ್ಲಿ ಸೇರಿದೆಯಲ್ಲ, ಅದನ್ನು ಕೊಂಡೊಯ್ಯುವುದಕ್ಕಾಗಿ ಬಲರಾಮ ಕೃಷ್ಣಾದಿಗಳು ಯುದ್ಧಕ್ಕೆ ಬರ್ತಾರಂತೆ. ಆಗ ನಾರದರು ಹೇಳ್ತಾರಪ್ಪ, ನಾವು ಯುದ್ಧಕ್ಕೆ ಸಿದ್ಧ ಎಂದು ಉತ್ತರವನ್ನು ಕೊಟ್ಟಿಯಲ್ಲ, ಕೃಷ್ಣ ಬಲರಾಮಾದಿಗಳು ಯುದ್ಧಕ್ಕೆ ಬಂದರೆ ನೀನು ಜಯಿಸಬಲ್ಲಿ ಏನೋ? ಗುರುಗಳೇ, ಏನೋ ಅವಸರದಲ್ಲ ಹಾಗಂದೆ. ನೋಡಿದೆಯಾ, ಅವಸರದಲ್ಲಂದು ಎಂಥ ಅನರ್ಥ ಮಾಡ್ತಿದ್ದೀಯಾ? ಈಗ ನಿನಗೆ ಉಳ್ಕೊಳ್ಳೋದಕ್ಕೊಂದು ಉಪಾಯವನ್ನು ಹೇಳ್ತೇನೆ. ನಾನು ಹೇಳಿದಂತೆ ಕೇಳಿವಿಯ? ಅಪ್ಪಣೆ ಕೊಡಿಸಿ ಗುರುಗಳೇ, ತಾವು ಹೇಗೆ ಹೇಳಿದ್ರೆ ಹಾಗೆ ಕೇಳ್ತೇನೆ. ಹಾಗಾದರೆ ಕೇಳು, ಈ ಕುದುರೆಯು ನೀನು ಉಳಿಯಬೇಕಾದರೆ ಈಗಲೇ ನೀನು ದ್ವೈತವನಕ್ಕೆ ಹೋಗಬೇಕು. ಆ ದ್ವೈತವನದಲ್ಲಿ ಪಾಂಡವರಲ್ಲಿ ಅತಿ ಮುಖ್ಯನಾಗಿರ್ತಕ್ಕಂಥ ಒಬ್ಬ ಮಹಾನುಭಾವ ಭೀಮ, ಅವನ ಪಾದವನ್ನು ಹಿಡಿಯಬೇಕು, ಶ್ರೀಕೃಷ್ಣನ ಪಾದ ಸಾಕ್ಷಿ ಎಂದು ಪ್ರಮಾಣವನ್ನು ಸ್ವೀಕರಿಸಬೇಕು. ಆನಂತರ ಕಥೆಯನ್ನು ಹೇಳಬೇಕು, ಆಗ ನೀವು ಉಳಿಯುತ್ತೀಯ, ಕುದುರೆ ಉಳಿಯುತ್ತೆ, ಇಲ್ಲವಾದ್ರೆ ಇಲ್ಲ. ಈ ಸುಬುದ್ಧಿ ಅಂದ, ಏನು ಗುರುಗಳೇ, ನಿಮ್ಮ ಮಾತು ಕೇಳ್ಕೊಂಡು ನಾನು ಅಲ್ಲಿಗೆ ಹೋದರೆ ಭೀಮನತ್ರ ಹೋಗಿ ಕೃಷ್ಣ ಈ ರೀತಿಯಾಗಿ ಯುದ್ಧಕ್ಕೆ ಬರ್ತಾನೆ ಅಂತ ಹೇಳಿದ್ರೆ ಸುಮ್ಮನಿರ್ತಾನ? ಕೃಷ್ಣ ನೀನು ಹುಡುಕೋ ಕೆಲಸವೇ ಬೇಡ, ನಾನೇ ನಿನ್ನ ತಲೆ ತೆಗೆದು ಬಿಡ್ತೀನಿ ಅಂದ್ರೆ? ಹಾಗಲ್ಲ ಕಣೆಯ, ನಾನು ಹೇಳಿದಂತೆ ಮಾಡು, ನಿನಗೆ ಒಳ್ಳೆಯದಾಗುತ್ತೆ. ಹೋಗು, ಹೋಗುವಾಗ ಕೃಷ್ಣ ಧ್ಯಾನವನ್ನೇ ಮಾಡಿಕೊಂಡು ಹೋಗು. ಸರಿ ಗುರುಗಳೇ, ಹಾಗೆ ಆಗಲಿ ಅಂತ ಅಷ್ಟು ದೂರ ಹೋದ. ನಾರದರು ಓಡು ಬಂದು ಕೈ ಹಿಡ್ಕೊಂಡ್ರಪ್ಪ, ಈ ಉಪಾಯ ಯಾರೋ ಹೇಳ್ಕೊಟ್ಟವ್ರು ಅಂದ್ರೆ ನನ್ನ ಹೆಸರೆಲ್ಲಾರ ಹೇಳ್ಬಿಟ್ಟಿಯೋ? ಆಮೇಲೆ ಭೀಮಣ್ಣ ನಾನು ಎಲ್ಲಿದ್ರು ಹುಡುಕಾಡ್ಕೊಂಬಂದ್ಬಿಡ್ತಾನೆ. ಇಲ್ಲ ಗುರುಗಳೇ, ಹೇಳಲ್ಲ, ಹೋಗು ಹೋಗು ಅನ್ನುವಾಗ ಈ ಸುಬುದ್ಧಿ ರಾಜ ಕುದುರೆಯನ್ನು ತೆಗೆದುಕೊಂಡಿದ್ದೆ ದ್ವೈತವನದ ಕಡೆಗೆ ಬರುತ್ತಿದ್ದಾನೆ. ಒಂದೆಡೆಯಲ್ಲಿ ಕುಳಿತಿರಬಹುದಾಗಿರ್ತಕ್ಕಂಥ ಭೀಮಸೇನ, ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ ಅಂತಿದ್ದ.
ಈತನ ಎಡೆಗೆ ಓಡೋಡಿ ಬಂದ ಸುಬುದ್ಧಿ ಕಾಲನ್ನು ಹಿಡ್ಕೊಂಡಂತೆ, ಅಯ್ಯ ಕರ್ರಬನು

ಅಯ್ಯ ನನ್ನನ್ನು ಕಾಪಾಡು ಅಂತ ಪಾದ ಹಿಡ್ಕೊಂಡ. ಭೀಮಸೇನ ನೋಡಿದ, ಯಾರಪ್ಪ ನೀನು? ಈಗ ತಾನೇ ಎನ್ನೊಡೆಯನಾದ ಹರಿಯ ಸ್ಮರಣೆ ಮಾಡುತ್ತಿದ್ದೆ. ಹೌದು ಸ್ವಾಮಿ, ನಾನು ಕೃಷ್ಣ ಭಕ್ತನೇ, ನನ್ನನ್ನು ಕಾಪಾಡು. ಏನಾಗಿದೆ ಸ್ವಾಮಿ? ಅದೃಷ್ಟವಶಾತ್ ಒಂದು ಕುದುರೆ ನನಗೆ ಸಿಕ್ಕಿದೆ. ಆ ಕುದುರೆಯು ಬಂದ ಬದಲುಗೊಂಡು ನಾನು ಸಾಮಂತ ರಾಜ. ನನ್ನ ರಾಜ್ಯ ಮಳೆ ಬೆಳೆಗಳಿಂದ ಸುಖವಾಗಿದೆ, ಸುಭಿಕ್ಷೆಯಿಂದಿದೆ, ರೋಗ ರುಜನಾದಿಗಳಿಲ್ಲದೆ ಆನಂದದಿಂದಿದ್ದೇವೆ. ಆದರೆ ಇದೇ ಸಮಯವನ್ನರಿತು ನನಗಿಂತಲೂ ಬಲಿಷ್ಠನಾಗಿರ್ತಕ್ಕಂಥ ಒಬ್ಬ ರಾಜ, ಆ ಕುದುರೆಯನ್ನು ನನಗೆ ಕೊಡು, ಇಲ್ಲವಾದರೆ ನಿನ್ನನ್ನು ಬಿಡುವುದಿಲ್ಲ ಎಂಬುದಾಗಿ ಹೇಳಿ ನನ್ನ ಮೇಲೆ ಯುದ್ಧಕ್ಕೆ ಬರ್ತಾ ಇದ್ದಾನೆ. ಭೀಮಸೇನ ಕೇಳಿದ, ಏನು? ನಿರ್ಬಲರನ್ನು ಕಂಡು ಸಬಲರೂ ಯುದ್ಧಕ್ಕೆ ಬರುವುದೇ? ಭಯವನ್ನು ಬಿಡು, ಕೃಷ್ಣ ಭಕ್ತನಾಗಿರ್ತಕ್ಕಂಥ ನಿನಗೆ ಯಾವ ವಿಧವಾದ ತೊಂದರೆಯಾಗದಂತೆ ನಾನು ನಿಂತು ಯುದ್ಧವನ್ನು ಮಾಡಿ ನಿನಗೆ ಆ ಕುದುರೆಯನ್ನು ಉಳಿಸಿಕೊಡ್ತೇನೆ. ಪಾದವನ್ನು ಬಿಡು. ಇವನಂದ, ಸ್ವಾಮಿ ನಾನು ಪಾದ ಬಿಡೋಲ್ಲ. ಪಾದ ಬಿಡೋಲ್ವೇ? ಏಕೆ ಬಿಡೋಲ್ಲ? ನನಗೆ ಪ್ರಮಾಣ ಮಾಡಿಕೊಟ್ರೆ ಪಾದ ಬಿಡ್ತೇನೆ. ಏನಂತ ಪ್ರಮಾಣ ಮಾಡಬೇಕಯ್ಯ? ಶ್ರೀ ಕೃಷ್ಣ ಪಾದ ಸಾಕ್ಷಿಯಾಗಿಯೂ ಕಾಪಾಡ್ತೇನೆ ಅಂತ ನೀವು ಪ್ರಮಾಣ ಮಾಡಿಕೊಟ್ರೆ ಪಾದ ಬಿಟ್ಟುಬಿಡ್ತೇನೆ. ಇವನಂದ, ನಿನಗೆ ನನಗಿಂತಲೂ ಕೃಷ್ಣ ಪಾದದ ಮೇಲೆ ಇಷ್ಟೊಂದು ನಂಬಿಕೆ ಇದೆಯಾ? ಆಹಾ, ಅಯ್ಯಾ ನೀನೆಂತಹ ದೈವ ಭಕ್ತನಪ್ಪ, ಅಷ್ಟಾದ ಮೇಲೆ ನನಗಿನ್ನು ಭಯವಿಲ್ಲ. ಇದೋ ಪ್ರಮಾಣ ಮಾಡ್ತಾ ಇದ್ದೇನೆ, ಶ್ರೀ ಕೃಷ್ಣನ ಪಾದ ಸಾಕ್ಷಿಯಾಗಿಯೂ ಕೂಡ ಯಾವುದೇ ವಿಧವಾದ ತೊಂದರೆ ಬಂದರೂ ಅದನ್ನು ಹೋಗಲಾಡಿಸಿ ನಾನು ನಿನಗೆ ಈ ತುರಗವನ್ನು ಉಳಿಸಿಕೊಡ್ತೇನೆ. ಪಾದವನ್ನು ಬಿಡು. ಪಾದವನ್ನು ಬಿಟ್ಟ. ದೂರದಲ್ಲಿದ್ದ ನಾರದರು ನೋಡಿದ್ರು, ನಾರಾಯಣ ನಾರಾಯಣ ನಾರಾಯಣ, ಈಗ ಸರಿ ಹೋಯ್ತು, ಮುಂದೇನಾಗ್ತದ ನೋಡಬೇಕು ಅನ್ನುವಾಗ ಭೀಮಸೇನ ಕೇಳಿದ್ರಂತೆ, ಅಯ್ಯ ಯಾರು ನಿನ್ನ ಮೇಲೆ ಯುದ್ಧಕ್ಕೆ ಬರ್ತಾ ಇರೋರು? ಈ ಸುಬುದ್ಧಿ ಹೆದರ್ಕೊಂಡು ಹೇಳಿದ, ಸ್ವಾಮಿ ಅದೇ ಕುದುರೆ ಬೇಕು ಅಂದವರು. ಯಾರು ಕುದುರೆ ಬೇಕು ಅಂದವರು? ಅದೇ ನನ್ನ ಮೇಲೆ ಯುದ್ಧಕ್ಕೆ ಬರ್ತಾ ಇರೋರು. ಯಾರೋ ಯುದ್ಧಕ್ಕೆ ಬರ್ತಾ ಇರೋರು, ಅದೇ ಕುದುರೆ ಬೇಕು ಅಂದವರು. ಯಾರಯ್ಯಾದೋ ಅದು ಸ್ವಾಮಿ, ನೀ ಕೃಷ್ಣಪಾದ ಸಾಕ್ಷಿ ಹೇಳಿದ್ಯಾ? ಹೌದು, ಕೃಷ್ಣಪಾದ ಸಾಕ್ಷಿ ಹೇಳಿದ್ದೇನೆ. ಹಾಗಾದ್ರೆ ಹೇಳ್ಬಿಡ್ಲೆ. ಹೇಳು, ಇನ್ಯಾರು ಅಲ್ಲ ಸ್ವಾಮಿ, ನನ್ನ ಮೇಲೆ ಯುದ್ಧಕ್ಕೆ ಬರ್ತಿರ್ತಕ್ಕಂಥ ಅವನು. ಯದುಕುಲ ನಂದ ಆನಂದ ಕಂದ ಗೋವಿಂದ ಅಗ್ರಜ ಬಲರಾಮ ಸಹಿತ ಬರುತಿಗನು ಒಡೆಯ ಸಲಗೋ. ಯದುಕುಲ ನಂದನಾಗಿರ್ತಕ್ಕಂಥ ಶ್ರೀ ಕೃಷ್ಣ ಸಂಗಡ ಬಲರಾಮ ಇವರಿಬ್ಬರು ಯುದ್ಧಕ್ಕೆ ಬರ್ತಾ ಇದ್ದಾರೆ. ಹಾಗಂದ ಕೂಡಲೇ ಭೀಮ ಏನು ಅಂತ ಎದ್ದ. ಎಲೆಲವೋ ದುರ್ಮಾರ್ಗಿ, ಒಡೆಯನಾದ ಕೃಷ್ಣನಲ್ಲಿ ಮೋಸವನ್ನು ಮಾಡಿ ನನ್ನಲ್ಲಿ ಬಹಳ ಒಳ್ಳೆಯವನಂತೆ ಬಂದಿರುವೆಯ, ನೋಡು ಕೈಗಳನ್ನು ಎತ್ತಿದ, ಒಂದೇ ಪೆಟ್ಟಿಗೆ ನಿನ್ನನ್ನು ಕೊಟ್ಟು ಬಿಡ್ತೇನೆ ಎಂದು ಕೂಡಲೇ ಇವನು ಕೈ ಜೋಡಿಸಿದ. ಶ್ರೀ ಕೃಷ್ಣ ಪಾದ ಸಾಕ್ಷಿ, ಅಪ್ಪ ಏನಾದರೂ ಮಾಡು. ಭೀಮ ಕಣ್ಣೀರಿಡುತ್ತಾ ಹೇಳ್ತಾನೆ, ಹೇ ಪರಮಾತ್ಮ ಕೃಷ್ಣ, ನನಗೇನು ಗತಿ ಬಂತಪ್ಪ ಕೃಷ್ಣ, ನನಗೇನು ಗತಿ ಬಂತು? ಇಂದು ನಾನು ನಿನಗೆ ಶತ್ರುವಾದನೆ. ಅಯ್ಯೋ ಪಾಪಿ, ಭಗವಂತ ಭಕ್ತರಲ್ಲಿ ಭೇದ ಭಾವವನ್ನು ಹುಟ್ಟಿಸಲು ಏಕೆ ಈ ಕಾರ್ಯವನ್ನು ಮಾಡಿದೆ? ನಿಜ, ನಿನಗೆ ಈ ದುರ್ಬುದ್ಧಿಯನ್ನು ಹೇಳಿಕೊಟ್ಟವರು ಯಾರೋ ಅಂದ. ದೂರದಲ್ಲಿದ್ದ ನಾರದರು, ನಾರಾಯಣ ನಾರಾಯಣ ನಾರಾಯಣ ನಾರಾಯಣ, ಯಾಕೋ ಬರ್ತಾ ಬರ್ತಾ ನನ್ನ ಕಡೆಯೇ ಬರ್ತಾ ಇದೆಯಲ್ಲ, ಏನ್ ಮಾಡ್ತಾರೋ ಏನ್ ಕಥೆಯೋ ಅಂದ್ರೆ, ಆ ಸುಬುದ್ಧಿ ಪಾದ ಹಿಡಿದು ಹೇಳ್ತಾನಪ್ಪ, ಆಪತ್ಕಾಲದಲ್ಲಿ ಏನು ತೋಚದೆ ಇದ್ದಿದ್ದರಿಂದ ನಿನ್ನ ಪಾದವನ್ನು ಹಿಡಿದೆ. ಹೌದಾ? ಹಾಗಾದ್ರೆ ಬಾ, ನಮ್ಮಣ್ಣನಲ್ಲಿಗೆ ಹೋಗಿ ಈ ವಿಚಾರವನ್ನು ಮುಟ್ಸೋಣ ಎಂಬುದಾಗಿ ಹೇಳಿ ನೇರವಾಗಿ ಆ ಸುಬುದ್ಧಿಯನ್ನು ಕರೆದುಕೊಂಡು ಧರ್ಮರಾಜನ ಬಳಿಗೆ ಬಂದು ಹೇಳಿದ. ಅಣ್ಣ, ಏನು ಭೀಮ, ನಾನು ನಿನ್ನಿಂದ ದೂರ ಆಗ್ತೇನಣ್ಣ. ಏಕಪ್ಪ, ಒಬ್ಬಾತ ಬಂದು ಕೃಷ್ಣನ ಪಾದ ಸಾಕ್ಷಿ ಎಂಬುದಾಗಿ ನನ್ನಲ್ಲಿ ಪ್ರಮಾಣವನ್ನು ಸ್ವೀಕರಿಸಿದ, ಆತನನ್ನು ಕಾಪಾಡುತ್ತೇನೆ ಎಂದು ಮಾತನ್ನು ಕೊಟ್ಟೆ, ಆನಂತರದಲ್ಲಿ ತಿಳಿಯಿತು ಅವನು ಕೃಷ್ಣನಿಗೆ ಶತ್ರುವಾಗಿದ್ದಾನೆ ಎಂದು. ಈಗ ನಾನು ಕೃಷ್ಣನ ಮೇಲೆ ಯುದ್ಧ ಮಾಡುವ ಸಂದರ್ಭ ಬಂದಿದೆಯಾದ್ದರಿಂದ ದಯಮಾಡಿ ನನ್ನನ್ನು ಕಳುಹಿಸಿಕೊಟ್ಟುಬಿಡು. ಕೃಷ್ಣ ಭಕ್ತರಾದ ನೀವುಗಳೆಲ್ಲರೂ ಕೂಡ ನನ್ನಿಂದಾಗಿ ಕೃಷ್ಣನಿಗೆ ಶತ್ರುಗಳಾಗುವುದು ನನಗಿಷ್ಟವಿಲ್ಲ ಅಣ್ಣ. ಆಗ ಧರ್ಮರಾಜರು ಕ್ಷಣಕಾಲ ಯೋಚನೆ ಮಾಡಿ, ತಾಳು ತಮ್ಮ, ಜೂತದಲ್ಲಿ ಸೋತು ವನವಾಸಕ್ಕೆ ಹೊರಟಾಗ ಸೋತವನು ನಾನೊಬ್ಬನೇ ಆದರೂ ತಮ್ಮಂದಿರು ನೀವೆಲ್ಲರೂ ಸಹ ನನ್ನೊಡನೆ ಕಷ್ಟಪಡಲಿಲ್ಲವೇ? ಪಾಂಡವರು ನಾವು ಯಾವಾಗಲೂ ಒಂದೇ ಅಲ್ಲವೇನಪ್ಪ? ಆಯಿತು, ಶ್ರೀ ಕೃಷ್ಣನ ಪಾದದ ಮೇಲೆ ಆಣೆಗಿಟ್ಟಿದ್ದೆಯಾದ್ದರಿಂದ ಏನಾದರಾಗಲಿ ನಾವು ಸಿದ್ಧವೇ. ಕುದುರೆಯನ್ನು ಕಟ್ಟಾಕು, ಕೃಷ್ಣ ಬಲರಾಮರ ಮೇಲೆ ನಾವೆಲ್ಲ ಸಿದ್ಧ. ಅರ್ಜುನ ಅಂದ, ಅಣ್ಣ ಸಾಕು ಬಿಡು, ದೊಡ್ಡಣ್ಣ ಒಪ್ಪಿಕೊಂಡ್ರೆ ಸಾಕು, ಇನ್ನು ಮುಂದಾಗ್ತಕ್ಕಂಥದ್ದು ಏನಿದ್ರು ನಾವು ನೋಡ್ಕೊಳ್ಳೋಣ, ಸುಮ್ಮನಾಗು ಎಂಬುದಾಗಿ ಹೇಳಿ
ಆ ಪಾಂಡವರಲ್ಲಿ ಸುಬುದ್ಧಿಯು ಸೇರಿಕೊಂಡಿದ್ದಾನೆ. ಪಾಂಡವರು ಕೃಷ್ಣನ ಬುರುವಿಕೆಯನ್ನು ಎದುರು ನೋಡುತ್ತಿದ್ದಾರೆ. ನಾರದರಂದರು ನಾರಾಯಣ ನಾರಾಯಣ ನಾರಾಯಣ, ಇಂದು ಮುಂದಾಗಬಹುದಾದದ್ದನ್ನು ಈಗಲೇ ಮಾಡಿ ಮುಗಿಸಬೇಕು ಎಂಬುದಾಗಿ ಹಿಂತಿರುಗಿ ದ್ವಾರಕಾ ನಗರದ ಕಡೆಗೆ ಬರ್ತಾ ಇದ್ದಾರೆ. ನಾರಾಯಣ

ನಾರದರು ನೇರವಾಗಿ ದ್ವಾರಕಾ ನಗರದಲ್ಲಿ ಯೋಚನಾಗ್ರಂಥರಾಗಿ ಕುಳಿತಿದ್ದ ಬಲರಾಮನ ಆಸ್ಥಾನಕ್ಕೆ ಬಂದರು. ಕೃಷ್ಣ ಕೇಳಿದ, ನಾರದರೇ, ನಿಮ್ಮಿಂದಾಗಿ ನಮ್ಮ ಅಣ್ಣನಿಗೆ ಬಹಳ ವ್ಯಥೆಯಾಗಿದೆ. ಕಾರಣ ಏನು ಕೃಷ್ಣ? ಇನ್ನೇನು ಕಾರಣ ಹೇಳಿ, ಯಾವುದೋ ಕುದುರೆ ವಿಚಾರವನ್ನು ಹೇಳಿದ್ರಿ. ಆ ಸುಬುದ್ಧಿಯಲ್ಲಿ ಹುಡುಕಾಡುವಾಗ ಸುಬುದ್ಧಿಯೇ ಪತ್ತೆಗಿಲ್ಲವಲ್ಲ. ಕೃಷ್ಣ, ನಾನು ಮಾರ್ಗದಲ್ಲಿ ಬರುವಾಗ ಕಾಡಿನಲ್ಲಿ ಪಾಂಡವರಲ್ಲಿ ಆ ಕುದುರೆ ಇದ್ದಂತೆ ಕಾಣಿಸ್ತು. ಆ ಸುಬುದ್ಧಿ ಎಂಬುವನು ಹೋಗಿ ಭೀಮನನ್ನು ಮೊರೆಹೊಕ್ಕಿದ್ದಾನಂತೆ. ಭೀಮ, ಈ ಲೋಕದಲ್ಲಿ ಯಾರೇ ಬಂದರೂ ಕುದುರೆಯನ್ನು ಬಿಡುವುದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ್ದಾನಂತೆ. ಕೃಷ್ಣನಕ್ಕ ಅಷ್ಟೇ ತಾನೇ? ಹಾಗಾದ್ರೆ ಈಗಲೇ ತರಿಸಿಬಿಡ್ತೇನೆ. ಅಕ್ರೂರ, ಹೋಗಿ ಆ ಕುದುರೆಯನ್ನು ಪಡೆದು ಬಾ, ನಾ ಹೇಳಿದೆ ಅಂತ. ಅಕ್ರೂರ ಬರುವಾಗ ಧರ್ಮರಾಜ ಕೈಗಳನ್ನು ಜೋಡಿಸಿ ಸ್ವಾಗತವನ್ನು ಬಯಸಿದ. ಅಕ್ರೂರ ಮಹಾರಾಜ, ಬಂದ ವಿಚಾರವೇನು? ಅಯ್ಯ, ಕೃಷ್ಣ ಪರಮಾತ್ಮ ಹೇಳಿ ಕಳುಹಿಸಿದ್ದಾನೆ, ಈ ಕುದುರೆಯಿಂದಾಗಿ ಬಹಳ ಅನರ್ಥವಾಗುವ ಸಂಭವವಿದೆ, ಆದ್ದರಿಂದ ದಯಮಾಡಿ ಕುದುರೆಯನ್ನು ಕಳಿಸಿಬಿಡು. ಆಗ ಧರ್ಮರಾಜ ಹೇಳ್ತಾನೆ, ಕೃಷ್ಣನಿಗೆ ಹೇಳಿ, ಅವನೇ ನಮಗೆ ತಾಯಿ ತಂದೆ ಎಂಬುದಾಗಿ ನಂಬಿಕೊಂಡಿದ್ದೇವೆ ಎಂದು ಹೇಳಿ, ಅವನಿಲ್ಲದೆ ನಮಗೆ ಇನ್ಯಾರು ಮಾರ್ಗ ಇಲ್ಲ ಅಂತ ಹೇಳಿ, ಅವನ ನಾಮಸ್ಮರಣೆಯೇ ನಮಗೆ ಸರ್ವಸ್ವ ಎಂದು ಹೇಳಿ. ಈ ಮಾತನ್ನು ಕೇಳ್ತಾ ಭೀಮ ಅಂತಾನೆ, ಅರ್ಜುನ, ಇಷ್ಟೆಲ್ಲ ಮಾತಾಡ್ತಿರೋ ಕುದುರೆ ಎಲ್ಲಿ ಕೊಟ್ಟು ಬಿಡ್ತಾನೋ ಏನೋ, ಅಣ್ಣ ಸ್ವಲ್ಪ ನೋಡೋಣ ತಾಳೋ ಅಂದರೆ ಧರ್ಮರಾಜರು ಹೇಳ್ತಾರೆ, ಅಯ್ಯ, ಅವನ ಪಾದದ ಮೇಲಿಟ್ಟ ಆಣೆಯಾದ್ದರಿಂದ ನಾವು ಕುದುರೆಯನ್ನು ಬಿಟ್ಟು ಕಳುಹಿಸಲಿಕ್ಕಾಗೋದಿಲ್ಲ ಅಂತ ಹೇಳಿ ನಮೋ ನಾರಾಯಣ. ಭೀಮ ಅಂದ, ಅದು ಮಾತು, ನಮ್ಮಣ್ಣ ಆಡಿದ ಮಾತೇ ಮಾತು. ಅಕ್ರೂರ ಅಂದ, ಹಾಗಾದ್ರೆ ಯುದ್ಧ ಆಗಬಹುದು, ಯುದ್ಧ. ಅಕ್ರೂರ ಬಂದು ತಿಳಿಸಿದರೆ ಬಲರಾಮನಂದ, ನೋಡಿದೇನೋ ಕೃಷ್ಣ, ನೀನು ಮಾಡಿದ ಉಪಕಾರಗಳನ್ನೆಲ್ಲ ಮರೆತರು ಆ ಪಾಂಡವರು. ಅಣ್ಣ, ಈಗ ಯುದ್ಧಕ್ಕೆ ಹೊರಡೋದ ಸಿದ್ಧರಾಗಿ ಯಾದವ ಸೈನ್ಯವೆಲ್ಲ ಹೊರಟು ಬಿಡ್ತಂತೆ ಯುದ್ಧಕ್ಕೆ. ನಾರದರು ನಾರಾಯಣ. ಕೃಷ್ಣ ಕೇಳಿದ, ಗುರುಗಳೇ, ನಿಮ್ ಕೆಲಸ ಮುಗೀತೆ? ಎಲ್ಲಿ ಮುಗೀತು ಕೃಷ್ಣ? ಇನ್ನು ಸ್ವಲ್ಪ ಇದೆ, ಅದನ್ನು ಮುಗಿಸಿ ಬರ್ತೇನೆ, ಹೋಗಿ ಬನ್ನಿ. ಯಾದವ ಸೈನ್ಯ ಹೊರಟರೆ ನಾರದರು ಗಗನ ಮಾರ್ಗದಲ್ಲಿ ಹಾರುತ್ತಾ ನೇರವಾಗಿ ಹಸ್ತಿನಾಪುರದ ಕಡೆಗೆ ಬರುತ್ತಿದ್ದಾರೆ. ನಾರಾಯಣ.

ದುರ್ಯೋಧನನಿಗೆ ಒಳ್ಳೆಯ ಯೋಗ. ಏನು ಗುರುಗಳೇ ಯೋಗ? ಯೋಗವೆಂದರೆ ಯೋಗ, ಧರೆಯೊಳಗಾರಿಗೆ ಇಲ್ಲದ ಯೋಗ. ಏನು ಗುರುಗಳೇ ಹಾಗಂದ್ರೆ? ಏನು ಇಲ್ಲ, ನಿನಗೆ ಪರಮಶತ್ರುಗಳು ಎಂದರೆ ಪಾಂಡವರು. ಹೌದು, ಆ ಪಾಂಡವರಿಗೆ ಪರಮ ಮಿತ್ರ ಎಂದರೆ ಕೃಷ್ಣ. ಹೌದು, ಅವರಿಬ್ಬರಿಗೂ ಜಗಳ ತಂದಿಟ್ಬಿಟ್ಟಿದ್ದೀನಿ. ಈಗ ಪಾಂಡವರಿಂದಾಗಿ ಕೃಷ್ಣ ಹತನಾದರೂ ನಿನಗನುಕೂಲ, ಕೃಷ್ಣನಿಂದ ಪಾಂಡವರ ಹತನಾದರೂ ನಿನಗನುಕೂಲ. ಆದರೆ ಒಂದು ಉಪಾಯ ಮಾಡಬೇಕು ನೀನು. ಏನು ಮಾಡಬೇಕು ಗುರುಗಳೇ? ಸೈನ್ಯ ಇಲ್ಲ ಅಂತ ಹೇಳಿ ಕೃಷ್ಣ ಯುದ್ಧ ಮಾಡದೆ ಹಿಂತಿರುಗಿ ಬಿಡಬಹುದು. ಉಪಾಯಗಾರ ನೀನು ಧರ್ಮರಾಜನಿಗೆ ಸಹಾಯ ಮಾಡುವ ನೆಪದಲ್ಲಿ ಸೈನ್ಯ ಸಹಿತನಾಗಿ ಹೋಗಿ ಆ ಧರ್ಮರಾಜನಿಗೆ ಉಪಾಯಾಂತರದ ಮಾತುಗಳಾಡಿ ಅಲ್ಲಿ ಸುಮ್ಮನೆ ನಿಂತಿರು. ಅವರಿಬ್ಬರು ಹೊಡೆದಾಡಿ ಸಾಯ್ತಿರ್ತಾರೆ, ನೋಡ್ತಾ ಇರು. ದುರ್ಯೋಧನ ಅಂದ, ಗುರುಗಳೇ ನನ್ನ ಮೇಲೆ ನಿಮಗೆ ಎಷ್ಟೊಂದು ಪ್ರೇಮ, ಅದು ಈಗಲ್ಲ ಯುದ್ಧರಂಗದಲ್ಲಿ ಗೊತ್ತಾಗುತ್ತೆ. ಹೋಗು. ದುರ್ಯೋಧನ ಸಮಸ್ತ ಸೈನ್ಯ ಪರಿವಾರ ಸಮೇತನಾಗಿ ಬಂದು ಧರ್ಮರಾಜನಿಗೆ ಹೇಳ್ತಾನಣ್ಣ, ಕೃಷ್ಣನೋಡು ಕೊನೆಗೂ ನಿಮಗೆ ಮೋಸ ಮಾಡಿ ಯುದ್ಧಕ್ಕೆ ಬರುತ್ತಿದ್ದಾನೆ, ನಾನಿದ್ದೇನೆ, ನೀನೇನು ಭಯಪಡಬೇಡ. ಧರ್ಮರಾಜ ಅಂತಾರೆ, ಭೀಮಾ ಎಷ್ಟು ಒಳ್ಳೆಯವನು ನೋಡಿದೇನೋ ದುರ್ಯೋಧನ. ಹೌದೌದು, ಬಹಳ ಒಳ್ಳೆಯವನು. ಇಷ್ಟು ಒಳ್ಳೆಯ ಗುಣ ಇರತಕ್ಕಂಥ ಇವನು ನಮ್ಮನ್ನೇ ಕಾಡುಗಟ್ಟಿದ. ಧರ್ಮರಾಜನಂದ್ರೆ ಸಾಕು ಸುಮ್ಮನೆ ಇರೋ. ಆ ವೇಳೆಗೆ ಢಮ ಢಮ ಢಮ ಢಮ ಢಮ ಢಮ ನಗಾರಿ ಬಾರಿಸಿದೆ, ಭೋಮನೆ ಕಹಳೆ ಊದಿದೆ. ಕೃಷ್ಣ ಬಲರಾಮಾದಿಗಳು ಯುದ್ಧಕ್ಕೆ ಬಂದುಬಿಟ್ಟರು. ಕೃಷ್ಣ ಅಂದ, ಧರ್ಮರಾಜ ನಾನು ಮಾಡಿದ ಉಪಕಾರಗಳನ್ನೆಲ್ಲ ಮರೆತು ನನ್ನ ಮೇಲೆ ಯುದ್ಧಕ್ಕೆ ಸಿದ್ಧರಾಗಿ ನಿಂತಿದ್ದೀರಲ್ಲ, ಒಂದು ಕುದುರೆಗಾಗಿ ನ್ಯಾಯವೇ? ಅರ್ಜುನ ಅಂದ, ಕೃಷ್ಣ ಅದೇ ಮಾತು ನಿನಗೆ ಹೇಳಬಹುದು. ತಾಯಿ ತಂದೆ ಗುರು ದೈವ ನೀನೇ ಎಂದು ನಂಬಿರುವ ನಮ್ಮನ್ನು ಕಡೆಗಾಣಿಸಿ ಕೇವಲ ಒಂದು ಕುದುರೆಗೋಸ್ಕರವಾಗಿ ಅಪಾರವಾದ ಸೈನ್ಯವನ್ನು ಕರೆದುಕೊಂಡು ಯುದ್ಧಕ್ಕೆ ಬಂದಿರುವೆಯಲ್ಲ, ಇದು ನ್ಯಾಯವೋ? ಓಹೋ, ಇಷ್ಟು ಮಾತಾದ ಮೇಲೆ ಮಾತಿನಿಂದೇನು ಪ್ರಯೋಜನ? ಸಿದ್ಧರಾಗಿ ಯುದ್ಧಕ್ಕೆ, ಸಿದ್ಧರಾಗಿ ಯುದ್ಧಕ್ಕೆ ಅಂದರೆ ಆ ಕದನ ಪ್ರಾರಂಭವಾಗುವ ಮೊದಲು ಭೀಮಸೇನ ಬಂದು ಬಲರಾಮನಿಗೆ ನಮಸ್ಕಾರ ಮಾಡಿದ. ಗುರುಗಳೇ ಯುದ್ಧ ಮಾಡೋಕೆ ಅವಕಾಶ ಕೊಡಿ, ಆಶೀರ್ವಾದ ಮಾಡಿ. ಬಲರಾಮ ನೋಡಿದಾರೆ, ನನ್ನ ಮೇಲೆ ಯುದ್ಧ ಮಾಡೋದಕ್ಕೆ ನನ್ನ ಹತ್ರ ಅಲ್ಲೇ ಬಂದು ಆಶೀರ್ವಾದ ಕೇಳ್ತೀಯಾ? ಹೋಗು. ಏನು ಯುದ್ಧ ಪ್ರಾರಂಭವಾಗಿದೆ. ಕಲಕಿತಾಪರಿ ವಿಂದದಿ ನೋಡಿ.

ಮಹಾನುಭಾವ. ಯುದ್ಧ ಪ್ರಾರಂಭವಾಗಿದೆ. ಆ ಯುದ್ಧ ಪ್ರಾರಂಭವಾದ ಕೂಡಲೇ ಮಹಾನುಭಾವನಾದಂತಹ ಬಲರಾಮ ಭೀಮಸೇನರ ಜೊತೆಯಲ್ಲಿ ಯುದ್ಧಕ್ಕೆ ನಿಂತ. ಯುದ್ಧಕ್ಕೆ ನಿಂತರೆ ಮಹಾಬಲಶಾಲಿಯಾಗಿರುವ ಭೀಮಸೇನ ಬಹುಕಾಲ ಕಾದಾಡಿ ಆ ಬಲರಾಮನ ಕೈಯನ್ನು ಹಿಡಿದು ದರ ಧರಣ ಎಳೆ ತಂದಿದ್ದೆ ಎತ್ತಿ ನೆಲ ಕಂಪಡಿಸಿ ಅವರ ಕೈಕಾಲಗಳನ್ನು ನಾರಿನಿಂದ ಬಿಗಿದು, ಗುರುಗಳೇ ಸ್ವಲ್ಪ ಹೊತ್ತು ಮಲಗಿರಿ, ವಿಶ್ರಾಂತಿ ಪಡೆಯಿರಿ, ಬರ್ತೇನೆ ಅಂತ ತಾನೊಂದು ಕಡೆ ಹೊರಟುಬಿಟ್ಟ. ಈ ಬಲರಾಮ ಓ ಅಂತಿದ್ದಾನೆ. ನಾರದರು ದೂರದಿಂದ ಬಂದರು, ಬಲರಾಮನನ್ನು ನೋಡಿದ್ರು. ಬಲರಾಮ ಅಂತ, ಗುರುಗಳೇ ಒಳ್ಳೆ ಸಮಯಕ್ಕೆ ಬಂದಿರಿ, ದಯಮಾಡಿಸಿ. ನಾರದರಂದ್ರು, ಮುಚ್ಚು ಬಾಯ್, ಹೆಚ್ಚಿಗೆ ಮಾತಾಡಬೇಡ. ಇಲ್ಲಿ ವೀಣೆ ತೆಗೆದು ಪಕ್ಕದಲ್ಲಿಟ್ಟರು, ಚಿಟಿಕೆ ತೆಗೆದು ಪಕ್ಕದಲ್ಲಿಟ್ಟರು, ಶಲ್ಯ ಸೊಂಟಕ್ಕೆ ಬಿಗಿದ್ರು. ಇದನ್ನು ನೋಡ್ತಾ ಇದ್ದ ಬಲರಾಮ, ಇದೇನು ಮಾಡ್ತಾ ಇದ್ದಾರೆ ನಾರದರು ಅಂದರೆ, ಪಕ್ಕದಲ್ಲಿ ತಿರುಗಿ ನಾರದರು, ಬಲರಾಮ ಬಹುದಿವಸಗಳಿಂದಲೂ ನನಗೊಂದು ವಿಚಾರ ಇದೆ ಮನಸ್ಸಿನಲ್ಲಿ, ಅದು ನಿನ್ನಲ್ಲಿ ಹೇಳಬೇಕು.

ನಿನ್ ಮೇಲೆ ಕುಸ್ತಿ ಮಾಡ್ಬೇಕು ಅಂತ ಬಹುದು ದಿವಸಗಳಿಂದ ಆಸೆ. ಬಲರಾಮ ಅಂದ, ಗುರುಗಳೇ ಕೈಕಾಲ ಕಟ್ಟಿ ನಾನು ನಿಶಕ್ತನಾಗಿರುವಾಗಲೇ ನಾರದರಂದ್ರು, ಆವತ್ತು ನಾನು ನಿನ್ನ ಅರಮನೆಗೆ ಬಂದಾಗ ಓಡಿಸ್ಕೊಂಡೆ ಬಂದಲ್ಲ ನ್ಯಾಯವ, ಅವಾಗ ನೀನು ಕುಸ್ತಿ ಮಾಡ್ಬೇಕು ಜೊತೆ ಬೇಕು ಅಂದಲ್ಲ, ಹೇಗಿತ್ತು ಜೊತೆ? ನಾರದರೆ ದಯಮಾಡಿ ನನ್ನ ಕೈ ಬಿಡಿಸಿ, ಈ ಪಾಶವನ್ನು ಬಿಡಿಸಿ. ಹೌದು, ಬಿಡಿಸಿದ ಮೇಲೆ ನೆನ್ನೆ ಹಿಡ್ಕೊಂಬಿಟ್ರೆ ನೀನು ಇಲ್ಲ ನಾರದರೆ. ಆಗ ನಾರದರು ಗರುಡನನ್ನು ಸ್ಮರಣೆ ಮಾಡಿದ ಮಾತ್ರದಿಂದಲೇ ಆ ಪಾಶಗಳೆಲ್ಲ ಪಟ ಪಟ ಪಟ ಪಟ ಪಟನೆ ಕಿತ್ತು ಹೋಯ್ತಂತೆ. ನಾರದರಂದ್ರು, ಬಲರಾಮ ನಾವೆಲ್ಲ ಯುದ್ಧ ಮಾಡ್ತಾ ಇರೋದು ಯಾವುದಕ್ಕಾಗಿ? ಆ ಕುದುರೆಗಾಗಿ. ಹೌದ್ ತಾನೆ? ಹೌದು. ಅಲ್ಲಿ ನೋಡಿ ನಿಂತಿದೆ ಕುದುರೆ, ಹೋಗಿ ಎಳ್ಕೊಂಬ. ಹಾಗಂದ ಕೂಡಲೇ ಬಲರಾಮ ಓಡಿ ಬಂದನಂತೆ. ಅಲ್ಲಿ ಸುಬುದ್ಧಿರಾದ ಇದ್ದ ಅವನನ್ನು ಎತ್ತಿ ಪಕ್ಕದಲ್ಲಿ ಕುಕ್ಕಿ ಆ ಕುದುರೆಯ ಮುಂದಲೆಯ ಕೂದಲನ್ನು ಹಿಡಿದು ನಿಂತ. ನಾರದರಿ ಕಡೆ ಓಡಿ ಬಂದರು. ಭೀಮಣ್ಣ, ಭೀಮಣ್ಣ ಅಂದ್ರೆ ಭೀಮ ಕೇಳಿದ. ಏನ್ ಗುರುಗಳೇ? ಅಲ್ಲಿ ನೋಡು, ಬಲರಾಮ ಕುದುರೆ ಎಳ್ಕೊಂಡು ಹೋಗ್ತಿದ್ದಾನೆ, ಹೋಗಿ ಹಿಡ್ಕೋ ಅದನ್ನ. ಭೀಮಾಂದ ನಾನಿರುವಾಗ ಯಾರು ಹಿಡಿಯಲು ಸಾಧ್ಯ ಅಂತ ತಾನು ಓಡಿ ಬಂದಿದ್ದೆ, ತಾನು ಬಾಲವನ್ನು ಹಿಡ್ಕೊಂಡ. ಇಲ್ಲಿ ಅರ್ಜುನ ಮತ್ತು ಕೃಷ್ಣನಿಗೆ ಯುದ್ಧವಾಗ್ತಿತ್ತು. ಪಕ್ಕದಲ್ಲಿ ದುರ್ಯೋಧನಾದಿಗಳೆಲ್ಲ ಸುಮ್ಮನೆ ನಿಂತಿದ್ರು. ಕೃಷ್ಣ ಗಿರಿಯಾಸ್ತ್ರವನ್ನು ಬಿಟ್ಟ, ಅರ್ಜುನ ವಾಯುಅಸ್ತ್ರವನ್ನು ಬಿಟ್ಟ. ಆ ಕಡೆಯಿಂದ ಬರುವ ಬೆಟ್ಟಗಳೆಲ್ಲವೂ ಗಾಳಿಗೆ ಹಿಂದಕ್ಕೆ ಹೋಯಿತು. ಕೃಷ್ಣ ಪುನಃ ವಾಯುಅಸ್ತ್ರ ಪ್ರಯೋಗ ಮಾಡಿದ. ಆ ಕಡೆ ಈ ಕಡೆ ಓಡಾಡಲಿಕ್ಕಾಗದೆ ಬೆಟ್ಟಗಳು ಪಕ್ಕದಲ್ಲಿ ತಿರುಗಿದವಂತೆ ಆ ಪಕ್ಕದಲ್ಲಿ ನಿಂತಿದ್ರು ದುರ್ಯೋಧನಾದಿಗಳು. ಅವರ ತಲೆ ಮೇಲೆ ರಪರಪರಪನ್ನು ಬಿತ್ತು. ಅಯ್ಯಯ್ಯೋ ಅಯ್ಯಯ್ಯೋ ಅಂದ್ರೆ ಶಕುನಿ ಅಂದ, ಅಯ್ಯ ಇದೆಲ್ಲ ನಾರದನ ತಂತ್ರ ನೋಡು ಅನ್ನುವಾಗ ನಾರದರು ಬಂದಿದ್ದು ಹೇಳುತ್ತಿದ್ದಾರೆ, ಕೃಷ್ಣ ಅಲ್ಲಿ ನೋಡು ಬಲರಾಮ ಕುದುರೆ ಹಿಡ್ಕೊಂಡಿದ್ದಾನೆ, ಭೀಮ ಎಳೆಯುತ್ತಿದ್ದಾನೆ, ಇನ್ನೇನು ನಿಮ್ಮ ಅಣ್ಣನ ಬಲ ಸಾಗೋ ಹಾಗಿಲ್ಲ. ಹಾಗಂದ ಕೂಡಲೇ ಕೃಷ್ಣ ಹಾರಿ ಅಣ್ಣ ಅಂತ ತಾನು ಹಾರಿ ಬಂದಿದ್ದೆ. ಆ ಕುದುರೆಯ ಲಗಾಮನ್ನು ಹಿಡಿದನಂತೆ. ಇಲ್ಲಿಗೆ ಮೂರು ವಜ್ರಗಳು ಸೇರಿದೆ, ಇನ್ನು ಉಳಿದಿರುವುದು ಅರ್ಧ ವಜ್ರ. ಅವನೇ ದುರ್ಯೋಧನ. ಹಿಂದೊಮ್ಮೆ ಅವರ ತಾಯಿಯಾದ ಗಾಂಧಾರಿ ದೇವಿ ಮಕ್ಕಳ ಕ್ಷೇಮವನ್ನು ಒಳಿತನ್ನು ಕೋರಿ ಗಜಗೌರಿ ವ್ರತವನ್ನು ಆಚರಿಸಿದಳಂತೆ. ಆ ವ್ರತದ ಕೊನೆಯಲ್ಲಿ ದೇವತೆಗಳು ಹೇಳುತ್ತಿದ್ದಾರಮ್ಮ, ನಿನ್ನ ಎರಡು ಕೈಗಳನ್ನು ಮುಂದೆ ಚಾಚು, ನಾವು ಆಶೀರ್ವಾದ ಮಾಡ್ತೇವೆ. ಬಯಸಿದ ಮಗನ ಮೇಲೆ ನೀನು ಸೋಂಕಿದ ಎಡೆಯೆಲ್ಲ ವಜ್ರಕಾಯವಾಗಿ ಪರಿಣಮಿಸುತ್ತೆ ಎಂದು ಆಶೀರ್ವಾದ ಮಾಡಿದರು. ಆಗ ತಾಯಿಯಾದ ಗಾಂಧಾರಿ ತನ್ನ ಮಗನಾದ ಸುಯೋಧನನಿಗೆ ಹೇಳಿದರಂತೆ, ಅಪ್ಪ ನೀನು ನನ್ನ ಹೊಟ್ಟೆಯಲ್ಲಿ ಹುಟ್ಟಿದಾಗ ಹೇಗಿದ್ದೀಯೋ ಹಾಗೆ ವಿವಸ್ತ್ರನಾಗಿ ನನ್ನ ಎದುರಿನಲ್ಲಿ ಬಂದು ನಿಲ್ಲು. ಸುಯೋಧನ ಹಾಗೆ ಹೊರಟಿದ್ದಾನೆ. ಇದನ್ನೆಲ್ಲವನ್ನು ಬಲ್ಲಂತ ಕಪಟ ನಾಟಕ ಸೂತ್ರಧಾರಿಯಾದ ಕೃಷ್ಣ ನಕ್ಕ. ಇವನಿನ್ನು ವಜ್ರಕಾಯಿನಾದರೆ, ಸಂಪೂರ್ಣ ವಜ್ರಕಾಯಿನಾಗಿ ನಿಂತರೆ ಇನ್ನು ಜಗತ್ತಿನಲ್ಲಿ ನಡೆಯಬೇಕಾದ ಕಾರ್ಯಗಳೆಲ್ಲವೂ ನಿಂತು ಹೋದೀತು ಎಂಬುದಾಗಿ ಭಾವಿಸಿ ವಿವಸ್ತ್ರನಾಗಿ ಬರುತ್ತಿದ್ದ ದುರ್ಯೋಧನನ ಎದುರಿನಲ್ಲಿ ವೃದ್ಧನಂತೆ ವೇಷವನ್ನು ಧರಿಸಿ ಆ ದುರ್ಯೋಧನನ ಕಿವಿಗೆ ಕೇಳಿಸುವಂತೆ ಒಂದು ಮಾತಾಡಿದನಂತೆ. ಅಯ್ಯೋ ಏನಿದು ಅನ್ಯಾಯ, ಎಷ್ಟೇ ಆದರೂ ಪ್ರಾಪ್ತ ವಯಸ್ಕನಾದ ಮಗ ತಾಯಿಯ ಎದುರಿನಲ್ಲಿ ಹೀಗೆ ವಸ್ತ್ರವಿಲ್ಲದೆ ನಿಲ್ಲುವುದು ಅಂದರೆ ಕೊನೆಯ ಪಕ್ಷ ಒಂದು ಕೌಪೀನವಾದರೂ ಕಟ್ಟಿಕೊಂಡಿರಬಾರದೇ ಅಂದ ಮಾತು ಕೇಳುವಂತಾಯಿತು. ಸುಯೋಧನ ಹೇಳಿದ ಅದು ನಿಜವೇ. ಕೂಡಲೇ ಸೊಂಟಕ್ಕೊಂದು ನಾರನ್ನು ಬಿಗಿದು ಕೌಪೀನಧಾರಿಯಾಗಿ ಬಂದು ತಾಯಿ ಎದುರಿನಲ್ಲಿ ನಿಂತ. ಗಂಡ ಕುರುಡ ಎಂದು ತಿಳಿದು ತನ್ನ ಗಂಡನೇ ನೋಡದಿರುವ ಈ ಪ್ರಪಂಚವನ್ನು ನಾನು ನೋಡುವುದು ಬೇಡ ಎಂಬ ಭಾವನೆಯಲ್ಲಿ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿಕೊಂಡಿದ್ದ ಗಾಂಧಾರಿ ತನ್ನ ಎದುರಿನಲ್ಲಿ ಬಂದು ನಿಂತ ತನ್ನ ಮಗನಾಗಿರ್ತಕ್ಕಂಥ ದುರ್ಯೋಧನನನ್ನ ತಲೆಯಿಂದ ತನ್ನೆರಡು ಕೈಗಳಿಂದ ಸವರುತ್ತ ಬಂದಳಂತೆ. ಆಕೆ ಮುಟ್ಟಿದ ಭಾಗಗಳೆಲ್ಲ ವಜ್ರವಾಗ್ತಾ ಬಂತು. ಸೊಂಟದ ಹತ್ತಿರಕ್ಕೆ ಬಂದಾಗ ಆ ನಾರು ಕೈಗೆ ತಾಕಿ ಹಾ ಅಂತ ಕೈಗಳನ್ನು ಮೇಲೆ ಕೆತ್ತಿದಳಂತೆ. ಅಲ್ಲಿಗೆ ಆ ಆಶೀರ್ವಾದ ನಿಂತು ಹೋಯಿತು, ಅರ್ಧ ಶರೀರ ಮಾತ್ರ ವಜ್ರಕಾಯವಾಯಿತು. ಆದ್ದರಿಂದಲೇ ಅವನಿಗೆ ಅರ್ಧವಜ್ರ ಎಂಬ ಹೆಸರು ಪ್ರಾಪ್ತವಾಯಿತು. ಇದನ್ನು ಬಲ್ಲಂಥ ನಾರದರು ಓಡೋಡಿ ಬಂದು ಹೇಳಿದರಂತೆ, ದುರ್ಯೋಧನ ಏನಾಗ್ತಾ ಇದೆಯೋ? ದುರ್ಯೋಧನ ಹೇಳಿದ, ಗುರುಗಳೇ ನಿಮ್ಮ ಮಾತು ಕೇಳಿ ನಾವು ಕೆಟ್ಟವಿ. ಯಾಕಪ್ಪ? ಅಲ್ಲ, ಯುದ್ಧ ಮಾಡಬೇಡ, ಸುಮ್ಮನೆ ನೋಡ್ತಾ ಇರು ಅಂದ್ರಿ ನೀವು. ನಾವು ನೋಡ್ತಾ ನಿಂತ್ಕೊಂಡ್ವಿ. ಅಲ್ಲ, ಅವರಿಬ್ರು ಯುದ್ಧ ಮಾಡ್ತಾರೆ, ಬೆಟ್ಟಗಳೆಲ್ಲ ಬಂದು ನಮ್ಮ ಮೇಲೆ ಬೀಳ್ತದೆ,
ಅವರು ಆಗ್ನೇಯಾಸ್ತ್ರ ಪ್ರಯೋಗ ಮಾಡಿದ್ರೆ ಆ ಬೆಂಕಿ ಎಲ್ಲ ಹಾರಿ ಬಂದು ನಮ್ಮ ಮೇಲೆ ಬೀಳ್ತಾ ಇದೆ. ಗುರುಗಳೇ, ನೀವು ನನಗೆ ಮಾಡಿದ ಉಪಕಾರ ಇದೇನಾ? ನಾರದರಂದ್ರು, ದುರ್ಯೋಧನ, ಇದೇನೋ ಕೆಟ್ಟ ಹೋಯ್ತು ಕಡೆಯ ಪ್ರಸಂಗ, ಹೀಗಾಗುತ್ತೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಈಗ ಒಂದು ಉಪಾಯವನ್ನು ಹೇಳಲೆ? ಏನು? ಅಲ್ಲ, ಇಷ್ಟೆಲ್ಲ ಹೊಡೆದಾಡ್ತಾ ಇರೋದು ಕುದುರೆಗಾಗಿ. ಆದರೆ ಆ ಮೂರು ಜನ ಏನು ಮಾಡ್ತಿದ್ದಾರೆ ಅಂದರೆ, ಒಬ್ಬ ಆ ಕುದುರೆಯ ತಲೆ ಕೂದಲನ್ನು ಹಿಡಿದು ನಿಂತಿದ್ದಾನೆ, ಇನ್ನೊಬ್ಬ ಬಾಲ ಹಿಡಿದು ನಿಂತಿದ್ದಾನೆ, ಇನ್ನೊಬ್ಬ ಲಗಾಮ ಹಿಡಿದು ನಿಂತಿದ್ದಾನೆ. ಮುಖ್ಯವಾಗಿ ಕುದುರೆ ನಡೆಯೋದು ಯಾವುದರಲ್ಲಿ? ಕಾಲ್ನಲ್ಲಲ್ವಾ? ಹೌದು. ನನ್ನದೊಂದು ಮಾತು ಕೇಳ್ತೀಯ ದುರ್ಯೋಧನ? ಏನು ಗುರುಗಳೇ, ನೀನು ಮ್ಯಾತಿಗೆ ಹೋಗಿ ಹಿಂಬದಿಯಿಂದ ಆ ಕುದುರೆ ಎರಡು ಪಾದ ಹಿಡ್ಕೊಂಡು ಹೇಳ್ಕೊಂಬಂದ್ಬಿಡು, ಆಗ ನಮ್ಮ ಭಾಗಕ್ಕೆ ಸೇರುತ್ತೆ. ಆ ಸಮಯದಲ್ಲಿ ಏನು ತೋಚದ ಈ ದುರ್ಯೋಧನ, ಹೌದಾ ಗುರುಗಳೇ, ಹಾಗಾದ್ರೆ ನೀವು ಹೇಳಿದಾಗೆ ಮಾಡ್ತೇನೆ ಅಂತ ಮೇಲ್ಲನೆ ಬಂದನಂತೆ. ಬಂದು ಇವರೆಲ್ಲರೂ ಗಲಭೆಯಲ್ಲಿರುವಾಗ ಹಿಂಬದಿಯಿಂದ ಓಡಿ ಬಂದಿದೆ ಆ ಕುದುರೆ ಎರಡು ಪಾದಗಳನ್ನು ಥಟ್ಟನೆ ಹಿಡಿದ. ವರಬ್ರಹ್ಮ ಮಾನಸ ಪುತ್ರನಾದ ನಾರದನ ಒಂದು ಆಶೀರ್ವಾದ ಪ್ರಭಾವ ಮುಟ್ಟಿದ ಕೂಡಲೇ ಆ ತಾಯಿ ಸತ್ಯವತಿಗೆ ಶಾಪ ವಿಮೋಚನೆಯಾಗಿ ಹೋಯಿತು. ಹೆಣ್ಣಾಗಿ ನಿಂತಳು. ಹೆಣ್ಣಾಗಿ ನಿಂತ ಕೂಡಲೇ ಬಲರಾಮದೇವರು ಆಕೆಯ ತಲೆ ಕೂದಲನ್ನು ಹಿಡ್ಕೊಂಡು ನಿಂತಿದ್ರು. ಅವರು ನೋಡಿದ್ರು, ಅಯ್ಯೋ ಇದೇನಿದು, ಇದೇನು ಕುದುರೆ ಅಲ್ಲ, ಇದು ಹೆಣ್ಣು ಅಂತ ಅವರು ಬಿಟ್ಟರು. ಸೆರಗನ್ನು ಹಿಡಿದು ನಿಂತಿದ್ದ ಭೀಮಸೇನ, ಅಯ್ಯೋ ಇದೇನು ಗ್ರಹಚಾರ, ಇದ್ಯಾವುದೋ ಹೆಣ್ಣು ಅಂತ ತಾನು ಬಿಟ್ಟ. ಕುತ್ತಿಗೆಯ ಮುತ್ತಿನ ಸರವನ್ನು ಹಿಡಿದು ನಿಂತಿದ್ದ ಜಗದೊಡೆಯನಾದ ಮಾಧವ, ಇದೇನ ನ್ಯಾಯ, ಇದು ಹೆಣ್ಣು ಅಂತ ತಾನು ಬಿಟ್ಟ. ಇವರೆಲ್ಲರೂ ಬಿಟ್ಟರು, ದುರ್ಯೋಧನ ಮಾತ್ರ ಕಾಲು ಹಿಡ್ಕೊಂಡೇ ಕೂತಿದ್ದ. ನಾರದರು ಬಂದರು, ನಾರಾಯಣ ನಾರಾಯಣ ನಾರಾಯಣ, ಇದೇನು ಚಕ್ರವರ್ತಿ ಸಾರ್ವಭೌಮ, ಅಲ್ಲ ಹೋಗಿ ಹೋಗಿ ಒಂದು ಹೆಣ್ಣಿನ ಕಾಲು ಹಿಡ್ಕೊಂಡು ಕೂತಿದ್ದೀಯಲ್ಲ. ತಲೆ ತಗ್ಗಿಸಿ ಪಾದವನ್ನು ಹಿಡಿದು ನಿಂತಿದ್ದ ದುರ್ಯೋಧನ ಆಗ ತಲೆ ಎತ್ತಿ ನೋಡ್ತಾನೆ ಹೆಣ್ಣು. ಅಯ್ಯಯ್ಯ ಗುರುಗಳೇ, ಇದೇನು ಹೀಗಾಯಿತು ಅಂತ ತಾನು ಪಾದವನ್ನು ಬಿಟ್ಟು ಹಿಂದಕ್ಕೆ ಸರಿದನಂತೆ. ಎಲ್ಲರೂ ಆಶ್ಚರ್ಯ ಪಡುತ್ತಿದ್ದರೆ ನಾರದರು ಬಂದರು, ನಾರಾಯಣ ನಾರಾಯಣ, ಪರಮಾತ್ಮ ಇದೇನಿದು ಎಂದು ಆಶ್ಚರ್ಯ ಪಡುತ್ತಿದ್ದೀಯಾ ನೋಡು ಎಂಬುದಾಗಿ ತಮ್ಮ ಹಸ್ತವನ್ನು ಮತ್ತೊಂದು ಕಡೆಗೆ ತೋರಿದರಂತೆ. ಭೂಮಿ ಢಮ್ಮನೆ ಬಾಯಿಬಿಟ್ಟಿದೆ. ಅಲ್ಲಿ ಈ ಸತ್ಯವತಿಯ ಪತಿಯಾಗಿರ್ತಕ್ಕಂಥ ಕೃತವರ್ಮ ತಾನು ಮೇಲಕ್ಕೆದ್ದು ಬಂದ. ಮೇಲಕ್ಕೆದ್ದು ಬಂದರೆ ನಾರದರು ಹೇಳುತ್ತಿದ್ದಾರೆ, ಪರಮಾತ್ಮ ಅಂದೊಂದು ದಿನ ನಿನ್ನ ಸಂದರ್ಶನಕ್ಕಾಗಿ ನಾನು ಬಂದೆ ದ್ವಾರಕೆಗೆ, ಆಗ ನಿಮ್ಮಣ್ಣನಾದ ಬಲರಾಮ ನನ್ನೊಡನೆ ಬಾ ಕುಸ್ತಿ ಮಾಡು ಅಂತ ಕರೆದ. ಆಗ ತಪ್ಪಿಸಿಕೊಂಡು ನಿನ್ನ ಬಳಿಗೆ ಓಡಿ ಬಂದೆ. ನೀನು ಒಂದು ಅಪರೂಪವಾದ ಕಥೆಯನ್ನು ಹೇಳಿ ನಾರದರೆ, ಹಿಂದೆ ಯಾರು ಕೇಳಿರಬಾರದು, ಮುಂದಕ್ಕಾರು ಕೇಳಬಾರದು, ಅಂಥ ಕತೆ ಹೇಳಿ ಅಂತ ನೀ ಕೇಳಿದೆ. ಕೃಷ್ಣ, ಭಾಗವತೋತ್ತಮನಾದ ನಾನು ಈ ಎರಡನ್ನು ಒದಗಿಸುವ ಸಲುವಾಗಿ, ಅಂದರೆ ಬಲರಾಮನಿಗೊಂದು ಜೊತೆ ನಿನಗೊಂದು ಕಥೆ, ಇಷ್ಟನ್ನು ಒದಗಿಸುವ ಸಲುವಾಗಿ ಹವಣಿಸುತ್ತಿದ್ದೆ, ಈ ನಾಟಕದ ರಚನೆಯನ್ನು ಮಾಡಿದೆ. ಕೃಷ್ಣ, ಈ ಸತ್ಯವತಿಯು ನನ್ನ ಪ್ರಿಯ ಶಿಷ್ಯನಾಗಿರ್ತಕ್ಕಂಥ ಕೃತವರ್ಮನ ಹೆಂಡತಿ. ಆದಿಶೇಷಾವತಾರಿಯಾಗಿರ್ತಕ್ಕಂಥ ಬಲರಾಮನಿಗೂ ಶ್ರೀಮನ್ ನಾರಾಯಣಾವತಾರಿಯಾಗಿರುವ ಜಗದೊಡೆಯನಾದ ಕೃಷ್ಣ, ನಿನಗೂ ನಿಮ್ಮಿಬ್ಬರಿಗೂ ಈ ಒಂದು ಸಾಧನವನ್ನು ನಾನು ಹುಡುಕಿಕೊಂಡೆ. ಮಹಾಸತಿಯಾಗಿರ್ತಕ್ಕಂಥ ಸತ್ಯವತಿಯನ್ನ ಇವರಿಗೆ ಆಶೀರ್ವಾದವನ್ನು ಮಾಡು. ಕೃತವರ್ಮ ಬಾ ಇಲ್ಲಿ. ಕೃತವರ್ಮ ಬಂದಾಗ ನಾರದರು ಹೇಳಿದರಂತೆ, ನೀನು ನಿನ್ನ ಸಂಸಾರವನ್ನು ನಾನು ಹಾಳು ಮಾಡಿದೆ ಎಂದು ಭಾವಿಸಿದೆಯಲ್ಲವೇ, ಕೇಳು. ಗುರುಬುದ್ಧಿ ಎಂಬತಕ್ಕಂಥದ್ದು ವಿಶೇಷವಾದಂಥದ್ದು. ನೀವಿಬ್ಬರೂ ಬಹಳ ಅನ್ಯೋನ್ಯ ಪ್ರೀತಿಯಿಂದ ಬಾಳುವ ದಂಪತಿಗಳು, ಆದರೆ ನಿಮ್ಮಿಬ್ಬರಿಗೂ ವಿಯೋಗವೆಂಬತಕ್ಕಂಥದ್ದೊಂದಿತ್ತು. ನಿನಗೆ ಸತಿ ವಿಯೋಗ ಎಂಬುದು ಇರುವುದನ್ನು ನಾನು ಬಲ್ಲೆ. ನನ್ನ ಪ್ರಿಯ ಶಿಷ್ಯನಾಗಿರ್ತಕ್ಕಂಥ ಕೃತವರ್ಮನಿಗೆ ಸತಿ ವಿಯೋಗವಾಗಬಾರದು ಎಂಬತಕ್ಕಂಥ ಭಾವನೆಯನ್ನು ಮನಸ್ಸಿನಲ್ಲಿಟ್ಟುಕೊಂಡು ನಾನೀ ಒಂದು ಕಥೆಯನ್ನು ರಚನೆ ಮಾಡಿ ಸ್ವಲ್ಪ ಕಾಲ ನಿಮ್ಮಿಬ್ಬರಿಗೂ ವಿಯೋಗವನ್ನು ತಂದೊಡ್ಡಿ ಈ ರೂಪದಲ್ಲಿ ಚಿರವಾಗಿ ಎಂದೆಂದಿಗೂ ಅಳಿದು ಹೋಗಬೇಕಾಗಿರುವ ನಿನ್ನ ಹೆಂಡತಿಗೆ ಪುನರ್ಜನ್ಮವನ್ನು ದಯಪಾಲಿಸಿದ್ದೇನೆ. ಈಗ ಇನ್ನು ಮುಂದೆ ನಿಮ್ಮಿಬ್ಬರ ದಾಂಪತ್ಯ ಜೀವನದಲ್ಲಿ ಎಂದು ವಿರಸವಿಲ್ಲ, ಎಂದೆಂದಿಗೂ ವಿಯೋಗವಿಲ್ಲ, ಬಹುಕಾಲ ಸುಖದಿಂದ ಬಾಳುವಂತಹದ್ದಾಗಿದೆ. ಇದು ನಾನು ಹೂಡಿದಂತ ಒಂದು ನಾಟಕದ ಸೂತ್ರ. ಶಿಷ್ಯ ಕೈ ಜೋಡಿಸಿದ. ಗುರುಗಳೇ, ನಿಮ್ಮ ವಿಷಯವನ್ನು ಅರ್ಥ ಮಾಡಿಕೊಳ್ಳಲಾರದೆ ಕೇವಲ ನಾನು
ನಮ್ಮ ಸಂಸಾರವನ್ನು ಹಾಳು ಮಾಡಿದವರು ಎಂದುಕೊಂಡಿದ್ದೆ. ಆದರೆ ಗುರುಬುದ್ಧಿ ವಿಶೇಷಿತ, ಗುರುಗಳ ಬುದ್ಧಿಯು ವಿಶೇಷವಾದದ್ದು ಎಂಬತಕ್ಕಂಥ ವಿಚಾರ ನನಗೀಗ ತಿಳಿಯಿತು. ತಪ್ಪಾಯಿತು, ನನ್ನನ್ನು ಆಶೀರ್ವಾದ ಮಾಡಿ ಎಂದಾಗ ನಾರದ ಮಹರ್ಷಿಗಳು ಆ ಗಂಡ ಹೆಂಡರಿಬ್ಬರನ್ನು ಕರೆತಂದು ಕೃಷ್ಣನಿಗೆ ನಮಸ್ಕಾರವನ್ನು ಮಾಡಿಸಿದರಂತೆ. ಕೃಷ್ಣ ಹೇಳಿದ, ನಾರದರೆ ನೀವು ತೋರಿದ ಈ ನಾಟಕ ಯಾರೂ ಮರೆಯುವಂಥದ್ದಲ್ಲ, ಇನ್ನು ಮುಂದೆ ಎಲ್ಲೂ ನಡೆಯುವಂಥದ್ದಲ್ಲ, ಹಿಂದೆ ನಡೆದದ್ದು ಅಲ್ಲ, ಬಹಳ ವಿಚಿತ್ರವಾಗಿದೆ. ಅಂದ ವೇಳೆ ಕೃತವರ್ಮ, ಸತ್ಯವತಿ, ನೀವು ಬಹುಕಾಲ ಬಾಳುವಂತಹವರಾಗಿ ಹೋಗಿ ಬನ್ನಿ ಎಂಬುದಾಗಿ ಹೇಳಿ ಆ ಗಂಡ ಹೆಂಡರಿಗೆ ಆಶೀರ್ವಾದ ಮಾಡಿ ಕಳುಹಿಸಿದರಂತೆ. ಅವರೀರ್ವರೂ ಸಹ ತಮ್ಮ ಸ್ವಸ್ಥಾನವನ್ನು ಸೇರಿಕೊಂಡಿದ್ದೆ ಬಹುಕಾಲ ಸುಖದಿಂದ ಕಾಲಯಾಪನೆಯನ್ನು ಮಾಡುತ್ತಾ ಇದ್ದಾರೆ. ಈ ಕಡೆಯಲ್ಲಿ ಮಹಾನುಭಾವನಾದ ಕೃಷ್ಣ, ಅರ್ಜುನ, ಭೀಮ ಓಡಿ ಬಂದಿದ್ದೆ. ಪಾದಕ್ಕೆ ನಮಸ್ಕಾರ ಮಾಡಿದ, ಒಡೆಯ ನನ್ನ ಅಪರಾಧವನ್ನು ಮನ್ನಿಸು ಕೃಷ್ಣ, ನಿನ್ನ ಪಾದದ ಮೇಲಿಟ್ಟ ಆಣೆಯನ್ನ ನಾನು ತಪ್ಪಬಾರದು ಎಂಬ ದೃಷ್ಟಿಯಿಂದ ಯುದ್ಧಕ್ಕೆ ಸಿದ್ಧನಾದೆ. ತಮ್ಮಂದಿರು ಅಣ್ಣ ಇವರೂ ಸಹ ಇದಕ್ಕೆ ಪಾತ್ರರಾದರು. ಅಂದ ಮೇಲೆ ದಯಮಾಡಿ ನಮ್ಮ ಅಪರಾಧವನ್ನು ಮನ್ನಿಸು ಎಂದರೆ ಅವರಿಬ್ಬರ ಹೆಗಲ ಮೇಲೆ ತಾನು ಕೈ ಹಾಕೊಂಡಿದ್ದಾನೆ ಕೃಷ್ಣ. ಅಯ್ಯ, ಇದೆಲ್ಲವೂ ನಡೆಯಬೇಕಾದ್ದೇ, ಸಹಜವಾಗಿದೆ, ನಡೀರಿ ಹೋಗೋಣ. ದೂರದಲ್ಲಿ ದುರ್ಯೋಧನ ನೋಡುತ್ತಿದ್ದ. ಶಕುನಿ ಎಂದ, ನೋಡು ನೋಡಿದೆಯಾ ದುರ್ಯೋಧನ, ಎಲ್ಲಾ ನಾರದರು ತಂತ್ರ ಮಾಡಿ ಪಾಂಡವರಿಗೆ ಒಳ್ಳೆಯದನ್ನೇ ಮಾಡಿದರೆ ವಿನಃ ನಿನ್ನ ಕಡೆ ಗಮನವೇ ಇಲ್ಲ. ದುರ್ಯೋಧನ ಅಂದ, ಗುರುಗಳೇ ಇರಲೇ ಇರಲೇ, ಎಂದಾದರೂ ಸಿಕ್ಕಿ ನೀವು ಈ ವಿಚಾರವನ್ನು ಮಾಡ್ಕೊಳ್ತೇನೆ. ಮಾವ ಈಗೇನು ಮಾಡೋಣ, ಅಪ್ಪ ಬಂದ ದಾರಿಗೆ ಸುಂಕವಿಲ್ಲ, ನಡಿ ಹೋಗೋಣ ಎಂದು ಹೇಳಿದಾಗ ದುರ್ಯೋಧನಾದಿಗಳು ಸೈನ್ಯ ಸಹಿತರಾಗಿ ಹಿಂತಿರುಗಿ ಹಸ್ತಿನಾಪುರಕ್ಕೆ ಹೋಗಿದ್ದಾರೆ. ಜಗದೊಡೆಯನಾದ ಕೃಷ್ಣ ತನ್ನಣ್ಣನಾದ ಬಲರಾಮನಿಂದೊಡಗೂಡಿ ಪಾಂಡವರ ಸಂಗಡಲೇ ತಾನು ನಗುನಗುತ್ತಾ ಸಂತೋಷವಾಗಿ ಕಾಲವನ್ನು ಕಳೆಯುತ್ತಾ ಭಕ್ತವತ್ಸಲನಾದ ಪರಮಾತ್ಮ ತನ್ನ ಭಕ್ತರ ಪ್ರತಿಭೆಯನ್ನ ಲೋಕಕ್ಕೆ ಎತ್ತು ಸಾರಲು ಇದೊಂದು ನಾಟಕವನ್ನು ಹೂಡಿದ. ತಾನು ಸರ್ವದಾ ಭಕ್ತರಿಗಾಗಿಯೇ ಸರ್ವಸ್ವವನ್ನು ತ್ಯಾಗ ಮಾಡಲು, ಅವರ ಕಥೆ ಬೆಳಗಲಿ ಎಂಬುದಾಗಿ ನಾಟಕವಾಡಲು ಸಿದ್ಧ ಎಂದರೆ ಭಕ್ತವತ್ಸಲನಾಗಿರ್ತಕ್ಕಂಥ ಪರಮಾತ್ಮನ ಕರುಣೆಯಲ್ಲಿ ನಡೆದಂಥ ಈ ಮೂರುವರೆ ವಜ್ರ ಎಂಬತಕ್ಕಂಥ ಕಥಾಭಾಗವನ್ನು ನಾವು ಮಂಗಳ ಹಾಡುವ ಮೊದಲು ಈ ಕಥೆಯನ್ನು ಕೇಳಿದವರಿಗೂ, ಇದನ್ನು ಪಠನಗೈದವರಿಗೂ, ಸಮಸ್ತರಿಗೂ ಪರಮಾತ್ಮ ಸಕಲ ವಿಧವಾದ ಸುಖ ಸಂಪದಗಳನ್ನು ಕೊಟ್ಟು ಕಾಪಾಡಲಿ ಎಂಬುದಾಗಿ ದೇವರನ್ನು ಅನನ್ಯ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡುತ್ತಾ ಈ ಮೂರುವರೆ ವಜ್ರ ಎಂಬತಕ್ಕಂಥ ಕಥಾಭಾಗಕ್ಕೆ ಮಂಗಳವನ್ನು ಪಾಡೋಣ. ಸಂಕಟ ಘ

0: ಇದುವರೆಗೂ ಗುರುರಾಜಲು ನಾಯ್ಡು ಅವರ ಕಂಠಸರಿಯಲ್ಲಿ ಕೇಳಿದಿರಿ ಹರಿಕಥೆ ಮೂರುವರೆ ವಜ್ರಗಳು. ಈಗ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಅರೆ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
2: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
3: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
2: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನಸ್ಸಿಗೆನೋ ಒಂಥರ ನೆಮ್ಮದಿ.
4: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 RJ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಚೌಡಿಕೆ ಪದಗಳನ್ನು ಕೇಳಲಿದ್ದೀರಿ.

ಎಲ್ಲ ಇಲ್ಲಿ ಬಿಟ್ಟೆ ಕೊಟ್ಟೆ ಹೋಗುದತಿ ಬಾರ ವೇದ ಶಾಸ್ತ್ರಗಳ ವಿಚಾರ ಮಾಡರಿ ಜರ.

ಮಾಡಿ ನಿನ್ನ ಜಾತ್ರೆಯ ಮಾಡಿ ಭಕ್ತರೊಂದರೆ ಕೂಡಿ ನಿನ್ನ ಜಾತ್ರೆಯ ಮಾಡಿ ನಿನ್ನಲಿ ವರು ಬೇಡಿ ಕರುಣೆ ಸದಯ ಮಾಡಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ನುಡಿಸಿದಾಳು ಪಳ್ಳದೆಲ್ಲವ
1: ಓಂ ನಮ ಎಂಬ ಸತ್ಯ ಚವಡಕ್ಕೆ ಚೆಲ್ಲವ ನಾದ ನುಡಿಸಿದಾಳು ಪಳ್ಳದೆಲ್ಲವ
0: ಓಂ ನಮ ಎಂಬ ಸತ್ಯ ಚವಡಕ್ಕೆ ಚೆಲ್ಲವ ನಾದ ನುಡಿಸಿದಾಳು ಏಳು ಪಳ್ಳದೆಲ್ಲವ
1: ಓಂ ನಮ ಎಂಬ ಸತ್ಯ ಚವಡಕ್ಕೆ ಚೆಲ್ಲವ ನಾದ ನುಡಿಸಿದಾಳು ಏಳು

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಜನಪದ ಗೀತೆಯನ್ನ ಕೇಳಲಿದ್ದೀರಿ.

ಅಲ್ಲ ಏಕಿನ ಏನಾತ ಕುತ್ತಿಗೊಮ್ಮೆ ಬಿಕ್ತಿ ಯಾಕ

ತೀರಿಸೋ ಹುಡುಗ ಬಿಕ್ಕ ಏನ ಕಾಡತೈತಿ ದಿಕ್ಕ ನನಗ ತಪ್ಪತೈತಿ ಕುಕ್ಕಿ ಮನಸ್ಸು ಕಾಡತೈತಿ ಹೋಯವ್ವ ನನಗ ಹಿಂಗ ಯಾಕ ಹಾಗೇತಿ ಹೋಯ

0: ವಾವ್, ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
1: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
1: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ದಲೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
3: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

ഒരു കിച്ച

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದ್ರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು. ಅದಕ್ಕೆ
2: ಏನು ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ವಚನಗಳನ್ನು ಕೇಳಲಿದ್ದೀರಿ.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಏನಣ್ಣ ತುಂಬಾ ದಿನ ಆಯ್ತು ನಮ್ಮ ಅಂಗಡಿ ಕಡೆ ಬಂದಿಲ್ಲ.
1: ನಾಳೆ ನನ್ನ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗ್ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡ್ ಹೋಗ್ತೀನಿ ಆಯ್ತಾ?
0: ಓ, ನಿನ್ಗಿನ್ನು ವಿಷಯನೇ ಗೊತ್ತಿಲ್ಲ ಅಂಗಾರೆ.
1: ಏನು ಏನ್ ವಿಷಯ ಅಮ್ಮ?
0: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು, ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಆಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ಏನಕ್ಕ ಮಾರ್ಕೆಟ್ ಗೊತ್ತಾ ಇದೀಯಾ?
1: ಮುಕ್ಕಣಕ್ಕ ಹೊಸ ತರಕಾರಿ ದಿನಸಿ ತರ್ಬೇಕಿತ್ತು.
0: ಅಯ್ಯ, ಕೈ ಬೀಸ್ಕೊಂಡ್ ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
1: ಏ, ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನು ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
1: ಉಕ್ಕಣಕ್ಕ, ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟಣೆ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ.
4: ಹೆಂಗಮ್ಮ ಮಲ್ಗೆ ಮಾರು,
5: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಆಯ್ತಾ ನಿಂತವ?
4: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
5: ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ್ಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂ ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು. ಇಲ್ಲ, ಈ ಬಟ್ಟೆ ಬ್ಯಾಗ್ ತಗೊಳ್ಳಿ, 10 ರೂಪಾಯಿ. ಬಿರ್ಬರ್ನೆ ಹೇಳಿ ಅಕ್ಕ, ಏನ್ ಮಾಡ್ಲಿ?
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಬನ್ನಿ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ, ನದಿ ಕಾಡು, ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೊಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ಪ್ರೀತಿಯ ಶ್ರೋತೃ ಬಾಂಧವರಿಗೆ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಆರಾಧನೆ, ಭಕ್ತಿಯ ಆರಾಧನೆ ಎನ್ನುವಂತಹ ಒಂದು ಸುಮಧುರವಾದಂತಹ ಭಕ್ತಿ ಗೀತೆಯನ್ನ ಜಗದೀಶ ಪುತ್ತೂರು ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಈ ಒಂದು ಭಕ್ತಿ ಗೀತೆಯನ್ನ ಇದೀಗ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ತೂಗೀರೆ ರಾಯರ ತೂಗೀರೆ ಗುರುಗಳ ಎನ್ನುವಂತ ಒಂದು ಸುಮಧುರವಾದಂತಹ ಭಕ್ತಿ ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತಹ ಗೀತೆಯನ್ನ ಇದೀಗ ಜಗದೀಶ ಪುತ್ತೂರು ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಕೇಳಿ ಆನಂದಿಸೋಣ.

ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂತಹ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಗುರುವಿನ ಮಹಿಮೆ ಮಂತ್ರಾಕ್ಷತೆ ಎನ್ನುವಂತಹ ಒಂದು ಸುಮಧುರವಾದಂತಹ ಭಕ್ತಿ ಗೀತೆಯನ್ನ ಜಗದೀಶ ಪುತ್ತೂರು ಅವರ ಒಂದು ಮಧುರವಾದಂತಹ ಕಂಠಸಿರಿಯಲ್ಲಿ ಅವರದೇ ಆದಂತಹ ಸಂಗೀತ ನಿರ್ದೇಶನದ ಈ ಒಂದು ಗೀತೆ, ಇದು ಆರ್ ಜೆ ಪ್ರಸನ್ನ ಬರೆದಿರುವಂತಹ ಒಂದು ಅಮೋಘವಾದಂತಹ ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

ಸೋದರ ಬಾಂಧವರಿಗೆ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಬಾರೋ ಬೇಗ ಬಾರೋ ವರ ಎನ್ನುವಂತ ಒಂದು ವಾದಿರಾಜ ತೀರ್ಥರ ಕೀರ್ತನೆಯನ್ನ ಇದೀಗ ಜಗದೀಶ ಪುತ್ತೂರು ಅವರ ಒಂದು ಮಧುರವಾದಂತಹ ಕಂಠಸಿರಿಯಲ್ಲಿ ಈ ಒಂದು ಗೀತೆಯನ್ನ ಇದೀಗ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರಿಗೆ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಮಂತ್ರ ಮಂದಿರ ವಾಸಂ ಎನ್ನುವಂತಹ ಒಂದು ಸುಮಧುರವಾದಂತಹ ಭಕ್ತಿ ಗೀತೆ ಇದೀಗ ಜಗದೀಶ ಪುತ್ತೂರು ಅವರ ಮಧುರವಾದಂತಹ ಕಂಠಸಿರಿ, ಅವರದೇ ಆದಂತಹ ಸಂಗೀತ ನಿರ್ದೇಶನದ ಈ ಒಂದು ಗೀತೆ. ಇದು ರಾಘವೇಂದ್ರ ವಂಶಿ ಬರೆದಿರುವಂತಹ ಈ ಒಂದು ಅಮೋಘವಾದಂತಹ ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ತೂಗೀರೆ ರಾಯರ ತೂಗೀರೆ ಗುರುಗಳ ಎನ್ನುವಂತಹ ಒಂದು ಸುಮಧುರವಾದಂತಹ ಭಕ್ತಿ ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತಹ ಗೀತೆಯನ್ನ ಇದೀಗ ಜಗದೀಶ ಪುತ್ತೂರು ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಕೇಳಿ ಆನಂದಿಸೋಣ.